ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಇಂದು ರಾಷ್ಟ್ರೀಯ ಪಂಚಾಂಗ 1948 ಶಕವರ್ಷ ಜ್ಯೇಷ್ಠ ಮಾಸದ 11 ದಿನ, ಅಂದರೆ 2026 ಇಸ್ವಿಯ ಜೂನ್ ತಿಂಗಳ 1 ತಾರೀಕು ಸೋಮವಾರ. ಈಗ ಸಮಯ 5:58:40. ನಮ್ಮ ನಿಲಯದ ಬೆಳಗಿನ ದುರ್ಗೋದಯ ಪ್ರಸಾರವನ್ನು ಎಫ್ಎಂ ಕಂಪನಾಂಕ 102.6 ತರಂಗಾಂತರಗಳಲ್ಲಿ ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ಸೀಮಾ ಎಂ ಮಾಡುವ ನಮಸ್ಕಾರಗಳು ಹಾಗೂ ಇಂದಿನ ಪ್ರಸಾರ ಕಾರ್ಯಕ್ಕೆ ಸ್ವಾಗತ. ಶುಭ ನುಡಿ. ಸೋಲೆಂಬ ರೋಗವನ್ನು ಕೊಲ್ಲಲು ಆತ್ಮವಿಶ್ವಾಸ ಮತ್ತು ಶ್ರಮವೇ ಮದ್ದು ಎಂದಿದ್ದಾರೆ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು ಇದೀಗ ಕೇಳಿ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. 6:10 ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ನಮ್ಮ ನಿಲಯದಿಂದ ರಾಜ್ಯವ್ಯಾಪಿ ಪ್ರಸಾರವಾಗಲಿರುವ ಚಿಂತನಾ ಕಾರ್ಯಕ್ರಮ ಕೇಳುವಿರಿ ಡಾಕ್ಟರ್ ಗಿರಿಜಾಪತಿ ಎನ್ಎಂ ಅವರಿಂದ. 6:35 ದೇಶಭಕ್ತಿಗೀತೆಯನ್ನು ಕೇಳುವಿರಿ. 6:40 ರೈತರಿಗಾಗಿ ಸಲಹೆ. 6:45 ಭಾವಗೀತೆಯನ್ನು ಕೇಳುವಿರಿ. 6:50 ಆರೋಗ್ಯ ಬಿಂದು, ತುಪ್ಪದ ಉಪಯೋಗ ಈ ಕುರಿತು ಮಾಹಿತಿಯನ್ನು ನೀಡ್ತಾರೆ ಶೋಭಾ ಜಿ ಹಿರೇಮಠ್. 7:15 ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮ. 7:30 ಸೇವಾ ಮಾಹಿತಿ. 7:45 ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ ಸರಣಿ 51, ಭಾಗವಹಿಸುತ್ತಾರೆ ಡಾಕ್ಟರ್ ಸುನೀತಾ. ಪ್ರಾಯೋಜಕರು ಆಯುಷ್ ಇಲಾಖೆ ಚಿತ್ರದುರ್ಗ. 7:50 ಮತ್ತು 9:30 ಚಿತ್ರಗೀತೆಗಳ ಕಾರ್ಯಕ್ರಮ. 9:05 ನಲ್ನುಡಿ ಬದುಕಿಗೊಂದು ಹಿತನುಡಿ ಬಿದರಹಳ್ಳಿ ಕೃಷ್ಣಮೂರ್ತಿ ಅವರಿಂದ. 9:10 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. 10:00 ಹಲೋ ಕೇಳುಗರೇ ನೇರ ಫೋನಿನ್ ಕಾರ್ಯಕ್ರಮ. ನಮ್ಮ ವಿಷಯಕ್ಕೆ ನಿಮ್ಮ ಮಾತು. ಇವತ್ತಿನ ವಿಷಯ ಜಾಗತಿಕ ಪೋಷಕರ ದಿನದ ಸಂದರ್ಭದಲ್ಲಿ ಪೋಷಕರು ನಮ್ಮ ನಿಜವಾದ ಮಾರ್ಗದರ್ಶಕರು. 11:00 ಜನಪದ ಗೀತೆಗಳ ಕಾರ್ಯಕ್ರಮ. 11:30 ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ನದಿಗಳು ಅಥವಾ ಜಲಪಾತಗಳ ಪರಿಚಯ ಮಾಡಿಕೊಳ್ಳುವಿರಿ. ಮದಕರಿ ಪ್ರಸಾರದಲ್ಲಿ 12:05 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ಸ್ವೀಡನ್ನಿನ ಕನ್ನಡತಿ ಡಾಕ್ಟರ್ ಮಂಜುಳಾ ದೇಶಪಾಂಡೆ ಅವರೊಂದಿಗೆ ಮಾತುಕತೆ ಕೇಳುವಿರಿ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಜೀರ್ಣಾಂಗ ಆರೋಗ್ಯ ದಿನದ ಸಂದರ್ಭದಲ್ಲಿ ದಿನದ ಮಹತ್ವ, ಧ್ಯೇಯವಾಕ್ಯ ಹಾಗೂ ಜೀರ್ಣಾಂಗ ಆರೋಗ್ಯ ಕುರಿತು ಮೈಸೂರಿನ ಮಣಿಪಾಲ್ ಆಸ್ಪತ್ರೆಯ ಜೀರ್ಣಾಂಗ ವ್ಯೂಹ ತಜ್ಞರಾದ ಡಾಕ್ಟರ್ ಸತೀಶ್ ರಾವ್ ಅವರೊಂದಿಗೆ ಮಾತುಕತೆ ಕೇಳುವಿರಿ. 1:00 ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಮತ್ತು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಈ ಕುರಿತು ಮಾಹಿತಿಯನ್ನು ಕೇಳುವಿರಿ. ನಮ್ಮ ನಿಲಯದಿಂದ 1:20 ಉಲ್ಲಾಸ ಕಾರ್ಯಕ್ರಮ. 2:40 ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 3:00 ಸಂಜೆ 5:00 ಮುಂಬೈ ವಿವಿ ಭಾರತಿ ಕೇಂದ್ರದಿಂದ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:00 ನಮ್ಮ ಹಾಡು ನಿಮ್ಮ ಅನಿಸಿಕೆ, ವಾಟ್ಸಪ್ ಸಂದೇಶಗಳ ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. 5:30 ಯುವ ತರಂಗ ಕಾರ್ಯಕ್ರಮದಲ್ಲಿ ಭರತನಾಟ್ಯ ಕಲಾವಿದೆ ಡಾಕ್ಟರ್ ಮನಸ್ವಿ ಕೌಶಿಕ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಳ್ಳಕೆರೆ ತಾಲೂಕು ದೇವರಮರಿಕುಂಟೆ ಗ್ರಾಮದ ಎಂಎಸ್ ಬಸಣ್ಣ ಹಾಗೂ ಸಂಗಡಿಗರಿಂದ ತತ್ವಪದ ಕೇಳುವಿರಿ. 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ. ನಮ್ಮ ನಿಲಯದಿಂದ 6:35 ಸೇವಾ ಮಾಹಿತಿ. 6:51 ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಭಾಗ 91. ವಿಷಯ ಜೂನ್ 5 ವಿಶ್ವ ಪರಿಸರ ದಿನ. ಭಾಗವಹಿಸುತ್ತಾರೆ ಎಂ ಶೋಭಾ ಆದ್ರಿಕಟ್ಟೆ, ಪಿಎಂ ಸುಮಾ ಆನಿವಾಳ, ಸಿ ಹೇಮಲತಾ ಹಾಗೂ ಎಚ್ ಮಲ್ಲಿಕಾರ್ಜುನ್ ಆರಾಧ್ಯ ಸೋಮೇನಹಳ್ಳಿ. ಪ್ರಾಯೋಜಕರು ಕೃಷಿ ಇಲಾಖೆ ಚಿತ್ರದುರ್ಗ. 7:45 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 8:00 ಜನರಂಜನಿ ಕೇಳುಗರ ಮೆಚ್ಚಿನ ಪತ್ರಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 8:45 ವಚನಗಳನ್ನು ಆಲಿಸುವಿರಿ. 9:15 ಭಾವಗೀತೆಗಳನ್ನು ಕೇಳುವಿರಿ. 9:30 ನಾಟಕ ಶೂದ್ರ ತಪಸ್ವಿ, ರಚನೆ ಕುವೆಂಪು, ನಿರ್ದೇಶನ ಡಿಎಸ್ ನಾಗಭೂಷಣ್. 10:00 ರಾತ್ರಿ 11:00 ಮುಂಬೈ ವಿವಿ ಭಾರತಿ ಕೇಂದ್ರದಿಂದ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ಇದುವರೆಗೂ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಆಕಾಶವಾಣಿ ಚಿತ್ರದುರ್ಗ.

ಆತ್ಮೀಯ ಕೇಳುಗರೆ, ವಿಷ್ಣುವಿನ ದಶಾವತಾರಗಳ ಮಾಹಿತಿಯನ್ನ ಮುಂದುವರಿಸುತ್ತಾ ಇಂದಿನ ನಮನ ಕಾರ್ಯಕ್ರಮದಲ್ಲಿ ವಿಷ್ಣುವಿನ 7ನೇ ಅವತಾರ ರಾಮನ ಅವತಾರದ ಬಗ್ಗೆ ತಮಗೆ ಕಿರು ಮಾಹಿತಿಯನ್ನ ತಿಳಿಸ್ತೇನೆ. ವಿಷ್ಣುವು ತ್ರೇತಾಯುಗದಲ್ಲಿ ಅಯೋಧ್ಯೆಯ ರಾಜ ದಶರಥ ಮತ್ತು ಕೌಸಲ್ಯೆಯ ಮಗನಾಗಿ ಮಾನವ ಕುಲಕ್ಕೆ ಆದರ್ಶ ಜೀವನದ ಮೌಲ್ಯಗಳನ್ನು ಬೋಧಿಸಲು ಶ್ರೀರಾಮನಾಗಿ ಭೂಮಿಯಲ್ಲಿ ಅವತರಿಸಿದನು. ರಾಮನನ್ನು ಮರ್ಯಾದ ಪುರುಷೋತ್ತಮನೆಂದೇ ಕರೆಯಲಾಗುತ್ತೆ. ರಾಮನು ಒಬ್ಬ ಆದರ್ಶ ಮಗ, ಆದರ್ಶ ಪತಿ, ಆದರ್ಶ ಸಹೋದರ ಹಾಗೂ ಆದರ್ಶ ರಾಜನಾಗಿ ಜೀವಿಸಿ ತೋರಿಸಿದವನು. ತನ್ನ ತಂದೆಯ ಆಜ್ಞೆಯನ್ನ ಪಾಲಿಸಲು 14 ವರ್ಷಗಳ ಕಾಲ ವನವಾಸವನ್ನ ಅನುಭವಿಸಿದವನು. ಜೀವನದ ಅತ್ಯಂತ ಕಠಿಣ ಸಂದರ್ಭಗಳಲ್ಲೂ ಧರ್ಮ ಮತ್ತು ಸತ್ಯದ ಹಾದಿಯನ್ನು ಬಿಡಲಿಲ್ಲ ಶ್ರೀರಾಮ. ಮಾಹಿತಿಯನ್ನು ಮುಂದುವರಿಸ್ತೇನೆ. ಆರಂಭದಲ್ಲಿ ಕೇಳೋಣ, ಗೋಕರ್ಣದಿಂದ ಹಾರುತ್ತ ಬಂದ ನಮ್ಮ ಮುರುಡೇಶ್ವರನಮ್ಮ ಕಂದುಕ ಗಿರಿಯಲ್ಲಿ ನೆಲಸಿಹನೆಮ್ಮ ಎಂದು ಹಾಡಿದ್ದಾರೆ ಎಸ್ ಜಾನಕಿ.

ಶ್ರೀರಾಮನ ಅವತಾರದ ಮುಖ್ಯ ಉದ್ದೇಶವೇ ರಾವಣನ ಸಂಹಾರ ಮತ್ತು ಧರ್ಮ ಸಂಸ್ಥಾಪನೆ ಮಾಡಲು. ವನವಾಸದ ಸಮಯದಲ್ಲಿ ಲಂಕೆಯ ರಾಜ ರಾವಣನು ರಾಮನ ಪತ್ನಿಯಾದ ಸೀತಾದೇವಿಯನ್ನ ಅಪಹರಣವನ್ನ ಮಾಡ್ತಾನೆ. ಸೀತೆಯನ್ನು ಹುಡುಕುವ ಪ್ರಕ್ರಿಯೆಯಲ್ಲಿ ರಾಮನು ವಾನರ ದೇವತೆಗಳಾದ ಹನುಮಂತ ಮತ್ತು ಸುಗ್ರೀವರೊಂದಿಗೆ ಸ್ನೇಹವನ್ನು ಬೆಳೆಸಿದನು. ವಾನರ ಸೈನ್ಯದ ಸಹಾಯದಿಂದ ಸಮುದ್ರಕ್ಕೆ ರಾಮಸೇತು ಸೇತುವೆಯನ್ನ ನಿರ್ಮಿಸಿ ಲಂಕೆಗೆ ತೆರಳಿ ರಾವಣನನ್ನು ಯುದ್ಧದಲ್ಲಿ ಸಂಹರಿಸಿ ಸೀತೆಯನ್ನ ರಕ್ಷಿಸಿದನು. ಲಂಕಾಧಿಪತಿಯಾದ ದುಷ್ಟ ರಾಕ್ಷಸ ರಾವಣನನ್ನ ಸಂಹರಿಸಿ ಲೋಕಕ್ಕೆ ಶಾಂತಿ ತರುವುದು ಈ ರಾಮನ ಅವತಾರದ ಮುಖ್ಯ ಉದ್ದೇಶವಾಗಿತ್ತು. ಹಾಗೆ ಭೂಮಿಯ ಮೇಲೆ ಅಧರ್ಮವನ್ನ ಅಳಿಸಿ ಸಾತ್ವಿಕ ಜನರನ್ನ, ಋಷಿ ಮುನಿಗಳನ್ನ ರಾಕ್ಷಸರ ಕಾಟದಿಂದ ರಾಮನು ರಕ್ಷಿಸಿದನು. ರಾವಣನ ಸಂಹಾರದ ನಂತರ ಅಯೋಧ್ಯೆಗೆ ಮರಳಿ ರಾಜನಾಗಿ ಪಟ್ಟಾಭಿಷೇಕ ಮಾಡಿಕೊಂಡನು. ರಾಮನ ಆಡಳಿತ ಅವಧಿಯನ್ನು ರಾಮರಾಜ್ಯ ಅಂತಾನೆ ಕರೆಯಲಾಗುತ್ತೆ. ಪ್ರತಿಯೊಬ್ಬ ಪ್ರಜೆಯು ಸುಖ ಶಾಂತಿ ಮತ್ತು ಸಮೃದ್ಧಿಯಿಂದ ಬಾಳುತ್ತಿದ್ದರು ಶ್ರೀರಾಮನ ಆಡಳಿತದಲ್ಲಿ. ಮಾಹಿತಿಯನ್ನ ಮುಂದುವರಿಸ್ತೇನೆ. ಈಗ ಕೇಳಿ ಜಗನ್ನಾಥ ವಿಠ್ಠಲರ ಕೃತಿಯನ್ನ. ಶಂಭೋ ಪಾಲಿಸು ನೀ ಎನ್ನ ಜಗದಂಬರಮಣ ಮುಕ್ಕಣ್ಣ ಅಂಬಾರಮಣ ಮುಕ್ಕಣ್ಣ ಅಂತ ಹಾಡಿದ್ದಾರೆ ವಿದ್ಯಾಭೂಷಣ.

ಕೇಳುಗರೆ, ವಿಷ್ಣುವಿನ ದಶಾವತಾರಗಳಲ್ಲಿ ಒಂದಾದ ರಾಮನ ಅವತಾರದ ಬಗ್ಗೆ ತಮಗೆ ಮಾಹಿತಿಯನ್ನ ನೀಡ್ತಾ ಇದ್ದೆ. ಇನ್ನು ಶ್ರೀರಾಮನ ದಿವ್ಯ ಚರಿತ್ರೆಯನ್ನ ಮಹರ್ಷಿ ವಾಲ್ಮೀಕಿಯವರು ರಾಮಾಯಣ ಮಹಾಕಾವ್ಯದಲ್ಲಿ ವಿವರವಾಗಿ ಬರೆದಿದ್ದಾರೆ. ಶ್ರೀರಾಮನು ಜನಿಸಿದ ದಿನವನ್ನು ರಾಮನವಮಿ ಎಂದು, ರಾವಣನನ್ನ ಸಂಹರಿಸಿದ ದಿನವನ್ನು ವಿಜಯದಶಮಿ ಎಂದು, ಹಾಗೆ ರಾಮನು ಅಯೋಧ್ಯೆಗೆ ಮರಳಿದ ದಿನವನ್ನ ದೀಪಾವಳಿ ಹಬ್ಬವಾಗಿಯೂ ಭಾರತದ ಅತ್ಯಂತ ಸಡಗರವಾಗಿ ಆಚರಿಸಲಾಗುತ್ತೆ. ಹಾಗೆ ಶ್ರೀರಾಮನಿಗೆ ಸಂಬಂಧಿಸಿದಂತೆ ನಮ್ಮ ಭಾರತ ಮತ್ತು ಕರ್ನಾಟಕದಲ್ಲಿ ಹಲವಾರು ದೇವಾಲಯಗಳಿವೆ. ಅವುಗಳಲ್ಲಿ ಕೆಲವು ಪ್ರಮುಖ ದೇವಾಲಯಗಳ ಬಗ್ಗೆ ಹೇಳೋದಾದ್ರೆ, ರಾಮ ಮಂದಿರ ಅಯೋಧ್ಯೆ ಉತ್ತರ ಪ್ರದೇಶ, ಶ್ರೀ ಸೀತಾರಾಮಚಂದ್ರ ಸ್ವಾಮಿ ದೇವಸ್ಥಾನ ಭದ್ರಾಚಲಂ ತೆಲಂಗಾಣ, ರಾಮರಾಜ ದೇವಸ್ಥಾನ ಓರ್ಚಾ ಮಧ್ಯಪ್ರದೇಶ, ಕಲಾರಾಮ್ ಮಂದಿರ ನಾಸಿಕ್ ಮಹಾರಾಷ್ಟ್ರ, ತ್ರಿಪಯಾರ್ ಶ್ರೀರಾಮ ದೇವಸ್ಥಾನ ಕೇರಳ, ಕೋದಂಡರಾಮ ದೇವಾಲಯ ಹಂಪಿ ಕರ್ನಾಟಕ, ರಘುನಾಥ ದೇವಾಲಯ ಜಮ್ಮು, ಜಮ್ಮು ಮತ್ತು ಕಾಶ್ಮೀರ, ರಾಮಸ್ವಾಮಿ ದೇವಸ್ಥಾನ ತಮಿಳುನಾಡು, ಹಾಗೆ ಶ್ರೀರಾಮತೀರ್ಥ ದೇವಸ್ಥಾನ ಅಮೃತಸರ, ಶ್ರೀರಾಮನಾಥ ಸ್ವಾಮಿ ದೇವಸ್ಥಾನ ರಾಮೇಶ್ವರಂ, ಹಾಗೆ ಕೋದಂಡರಾಮಸ್ವಾಮಿ ದೇವಾಲಯ ಹಿರೇಮಗಳೂರು ಚಿಕ್ಕಮಗಳೂರಿನಲ್ಲಿ, ಶ್ರೀರಾಮಕ್ಷೇತ್ರ ಕನ್ಯಾಡಿ ಇದು ಧರ್ಮಸ್ಥಳದ ಹತ್ತಿರ ಇದೆ, ಹಾಗೆ ಶ್ರೀರಾಮ ಮಂದಿರ ಹಲಸೂರು ಬೆಂಗಳೂರಿನಲ್ಲಿ. ಹೀಗೆ ಸಾಕಷ್ಟು ದೇವಾಲಯಗಳು ರಾಮನನ್ನ ಕುರಿತಾಗಿ ಇದೆ ಅಂತಲೇ ಹೇಳ್ಬೋದು. ಶ್ರೀರಾಮ ಅವತಾರವು ಭಾರತೀಯ ಸಂಸ್ಕೃತಿಯಲ್ಲಿ ಆದರ್ಶ ಜೀವನದ ಸಂಕೇತವಾಗಿ ಪರಿಗಣಿಸಲ್ಪಟ್ಟಿದೆ. ಇದಾಗಿತ್ತು ಕೇಳುಗರೆ, ಅಧರ್ಮವನ್ನ ನಿರ್ಮೂಲನೆ ಮಾಡಿ ಧರ್ಮವನ್ನ ಎತ್ತಿ ಹಿಡಿಯಲು, ಆದರ್ಶ ಮಾನವನ ಗುಣಗಳನ್ನು ಜಗತ್ತಿಗೆ ತೋರಿಸಲು ವಿಷ್ಣುವು ಭೂಲೋಕದಲ್ಲಿ ತಾಳಿದ ಶ್ರೀರಾಮನ ಅವತಾರದ ಕುರಿತಾದ ಕಿರು ಮಾಹಿತಿ. ಮುಂದಿನ ನಮನ ಕಾರ್ಯಕ್ರಮದಲ್ಲಿ ವಿಷ್ಣುವಿನ ಮತ್ತೊಂದು ದಶಾವತಾರದ ಬಗ್ಗೆ ಮಾಹಿತಿಯನ್ನು ತಿಳಿಸ್ತೇನೆ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ, ಪೃಥ್ವಿ ರೂಪದಲ್ಲಿ ಸತ್ಯಜ್ಯೋತನಾದ, ಅಪ್ಪು ರೂಪದಲ್ಲಿ ವಾಮದೇವನಾದ, ಅಗ್ನಿ ರೂಪದಲ್ಲಿ ಅಘೋರನಾದ ಅಂತ ಹಾಡಿದ್ದಾರೆ ಬಳ್ಳಾರಿ ಎಂ ರಾಘವೇಂದ್ರ.

0: ಇದುವರೆಗೂ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ, ಸಮಯ 6:30 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನ ಕೇಳುವಿರಿ.
1: ಡಾಕ್ಟರ್ ಗಿರಿಜಾಪತಿ ಎನ್ಎಂ ಅವರಿಂದ.
2: ಪ್ರಸ್ತುತ ಭಾರತವನ್ನು ವಿಶ್ವದ ಯೋಗ ಗುರುವೆಂದು ಗೌರವಿಸಲಾಗುತ್ತಿದೆ. ಹಾಗಾದರೆ ಯೋಗ ಎಂದರೇನು? ಈ ಪ್ರಶ್ನೆಗೆ ಉತ್ತರಗಳು ಏಕರೂಪದಲ್ಲಿ ಇಲ್ಲ. ಮನುಷ್ಯನಾಗಿ ಜನ್ಮ ತಳೆಯುವುದನ್ನೇ ಒಂದು ಸುಯೋಗ ಎಂದು ಪರಿಭಾವಿಸಿದ್ದವರು ಭಾರತೀಯರು. ಹಾಗಾಗಿ ನಮ್ಮವರ ಯೋಗದ ಪರಿಕಲ್ಪನೆಗಳಲ್ಲಿ ನಮ್ಮ ನಮ್ಮ ಹುಟ್ಟು, ಜೀವನ ಕ್ರಮಗಳು ಅಂದರೆ ಕರ್ಮ, ಕ್ರಿಯಾಚರಣೆಗಳ ಸಾಂಸ್ಕೃತಿಕ ಸಾಧನೆ, ಒಟ್ಟಾರೆ ಬದುಕುವ ಸನ್ಮಾರ್ಗಗಳೆಲ್ಲವೂ ಸುಯೋಗದ ಫಲಗಳೇ. ಯೋಗವೆಂದರೆ ಪಡೆದುಕೊಂಡಿರುವ ನಮ್ಮ ನಮ್ಮ ಶರೀರ ಮತ್ತು ಮನಸ್ಸು. ಈ ಶರೀರ ಮತ್ತು ಮನಸ್ಸುಗಳು ಅಥವಾ ಆತ್ಮವು ತನ್ನನ್ನು ರೂಪಿಸಿದ ಮಹಾತ್ಮನೊಂದಿಗೆ ಕೂಡಿಕೊಳ್ಳುವುದು. ಈ ಕೂಡುವಿಕೆ ಎನ್ನುವ ಅರ್ಥದಿಂದ ಮೊದಲಾಗಿ ಯೋಗವೆಂದರೆ ದರ್ಶನವೆಂದು, ದಾರ್ಶನಿಕ ಸಿದ್ಧಾಂತವೆಂದು, ಯೋಗ ಶಾಸ್ತ್ರವೆಂದು, ಯೋಗ ಸಮಾಧಿ ಎಂದು ವಿವರಿಸಲಾಗಿದೆ. ಈ ಯೋಗವು ನಮ್ಮ ನಂಬಿಕೆಗಳನ್ವಯ ಚತುರ್ವಿಧ ಫಲಗಳಾದ ಧರ್ಮ, ಅರ್ಥ, ಕಾಮ, ಮೋಕ್ಷ ಸಾಧನೆಗಳಿಗೆ ಕಾರಣವಾಗಬಲ್ಲದು. ಈ ಪುರುಷಾರ್ಥಗಳು ಈಡೇರಬೇಕಾದದ್ದು ಶರೀರ ಹಾಗೂ ಈ ಶರೀರದಲ್ಲಿರುವ ಚಿತ್ತದ ಸಮೈಕ್ಯತೆಯ ಮೂಲಕ ಮಾತ್ರ. ಹಾಗಾಗಿ ಚಿತ್ತ ಅಥವಾ ಆತ್ಮಶುದ್ಧಿ, ಒಟ್ಟಾರೆ ಸ್ವಾಸ್ಥ್ಯವನ್ನು ಕಾಯ್ದುಕೊಳ್ಳುವಲ್ಲಿ ಯೋಗವೇ ಅತ್ಯಂತ ಪ್ರಮುಖವಾದ ಮಾಧ್ಯಮ. ಯೋಗ ಪದ ನಿಷ್ಪತ್ತಿಗಳನ್ನು 3 ನೆಲೆಗಳಲ್ಲಿ ಗುರುತಿಸಲಾಗಿದೆ. ಮೊದಲನೆಯದು ಏಕಾಗ್ರತೆ, ಎರಡನೆಯದು ಮನಸ್ಸಿನ ಚಲನವಲನಗಳ ಮೇಲೆ ನಿಯಂತ್ರಣ ಸಾಧಿಸಿಕೊಳ್ಳುವ ಕ್ರಮ, ಮತ್ತು ಕೊನೆಯದನ್ನು ಯಜ್ಞವೆಂದು ಹೆಸರಿಸಿದೆ. ಇಲ್ಲಿ ಯಜ್ಞವೆಂದರೆ ಸೇರಿಸು, ಕೂಡಿಸು, ಆತ್ಮನನ್ನು ಪರಮಾತ್ಮನಲ್ಲಿ ಕೂಡಿಸುವುದು. ಯೋಗವನ್ನು ಅಳವಡಿಸಿಕೊಂಡವನು ಯೋಗ ಸಾಧಕ. ಈ ಸಾಧಕನಿಗೆ ಅತೀಂದ್ರಿಯ ಅಭೌತಿಕ ಅನುಭವವನ್ನು ಯೋಗವು ಕೊಡುತ್ತದೆ ಎನ್ನಲಾಗಿದೆ. ಯೋಗವೆಂಬುದನ್ನು ಅನಂತ ರೀತಿಯ ಅರ್ಥವ್ಯಾಪ್ತಿಗಳಲ್ಲಿ ಹರಡಿಕೊಂಡ ಚಿದಾಕಾಶವೆಂದು ತಿಳಿಯಬಹುದಾಗಿದೆ. ಉಪನಿಷತ್ತುಗಳಲ್ಲಿ ಯೋಗವನ್ನು ಆಧ್ಯಾತ್ಮ ಯೋಗವೆಂದು ಹೆಸರಿಸಿದೆ. ಧ್ಯಾನ, ಉಪಾಸನೆ, ಶುದ್ಧ ಚಿತ್ತದಿಂದ ಇರುವಿಕೆ, ಏಕಾಗ್ರತೆಯನ್ನು ಕಾಯ್ದುಕೊಳ್ಳುವುದು ಯೋಗ ಸಾಧನೆಯ ಕ್ರಮಗಳೆಂದು ವಿಶ್ಲೇಷಿಸಿದೆ. ನಮ್ಮಲ್ಲಿನ ಜ್ಞಾನೇಂದ್ರಿಯಗಳು ಮತ್ತು ಮನಸ್ಸು ನಿಯಂತ್ರಣಕ್ಕೆ ಒಳಪಟ್ಟು ಬುದ್ಧಿಯು ಸ್ಥಿರವಾಗುವ ಪ್ರಕ್ರಿಯೆಯಿಂದ ನಮ್ಮ ಚಿತ್ತವು ಅತ್ಯಂತ ಉನ್ನತ ಹಂತವನ್ನು ತಲುಪುತ್ತದೆ. ಹೀಗೆ ತಲುಪುವ ಹಂತವೇ ಯೋಗವೆಂದು ಋಷಿಮುನಿಗಳು ಗುರುತಿಸಿದ್ದಾರೆ. ಸ್ಥಿರಂ ಇಂದ್ರಿಯ ಧಾರಣಂ ಎನ್ನುವುದು ನಮ್ಮ ನಮ್ಮ ಬಾಹ್ಯ ಇಂದ್ರಿಯಗಳನ್ನು ಮತ್ತು ಅಂತರ್ ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳುವುದು. ಹೀಗೆ ಇಡುವ ಸಾಮರ್ಥ್ಯವನ್ನು ಹೊಂದುವ ಮಾರ್ಗವೇ ಯೋಗ ಮಾರ್ಗ. ಯೋಗದಲ್ಲಿ ಒಂದು ಪ್ರಕಾರವೆಂಬಂತೇನೂ ಇಲ್ಲ. ಕರ್ಮಯೋಗ, ಜ್ಞಾನಯೋಗ, ಭಕ್ತಿಯೋಗ, ರಾಜಯೋಗ, ಹಠಯೋಗ, ಪೂರ್ಣಯೋಗ, ವಿಭೂತಿಯೋಗ, ಅದರಲ್ಲಿಯೂ ವೈದಿಕರು ಕಂಡುಕೊಂಡ ಯೋಗದ ಪರಿಕಲ್ಪನೆ ಮತ್ತು ಅವುಗಳನ್ನು ತಿಳಿಸುವಲು ರೂಪಿಸಿಕೊಂಡ ವೈದಿಕ ಧರ್ಮದ ಪರಿಭಾಷೆಗಳಿಗೂ, ಬೌದ್ಧರು ಹೇಳಿದ ಯೋಗದ ರೂಪ ಸ್ವರೂಪ ಬಳಸಿಕೊಂಡ ಬೌದ್ಧ ಧರ್ಮದ ಪರಿಭಾಷೆಗಳಿಗೂ, ಜೈನರ ಯೋಗ ಸಿದ್ಧಾಂತಗಳಿಗೂ ಮತ್ತು ಅಲ್ಲಿನ ಪರಿಭಾಷೆಗಳಿಗೂ ಸಾಕಷ್ಟು ಅಂತರಗಳಿವೆ. ಅದೇ ರೀತಿ ಇಸ್ಲಾಂ ಮತ್ತು ಕ್ರೈಸ್ತ ಮತ ಧರ್ಮಗಳಲ್ಲಿಯೂ, ಸಿಖ್ಖ ಮುಂತಾದ ಧರ್ಮಗಳಲ್ಲಿಯೂ ಸಹ ದೈವ ಸಾಕ್ಷಾತ್ಕಾರ ಕುರಿತ ವ್ಯಾಪಕ ಚಿಂತನೆಗಳಿವೆ. ಅವೆಲ್ಲವೂ ಸಹ ಯೋಗ ಮಾರ್ಗಗಳೆಂದು ಅಲ್ಲಿನ ವಿಚಾರಗಳನ್ನು, ಪರಿಭಾಷೆಗಳನ್ನು ಯೋಗ ಮಾರ್ಗದ ವಿವಿಧ ಮೊಜಲುಗಳೆಂದು ಪರಿಭಾವಿಸಲು ಅವಕಾಶಗಳಿವೆ. ಹೀಗಾಗಿ ಆಯಾ ಕಾಲಗಳಲ್ಲಿ ಭಾರತದಾದ್ಯಂತ ಬೆಳೆದು ಬಂದ ಮತಧರ್ಮಗಳು, ಆ ಮತಧರ್ಮಗಳ ಆಚಾರ್ಯರು, ಅಧ್ವರ್ಯುಗಳು, ಸೈದ್ಧಾಂತಿಕ ಚಿಂತನೆಗಳ ಪ್ರತಿಪಾದಕರು ಯೋಗ ಮತ್ತು ಯೋಗಶಾಸ್ತ್ರವನ್ನು ವಿಸ್ತರಿಸಿಕೊಂಡೇ ಬಂದಿದ್ದಾರೆ. ಮೇಲಾಗಿ ಯೋಗವು ಎಲ್ಲರಿಗೂ ಅನ್ವಯವಾಗುವ ಸಾಧನಾ ಮಾರ್ಗ. ಹಾಗಾಗಿ ಇಂದು ಯೋಗವೆಂಬುದು ಅನಂತ ಆಯಾಮಗಳನ್ನು ಒಳಗೊಂಡ ವಿಶಾಲ ಬಂದಳದಂತೆ ನಮ್ಮ ಸಮಸ್ತ ವಿಶ್ವವನ್ನು

0: ಆವರಿಸಿ ನಿಂತಿದೆ. ಈ ಎಲ್ಲ ಚಿಂತನೆಗಳ ಅಂತಿಮ ಉದ್ದೇಶ ಮಾತ್ರ ಒಂದೇ, ಅದು ಆತ್ಮ ಸಾಕ್ಷಾತ್ಕಾರ. ಜೀವಾತ್ಮ ಪರಮಾತ್ಮನೊಡನೆ ಸಂಲಗ್ನ ಸಾಧಿಸಿಕೊಳ್ಳುವುದು.
1: ಇದುವರೆಗೆ ಡಾಕ್ಟರ್ ಗಿರಿಜಾಪತಿ ಎನ್ಎಂ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಈಗ ಸಮಯ 6:35.08. ಇದೀಗ ಕೇಳಿ ದೇಶಭಕ್ತಿ ಗೀತೆಯನ್ನ. ಜನನಿ ಜನ್ಮಭೂಮಿ, ಜನನಿ ಜನ್ಮಭೂಮಿ, ಜನನಿ ಜನ್ಮಭೂಮಿ, ನಮ್ಮ ಪುಣ್ಯಮಾತೆ ಭಾರತಿ. ಎಂಎನ್ ವ್ಯಾಸರಾವ್ ಅವರ ರಚನೆ ಸಮೂಹ ಗಾನದಲ್ಲಿ ಕೇಳೋಣ.

0: ಇದುವರೆಗೆ ದೇಶಭಕ್ತಿ ಗೀತೆಯನ್ನ ಕೇಳಿದಿರಿ. ನೂರ ಎರಡು ಪಾಯಿಂಟ್ ಆರು ಮೆಗಾಹರ್ಟ್ಸ್ಗಳಲ್ಲಿ ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಈಗ ಸಮಯ 6:40:20 ಇದೀಗ ಕೇಳಿ ರೈತರಿಗಾಗಿ ಸಲಹೆ.
1: ಬಂದವರೇ ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಸಂತೋಷ್ ಯುವಿಯನ್ ಅಂತ. ಸಾವಯವ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಸಂಶೋಧನಾ ಬೇಸಾಯ ಶಾಸ್ತ್ರಜ್ಞನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇತ್ತೀಚೆಗೆ ಎರೆಹುಳ ಗೊಬ್ಬರನ ರೈತರು ತುಂಬಾನೇ ಅಡಾಪ್ಟ್ ಮಾಡ್ಕೊಳ್ತಾ ಇದ್ದಾರೆ. ಸಾವಯವ ಕೃಷಿನಲ್ಲಿ ಒಂದು ಮುಖ್ಯವಾದ ಪೋಷಕಾಂಶಗಳ ನಿರ್ವಹಣೆ ಕ್ರಮಗಳಲ್ಲಿ ಎರೆಹುಳುಗಳು ಬಳಸೋದು ಕೂಡ ಒಂದು. ಎರೆಹುಳುಗಳನ್ನ ನಾವು ಸುಲಭವಾಗಿ ಗೊಬ್ಬರನ ತಯಾರು ಮಾಡ್ಕೊಬೋದು. ಎರೆಹುಳುಗಳನ್ನ ನಾವು ರೈತರ ಮಿತ್ರ ಅಂತ ಕರಿತೀವಿ. ಜಮೀನಿನಲ್ಲಿ ಎಲ್ಲೆಲ್ಲಿ ಕೃಷಿ ತ್ಯಾಜ್ಯಗಳಿರುತ್ತೋ ಅಲ್ಲೆಲ್ಲ ಕೂಡ ಎರೆಹುಳುಗಳನ್ನು ನೀವು ಕಾಣ್ಬೋದು. ಹಾಗಾಗಿ ಕೃಷಿ ತ್ಯಾಜ್ಯಗಳನ್ನು ಪುನರ್ಬಳಕೆ ಮಾಡೋದಕ್ಕೆ ಒಂದು ಸುವ್ಯವಸ್ಥಿತವಾದ ವ್ಯವಸ್ಥೆ ಅಂದರೆ ಕಾಂಪೋಸ್ಟ್ ತಯಾರಿಕೆ ಮತ್ತು ಎರೆಹುಳು ಗೊಬ್ಬರ ಮಾಡ್ಕೊಳ್ಳೋದು. ಎರೆಹುಳು ಗೊಬ್ಬರನ ನಾವು ಸುಲಭವಾಗಿ ರೈತರು ನೀವೇ ತಯಾರಿಸ್ಕೊಳ್ಬೋದು. ಒಂದು ಹಿಂದೆಲ್ಲ ಗುಂಡಿ ಪದ್ಧತಿನಲ್ಲಿ ಮಾಡ್ತಾ ಇದ್ವಿ, ಆದರೆ ಮಳೆ ನೀರು ಬಂದು ನಿಲ್ಲೋದು, ಜೊತೆಗೆ ಪೋಷಕಾಂಶಗಳು ಆವಿಯಾಗೋದು, ಜೊತೆಗೆ ಇಂಗೋದು, ಜೊತೆಗೆ ಇಲಿ ಹೆಗ್ಣಗಳು ಎಳೆದಾಕೋದು, ಇರುವೆ ಕಾಟಗಳು. ಹಾಗಾಗಿ ಟ್ರೆಡಿಷನಲ್ ತೊಟ್ಟಿ ಪದ್ಧತಿಯಿಂದ ರೈತರು ಏನು ಮಾಡಿದರು, ಸ್ವಲ್ಪ ವೈಜ್ಞಾನಿಕವಾಗಿ ತೊಟ್ಟಿನಲ್ಲಿ ಉತ್ಪಾದನೆ ಮಾಡ್ತಕ್ಕಂಥ ಕ್ರಮಕ್ಕೆ ಒತ್ತು ನೀಡ್ತಾ ಬಂದರು. ಹೀಗೆ ತೊಟ್ಟಿನಲ್ಲಿ ಮಾಡಿದಾಗ ಮಾತ್ರ ಹುಳು ಹರಿದು ಹೋಗದೇ ಇರೋದ ರೀತಿಯಲ್ಲಿ ಅತಿ ವೇಗವಾಗಿ ಕ್ಷಿಪ್ರವಾಗಿ ನಾವು ಎರೆಹುಳು ಗೊಬ್ಬರನ ಉತ್ಪಾದನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ತೊಟ್ಟಿ ನಿರ್ಮಿಸ್ಕೊಳ್ಳೋದಕ್ಕೆ ಬಂದ್ಬಿಟ್ಟು ನರೇಗಾ ಯೋಜನೆಯಲ್ಲಿ ಕೂಡ ರೈತರಿಗೆ ಸಾಕಷ್ಟು ಸೌಲಭ್ಯಗಳು ಗ್ರಾಮ ಪಂಚಾಯತ್ ಮಟ್ಟದಲ್ಲೇ ಸಿಗುತ್ತೆ. ರೈತರು ಸುಲಭವಾಗಿ ಸಿಗ್ತಕ್ಕಂಥ ಕಡಪಾಕಲ್ಲು ಇದನ್ನು ಬಳಸ್ಕೊಂಡು ಸುಲಭವಾಗಿ ಕೂಡ ನೀವು ತೊಟ್ಟಿಗಳನ್ನು ನಿರ್ಮಿಸ್ಕೊಳ್ಬೋದು. ಅಥವಾ ನೀವು ಸಿಮೆಂಟ್ ಕಾಂಕ್ರೀಟ್ ಮಾಡಿ ತೊಟ್ಟಿನ ಬಹಳ ವರ್ಷಗಳವರೆಗೆ ಬೇಕು ಅಂದರೆ ತುಂಬ ವ್ಯವಸ್ಥಿತವಾಗಿ ಕೂಡ ನೀವು ನಿರ್ಮಿಸ್ಕೊಳ್ಬೋದು. ಸುಮಾರು 10 ಅಡಿ 10-15 ಅಡಿ ಉದ್ದ, 3-4 ಅಡಿ ಅಗಲ, 2-3 ಅಡಿ ಆಳಕ್ಕೆ ತೊಟ್ಟಿನ ನೀವು ನಿರ್ಮಿಸ್ಕೊಂಡ್ರೆ ಕೆಲವೊಂದು ಸಾರಿ ಜೋಡು ತೊಟ್ಟಿನೂ ಕೂಡ ರೈತರು ನಿರ್ಮಿಸ್ಕೊಳ್ತಾರೆ. ಅದರಿಂದನೂ ಕೂಡ ಹಲವಾರು ಅನುಕೂಲಗಳಿದ್ದಾವೆ. ಒಂದರಲ್ಲಿ ಇದ್ದಿದ್ದಾಗ ತೆಗಿಯೋದಕ್ಕೆ ಇದು ಮಾಡೋದಕ್ಕೂ ಕೂಡ ಜೋಡು ತೊಟ್ಟಿನೂ ಕೂಡ ನಿರ್ಮಿಸ್ಕೊಳ್ಬೋದು. ಅಥವಾ ಸಿಂಗಲ್ ತೊಟ್ಟಿಗಳನ್ನು ಕೂಡ ನೀವು ಕನ್ಸ್ಟ್ರಕ್ಟ್ ಮಾಡ್ಕೊಳ್ಬೋದು ನಿಮ್ಮ ಅನುಕೂಲತೆ ತಕ್ಕಂಗೆ. ತಯಾರಿಸಿರ್ತಕ್ಕಂಥ ತೊಟ್ಟಿನಲ್ಲಿ ನೀವು ಕೃಷಿ ತ್ಯಾಜ್ಯಗಳು, ತೆಂಗಿನ ಗರಿ, ಅಡಿಕೆ ಸಿಪ್ಪೆ, ಜೊತೆಗೆ ಭತ್ತದ ಹುಲ್ಲು, ರಾಗಿ ಹುಲ್ಲು, ಮೆಕ್ಕೆಜೋಳ ತ್ಯಾಜ್ಯ, ಹತ್ತಿ ಕಡ್ಡಿ ತ್ಯಾಜ್ಯ, ಜೊತೆಗೆ ಈ ಬೇರೆ ಬೇರೆ ಮೆಕ್ಕೆಜೋಳ ತ್ಯಾಜ್ಯ, ಈ ರೀತಿ ಕೃಷಿ ತ್ಯಾಜ್ಯಗಳು ಏನೇನು ಬರುತ್ತೋ ಅದೆಲ್ಲದನ್ನು ಕೂಡ ನೀವು ಕಟ್ ಮಾಡಿ ಒಂದು ಲೇಯರ್ ಕೃಷಿ ತ್ಯಾಜ್ಯ ಹಾಕಿದರೆ ಮೇಲ್ಗಡೆ ಒಂದು ಅಂಗಲ ಸಗಣಿ ಹಾಕ್ತೀವಿ ಅಥವಾ ಬಗ್ಡನ ಸಿಂಪಡಣೆ ಮಾಡ್ತೀವಿ. ಮತ್ತೆ ನೀವು ಕೃಷಿ ತ್ಯಾಜ್ಯ, ಸಗಣಿ, ಬಗ್ಡ ಈ ರೀತಿಯಾಗಿ ಪದರ ಪದರವಾಗಿ ನೀವು ತುಂಬ್ತಾ ಬಂದಾಗ ಒಂದು ಹಂತದಲ್ಲಿ ಬೇಕಾದರೆ ಒಂದು ಲೇಯರ್ ನೀವು ಮಣ್ಣನ್ನು ಕೂಡ ನೀವು ಒಂದು ಅಂಗಲದಷ್ಟು ಮಣ್ಣನ್ನು ಕೂಡ ನೀವು ಫಲವತ್ತಾದ ಮಣ್ಣನ್ನು ಕೂಡ ನೀವು ಸೇರಿಸ್ಕೊಳ್ಬೋದು. ಮೇಲ್ಗಡೆ ನೀವು ಮತ್ತೆ ಕೃಷಿ ತ್ಯಾಜ್ಯ, ಸಗಣಿ, ಬಗ್ಡ ಅಥವಾ ಸಗಣಿನ ನೀವು ಹಾಕಿ ಈ ರೀತಿಯಾಗಿ ತೊಟ್ಟಿ ತುಂಬ ತನಕನೂ ಕೂಡ ನಿರಂತರವಾಗಿ ತುಂಬ್ತಾ ಬರಬೇಕು. ಹಿಂಗೆ ತುಂಬಿದ ಮೇಲೆ 15-20 ದಿವಸ ಕಳೆಯೋದಕ್ಕೆ ಬಿಡಬೇಕು. ಹಿಂಗೆ ತ್ಯಾಜ್ಯ ಕಳಿತಕ್ಕಂಥ ಹಂತಕ್ಕೆ ಬಂದಾಗ ನೀವೇನು ಮಾಡ್ತೀರಿ, ಒಂದು 2 ಕೆಜಿಯಷ್ಟು ತೊಟ್ಟಿಗೆ 1 ಕೆಜಿಯಷ್ಟು ಹುಳು ಬಿಟ್ಟರು ಕೂಡ ನಿಮಗೆ ಸಾಕಾಗುತ್ತೆ. ಒಂದು ತೊಟ್ಟಿಗೆ ನಾವು ಹುಳುಗಳು ಬಂದುಬಿಟ್ಟು ನಮ್ಮ ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ಶಿವಮೊಗ್ಗದಲ್ಲಿ ನಿಮಗೆ ಯಾವಾಗಲೂ ಕೂಡ ಲಭ್ಯ ಇರುತ್ತೆ. ಇಲ್ಲಿ ಬಂದ್ಬಿಟ್ಟು ನೀವು ತಗೊಂಡು ಹೋಗಿ ಅಥವಾ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ರೈತರ ಮೂಲಕ ನೀವು ತಗೊಂಡು ತೊಟ್ಟಿಗೆ ಬಿಡ್ಬೋದು. ಹಿಂಗೆ ತಯಾರಿಸಿರ್ತಕ್ಕಂಥ ತೊಟ್ಟಿನಲ್ಲಿ ಯಾವಾಗಲೂ ಕೂಡ ತೇವಾಂಶ ಇರೋ ರೀತಿಯಲ್ಲಿ ಹಸಿ ಇರಬೇಕಷ್ಟೇ, ನೀರು ನಿಲ್ಲಬಾರ್ದು. ಆ ರೀತಿಯಲ್ಲಿ ನೀವು ನಿರ್ವಹಣೆ ಮಾಡಬೇಕಾಗುತ್ತೆ. ಜೊತೆಗೆ ಎರೆಹುಳು ಗೊಬ್ಬರನ ತೊಟ್ಟಿಗೆ ನೀವು ಯಾವುದೇ ಪ್ಲಾಸ್ಟಿಕ್ ಮತ್ತು ಗಾಜು ಕಳ್ಳಿ ಇದನ್ನು ಹಾಕಬಾರ್ದು. ಈ ಹುಳುಗಳನ್ನು ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ ತ್ಯಾಜ್ಯನ ತಿಂತ ಹೋದಂಗೆ. ಗೊಬ್ಬರ ತಯಾರಾಗಿರ್ತಕ್ಕಂಥ ಹಂತ ಬಂದಾಗ ಕಾಫಿ ಪೌಡರ್ ಕಲರ್ ಅಪಿಯರೆನ್ಸ್ ನಮಗೆ ಸಿಗುತ್ತೆ. ಹುಡಿ ಹುಡಿಯಾಗಿರುತ್ತೆ, ಹಗುರವಾಗಿರುತ್ತೆ ಗೊಬ್ಬರ. ಈ ರೀತಿ ಒಂದ್ಸರಿ ಗೊಬ್ಬರ ತಯಾರಾಯಿತು ಅಂದರೆ ನಾವು ಗುಡ್ಡೆ ಆಕಾರದಲ್ಲಿ ಹಾಕಿ ಹುಳುಗಳನ್ನು ಸಂಗ್ರಹಣೆ ಮಾಡಿ ತೆಗಿತೀವಿ. ಇಲ್ಲಾಂದರೆ ಸಗಣಿ ಉಂಡೆಗಳನ್ನು ಅಲ್ಲಲ್ಲೇ ತೊಟ್ಟಿನಲ್ಲಿಟ್ಟು ಹುಳುಗಳ ಅಟ್ರಾಕ್ಟ್ ಆಗಿ ಹುಳುಗಳನ್ನ ಮತ್ತೆ ಗೊಬ್ಬರನ ಬೇರ್ಪಡಿಸ್ತೇವೆ. ಇಲ್ಲಾಂದರೆ ಸೀವಿಂಗ್ ಮಾಡಿಬಿಟ್ಟು ನಾವು ಇದನ್ನು ಜರಡಿ ಹಿಡಿದ್ಬಿಟ್ಟು ಗೊಬ್ಬರನ ಇದು ಮಾಡಿಬಿಡ್ತೀವಿ. ಈ ರೀತಿಯಾಗಿ ಎರೆಹುಳು ಗೊಬ್ಬರನ ಉತ್ಪಾದನೆ ಮಾಡತಕ್ಕಂಥ ಕ್ರಮಗಳನ್ನ ಅನುಸರಿಸಬೇಕು. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನನ್ನನ್ನು ಸಂಪರ್ಕಿಸ್ಬೋದು. ನನ್ನ ಸಂಪರ್ಕ ಸಂಖ್ಯೆ ಬಂದ್ಬಿಟ್ಟು 8867097307. ಧನ್ಯವಾದಗಳು.
0: ಇದುವರೆಗೂ ರೈತರಿಗಾಗಿ ಸಲಹೆ ಕೇಳಿದಿರಿ.

ಕೇಳುಕರೆ ಗಮನಿಸಿ, ಇಂದು ಸಂಜೆ 6:51 ನಮ್ಮ ನಿಲಯದಿಂದ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಭಾಗ 91 ಪ್ರಸಾರವಾಗಲಿದೆ. ವಿಷಯ ಜೂನ್ 5 ವಿಶ್ವ ಪರಿಸರ ದಿನ. ಭಾಗವಹಿಸುತ್ತಾರೆ ಎಂ ಶೋಭಾ ಅದ್ರಿಕಟ್ಟೆ, ಪಿಎಂ ಸುಮಾ ಆನಿವಾಳ, ಸಿ ಹೇಮಲತಾ ಹಾಗೂ ಎಚ್ ಮಲ್ಲಿಕಾರ್ಜುನ್ ಆರಾಧ್ಯ ಸೋಮೇನಹಳ್ಳಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಚಿತ್ರದುರ್ಗ. ಈಗ ಸಮಯ 6:45. ಇದು ನಿಮ್ಮ ನೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಕಂಪನಾಂಕಗಳು. ಈಗ ಕೇಳಿ ಭಾವಗೀತೆಯನ್ನ. ಚನ್ನವೀರ ಕಣವಿಯವರ ರಚನೆಯ ಗೀತೆಯನ್ನ ಕೇಳೋಣ ಬಿಆರ್ ಛಾಯಾ ಅವರ ಧ್ವನಿಯಲ್ಲಿ.

0: ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಈಗ ಕೇಳಿ ಆರೋಗ್ಯ ಬಿಂದು, ತುಪ್ಪದ ಉಪಯೋಗ ಈ ಕುರಿತು ಮಾಹಿತಿಯನ್ನ ನೀಡ್ತಾರೆ ಶೋಭಾಜಿ ಹಿರೇಮಠ್.
1: ತುಪ್ಪವು ವೇದ ಕಾಲದಿಂದ ಬಳಸುತ್ತಾ ಬಂದಿರುವ ಮತ್ತು ಪಂಚಾಮೃತಗಳಲ್ಲಿ ಒಂದಾದ ಸ್ನಿಗ್ಧ ದ್ರವ್ಯವಾಗಿದೆ. ತುಪ್ಪದ ತಯಾರಿಕಾ ವಿಧಾನವನ್ನು ಪ್ರಪ್ರಥಮವಾಗಿ ಭಾರತೀಯರೇ ಪ್ರಪಂಚಕ್ಕೆ ಪರಿಚಯಿಸಿಕೊಟ್ಟಿದ್ದಾರೆ. ಈ ತುಪ್ಪವು ಘೃತ, ಆಜ್ಯ, ಸರ್ಪಿ, ಹವಿ, ಪವಿತ್ರ, ಅಮೃತ, ಆಯುಷ್, ತೇಜಸ್ ಎಂಬೆಲ್ಲ ಹೆಸರುಗಳಿಂದ ಕರೆಯಲ್ಪಟ್ಟಿದೆ. ತುಪ್ಪದಲ್ಲಡಗಿದ ಅಮೃತ ಸಮಾನ ಆಹಾರ ಹಾಗೂ ಔಷಧಿ ತತ್ವಗಳ ಪರಿಚಯವನ್ನು ಭಾರತೀಯರು ಮನುಕುಲಕ್ಕೆ ನೂರಾರು ವರ್ಷಗಳ ಹಿಂದೆಯೇ ನೀಡಿದ್ದಾರೆ. ಆದರೆ ಈ ಮಾತು ಇಂದಿನ ಭಾರತೀಯ ನಾಗರಿಕರಿಗೆ ಅನ್ವಯಿಸುವುದ ಎಂದು ಯೋಚಿಸುವಂತಾಗಿದೆ. ಏಕೆಂದರೆ ಈ ನಡುವೆ ಅಧಿಕ ಭಾರತೀಯರು ತುಪ್ಪ ಬಳಸಲು ಭಯಪಡುತ್ತಿದ್ದಾರೆ. ಕೆಲವರು ತುಪ್ಪ ತಿಂದರೆ ದಪ್ಪಗಾಗುವೆ ಎಂದು ಭಯಪಟ್ಟರೆ ಕೆಲವರು ತುಪ್ಪ ಕೊಲೆಸ್ಟ್ರಾಲ್ ಹೆಚ್ಚಿಸುತ್ತದೆಂದು ತಿನ್ನಲು ಹಿಂದೇಟು ಹಾಕುವರು. ಅನೇಕರು ತುಪ್ಪದ ಸೇವನೆ ಹೃದ್ರೋಗಗಳಿಗೆ ಹುಟ್ಟು ಎಂದು ಕೂಡ ಹೇಳುವುದುಂಟು. ಇದೆಲ್ಲ ಜನರ ತಪ್ಪು ಕಲ್ಪನೆಯೋ, ವಿವೇಚನಾ ಶಕ್ತಿಯ ಶೂನ್ಯತೆಯೋ, ತುಪ್ಪದ ಅಮೂಲ್ಯ ಗುಣಗಳ ತಿಳುವಳಿಕೆಯ ಅಭಾವವೋ ಅಥವಾ ಪಾಶ್ಚಿಮಾತ್ಯರ ಅನುಕರಣೆಯ ಗೀಳೋ ಅರ್ಥವಾಗದಂತಾಗಿದೆ. ಆದರೆ ಈ ರೀತಿಯ ಗ್ರಹಿಕೆ ಸರಿಯಾ ಎಂದು ವಿವೇಚಿಸದೇ ಬಿಟ್ಟರೆ ಅದು ಕ್ಷಮಿಸಲಾಗದ ಅಪರಾಧವಾದೀತು. ಕಾರಣ ಈಗ ತುಪ್ಪದ ಹತ್ತಾರು ವಿಷಯಗಳ ಬಗ್ಗೆ ತಿಳಿಯೋಣ. ಅದರಲ್ಲಿ ಪ್ರಥಮವಾಗಿ ತುಪ್ಪವೆಂದರೇನು ಅಂತ. ತುಪ್ಪವು ತೈಲ ಅಂದರೆ ಎಣ್ಣೆ, ವಸ, ಕೊಬ್ಬು, ಮಜ್ಜ ಅಂದರೆ ಮೂಳೆಯ ಮಧ್ಯಭಾಗದಲ್ಲಿರುವಂತಹ ಸ್ನೇಹಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ದ್ರವ್ಯವಾಗಿದೆ. ಇದಕ್ಕೆ ಕಾರಣ ಇದರ ಯೋಗವಾಹಿ ಅಥವಾ ಕ್ಯಾಟಲಿಟಿಕ್ ಗುಣವಾಗಿದೆ. ಇದು ತನ್ನ ಸ್ವಗುಣಗಳನ್ನು ಕಳೆದುಕೊಳ್ಳದೆ ಸಂಪರ್ಕಕ್ಕೆ ಬಂದ ದ್ರವ್ಯದ ಗುಣಗಳನ್ನು ಪಡೆಯುವ ಶಕ್ತಿ ಹೊಂದಿದೆ. ಇದನ್ನೇ ಆಯುರ್ವೇದದಲ್ಲಿ ಸಂಸ್ಕಾರ ಸ್ಯಾನ್ವರ್ತನಾತ್ ಎಂದು ಹೇಳಿರುವರು. ಕ್ಲಾರಿಫೈಡ್ ಬಟರ್, ಆನ್ಹೈಡ್ರಸ್ ಫ್ಯಾಟ್ ಆಫ್ ಮಿಲ್ಕ್, ಘೀ ಎಂಬೆಲ್ಲ ಇಂಗ್ಲಿಷ್ ಹೆಸರುಗಳನ್ನು ಹೊತ್ತ ಈ ತುಪ್ಪದ ನಿತ್ಯ ಬಳಕೆಯಿಂದ ಮನುಷ್ಯನ ಮುಖ ಮತ್ತು ಮನಗಳೆರಡರಲ್ಲಿಯೂ ಪ್ರಕಾಶವನ್ನು ಕಾಣಬಹುದಾಗಿದೆ. ತುಪ್ಪದ ಇಂಥ ಶ್ರೇಷ್ಠ ಗುಣವೇ ಅದಕ್ಕೆ ಘೃತವೆಂಬ ಹೆಸರನ್ನು ತಂದುಕೊಟ್ಟಿದೆ. ಇನ್ನು ಈ ತರ ಗುಣವನ್ನು ಹೊಂದಿದಂತಹ ತುಪ್ಪದ ತಯಾರಿಕಾ ವಿಧಾನವನ್ನು ತಿಳಿಯೋಣ. ಸಣ್ಣ ಪ್ರಮಾಣದಲ್ಲಿ ಮನೆಗಳಲ್ಲಿ ತುಪ್ಪವನ್ನು ತಯಾರಿಸುವ ವಿಧಾನ ಒಂದು ಬಗೆಯಾಗಿದ್ದರೆ ಡೈರಿಗಳಲ್ಲಿ ಅಧಿಕ ಪ್ರಮಾಣದ ತುಪ್ಪವನ್ನು ತಯಾರಿಸುವ ವಿಧಿಯೇ ಭಿನ್ನವಾಗಿದೆ. ಮನೆಯಲ್ಲಿ ಹಾಲನ್ನು ಕಾಯಿಸಿ ಹಪ್ಪು ಹಾಕಿ ಮೊಸರು ಮಾಡಿ ಅದನ್ನು ಕಡೆದು ಬೆಣ್ಣೆ ತೆಗೆದು ಕಾಯಿಸಿ ಪಡೆಯುವುದೇ ತುಪ್ಪವಾಗಿದೆ. ಆದರೆ 1987 ಡಾಕ್ಟರ್ ಯಾದವ್ ಮತ್ತು ಇನ್ನಿತರ ವಿಜ್ಞಾನಿಗಳು ಹಲವಾರು ವೈಜ್ಞಾನಿಕ ಪರೀಕ್ಷೆಗಳ ನಂತರ ಕಂಡುಹಿಡಿದ ತುಪ್ಪದ ತಯಾರಿಕಾ ವಿಧಾನವು ಸದ್ಯ ಎಲ್ಲ ಡೈರಿಗಳಲ್ಲಿ ಅನುಸರಿಸಲ್ಪಡುತ್ತಿದೆ. ಈ ವಿಧಾನದಲ್ಲಿ ಹಾಲಿನ ಕೆನೆಗೆ ನಿಗದಿತ ಪ್ರಮಾಣದ ಸ್ಟ್ರೆಪ್ಟೋಕಾಕಸ್ ಡೈಅಸಿಟೈಲ್ ಲ್ಯಾಕ್ಟೋಸ್ ಹಾಕಿ ಮೊಸರು ಮಾಡುತ್ತಾರೆ. ಈ ಮೊಸರನ್ನು ಕಡೆದು ತೆಗೆದ ಬೆಣ್ಣೆಯನ್ನು 110-120 ಡಿಗ್ರಿ ಸೆಂಟಿಗ್ರೇಡ್ ಉಷ್ಣತೆಯಲ್ಲಿ ಕಾಯಿಸಿ ತುಪ್ಪವನ್ನು ತಯಾರಿಸುವರು. ಈ ರೀತಿ ತಯಾರಿಸಿದ ತುಪ್ಪದಲ್ಲಿ ಔಷಧಿ ತತ್ವ ಅಥವಾ ರಾಸಾಯನಿಕ ಸಂಯೋಜನೆ ಏನಿದೆ ಎಂದು ತಿಳಿಯೋಣ. ತುಪ್ಪದಲ್ಲಿ ಪ್ರಮುಖವಾಗಿ ಗ್ಲೈಕೋಸೈಡ್ಸ್, ಫ್ರೀ ಫ್ಯಾಟಿ ಆಸಿಡ್ಸ್, ಅದರಲ್ಲಿಯೂ ಅಧಿಕವಾಗಿ ಒಮೆಗಾ-3 ಅಂಡ್ 6 ಫ್ಯಾಟಿ ಆಸಿಡ್ಸ್, ಫಾಸ್ಫೋಲಿಪಿಡ್ಸ್, ಸ್ಟಿರಾಲ್ಸ್, ಸ್ಟಿರಾಲಿಸ್ಟರ್ಸ್, ಫ್ಯಾಟ್ ಸೋಲ್ಯುಬಲ್ ವಿಟಮಿನ್ಗಳಾದಂಥ ADEK, ಟೋಕೋಫೆರಾಲ್, ಕಾರ್ಬೋನಿಲ್ಸ್, ಹೈಡ್ರೋಕಾರ್ಬನ್ಸ್, ಕೆರಟಿನಾಯ್ಡ್ಸ್, ಚಾರ್ಡ್ ಕೇಸಿನ್, ಟ್ರೇಸಸ್ ಆಫ್ ಮಿನರಲ್ಸ್ ಪ್ರಮುಖವಾಗಿ ಕ್ಯಾಲ್ಶಿಯಂ, ಫಾಸ್ಫರಸ್, ಐರನ್ ಮತ್ತು ಕಾಪರ್ ಅಂಶಗಳು ಇದರಲ್ಲಿ ಅಧಿಕವಾಗಿ ಇರುತ್ತೆ. ತುಪ್ಪದ ಪ್ರಕಾರಗಳಾವುವು ಎನ್ನುವುದರ ಬಗ್ಗೆ ನೋಡೋಣ. ಇಂದು ಕೇವಲ ಆಕಳ ಹಾಗೂ ಎಮ್ಮೆಯ ತುಪ್ಪದ ಸವಿಸ್ತಾರ ಪರಿಚಯ ಮತ್ತು ಬಳಕೆ ಕಂಡುಬಂದರೂ ನೂರಾರು ವರ್ಷಗಳ ಹಿಂದೆ ಆಡಿನ, ಒಂಟೆಯ, ಕುರಿಯ, ಕುದುರೆಯ, ಕತ್ತೆಯ, ಆನೆಯ ಅಷ್ಟೇ ಏಕೆ ಸ್ತ್ರೀಯ ಸ್ತನ್ಯದಿಂದ ತಯಾರಿಸಿದ ತುಪ್ಪಗಳ ಸವಿಸ್ತಾರ ವಿವರಣೆಗಳು ಸುಶ್ರುತಾದಿ ಆಯುರ್ವೇದ ಗ್ರಂಥಗಳಲ್ಲಿ ಕಂಡುಬರುವವು. ಈ ಪ್ರತಿಯೊಂದು ವಿವರಣೆಯು ಅನುಭವದ ಒರೆಗಲ್ಲಿನಿಂದ ಪರೀಕ್ಷಿಸಲಾಗಿದ್ದು ಇಂದಿನ ಪೀಳಿಗೆಗೆ ನಮ್ಮ ಹಿರಿಯರು ಕೊಟ್ಟ ಕೊಡುಗೆಯಾಗಿದೆ. ಅವರು ತಿಳಿಸಿದ ಈ ಮಾಹಿತಿಗಳು ಇಂದಿನ ಉಪಯೋಗಕ್ಕಾಗಿ ಅವಶ್ಯಕವಾಗಿದ್ದು ಮರು ಸಂಶೋಧನೆ ಮತ್ತು ಅದರ ಸಮರ್ಪಕ ಬಳಕೆಯ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ.
0: ಇದುವರೆಗೂ ಆರೋಗ್ಯ ಬಿಂದುವಿನಲ್ಲಿ ತುಪ್ಪದ ಉಪಯೋಗ ಈ ಕುರಿತು ಮಾಹಿತಿ ನೀಡಿದವರು ಶೋಭಾಜಿ ಹಿರೇಮಠ್. ಆಕಾಶವಾಣಿ ಚಿತ್ರದುರ್ಗ, ಸಮಯ 6:55 ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.

0: ಎಪ್ಪಿ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
0: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಕೇಳುಕರೆ ಗಮನಿಸಿ, ಇಂದು ಬೆಳಗ್ಗೆ 10 ಗಂಟೆಗೆ ನಮ್ಮ ನಿಲಯದಿಂದ ಹಲೋ ಕೇಳುಕರೆ ನೇರ ಫೋನಿನ್ ಕಾರ್ಯಕ್ರಮ ನಮ್ಮ ವಿಷಯಕ್ಕೆ ನಿಮ್ಮ ಮಾತು. ಇವತ್ತಿನ ವಿಷಯ ಜಾಗತಿಕ ಪೋಷಕರ ದಿನದ ಸಂದರ್ಭದಲ್ಲಿ ಪೋಷಕರು ನಮ್ಮ ಜೀವನದ ನಿಜವಾದ ಮಾರ್ಗದರ್ಶಕರು. ಈ ವಿಷಯದ ಕುರಿತು ನೀವು ಕೂಡ ಕರೆ ಮಾಡಿ ನಮ್ಮೊಂದಿಗೆ ಮಾತನಾಡಬಹುದು. ಅದಕ್ಕಾಗಿ ನೀವು ಬಳಸಬೇಕಾದ ಮೊಬೈಲ್ ಸಂಖ್ಯೆಗಳು ಹೀಗಿದೆ: 9448640773, ಮತ್ತೊಂದು ಸಂಖ್ಯೆ 9141970272. ಕರೆ ಮಾಡಿ ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ.

ಇದುವರೆಗೆ ಪ್ರಕಟಣೆಯನ್ನ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ, ಸಮಯ 7:02 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ ಕೇಳುವಿರಿ.

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
2: ಏನಮ್ಮ ಅಳ್ತಾ ಇರೋ ಮಗುನ ತಾಯಿನ ಒಳಗಡೆ ಕಳಿಸಿ.
3: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸ್ತಾ ಹೇಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆ ದೂಹಿಗಾಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳುವಿನ.
2: ಚೇ, ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣ. ಅಮ್ಮ, ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
0: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ?

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ. ಹಾಗಾಗಿ
1: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವೇ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಉತ್ತಮ ಕಲಿಕೆ, ಉಜ್ವಲ ಭವಿಷ್ಯ ಧ್ಯೇಯದೊಂದಿಗೆ

0: ಜೊತೆಗೆ ಇಂದು ಶಾಲೆಗಳು ಪುನಾರಂಭ. ಮನ್ ಕಿ ಬಾತ್ ಬೆಂಗಳೂರಿನ ಎಸ್ಟ್ರೋನಾಮಿಕಲ್ ಸೊಸೈಟಿಯ ಖಗೋಳ ಮಂಡಲ ತಂಡದ ಕಾರ್ಯಶ್ಲಾಘಿಸಿದ ಪ್ರಧಾನಮಂತ್ರಿ. ಕೃಷಿಕ ಮಹಿಳೆಯರ ಕೊಡುಗೆ ಸಂಭ್ರಮಿಸೋಣ ಘೋಷವಾಕ್ಯದೊಂದಿಗೆ ಇಂದು ವಿಶ್ವ ಕ್ಷೀರ ದಿನಾಚರಣೆ. ಐಪಿಎಲ್ ಟಿ20 ಕ್ರಿಕೆಟ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಚಾಂಪಿಯನ್. ಈಗ ವಾರ್ತೆಗಳ ವಿವರ. ಉತ್ತಮ ಕಲಿಕೆ ಉಜ್ವಲ ಭವಿಷ್ಯ ಎಂಬ ಶಾಲಾ ಶಿಕ್ಷಣ ಇಲಾಖೆಯ ಧ್ಯೇಯದೊಂದಿಗೆ 2026-27 ಸಾಲಿನ ಶೈಕ್ಷಣಿಕ ಕಾರ್ಯಚಟುವಟಿಕೆಗಳು ಇಂದಿನಿಂದ ಪುನಾರಂಭಗೊಳ್ಳಲಿವೆ. ಮಕ್ಕಳ ಕಲರವವಿಲ್ಲದೆ ಸ್ತಬ್ಧವಾಗಿದ್ದ ಶಾಲೆಗಳು ತಳಿರು ತೋರಣಗಳಿಂದ ಸಿಂಗರಿಸಿಕೊಂಡು ಮಕ್ಕಳ ಆಗಮನಕ್ಕೆ ಕಾಯ್ದಿವೆ. ಈ ಕುರಿತು ಒಂದು ವರದಿ.
1: ಇಂದು ಜೂನ್ 1 ಶಾಲಾ ಪ್ರಾರಂಭೋತ್ಸವದ ಹಿನ್ನೆಲೆ ಕಳೆದ ಮೇ 29 ಶಾಲಾ ಶಿಕ್ಷಣ ಇಲಾಖೆ ವ್ಯಾಪಕ ಪೂರ್ವ ಸಿದ್ಧತೆಗಳನ್ನು ಕೈಗೊಂಡಿದೆ. ಪಾಲಕರ ಸಭೆಯೂ ನಡೆಯಲಿದೆ ಎಂದು ಶಾಲಾ ಶಿಕ್ಷಣ ಇಲಾಖೆಯ ಧಾರವಾಡ ವಿಭಾಗದ ಅಪರ ಆಯುಕ್ತ ಡಾಕ್ಟರ್ ಈಶ್ವರ್ ಉಳ್ಳಾಗಡ್ಡಿ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ. ನಾಡಿನಾದ್ಯಂತ ಶಾಲೆಗಳಿಗೆ ಆಗಮಿಸಲಿರುವ ಮಕ್ಕಳಿಗೆ ಉಚಿತ ಪಠ್ಯಪುಸ್ತಕ, ಸಮವಸ್ತ್ರ, ಮಿಠಾಯಿ, ಚಾಕೊಲೇಟ್ ಹಾಗೂ ಮಧ್ಯಾಹ್ನದ ಬಿಸಿಯೂಟದೊಂದಿಗೆ ವಿಶೇಷವಾಗಿ ಸ್ವಾಗತಿಸಲು ಶಾಲಾ ಸುಧಾರಣಾ ಸಮಿತಿ ಸದಸ್ಯರು, ಶಿಕ್ಷಕರು ಹಾಗೂ ಗ್ರಾಮಗಳ ಗುರು ಹಿರಿಯರು ಬಹು ಆಸ್ಥೆಯಿಂದ ನಮ್ಮೂರ ಶಾಲೆ ನಮ್ಮೆಲ್ಲರ ಶಾಲೆ ಎಂಬ ಭಾವದೊಂದಿಗೆ ಶಾಲೆಗಳಲ್ಲಿ ಹಬ್ಬದ ಸಂಭ್ರಮ ಕಳೆಗಟ್ಟಿಸಿದ್ದಾರೆ. ಧಾರವಾಡ ತಾಲೂಕಿನ ಕಟ್ಟಕಡೆಯ ಪುಟ್ಟಹಳ್ಳಿ ಮದಿಕೊಪ್ಪ ಈ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆಯ ಪ್ರಧಾನ ಗುರುಗಳಾದ ಸಿದ್ದಲಿಂಗಪ್ಪ ಶಿವಸಿಂಪಿ ಪ್ರದೇಶ ಸಮಾಚಾರಕ್ಕಾಗಿ ಶಾಲಾ ಪ್ರಾರಂಭೋತ್ಸವದ ಸಿದ್ಧತೆಗಳ ಮಾಹಿತಿ ನೀಡಿದ್ದಾರೆ.
2: ಧಾರವಾಡ ನಗರದಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿರುವ ಧಾರವಾಡ ತಾಲೂಕಿನ ಕಟ್ಟಕಡೆಯ ಪುಟ್ಟಹಳ್ಳಿ ಮದಿಕೊಪ್ಪ ಸರಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ಶಾಲಾ ಪ್ರಾರಂಭೋತ್ಸವವನ್ನು ಅತ್ಯಂತ ವೈಶಿಷ್ಟ್ಯಪೂರ್ಣವಾಗಿ ಆಚರಿಸುತ್ತಿದ್ದೇವೆ. ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷರು, ಸದಸ್ಯರು, ಗ್ರಾಮದ ಗುರು ಹಿರಿಯರು, ಯುವ ಸಮೂಹ ಸೇರಿಕೊಂಡು ಸಭೆ ಮಾಡಿ ಈಗಾಗಲೇ ಶಾಲಾ ಕೊಠಡಿಗಳನ್ನು ಹಾಗೂ ಶಾಲಾ ಆವರಣವನ್ನು ಶ್ರಮದಾನದ ಮೂಲಕ ಸ್ವಚ್ಛಗೊಳಿಸಲಾಗಿದೆ. ಶಾಲೆಯನ್ನು ತೆಂಗಿನ ಗರಿ ಹಾಗೂ ತಳಿರು ತೋರಣಗಳಿಂದ ಶೃಂಗರಿಸಿದ್ದು ಇಂದು ಮುಂಜಾನೆ 10 ಗಂಟೆಗೆ ಮದಿಕೊಪ್ಪ ಗ್ರಾಮದೇವಿ ದೇವಾಲಯದಿಂದ 101 ಪೂರ್ಣ ಕುಂಭಗಳ ಮೆರವಣಿಗೆ ವಿವಿಧ ಜನಪದ ವಾದ್ಯ ಮೇಳದೊಂದಿಗೆ ಅಕ್ಷರ ಬಂಡಿಯ ಮೂಲಕ ಆರಂಭಗೊಂಡು ಶಾಲಾ ಅಂಗಳಕ್ಕೆ ಆಗಮಿಸುವುದು.
0: ಬೆಂಗಳೂರಿನ ಎಸ್ಟ್ರೋನಾಮಿಕಲ್ ಸೊಸೈಟಿಯ ಖಗೋಳ ಮಂಡಲ ತಂಡ ಕರ್ನಾಟಕದ ಗ್ರಾಮೀಣ ಭಾಗದಲ್ಲಿ ಖಗೋಳ ಶಾಸ್ತ್ರವನ್ನು ಜನಪ್ರಿಯಗೊಳಿಸುವ ಅಭಿಯಾನ ಆರಂಭಿಸಿರುವುದು ಶ್ಲಾಘನೀಯ ಮತ್ತು ಅನುಕರಣೀಯ ಮಾದರಿ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಆಕಾಶವಾಣಿಯ ಬಹುಶ್ರುತ ಮಾಸಿಕ ಕಾರ್ಯಕ್ರಮ 134ನೇ ಆವೃತ್ತಿಯ ಮನ್ ಕಿ ಬಾತ್ನಲ್ಲಿ ದೇಶ ವಿದೇಶಗಳ ಭಾರತೀಯರನ್ನುದ್ದೇಶಿಸಿ ತಮ್ಮ ಅನಿಸಿಕೆ ಹಂಚಿಕೊಳ್ಳುವಾಗ ಹಿರಿಯರ ಖಗೋಳಶಾಸ್ತ್ರ ಜ್ಞಾನದ ಬಗ್ಗೆ ವಿಶೇಷವಾಗಿ ಉಲ್ಲೇಖಿಸಿದರು. ಬೆಳಗಾವಿ ಜಿಲ್ಲೆ ಕಿತ್ತೂರಿನ ವೀರರಾಣಿ ಚನ್ನಮ್ಮನವರ ಐತಿಹಾಸಿಕ ಕೋಟೆಯ ಅರಮನೆ ಸಂಕೀರ್ಣದಲ್ಲಿ ಪ್ರಾಚೀನ ಧ್ರುವ ನಕ್ಷತ್ರ ವೀಕ್ಷಣಾ ಕೊಠಡಿಯಿದೆ. ಅಂದು ಋತುಮಾನಗಳ ಅಧ್ಯಯನಕ್ಕಾಗಿ ಬಳಸಲ್ಪಡುತ್ತಿತ್ತು ಎಂಬ ಉಲ್ಲೇಖಗಳಿವೆ. ಚನ್ನಮ್ಮನ ಕಿತ್ತೂರಿನ ಶ್ರೀಮತಿ ಸರೋಜಾ ತಾಯಿ ಬಸವರಾಜ್ ಮಾರಿಹಾಳ್ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆಯ ಉಪ ಪ್ರಾಂಶುಪಾಲ ಮಹೇಶ್ ಚನ್ನಂಗಿ ಮನದ ಮಾತು ಆಲಿಸಿದ್ದು ಕಿತ್ತೂರು ದೇಸ್ಗತಿಯ ಧ್ರುವ ನಕ್ಷತ್ರ ಪ್ರಾಚೀನ ವೀಕ್ಷಣಾ ಕೊಠಡಿ ಬಗ್ಗೆ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
3: 134ನೇ ಎಪಿಸೋಡ್ನಲ್ಲಿ ಮಾನ್ಯ ಪ್ರಧಾನ ಮಂತ್ರಿಗಳು ಭಾರತದ ಪ್ರಾಚೀನರಿಗೆ ಖಗೋಳ ಶಾಸ್ತ್ರದ ಜ್ಞಾನ ವಿದ್ಯೆದರ ಬಗ್ಗೆ ಉಲ್ಲೇಖವನ್ನು ಮಾಡಿದ್ದಾರೆ. ಈ ರೀತಿಯಾಗಿರ್ತಕ್ಕಂತಹ ಒಂದು ಘಟನಾವಳಿಯನ್ನ ನಾವು ಬೆಳಗಾವಿ ಜಿಲ್ಲೆಯ ಕಿತ್ತೂರು ಇತಿಹಾಸದಲ್ಲಿ ಕಾಣ್ತೀವಿ. ಕಿತ್ತೂರು ಕೋಟೆಯಲ್ಲಿ ಧ್ರುವ ನಕ್ಷತ್ರ ವೀಕ್ಷಣಾಲಯ ಇದೆ. ಇವತ್ತಿಗೂ ಸಹಿತ ಅತ್ಯಂತ ಸುಸ್ಥಿತಿಯಲ್ಲಿದೆ. ಉತ್ತರ ದಿಕ್ಕನ್ನ ನಿಖರವಾಗಿ ತೋರಿಸತಕ್ಕಂತಹ ಒಂದು ವೈಜ್ಞಾನಿಕ ಹಿನ್ನೆಲೆಯನ್ನು ಹೊಂದಿರತಕ್ಕಂಥದ್ದು. ಧ್ರುವ ನಕ್ಷತ್ರದ ವೀಕ್ಷಣೆಯನ್ನ ವಿಶೇಷ ಸಂದರ್ಭಗಳಲ್ಲಿ ಮಾಡ್ತಾ ಇದ್ರು. ಋತುಮಾನಗಳು ಭವಿಷ್ಯದಲ್ಲಿ ಸಂಸ್ಥಾನಕ್ಕೆ ಬರ್ತಕ್ಕಂಥ ದಿನಮಾನಗಳು ಯಾವ ರೀತಿ ಇದಾವೆ ಅನ್ನೋದನ್ನ ತಿಳಿಲಿಕ್ಕೆ ಇದನ್ನ ನೋಡ್ತಕ್ಕಂತಹ ಸಂಪ್ರದಾಯ ಕಿತ್ತೂರು ಸಂಸ್ಥಾನದ ಇತಿಹಾಸದಲ್ಲಿ ಇತ್ತು. ಕಲ್ಮಠದ ರಾಜಗುರು ಶ್ರೀಗಳು ಆ ವೀಕ್ಷಣೆ ಮಾಡಿ ವ್ಯಾಖ್ಯಾನಿಸ್ತಿದ್ರು. ಆ ವ್ಯಾಖ್ಯಾನವನ್ನ ಆಧರಿಸಿ ಕಿತ್ತೂರು ಸಂಸ್ಥಾನದವರುಗಳು ಆಡಳಿತ ಮಾಡಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
4: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು

0: ಭೂಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದು June 1 ವಿಶ್ವ ಕ್ಷೀರ ದಿನಾಚರಣೆ. ಕೃಷಿಕ ಮಹಿಳೆಯರ ಕೊಡುಗೆ ಸಂಭ್ರಮಿಸೋಣ ಎಂಬ ಧ್ಯೇಯದೊಂದಿಗೆ ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ ಹೈನುಗಾರಿಕೆ ಮತ್ತು ಜಾಗತಿಕ ಆಹಾರ ಭದ್ರತೆಯಲ್ಲಿ ರೈತಾಪಿ ಮಹಿಳೆಯರ ನಿರ್ಣಾಯಕ ಪಾತ್ರವನ್ನು ಗೌರವಿಸಲು ಕರೆ ನೀಡಿದೆ. ರಾಜ್ಯದ ಹೊಸ ಸರ್ಕಾರ ರಚನೆಗೆ ಸಂಬಂಧಿಸಿ ಉಪಮುಖ್ಯಮಂತ್ರಿ ಹುದ್ದೆ ಸೃಜನೆ ಕುರಿತು ಯಾವುದೇ ಅಧಿಕೃತ ಪ್ರಸ್ತಾವ ಬಂದಿಲ್ಲ ಎಂದು ಕಾಂಗ್ರೆಸ್ ಪಕ್ಷದ ರಾಷ್ಟೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ತಿಳಿಸಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು, ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಹೊಸ ನಾಯಕನ ನೇಮಕ ಅನಿವಾರ್ಯ ಎಂದರು. ಅಹಮದಾಬಾದಿನ ಸಬರಮತಿ ನದಿ ದಡದ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆದ 19th ಆವೃತ್ತಿಯ ಐಪಿಎಲ್ T20 ಕ್ರಿಕೆಟ್ ಫೈನಲ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಗುಜರಾತ್ ಟೈಟನ್ಸ್ ತಂಡದ ವಿರುದ್ಧ 5 ಗೆಲುವು ಸಾಧಿಸಿ ಸತತ 2 ಬಾರಿಗೆ ಕಪ್ ಜಯಿಸಿತು. 20 crore ರೂಪಾಯಿ ಬಹುಮಾನ ಪಡೆಯಿತು. ಟಾಸ್ ಗೆದ್ದ ಬೆಂಗಳೂರು ತಂಡ ಫೀಲ್ಡಿಂಗ್ ಆಯ್ದುಕೊಂಡಿತು. ಮೊದಲು ಬ್ಯಾಟಿಂಗ್ಗೆ ಇಳಿದ ಗುಜರಾತ್ ಟೈಟನ್ಸ್ ತಂಡ ನಿಗದಿತ 20 overs 155 runs ಕಲೆ ಹಾಕಿತು. ಇದನ್ನು ಬೆನ್ನಟ್ಟಿದ ರಜತ್ ಪಾಟಿದಾರ್ ನೇತೃತ್ವದ ಬೆಂಗಳೂರು ತಂಡ 18 overs 5 ನಷ್ಟಕ್ಕೆ 161 runs ಗಳಿಸಿ ವಿಜಯದ ನಗೆ ಬೀರಿತು. ಅಜೇಯ 75 runs ಗಳಿಸಿದ ವಿರಾಟ್ ಕೊಹ್ಲಿ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಪಂದ್ಯ ಸರಣಿಯಲ್ಲಿ ಒಟ್ಟು 776 runs ಗಳಿಸಿ ಆರೆಂಜ್ ಕ್ಯಾಪ್ ಗೌರವಕ್ಕೆ ರಾಜಸ್ಥಾನ್ ರಾಯಲ್ಸ್ ತಂಡದ ವೈಭವ್ ಸೂರ್ಯವಂಶಿ ಹಾಗೂ 29 ಕಬಳಿಸಿ ಪರ್ಪಲ್ ಕ್ಯಾಪ್ ಗೌರವಕ್ಕೆ ಗುಜರಾತ್ ಟೈಟನ್ಸ್ ತಂಡದ ಕಗಿಸೋ ರಬಾಡಾ ಭಾಜನರಾದರು. ಮಂಗಳೂರಿನ ತಣ್ಣೀರುಬಾವಿ ಬ್ಲೂ ಬೇ ಇಕೋ ಬೀಚ್ನಲ್ಲಿ ನಿನ್ನೆ ಸಮಾರೋಪಗೊಂಡ 7 ಆವೃತ್ತಿಯ ಇಂಡಿಯನ್ ಓಪನ್ ಆಫ್ ಸರ್ಫಿಂಗ್ 2026 ಪಂದ್ಯಾವಳಿಯಲ್ಲಿ ತಮಿಳುನಾಡಿನ ಯುವ ಸರ್ಫರ್ ಕಮಲಿಮೂರ್ತಿ ಅದ್ಭುತ ಪ್ರದರ್ಶನ ನೀಡಿ ಮಹಿಳೆಯರ ವಿಭಾಗದ ಮುಕ್ತ ಹಾಗೂ 18 ಬಾಲಕಿಯರ ವಿಭಾಗದಲ್ಲಿ ಚಾಂಪಿಯನ್ ಆಗಿ ಡಬಲ್ ಕಿರೀಟದ ಗರಿಮೆ ಪಡೆದರು. ಪುರುಷರ ಮುಕ್ತ ವಿಭಾಗದಲ್ಲಿ ತಮಿಳುನಾಡಿನ ಕಿಶೋರ್ ಕುಮಾರ್ ಚಾಂಪಿಯನ್ ಪಟ್ಟ ಅಲಂಕರಿಸಿದರು. 18 ಬಾಲಕರ ವಿಭಾಗದಲ್ಲಿ ಕರ್ನಾಟಕದ ಪ್ರದೀಪ್ ಪೂಜಾರ್ ಪ್ರಥಮ ಸ್ಥಾನ ಪಡೆದುಕೊಂಡರು. ಈಗ ಸಂಕ್ಷಿಪ್ತ ಸುದ್ದಿಗಳು. ಭಾರತೀಯ ಸೇನಾ ಸಿಬ್ಬಂದಿ CDS ನೂತನ ಮುಖ್ಯಸ್ಥರಾಗಿ ಜನರಲ್ NS ರಾಜಾ ಸುಬ್ರಹ್ಮಣಿ ಹೊಸದಿಲ್ಲಿಯಲ್ಲಿ ಅಧಿಕಾರ ವಹಿಸಿಕೊಂಡು 3 ಸೇನಾಪಡೆಗಳಿಂದ ಗೌರವ ವಂದನೆ ಸ್ವೀಕರಿಸಿದರು. ಕನ್ನಡಿಗ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಭಾರತೀಯ ನೌಕಾಪಡೆಯ 27 ಮುಖ್ಯಸ್ಥರಾಗಿ ಹೊಸದಿಲ್ಲಿಯಲ್ಲಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜಲಿ ಯೋಜನೆ ಅಡಿ ಕಳೆದ 29 ಒಂದೇ ದಿನ ದೇಶಾದ್ಯಂತ 15,000 ಮೇಲ್ಛಾವಣಿ ಸೌರಶಕ್ತಿ ಫಲಕಗಳನ್ನು ಅಳವಡಿಸಲಾಗಿದೆ ಎಂದು ಕೇಂದ್ರ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಬಳ್ಳಾರಿಯ ವಿಜಯನಗರದ ಶ್ರೀಕೃಷ್ಣದೇವರಾಯ ವಿಶ್ವವಿದ್ಯಾಲಯದಲ್ಲಿ ಇಂದಿನಿಂದ 10 ಕಾಲ ರಂಗಭೂಮಿ ಕಾರ್ಯಾಗಾರ ಮತ್ತು ನಾಟಕ ಪ್ರದರ್ಶನ ಆಯೋಜಿತವಾಗಿದೆ. ಹಿರಿಯ ಸಾಹಿತಿ SS ಹಿರೇಮಠ್ ಅವರ ಸಮಗ್ರ ಸಾಹಿತ್ಯ ಸಂಪುಟವನ್ನು ಕನ್ನಡ ಪುಸ್ತಕ ಪ್ರಾಧಿಕಾರ ಪ್ರಕಟಿಸಿದ್ದು ಇಂದು ವಿಜಯನಗರ ಜಿಲ್ಲೆ ಹೊಸಪೇಟೆಯ ವಿಜಯನಗರ ಮಹಾವಿದ್ಯಾಲಯದಲ್ಲಿ ಪ್ರೊಫೆಸರ್ ರಹಮತ್ ತರೀಕೆರೆ ಬಿಡುಗಡೆ ಮಾಡಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉತ್ತಮ ಕಲಿಕೆ ಉಜ್ವಲ ಭವಿಷ್ಯ ಧ್ಯೇಯದೊಂದಿಗೆ ಇಂದು ಶಾಲೆಗಳು ಪುನಾರಂಭ. ಮನ್ ಕಿ ಬಾತ್ ಬೆಂಗಳೂರಿನ ಎಸ್ಟ್ರೋನಾಮಿಕಲ್ ಸೊಸೈಟಿಯ ಖಗೋಳ ಮಂಡಲ ತಂಡದ ಕಾರ್ಯಶ್ಲಾಘಿಸಿದ ಪ್ರಧಾನಮಂತ್ರಿ. ಕೃಷಿಕ ಮಹಿಳೆಯರ ಕೊಡುಗೆ ಸಂಭ್ರಮಿಸೋಣ ಘೋಷವಾಕ್ಯದೊಂದಿಗೆ ಇಂದು ವಿಶ್ವ ಕ್ಷೀರ ದಿನಾಚರಣೆ. ಐಪಿಎಲ್ T20 ಕ್ರಿಕೆಟ್ ರಾಯಲ್ ಚಾಲೆಂಜರ್ಸ್

0: ಬೆಂಗಳೂರು ತಂಡ ಚಾಂಪಿಯನ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀರಾ. 102.6 ಕಂಪನಾಂಕಗಳಲ್ಲಿ ಈಗ ಸಮಯ 7:15:48. ಇದೀಗ ಒಂದು ಪ್ರಕಟಣೆ.
2: ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತಿದೆ.
3: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
1: ಈಗ ಕೇಳಿ ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಕೇಳೋಣ ದೊಡ್ಡರಂಗೇಗೌಡ ಅವರ ರಚನೆಯನ್ನ. ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ. ಮೂಡುತ ರವಿ ಅನ್ನುವ ಈ ಗೀತೆ, ಈ ಗೀತೆಯಲ್ಲಿ ಕವಿಗಳು ಸೂರ್ಯ ಅಂದರೆ ರವಿಯನ್ನ ಜೀವನದ ಪ್ರತೀಕವಾಗಿ ಬಳಸಿಕೊಂಡಿದ್ದಾರೆ. ಮಾನವನ ಜೀವನವು ಬಾಲ್ಯ, ಯೌವನ, ವೃದ್ಧಾಪ್ಯ ಹಂತಗಳನ್ನು ದಾಟುತ್ತೆ ಎಂಬ ಭಾವನೆಯನ್ನ ಸೂರ್ಯ ಉದಯಿಸುವ ಹಾಗೆ ಸೂರ್ಯ ಮುಳುಗುವ ಪ್ರಕ್ರಿಯೆ ತನಕ ಹೋಲಿಸಿದ್ದಾರೆ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಈಗ ಕೇಳೋಣ ಅಮ್ಮ ನಿನ್ನ ಮರೆಯದಂತೆ ಎನ್ನುವ ಗೀತೆಯನ್ನ. ಈ ಭಾವಗೀತೆಯಲ್ಲಿ ತಾಯಿಯ ಅಪಾರ ಪ್ರೀತಿ, ತ್ಯಾಗ ಮತ್ತು ಮಮತೆಯನ್ನ ಕವಿಗಳು ಅತ್ಯಂತ ಭಾವಪೂರ್ಣವಾಗಿ ವರ್ಣಿಸಿದ್ದಾರೆ. ಹಾಗೆ ತಾಯಿ ಮಗುವಿನ ಆತ್ಮೀಯ ಬಾಂಧವ್ಯವನ್ನ ಈ ಕವಿತೆ ಅಂದ್ರೆ ಈ ಗೀತೆಯು ಸ್ಪಷ್ಟವಾಗಿ ತಿಳಿಸುತ್ತೆ ಅಂತಾನೆ ಹೇಳ್ಬೋದು. ಕೇಳಿ ಎಂ ಡಿ ಪಲ್ಲವಿ ಅವರ ಧ್ವನಿಯಲ್ಲಿ ಈ ಗೀತೆಯನ್ನ.

ಮುಂದಿನ ಗೀತೆಯನ್ನ ಕೇಳೋಣ. ಬಿ ಆರ್ ಲಕ್ಷ್ಮಣ್ ರಾವ್ ಅವರ ರಚನೆ ಅಮ್ಮ ನಿನ್ನ ಎದೆಯಾಳದಲ್ಲಿ. ಈ ಕವಿತೆಯು ಕೂಡ ತಾಯಿಯ ಪ್ರೀತಿ ಮತ್ತು ಮಗುವಿನ ಸ್ವತಂತ್ರ ಬದುಕಿನ ಹಂಬಲದ ನಡುವಿನ ಸಂಬಂಧವನ್ನ ವ್ಯಕ್ತಪಡಿಸುತ್ತೆ. ಹಾಡಿದ್ದಾರೆ ಅರ್ಚನಾ ಉಡುಪಾ.

ಇದುವರೆಗೂ ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಈಗ ಸಮಯ 7:38 ಸೆಕೆಂಡ್ಗಳು. ಇದು ಆಕಾಶವಾಣಿ.

0: ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಕಂಪನಾಂಕಗಳು. ಇದೀಗ ಕೇಳಿ ಸೇವಾ ಮಾಹಿತಿ.
1: ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
0: ಕೇಳುಕರೆ ಗಮನಿಸಿ, ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನ್ ಇನ್ ಕಾರ್ಯಕ್ರಮ ದಿನಾಂಕ 3/6/2026 ಅಂದರೆ ಬುಧವಾರ ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆಯವರೆಗೆ 102.6 MHz ಚಿತ್ರದುರ್ಗ ಆಕಾಶವಾಣಿಯಲ್ಲಿ. ವಿಷಯ ಚಿತ್ರದುರ್ಗ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿ ನಿಲಯಗಳ ಪ್ರವೇಶಾತಿ ಸೌಲಭ್ಯಗಳು ಹಾಗೂ ಇಲಾಖೆಯಲ್ಲಿನ ಸರ್ಕಾರದ ಶೈಕ್ಷಣಿಕ ಯೋಜನೆಗಳು. ಭಾಗವಹಿಸುತ್ತಾರೆ ಮಲ್ಲಿಕಾರ್ಜುನ್, ಡೆಪ್ಯೂಟಿ ಡೈರೆಕ್ಟರ್ ಸಮಾಜ ಕಲ್ಯಾಣ ಇಲಾಖೆ ಚಿತ್ರದುರ್ಗ. ಕಾರ್ಯಕ್ರಮದಲ್ಲಿ ನೀವು ಕರೆ ಮಾಡಬೇಕಾದ ಮೊಬೈಲ್ ಸಂಖ್ಯೆಗಳು 9448640773, ಮತ್ತೊಂದು ಸಂಖ್ಯೆ 9141970272. ಸ್ಥಿರ ದೂರವಾಣಿ ಸಂಖ್ಯೆ 295649, ಎಸ್ಟಿಡಿ ಕ್ರಮಾಂಕ 08194. ಹಾಗೆ ವಾಟ್ಸಪ್ ಸಂದೇಶದ ಮೂಲಕ ಕೂಡ ತಾವು ಪ್ರಶ್ನೆಯನ್ನು ಕೇಳಬಹುದು. ಅದಕ್ಕಾಗಿ 944864023 ಈ ಸಂಖ್ಯೆಯನ್ನು ಬಳಸಬಹುದು. ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ತಪ್ಪದೇ ಕೇಳಿ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ ಕಾರ್ಯಕ್ರಮ ಇದೇ ಬುಧವಾರ ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆಯವರೆಗೆ ನಿಮ್ಮ ಚಿತ್ರದುರ್ಗ ಆಕಾಶವಾಣಿಯಲ್ಲಿ. ಕೇಳುಗರೆ, ಇದೊಂದು ಪ್ರಕಟಣೆ. ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ಪೂರ್ವ ಬಾಲಕ ಮತ್ತು ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಲ್ಲಿ ಹೊಸದಾಗಿ ಪ್ರವೇಶ ಬಯಸುವ ಪ್ರವರ್ಗ 1, 2A, 2B, 3A, 3B ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ವಿದ್ಯಾರ್ಥಿಗಳಿಂದ 2026-27 ಸಾಲಿಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆಯಲಾಗಿದೆ. ವಿದ್ಯಾರ್ಥಿಯ ಪೋಷಕರ ವಾರ್ಷಿಕ ಆದಾಯ ಮಿತಿ ಪ್ರವರ್ಗ 1 SC ಮತ್ತು ST ಅಭ್ಯರ್ಥಿಗಳಿಗೆ ರೂ 2.50 ಲಕ್ಷ, ಪ್ರವರ್ಗ 2A, 2B, 3A, 3Bಗೆ ರೂ 1 ಲಕ್ಷ. ವಿದ್ಯಾರ್ಥಿಗಳು https://shp.karnataka.gov.in/bcwd ಅನ್ನ ಸಂಪರ್ಕಿಸಿ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 8/6/2026. ತಾಲೂಕುವಾರು ವಿದ್ಯಾರ್ಥಿ ನಿಲಯಗಳ ವಿವರ ಹಾಗೂ ವಿದ್ಯಾರ್ಥಿ ನಿಲಯದ ಪ್ರವೇಶಕ್ಕೆ ಇರಬೇಕಾದ ಅರ್ಹತೆ, ಸಲ್ಲಿಸಬೇಕಾದ ದಾಖಲೆಗಳ ವಿವರ ಮತ್ತು ಸರ್ಕಾರದ ಆದೇಶಕ್ಕಾಗಿ ಇಲಾಖೆಯ ವೆಬ್ಸೈಟ್ https://bcwd.karnataka.gov.in/ ನೋಡಬಹುದು. ಅರ್ಜಿ ಸಲ್ಲಿಸಲು ತಾಂತ್ರಿಕ ತೊಂದರೆಗಳಾದಲ್ಲಿ bcwdhelpline@gmail.com ಇಮೇಲ್ ಮುಖಾಂತರ ಅಥವಾ ಜಿಲ್ಲಾ ತಾಲೂಕು ಅಧಿಕಾರಿಗಳು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಇವರನ್ನ ಅಗತ್ಯ ದಾಖಲೆಗಳೊಂದಿಗೆ ಸಂಪರ್ಕಿಸಬಹುದೆಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ.

ಕೇಳುಗರೇ ಗಮನಿಸಿ, ಇಂದು ಬೆಳಗ್ಗೆ 7:45 ನಮ್ಮ ನಿಲಯದಿಂದ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ ಸರಣಿ 51 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ ಚಿತ್ರದುರ್ಗ. ಇದುವರೆಗೂ ಸೇವಾ ಮಾಹಿತಿ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ. ಸಮಯ 7:35 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀಲಕ್ಷ್ಮಿ. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು ಮ್ಯಾನ್ಮಾರ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ

0: ಮೋದಿ ದ್ವಿಪಕ್ಷೀಯ ಮಾತುಕತೆ. ಖೇತ್ ಬಚಾವೋ ಅಭಿಯಾನಕ್ಕೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ಚಾಲನೆ. ದೆಹಲಿಯಲ್ಲಿ ಇಂದು ಭಾರತ ಆಸ್ಟ್ರೇಲಿಯಾ ರಕ್ಷಣಾ ಸಚಿವರ ಸಭೆ. ಹಾಗೂ ಟಿ20 ಕ್ರಿಕೆಟ್ ಸತತ ಎರಡನೇ ಬಾರಿ ಆರ್ಸಿಬಿಗೆ ಐಪಿಎಲ್ ಪ್ರಶಸ್ತಿ ಗರಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದು ನವದೆಹಲಿಯಲ್ಲಿ ಮ್ಯಾನ್ಮಾರ್ ಅಧ್ಯಕ್ಷ ಯು ಮಿನ್ ಆಂಗ್ ಲಿಯಾಂಗ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಉಭಯ ದೇಶಗಳ ನಡುವಿನ ಐತಿಹಾಸಿಕ ಮತ್ತು ನಾಗರಿಕ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಚರ್ಚೆ ನಡೆಯಲಿದೆ. ಮಾತುಕತೆಯ ಸಮಯದಲ್ಲಿ ಭದ್ರತೆ ಮತ್ತು ಸಂಪರ್ಕ ಸೇರಿದಂತೆ ಮ್ಯಾನ್ಮಾರ್ ಮತ್ತು ಭಾರತದ ನಡುವಿನ ಸಂಬಂಧಗಳ ಬಗ್ಗೆ ಸಂಪೂರ್ಣ ವ್ಯಾಪ್ತಿಯು ಚರ್ಚೆಗೆ ಬರಲಿದೆ. ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ನಿನ್ನೆ ಸಂಜೆ ನವದೆಹಲಿಯಲ್ಲಿ ಮ್ಯಾನ್ಮಾರ್ ನಿಯೋಗವನ್ನು ಭೇಟಿ ಮಾಡಿದರು. ಮ್ಯಾನ್ಮಾರ್ ಅಧ್ಯಕ್ಷ ಯು ಮಿನ್ ಆಂಗ್ ಲಿಯಾಂಗ್ ಅವರು ಮ್ಯಾನ್ಮಾರ್ ಭಾರತ ವ್ಯಾಪಾರ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದರು. ಮ್ಯಾನ್ಮಾರ್ ಅಧ್ಯಕ್ಷರು ಇಂದು ಸಂಜೆ ರಾಷ್ಟಪತಿ ಭವನದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಲಿದ್ದಾರೆ. ನಾಳೆ ಅವರು ವ್ಯಾಪಾರ ಮತ್ತು ಕೈಗಾರಿಕಾ ಸಂವಹನಕ್ಕಾಗಿ ಮುಂಬೈಗೆ ಪ್ರಯಾಣಿಸಲಿದ್ದಾರೆ. ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ಮಧ್ಯಪ್ರದೇಶದ ರೈಸನ್ ಜಿಲ್ಲೆಯಲ್ಲಿ ಖೇತ್ ಬಚಾವೋ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ. ಒಂದು ತಿಂಗಳ ಈ ಅಭಿಯಾನ ಜೂನ್ 30ರವರೆಗೆ ನಡೆಯಲಿದ್ದು ರಸಗೊಬ್ಬರಗಳ ಸಮತೋಲಿತ ಮತ್ತು ವಿವೇಚನಾಯುಕ್ತ ಬಳಕೆ, ಹವಾಮಾನ ಸಂಬಂಧಿತ ಸವಾಲುಗಳ ದೃಷ್ಟಿಯಿಂದ ರೈತರಿಗೆ ಸಕಾಲಿಕ ಸಲಹೆ, ಪಂಚಾಯತ್ ಮಟ್ಟದಲ್ಲಿ ಸಕ್ರಿಯ ಭಾಗವಹಿಸುವಿಕೆ ಮತ್ತು ಯೋಜನೆಗಳ ಪ್ರಯೋಜನಗಳನ್ನು ನೇರವಾಗಿ ಹಳ್ಳಿಗಳಿಗೆ ತಲುಪಿಸುವ ಗುರಿ ಹೊಂದಿದೆ. ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರು ಮತ್ತು ಇತರ ಸಾರ್ವಜನಿಕ ಪ್ರತಿನಿಧಿಗಳು ಈ ಅಭಿಯಾನದಲ್ಲಿ ಭಾಗವಹಿಸುವಂತೆ ಶಿವರಾಜ್ ಸಿಂಗ್ ಚೌಹಾಣ್ ಮನವಿ ಮಾಡಿದ್ದಾರೆ. 10 ರಾಜ್ಯಗಳಿಂದ ರಾಜ್ಯಸಭೆಯ 24 ಸ್ಥಾನಗಳಿಗೆ ದ್ವೈವಾರ್ಷಿಕ ಚುನಾವಣೆಗೆ ಇಂದು ಅಧಿಸೂಚನೆ ಹೊರಡಿಸಲಾಗುವುದು ಎಂದು ಭಾರತೀಯ ಚುನಾವಣಾ ಆಯೋಗ ತಿಳಿಸಿದೆ. ಆಂಧ್ರಪ್ರದೇಶ, ಗುಜರಾತ್ ಮತ್ತು ಕರ್ನಾಟಕದಲ್ಲಿ ತಲಾ 4 ಸ್ಥಾನಗಳು, ರಾಜಸ್ಥಾನ ಮತ್ತು ಮಧ್ಯಪ್ರದೇಶದಲ್ಲಿ ತಲಾ 3 ಸ್ಥಾನಗಳು, ಜಾರ್ಖಂಡ್ನಲ್ಲಿ 2 ಸ್ಥಾನಗಳು ಮತ್ತು ಮಣಿಪುರ, ಮೇಘಾಲಯ, ಅರುಣಾಚಲ ಪ್ರದೇಶ ಮತ್ತು ಮಿಜೋರಾಂನಲ್ಲಿ ತಲಾ 1 ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ. ಮಾಜಿ ಪ್ರಧಾನಿ ಮತ್ತು ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡ, ಕೇಂದ್ರ ಸಚಿವ ಮತ್ತು ಬಿಜೆಪಿ ನಾಯಕರಾದ ಜಾರ್ಜ್ ಕುರಿಯನ್, ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ಮತ್ತು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಈ ತಿಂಗಳು ತಮ್ಮ ಅಧಿಕಾರ ಅವಧಿಯನ್ನು ಪೂರ್ಣಗೊಳಿಸುತ್ತಿರುವ ಸದಸ್ಯರಲ್ಲಿ ಸೇರಿದ್ದಾರೆ. ಮಹಾರಾಷ್ಟದಲ್ಲಿ ಆಡಳಿತಾರೂಢ ಮಹಾಯುತಿ ಮೈತ್ರಿಕೂಟವು ಮುಂಬರುವ ವಿಧಾನ ಪರಿಷತ್ ಚುನಾವಣೆಗೆ 17 ಸ್ಥಾನಗಳಿಗೆ ಸೀಟು ಹಂಚಿಕೆ ಸೂತ್ರವನ್ನು ಅಂತಿಮಗೊಳಿಸಿದೆ. ಒಪ್ಪಂದದ ಪ್ರಕಾರ ಬಿಜೆಪಿ 11 ಸ್ಥಾನಗಳು, ಶಿವಸೇನೆ 4 ಸ್ಥಾನಗಳು ಮತ್ತು ರಾಷ್ಟೀಯತಾವಾದಿ ಕಾಂಗ್ರೆಸ್ ಪಕ್ಷ ಎನ್ಸಿಪಿ 2 ಸ್ಥಾನಗಳಲ್ಲಿ ಸ್ಪರ್ಧಿಸಲಿವೆ. ವಿರೋಧ ಪಕ್ಷ ಮಹಾವಿಕಾಸ್ ಅಘಾಡಿ ಈ ಹಿಂದೆ 17 ಸ್ಥಾನಗಳ ಪೈಕಿ 15 ಸ್ಥಾನಗಳಿಗೆ ತನ್ನ ಹಂಚಿಕೆಯನ್ನು ಘೋಷಿಸಿತ್ತು. ಕಾಂಗ್ರೆಸ್ 8 ಸ್ಥಾನಗಳು, ಶಿವಸೇನೆ ಯುಬಿಟಿ ಬಣ 4 ಸ್ಥಾನಗಳು ಮತ್ತು ಶರದ್ ಪವಾರ್ ನೇತೃತ್ವದ ಎನ್ಸಿಪಿ 3 ಸ್ಥಾನಗಳಲ್ಲಿ ಸ್ಪರ್ಧಿಸುತ್ತಿವೆ. ಉಳಿದ ನಾಸಿಕ್ ಮತ್ತು ನಾಂದೇಡ್ ಸ್ಥಾನಗಳ ಕುರಿತು ಚರ್ಚೆಗಳು ಇನ್ನೂ ನಡೆಯುತ್ತಿವೆ. ವಿಧಾನ ಪರಿಷತ್ ಚುನಾವಣೆಗೆ ನಾಮಪತ್ರ ಸಲ್ಲಿಸಲು ಇಂದು ಕೊನೆಯ ದಿನವಾಗಿದೆ. ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ತಮ್ಮ ಸಚಿವ ಸಂಪುಟವನ್ನು ಇಂದು ವಿಸ್ತರಿಸಲಿದ್ದಾರೆ. 35 ನೂತನ ಸಚಿವರು ಸಚಿವ ಸಂಪುಟಕ್ಕೆ ಸೇರ್ಪಡೆಯಾಗಲಿದ್ದಾರೆ. ಲೋಕಭವನದಲ್ಲಿ ಬೆಳಗ್ಗೆ 11 ಗಂಟೆಗೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯಲಿದೆ. ಈ ವಿಸ್ತರಣೆಯೊಂದಿಗೆ ಪಶ್ಚಿಮ ಬಂಗಾಳ ಸಚಿವ ಸಂಪುಟದ ಒಟ್ಟು ಬಲ 41ಕ್ಕೆ ಏರಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಭಾರತ ಆಸ್ಟ್ರೇಲಿಯಾ ರಕ್ಷಣಾ ಸಚಿವರ ಸಭೆ ದೆಹಲಿಯಲ್ಲಿ ಇಂದು ನಡೆಯಲಿದ್ದು, ಸಚಿವ

0: ರಾಜನಾಥ್ ಸಿಂಗ್ ಮತ್ತು ಆಸ್ಟ್ರೇಲಿಯಾ ರಕ್ಷಣಾ ಸಚಿವ ರಿಚರ್ಡ್ ಮಾರ್ಲೆಸ್ ಜಂಟಿ ಅಧ್ಯಕ್ಷತೆ ವಹಿಸಲಿದ್ದಾರೆ. ದ್ವಿಪಕ್ಷೀಯ ರಕ್ಷಣಾ ಮತ್ತು ಸೇನಾ ಸಹಕಾರ ಬಲವರ್ಧನೆ, ರಕ್ಷಣಾ ಕೈಗಾರಿಕಾ ಪಾಲುದಾರಿಕೆ, ರಕ್ಷಣಾ ಪರಿಕರಗಳ ಸಹ ಅಭಿವೃದ್ಧಿ ಮತ್ತು ಸಹ ಉತ್ಪಾದನೆ ಮತ್ತಿತರ ವಿಷಯಗಳ ಕುರಿತು ಸಮಾಲೋಚನೆ ನಡೆಯಲಿದೆ. ರಕ್ಷಣೆ ಮತ್ತು ಭದ್ರತಾ ವಲಯದಲ್ಲಿ ಬಾಂಧವ್ಯ ಬಲವರ್ಧನೆ, ಭಾರತ ಪೆಸಿಫಿಕ್ ವಲಯದಲ್ಲಿ ಸುಸ್ಥಿರತೆ ಮತ್ತು ಭದ್ರತೆ ಬಲಪಡಿಸುವುದು ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಚರ್ಚೆ ನಡೆಯಲಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ರಾಜಕೀಯ ನಾಯಕತ್ವವು ಸಾರ್ವಜನಿಕ ಜೀವನದ ಅತ್ಯಂತ ಬೇಡಿಕೆಯ ಕ್ಷೇತ್ರಗಳಲ್ಲಿ ಒಂದಾಗಿದ್ದು, ರಚನಾತ್ಮಕ ಟೀಕೆಗಳು ನ್ಯಾಯಯುತ ಮತ್ತು ಸಮತೋಲನದಲ್ಲಿರಬೇಕು ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಪ್ರತಿಪಾದಿಸಿದ್ದಾರೆ. ಅವರು ಕೇರಳದ ಕೊಟ್ಟಾಯಂನಲ್ಲಿ ದೀಪಿಕಾ ಮಲಯಾಳಂ ದಿನಪತ್ರಿಕೆಯ 140ನೇ ಸಂಸ್ಥಾಪನಾ ದಿನಾಚರಣೆಯನ್ನು ಉದ್ಘಾಟಿಸಿ ದೀಪಿಕಾ ಶ್ರೇಷ್ಠ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು. ಈ ವೇಳೆ ಮಾತನಾಡಿದ ಅವರು, ಪತ್ರಿಕೋದ್ಯಮದ ನಿಜವಾದ ಧರ್ಮವೆಂದರೆ ಒಳ್ಳೆಯ ಕೆಲಸವನ್ನು ಶ್ಲಾಘಿಸುವುದು ಮತ್ತು ಅಗತ್ಯವಿದ್ದಾಗ ತಪ್ಪುಗಳನ್ನು ನಿರ್ಭಯವಾಗಿ ಟೀಕಿಸುವುದು ಎಂದು ಹೇಳಿದರು. ಪತ್ರಿಕೋದ್ಯಮವು ಕೇವಲ ಘಟನೆಗಳ ವರದಿ ಮಾಡುವುದಕ್ಕಿಂತ ದೊಡ್ಡ ಸಾಮಾಜಿಕ ಜವಾಬ್ದಾರಿಯನ್ನು ಹೊಂದಿದೆ. ಪತ್ರಿಕೋದ್ಯಮವು ಭರವಸೆ, ನಾವೀನ್ಯತೆ, ಕರುಣೆ ಮತ್ತು ವೈಜ್ಞಾನಿಕ ಪ್ರಗತಿಯ ಕಥೆಗಳನ್ನು ಸಹ ಎತ್ತಿ ತೋರಿಸಬೇಕು. ಅಂತಹ ರಚನಾತ್ಮಕ ಪತ್ರಿಕೋದ್ಯಮವು ಯುವಕರಲ್ಲಿ ಆತ್ಮವಿಶ್ವಾಸವನ್ನು ಬಲಪಡಿಸುತ್ತದೆ ಮತ್ತು ರಾಷ್ಟ್ರ ನಿರ್ಮಾಣದತ್ತ ಅವರನ್ನು ಪ್ರೇರೇಪಿಸುತ್ತದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅಭಿಪ್ರಾಯಪಟ್ಟರು. ಕಳೆದ 12 ವರ್ಷಗಳ ತಾಂತ್ರಿಕ ಪರಿವರ್ತನೆಯಲ್ಲಿ ಭಾರತ ತಂತ್ರಜ್ಞಾನ ಅನುಯಾಯಿ ಸ್ಥಾನದಿಂದ ತಂತ್ರಜ್ಞಾನ ನಾಯಕನಾಗಿ ಬದಲಾಗಿದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ದೂರದರ್ಶನ ಪಾಡ್ಕಾಸ್ಟ್ನಲ್ಲಿ ಮಾತನಾಡಿದ ಅವರು, ಜಾಗತಿಕ ಮಟ್ಟದಲ್ಲಿ ಗಡಿನಾಡು ತಂತ್ರಜ್ಞಾನಗಳ ಅಭಿವೃದ್ಧಿಯಲ್ಲಿ ಭಾರತ ಹೆಚ್ಚಾಗಿ ಭಾಗವಹಿಸುತ್ತಿದೆ ಮತ್ತು ನಾವೀನ್ಯತೆಯ ಭವಿಷ್ಯದ ದಿಕ್ಕನ್ನು ರೂಪಿಸುವಲ್ಲಿ ಸಹಾಯ ಮಾಡುತ್ತಿದೆ ಎಂದರು. ದೇಶವು ಬಾಹ್ಯಾಕಾಶ, ಪರಮಾಣು ಶಕ್ತಿ, ಕ್ವಾಂಟಮ್ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ, ಕೃತಕ ಬುದ್ಧಿಮತ್ತೆ ಮತ್ತು ಶುದ್ಧ ಇಂಧನದಲ್ಲಿ ಪ್ರಮುಖ ಪ್ರಗತಿಯನ್ನು ದಾಖಲಿಸಿದೆ ಎಂದು ತಿಳಿಸಿದರು. ಈ ವಲಯಗಳು 2047 ವೇಳೆಗೆ ಅಭಿವೃದ್ಧಿ ಹೊಂದಿದ ಭಾರತಕ್ಕೆ ಅಗತ್ಯವಾದ ವೈಜ್ಞಾನಿಕ ಮತ್ತು ಆಂತರಿಕ ಅಡಿಪಾಯವನ್ನು ಸಾಮೂಹಿಕವಾಗಿ ರಚಿಸುತ್ತಿವೆ ಎಂದು ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದರು. ದಕ್ಷತೆ, ನಾವೀನ್ಯತೆ ಮತ್ತು ನಾಗರಿಕ ಕೇಂದ್ರಿತ ಆಡಳಿತವನ್ನು ಸುಧಾರಿಸಲು ಮಾನವ ಪರಿಣಿತಿಯನ್ನು ಕೃತಕ ಬುದ್ಧಿಮತ್ತೆ ಸಕ್ರಿಯಗೊಳಿಸಿದ ವ್ಯವಸ್ಥೆಗಳೊಂದಿಗೆ ಸಂಯೋಜಿಸುವ ಸಮತೋಲಿತ ವಿಧಾನವನ್ನು ಭಾರತ ಅನುಸರಿಸುತ್ತಿದೆ ಎಂದು ಅವರು ಪ್ರತಿಪಾದಿಸಿದರು. ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಣ ಮಂಡಳಿ ಸಿಬಿಎಸ್ಇ ತನ್ನ ಸೇವಾ ಪೂರೈಕೆದಾರರ ಆನ್ಮಾರ್ಕ್ ಪೋರ್ಟಲ್ನಲ್ಲಿ ಇತ್ತೀಚೆಗೆ ಸಾರ್ವಜನಿಕವಾಗಿ ಕಾಣಿಸಿಕೊಂಡಿರುವ ದೋಷಗಳನ್ನು ಸೂಕ್ಷ್ಮವಾಗಿ ಗಮನಿಸಲಾಗುತ್ತಿದೆ ಎಂದು ಹೇಳಿದೆ. ಸಾಮಾಜಿಕ ಜಾಲತಾಣದಲ್ಲಿ ಈ ವಿಷಯವಾಗಿ ಮಾಹಿತಿ ಹಂಚಿಕೊಂಡಿರುವ ಸಿಬಿಎಸ್ಇ ಕಳೆದ ಕೆಲವು ದಿನಗಳಿಂದ ಈ ವ್ಯವಸ್ಥೆಗಳನ್ನು ಬಲಪಡಿಸಲು ಮತ್ತು ಪೋರ್ಟಲ್ ಅನ್ನು ಹೆಚ್ಚು ಸುರಕ್ಷಿತವಾಗಿಸಲು ವಿವಿಧ ಸರ್ಕಾರಿ ಸಂಸ್ಥೆಗಳು ಮತ್ತು ಭಾರತೀಯ ತಂತ್ರಜ್ಞಾನ ಸಂಸ್ಥೆಗಳ ಸೈಬರ್ ಭದ್ರತಾ ವೃತ್ತಿಪರರ ತಜ್ಞರ ತಂಡವನ್ನು ನಿಯೋಜಿಸಲಾಗಿದೆ ಎಂದು ತಿಳಿಸಿದೆ. ಗುಜರಾತ್ನ ಅಹಮದಾಬಾದ್ನಲ್ಲಿರುವ ನರೇಂದ್ರ ಮೋದಿ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ ಫೈನಲ್ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ವಿರುದ್ದ 5 ವಿಕೆಟ್ಗಳಿಂದ ಗೆದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸತತ 2ನೇ ಬಾರಿ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ಗುಜರಾತ್ ಟೈಟನ್ಸ್ ನಿಗದಿತ 20 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 155 ರನ್ ಗಳಿಸಿ ಆರ್ಸಿಬಿ ಪರ ರಸಿಕ್ ಸಲ್ಮಾಂದರ್ 3 ವಿಕೆಟ್ ಕಬಳಿಸಿದರೆ ಭುವನೇಶ್ವರ್ ಕುಮಾರ್ ಮತ್ತು ಜೋಸ್ ಹೇಜಲ್ವುಡ್ ತಲಾ 2 ವಿಕೆಟ್ ಪಡೆದರು. ಗೆಲುವಿನ ಗುರಿ ಬೆನ್ನಟ್ಟಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು 18 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 161 ರನ್ ಗಳಿಸುವ ಮೂಲಕ ಗೆಲುವಿನ ನಗೆ ಬೀರಿತು. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು ಮ್ಯಾನ್ಮಾರ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಖೇತ್ ಬಚಾವೋ ಅಭಿಯಾನಕ್ಕೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ಚಾಲನೆ. ದೆಹಲಿಯಲ್ಲಿ ಇಂದು ಭಾರತ ಆಸ್ಟ್ರೇಲಿಯಾ ರಕ್ಷಣಾ ಸಚಿವರ ಸಭೆ ಹಾಗೂ ಟಿ20 ಕ್ರಿಕೆಟ್ ಸತತ 2ನೇ ಬಾರಿ ಆರ್ಸಿಬಿಗೆ ಐಪಿಎಲ್ ಪ್ರಶಸ್ತಿ ಗರಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಕಂಪನಾಂಕಗಳಲ್ಲಿ. ಈಗ ಸಮಯ 7:45.

0: ಹತ್ತೊಂಬತ್ತು ಸೆಕೆಂಡುಗಳು. ಇದೀಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ ಸರಣಿ 51. ಪ್ರಾಯೋಜಕರು ಆಯುಷ್ ಇಲಾಖೆ ಚಿತ್ರದುರ್ಗ.
1: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ. 38 ಆಯುಷ್ ಚಿಕಿತ್ಸಾಲಯಗಳು ಹಾಗೂ ಆಸ್ಪತ್ರೆಗಳು ಇದೀಗ ಜಿಲ್ಲೆಯಾದ್ಯಂತ ಕಾರ್ಯನಿರ್ವಹಿಸುತ್ತಿವೆ. ರೋಗರಹಿತ ಸುಸ್ಥಿರ ಆರೋಗ್ಯ ಪಡೆಯಲು ಚಿಕಿತ್ಸಾ ಕ್ರಮ, ಜೀವನ ಶೈಲಿ, ಆಹಾರ, ಔಷಧಿ ಸಸ್ಯ ಹಾಗೂ ಮನೆಮದ್ದುಗಳ ಮಾಹಿತಿ ನೀಡುವ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ.
2: ಆತ್ಮೀಯ ಕೇಳುಗರೆ, ನಾನು ಡಾಕ್ಟರ್ ಸುನಿತಾ ಟಿ, ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ ಮಾಳೇನಹಳ್ಳಿ, ಚಿತ್ರದುರ್ಗ ಜಿಲ್ಲೆಯ ವೈದ್ಯಾಧಿಕಾರಿ. ತ್ವಚೆಯ ಆರೋಗ್ಯಕ್ಕೆ ವರ್ಣಮೂಲಿಕೆಗಳು. ನಾವು ನೋಡಲು ಸುಂದರವಾಗಿರಬೇಕು, ಕಾಂತಿಯುತ ತ್ವಚೆಯನ್ನು ಹೊಂದಿರಬೇಕು ಅನ್ನೋ ಆಸೆ ಬಹುತೇಕರಿಗೆ ಇರುತ್ತೆ. ಕೆಲವೊಬ್ಬರು ಸ್ವಾಭಾವಿಕವಾಗಿ ಕಾಂತಿಯುತ ತ್ವಚೆಯನ್ನು ಹೊಂದಿದ್ರೆ ಇನ್ನೂ ಕೆಲವರು ಸೌಂದರ್ಯ ವರ್ಧಕಗಳ ಮೊರೆ ಹೋಗುವುದನ್ನು ನೋಡಬಹುದು. ಆಯುರ್ವೇದ ವಿಜ್ಞಾನದ ಪ್ರವರ್ತಕರಾದ

0: ಸಲಹೆಯ ಮಾಳೇನಹಳ್ಳಿ ಚಿತ್ರದುರ್ಗ ಜಿಲ್ಲೆಯ ವೈದ್ಯಾಧಿಕಾರಿ. ತ್ವಚೆಯ ಆರೋಗ್ಯಕ್ಕೆ ವರ್ಣಮೂಲಿಕೆಗಳು. ನಾವು ನೋಡಲು ಸುಂದರವಾಗಿರಬೇಕು, ಕಾಂತಿಯುತ ತ್ವಚೆಯನ್ನು ಹೊಂದಿರಬೇಕು ಅನ್ನೋ ಆಸೆ ಬಹುತೇಕರಿಗೆ ಇರುತ್ತೆ. ಕೆಲವೊಬ್ಬರು ಸ್ವಾಭಾವಿಕವಾಗಿ ಕಾಂತಿಯುತ ತ್ವಚೆಯನ್ನು ಹೊಂದಿದ್ರೆ ಇನ್ನೂ ಕೆಲವರು ಸೌಂದರ್ಯ ವರ್ಧಕಗಳ ಮೊರೆ ಹೋಗುವುದನ್ನು ನೋಡಬಹುದು. ಆಯುರ್ವೇದ ವಿಜ್ಞಾನದ ಪ್ರವರ್ತಕರಾದ ಮಹರ್ಷಿ ಚರಕರು ತ್ವಚೆಯ ಕಾಂತಿಯನ್ನು ವೃದ್ಧಿಸುವ ಔಷಧೀಯ ಸಸ್ಯಗಳನ್ನು ಒಂದೆಡೆ ವಿವರಿಸಿ ಅವುಗಳಿಗೆ ವರ್ಣಗಣ ದ್ರವ್ಯಗಳೆಂದು ಹೇಳಿದ್ದಾರೆ. ವರ್ಣ ಎಂದರೆ ತ್ವಚೆಗೆ ಗೌರವರ್ಣ ಹಾಗೂ ಕಾಂತಿ ನೀಡುವ ಔಷಧಿಗಳು ಎಂದರ್ಥ. ಈ ದಿನ ನಾವು ಇದರ ಬಗ್ಗೆ ತಿಳಿದುಕೊಳ್ಳೋಣ. ಈ ದ್ರವ್ಯಗಳನ್ನು ಆಂತರಿಕವಾಗಿ ಸೇವಿಸಿದರೆ ಅಥವಾ ಬಾಹ್ಯವಾಗಿ ಲೇಪನವಾಗಿ ಬಳಸಿದಾಗ ನಾವು ಇವುಗಳ ಪ್ರಭಾವವನ್ನು ಕಾಣಬಹುದಾಗಿದೆ. ಇವುಗಳಲ್ಲಿ ಹೆಚ್ಚಿನವು ರಕ್ತವನ್ನು ಶುದ್ಧೀಕರಿಸಿ ತ್ವಚೆಯ ಬಣ್ಣಕ್ಕೆ ಕಾರಣವಾದ ಭ್ರಾಜಕ ಪಿತ್ತ ಎಂಬ ಅಂಶವನ್ನು ಉತ್ತೇಜಿಸುತ್ತದೆ. ಇದರಿಂದ ತ್ವಚೆಯ ಬಣ್ಣ ಹಾಗೂ ಕಾಂತಿಯಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ಗಮನಿಸಬಹುದಾಗಿದೆ. ಚರಕ ಮಹಾಮುನಿಗಳು ಚರ್ಮಕ್ಕೆ ಕಾಂತಿ ನೀಡುವ ಶ್ರೇಷ್ಠ 10 ಗಿಡಮೂಲಿಕೆಗಳನ್ನು ಒಂದು ಶ್ಲೋಕದಲ್ಲಿ ಈ ರೀತಿ ಹೇಳಿದ್ದಾರೆ. ಚಂದನ ತುಂಗ ಪದ್ಮಕೋಶಿರ ಮಧುಕ ಮಂಜಿಷ್ಟ ಸಾರೀವ ಪಯ್ಯಸ್ಯ ಸೀತಾ ಲತಾ ಇತಿ ದಶೇಮಾನಿ ವರ್ಣಾನಿ ಭವಂತಿ. ಈ 10 ಮೂಲಿಕೆಗಳನ್ನು ವರ್ಣಗಣ ಎಂದು ವಿವರಿಸಿದ್ದಾರೆ. ಈಗ ಇವುಗಳಲ್ಲಿ ಸಾಮಾನ್ಯವಾಗಿ ಸಿಗುವ ಕೆಲವು ಮೂಲಿಕೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಚಂದನ ಅಥವಾ ಶ್ರೀಗಂಧ. ಇದರ ಉಪಯುಕ್ತ ಭಾಗವು ಕಾಂಡವಾಗಿದೆ. ಇದು ದೇಹಕ್ಕೆ ತಂಪು, ಬೆವರಿನ ದುರ್ಗಂಧವನ್ನು ದೂರ ಮಾಡುತ್ತದೆ, ಹಾಗೆಯೇ ತ್ವಚೆಯ ಕಾಂತಿಯನ್ನು ವೃದ್ಧಿಸುತ್ತೆ. 3-4 ಗ್ರಾಂ ಗಂಧದ ಚೂರ್ಣ ಅಂದರೆ ಪುಡಿಯನ್ನು 2 ಲೋಟ ನೀರಿನಲ್ಲಿ ಹಾಕಿ 1/2 ಲೋಟ ಆಗುವವರೆಗೂ ಕುದಿಸಿ ಕಷಾಯ ತಯಾರಿಸಿ ಈ ಕಷಾಯವನ್ನು ದಿನಕ್ಕೆ 3 ಬಾರಿಯಂತೆ 20 ml ಸೇವಿಸಬೇಕು. 5-10 ಹನಿ ಗಂಧದ ಎಣ್ಣೆಯನ್ನು ತ್ವಚೆಗೆ ನಿಯಮಿತವಾಗಿ ಹಚ್ಚುವುದರಿಂದ ಕಾಂತಿ ಹೆಚ್ಚುತ್ತದೆ. ನಂತರ ತುಂಗ, ಕನ್ನಡದಲ್ಲಿ ಸುರಹೊನ್ನೆ ಅಂತ ಕರೀತಾರೆ. ಇದರ ತೊಗಟೆ, ಅಂಟು, ಎಲೆ ಹಾಗೂ ಬೀಜದ ಎಣ್ಣೆಯಲ್ಲಿ ಔಷಧೀಯ ಗುಣವನ್ನು ಹಾಗೂ ನಂಜು ನಿವಾರಕ ಗುಣವನ್ನು ಹೊಂದಿದ್ದು ಬೀಜದ ಎಣ್ಣೆಯು ಚರ್ಮದ ಕಲೆ ಮತ್ತು ಗಾಯಗಳಲ್ಲಿ ಉಪಯುಕ್ತ. ಉಶಿರ, ಸಾಮಾನ್ಯವಾಗಿ ಆಡು ಭಾಷೆಯಲ್ಲಿ ಲಾವಂಚದ ಬೇರು ಎಂದು ಕರೆಯುತ್ತಾರೆ. ಇದೊಂದು ಬಗೆಯ ಹುಲ್ಲಾಗಿದ್ದು ಬೇರಿನಲ್ಲಿ ಔಷಧೀಯ ಗುಣಗಳಿವೆ. ಇದು ದೇಹಕ್ಕೆ ತಂಪು ಹಾಗೂ ಮೂತ್ರವನ್ನು ಸರಾಗವಾಗಿ ಹೊರಹಾಕುವ ಗುಣವನ್ನು ಹೊಂದಿದೆ. ರಕ್ತವನ್ನು ಶುದ್ಧೀಕರಿಸಿ ತ್ವಚೆಯನ್ನು ಮೃದುಗೊಳಿಸುವುದು ಹಾಗೂ ತ್ವಚೆಯನ್ನು ಪುನಶ್ಚೇತನಗೊಳಿಸುವುದು. 1-3 ಗ್ರಾಂ ಬೇರಿನ ಪುಡಿಯನ್ನು ಜೇನುತುಪ್ಪದಲ್ಲಿ ಅಥವಾ ನೀರಿನಲ್ಲಿ ಬೆರೆಸಿ ಸೇವನೆ ಮಾಡುವುದು ಉಪಯುಕ್ತ. ಎಷ್ಟಿ ಮಧು, ಇದನ್ನು ಜ್ಯೇಷ್ಠ ಮಧು ಎಂದು ಆಡು ಭಾಷೆಯಲ್ಲಿ ಕರೆಯುತ್ತಾರೆ. ಬೇರು ಮತ್ತು ಕಾಂಡದಲ್ಲಿ ಔಷಧೀಯ ಗುಣಗಳಿವೆ. ಇದು ದೇಹದ ಕಫವನ್ನು ನಿವಾರಿಸುತ್ತದೆ, ಚರ್ಮದ ಜೀವಕೋಶಗಳನ್ನು ಪುನರುಜ್ಜೀವನಗೊಳಿಸುವ ಹಾಗೂ ಮೈಬಣ್ಣ ವರ್ಧಕ ಗುಣಗಳನ್ನು ಹೊಂದಿದೆ. ಮಂಜಿಷ್ಟ, ಆಡು ಭಾಷೆಯಲ್ಲಿ ಮಂಜಿಟ್ಟೆ ಬಳ್ಳಿ ಅಥವಾ ಗಂಡುಗರುಗ ಎಂದು ಕರೆಯುತ್ತಾರೆ. ಸಂಪೂರ್ಣ ಸಸ್ಯದಲ್ಲಿ ಔಷಧೀಯ ಗುಣಗಳಿವೆ. ಮಂಜಿಷ್ಟದ ಚೂರ್ಣದ ಲೇಪನ ಹಾಗೂ ಕಷಾಯವನ್ನು ಬಳಸುವುದರಿಂದ ರಕ್ತ ಶುದ್ಧೀಕರಣಗೊಳ್ಳುತ್ತದೆ. ಮೈಬಣ್ಣ ವರ್ಧಕ, ಬೇಸಿಗೆಯಲ್ಲಿ ಆಗುವ ಬೆವರುಸಾಲೆ ಹಾಗೂ ದೇಹದ ಉಷ್ಣತೆ ಕಡಿಮೆ ಮಾಡುವಲ್ಲಿ ಸಹಕಾರಿ. ಸಾರೀವ, ಇದನ್ನ ಕನ್ನಡದಲ್ಲಿ ಸೊಗದೆ ಬೇರು ಅಂತ ಕರಿತೀವಿ. ಇದರ ಬೇರಿನಲ್ಲಿ ಔಷಧೀಯ ಗುಣಗಳಿವೆ. ಇದು ಕೂಡ ದೇಹಕ್ಕೆ ತಂಪು, ಚರ್ಮವನ್ನು ಮೃದುಗೊಳಿಸಿ ಮೈಬಣ್ಣವನ್ನು ವೃದ್ಧಿಸುತ್ತದೆ. ಕಷಾಯ ಸೇವನೆ ಹಾಗೂ ಲೇಪನ ರೂಪದಲ್ಲಿ ಬಳಸಬಹುದಾಗಿದೆ. ಸೊಗದೆ ಬೇರಿನ ಜ್ಯೂಸ್ ಮಾಡಿ ಬೇಸಿಗೆಯಲ್ಲಿ ಕುಡಿಯುವುದರಿಂದ ದೇಹವು ತಂಪು ಆಗುತ್ತದೆ. 1 ಲೀಟರ್ ನೀರಿಗೆ 100 ಗ್ರಾಂ ಸಾರೀವವನ್ನು ಬೆರೆಸಿ 1/2 ಲೀಟರ್ ಆಗುವವರೆಗೂ ಕುದಿಸಿ ಸೋಸಿದ ನಂತರ 400 ಗ್ರಾಂ ಬೆಲ್ಲ ಅಥವಾ ಸಕ್ಕರೆಯನ್ನು ಬೆರೆಸಿ ಪಾಕವಾಗುವ ತನಕ ಕುದಿಸಬೇಕು. ಇದನ್ನು 3-4 ತಿಂಗಳವರೆಗೂ ಶೇಖರಿಸಿ ಇಡಬಹುದು. ಅವಶ್ಯಕತೆ ಇದ್ದಾಗ 1/2 ಲೋಟ ಸಿರಪ್ಗೆ 1/2 ಲೋಟ ನೀರನ್ನು ಬೆರೆಸಿ ಕುಡಿಯಬಹುದು. ಪಯಸ್ಯ ಅಥವಾ ವಿದಾರಿಕಂದ, ಇದನ್ನು ಕನ್ನಡದಲ್ಲಿ ನೆಲಗುಂಬಳ ಅಂತ ಕರೀತಾರೆ. ಇದರ ಗಡ್ಡೆಯಲ್ಲಿ ಚರ್ಮಕ್ಕೆ ಕಾಂತಿ ಕೊಡುವಂತಹ ಗುಣಗಳಿವೆ. ಒಟ್ಟಾರೆಯಾಗಿ ವರ್ಣಗುಂಪಿನ ಔಷಧಿಗಳು ಹೆಚ್ಚಾಗಿ ಕಹಿ ರುಚಿಯನ್ನು ಹೊಂದಿದ್ದು ಇವು ದೇಹಕ್ಕೆ ತಂಪು, ರಕ್ತವನ್ನು ಶುದ್ಧೀಕರಿಸುತ್ತದೆ, ತುರಿಕೆ ಉರಿ ಕಡಿಮೆ ಮಾಡುವುದಲ್ಲದೆ ಕಲೆಗಳನ್ನು ನಿವಾರಿಸುವಲ್ಲಿ ತುಂಬಾ ಉಪಯುಕ್ತ. ಹಾಗಾಗಿ ಮೊಡವೆ, ಬಂಗು, ಸುಟ್ಟ ಕಲೆಗಳು, ಶಸ್ತ್ರಚಿಕಿತ್ಸೆಯ ನಂತರದ ಗುರುತು, ಗುಳ್ಳೆ ಅಥವಾ ಹುಣ್ಣು, ಈ ಎಲ್ಲಾ ಸಂದರ್ಭಗಳಲ್ಲಿ ಇವುಗಳನ್ನು ಬಳಸಬಹುದು. ಚಂದನಾಸವ, ಉಶಿರಾಸವ, ಮಂಜಿಷ್ಟಾದಿ ಕಷಾಯ, ದಶಾಂಗಲೇಪ, ವರ್ಣೀಯ ಲೇಪ, ಸಾರಿವಾದ್ಯಾಸವ, ಎಷ್ಟಿಮದು ತೈಲ, ಹೀಗೆ ಹಲವಾರು ರೂಪದಲ್ಲಿ ಸಿರಪ್ ಕ್ರೀಮ್ಗಳಲ್ಲಿ ಈ ವರ್ಣ ಔಷಧಿಗಳು ಲಭ್ಯವಿದ್ದು ರೋಗಿಗಳು ಅವರವರ ಲಕ್ಷಣಕ್ಕೆ ಅನುಸಾರವಾಗಿ ಸಮೀಪದ ಆಯುರ್ವೇದ ವೈದ್ಯರನ್ನು ಸಂಪರ್ಕಿಸಿ ಅವರ ಸಲಹೆ ಮೇರೆಗೆ ಬಳಸಬಹುದಾಗಿದೆ.
1: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ. 38 ಆಯುಷ್ ಚಿಕಿತ್ಸಾಲಯಗಳು ಹಾಗೂ ಆಸ್ಪತ್ರೆಗಳು ಇದೀಗ ಜಿಲ್ಲೆಯಾದ್ಯಂತ ಕಾರ್ಯನಿರ್ವಹಿಸುತ್ತಿವೆ. ರೋಗರಹಿತ ಸುಸ್ಥಿರ ಆರೋಗ್ಯ ಪಡೆಯಲು ಚಿಕಿತ್ಸಾ ಕ್ರಮ, ಜೀವನ ಶೈಲಿ, ಆಹಾರ, ಔಷಧಿ ಸಸ್ಯ ಹಾಗೂ ಮನೆಮದ್ದುಗಳ ಮಾಹಿತಿ ನೀಡುವ ಚಿತ್ರದುರ್ಗ ಆಯುಷ್

0: ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ. ಏಕಾ ಸ್ಟುಡಿಯೋ ಸಮಯ ಆಗಿದೆ 7:51. ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಕಂಪನಾಂಕಗಳಲ್ಲಿ. ಇದೀಗ ಕೇಳಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಒಂದು ಪ್ರಕಟಣೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಫೀಸು ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭ ಆಯಿತು. ನಮ್ಮ ಸ್ನೇಹಿತರು ಪ್ರಶ್ನೆಗಾಗಿ ಕಾಯ್ತಾ ಇದ್ದಾರೆ ಅಲ್ವಾ? ಹಾಗಾದ್ರೆ ಈ ದಿನದ ಪ್ರಶ್ನೆ ನಿಮಗಾಗಿ ಹೀಗಿದೆ. ನಮ್ಮ ಭಾರತದಲ್ಲಿ ಮಾನವ ನಿರ್ಮಿತ ಏಷ್ಯಾದ ಅತಿ ದೊಡ್ಡ ಕೃತಕ ಸರೋವರ ಇದೆ, ಹಾಗಾದ್ರೆ ಈ ಸರೋವರ ಎಲ್ಲಿದೆ, ಅದರ ಹೆಸರೇನು? ಪ್ರಶ್ನೆ ಇನ್ನೊಮ್ಮೆ ಹೇಳ್ತೀನಿ. ನಮ್ಮ ಭಾರತದಲ್ಲಿ ಮಾನವ ನಿರ್ಮಿತ ಏಷ್ಯಾದ ಅತಿ ದೊಡ್ಡ ಕೃತಕ ಸರೋವರ ಇದೆ, ಹಾಗಾದ್ರೆ ಈ ಸರೋವರ ಎಲ್ಲಿದೆ, ಹಾಗೆ ಈ ಸರೋವರದ ಹೆಸರೇನು? ಉತ್ತರಿಸೋದಕ್ಕೆ ತಮಗೆ 2 ಹಾಡಿನ ಕಾಲಾವಕಾಶ ಇರುತ್ತೆ. ತಮ್ಮ ಸಂದೇಶಗಳನ್ನ ನಮ್ಮ ನಿಲಯದ ವಾಟ್ಸ್ಆಪ್ ಮೊಬೈಲ್ ಸಂಖ್ಯೆ 9448640273 ಈ ಸಂಖ್ಯೆಗೆ ತಮ್ಮ ಸಂದೇಶ ಕಳುಹಿಸಬಹುದು. ಇನ್ನು ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಲಾಲಿ ಹಾಡು ಚಿತ್ರದ ಗೀತೆಯನ್ನ. ಸಾಹಿತ್ಯ ಕೆ ಕಲ್ಯಾಣ್, ಸಂಗೀತ ಸಾಧು ಕೋಕಿಲ, ಹಾಡಿದ್ದಾರೆ ಹರಿಹರನ್.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
4: ಸಾಯಿ ಬಾಲ್.
5: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
6: ಈಗ ಕೇಳಿ ಸೌಭಾಗ್ಯ ಲಕ್ಷ್ಮಿ ಚಿತ್ರದ ಗೀತೆಯನ್ನ. ಜೆ ಉದಯಶಂಕರ್ ಅವರ ಸಾಹಿತ್ಯರು ಈ ಗೀತೆಯನ್ನ ಹಾಡಿದ್ದಾರೆ. ವಾಣಿ ಜೈರಾಮ್ ಮತ್ತು ಶೈಲಜಾ ಸಂಗಡಿಗರೊಂದಿಗೆ.

ಕೇಳುಕರೆ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಾನೊಂದು ಪ್ರಶ್ನೆಯನ್ನ ಕೇಳಿದ್ದೆ. ಆ ಪ್ರಶ್ನೆಗೆ ಸಾಕಷ್ಟು ನಮ್ಮ ಸ್ನೇಹಿತರು ಸಂದೇಶಗಳನ್ನ ಕಳಿಸಿದ್ದಾರೆ. ಮೊದಲು ಪ್ರಶ್ನೆಗೆ ಯಾರೆಲ್ಲ ಸಂದೇಶಗಳನ್ನ ಉತ್ತರಗಳನ್ನ ಕಳಿಸಿದ್ದಾರೆ ಅಂತ ನೋಡ್ತಾ ಹೋಗೋಣ. ನೇತ್ರ ನಟರಾಜ್ ಚಿತ್ರದುರ್ಗದಿಂದ, ಸೋನು ಚಿತ್ರದುರ್ಗದಿಂದ, ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗ, ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟ್ ಚಿತ್ರದುರ್ಗ, ಹೆಚ್ ಸತೀಶ್ ಕುಮಾರ್ ಚಿತ್ರದುರ್ಗ, ವಾಣಿ ಸತೀಶ್ ಚಿತ್ರದುರ್ಗ, ಗೌರಮ್ಮ ಹಿರೇಕೆರೂರು ಹಾವೇರಿ ಜಿಲ್ಲೆಯಿಂದ ಸಂದೇಶವನ್ನ ಕಳಿಸಿರುವಂತದ್ದು. ಇನ್ನು ನಾಗರಾಜ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕಿನಿಂದ, ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕುಡ ಗ್ರಾಮದ ಶ್ರೀಶೈಲ ತೇಲಿ ಮತ್ತೆ ಮನೆಯವರು, ಹೊನ್ನೂರಲ್ಲಿ ಹನುಮಂತಾಪುರದಿಂದ, ನಾಗೇಂದ್ರ ಗುಂಡಮ್ಮ ದೊಡ್ಡಾಳ್ ಉಳ್ಳಾರ್ತಿಯಿಂದ, ಹರಿಹರದಿಂದ ಸುರೇಶ್ ಬಣ್ಣೆ, ಹರ್ಷವರ್ಧನ್ ಮತ್ತೆ ಚಿರಂತ್ ಸಿರಿಗೆರೆಯಿಂದ, ಮಂಜುಳಾ ಕೆಜಿ ಐಡಿಪಿ ಲೇಔಟ್ ಚಿತ್ರದುರ್ಗ, ವಿಜಯಲಕ್ಷ್ಮಿ ಸತೀಶ್ ಅವರು ಬ್ಯಾಂಕ್ ಕಾಲೋನಿ ಚಿತ್ರದುರ್ಗದಿಂದ, ಹಾಗೆ ಲೇಖನ ಚಂದ್ರಪ್ಪ ಕಾಲ್ಕೆರೆ ಐಡಿಪಿ ಲೇಔಟ್, ಪ್ರದ್ಯುಮ್ ಜಗನ್ ಐಡಿಪಿ ಲೇಔಟ್ ಚಿತ್ರದುರ್ಗದಿಂದ, ಹಾಗೆ ಹೊಸದುರ್ಗದ ದಯಾನಂದ್ ಡಾಕ್ಟರ್ ಅನನ್ಯ ಹಾಗೆ ಮನೆಯವರು ಕೂಡ ದಯಾನಂದ್ ಹಾಗೆ ಡಾಕ್ಟರ್ ರವಿ ಅನನ್ಯ ಹಾಗೆ ಮನೆಯವರು ಚಿತ್ರದುರ್ಗ ಬಿ ವಿ ಕೆ ಎಸ್ ಲೇಔಟ್ ಇಂದ ಸಂದೇಶ ಕಳಿಸಿರುವಂತದ್ದು. ಇನ್ನು ಚಿತ್ರದುರ್ಗದಿಂದ ಪಂಡರಹಳ್ಳಿ ರವಿ ಅವರು ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಹೊಳಲ್ಕೆರೆ ರೋಡಿಂದ. ಇನ್ನು ನಾಗರ ಅನುರಾಧ ಬಸವರಾಜ ರೆಡ್ಡಿ ಅವರು ಸಂದೇಶವನ್ನು ಕಳಿಸಿರುವಂತದ್ದು ಐಯುಡಿಪಿ ಲೋಡ್ ಚಿತ್ರದುರ್ಗ. ನೀಲಮ್ಮ ಹಾಗೆ ಜ್ಞಾನಸ್ವಾಮಿ ಅವರು ಜಗಳೂರು ತಾಲೂಕಿನಿಂದ ಸಂದೇಶವನ್ನು ಕಳಿಸಿರುವಂತದ್ದು. ಇನ್ನು ಅಮೃತ ರಮೇಶ್ ಚಿತ್ರದುರ್ಗ, ಯುವರಾಜ್ ಮತ್ತೆ ನಿಖಿಲ್ ರಾಜ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ಉಮಾಮಹೇಶ್ವರಿ ದೇವಸ್ಥಾನ ಕರುವಿನಕಟ್ಟೆ ಸರ್ಕಲ್ ಇಂದ. ಇನ್ನು ಪ್ರತಿಭಾ ರಾಘವೇಂದ್ರ ಚೋರನೂರಿನಿಂದ, ಎಸ್ ಜಿ ಎಸ್ ಚಂದನ ತರಳುಬಾಳು ನಗರ ಚಿತ್ರದುರ್ಗ, ಸುಧಾ ಶೇಖರ್ ಚಂದ್ರವಳ್ಳಿ ನಗರ ಚಿತ್ರದುರ್ಗ, ಇನ್ನು ಅತ್ತರ್ವಾಸಿ ಬೋರಪ್ಪ ಚೆನ್ನಾಗೆ ಮನೆಯವರು ಕೂಡ ಸಂದೇಶವನ್ನು ಕಳಿಸಿರುವಂತದ್ದು ಹೊಸಮಾಳಿಗೆ ಚಿತ್ರದುರ್ಗದಿಂದ. ಇನ್ನು ಉಮಾ ಮೋಹನ ಮುರಳಿ ಜೋಗಿಮಟ್ಟಿ ರಸ್ತೆ ಚಿತ್ರದುರ್ಗ, ಉಮಾದೇವಿ ಅವರು ಉಮಾದೇವಿ ಹನುಮಂತಪ್ಪ ಚಳ್ಳಕೆರೆಯಿಂದ, ಪೂರ್ಣಿಮಾ ಮಹಾಂತೇಶ್ ಸಂದೇಶವನ್ನು ಕಳಿಸಿರುವಂತದ್ದು ಅನುರಾ ಕಣುಮಪ್ಪ ಲೇಔಟ್ ಚಿತ್ರದುರ್ಗದಿಂದ. ಇನ್ನು ಭಾನು ಪ್ರಕಾಶ್ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಓಕೆ, ಎಲ್ಲಿಂದ ಇವರು? ಅರಸೀಕೆರೆ ಹಾಸನ ಜಿಲ್ಲೆಯಿಂದ ಸಂದೇಶ ಕಳಿಸಿದ್ದಾರೆ. ಇನ್ನು ಲಕ್ಷ್ಮೀ ಮಂಜುನಾಥ್ ನಾಗರಬಾವಿ ಬೆಂಗಳೂರು, ಚಿನ್ಮಯ್ ಮಮತಾ ತಿಮ್ಮರಳ್ಳಿ ರೆಡ್ಡಿ ಮಳಸಿದ್ದೇಶ್ವರ ನಗರ ಚಿತ್ರದುರ್ಗ. ಇನ್ನು ನಾಗಲಕ್ಷ್ಮಿ ಹಾಗೆ ಅವರ ಮನೆಯವರು ಕೂಡ ಸಂದೇಶವನ್ನ ಕಳಿಸಿರುವಂಥದ್ದು. ಓಕೆ, ಎಲ್ಲಿಂದ ಅಂತ ಹೇಳಿಲ್ಲ ಇವರು. ಓಕೆ, ಇವರು ಸಂದೇಶವನ್ನ ಕಳಿಸಿರುವಂಥದ್ದು ಓಕೆ ದಾವಣಗೆರೆಯಿಂದ ಉಮೇಶ ಸಿರಿಗೆರೆ ಅವರು, ಹಾಗೆ ನಾಗಲಕ್ಷ್ಮಿ ಪ್ರಕಾಶ್ ಅವರು ಮನೆಯವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ನಾಗೇಂದ್ರ ಉಡೇವು ಮೊಳಕಾಲ್ಮೂರದಿಂದ, ಎಂ ಈಶಣ್ಣ ಮುತ್ತಿಗಾರ ಹಳ್ಳಿಯಿಂದ, ಸುರೇಶ್ ಜಿ ಎಸ್ ಚನ್ನಪಟ್ಟಣದಿಂದ, ಹಾಗೆ ಷಡಕ್ಷರ ಪಾಪಿ ಉಪನ್ಯಾಸಕರು ಚಿತ್ರದುರ್ಗದಿಂದ, ಇನ್ನು ಸುಬ್ರಹ್ಮಣ್ಯ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಎಂ ಆರ್ ಶ್ರೀಕಂಠನ್ ಅಗ್ರಹಾರ ಮೈಸೂರಿನಿಂದ, ಗೀತಾ ಶಶಿಧರ ಶಿವಗಂಗಾದಿಂದ, ಇನ್ನು ಕೃಷ್ಣಪ್ಪ ಜಯಲಕ್ಷ್ಮಿ ಅವರು ಚಿತ್ರದುರ್ಗದಿಂದ, ಹಾಗೆ ಶಿವಮೊಗ್ಗ ಕೃಷಿನಗರದಿಂದ ದೊಡ್ಡಮನೆ ಸವಿತಾ ಗಣೇಶ್ ಹಾಗೆ ಮನೆಯವರು, ಇನ್ನು ಹನುಮಂತಪ್ಪ ಮಡಿವಾಳ ಜಗಳೂರಿನಿಂದ ವಸಂತ ವಿಶ್ವೇಶ್ವರಯ್ಯ ಅವರು ಸಂದೇಶವನ್ನು ಕಳಿಸಿರುವಂಥದ್ದು ಪರಶುರಾಂಪುರದಿಂದ, ಹಾಗೆ ಡಾಕ್ಟರ್

0: ಸಿಎಲ್ ಏಕನಾಥ್ ಹಾಗೆ ಮನೆಯವರು ದಾವಣಗೆರೆಯಿಂದ, ಲತಾ ಸುಹಾಸ್ ಹೊಸಕೋಟೆಯಿಂದ, ಶೋಭಾ ಲೋಕೇಶ್ ಗಾರೆಹಟ್ಟಿಯಿಂದ, ಇನ್ನು ಸುಬಾನ್ ಕೋರಿ ಹಗರಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ಮತ್ತಷ್ಟು ಸಂದೇಶ ಇದೆ, ತಿಳಿಸ್ತೇನೆ ಒಂದು ಪ್ರಕಟಣೆಯ ನಂತರ.
1: पता है न्याय विभाग भारत सरकार ने गरीब और जरूरतमंदों को न्याय दिलाने की प्रक्रिया को किया और भी आसान.
2: हाँ बिल्कुल, टेलीलॉ और न्याय बंधु सेवाओं का हो गया है एकीकरण.
1: अब चाहे टेलीलॉ के माध्यम से मुफ्त कानूनी सलाह लेनी हो
2: या न्याय बंधु में पंजीकृत वकीलों से कोर्ट में निःशुल्क कानूनी सहायता के लिए जुड़ना हो,
1: अब दोनों एक ही ऐप पर उपलब्ध. डाउनलोड करें आज ही टेलीलॉ फॉर सिटीजंस मोबाइल ऐप अथवा लॉगिन करें www.tele-law.in या अपने नजदीकी सीएससी सेंटर से संपर्क करें. न्याय विभाग भारत सरकार द्वारा जनहित में.
0: ಓಕೆ ಸ್ನೇಹಿತರೆ, ಮತ್ತಷ್ಟು ಸಾಕಷ್ಟು ಸಂದೇಶಗಳು ನಮ್ಮ ಕೇಳುಗರು ಕಳಿಸ್ತಾ ಇದ್ದಾರೆ, ನೋಡ್ತಾ ಹೋಗೋಣ. ರಾಯಭಾಗ ತಾಲೂಕು ಮುಗಳಕುಡದ ಶಿವಲಿಂಗಯ್ಯ ಹಿರೇಮಠಾಗೆ ಅವರು ಮನೆಯವರು, ಇನ್ನು ಮನೋಜ್ ಕುಮಾರ್ ಅವರು ಗೋನೂರಿನಿಂದ, ಕಾವಾಡಿಗರ ಹಟ್ಟಿಯಿಂದ ಮುತ್ತುರಾಜ್ ಹಾಗೆ ಮನೆಯವರು, ಇನ್ನು ಮೇನಕಾ ಉಮೇಶ್ ಅವರು ವಿಜ್ಞಾನ ಶಿಕ್ಷಕರು, ಇವರು ಕೂಡ ಸಂದೇಶ ಕಳಿಸಿರುವಂಥದ್ದು. ಚೌಡೇಶ್ವರಿ ಬಡಾವಣೆ ಚಿತ್ರದುರ್ಗ, ಸಿಎಲ್ ಉಮಾ ಮಹೇಶ್ವರಿ ಏಕನಾಥೇಶ್ವರಿ ಜಾತ್ರಾ ಬಯಲು ಚಿತ್ರದುರ್ಗ, ಶಿಲ್ಪಾ ನಾಗರಾಜ್ ಅವರು ಶಿಕ್ಷಕರು, ಇವರು ಕೂಡ ಕೋನಸಾಗರದಿಂದ. ಇನ್ನು ಮುಂದಿನ ಸಂದೇಶ ಬಂದಿದೆ, ಮೋಹನ್ ಅವರು ಉಯ್ಯಾಲೆ ಕಂಬದ ಹತ್ತಿರ ದೊಡ್ಡಪೇಟೆ ಚಿತ್ರದುರ್ಗದಿಂದ, ಇನ್ನು ಮಾದಪ್ಪ ಎಂಕೆ ಕೃಷ್ಣ ಕಮಂಡಲಗೊಂದೆಯಿಂದ. ಇನ್ನು ಮುಂದಿನ ಸಂದೇಶ ಯಾರ್ದು ಅಂತ ನೋಡೋದಾದ್ರೆ, ಓಕೆ ಯಾರಿದು, ಹೊಳಲ್ಕೆರೆಯಿಂದ ಸಂದೇಶವನ್ನ ಕಳಿಸಿರುವಂತದ್ದು ಜಯಾ ನಾಯ್ಕ ಅವರು. ಇನ್ನು ಶಿವಮೊಗ್ಗದಿಂದ ರೋಟರಿ ಜಿ ವಿಜಯ್ ಕುಮಾರ್ ಅವರು, ಹರಪ್ಪನಹಳ್ಳಿ ತಾಲೂಕು ಚಿಗಡೇರಿಯಿಂದ ಕೆಂಚನಗೌಡರ್ ರಮೇಶ್ ಅವರು, ಓಕೆ ಇವರು ಕೂಡ ಸಂದೇಶವನ್ನ ಕಳಿಸಿರುವಂತದ್ದು. ಇನ್ನು ಶ್ರೀನಿಧಿ ರಮೇಶ್ ಅವರು, ಇವರು ಸಂದೇಶವನ್ನ ಕಳಿಸಿದ್ದಾರೆ ಚಿತ್ರದುರ್ಗದಿಂದ. ಹಾಗೆ ಮುಂದಿನ ಸಂದೇಶ ಯಾರ್ದು ಅಂತ ನೋಡೋದಾದ್ರೆ, ಓಕೆ ಯಾರಿದು, ಓಕೆ ಇನ್ನು ಅಶ್ವಿನಿ ರಾಜು, ಇವರು ಕೆ ಬಿ ರಾಜು ಅಚ್ಯುತ್ರಾವ್ ಸರ್ಕಲ್ ಅಚ್ಯುತ್ರಾವ್, ಇವರು ಸಂದೇಶವನ್ನು ಕಳಿಸಿರುವಂಥದ್ದು ಚಿತ್ರದುರ್ಗ ಹೊಳಲ್ಕೆರೆ ರಸ್ತೆಯಿಂದ. ಇನ್ನು ಜಿ ಎಸ್ ಸುರೇಶ್ ಅವರು ಸಂಗೀತ ಶಿಕ್ಷಕರು ಕೋನಸಾಗರದಿಂದ, ಚಿತ್ರ ಶಿವಕುಮಾರ್ ಅವರು ಹೊಸಮನೆ ಭದ್ರಾವತಿಯಿಂದ, ಇನ್ನು ದಾವಣಗೆರೆ ತಾಲೂಕು ಗುಮ್ಮನೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ ಯಾರಿದು, ಚನ್ನಪ್ಪ ಅವರು ಹಾಗೆ ಗೋವಿಂದಪ್ಪ ಅವರು. ಇನ್ನು ಸಿರಿಗೌರಿ ಬಸವಮಂಟಪ ರಸ್ತೆ ಚಿತ್ರದುರ್ಗ, ಹುಬ್ಬಳ್ಳಿಯ ಲೋಹಿಯಾ ನಗರದಿಂದ ಚನ್ನಬಸಪ್ಪ ಕರಮಡಿ ಹಾಗೆ ಮನೆಯವರು, ಇನ್ನು ಗಣೇಶ್ ಅವರು ಕಾರ್ಕಳ ಬಜಗೋಳಿಯಿಂದ ಸಂದೇಶವನ್ನು ಕಳಿಸಿರುವಂತದ್ದು. ಇನ್ನು ಒನಕೆ ಒಬವ ತವರೂರು ಗುಡೇಕೋಟೆಯಿಂದ ಅಂಗಡಿ ತಿಪ್ಪೇಶ್, ಹಾಗೆ ಪ್ರಜ್ವಲ್ ನಿಹಾರಿಕಾ ಚಿತ್ರದುರ್ಗ, ಬೀನಾ ವಸಂತರಾವ್ ಬೆಂಗಳೂರು, ಇನ್ನು ಚಳ್ಳಕೆರೆ ತಾಲೂಕಿನಿಂದ ಮೀರಸಾಬಿ ಹಳ್ಳಿಯಿಂದ ಅನುಜಾಕ್ಷಿ ಹಾಗೆ ಮನೆಯವರು, ಇನ್ನು ವೀಣಾ ಶಿವರಾಜ್ ಚಿತ್ರದುರ್ಗದಿಂದ, ಶಾಂತಾಚಾರ ಬಡಿಗೇರು ಕೊಕ್ಕನೂರಿನಿಂದ, ನಿರ್ಮಲಾ ಮೂರ್ತಿ ದವಳಗಿರಿ ಬಡಾವಣೆಯಿಂದ, ಜಿಎಸ್ ಮಹಂತೇಶ್ ಅವರು ಸಂದೇಶವನ್ನು ಕಳಿಸಿರೋದು ಹಿರಿಯೂರಿನಿಂದ, ಹಾಗೆ ನ್ಯಾಮತಿ ಗಾಂಧಿ ರಸ್ತೆಯಿಂದ ಗಾಣಿಗರ ವಿಜಯ್ ಕುಮಾರ್, ಇನ್ನು ವಿಶಾಲ ಷಡಕ್ಷರಪ್ಪ ಹೊಳಲ್ಕೆರೆ ರಸ್ತೆಯಿಂದ, ಪ್ರೇಮ ನಟರಾಜ್ ನಾಯಕನಹಟ್ಟಿಯಿಂದ, ಸುಜಾತ ಮಂಜುನಾಥ್ ಚಿತ್ರದುರ್ಗ, ಅರುಣ ಜಗದೀಶ್ ಅವರು ಸಂದೇಶವನ್ನು ಕಳಿಸಿರುವಂಥದ್ದು ಚಳ್ಳಕೆರೆಯಿಂದ. ಓಕೆ ಇವರು ಚಳ್ಳಕೆರೆ ವೀರಭದ್ರಸ್ವಾಮಿ ದೇವಸ್ಥಾನದ ಹತ್ತಿರ. ಇನ್ನು ಕಲಾವತಿ ನಾಗರಾಜ ಶೆಟ್ಟಿ ಹೊಳಲ್ಕೆರೆಯಿಂದ, ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗ, ಪೂರ್ಣಿಮಾ ಪ್ರಭು ರಾಣಿಬೆನ್ನೂರಿನಿಂದ, ಅಣ್ಣಪ್ಪ ಸ್ವಾಮಿ ನೆಹರು ನಗರದಿಂದ, ಶಕುಂತಲಮ್ಮ ಇವರು ಕೂಡ ಸಂದೇಶವನ್ನು ಕಳಿಸಿರುವಂಥದ್ದು ಚಿಕ್ಕನಾಯಕನಹಳ್ಳಿಯಿಂದ, ಚಂದ್ರಿಕಾ ನೇರಲಗುಂಡಿಯಿಂದ, ನಾಗೇಗೌಡ ಉಪನ್ಯಾಸಕರು ಇವರು ಸಂದೇಶವನ್ನು ಕಳಿಸಿರುವಂಥದ್ದು, ಸ್ಟೇಡಿಯಂ ರೋಡ್ ಚಿತ್ರದುರ್ಗದಿಂದ, ನಿರ್ಮಲಾ ಬಸವರಾಜ್ ಅವರು ಲಕ್ಷ್ಮೀ ಬಜಾರ್ ಚಿತ್ರದುರ್ಗದಿಂದ, ಇನ್ನು ಮಾಳಪ್ಪನಹಟ್ಟಿ ಅಂಗಡಿ ಮಹೇಶ್ ಹಾಗೆ ಮನೆಯವರು ಸಂದೇಶವನ್ನು ಕಳಿಸಿದ್ದಾರೆ, ಇನ್ನು ಅಂಬಿಕಾ ಕಸವನಹಳ್ಳಿಯಿಂದ, ಸಾವಿತ್ರಮ್ಮ ಹಾಗೆ ಮನೆಯವರು ಚಿತ್ರದುರ್ಗದಿಂದ, ಇನ್ನು ವಿಭಾ ದೀಪಕ್ ಬೆಂಗಳೂರು, ಶಿಲ್ಪಾ ವಿದ್ಯಾನಗರದಿಂದ, ಕೂಡ್ಲಿಗಿ ತಾಲೂಕಿನ ಹುಡೇಮ್ನಿಂದ ಪ್ರಣತಿ ಮತ್ತೆ ಮನೆಯವರು, ಹಾಗೆ ಗೋವಿಂದ್ ಹಾಗೆ ವಲ್ಲಭ್ ಅವರು ಸಂದೇಶವನ್ನು ಕಳಿಸಿರುವಂಥದ್ದು. ಇನ್ನು ಚನ್ನಗಿರಿ ತಾಲೂಕು ನೀತಿಕೆರೆಯಿಂದ ರುದ್ರಪ್ಪ ಮತ್ತೆ ಮನೆಯವರು, ಮೀರಾ ನಾಡಿಗ್ ಚಿತ್ರದುರ್ಗದಿಂದ, ಸರಳಪ್ರಭು ರಂಗಯ್ಯನ ಬಾಗಿಲು ಚಿತ್ರದುರ್ಗ, ಶಶಿಕಲಾ ಸಾಹಿನಾಥ್ ಎಂಕೆ ಹಟ್ಟಿ, ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗ, ಜಿಸಿಎಚ್ ಕೋಂಚಿಗಾರ್ ಭರಮಸಾಗರ ಕೊಟ್ಟೂರಿನಿಂದ, ಜವಳಿ ಶಾರದಾ ಹಾಗೆ ಮನೆಯವರು, ಇನ್ನು ಮೋಹನ್ ಕುಮಾರ್ ಅವರು ಸಂದೇಶವನ್ನು ಕಳಿಸಿರುವಂಥದ್ದು ಚಳ್ಳಕೆರೆಯಿಂದ, ಇನ್ನು ಭಾವನಾ ಸಾಯಿನಾಥ್ ಎಂಕೆ ಹಟ್ಟಿಯಿಂದ, ಇಂದ್ರಜಿತ್ ಸಾಯಿನಾಥ್ ಎಂಕೆ ಹಟ್ಟಿ, ಇನ್ನು ಸುರೇಶ್ ಶಿಕ್ಷಕರು ಸುರೇಖಾ ಶಿಕ್ಷಕರು ಸಿರಿಗೆರೆಯಿಂದ. ಓಕೆ ಮತ್ತೆ ಇನ್ನೊಂದು ಸಂದೇಶ ಇದೆ, ಹೇಳ್ಬಿಡ್ತೀನಿ ಯಾರಿದು. ಓಕೆ ಓಕೆ, ಹಾಗಾದರೆ ಸ್ನೇಹಿತರೆ ಪ್ರಶ್ನೆಗೆ ಉತ್ತರ ಹೇಳ್ಬಿಡ್ತೀನಿ, ನಮ್ಮ ಸ್ನೇಹಿತರು ಸಾಕಷ್ಟು ಜನ ಸಂದೇಶ ಕಳಿಸ್ತಾನೆ ಇದ್ದಾರೆ. ಓಕೆ, ನಾನು ಕೇಳಿದ್ದ ಪ್ರಶ್ನೆ ಹೀಗಿತ್ತು, ನಮ್ಮ ಭಾರತದಲ್ಲಿ ಮಾನವ ನಿರ್ಮಿತ ಏಷ್ಯಾದ ಅತಿ ದೊಡ್ಡ ಕೃತಕ ಸರೋವರ ಇದೆ, ಅದು ಎಲ್ಲಿದೆ, ಹಾಗೆ ಅದರ ಹೆಸರೇನು ಅಂತ. ಇದು ಇರೋದು ಹೈದರಾಬಾದ್ನಲ್ಲಿ, ಇದರ ಹೆಸರು ಹುಸೇನ್ ಸಾಗರ್ ಅಂತ. ಹೌದು, ಹೈದರಾಬಾದ್ನಲ್ಲಿರುವ ಹುಸೇನ್ ಸಾಗರ್ ಇದು ಪ್ರಸಿದ್ಧವಾದ ಕೃತಕ ಸರೋವರ ಆಗಿದೆ. ಇದನ್ನ ಕ್ರಿಸ್ತ ಶಕ ಐದು ರಲ್ಲಿ ಕುತುಬ್ ಶಾಹಿ ರಾಜವಂಶದ ಇಬ್ರಾಹಿಂ ಕುಲಿ ಕುತುಬ್ ಶಾಹಿ ನಿರ್ಮಿಸಿದ.

0: ಸ್ಥಾಪನೆ. ಈ ಸರೋವರಕ್ಕೆ ಸೂಫಿ ಸಂತ ಮತ್ತು ವಾಸ್ತುಶಿಲ್ಪಿ ಹುಸೇನ್ ಶಾ ವಲಿ ಅವರ ಹೆಸರನ್ನ ಇಡಲಾಗಿದೆ. ಈ ಸರೋವರವು ಸುಮಾರು 5.7 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದ್ದು ಈ ಹುಸೇನ್ ಸಾಗರವು ಹೃದಯದ ಆಕಾರದಲ್ಲಿರುವ ಸರೋವರ ಅಂತಲೇ ಪ್ರಸಿದ್ಧವಾಗಿದೆ. ವಿಶ್ವ ಪ್ರವಾಸೋದ್ಯಮ ಸಂಸ್ಥೆ ಇದನ್ನ ಹಾರ್ಟ್ ಆಫ್ ದ ವರ್ಲ್ಡ್ ಅಂತಾನೆ ಗುರುತಿಸಿದೆ. ಈ ಸರೋವರದ ಮಧ್ಯಭಾಗದಲ್ಲಿ ಗ್ರಿಬಾಲ್ಟರ್ ರಾಕ್ ಮೇಲೆ 18 ಮೀಟರ್ ಎತ್ತರದ ಬೃಹತ್ ಗೌತಮ ಬುದ್ಧನ ಏಕಶಿಲಾ ಪ್ರತಿಮೆಯನ್ನ ಕೂಡ ಸ್ಥಾಪಿಸಲಾಗಿದೆ. ಇನ್ನು ಸಂಜೆಯ ಸಮಯದಲ್ಲಿ ಸರೋವರದ ದಂಡೆಯ ಮೇಲೆ ದೀಪಾಲಂಕಾರಗಳನ್ನ ನೋಡೋದಕ್ಕಂತೂ ತುಂಬಾ ಸುಂದರ ಆಗಿರುತ್ತೆ. ಹಾಗೆ ಬೋಟಿಂಗ್ ವಿಹಾರ ಕೂಡ ಇಲ್ಲಿ ಲಭ್ಯ ಇದೆ. ಅಂದ್ರೆ ಆರಂಭದಲ್ಲಿ ಈ ಕೃತಕ ಸರೋವರವನ್ನ ನಗರಕ್ಕೆ ಕುಡಿಯುವ ನೀರು ಹಾಗೆ ನೀರಾವರಿ ಉದ್ದೇಶಕ್ಕಾಗಿ ನಿರ್ಮಿಸಲಾಗಿತ್ತು ಅಂತಾನೆ ಹೇಳಲಾಗಿದೆ. ಓಕೆ, ಹಾಗಾದ್ರೆ ಉತ್ತರ ಗೊತ್ತಾಯ್ತಲ್ವಾ? ಹುಸೇನ್ ಸಾಗರ್ ಈ ಸರೋವರ ಏಷ್ಯಾದ ಅತಿ ದೊಡ್ಡ ಕೃತಕ ಸರೋವರ ಆಗಿದೆ. ಇದು ಇರೋದು ಹೈದರಾಬಾದ್ನಲ್ಲಿ. ಸಂದೇಶ ಕಳಿಸಿದ ನಮ್ಮ ಎಲ್ಲ ಕೇಳುಗರಿಗೂ ಧನ್ಯವಾದಗಳು.
1: ನಮ್ಮ ಡೆಸರ್ಟ್ ಬಂತು, ಆದ್ರೆ ನಮ್ಮ ಚಾಂಪಿಯನ್ ಇನ್ನೂ ಬಂದಿಲ್ಲ.
2: ಬಿಲ್ ತುಂಬಿಸೋ ಮೊದಲು ಬರ್ಬೋದಲ್ವಾ?
3: ಸೊ ಗರ್ಲ್ಸ್, ಏನ್ ಮಾಡ್ತಿದ್ದೀರಾ?
4: ಬಿಲ್ ಮಾಡ್ತಿದ್ದಾರೆ.
1: ಸರಿ, ನಿನ್ ಕಾರ್ಡ್ ಕೊಡು, ಪಿನ್ ಕೊಡು.
5: ಆರ್ಬಿಐ ಹೇಳ್ತಾ ಇದೆ, ನಿಮ್ಮ ಪಿನ್, ಓಟಿಪಿ, ಸಿವಿವಿ ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಯಾರಿಗೂ ಕೊಡಬೇಡಿ. ಆನ್ಲೈನ್ ಬ್ಯಾಂಕಿಂಗ್ ಬರೀ ನಿಮ್ದೇ ಕಂಪ್ಯೂಟರ್, ಮೊಬೈಲ್ ಅಥವಾ ಸೆಕ್ಯೂರ್ ನೆಟ್ವರ್ಕ್ ನಿಂದಲೇ ಮಾಡಿ.
6: ಇದನ್ನು ತಿನ್ನುವುದರ ಚಾಂಪಿಯನ್ಶಿಪ್ ಇತ್ತಾ?
5: ಆರ್ಬಿಐ ಹೇಳ್ತಾ ಇದೆ, ಜಾಣರಾಗಿರಿ, ಜಾಗರೂಕರಾಗಿರಿ.
0: ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ವಂಶಿ ಚಿತ್ರದ ಗೀತೆಯನ್ನ.

ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಜೂನ್ 1ನ್ನು ಜಾಗತಿಕ ಪೋಷಕರ ದಿನವೆಂದು ಗುರುತಿಸಿತು. ಮಕ್ಕಳ ಬೆಳವಣಿಗೆ, ಶಿಕ್ಷಣ, ಸಂಸ್ಕಾರ ಮತ್ತು ಭವಿಷ್ಯದ ನಿರ್ಮಾಣದಲ್ಲಿ ಪೋಷಕರ ಮಹತ್ವದ ಪಾತ್ರವನ್ನು ಗೌರವಿಸುವ ಉದ್ದೇಶದಿಂದಲೇ ಈ ದಿನವನ್ನು ಆಚರಿಸಲಾಗುತ್ತೆ. ಹಾಗಾದರೆ ಆರಂಭದಲ್ಲಿ ಒಂದು ಗೀತೆಯನ್ನು ಕೇಳೋಣ. ಕೇಳಿ ಚೌಕಾ ಚಿತ್ರದ ಗೀತೆಯನ್ನು ಅನುರಾಧ ಭಟ್ ಅವರ ಧ್ವನಿಯಲ್ಲಿ. ಅರ್ಜುನ್ ಜನ್ಯ ಅವರ ಸಂಗೀತ ಇರುವ ಈ ಗೀತೆಗೆ ಯೋಗರಾಜ್ ಭಟ್ ಅವರ ಸಾಹಿತ್ಯವಿದೆ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ ಒಂದು ಕ್ಲಿಕ್ ನಲ್ಲಿ. ಅರೆ ವಾ,
4: ಸಿಕ್ಕಿಬಿದ್ರು.
5: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
6: ಜಾಣರಾಗಿರಿ, ಜಾಗರೂಕರಾಗಿರಿ.
7: ಮಾತೃದೇವೋಭವ ಪಿತೃದೇವೋಭವ ಎಂಬ ಸಂದೇಶವು ಪೋಷಕರ ಮಹತ್ವವನ್ನ ಸಾರುತ್ತೆ. ಪೋಷಕರು ಮಕ್ಕಳ ಜೀವನದ ಮೊದಲ ಗುರುಗಳು. ಅವರು ಮಕ್ಕಳಿಗೆ ಪ್ರೀತಿ, ಕಾಳಜಿ, ಮಾರ್ಗದರ್ಶನ ಮತ್ತು ಉತ್ತಮ ಮೌಲ್ಯಗಳನ್ನು ಕಲಿಸ್ತಾರೆ. ಮಕ್ಕಳ ಸಂತೋಷ ಮತ್ತು ಯಶಸ್ಸಿಗಾಗಿ ಪೋಷಕರು ಅನೇಕ ತ್ಯಾಗಗಳನ್ನ ಕೂಡ ಮಾಡ್ತಾರೆ. ಮಾಹಿತಿಯನ್ನು ಮುಂದುವರಿಸ್ತೇನೆ. ಈಗ ಕೇಳಿ ಅಮ್ಮ ಐ ಲವ್ ಯು ಚಿತ್ರದ ಗೀತೆಯನ್ನ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯರು. ಈ ಗೀತೆಗೆ ಗುರುಕಿರಣ್ ಅವರ ಸಂಗೀತವಿದೆ. ಗೀತೆಯನ್ನ ಹಾಡಿದ್ದಾರೆ ಸುನೀಲ್ ಕಶ್ಯಪ್.

ಓಕೆ ಕೇಳುಗರೆ, ಜಾಗತಿಕ ಪೋಷಕರ ದಿನದ ಬಗ್ಗೆ ತಮಗೆ ಹೇಳ್ತಾ ಇದ್ದೆ. ಇನ್ನು ಅಮ್ಮನ ಮಡಿಲು ಅಪ್ಪನ ಹೆಗಲು ಸ್ವರ್ಗಕ್ಕಿಂತ ಮಿಗಿಲು ಎನ್ನುವ ಈ ಮಾತಿನಂತೆ ಪೋಷಕರ ಪ್ರೀತಿ ವಾತ್ಸಲ್ಯಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ಜೀವನದಲ್ಲಿ ತಂದೆ ತಾಯಿಯ ಸ್ಥಾನವನ್ನ ಯಾರೂ ತುಂಬಲು ಸಾಧ್ಯವಿಲ್ಲ. ನಮ್ಮ ಪೋಷಕರಿಂದಲೇ ನಮಗೊಂದು ಗುರುತು ಸಿಗುತ್ತೆ. ಇಂದಿನ ಆಧುನಿಕ ಜೀವನದಲ್ಲಿ ಕೆಲವು ಮಕ್ಕಳು ಬದಲಾದ ಜೀವನ ಶೈಲಿ ಅಥವಾ ಕೆಲಸದ ಒತ್ತಡದಿಂದ ತಮ್ಮ ಪೋಷಕರಿಂದ ದೂರ ಉಳಿದಿರ್ತಾರೆ. ಮುಪ್ಪಿನ ಸಮಯದಲ್ಲಿ ಪೋಷಕರಿಗೆ ಮಕ್ಕಳ ಅಗತ್ಯ ತುಂಬಾನೇ ಇರುತ್ತೆ. ಇಂತಹ ಸಮಯದಲ್ಲಿ ಪೋಷಕರೊಂದಿಗೆ ಸಮಯ ಕಳೆಯೋದು, ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳೋದು, ಹಾಗೆ ಅವರನ್ನ ಗೌರವಿಸೋದು ಕೂಡ ತುಂಬಾ ಮುಖ್ಯ ಆಗಿದೆ. ಅದರ ಜೊತೆಗೆ ಮಕ್ಕಳ ಕರ್ತವ್ಯ ಕೂಡ ಆಗಿದೆ. ಮಾಹಿತಿಯನ್ನು ಮುಂದುವರಿಸ್ತೇನೆ. ಈಗ ಕೇಳಿ ದತ್ತ ಚಿತ್ರದ ಗೀತೆಯನ್ನ. ಮಧು ಬಾಲಕೃಷ್ಣ ಅವರು ಹಾಡಿರೋ ಈ ಗೀತೆಗೆ ಕೆ ಕಲ್ಯಾಣ್ ಅವರ ಸಾಹಿತ್ಯವಿದೆ, ಆರ್ ಪಿ ಪಟ್ನಾಯಕ್ ಅವರ ಸಂಗೀತವಿದೆ.

ಕೇಳುಗರೆ, ವಿಶ್ವ ಪೋಷಕರ ದಿನದಂದು ಪೋಷಕರ ಕೊಡುಗೆ ಮತ್ತು ತ್ಯಾಗವನ್ನು ಸ್ಮರಿಸಲಾಗುತ್ತೆ. ಹಾಗೆ ಅನೇಕ ಕಡೆ ಕಾರ್ಯಕ್ರಮಗಳನ್ನು ಆಯೋಜಿಸಿ ಪೋಷಕರಿಗೆ ಗೌರವವನ್ನು ಸಲ್ಲಿಸಲಾಗುತ್ತೆ. ಈ ದಿನವು ಕುಟುಂಬದ ಮಹತ್ವ ಮತ್ತು ಪೋಷಕರ ಮೇಲಿನ ಕೃತಜ್ಞತೆಯನ್ನು ವ್ಯಕ್ತಪಡಿಸಲು ಉತ್ತಮ ಅವಕಾಶವಾಗಿದೆ ಅಂತಲೇ ಹೇಳ್ಬೋದು. ನಮ್ಮ ತಂದೆ ತಾಯಿ ನಮಗೆ ಮಾಡಿರುವಂತಹ ತ್ಯಾಗ, ಹಾಗೆ ಅವರು ಇಷ್ಟು ದಿವಸ ನಮ್ಮ ಬೆಳೆಸಿರೋದಕ್ಕೆ ನಾವೊಂದು ಅವರಿಗೆ ಧನ್ಯವಾದವನ್ನು ತಿಳಿಸಲೇಬೇಕಲ್ವಾ? ಓಕೆ, ಹಾಗಾದರೆ ಮುಂದಿನ ಗೀತೆಯನ್ನು ಕೇಳಿ. ಕೋಟಿ ಗಬ್ಬಾಟು ಚಿತ್ರದಿಂದ, ಹಾಡಿದ್ದಾರೆ ಶಂಕರ್ ಮಹಾದೇವನ್, ಸಾಹಿತ್ಯ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್.

ಕೇಳುಕರೆ ಗಮನಿಸಿ, ಇಂದು ಬೆಳಗ್ಗೆ 10 ಗಂಟೆಗೆ ನಮ್ಮ ನಿಲಯದಿಂದ ಹಲೋ ಕೇಳುಕರೆ ನೇರ ಫೋನ್ ಇನ್ ಕಾರ್ಯಕ್ರಮ ನಮ್ಮ ವಿಷಯಕ್ಕೆ ನಿಮ್ಮ ಮಾತು ಪ್ರಸಾರವಾಗಲಿದೆ. ಇವತ್ತಿನ ವಿಷಯ ಜಾಗತಿಕ ಪೋಷಕರ ದಿನದ ಸಂದರ್ಭದಲ್ಲಿ ಪೋಷಕರು ನಮ್ಮ ಜೀವನದ ನಿಜವಾದ ಮಾರ್ಗದರ್ಶಕರು. ಈ ವಿಷಯದ ಕುರಿತು ನೀವು ಕೂಡ ಕರೆ ಮಾಡಿ ನಮ್ಮೊಂದಿಗೆ ಮಾತನಾಡಬಹುದು. ಅದಕ್ಕಾಗಿ ನೀವು ಬಳಸಬೇಕಾದ ಮೊಬೈಲ್ ಸಂಖ್ಯೆಗಳು ಹೀಗಿದೆ: 9448640273, ಮತ್ತೊಂದು ಸಂಖ್ಯೆ 9141970272. ಕರೆ ಮಾಡಿ ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಓಕೆ ಸ್ನೇಹಿತರೆ, ಪೋಷಕರ ದಿನದ ಬಗ್ಗೆ ತಮಗೆ ಹೇಳ್ತಾ ಇದ್ದೆ. ಇನ್ನು ಪ್ರತಿದಿನ ಜಗತ್ತಿನ ಅತ್ಯಂತ ಓಕೆ ಕೇಳಿದ್ರೆ ವಿಶ್ವ ಪೋಷಕರ ದಿನದ ಬಗ್ಗೆ ತಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೆ. ಇನ್ನು ಈ ದಿನದ ಮುಖ್ಯ ಉದ್ದೇಶವೇ ಪೋಷಕರ ಮಹತ್ವದ ಬಗ್ಗೆ ಜಾಗೃತಿಯನ್ನು ಮೂಡಿಸೋದು, ಮಕ್ಕಳ ಅಭಿವೃದ್ಧಿಯಲ್ಲಿ ಪೋಷಕರ ಪಾತ್ರವನ್ನು ಗುರುತಿಸೋದು, ಹಾಗೆ ಕುಟುಂಬದ ಮೌಲ್ಯಗಳನ್ನು ಉತ್ತೇಜಿಸುವುದು, ಕುಟುಂಬದ ಸದಸ್ಯರ ನಡುವೆ ಉತ್ತಮ ಬಾಂಧವ್ಯವನ್ನು ಕೂಡ ಬೆಳೆಸೋದು, ಹಾಗೆ ಪೋಷಕರಿಗೆ ಗೌರವ ಮತ್ತು ಕೃತಜ್ಞತೆಯನ್ನು ಸಲ್ಲಿಸೋದು. ಈ ದಿನ ನಮಗೆ ಪೋಷಕರ ಸೇವೆಯೇ ಶ್ರೇಷ್ಠ ಸೇವೆ ಎಂಬ ಸಂದೇಶವನ್ನು ನೆನಪಿಸುತ್ತೆ. ಈ ಒಂದು ದಿನ ಮಾತ್ರ ಅಲ್ಲ, ನಮ್ಮ ಉಸಿರು ಇರುವವರೆಗೂ ನಾವು ಪೋಷಕರ ಋಣವನ್ನು ತೀರಿಸಲು ಸಾಧ್ಯ ಆಗೋದಿಲ್ಲ. ನಮ್ಮ ಜೀವನದ ಅಮೂಲ್ಯ ಸಂಪತ್ತೆ ನಮ್ಮ ತಂದೆ ತಾಯಿ, ಅವರ ಪ್ರೀತಿ, ಅವರ ತ್ಯಾಗ, ಹಾಗೆ ಮಾರ್ಗದರ್ಶನಕ್ಕೆ ನಾವು ಸದಾ ಋಣಿಯಾಗಿರ್ತೇವೆ. ಈ ವಿಶೇಷ ದಿನದಂದು ನಮ್ಮ ಪೋಷಕರ ಸೇವೆ ಮತ್ತು ತ್ಯಾಗವನ್ನು ಸ್ಮರಿಸೋಣ, ಹಾಗೆ ಅವರಿಗೆ ಗೌರವವನ್ನು ಕೂಡ ಸಲ್ಲಿಸೋಣ. ಪೋಷಕರ ಪ್ರೀತಿಗೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ತಂದೆ ತಾಯಿಯರ ಕಾಳಜಿ ನಮ್ಮ ಬದುಕಿನ ಆಧಾರವಾಗಿರಬೇಕು ಅನ್ನುವ ಮಾತನ್ನ ಹೇಳ್ತಾ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಎಕ್ಸ್ಕ್ಯೂಸ್ ಮೀ ಚಿತ್ರದ ಗೀತೆಯನ್ನ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ ಇರುವ ಈ ಗೀತೆಗೆ ಆರ್ ಪಿ ಪಟ್ನಾಯಕ್ ಅವರ ಸಂಗೀತವಿದೆ. ಗೀತೆಗೆ ಧ್ವನಿಯಾಗಿದ್ದಾರೆ ಪ್ರೇಮ್.

0: ಇದುವರೆಗೂ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಈಗ ಸಮಯ ಸರಿಯಾಗಿ 9:13. ಇದು ನಿಮ್ಮ ನೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಕಂಪನಾಂಕಗಳಲ್ಲಿ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀರಾ. ಇದೀಗ ಕೇಳಿ ಕೆಲವು ಪ್ರಕಟಣೆಗಳು.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಶ್ರೀ ರಾಮ್ ಕಥಾ ಮರ್ಮಜ್ಞ ಡಾಕ್ಟರ್ ಕುಮಾರ್ ವಿಶ್ವಾಸ್ ಜಿ ಕೆ ಸಾಥ್ ಶ್ರೀರಾಮ್ ಚರಿತ ಮಾನಸ್ ಕಿ ಭಾವ್ ರಸ್ ಸಂಗೀತ ಯಾತ್ರಾ ಸಂಪೂರ್ಣ ಶ್ರೀರಾಮ್ ಚರಿತ ಮಾನಸ್ ಸೋಮವಾರ ಸೆ ಶುಕ್ರವಾರ ಸುಬಹ 7 ಬಜೆ ಔರ್ ದುಪಹರ್ 12:30 ಬಜೆ ಡಿಡಿ ನ್ಯಾಷನಲ್ ಔರ್ ವೇವ್ಸ್ ಓಟಿಟಿ ಪರ್.
0: ಕೇಳುಕರೆ, ಇದೊಂದು ಪ್ರಕಟಣೆ. ಕೇಂದ್ರ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯ ನವದೆಹಲಿ ವತಿಯಿಂದ ಪ್ರತಿ ವರ್ಷ ದಿನಾಂಕ 3 ಡಿಸೆಂಬರ್ದಂದು ಆಚರಿಸಲಾಗುವ ವಿಶ್ವ ವಿಕಲಚೇತನರ ದಿನಾಚರಣೆ

ಸಮಾರಂಭದಲ್ಲಿ ವಿಕಲಚೇತನರ ವಿವಿಧ ಕ್ಷೇತ್ರಗಳಲ್ಲಿ ರಾಷ್ಟ್ರ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲು ಅರ್ಜಿಗಳನ್ನು ಕರೆಯಲಾಗಿದೆ. ಆದ್ದರಿಂದ ಚಿತ್ರದುರ್ಗ ಜಿಲ್ಲಾ ವ್ಯಾಪ್ತಿಯಲ್ಲಿ ವಿಕಲಚೇತನರ ಕ್ಷೇತ್ರಗಳಲ್ಲಿ ಗಣನೀಯವಾಗಿ ಸೇವೆ ಸಲ್ಲಿಸಿದ ವ್ಯಕ್ತಿಗಳು, ಸಂಸ್ಥೆಗಳು ರಾಷ್ಟ್ರ ಪ್ರಶಸ್ತಿಗಾಗಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯ ನವದೆಹಲಿ ಇವರ ಜಾಲತಾಣ www.depwd.gov.in ಮತ್ತು ರಾಷ್ಟ್ರೀಯ ಪುರಸ್ಕಾರ ಪೋರ್ಟಲ್ www.awards.gov.in ನಲ್ಲಿ ಆನ್ಲೈನ್ ಮೂಲಕ ಎಲ್ಲ ಪೂರಕ ದಾಖಲಾತಿಗಳೊಂದಿಗೆ ದಿನಾಂಕ 20/7/2026 ಒಳಗೆ ಆಂಗ್ಲ ಭಾಷೆಯಲ್ಲಿ ಅರ್ಜಿ ಸಲ್ಲಿಸಿ ಸಲ್ಲಿಸಿದ ದಾಖಲಾತಿಗಳ ಎರಡು ಪ್ರತಿಗಳನ್ನು ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳ ಕಚೇರಿ, ಜಿಲ್ಲಾ ಬಾಲಭವನ ಆವರಣ, ಒನಕೆ ಓಬವ್ವ ಸ್ಟೇಡಿಯಂ ರಸ್ತೆ, ಚಿತ್ರದುರ್ಗ ಇಲ್ಲಿಗೆ ನೀಡಲು. ಹಾಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 2352284, ಎಸ್ಟಿಡಿ ಕ್ರಮಾಂಕ 08194. ಈ ಸಂಖ್ಯೆಗೆ ಸಂಪರ್ಕಿಸಲು ಕೋರಿದೆ. ಕೇಳುಗರೇ ಗಮನಿಸಿ, ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ್ ಕಾರ್ಯಕ್ರಮ ದಿನಾಂಕ 3/6/2026 ಅಂದರೆ ಬುಧವಾರ ಬೆಳಿಗ್ಗೆ 10:00-11:00 102.6 MHz ಚಿತ್ರದುರ್ಗ ಆಕಾಶವಾಣಿಯಲ್ಲಿ. ವಿಷಯ: ಚಿತ್ರದುರ್ಗ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿ ನಿಲಯಗಳ ಪ್ರವೇಶಾತಿ ಸೌಲಭ್ಯಗಳು ಹಾಗೂ ಇಲಾಖೆಯಲ್ಲಿನ ಸರ್ಕಾರದ ಶೈಕ್ಷಣಿಕ ಯೋಜನೆಗಳು. ಭಾಗವಹಿಸುತ್ತಾರೆ ಮಲ್ಲಿಕಾರ್ಜುನ್, ಡೆಪ್ಯೂಟಿ ಡೈರೆಕ್ಟರ್ ಸಮಾಜ ಕಲ್ಯಾಣ ಇಲಾಖೆ ಚಿತ್ರದುರ್ಗ. ಕರೆ ಮಾಡಬೇಕಾದ ನಿಲಯದ ಮೊಬೈಲ್ ಸಂಖ್ಯೆಗಳು ಹೀಗಿದೆ: 944864-0273. ಮತ್ತೊಂದು ಸಂಖ್ಯೆ 9141-970-272. ಸ್ಥಿರ ದೂರವಾಣಿ ಸಂಖ್ಯೆ 29564, ಎಸ್ಟಿಡಿ ಕ್ರಮಾಂಕ 08194. ಹಾಗೆ ವಾಟ್ಸಪ್ ಮೂಲಕ ಕೂಡ ತಾವು ಪ್ರಶ್ನೆಯನ್ನ ಕೇಳಬಹುದು. ಅದಕ್ಕಾಗಿ 944864-0273 ಈ ಸಂಖ್ಯೆಯನ್ನ ಬಳಸಬಹುದು. ತಪ್ಪದೇ ಕೇಳಿ, ಇದೇ ಬುಧವಾರ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ್ ಕಾರ್ಯಕ್ರಮ ನಿಮ್ಮ ಚಿತ್ರದುರ್ಗ ಆಕಾಶವಾಣಿಯಲ್ಲಿ.

0: ಕೇಳುಕರೆ ಗಮನಿಸಿ, ಇಂದು ಸಂಜೆ 5:30 ನಮ್ಮ ನಿಲಯದಿಂದ ಯುವತರಂಗ ಕಾರ್ಯಕ್ರಮದಲ್ಲಿ ಭರತನಾಟ್ಯ ಕಲಾವಿದೆ ಡಾಕ್ಟರ್ ಮನಸ್ವಿ ಕೌಶಿಕ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಇಂದು ಸಂಜೆ 6:15 ನಮ್ಮ ನಿಲಯದಿಂದ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಳ್ಳಕೆರೆ ತಾಲೂಕು ದೇವರಮರಿಕುಂಟೆ ಗ್ರಾಮದ ಎಂಎಸ್ ಬಸಣ್ಣ ಹಾಗೂ ಸಂಗಡಿಗರಿಂದ ತತ್ವಪದ ಕೇಳುವಿರಿ. ಇದುವರೆಗೂ ಪ್ರಕಟಣೆಗಳನ್ನು ಕೇಳಿದಿರಿ. 102.6 ಮೆಗಾಹರ್ಟ್ಸ್ಗಳಲ್ಲಿ ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಈಗ ಸಮಯ 9:22. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ನಲ್ನುಡಿ, ನಮ್ಮ ದಿನಚರ್ಯೆಗೊಂದು ಹಿತ ನುಡಿ, ಅದುವೇ ನಲ್ನುಡಿ.
2: ಸುಪ್ತ ಚೇತನದಲ್ಲಿ ಹುದುಗಿ ಹೋದ ಅನೇಕ ಅಭಿಲಾಷೆಗಳು ಹೇಗಾದರೂ ಮಾಡಿ ಹೊರಕ್ಕೆ ಬಂದು ಪೂರ್ಣವಾಗಬೇಕೆಂದು ತವಕ ಪಡುತ್ತಿರುತ್ತವೆ. ಅವು ಹಾಗೆ ಬರಲು ಒಂದು ಅವಕಾಶವೆಂದರೆ ನಾವು ನಿದ್ರಿಸುತ್ತಿರುವಾಗ ಕನಸಿನ ರೂಪದಲ್ಲಿ ನಮಗೆ ಗೋಚರವಾಗುತ್ತವೆ. ನಾವು ದಿನನಿತ್ಯ ಪಂಚೇಂದ್ರಿಯಗಳಿಂದ ಗ್ರಹಿಸುವ ಅನುಭವಗಳನ್ನು ಸಂಸ್ಕರಿಸಿ ಪರಿಷ್ಕರಿಸಿ ಬೇಕಾದನ್ನೆಲ್ಲ ನೆನಪಿನ ಉಗ್ರಾಣಕ್ಕೆ ಸೇರಿಸುವ ಮತ್ತು ಬೇಡದ್ದನ್ನೆಲ್ಲ ಮರವಿನ ಕತ್ತಲ ಕೋಣೆಗೆ ತಳ್ಳುವ ಕೆಲಸ ನಿದ್ದೆ ಮಾಡುತ್ತದೆ. ಆ ಸಂಸ್ಕರಣೆ ಮತ್ತು ಪರಿಷ್ಕರಣೆಯ ಸಮಯದಲ್ಲಿ ಕನಸುಗಳು ಸೃಷ್ಟಿಯಾಗುತ್ತವೆ ಎಂದಿದ್ದಾರೆ ಕ್ರಿಸ್ಟೋಫರ್ ಇವಾನ್ಸ್. ಪೀಟರ್ ವ್ಯಾಟ್ಸನ್ ಎಂಬ ವಿಜ್ಞಾನಿಯ ಪ್ರಕಾರ ನಮ್ಮ ಆಲೋಚನಾ ಸಮಯಗಳಲ್ಲಿ ಮಿದುಳಿನಲ್ಲಿ ಸೂಕ್ಷ್ಮ ಪ್ರಮಾಣದ ವಿದ್ಯುಚ್ಛಕ್ತಿ ಉತ್ಪಾದಿಸಲ್ಪಟ್ಟು ಶೇಖರಗೊಳ್ಳುತ್ತದೆ. ಹಾಗೆ

0: ಆಲೋಚನೆಗಳು ಮುಂದುವರಿಯಬೇಕಾದಲ್ಲಿ ಶೇಖರಗೊಂಡ ವಿದ್ಯುಚ್ಛಕ್ತಿಯೆಲ್ಲ ಖಾಲಿಯಾಗಬೇಕು. ಹಾಗೂ ಹೊಸ ಆಲೋಚನೆಗಳು ಸೃಷ್ಟಿ ಮಾಡುವ ವಿದ್ಯುಚ್ಛಕ್ತಿಗೆ ಜಾಗ ತೆರವು ಮಾಡಿಕೊಡಬೇಕು. ಮಿದುಳಿನ ಕೋಶಗಳಲ್ಲಿ ಶೇಖರಗೊಂಡ ವಿದ್ಯುಚ್ಛಕ್ತಿ ನಿದ್ದೆಯ ಸಮಯದಲ್ಲಿ ಖಾಲಿಯಾಗುತ್ತದೆ. ಹೇಗೆ ಆಲೋಚನೆಗಳ ಮೂಲಕ ವಿದ್ಯುಚ್ಛಕ್ತಿ ಉತ್ಪಾದಿತವಾಗಿ ಶೇಖರಣಗೊಂಡಿತೋ ಹಾಗೆಯೇ ಅವು ಖಾಲಿಯಾಗುವಾಗ ಆಲೋಚನೆಗಳು ಹುಟ್ಟಿಕೊಳ್ಳಬಹುದು. ನಿದ್ದೆಯ ಸಮಯದಲ್ಲಿ ಈ ಆಲೋಚನೆಗಳು ಹುಟ್ಟಿಕೊಳ್ಳುವುದರಿಂದ ಅವು ಕನಸುಗಳಾಗುತ್ತವೆ. ಮನೋವಿಶ್ಲೇಷಣೆಯ ಜನಕ ಸಿಗ್ಮಂಡ್ ಫ್ರಾಯ್ಡ್ ಕನಸುಗಳು ನಮ್ಮ ಸುಪ್ತ ಮನಸ್ಸಿನ ಆಸೆ ಆಕಾಂಕ್ಷೆಗಳನ್ನು ವ್ಯಕ್ತಪಡಿಸಿಕೊಳ್ಳುವ ರಾಜಮಾರ್ಗಗಳು. ನಮ್ಮಲ್ಲಿನ ಆಸೆಗಳನ್ನು ಸಮಾಜದ ಮತ್ತು ನೀತಿಯ ಕಟ್ಟಳೆಗಳಿಗೆ ಹೆದರಿ ಅವುಗಳನ್ನು ನೇರ ವ್ಯಕ್ತಪಡಿಸಿಕೊಳ್ಳಲಾಗದೆ ಅವುಗಳಿಗೆ ಸಂಕೇತಗಳ ಮುಸುಕು ಹಾಕಿ ಅವುಗಳನ್ನು ಕನಸುಗಳಲ್ಲಿ ವ್ಯಕ್ತಪಡಿಸಿಕೊಳ್ಳುತ್ತೇವೆ ಎನ್ನುತ್ತಾರೆ. ಕನಸುಗಳು ನಿದ್ರೆಯ ಅವಿಭಾಜ್ಯ ಅಂಗ. ಪ್ರತಿ ರಾತ್ರಿ ನಾವು 5-6 ಸಲ ಕನಸುಗಳನ್ನು ಕಾಣುತ್ತೇವೆ. ಆದರೆ ಬಹುತೇಕ ಕನಸುಗಳು ನಮ್ಮ ನೆನಪಿನಲ್ಲಿ ಉಳಿಯುವುದಿಲ್ಲ. ಕನಸುಗಳಲ್ಲಿ ಒಳ್ಳೆಯವು ಕೆಟ್ಟವು ಎಂದೇನಿಲ್ಲ. ಅವು ಭವಿಷ್ಯ ಸೂಚಕ ಎನ್ನಲು ಆಧಾರಗಳು ಸಾಲುವುದಿಲ್ಲ. ಕೆಟ್ಟ ಕನಸುಗಳು ಬರಲಿರುವ ಅಪಾಯದ ಸೂಚನೆ ಎಂದು ಚಿಂತಿಸಿ ಭಯಪಡಬೇಕಿಲ್ಲ. ಅನೇಕ ಜನರು ಕನಸು ಕೇವಲ ದೃಶ್ಯಗಳ ಸರಮಾಲೆ ಎಂದು ಭಾವಿಸುತ್ತಾರೆ. ಆದರೆ ಕನಸು ಒಂದು ಅನುಭವ. ಇಡೀ ಒಂದು ಸನ್ನಿವೇಶವನ್ನು ಜೀವಂತವಾಗಿ ಕನಸಿನಲ್ಲಿ ವ್ಯಕ್ತಿ ಅನುಭವಿಸುತ್ತಾನೆ. ದೇಹದ ಪ್ರತಿಯೊಂದು ಅಂಗಾಂಗ ಕನಸಿನ ಅನುಭವಕ್ಕೆ ಸ್ಪಂದಿಸುತ್ತದೆ. ಭಯದ ಕನಸು ಬಿದ್ದು ಎದ್ದಾಗ ನಾವು ಬೆವರಿರುತ್ತೇವೆ. ಹೃದಯ ವೇಗವಾಗಿ ಬಡಿದುಕೊಳ್ಳುತ್ತಿರುತ್ತದೆ. ದುಃಖದ ಕನಸು ಬಿದ್ದಾಗ ನಾವು ಅಳುತ್ತೇವೆ. ಕಣ್ಣೀರು ಕೆನ್ನೆಯ ಮೇಲೆ ಹರಿದಿರುತ್ತದೆ. ಚಿಕ್ಕ ವಯಸ್ಸಿನಿಂದ ಹಿಡಿದು ವಯಸ್ಸಾದ ಮುದುಕರವರೆಗೆ ಪ್ರತಿಯೊಬ್ಬರೂ ಕನಸನ್ನು ಅನುಭವಿಸುತ್ತಾರೆ. ತಕ್ಷಣ ಹಾಗೂ ಅನಂತರವು ಈ ಅನುಭವವನ್ನು ಮೆಲುಕು ಹಾಕುತ್ತಾರೆ. ಮನಸ್ಸಿನ ಸಮತೋಲನವನ್ನು ಕಾಪಾಡುವ ಕನಸಿನಲ್ಲಿ ವ್ಯಕ್ತಿಯ ಅನುಭವ ಅಷ್ಟೇ ಅಲ್ಲ, ಇಡೀ ಕುಟುಂಬದ ಸಮುದಾಯದ ಜನಾಂಗದ ಅನುಭವ ಆಸೆ ಆಕಾಂಕ್ಷೆಗಳೂ ಕಾಣಿಸಿಕೊಳ್ಳುತ್ತವೆ ಎನ್ನುತ್ತಾರೆ ಸಿಜಿ ಯಂಗ್ರವರು. ಕನಸುಗಳನ್ನು ಸಂಕೇತಗಳ ತೀವ್ರತೆಗೆ ಅನುಗುಣವಾಗಿ 3 ವಿಭಾಗಗಳಾಗಿ ವಿಂಗಡಿಸಬಹುದು. 1, ಅರ್ಥವಾಗುವ ಕನಸುಗಳು. ಇಲ್ಲಿ ಸಂಕೇತಗಳ ಬಳಕೆ ಕಡಿಮೆ, ವಸ್ತು ನೇರವಾಗಿ ಪ್ರಕಟಗೊಳ್ಳುತ್ತದೆ. 2, ಅರ್ಥವಾಗುವ ಆದರೆ ಗೊಂದಲ ಮೂಡಿಸುವ ಕನಸುಗಳು. ಸುಲಭವಾಗಿ ಅರ್ಥವಾಗುವ ದೃಶ್ಯ ಕನಸಿನಲ್ಲಿ ಕಾಣಿಸುತ್ತದೆ, ಆದರೆ ಈ ಕನಸಿನ ಉದ್ದೇಶವೇನು, ಸಂದೇಶವೇನು, ಇದು ಏಕೆ ಬಿತ್ತು ಎಂದು ನಾವು ತಬ್ಬಿಬ್ಬುಗೊಳ್ಳುತ್ತೇವೆ. 3, ಅರ್ಥವಾಗದ ಅಸಂಬದ್ಧ ಕನಸುಗಳು. ಇಲ್ಲಿ ಪ್ರತಿಯೊಂದು ವಸ್ತುವು ಸಾಂಕೇತಿಕವಾಗಿ ಗೂಢಾರ್ಥವನ್ನು ಹೊಂದಿರುತ್ತದೆ. ದೃಶ್ಯ ಜೋಡಣೆಯಲ್ಲಿ ಅಥವಾ ಅನುಭವಗಳ ಸರಮಾಲೆಯಲ್ಲಿ ಯಾವ ತರ್ಕವೂ ಇರುವುದಿಲ್ಲ. ಹೀಗೆ ಕನಸುಗಳು ನೇರವಾಗಿ ನಮ್ಮ ಮನಸ್ಸನ್ನು ಪ್ರತಿಬಿಂಬಿಸುತ್ತವೆ. ಬಿದ್ದ ಕನಸುಗಳ ವಿಶ್ಲೇಷಣೆಯಿಂದ ಒಬ್ಬ ವ್ಯಕ್ತಿಯ ಮನೋವ್ಯಾಪಾರವನ್ನು ತಿಳಿಯಬಹುದು.
1: ಇದುವರೆಗೂ ಬಿದರಹಳ್ಳಿ ಕೃಷ್ಣಮೂರ್ತಿ ಅವರಿಂದ ನಲ್ನುಡಿ ಬದುಕಿಗೊಂದು ಹಿತನುಡಿ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 MHz. ಈಗ ಸಮಯ 9:10:19. ಇದೀಗ ಕೇಳಿ ಕೆಲವು ಪ್ರಕಟಣೆಗಳು.
2: ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ.
3: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಕೇಳುಗರೆ ಗಮನಿಸಿ, ಇಂದು ಬೆಳಗ್ಗೆ 10 ಗಂಟೆಗೆ ನಮ್ಮ ನಿಲಯದಿಂದ ಹಲೋ ಕೇಳುಗರೆ ನೇರ ಫೋನ್ ಇನ್ ಕಾರ್ಯಕ್ರಮ ನಮ್ಮ ವಿಷಯಕ್ಕೆ ನಿಮ್ಮ ಮಾತು. ವಿಷಯ ಜಾಗತಿಕ ಪೋಷಕರ ದಿನದ ಸಂದರ್ಭದಲ್ಲಿ ಪೋಷಕರು ನಮ್ಮ ಜೀವನದ ನಿಜವಾದ ಮಾರ್ಗದರ್ಶಕರು. ಈ ವಿಷಯದ ಕುರಿತು ನೀವು ಕೂಡ ಕರೆ ಮಾಡಿ ನಮ್ಮೊಂದಿಗೆ ಮಾತನಾಡಬಹುದು. ಅದಕ್ಕಾಗಿ ಬಳಸಬೇಕಾದ ನಿಲಯದ ಸಂಖ್ಯೆಗಳು 9448640273, ಮತ್ತೊಂದು ಸಂಖ್ಯೆ 9141970272. ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ.
2: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್.

0: ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್ ಕರೆ ಮಾಡಿ 1800-420-2233.
1: ಕೇಳುಕರೆ ಗಮನಿಸಿ, ಇಂದು ಸಂಜೆ 5:30 ನಮ್ಮ ನಿಲಯದಿಂದ ಯುವ ತರಂಗ ಕಾರ್ಯಕ್ರಮದಲ್ಲಿ ಭರತನಾಟ್ಯ ಕಲಾವಿದೆ ಡಾಕ್ಟರ್ ಮನಸ್ವಿ ಕೌಶಿಕ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
2: ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
0: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಇಂದು ಸಂಜೆ 6:51 ನಮ್ಮ ನಿಲಯದಿಂದ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಭಾಗ 91 ಪ್ರಸಾರವಾಗಲಿದೆ. ವಿಷಯ ಜೂನ್ 5 ವಿಶ್ವ ಪರಿಸರ ದಿನ. ಭಾಗವಹಿಸುತ್ತಾರೆ ಎಂ ಶೋಭಾ ಆದ್ರಿಕಟ್ಟೆ, ಪಿಎಂ ಸುಮಾ ಆನಿವಾಳ, ಸಿ ಹೇಮಲತಾ ಹಾಗೂ ಹೆಚ್ ಮಲ್ಲಿಕಾರ್ಜುನ್ ಆರಾಧ್ಯ ಸೋಮೇನಹಳ್ಳಿ. ಪ್ರಾಯೋಜಕರು ಕೃಷಿ ಇಲಾಖೆ ಚಿತ್ರದುರ್ಗ.
2: ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
0: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಕಂಪನಾಂಕಗಳು. ಇದೀಗ ಕೇಳಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಆರಂಭದಲ್ಲಿ ಬಾಸುರಿ ಮತ್ತು ಸಂತೂರ್ ವಾದನ, ರಾಗ ಮಧುವಂತಿ, ತಬಲಾ ವಾದನ ರವೀಂದ್ರ ಯಾವಗಲ್.

ಕೇಳುಕರೆ ಗಮನಿಸಿ, ಇನ್ನು ಮುಂದೆ 10 ಗಂಟೆಗೆ ನಮ್ಮ ನಿಲಯದಿಂದ ಹಲೋ ಕೇಳುಕರೆ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನಮ್ಮ ವಿಷಯಕ್ಕೆ ನಿಮ್ಮ ಮಾತು. ವಿಷಯ: ಜಾಗತಿಕ ಪೋಷಕರ ದಿನದ ಸಂದರ್ಭದಲ್ಲಿ ಪೋಷಕರು ನಮ್ಮ ಜೀವನದ ನಿಜವಾದ ಮಾರ್ಗದರ್ಶಕರು. ಈ ವಿಷಯದ ಕುರಿತು ಮಾತನಾಡಲು ನೀವು ಕರೆ ಮಾಡಬೇಕಾದ ನಿಲಯದ ಸಂಖ್ಯೆಗಳು 9448640273. ಮತ್ತೊಂದು ಸಂಖ್ಯೆ 9141970272. ಕರೆ ಮಾಡಿ ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ.

ಈಗ ಸ್ಟುಡಿಯೋ ಸಮಯ ಆಗಿದೆ 9:30:06. ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಕಂಪನಾಂಕಗಳಲ್ಲಿ. ಇದೀಗ ಕೇಳಿ ಚಿತ್ರಗೀತೆಗಳ ಕಾರ್ಯಕ್ರಮ. ಚಿತ್ರಗೀತೆಗಳ ಕಾರ್ಯಕ್ರಮದ ಜೊತೆಯಲ್ಲಿಯೇ ನಮ್ಮ ಈ ದಿನದ ಕಾರ್ಯಕ್ರಮದ ಕುರಿತಾಗಿ ನಮ್ಮ ಕೇಳುಗರ ಸಂದೇಶಗಳನ್ನ ಕೂಡ ತಿಳಿಸ್ತೇನೆ. ಆರಂಭದಲ್ಲಿ ಕೇಳಿ ಶ್ರೀಕಂಠ ಚಿತ್ರದ ಗೀತೆಯನ್ನ ಕಾರ್ತಿಕ್ ಮತ್ತು ಶಿಲ್ಪಾ ಶ್ರೀಕಾಂತ್ ಅವರ ಧ್ವನಿಯಲ್ಲಿ. ಸಂಗೀತ ಬಿ ಅಜನೀಶ್ ಲೋಕನಾಥ್.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಓಕೆ ಸ್ನೇಹಿತರೆ, ನಮ್ಮ ಈ ದಿನದ ಕಾರ್ಯಕ್ರಮದ ಕುರಿತಾಗಿ ನಮ್ಮ ಕೇಳುಗರು ಕಳಿಸಿರುವಂತಹ ಸಂದೇಶಗಳನ್ನ ತಮಗೆ ತಿಳಿಸ್ತೇನೆ. ಇನ್ನು ರಾತ್ರಿ ಕಳೆದರೆ ಬೆಳಕು ಬರುತ್ತೆ, ಹಾಗೆ ಕಷ್ಟ ಕಳೆದರೆ ಸುಖ ಬರುತ್ತದೆ ಅಲ್ವೇ ಅಂತ ಒಂದು ನುಡಿಮುತ್ತು ಕಳಿಸಿರೋದು ಹೊನ್ನೂರಲ್ಲಿ ಅವರು. ಶುಭ ಮುಂಜಾನೆ, ಶುಭ ತರಲಿ ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ ಶುಭ ಮುಂಜಾನೆ, ಧನ್ಯವಾದ. ಹಾಗೆ ಇನ್ನು ವಿಶ್ವ ಪೋಷಕರ ದಿನ ಸ್ಮರಿಸಿದ ತನುಮನ ಅನ್ನೋ ಒಂದು ಸಂದೇಶ, ಸುದೀರ್ಘ ಸಂದೇಶ ಕಳಿಸಿದ್ದಾರೆ. ಮಕ್ಕಳಿಗೆ ಮಾರ್ಗದರ್ಶನ ನೀಡಿ ಭವಿಷ್ಯದ ಹಾದಿ ಮಾರ್ಗ ತೋರುವ ದಿನ. ಬಂಧುಗಳು ಸಮಾಜದಲ್ಲಿ ಉದಾತ್ತ ವ್ಯಕ್ತಿತ್ವದ ಬುನಾದಿ ಹಾಕುವ ಭವ್ಯತೆಯ ರೂಪಶಿಲ್ಪಗಳು ಅನ್ನೋ ಒಂದು ಹೇಳಿದರೆ, ಹಾಗೆ ಮಮತೆ ವಾತ್ಸಲ್ಯ ಮಮಕಾರಗಳ ಬಿತ್ತಿ ಬೆಳೆಸುವ ಸಾಕಾರ ಮೂರ್ತಿಗಳು ಅಮೂಲ್ಯ ಆರೈಕೆಗಳಿಂದ ಉದಾತ್ತ ಗುಣ ಬೆಳೆಸುವ ಸುದೈವಗಳು. ನಮ್ಮ ಜೀವನದ ಮೊದಲ ಗುರುಗಳಾಗಿರೋದ್ರಿಂದ ಅವರ ಪ್ರೀತಿ ತ್ಯಾಗ ಮಾರ್ಗದರ್ಶನ ಸಂಪತ್ತು ಜೋಪಾನವಾಗಿ ತಮ್ಮ ಕಷ್ಟ ಸಂಕಗಳನ್ನು ಬದಿಗಿರಿಸಿ ಪೊರೆವರು ಬರದಂಗೆ ಆಪತ್ತು ಅಂತ ತಂದೆ ತಾಯಿಯ ಕುರಿತಾಗಿ ಒಂದು ಸಂದೇಶವನ್ನು ಕಳಿಸಿರುವಂಥದ್ದು. ನಮ್ಮನ್ನು ಹೆತ್ತು ಸಾಕಿರುವ ದೇವರುಗಳು ಶ್ರವಣ ಕುಮಾರರಂತೆ ಪೊರೆಯೋಣ. ಅವರನ್ನ ವೃದ್ಧಾಪ್ಯದಲ್ಲಿ ಮಕ್ಕಳಂತೆ ಕಾಪಾಡಿ ಅವರ ಸೇವೆಗೆ ಕಂಕಣಬದ್ಧರಾಗೋಣ ಅಂತ ಹೇಳ್ತಾ ಇದ್ದಾರೆ. ಬೋಪ ವೆಂಕಟೇಶ್, ಬೋಧನ ಹೊಸಹಳ್ಳಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಧನ್ಯವಾದ ತಮ್ಮ ಸಂದೇಶಕ್ಕಾಗಿ. ಮುಂದಿನ ಸಂದೇಶ ಯಾರ್ದು ಅಂತ ನೋಡೋದಾದ್ರೆ, ಹೇಮಮೂರ್ತಿ, ಯೋಗ ಶಿಕ್ಷಕಿ, ಚಿತ್ರದುರ್ಗದಿಂದ. ನನ್ನ ಅಚ್ಚುಮೆಚ್ಚಿನ ಆಕಾಶವಾಣಿ ಪರಿವಾರದವರಿಗೆ ಬೆಳಗಿನ ಶುಭೋದಯಗಳು ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ ಬೆಳಗಿನ ಶುಭೋದಯಗಳು. ಮುಂದಿನ ಸಂದೇಶ ಬಂದಿದೆ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲತೆಯಲ್ಲಿ ಆದಿತ್ಯ, ಶಿವಲೀಲತೆಯಲ್ಲಿ ಮತ್ತೆ ಮನೆಯವರು ಆತ್ಮೀಯ ನಿರೂಪಕರಾದ ಸೀಮಾ ಮೇಡಮ್ ಅವರಿಗೆ ಶುಭ ಮುಂಜಾನೆ ಮತ್ತೆ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ ಶುಭ ಮುಂಜಾನೆ. ಬೆಳಗಿನ ನಮನ ಕಾರ್ಯಕ್ರಮದ ಭಕ್ತಿ ಹಾಡುಗಳು, 8 ಗಂಟೆಯ ಪ್ರಶ್ನೆಯ ಮಾಹಿತಿ, 8:30ಕ್ಕೆ ಚಿತ್ರಗೀತೆಗಳಲ್ಲಿ ಪ್ರಸಾರವಾದ ಹಾಡುಗಳ ಜೊತೆ ದಿನ ವಿಶೇಷದ ಮಾಹಿತಿ ತುಂಬಾ ಉಪಯುಕ್ತವಾಗಿತ್ತು.

ಇಂದಿನ ಎಲ್ಲ ಕಾರ್ಯಕ್ರಮಗಳು ತುಂಬಾ ಅಚ್ಚುಕಟ್ಟಾಗಿ ನಡೆಸಿಕೊಡ್ತಾ ಇರೋದಕ್ಕೆ ನಿಮ್ಗೆ ಧನ್ಯವಾದಗಳು ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ ಧನ್ಯವಾದ ಸಂದೇಶವನ್ನ ಕಳಿಸಿದ್ದಕ್ಕೆ. ಇನ್ನು ಐತಿಹಾಸಿಕ ಕೋಟೆನಾಡು ಗಂಡುಗಲಿ ಮದಕರಿ ನಾಯಕರಾಳಿದ ಚಿತ್ರದುರ್ಗದಿಂದ ಹೊಸದುರ್ಗದ ದಯಾನಂದ್, ಡಾಕ್ಟರ್ ರವಿ, ಡಾಕ್ಟರ್ ಅನನ್ಯ ಹಾಗೂ ಡಾಕ್ಟರ್ ಅಕುಲ್ ಮಹೇಶ್ ಚಂದ್ರ ಬಿವಿ ಕೇಸ್ ಲೇಔಟ್ ಚಿತ್ರದುರ್ಗ. ಶುಭೋದಯ ಸೀಮಾ ಮೇಡಮ್ ಅಂತ ಹೇಳ್ತಾ ಇದ್ದಾರೆ, ತಮಗೂ ಕೂಡ ಶುಭೋದಯ. ಬೆಳಕಿನ ನಮನ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ವಿಷ್ಣುವಿನ ದಶಾವತಾರಗಳಲ್ಲಿ ಒಂದಾದ 7ನೇ ಅವತಾರದ ಶ್ರೀರಾಮನ ಅವತಾರದ ಬಗ್ಗೆ ನೀವು ನೀಡಿದ ವಿವರ ಮಾಹಿತಿ ಪೌರಾಣಿಕ ಹಿನ್ನೆಲೆ ತುಂಬಾ ಅರ್ಥಪೂರ್ಣವಾಗಿ ಮೂಡಿಬಂತು. ಭಕ್ತಿ ಗೀತೆಗಳು 7:50 ಚಿತ್ರಗೀತೆಗಳು ಮತ್ತು 8:30 ಚಿತ್ರಗೀತೆಗಳು ತುಂಬಾ ಮಧುರವಾಗಿ ಮೂಡಿಬಂದವು. ಇನ್ನು ವಿಶ್ವ ಪೋಷಕರ ಅಂಗವಾಗಿ ನೀವು ನೀಡಿದ ವಿವರಗಳು ಮಾಹಿತಿ ಅರ್ಥಪೂರ್ಣವಾಗಿ ಮೂಡಿಬಂತು. ಧನ್ಯವಾದ ತಮ್ಗೆ ಅಂತ ಹೇಳ್ತಾ ಇದ್ದಾರೆ, ತಮಗೂ ಕೂಡ ಧನ್ಯವಾದ ಸಂದೇಶ ಕಳಿಸಿದ್ದಕ್ಕೆ. ಇನ್ನು ನಮಸ್ತೆ ಅಂತ ಹೇಳ್ತಾ ಇದ್ದಾರೆ, ಪೋಷಕರ ದಿನದ ಶುಭಾಶಯಗಳು ಅಂತ ಹೇಳ್ತಾ ಇದ್ದಾರೆ. ಇವತ್ತು ಬೆಳಗ್ಗೆಯಿಂದ ಅಮ್ಮ ಅಪ್ಪ ಅವರ ಹಾಡುಗಳ ಪ್ಲೇ ಮಾಡ್ತಿರೋ ನಿಮಗೆ ತುಂಬಾ ಧನ್ಯವಾದಗಳು. ಅಪ್ಪ ಅಮ್ಮನ ಬಗ್ಗೆ ಎಷ್ಟು ಹೇಳಿದ್ರು, ಎಷ್ಟು ಕೋಟಿ ಇದ್ರು ಅವರ ಪ್ರೀತಿಗೆ ಕಡಿಮೆ ಅಂತ ಹೇಳಿ ಹಾಡುಗಳು ಸೂಪರ್ ಅಂತ ಹೇಳ್ತಾ ಇರೋದು ಅಮೃತ ರಮೇಶ್ ಚಿತ್ರದುರ್ಗದಿಂದ. ತಮಗೂ ಕೂಡ ಧನ್ಯವಾದ ಸಂದೇಶ ಕಳಿಸಿದ್ದಕ್ಕಾಗಿ. ಕಾರ್ಯಕ್ರಮದಲ್ಲಿ ಈಗ ಕೇಳಿ ರೈಡರ್ ಚಿತ್ರದ ಗೀತೆಯನ್ನ ಅರ್ಮಾನ್ ಮಲಿಕ್ ಅವರ ಧ್ವನಿಯಲ್ಲಿ.

0: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ ಶನಿವಾರದಿಂದ ಬುಧವಾರದವರೆಗೆ ವಾರದ 5 ದಿನಗಳಲ್ಲಿ ಬೆಳಿಗ್ಗೆ 7:45ಕ್ಕೆ ಕೇಳಿ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಆಯುರ್ವೇದ ಯುನಾನಿ ಸಿದ್ಧೌಷಧ ಹಾಗೂ ಹೋಮಿಯೋಪತಿ ಚಿಕಿತ್ಸೆಗಳ ಮಾಹಿತಿ ನೀಡುವ ಕಾರ್ಯಕ್ರಮ ಆಯುರ್ಧಾರ ಪ್ರಾಯೋಜಕರು ಚಿತ್ರದುರ್ಗ ಜಿಲ್ಲಾ ಆಯುಷ್ ಇಲಾಖೆ
1: ಓಕೆ ಸ್ನೇಹಿತರೆ ಮುಂದಿನ ಸಂದೇಶ ಯಾರ್ದು ಅಂತ ನೋಡೋಣ ಮೀರಾ ನಾಡಿಕ್ ಉಪನ್ಯಾಸಕ್ಕೆ ಚಿತ್ರದುರ್ಗದಿಂದ ಶುಭೋದಯ ಮೇಡಮ್ ಅಂತ ಹೇಳ್ತಾ ಇದ್ದಾರೆ ತಮಗೂ ಕೂಡ ಶುಭೋದಯ ಈ ದಿನದ ದುರ್ಗೋದಯದ ಎಲ್ಲ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಿದೆ ಆರೋಗ್ಯ ಬಿಂದುವಿನಲ್ಲಿ ತುಪ್ಪದ ಬಗ್ಗೆ ತಿಳಿಸಿಕೊಟ್ಟ ಮಾಹಿತಿ ಉಪಯುಕ್ತವಾಗಿತ್ತು ಇನ್ನು ಭಾವತರಂಗದಲ್ಲಿ ಅಮ್ಮ ನಿನ್ನ ಮರೆಯದಂತೆ ಹರಸುತ್ತಾಯೇ ಈ ಗೀತೆ ತಾಯಿಯ ತ್ಯಾಗ ಹಾಗೆ ಆಕೆಯ ಜೊತೆಗಿನ ಆತ್ಮಸಂಧಾನವನ್ನ ಸೂಚಿಸುತ್ತೆ ಅನ್ನೋ ಒಂದು ಮಾತನ್ನ ಹೇಳಿದರೆ ಹಾಗೆ ಪೋಷಕರ ದಿನದ ಮಾಹಿತಿ ತುಂಬಾ ಮೌಲ್ಯಯುತವಾಗಿತ್ತು ಹಾಗೆ ಈ ದಿನದ ಇನ್ನೊಂದು ವಿಶೇಷ ಏನಂದ್ರೆ ವಿಶ್ವ ಕ್ಷೀರ ದಿನ ಮೇಡಮ್ ಅಂತ ಹೇಳ್ತಾ ಇದ್ದಾರೆ ಉತ್ತಮ ಕಾರ್ಯಕ್ರಮಗಳನ್ನ ಒಳಗೊಂಡ ನಮ್ಮ ಆಕಾಶವಾಣಿಗೂ ತಮಗೂ ಕೂಡ ಸಹ ಪ್ರೀತಿಯ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ತಮಗೂ ಕೂಡ ಧನ್ಯವಾದ ಸಂದೇಶ ಕಳಿಸಿದ್ದಕ್ಕಾಗಿ ಓಕೆ ಪ್ರತಿಭಾ ರಾಘವೇಂದ್ರ ಚೋರನೂರಿನಿಂದ ಇವರು 7:45ಕ್ಕೆ ನನ್ನ ಸಂದೇಶ ಕಳಿಸಿದ್ದೆ ಹೇಳಲಿಲ್ಲ ಅಂತ ಹೇಳ್ತಾ ಇದ್ದೀರಾ ಖಂಡಿತವಾಗ್ಲೂ ತಮ್ಮ ಸಂದೇಶವನ್ನು ಓದಿದ್ದೀನಿ ಪ್ರತಿಭಾ ರಾಘವೇಂದ್ರ ಅವರೇ ಇನ್ನು ಇವತ್ತಿನ ದಿನದ ಕಾರ್ಯಕ್ರಮದ ಕುರಿತಾಗಿ ನಮಸ್ತೆ ಮೇಡಮ್ ಅಂತ ಹೇಳಿ ಹೇಳ್ತಾ ಇದ್ದಾರೆ ಪ್ರತಿಭಾ ರಾಘವೇಂದ್ರ ಚೋರನೂರಿನಿಂದ ಬೆಳಗಿನ ಕಾರ್ಯಕ್ರಮದಲ್ಲಿ ರಾಮನ ಅವತಾರದ ಮಾಹಿತಿ ಚೆನ್ನಾಗಿತ್ತು ಇನ್ನು 8:30ರ ಪೋಷಕರ ಮಾಹಿತಿ ಉತ್ತಮವಾಗಿತ್ತು ಚಿತ್ರಗೀತೆಗಳು ಚೆನ್ನಾಗಿದ್ವು ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ಹಾಗೆ ತಮಗೂ ಕೂಡ ಧನ್ಯವಾದ ಸಂದೇಶ ಕಳಿಸಿದ್ದಕ್ಕೆ ಎಂದಿನಂತೆ ಒಂದು ಗಾದೆ ರೊಟ್ಟಿ ಜಾರಿ ತುಪ್ಪದಲ್ಲಿ ಬಿತ್ತು ಹಾಗೆ ಕನ್ನಡ ವಿಚಾರ ಓಕೆ ಏನಿದು ಹಿಂದೂ ಮುಸ್ಲಿಂ ಭಾವೈಕ್ಯ ಸಾರುವ ಒಂದು ಮಠವಿದೆ ಅದುವೇ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಸಾವಳಗಿ ಮಠ ಇದು ಸಾವಳಗಿಯ ಶಿವಲಿಂಗೇಶ್ವರ ಮತ್ತು ಗುಲ್ಬರ್ಗಾದ ಸೂಫಿ ಸಂತ ಕ್ವಾಜಾ ಅವರ ಸ್ನೇಹದ ಸಂಕೇತವಾಗಿದೆ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ ಧನ್ಯವಾದ ತಮಗೂ ಕೂಡ ಸಂದೇಶವನ್ನ ಕಳಿಸಿದ್ದಕ್ಕಾಗಿ ಮುಂದಿನ ಸಂದೇಶ ಬಂದಿದೆ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇರೋದು ಸುಜಾತಾ ಆರ್ ಗಣೇಶ್ ಲಿಖಿತಾ ಯತೀಶ್ ಅಜಯ್ ಲೀಲಾ ಪೂರ್ವಿಕಾ ವಿಸ್ಮಯ ಅವರು ರಾಜಾಜಿನಗರದಿಂದ ಓಕೆ ವೆರಿ ಗುಡ್ ಮಾರ್ನಿಂಗ್ ತಮಗೂ ಕೂಡ ಇನ್ನೊಂದು ಸಂದೇಶ ಚಿತ್ರದುರ್ಗದಿಂದ ಪಂಡರಹಳ್ಳಿ ರವಿ ಅವರು ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಹೊಳಲ್ಕೆರೆ ರೋಡ್ ನಮಸ್ತೆ ಮೇಡಮ್ ಇವತ್ತಿನ ದಿನ ನಿಮ್ಮ ನಿರೂಪಣೆಯಿಂದ ಬಂದ ಭಕ್ತಿಗೀತೆಗಳ ಜೊತೆಗೆ ನಮನ ಮತ್ತು ಚಿಂತನ ಜೊತೆಗೆ ರೈತರ ಆರೋಗ್ಯ ಟಿಪ್ಸ್ಗಳು ಕೇಳ್ತಾ ಭಾವಗೀತೆಗಳನ್ನು ಕೇಳಿಸ್ತಾ ಸುಮಧುರ ಚಿತ್ರಗೀತೆಗಳ ಮೂಲಕ ಇವತ್ತಿನ ವಿಷಯಗಳ ಮಾಹಿತಿ ನಮಗೆ ತಿಳಿಸಿ ಬಿದರಹಳ್ಳಿ ಕೃಷ್ಣಮೂರ್ತಿ ಅವರಿಂದ ಓಕೆ ನಲ್ನುಡಿ ಕೇಳುತ್ತಾ ಹಿಂದೂಸ್ತಾನಿ ಸಂಗೀತ ಶಾಸ್ತ್ರೀಯ ಸಂಗೀತ ಗಾಯನವನ್ನು ಕೂಡ ಕೇಳ್ತಾ ಎಲ್ಲ ಕಾರ್ಯಕ್ರಮಗಳು ಸುಗಮವಾಗಿದೆ ಅರ್ಥಗರ್ಭಿತವಾಗಿದೆ ರೇಡಿಯೋ ಕೇಳುಗರಿಗೆ ತಿಳಿಸುತ್ತಿರುವ ನಿಮಗೆ ಧನ್ಯವಾದಗಳು ಮೇಡಮ್ ಅಂತ ಹೇಳ್ತಾ ಇದ್ದಾರೆ ತಮಗೂ ಕೂಡ ಧನ್ಯವಾದ ಸಂದೇಶ ಕಳಿಸಿದ್ದಕ್ಕಾಗಿ ಇನ್ನು ಜಿಎಸ್ ಚಂದನ ತರಳುಬಾಳು ನಗರ ಚಿತ್ರದುರ್ಗ ಶುಭೋದಯ ಅಂತ ಹೇಳ್ತಾ ಇದ್ದಾರೆ ತಮಗೂ ಕೂಡ ಶುಭೋದಯ ಬೆಳಗ್ಗೆ ಪ್ರಸಾರವಾದಂತಹ ನಮನ ಕಾರ್ಯಕ್ರಮದಲ್ಲಿ ವಿಷ್ಣುವಿನ ಅವತಾರದ ಮುಂದುವರೆದ ಭಾಗ ಹಾಗೆ ಭಕ್ತಿಗೀತೆ ಹಾಗೆ ಆರೋಗ್ಯ ಬಿಂದು ಚಿತ್ರಗೀತೆಗಳು ಇನ್ನು ಕೃತಕ ಸರೋವರದ ಮಾಹಿತಿ ಪೋಷಕರ ದಿನದ ಮಾಹಿತಿ ನಲ್ನುಡಿ ಎಲ್ಲ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬಂತು ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ ತಮಗೂ ಕೂಡ ಧನ್ಯವಾದ ಸಂದೇಶವನ್ನ ಕಳಿಸಿದ್ದಕ್ಕೆ ಓಕೆ ಇನ್ನು ಶುಭ ಮುಂಜಾನೆ ಮೇಡಮ್ ಹೇಗಿದ್ದೀರಾ ಅಂತ ಕೇಳ್ತಾ ಇದ್ದಾರೆ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನಿಮ್ಮ ಉತ್ತಮ ಮಾಹಿತಿಗಳೊಂದಿಗೆ ಪೋಷಕರ ದಿನದ ತುಂಬ ಅರ್ಥಪೂರ್ಣವಾಗಿ ತಿಳಿಸಿದ್ರಿ ನಿಮ್ಮ ಮಾಹಿತಿ ಕೇಳ್ತಾ ಜೊತೆಗೆ ತಂದೆ ತಾಯಿಗೆ ಸಂಬಂಧಪಟ್ಟ ಹಾಡುಗಳನ್ನ ಕೇಳ್ತಾ ನನ್ನ ತಂದೆ ತಾಯಿ ನೆನಪು ಮಾಡಿಕೊಂಡು ಕಣ್ಣಲ್ಲಿ ನೀರು ಬಂತು ಮೇಡಮ್ ಈ ಕಾರ್ಯಕ್ರಮ ನಮಗೆ ತುಂಬ ಇಷ್ಟ ಆಯಿತು ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ಯಾರಂದ್ರೆ ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ ತಮಗೂ ಕೂಡ ಧನ್ಯವಾದ ಸಂದೇಶವನ್ನ ಕಳಿಸಿದ್ದಕ್ಕೆ ಇನ್ನು ಶುಭ ಮುಂಜಾನೆ ಮೇಡಮ್ ಬೆಳಗಿನ ಚಿತ್ರಗೀತೆಗಳು ಅದ್ಭುತ ರೀತಿಯಲ್ಲಿ ಬಂತು ಅಂತ ಹೇಳ್ತಾ ಇರೋದು ಮಂಜುಳಾ ಪಿ ಟಿ ಮಹಂತೇಶ್ ಅವರು ಓಕೆ ಇವರು ಸಂದೇಶವನ್ನ ಕಳಿಸಿದ್ದಾರೆ ಚಿತ್ರದುರ್ಗದಿಂದ ಎಂ ಕೆ ಹಟ್ಟಿ ಚಿತ್ರದುರ್ಗದಿಂದ ಇನ್ನು ಹಲೋ ಮೇಡಮ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ವೆರಿ ಗುಡ್ ಮಾರ್ನಿಂಗ್

ಮಾರ್ನಿಂಗ್ ಪ್ರೇಮ ನಟರಾಜ್ ನಾಯಕನಹಟ್ಟಿಯಿಂದ. ಓಕೆ, ಈ ದಿನ ವಿಶ್ವ ಹಾಲು ದಿನದ ಶುಭಾಶಯ ಹೇಳ್ತಾ ಬೆಳಗಿನ ನಮನ ಕಾರ್ಯಕ್ರಮ ಹಾಗೆ 8:30 ಅಮ್ಮನ ಹಾಡುಗಳು ಕೇಳಿ ತುಂಬ ಸಂತೋಷ ಆಯಿತು, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಓಕೆ, ತಮಗೂ ಕೂಡ ಧನ್ಯವಾದ. ಇನ್ನು ಮುಂದಿನ ಸಂದೇಶ ನೋಡೋಣ. ಯಾರಿದು? ಶಾಂತಾಚಾರ, ಬಡಿಗೇರ, ಕೊಕ್ಕನೂರು, ಹರಿಹರ ತಾಲೂಕು. ನಮಸ್ತೆ ಮೇಡಮ್, ಬೆಳಗಿನ ವಂದನೆಗಳು ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ ಬೆಳಗಿನ ವಂದನೆಗಳು. ಇಂದಿನ FM ನ ಎಲ್ಲ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ಮೂಡಿ ಬಂತು. ಮಾಹಿತಿ, ಅನಿಸಿಕೆ ಮತ್ತು ಮನರಂಜನೆ ಎಲ್ಲವೂ ಅದ್ಭುತವಾಗಿತ್ತು.

ಆಶೀರ್ವಾದದಿಂದ ಮಕ್ಕಳ ಭವಿಷ್ಯ ರೂಪುಗೊಳ್ಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಈ ದಿನದ ಪೋಷಕರಿಗೆ ಗೌರವ ಮತ್ತು ಕೃತಜ್ಞತೆ ಸಲ್ಲಿಸೋಣ, ಸಲ್ಲಿಸುವ ದಿನ ಆಗಿದೆ ಅಂತಲೂ ಕೂಡ ಹೇಳಿದ್ದಾರೆ. ನಿಮ್ಮ ನಿರೂಪಣೆ ತುಂಬಾ ಮನ ಮುಟ್ಟುವಂತಿತ್ತು ಅಂತ ಹೇಳಿ ಓಕೆ. ಇನ್ನು ಓಕೆ, ಇಂತಹ ಉತ್ತಮ ಕಾರ್ಯಕ್ರಮಗಳನ್ನ ನೀಡ್ತಾ ಇರುವಂತಹ ಆಕಾಶವಾಣಿಗೆ ಹೃತ್ಪೂರ್ವಕ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ ಧನ್ಯವಾದ ಸಂದೇಶ ಕಳಿಸಿದ್ದಕ್ಕೆ. ಈಗ ಕೇಳೋಣ ಆ 2 ವರ್ಷಗಳು ಚಿತ್ರದ ಗೀತೆಯನ್ನ.

ಓಕೆ ಸ್ನೇಹಿತರೆ, ಮುಂದಿನ ಸಂದೇಶ ಯಾರ್ದು ಅಂತ ನೋಡೋಣ. ರೂಪಾ, ಪರಮೇಶ್, ರಕ್ಷಿತಾ, ಧನ್ಯ, ಪಿಎಸ್ಎಂ ಲೇಔಟ್ ಚಿತ್ರದುರ್ಗ. ಶುಭೋದಯ ಸೀಮಾ ಮೇಡಮ್ ಅಂತ ಹೇಳ್ತಾ ಇದ್ದಾರೆ, ತಮಗೂ ಕೂಡ ಶುಭೋದಯ. ಮೇಡಮ್, ಇವತ್ತಿನ ಎಲ್ಲ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀವಿ. ನಲ್ನುಡಿ ಕನಸಿನ ಬಗ್ಗೆ ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು, ಎಲ್ಲ ಗೀತೆಗಳು ಸೂಪರ್, ಧನ್ಯವಾದಗಳು ಅಂತ ತಿಳಿಸಿದ್ದಾರೆ. ತಮಗೂ ಕೂಡ ಧನ್ಯವಾದ ಸಂದೇಶವನ್ನ ಕಳಿಸಿದ್ದಕ್ಕಾಗಿ. ಇನ್ನು ಪ್ರಭಾಕರಯ್ಯ ಎನ್ ಮಠದ್, ಚೈತ್ರ, ದೀಪಾ ಪಿ ಮಠದ್, ರುದ್ರೇಶ್ ಪಿ ಮಠದ್, ಸಂಗೀತ ಆರ್ ಮಠದ್, ಸಿದ್ದು ಆರ್ ಮಠದ್, ಹಂಪನೂರು ಗ್ರಾಮ, ಚಿತ್ರದುರ್ಗ ತಾಲೂಕು. ಕಲ್ಲಿನ ಕೋಟೆಯ ನಮ್ಮ ಹೆಮ್ಮೆಯ ಆಕಾಶವಾಣಿ ಚಿತ್ರದುರ್ಗ ಸಿಬ್ಬಂದಿಗಳಿಗೆ, ನಿರೂಪಕರಾದ ಸೀಮಾ ಮೇಡಮ್ ಅವರಿಗೆ ಸೋಮವಾರದ ಶುಭ ಮುಂಜಾನೆಗಳು ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ನಿರೂಪಣೆ ಚೆನ್ನಾಗಿದೆ, ಧನ್ಯವಾದ ಅನ್ನೋ ಒಂದು ಸಂದೇಶವನ್ನು ಕೂಡ ಕಳಿಸಿದ್ದಾರೆ. ತಮಗೂ ಕೂಡ ಧನ್ಯವಾದ ಸಂದೇಶವನ್ನ ಕಳಿಸಿದ್ದಕ್ಕಾಗಿ. ಓಕೆ, ಮುಂದೆ ಸಂದೇಶ ಯಾರ್ದು ಅಂತ ನೋಡೋದಾದ್ರೆ, ಯಾರಿದು? ಶುಭೋದಯ ಆಕಾಶವಾಣಿ ಅಂತ ಹೇಳ್ತಾ ಇದ್ದಾರೆ, ತಮಗೂ ಕೂಡ ಶುಭೋದಯ. ತಾಯಿಯ ಬಗೆಗಿನ ಗೀತೆ ಪ್ರಸಾರ ಮಾಡಿದ್ದಕ್ಕೆ, ಜೊತೆಗೆ ಹಲವು ಮಾಹಿತಿಗಳನ್ನ ತಿಳಿಸಿದ ನಿಮಗೂ, ಎಲ್ಲ ಸಿಬ್ಬಂದಿಗಳಿಗೂ, ತಂತ್ರಜ್ಞರಿಗೂ ತುಂಬು ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಇರೋದು ಜ್ಯೋತಿ, ಗಿರೀಶ್, ತಕ್ಷತ್, ಕೌಶಿಕ್, ಗಾರೆಹಟ್ಟಿ, ಚಿತ್ರದುರ್ಗದಿಂದ. ತಮಗೆ ಕೂಡ ಧನ್ಯವಾದ ಸಂದೇಶವನ್ನ ಕಳಿಸಿದ್ದಕ್ಕೆ. ಇನ್ನು ಶುಭೋದಯ ಆಕಾಶವಾಣಿ ಶುಭ ಮುಂಜಾನೆ ಮೇಡಮ್ ಅಂತ ಹೇಳ್ತಾ ಇದ್ದಾರೆ, ತಮಗೂ ಕೂಡ ಶುಭ ಮುಂಜಾನೆ. ಅಮ್ಮನ ಬಗೆಗಿನ ಗೀತೆ ಕೇಳ್ತಾ ಅಮ್ಮನ ನೆನಪು ಮಾಡಿಸಿದ ಆಕಾಶವಾಣಿಯ ಎಲ್ಲ ನಿರೂಪಕರಿಗೂ, ಸಿಬ್ಬಂದಿಗಳಿಗೂ, ತಂತ್ರಜ್ಞರಿಗೂ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಇರುವಂಥದ್ದು ರಾಗಿತನೆ ಗಿರೀಶ್, ಗಾರಿಹಟ್ಟಿ, ಚಿತ್ರದುರ್ಗದಿಂದ. ಓಕೆ, ಧನ್ಯವಾದ ತಮಗೂ ಕೂಡ ಸಂದೇಶವನ್ನ ಕಳಿಸಿದ್ದಕ್ಕಾಗಿ. ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ಹೀರೋ ಚಿತ್ರದ ಗೀತೆಯನ್ನ. ಸಂಗಡಿಗರೊಂದಿಗೆ ಹಾಡಿದ್ದಾರೆ ವಿಜಯ್ ಪ್ರಕಾಶ್, ಸಾಹಿತ್ಯ ಯೋಗರಾಜ್ ಭಟ್, ಸಂಗೀತ ಬಿ ಅಜನೀಶ್ ಲೋಕನಾಥ್.

ಇದುವರೆಗೂ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಸಂದೇಶ ಕಳಿಸಿದ ನಮ್ಮ ಎಲ್ಲ ಕೇಳುಗರಿಗೂ ಧನ್ಯವಾದಗಳು. ಈಗ ಸ್ಟುಡಿಯೋ ಸಮಯ ಆಗಿದೆ 10:24. ಇದು ನಿಮ್ಮ ನೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀರಾ 102.6 ಕಂಪನಾಂಕಗಳಲ್ಲಿ.

ಇದೀಗ ಕೇಳಿ ಹಲೋ ಕೇಳುಗರೆ, ನೇರ ಫೋನ್ ಇನ್ ಕಾರ್ಯಕ್ರಮ ನಮ್ಮ ವಿಷಯಕ್ಕೆ ನಿಮ್ಮ ಮಾತು. ವಿಷಯ ಜಾಗತಿಕ ಪೋಷಕರ ದಿನದ ಸಂದರ್ಭದಲ್ಲಿ ಪೋಷಕರು ನಮ್ಮ ಜೀವನದ ನಿಜವಾದ ಮಾರ್ಗದರ್ಶಕರು. ಈ ವಿಷಯದ ಕುರಿತು ಮಾತನಾಡಲು ನೀವು ಕರೆ ಮಾಡಬೇಕಾದ ನಿಲಯದ ಸಂಖ್ಯೆಗಳು 9448640273, ಮತ್ತೊಂದು ಸಂಖ್ಯೆ 9141970272. ಕರೆ ಮಾಡಿ ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ.

0: ಓಕೆ ಕೇಳುಗರೆ, ನಮ್ಮ ಈ ದಿನದ ಕಾರ್ಯಕ್ರಮದಲ್ಲಿ ನನ್ನ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ ಗಣೇಶ್ ಬಾಬು ಅವರು. ಶುಭೋದಯ ಗಣೇಶ್ ಬಾಬು ಅವರಿಗೆ.
1: ಶುಭೋದಯ ಸೀಮಾ ಅವರೇ.
0: ಓಕೆ, ನಮ್ಮ ಕೇಳುಗರಿಗೆ ಈಗಾಗಲೇ ನನ್ನ ವಿಷಯದ ಬಗ್ಗೆ ಮಾಹಿತಿಯನ್ನ ಸಾಕಷ್ಟು ಸಲ ನೀಡಿದ್ದೀನಿ. ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಆರಂಭದಲ್ಲಿ ನಾವು ಒಂದು ಸುಂದರವಾದ ಉಕ್ತಿಯ ಮೂಲಕ, ಅಂದರೆ ಒಂದು ಮಾತು ಅಥವಾ ಸಾಲಿನ ಮೂಲಕ ಪ್ರಾರಂಭ ಮಾಡೋಣ. ಮಾತೃದೇವೋ ಭವ ಪಿತೃದೇವೋ ಭವ, ಇದೊಂದು ಸುಂದರವಾದ ಮಾತು ಅಥವಾ ಸಾಲು ಅಂತಲೇ ಹೇಳ್ಬೋದು. ಈ ದಿನದ ಕಾರ್ಯಕ್ರಮವನ್ನು ಕೂಡ ನಾವು ಈ

0: ಗುಂಪಿನೊಂದಿಗೆ ಆರಂಭ ಮಾಡ್ತಾ ಇದ್ದೀವಿ. ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ತಂದೆ ತಾಯಿ ಅಂತಂದ್ರೆ ತುಂಬಾನೇ ಮುಖ್ಯ. ಇವತ್ತಿನ ದಿನ ನಾವು ಜಾಗತಿಕ ಪೋಷಕರ ದಿನದ ದಿನವನ್ನ ಆಚರಣೆ ಮಾಡ್ತಾ ಇದ್ದೀವಿ. ಅಂದ್ರೆ ಪೋಷಕರ ದಿನ ಅಂತ ಕೇವಲ ಈ ಒಂದು ದಿನ ಮಾತ್ರ ನಾವು ತಂದೆ ತಾಯಿಗೆ ಗೌರವ ನೀಡೋದಲ್ಲ,
1: ನಮ್ಮ
0: ಸದಾ ಋಣಿಯಾಗಿರ್ಬೇಕು. ನಮ್ಮ ಜೀವನ ಪೂರ್ತಿ ಸವೆದರೂ ಕೂಡ ನಮ್ಮ ತಂದೆ ತಾಯಿಯ ಋಣವನ್ನ ತೀರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂದ್ರೆ ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರ ಜೀವನದಲ್ಲೂ ಮನುಷ್ಯರಾಗಿರುವಂತಹ ನಮ್ಮ ಪ್ರತಿಯೊಬ್ಬರ ಜೀವನದಲ್ಲಿ ಕುಟುಂಬ ಅನ್ನೋದು ಮೊದಲ ಪಾಠಶಾಲೆಯಾಗಿರುತ್ತೆ. ನಮ್ಮ ಪೋಷಕರೇ ನಮಗೆ ಮೊದಲ ಗುರುಗಳಾಗಿರ್ತಾರೆ. ಹಾಗಾಗಿ ನಮ್ಮ ಮೊದಲ ಗುರುಗಳಿಗೆ ನಾವು ಧನ್ಯವಾದವನ್ನ ತಿಳಿಸೋದು ನಮ್ಮ ಆದ್ಯ ಕರ್ತವ್ಯ ಅಂತಾನೆ ಹೇಳ್ಬೋದಲ್ವಾ?
1: ಈ ಜವಾಬ್ದಾರಿ ಮನುಷ್ಯರಿಗೆ, ಯಾಕೆ ಮಕ್ಕಳಿಗೆ ಕೇವಲ ಭೌತಿಕ ಸೌಕರ್ಯಗಳಿಂದ ಹೆಚ್ಚಾಗಿ ಪೋಷಕರು ಷರತ್ತುರಹಿತ ಪ್ರೀತಿ, ಬೆಂಬಲ ಮತ್ತು ಸುರಕ್ಷತೆ ಭಾವನೆ ಸಹ ಬೇಕಾಗುತ್ತೆ.
0: ಹೌದು,
1: ಹಾಗೆಯೇ ಪೋಷಕರು ತಮ್ಮ ಮಕ್ಕಳ ಜೊತೆ ಗುಣಮಟ್ಟದ ಸಮಯವನ್ನು ಸಹ ಕಳೆಯೋದ್ರಿಂದ ಅವರಲ್ಲಿ ಆತ್ಮವಿಶ್ವಾಸ, ಉತ್ತಮ ನಡವಳಿಕೆ ಮತ್ತು ನೈತಿಕ ಮೌಲ್ಯಗಳನ್ನು ಸಹ ಬೆಳೆಸಲು ಸಾಧ್ಯವಾಗುತ್ತಂತೆ.
0: ಹೌದು, ಖಂಡಿತವಾಗ್ಲು ಈ ಪೋಷಕರು ಏನಿದ್ದಾರೆ ನಮ್ಮ ಜೀವನದಲ್ಲಿ ಅವರಿಗೊಂದು ಉತ್ತಮ ಸ್ಥಾನ ಇದೆ ಅಂತಾನೆ ಹೇಳ್ಬೋದು. ನಮಗೊಂದು ಗುರುತು ಸಿಕ್ಕಿದೆ ಅಂದ್ರೆ ನಮ್ಮ ಐಡೆಂಟಿಟಿ ಏನಿದೆ ಅದು ನಮಗೆ ನಮ್ಮ ತಂದೆ ತಾಯಿಯಿಂದಾನೆ ನಮಗೆ ದೊರಕಿರುವಂತದ್ದು. ಕೇವಲ ಮಕ್ಕಳಿಗೆ ಜನ್ಮ ನೀಡೋದಷ್ಟೇ ಅಲ್ಲ, ಅವರಿಗೆ ಒಂದು ಉತ್ತಮ ಶಿಕ್ಷಣ ನೀಡೋದು, ಸಂಸ್ಕಾರ ನೀಡೋದು, ಹಾಗೆ ಮೌಲ್ಯವನ್ನ ಕಲಿಸೋದ ಇರ್ಬೋದು, ಇದೆಲ್ಲ ಕೂಡ ಇವೆಲ್ಲ ಕಲಿಸೋದು ನಮ್ಮ ತಂದೆ ತಾಯಿಗಳು. ಹಾಗಾಗಿಯೇ ನಾವು ಹೇಳ್ತಾ ಇರೋದೇನಪ್ಪಾ ಅಂದ್ರೆ ಈ ಮೂಲಕ ನಮ್ಮ ತಂದೆ ತಾಯಿಗಳೇ ನಮಗೆ ನಿಜವಾದ ಮಾರ್ಗದರ್ಶಕರು.
1: ಇವತ್ತು June 1, ಹಾಗಾಗಿ ಅದರ ಆಚರಣೆ ಪ್ರಯುಕ್ತ ಇವತ್ತಿನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ.
0: ಖಂಡಿತವಾಗ್ಲೂ ಕರೆ ಕೂಡ ಬರ್ತಾ ಇದೆ, ನಮ್ಮ ಕೇಳುಗರೊಂದಿಗೆ ಮಾತಾಡೋಣ. ಹಲೋ,
1: ತೊಂದರೆ ಆಗಿದೆ.
0: ಹಲೋ, ನಮಸ್ತೆ. ಓಕೆ, ಕರೆಯಲ್ಲಿ ಯಾಕೋ ವ್ಯತ್ಯಯ ಆಗಿದೆ, ಮಾತಾಡೋಣ ಇವತ್ತಿನ ದಿನದ ವಿಷಯದ ಬಗ್ಗೆ. ಹಲೋ, ನಮಸ್ತೆ. ನಮಸ್ತೆ.
2: ನಮಸ್ತೆ ಮೇಡಮ್, ನಾವು ಮಾಡಕ್ ನಿಂತಿದ್ದ ಅಂಗಡಿ ಮಹೇಶ್ ಅಂತ ಹೇಳಿ ಮೇಡಮ್.
0: ಓಕೆ, ಅಂಗಡಿ ಮಹೇಶ್ ಅವರೇ ಹೇಳಿ, ಇವತ್ತಿನ ವಿಷಯ ಗೊತ್ತಾಗಿದೆಯಾ?
2: ಮೇಡಮ್, ಗೊತ್ತಾಯ್ತು, ಪೋಷಕರ ಬಗ್ಗೆ.
0: ಹೌದು, ಇವತ್ತು ಪೋಷಕರ ದಿನಾಚರಣೆ ಇದೆಯಲ್ವಾ, ವಿಶ್ವ ಜಾಗತಿಕ ಪೋಷಕರ ದಿನಾಚರಣೆ.
2: ಹೌದು ಮೇಡಮ್.
0: ಹೇಳಿ
2: ಮೇಡಮ್. ಈಗ ಏನಮ್ಮ ಅಂತಂದ್ರೆ, ಪೋಷಕರು ಅಂದ್ರೆ ದೇವ್ರ ಸಮಾನ ಅವರು. ಯಾಕಂದ್ರೆ ನಾವು ಅವರು ಅವರು ಯಾವ ದಾರಿಯಲ್ಲಿ ನಡೆಸಿರ್ತಾರ ಆ ದಾರಿಯಲ್ಲಿ ನಮ್ಗೊಂದು ಒಳ್ಳೆ ಉತ್ತಮವಾದ ಜೀವನ ಇರುತ್ತೆ. ಅವ್ರು ಯಾವ ರೀತಿ ಬೆಳೆಸ್ತಾರೆ, ಯಾವ ರೀತಿ ನಮ್ನ ಇದ್ ಮಾಡ್ತಾರ ಅಂತಂದ್ರೆ, ಅವರು ನಾವು ಕೊನೆಗೆ ಯಾವ ರೀತಿ ನೋಡ್ಕೊಬೇಕು ಅನ್ನೋದು ಎಲ್ಲ ಅವ್ರಿಂದ ನಾವು ಕಲ್ತ್ಕೊಬೇಕಾಗಿರುತ್ತೆ. ಯಾಕಂದ್ರೆ ಮಗು ಬರ್ತಾನೆ ಹೋಗ್ತಾನೆ ಏನು ಕಲ್ತಂದ್ರಲ್ಲ, ಪೇರೆಂಟ್ಸ್ ಯಾವ ತರ ಕಲಿಸ್ತಾರ, ಯಾವ ರೀತಿ ಎಲ್ಲರ ಹತ್ರನು ಹೆಂಗ್ ಬೆರಿಬೇಕು, ಏನು ತಂದೆ ತಾಯಿ ಚಿಕ್ಕಪ್ಪ ಚಿಕ್ಕಮ್ಮ ಅಂತಂದ್ ಎಲ್ಲಾ ತರ ಭಾವನೆಗಳನ್ನ ಮೂಡಿಸಿ ಮಕ್ಕಳಿಗೆ ಒಂದು ಒಳ್ಳೆ ದಾರಿ ಇದು ಮಾಡಿದೆ ಅಂದ್ರೆ ಮಕ್ಕಳಲ್ಲಿ ಒಂದು ತಂದೆ ಹುಟ್ಟುತ್ತೆ. ಎಲ್ಲರೂ ಒತ್ತಿ ಇರ್ಬೇಕನ್ನ ಇವ್ರು ನಮ್ಮದು ಇವ್ರನ್ನ ಪ್ರೀತಿದ ಕಾಣಬೇಕು ಏನು ಅನ್ನೋದು ಪೋಷಕರು. ಆಮೇಲೆ ಕೊನೆಗೆ ಆ ಪೋಷಕರು, ಈಗ ಕೆಲವರು ಪೋಷಕರು ಮಕ್ಕಳು ಅಂದ್ರೆ ಅವ್ರೇನು ಕೆಟ್ಟದ್ ತಾಕಲ್ಲ, ಅವರು ಒಳ್ಳೆ ಉದ್ದೇಶ ಇದ್ದೆ ಮಕ್ಕಳು ಚೆನ್ನಾಗಿರ್ಲಿ ಓದ್ಲಿ ಮಾಡ್ಲಿ ಅಂತಂದ್ರೆ ಹಾಕ್ಲಿಕ್ಕೆ ಹಾಕೋದು, ಇನ್ನೊಂದು ಬೇರೆ ದೂರ ಇಡೋದು ಅದು ಮಾಡ್ತಾರೆ. ಅವಾಗ ಮಕ್ಕಳಿಗೆ ಏನಂದ್ರೆ ಒಂದು ತಂದೆರ ಒಂದ್ ಸ್ವಲ್ಪ ಡಿಸ್ಟೆನ್ಸ್, ಅವಾಗ ಅವ್ರಿಗೆ ಏನಾಗುತ್ತೆ ಅಂದ್ರೆ ಕೆಲವು ಮಕ್ಕಳು ಎಲ್ಲರು ಮಾಡಲ್ಲ, ಬಟ್ ಕೆಲವ್ರು ಯಾರೋ ಒಬ್ರು ಮುಂಚಿದ್ದನ್ನ ಅವ್ರದ್ದು ಬೆಂಡ್ ಅಂದ್ರೆ ದೂರ ಇರ್ತಾರಲ್ಲ, ಆ ಒಂದು ವಿಚಾರ ಅವ್ರಿಗೊಂದ್ ಸ್ವಲ್ಪ ಏನ ಹೆಂಗ ಸಪ್ರೇಟ್ ಆಗಿ ಬಿಡು ಅಂತಂದು ಮದುವೆ ಆದ್ಮೇಲೆ ಹೆಂಡತಿ ಮಕ್ಕಳು ಕರ್ಕೊಂಡು ತಂದೆ ತಾಯಿ ಬಿಡೋದು, ತಂದೆ ತಾಯಿನ ದೂರ ಇಡೋದು, ಅನಾಥಾಶ್ರಮ ಮುಗಿಸ್ತಿರ್ತದೆ ಇಲ್ಲಾಂದ್ರೆ ಅವ್ರ ನೋವು ತಿನ್ನಂಗೆ ಇರೋದು, ಇವೆಲ್ಲ ಮಾಡಬಾರ್ದು.
1: ನೀವು ಹೇಳ್ತಿರೋದು ಮಕ್ಕಳ ಬಗ್ಗೆ ಪೋಷಕರ ಪಾತ್ರ ಹೇಳ್ಬೇಕು, ಯಾಕಂದ್ರೆ ಹೇಗೆ ನೀವು ಮಕ್ಕಳನ್ನ ಆರೈಕೆ
0: ಅಂದ್ರೆ ನಿಮ್ಮ ಜೀವನದಲ್ಲಿ ನಿಮಗೆ ನಿಮ್ಮ ಪೋಷಕರು ನಿಜವಾದ ಮಾರ್ಗದರ್ಶಕರು ಅನ್ನೋ ಒಂದು ಮಾತನ್ನ ನೀವು ಒಪ್ತೀರಾ ಮಹೇಶ್ ಅವರೇ ಅಲ್ವಾ? ಹೌದು, ನಾವು ನಮಗೆ ಮೊದಲನೇದು ನಮಗೆ ಮನೆಯಿಂದ ಏನೊಂದು ಮಾರ್ಗದರ್ಶನ ಸಿಗುತ್ತೆ ಅದು ನಮ್ಮ ತಂದೆ ತಾಯಿಯಿಂದಾನೆ ಅಲ್ವಾ?
2: ಹೌದು ಮೇಡಮ್, ಹೌದು ಮೇಡಮ್. ತಂದೆ ತಾಯಿ ನಮ್ನ ಯಾವ ರೀತಿ ಒಳ್ಳೆ ಇದಾಗ ಬೆಳೆಸ್ತಾರ ಆ ತರ ಕೆಲವ್ರು ಸುಮ್ನೆ ಹೇಳ್ತಾರೆ ಮೇಡಮ್ ತಂದೆ ತಾಯಿ ನಾವು ಹಂಗ್ ನೋಡ್ತೀನಿ ಹಿಂಗ್ ನೋಡ್ತೀನಿ ಅಂತ ಅವ್ರು ಇದು ಮಾಡ್ತಿರ್ತಾರೆ ಅದಕ್ಕೋಸ್ಕರ.
0: ಓಕೆ ಓಕೆ, ಧನ್ಯವಾದ ಮಹೇಶ್ ಅವರಿಗೆ ಕರೆ ಮಾಡಿದಕ್ಕೆ.
1: ಹಾಗೆ ಸೀಮಾ ಹೇಳ್ತಾರೆ, ಮಗುವಿನ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರ ಬಹಳ ಮೊದಲೇ ಪ್ರಾರಂಭ ಆಗುತ್ತೆ, ಜನದಿಂದಾನೇ ಪ್ರಾರಂಭ ಆಗುತ್ತೆ. ಅದು ಆ ಬೆಳವಣಿಗೆ ಪ್ರತಿಯೊಂದು ಹಂತದಲ್ಲೂ ಮುಂದುವರಿತದಂತೆ. ನಡೆಯುವ ಕಲಿಯುವ ಮಗುವಾಗಲಿ ಅಥವಾ ಭಾವನಾತ್ಮಕ ಸವಾಲುಗಳನ್ನು ಎದುರಿಸ್ತಾ ಹದಿಹರೆಯದವರಾಗಲಿ

0: ಪೋಷಕರ ಉಪಸ್ಥಿತಿ, ಗಮನ ಮತ್ತು ಪ್ರೋತ್ಸಾಹ ಮಗುವಿನ ಪ್ರಗತಿಯ ಮೇಲೆ ಗಮನಾರ್ಹವಾಗಿ ಪರಿಣಾಮ ಬೀರುತ್ತಂತೆ.
1: ಓಕೆ, ಕರೆ ಬರ್ತಾ ಇದೆ, ಮಾತಾಡೋಣ. ಹಲೋ, ನಮಸ್ತೆ.
2: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ, ತಮ್ಮ ಹೆಸರು? ಓಕೆ, ಹೊನ್ನೂರಲ್ಲಿ. ಅವರಿಗೆ ವಿಷಯ ಗೊತ್ತಾಗಿದೆ ಅಲ್ವಾ?
2: ಹೌದು ಹೌದು ಮೇಡಮ್.
1: ಹೇಳಿ.
0: ನಮಸ್ಕಾರ ತಮ್ಗೂ, ಏನ್ ಹೇಳ್ತೀರಾ ಇವತ್ತಿನ ಪೋಷಕರ ದಿನ?
2: ಯಾಕಂದ್ರೆ ಪೋಷಕರ ಪಾತ್ರ ಮಗುವಿನ ಬೆಳವಣಿಗೆ ಬಹಳ ಅತ್ಯಮೂಲ್ಯವಾದದ್ದು. ಯಾಕಂದ್ರೆ ಅವ್ರು ಹುಟ್ಟಿನಿಂದ ಮದುವೆ ಮಾಡಿ ಕೊಡೋ ತನಕನು ಸಹ ಅವ್ರು ಬಹಳ ಜವಾಬ್ದಾರಿಯಿಂದ ಇರ್ತಾರೆ. ಅವರು ಪ್ರತಿ ಮಗುವಿನ ಹುಟ್ಟಿನಿಂದ ಹಿಡಿದು ಬೆಳವಣಿಗೆಯಿಂದ ಕೈ ಹಿಡಿದು ನಡೆಸೋದ್ರಿಂದ ಹಿಡಿದು ಅಂಬೆಗಾಲಿನಿಂದ ಹಿಡಿದು ಪ್ರತಿ ಒಂದು ಆಟಿಕೆ ಸಾಮಾನು ಆಗ್ಲಿ ಪ್ರತಿ ಒಂದನ್ನು ಸಹ ಮಗುವಿಗೆ ತಂದ್ಕೊಟ್ಟಿರ್ತಾರೆ ಮೇಡಮ್. ಪ್ರತಿ ಒಂದು ತಂದ್ಕೊಡ್ತಾರೆ. ಆಮೇಲೆ ಆ ಮಗು ಕೈ ಹಿಡಿದು ನಡೆಸ್ಕೊಂಡು ಹೋಗ್ತಾರೆ. ನೆಕ್ಸ್ಟ್ ಅವ್ರನ್ನ ಶಾಲೆಗೆ ಸೇರಿಸ್ತಾರೆ. ಒಳ್ಳೆ ಶಾಲೆಗೆ ಓದ್ಬೇಕು ನನ್ನ ಮಗ ಅಂತಂದು ಹೇಳಿ ಬಹಳ ಇಷ್ಟಪಡ್ತಾರೆ. ಎಲ್ಲಾ ಮಗುವಿನ ತರ ನನ್ನ ಮಗನು ಒಂದು ಸಮಾಜದಲ್ಲಿ ಒಂದು ಹೆಸರು ಪಡಲಿ ಅನ್ನೋ ಅಭಿಲಾಷೆ ಪ್ರತಿಯೊಬ್ಬ ಪೋಷಕರಿಗೆ ಇದ್ದೇ ಇರುತ್ತೆ.
1: ಹೌದು,
2: ಯಾಕಂದ್ರೆ ಈಗ ನನ್ನ ಮಗು, ಈಗ ನಾವು ಮಗು ಬರೀ ವಿದ್ಯಾಭ್ಯಾಸ ಕಲಿಸೋದಕ್ಕಿಂತ ಒಂದು ಸಂಸ್ಕಾರ ಕಲಿಸ್ಬೇಕು ಮೇಡಮ್. ಅವರೇ ಒಂದು ಸಂಸ್ಕಾರ ಕಲಿಸಿದ್ರೆ ಗುರು ಹಿರಿಯರಲ್ಲಿ ನಾವು ಯಾವ ರೀತಿ ನಾವು ಬೆಲೆ ಕೊಡಬೇಕು, ನಾವು ಬಂದಾಗ ದೊಡ್ಡವರು ಬಂದಾಗ ನಾವು ಯಾವ ರೀತಿ ಗೌರವ ಕೊಡ್ಬೇಕು. ನಾವು ಚಿಕ್ಕವರಿದ್ದಾಗ ಏನ್ ಮಾಡ್ತಿದ್ವಿ ಅಂದ್ರೆ ಊರಿನ ಹಿರಿಯರು ಯಾರನ್ನ ಬಂದ್ರೆ ಒಂದು ಜಗಳ ಕಟ್ಟೆ ಮೇಲೆ ಎಲ್ಲಾದ್ರೂ ಕುತ್ಕೊಂಡಿದ್ರೆ ಅವ್ರ ನಾವು ಇಳಿದು ಎದ್ ನಿಂತ್ಕೊತಿದ್ವಿ
0: ಗೌರವ.
2: ಈಗಿನ ಹುಡುಗರು ಆತರ ಇಲ್ಲ, ಯಾಕಂದ್ರೆ ಅವ್ರಿಗೆ ಸಂಸ್ಕಾರ ನಮ್ಮ ಹಿರಿಯರು ಕಲಿಸ್ಬೇಕು. ಅವ್ರು ನಾವು ಯಾವ ರೀತಿ ಕಲಿಸ್ತೀವೋ ಅವ್ರು ಆ ರೀತಿ ವರ್ತನೆ ಮಾಡ್ತಾರೆ.
1: ಹೌದು,
2: ವಿದ್ಯಾಭ್ಯಾಸದ ಸಂಸ್ಕಾರ ನಾವು ಕಲಿಸಿ ಅವ್ರನ್ನ ಒಂದು ಒಳ್ಳೆ ವಿದ್ಯಾಭ್ಯಾಸ ಮಾಡಿ ಒಂದು ಮಗನ ಒಂದು ಉನ್ನತ ಸ್ಥಾನದಲ್ಲಿ ಇರಬೇಕಂತ ಪ್ರತಿಯೊಬ್ಬ ಪೋಷಕರು ಇಷ್ಟಪಡುವಂತದ್ದು.
1: ಹೌದು,
2: ಈಗ ಗುರು ಹಿರಿಯರಾಗಿರ್ಲಿ ಯಾರನ್ನಾಗಿರ್ಲಿ ಮನೆಯಲ್ಲಿ ತಂದೆ ತಾಯಿ ಅಜ್ಜ ಅಜ್ಜಿ ಮಕ್ಕಳು ಎಲ್ಲರೂ ಪ್ರತಿಯೊಬ್ಬರು ಸಹ ಒಂದು ಮಗು ಹುಟ್ಟೆ ತಂದ ಮೇಲೆ ಅದ್ರ ಮೇಲೆ ಒಂದು ಕಣ್ಣು ಇದ್ದೇ ಇರುತ್ತೆ. ಈಗ ಅಜ್ಜ ಅಜ್ಜಿಗಳು ಏನ್ ಮಾಡ್ತಾರಂದ್ರೆ ಎಲ್ಲೇನ ಮೊಮ್ಮಗ ಅಂತಂದು ಹೇಳಿ ಬಹಳ ಆಸೆ ಪಟ್ಟು ಆ ಮಗನ ತಂದೆ ತಾಯಿ ಸ್ವಲ್ಪ ಮರ್ಯಾದ್ರು ತಿಂತಿಲ್ಲ ನಮ್ಮ ಹಿರಿಯರ ಅಜ್ಜ ಅಜ್ಜಿಗಳು ಆ ಮಗನ ಮೇಲೆ ಬಹಳ ಇದು ಎಲ್ಲಿ ಹೋಗ್ತಾನೆ ಏನ್ ಮಾಡ್ತಾನೆ ಹುಡುಗ ಈಗ ಎಲ್ಲಿ ಇದೇನ್ ಮಾಡ್ತಾನೆ ಅವ್ ಎಲ್ಲಾದ್ರೂ ಕಾಣಲಿದ್ರೆ ಸ್ವಲ್ಪ ಕಾಣಲಿದ್ರೆ ಅವರೆಲ್ಲ ಹಿರಿಯರು ಅಜ್ಜ ಅಜ್ಜಿಗಳು ಹೇಳ್ತಾರೆ ನೋಡೋ ಎಲ್ಲ ಹೋದ ನಿನ್ ಮಗ ಕಾಣ್ತಾ ಇಲ್ಲಲ್ಲ ಅಂತಂದು ಹೇಳ್ತಿರ್ತಾರೆ. ಪ್ರತಿಯೊಬ್ಬರು ಸಹ ಮಗುವಿನ ಬೆಳವಣಿಗೆ ಸಹಕಾರಿಯಾಗಿರ್ತಾರೆ ಮೇಡಮ್ ಅವರೇ ಅಂತ ನಾನು ಹೇಳ್ಬೋದು.
1: ಮಾತಾಡಿದ್ರಿ, ಧನ್ಯವಾದ ಕರೆ ಮಾಡಿದ್ದಕ್ಕೆ.
2: ಧನ್ಯವಾದ, ಧನ್ಯವಾದ.
1: ಓಕೆ, ನಾವು ಈ ಒಂದು ಜಾಗತಿಕ ಪೋಷಕರ ದಿನದ ಸಂದರ್ಭದಲ್ಲಿ ಪೋಷಕರ ನಮಗೆ ನಿಜವಾದ ಮಾರ್ಗದರ್ಶಕರು ಅನ್ನೋ ಒಂದು ಮಾತನ್ನ ಹೇಳ್ತಾ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ನಾನು ಹೇಳೋದೇನಪ್ಪ ಅಂದ್ರೆ, ನಾವು ಮೊದಲು ಮನೆಯಿಂದ ಕಲಿಯೋದು ನಮ್ಮ ತಾಯಿಯಿಂದ. ನಮ್ಮ ತಾಯಿಯಿಂದ ನಾವು ಒಂದು ಪ್ರೀತಿ ಇರ್ಬೋದು, ಕರುಣೆ ಇರ್ಬೋದು, ಹಾಗೆ ಸಹನೆಯ ಮೌಲ್ಯಗಳನ್ನ ನಮ್ಮ ತಾಯಿ ನಮಗೆ ಕಲಿಸ್ತಾರೆ, ನಮಗೆ ಮಾರ್ಗದರ್ಶನವನ್ನ ನೀಡ್ತಾರೆ. ಅದಕ್ಕೆ ಅಲ್ವಾ ಹೇಳೋದು ತಾಯಿಯೇ ಮೊದಲ ಗುರು ಅಂತ. ಇನ್ನು ತಂದೆಯ ವಿಷಯಕ್ಕೆ ಬಂದಾಗ ಧೈರ್ಯ, ಶಿಸ್ತು ಹಾಗೆ ಜವಾಬ್ದಾರಿಯ ಪಾಠವನ್ನ ನಾವು ನಮ್ಮ ತಂದೆಯಿಂದ ಕಲಿತೀವಿ. ಓಕೆ, ಕರೆ ಬರ್ತಾ ಇದೆ, ಮಾತಾಡೋಣ. ಹಲೋ, ನಮಸ್ತೆ.
3: ನಮಸ್ತೆ, ನಂದಿನಿ ಸತೀಶ್, ಸಂಗಮೇಶ್ವರ ಲೇಔಟ್.
0: ಹೇಳಿ ಮೇಡಮ್, ಇವತ್ತಿನ ವಿಷಯ ತಮಗೆ ಗೊತ್ತಿದೆ?
3: ಹಾ ಗೊತ್ತಿದೆ, ರೆಸ್ಪಾನ್ಸಿಬಿಲಿಟೀಸ್ ಏನೇನಿರುತ್ತೆ ಪೋಷಕರದ್ದು ಅಂತಂದು.
1: ಓಕೆ,
3: ಅಂದ್ರೆ ಮೊದಲನೇದಾಗಿ ಮಗು ಹುಟ್ಟಿದ ಸ್ಟಾರ್ಟಿಂಗ್ ಲಿಂದಲೇ ಮಕ್ಕಳ ಮೇಲೆ ರೆಸ್ಪಾನ್ಸಿಬಿಲಿಟೀಸ್ ತುಂಬಾ ಇರುತ್ತೆ ಪೇರೆಂಟ್ಸ್ಗೆ. ಮಕ್ಕಳು ಬೆಳೀತಾ ಬೆಳೀತಾ ಒಂದು ಹಂತಕ್ಕೆ ಅಂತ ಬಂದಾಗ ಯಾವ್ದು ತಪ್ಪು ಯಾವ್ದು ಸರಿ ಅನ್ನೋದನ್ನ ಹೇಳ್ಕೊಡ್ಬೇಕಾಗುತ್ತೆ, ಫೋರ್ಸ್ಫುಲ್ ಹೇಳ್ಕೊಡ್ಬೇಕಾಗುತ್ತೆ. ಯಾಕಂದ್ರೆ ಕೆಲವು ಸಲ ಏನು ಹೇಳ್ಕೊಡ್ತಾ ಇದ್ರೆ ತಮಗೆ ಹೇಗ್ ಬೇಕು ಹಾಗೆ ಅವ್ರು ವರ್ತನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ ಆ ರೀತಿ ಇದ್ದಾಗ ನಾವು ಯಾವ್ದು ಸರಿ ಯಾವ ತಪ್ಪು ಅಂತ ಹೇಳ್ಕೊಡ್ಬೇಕಾಗುತ್ತೆ ಒಂದು. ಮತ್ತೆ ಸ್ಕೂಲಿಗೆ ಸೇರಿಸಿದಾಗ ಟೀಚರ್ ಪಾಠ ಮಾಡ್ತಾರೆ, ಟೀಚರ್ ಎಲ್ಲ ಹೇಳ್ಕೊಡ್ತಾರೆ ಅಂತಂದ್ಬಿಟ್ಟು ಅವ್ರ ಮೇಲೆ ಡಿಪೆಂಡ್ ಮಾಡೋದನ್ನು ಅದು ತಪ್ಪು ಅಂತ ನನಗೆ ಅನ್ಸುತ್ತೆ. ಮೊದಲನೇ ಪಾಠ ಶಾಲೆ ಆಗಿರೋದ್ರಿಂದ ಅಲ್ಲಿ ಏನ್ ಪಾಠ ಮಾಡ್ಕೊಟ್ರು, ಅಲ್ಲಿ ನೀನ್ ಹೇಗ್ ಮಾಡಿದೆ, ನೀನ್ ಹೇಗೆ ವರ್ತಿಸ್ತೆ, ಸೊ ಅದನ್ನೆಲ್ಲ ಕೇಳ್ಬೇಕಾಗುತ್ತೆ. ಸ್ಕೂಲ್ ನಲ್ಲಿ ಬಿಹೇವಿಯರ್ ಕೂಡ ಎಷ್ಟು ಇಂಪಾರ್ಟೆಂಟ್, ಮನೆ ಬಿಹೇವಿಯರ್ ಎಷ್ಟು ಇಂಪಾರ್ಟೆಂಟ್, ಸ್ಕೂಲ್ ನಲ್ಲಿ ಕೂಡ

0: ಕೋಆಪರೇಟಿವ್ ಬಿಹೇವಿಯರ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಬೆಂಡ್ ಟ್ರೀ ಅಂಡ್ ಬೆಂಡ್ ಟ್ರೀ ಅಂತಂದು ಗಿಡವಾಗಿ ಬಗ್ಗತ್ತು ಮರವಾಗಿ ಬಗ್ಗಿತ್ತೆ ಅಂತಂದು. ಹಾಗಾಗಿ ಮಕ್ಕಳಿಗೆ ನಾವು ಮೊದಲಿಂದಲೂ ಪ್ರಾರಂಭದಿಂದ ಹೇಳ್ಕೊಡ್ಬೇಕು ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು, ಮತ್ತೆ ಸ್ನೇಹಿತರ ಜೊತೆ ಯಾವ ತರ ನೆಡ್ಕೋಬೇಕು, ದೊಡ್ಡವ್ರ ಜೊತೆ ಯಾವ ತರ ನೆಡ್ಕೋಬೇಕು ಅನ್ನೋದನ್ನ ನಾವು ಮೊದಲಿಂದಲೂ ಟೀಚ್ ಮಾಡ್ಕೊಂತ ಖಂಡಿತ ಆ ರೀತಿನೇ ಬರ್ಬೇಕಾಗುತ್ತೆ. ಚಿಕ್ಕ ಮಕ್ಕಳು ಕಂಡ್ರೆ ಅವ್ರಿಗೆ ನಾವು ದೊಡ್ಡವ್ರಿಗೆ ನಮಸ್ಕಾರ ಮಾಡ್ಲಿಕ್ಕೆ ಹೇಳೋದು, ಮತ್ತೆ ಕಾಲಿಗೆ ನಮಸ್ಕಾರ ಮಾಡೋದು ಹೇಳೋದು. ಸೊ ಈ ರೀತಿ ನಾವು ಎಲ್ಲ ಸಂಸ್ಕಾರಗಳನ್ನ ಹೇಳ್ಕೊಟ್ರೆ ಮಕ್ಕಳು ಚಿಕ್ಕಿನಿಂದಲೂ ಕಲಿತಾರೆ. ಇಲ್ಲ ಒಂದ್ ಹಂತಕ್ಕೆ ಬಂದಾಗ ನಾವೇನಾದ್ರು ಹೇಳ್ಕೊಡಕ್ ಹೋದ್ರೆ ಮಾತೇ ಕೇಳೋದಿಲ್ಲ ಮಕ್ಕಳು, ಆ ರೀತಿ ಮಾಡ್ತಾರೆ. ಸೊ ಹಾಗಾಗಿ ಪೋಷಕರ ಪಾತ್ರ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಸೊಸೈಟಿನಲ್ಲಿ. ಹಾಗಾಗಿ ಮಕ್ಕಳಿಗೆ ಚಿಕ್ಕಂದಲೇ ಏನೇ ಸಂಸ್ಕಾರ ಕಲಿಸ್ಬೇಕಂದ್ರು ಚಿಕ್ಕವರಿದ್ದಾಗಿಂದಲೇ ಕಲಿಸ್ಬೇಕು ಅನ್ನೋದು ನನ್ನ ಅನಿಸಿಕೆ. ಬಿಕಾಸ್ ದೊಡ್ಡರಾದ್ಮೇಲೆ ಅದು ಖಂಡಿತ ಕಲಿಯೋದಿಲ್ಲ, ಅವ್ರ ಮೈಂಡ್ ಮೈಂಡ್ ಸೆಟ್ ಬೇರೆ ಇರುತ್ತೆ. ಹಾಗಾಗಿ ಚಿಕ್ಕವರಿದ್ದಾಗ ನಮ್ಮ ಅಣ್ಣ ನಾವು ಚಿಕ್ಕವರಿದ್ದಾಗ್ಲೇ ತುಂಬಾನೇ ತಿದ್ದರು ನಮ್ಮನ್ನ. ನಾವು ಬೇರೆ ಜೊತೆ ನಾವು ಎಷ್ಟು ಕೆಟ್ಟದ ನೆಡ್ಕೋಬಾರ್ದು, ಯಾವ ರೀತಿ ಬಿಹೇವ್ ಮಾಡ್ಬೇಕು, ಸ್ಕೂಲಲ್ಲಿ ಯಾವ ರೀತಿ ಇರ್ಬೇಕು, ಮನೆಯಲ್ಲಿ ಯಾವ ರೀತಿ ಇರ್ಬೇಕು ಅಂತ ನಮ್ಮ ಅಣ್ಣ ನಾವು ಚಿಕ್ಕವರಿದ್ದಾಗ ಅದನ್ನೇ ಟ್ರೈನ್ ಅಪ್ ಮಾಡ್ತಾ ಇದ್ದ. ಸೊ ಏನು ನಮ್ಮ ಅಣ್ಣ ನಮ್ಗೆ ಟೀಚ್ ಮಾಡ್ದ ಅದನ್ನೇ ನಾವು ಬೆಳೆಸ್ಕೊಂತ ಬಂದ್ವಿ. ಬಿಕಾಸ್ ನಮ್ಮ ಅಪ್ಪಾಜಿ ತುಂಬಾ ಬ್ಯುಸಿ ಇರ್ತಾ ಇದ್ರು, ಅಡ್ವೊಕೇಟ್ ಆಗಿರೋದ್ರಿಂದ ತುಂಬಾ ಬ್ಯುಸಿ ಇರ್ತಾ ಇದ್ರು ಮನೆಯಲ್ಲಿ. ಪಾಪ ಎಲ್ಲ ಜವಾಬ್ದಾರಿ ನಮ್ಮ ಅಣ್ಣ ಮೇಲೆ ಬಿದ್ದ್ಬಿಟ್ಟಿತ್ತು, ಎರಡನೇ ಅಣ್ಣನ ಮೇಲೆ. ಸೊ ಅವನು ಎಷ್ಟು ಚೆನ್ನಾಗಿ ಹಾದಿ ಹಾಕೊಟ್ನೋ ಅದೇ ರೀತಿಯಲ್ಲಿ ನಾವ್ ಇವತ್ತು ಅದೇ ರೀತಿಯಲ್ಲೇ ಬೆಳೀತಾ ಬಂದಿದೀವಿ, ಮುಂದಿಸ್ಕೊಂಡು ಕೂಡ ಬರ್ತಾ ಇದೀವಿ.
1: ಓಕೆ ನಳಿನಿ ಸತೀಶ್ ಅವರೇ, ಧನ್ಯವಾದ ಕರೆ ಮಾಡಿದ್ದಕ್ಕೆ.
0: ಥ್ಯಾಂಕ್ ಯು.
1: ಹಲೋ ನಮಸ್ತೆ.
2: ನಮಸ್ತೆ ಮೇಡಮ್.
1: ನಮಸ್ತೆ, ತಮ್ಮ ಹೆಸರು?
2: ಓಕೆ
1: ಹೇಳಿ, ಮಾತಾಡಿ
2: ಮೇಡಮ್. ಅರೆ ತಂದೆ ತಾಯಿಗಳು ಮಕ್ಕಳನ್ನ ಎತ್ತರವಾಗಿ ಬೆಳೀಲಿ ಅಂತ ಬೆಳೆಸ್ತಾರೆ. ಅವ್ರ ತಲೆ ಎತ್ತಿ ನಡಿಬೇಕು, ಅವರ ಉದ್ದೇಶನ ಅದು. ಅಂದ್ರೆ ಎಲ್ಲಾ ರೀತಿಯಲ್ಲಿ ಸಮಗ್ರ ಬಹುಮುಖ ರೀತಿಯಲ್ಲಿ ಅದೇ ರೀತಿಯಲ್ಲಿ ಮಕ್ಕಳು ಮುಂದೆ ಅವರನ್ನ ಅವರ ಎದುರಿಗೆ ತಲೆ ತಗ್ಸ್ಬಾರ್ದು. ತಂದೆ ತಾಯಿ ತಲೆ ತಗ್ಸಂಗೆ ಮಕ್ಕಳು ಬೆಳೆದ್ರೆ ತಂದೆ ತಾಯಿ ಅದಕ್ಕಿನ್ನೂ ಅದ್ಭುತವಾದ ಪ್ರಪಂಚದಲ್ಲಿ ಯಾವ್ದೇ ಇಲ್ಲ ಅಂತ ಅನ್ಸುತ್ತೆ ಮೇಡಮ್. ಅದೇ ನಾವು ಸಣ್ಣರಾದಾಗ ನಮ್ ತಂದೆ ದುರಕ್ಕೆ ಗಾಡಿಯಲ್ಲಿ ಚೀಲ್ಗಳನ್ನ ಹಾಕಿ ಬರೋರು ಮಾರತ್ತೆ ಬಂದ್ರೆ ಹೋಟ್ಲ ದೋಸೆ ತಿಂದೆ ದುಡ್ಡು ಹೋಗುತ್ತೆ, ಮನೆ ಮಕ್ಕಳೇ ಮಾಡ್ತಾರೆ ಎಂಟೇ ಮಾಡ್ತಾರೆ ಅಂತ ತಿಂದಂಗೆ ನಾವು ಬರ್ತಾ ಇದ್ವಿ. ಕಾರ್ಯಮಂಡಕ್ಕೆ ಕಟ್ಕೊಂಡು ಎಲ್ಲ ಬಿಟ್ಟು ಕುತ್ಕೊಂಡ್ ತಿನ್ನೋಣ ಅಂತ ಆ ಪರಿಸರವನ್ನ ನಾವು ಬೆಳೆಸಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಆದ್ರೆ ಇವತ್ತಿನ ವಾತಾವರಣ ತುಂಬಾ ಚೇಂಜ್ ಆಗಿ ಒಂದ್ ಸ್ವಲ್ಪ ಇದು ಏನಂತಾರ ಎಸೆಯೋ ಅಂತಾರ ಆ ಲೆವೆಲ್ಗೆ ಎಲ್ಲ ಪರಿಸರ ಮನೆ ಪರಿಸರ ಎಲ್ಲದೂ ಹಂಗಾಯ್ತು ಮೇಡಮ್. ಅದಕ್ಕೆ ಹೇಳೋದು ಸುಮ್ಮನೆ ಏನೇನು ಹೇಳ್ತಾರೆ ಈ ಮೊಬೈಲ್ ಕಾಲದಾಗೆ ಟಿವಿ ಕಾಲದಾಗೆ ಯೋಚಿಸಿಗಳು ಬಂದ್ರೆ ಯಾರು ನೆಗ್ಲೆಕ್ಟ್ ಮಾಡ್ತಾರೆ, ಎಲ್ಲರೂ ನೆಗ್ಲೆಕ್ಟ್ ಮಾಡ್ತಾರೆ, ಮೊಬೈಲ್ ಆಫ್ ಮಾಡಲ್ಲ, ನೋಡಿ ನೋಡಿ ನೋಡಿ ಸಾಕಾಗಿ ಹೋಗ್ಬಿಟ್ಟು ಟಿವಿ ಆಫ್ ಮಾಡೋದಿಲ್ಲ ಯಾರು ಮನೆ ಬಂದು ಅದನ್ನ ಮಕ್ಕಳು ನೋಡ್ತಾರೆ ಏನ್ ಮಾಡ್ತಾರೆ ಅದನ್ನೇ ಕಲಿತಾರೆ. ನಮ್ಮಲ್ಲಿ ಇದಾವೆ ತಪ್ಪುಗಳು, ಅದು ಮತ್ತೆ ಗ್ಯಾರಂಟಿ.
3: ಅದಕ್ಕೆ ಪೋಷಕರ ಪಾತ್ರ ಮುಖ್ಯ ಅಂತ ಯಾಕೆ ನಾವು ಹೇಳ್ತೀವಿ ಅಂದ್ರೆ ಪ್ರತಿಯೊಂದು ವಿಷಯದಲ್ಲೂ ನಾವು ಅವ್ರನ್ನ ತಿದ್ಬೇಕಾಗತ್ತೆ. ತಿದ್ಲಿಲ್ಲ ಅಂದ್ರೆ ಮುಂದೆ ಏನು ಕಲಿಯಲ್ಲ
2: ಅವ್ರ ಇದ್ರಿಗೆ. ನಾವು ಆದಷ್ಟು ಮಟ್ಟಿಗೆ ಒಳ್ಳೊಳ್ಳೆದು ಹೇಳ್ಕೊಡ್ತಾ ಇದ್ದೀವಿ, ದಾರಿಗೆ ಹೋಗ್ಲಿ ಎಲ್ಲರೂ ಹೋಗ್ಲಿ ಸಹಾಯ ಮಾಡೋದು, ಬಡವ ಬಗ್ಗೆ ಸಹಾಯ ಮಾಡೋದು, ಏನೋ ಒಂದು ಸಣ್ಣದು ಹಳೆಯದು ಸೇವೆ ಮಾಡೋ ಭಕ್ತಿ ಅಂತ ಆತರ ಹೇಳ್ತಾ ಇದ್ರೆ ಅವ್ರ ಮನಸ್ಸಿನಲ್ಲಿ ಬೇಗ ಮನಸ್ಸಿನಲ್ಲಿ ಮೂರ್ತಿ ಅತ್ತಿಬಿಡುತ್ತೆ ಮೇಡಮ್. ಮಕ್ಕಳಿಗೆ ಶಿಕ್ಷಕರು ಮತ್ತು ಪೋಷಕರು ಅದ್ಭುತವಾದ ಪ್ರಭಾವ ಬೀಳುತ್ತೆ ಅಂತ ನನ್ನ ಮನೋಭಾವನೆ ಮೇಡಮ್.
1: ಧನ್ಯವಾದ ಕರೆ ಮಾಡಿದಕ್ಕೆ. ಓಕೆ ಕೇಳುಗ್ರೆ, ಖಂಡಿತವಾಗ್ಲೂ ಹಿಂದಿನ ಕಾಲದಲ್ಲಿ ಪೋಷಕರು ಮತ್ತೆ ಮಕ್ಕಳ ಜೊತೆಗೆ ಒಂದು ಅನ್ಯೋನ್ಯ ಸಂಬಂಧ ಇರ್ತಾ ಇತ್ತು. ಅಂದ್ರೆ ಆಗಿನ ಕಾಲದಲ್ಲಿ ಈ ಮೊಬೈಲ್ ಗೀಳೇನಿತ್ತು ಅಷ್ಟು ಪ್ರಮಾಣದಲ್ಲಿ ಇರಲಿಲ್ಲ, ಹಾಗಾಗಿ ಅವರ ಒಡನಾಟ ಚೆನ್ನಾಗಿತ್ತು. ಅಂದ್ರೆ ಮಕ್ಕಳು ತಂದೆ ಹಾಕಿಕೊಟ್ಟ ದಾರಿಯಲ್ಲಿ ನಡೀತಾ ಇದ್ರು. ಆದ್ರೆ ಈಗ ಕಾಲ ಬದಲಾಗಿದೆ, ಈ ಆಧುನಿಕ ತಂತ್ರಜ್ಞಾನ ಇರ್ಬೋದು ಅಥವಾ ವೇಗದ ಜೀವನ ಶೈಲಿ ಇರ್ಬೋದು, ಇದೆಲ್ಲದರ ನಡುವೆ ಏನಾಗ್ಬಿಟ್ಟಿದೆ ಅಂದ್ರೆ ಪೋಷಕರ ಒಂದು ಮಾರ್ಗದರ್ಶನವನ್ನ ಪಡೆಯೋದಕ್ಕೆ ಮಕ್ಕಳು ಈಗಿನ ಕಾಲದಲ್ಲಿ ಸ್ವಲ್ಪ ಹಿಂಜರಿತಾರೆ. ಅಂದ್ರೆ ಅವರು ಕೆಲವೊಂದು ಓದಿರ್ತಾರೆ, ಏನೋ ಫೋನಲ್ಲಿ ಏನೋ ನೋಡಿರ್ತಾರೆ, ತಾವೇ ಆ ಒಂದು ರೀತಿಲಿ ನಡ್ಕೋಬೇಕು ಅನ್ನೋ ತರ ಇರ್ತಾರೆ ಹೊರತು ಕೆಲವೊಂದು ಸಲ ತಮ್ಮ ತಂದೆ ತಾಯಿಯ ಮಾರ್ಗದರ್ಶನವನ್ನ ಇತ್ತೀಚಿನ ದಿನಗಳಲ್ಲಿ ಕೆಲವರು ಪಡ್ಕೊಂತ ಇಲ್ಲ. ಆದ್ರೂ ಎಲ್ಲೋ ಒಬ್ಬೊಬ್ರು ಅನ್ಬೋದು, ಆದ್ರೂ ಕೂಡ ಎಲ್ಲರೂ ಕೂಡ ನಾವು ನೋಡೋದು ಅಂದ್ರೆ ಹೆಚ್ಚಿನದಾಗಿ ತಂದೆ ತಾಯಿಯ ಮಾರ್ಗದರ್ಶನದಲ್ಲೇ ಈಗಿನದಲ್ಲಿ ಮಕ್ಕಳು ಬೆಳೀತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಓಕೆ ಕರೆ ಬರ್ತಾ ಇದೆ, ಮಾತಾಡೋಣ.

0: ಹಲೋ ಹಲೋ
1: ನಮಸ್ತೆ
0: ನಮಸ್ಕಾರ
1: ಸರ್ ನಮಸ್ತೆ
0: ನಮಸ್ಕಾರ ತಮ್ಮ ಹೆಸರು ಹೇಳಿ
1: ಸರ್
0: ತಮ್ಮ ಹೆಸರು ಹೇಳಿ ಹೆಸರು ಹೇಳಿ ಮಾತಾಡಿ ಮಾತಾಡಿ ತಮ್ಮ ಹೆಸರು ಹೇಳಿ
1: ಸರ್ ವಿಜಯ್ ಕುಮಾರ್ ಶಿವಮೊಗ್ಗದಿಂದ ರೋಟರಿ ವಿಜಯ್ ಕುಮಾರ್ ಮಾತಾಡೋದು
0: ಧ್ವನಿ ಆಗಿದೆ ಇದು
2: ಹೇಳಿ
1: ಪೋಷಕರ ದಿನಾಚರಣೆ ಒಳ್ಳೆ ವಿಷಯಗಳು ನಮ್ ಕೇಳಿದ್ರು ಮಾತಾಡ್ತಾ ಇದಾರೆ ಪೋಷಕರಾಗಿ ನಮ್ಮ ಜವಾಬ್ದಾರಿನೂ ಬಹಳ ಮುಖ್ಯ ಯಾಕಂದ್ರೆ ಮಕ್ಕಳನ್ನ ಒಂದು ಒಳ್ಳೆ ಶಿಕ್ಷಣ ಸಂಸ್ಕಾರ ಎಷ್ಟೇ ಹಣ ಏನೇ ಕೊಡ್ಬೋದು ಆದ್ರೆ ಸಂಸ್ಕಾರ ಕೊಡೋದು ಅದು ನಮ್ಮ ಬಹಳ ಇಂಪಾರ್ಟೆಂಟ್ ಯಾಕಂದ್ರೆ ನಾವು ನೋಡಿದೇವೆ ಯಾಕಂದ್ರೆ ಸಾಕಷ್ಟು ಜನ ಶ್ರೀಮಂತರ ಮಕ್ಕಳುಗಳು ಅವರು ತಂದೆ ತಾಯಿಗಳು ಏನೋ ಒಂದು ದುಡಿಮೇಲೆ ಇರ್ತಾರೆ ಮಕ್ಕಳು ಯಾವ್ದೋ ಅಡ್ಡದಾರಿ ಹಿಡಿತಾ ಇರ್ತಾರೆ ಹಾಗಾಗಿ ಶಾಲೆಯಲ್ಲಿ ಶಿಕ್ಷಣ ಕೊಡ್ಬೋದಾದ್ರೆ ಪೋಷಕರಾದರೂ ನಾವು ಮಕ್ಕಳನ್ನ ವಾಚ್ ಮಾಡ್ಬೇಕು ಎಲ್ಲಿ ಹೋಗ್ತಾರೆ ಏನ್ ಮಾಡ್ತಾರೆ ಯಾರ ಜೊತೆ ಇರ್ತಾರೆ ಎಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಏನೇನ್ ಪೋಸ್ಟ್ ಮಾಡ್ತಾರೆ ಏನ್ ನೋಡ್ತಾರೆ ಅಂತ ತೀರಾ ಇರಿಟೇಷನ್ ಆಗದಾಗ ಅವ್ರನ್ನ ನಾವು ಗಮನ ಹರಿಸ್ಬೇಕು ಅದು ನಮ್ ಜವಾಬ್ದಾರಿ ಯಾಕಂದ್ರೆ ಒಳ್ಳೆ ಮಕ್ಕಳನ್ನ ನಾವು ಸಮಾಜಕ್ಕೆ ಕೊಡೋದ್ರ ಜೊತೆಗೆ ಒಂದು ಸದೃಢ ಸಮಾಜ ಆರೋಗ್ಯವಂತ ಸಮಾಜ ಇದನ್ನ ಕೊಡ್ಲಿಕ್ಕೆ ಅವರಿಗೆ ಸಂಸ್ಕಾರನು ಬಹಳ ಮುಖ್ಯ.
2: ಖಂಡಿತವಾಗ್ಲೂ ಚಿಕ್ಕ ವಯಸ್ಸಿಂದಲೇನೆ ನಾವು ಮಕ್ಕಳಿಗೆ ಸಂಸ್ಕಾರ ಅನ್ನೋದನ್ನ ಕಲಿಸೋದ್ರಿಂದ ಅವ್ರ ಏನಾಗ್ತಾರೆ ಅಂದ್ರೆ ಅವ್ರ ಒಂದ್ ಹಂತಕ್ಕೆ ಹೋಗೋದ್ ತನಕನು ಕೂಡ ತಂದೆ ತಾಯಿಯ ಮಾರ್ಗದರ್ಶನದ ಮೂಲಕನೇ ಜೀವನ ನಡೆಸ್ತಾರೆ.
1: ಈಗ ನಮ್ ತಂದೆ ತಾಯಿಗಳು ಪ್ರತಿಯೊಂದು ಹಂತದಲ್ಲೂ ಶಿಕ್ಷಣ ಕೊಡ್ತಾ ಇದ್ರು. ಶಾಲೆಗೆ ಹೋದ್ರೆ ಕಟಿಂಗ್ ಮಾಡಿಸ್ಬೇಕು, ಚಪ್ಪಲಿ ಎಲ್ಲಿ ಬಿಡ್ಬೇಕು ಅಲ್ಲೇ ಬಿಡ್ಬೇಕು, ಯಾರ್ದೊಂದು ಪೆನ್ಸಿಲ್ ತಾಂಗ್ ಬರಬಾರ್ದು, ಯಾರ್ದಾದ್ರು ಚಿತ್ರ ವಾಪಸ್ ಕೊಡ್ಬೇಕು, ಇದೆಲ್ಲ ನಮಗೆ ಕಲಿಸ ಅವೆಲ್ಲ ಯಾವತ್ತಿಗ ನಮಗೆ ಮೆಮೊರಿ ಆಗ್ತದೆ. ಯಾವ್ದ್ರೆ ಅಂಗಡಿಯಲ್ಲಿ ದುಡ್ಡು ಜಾಸ್ತಿ ಕೊಟ್ರೆ ನಮ್ಗೆ ಕರೆಕ್ಟ್ ಆಗಿ ಕೇಳಿ ವಾಪಸ್ ಕೊಡ್ಬೇಕು. ಮತ್ತೆ ಯಾರು ದೊಡ್ಡವ್ರು ಬಂದ್ರೆ ಅವರಿಗೆ ಯಾರಿಗೆ ನಮಸ್ಕಾರ ಮಾಡ್ಬೇಕು, ಅವರಿಗೆ ತಲೆ ಬಾಗ್ಬೇಕು. ಈ ತರದೆಲ್ಲ ನಮಗೆ ಒಂದು ಸಂಸ್ಕಾರ ಕೊಟ್ಟಿರೋದಕ್ಕೋಸ್ಕರ ನಾವು ಸಮಾಜದಲ್ಲಿ ಒಂದು ಒಳ್ಳೆ ವ್ಯಕ್ತಿ ಆಗಿದ್ದೀವಿ, ಅದನ್ನ ನಮಗೊಂದು ಪಾಠ.
2: ಹೌದು, ಖಂಡಿತ ಒಳ್ಳೆ ಪಾಠನೆ ಅದನ್ನು, ಅದನ್ನ ನಮ್ಮ ಮುಂದಿನ ಪೀಳಿಗೆಗೆ ಕೂಡ ನಾವು ಮುಂದುವರಿಸಬೇಕಲ್ವಾ?
0: ಒಳ್ಳೆ ಮಾತು ಹೇಳಿದ್ರೆ ಯಾಕಂದ್ರೆ ಇವತ್ತಿನ
1: ನೋಡಿ ಮಕ್ಕಳು ಫಾಲೋ ಮಾಡ್ತಾರೆ.
2: ಹೌದು,
1: ಏನ್ ಮಾಡ್ತೀವಿ
0: ಇವತ್ತಿನ ಜೀವನದಲ್ಲಿ ಮೊಬೈಲ್ ಗೀಳು ಅಂದ್ರೆ ಅದು ಒಳ್ಳೆ ಒಳ್ಳೆ ಮಾತು ಹೇಳಿದ್ರಿ ನೀವು. ಯಾಕಂದ್ರೆ ಮೊಬೈಲ್ ನೋಡ್ತಾ ಇರ್ತಾರೆ, ನಾವು ಸೋಷಿಯಲ್ ಮೀಡಿಯಾನ ಅಬ್ಸರ್ವ್ ಮಾಡ್ಬೇಕು ಅಂತ. ಯಾಕಂದ್ರೆ ಈಗ ಈ ಪಬ್ಜಿ ಇಂತ ಎಲ್ಲ ಗೇಮ್ಗಳು ಬಂದು ಸಾಕಷ್ಟು ಮಕ್ಕಳು ತೊಂದರೆಗೀಡಾಗ್ತಾರೆ,
1: ಸಾಕಷ್ಟು ಜನ ಆತ್ಮಹತ್ಯೆ ಮಾಡ್ತಿಂತಾರೆ, ಬೇರೆ ಮಕ್ಕಳನ್ನ ಫಾಲೋ ಮಾಡ್ತಾರೆ. ಮತ್ತೆ ಅವರು ಬೇರೆ ಮಕ್ಕಳು ಎಷ್ಟು ಚೆನ್ನಾಗಿದ್ದಾರೆ, ಅವ್ರ ಕಾರನ್ನು ಓಡ್ತಾರೆ, ದೊಡ್ಡದೊಡ್ಡ ಬೈಕ್ ಅನ್ನು ಓಡ್ತಾರೆ, ನಾವ್ ಹಿಂಗಿದೀವಿ ಅಂತ ಅಂದು ಅವ್ರಿಗೆ ಒಂದು ಗಿಲ್ಟಿ ಕಾನ್ಶಿಯಸ್ ಬರುತ್ತೆ. ಅದನ್ನೆಲ್ಲ ನಾವು ಮಕ್ಕಳಿಗೆ ಕನ್ವೇ ಮಾಡ್ಬೇಕು, ಅದು ನಮ್ಮ ಜವಾಬ್ದಾರಿ. ಮಕ್ಕಳು ಹೆಂಗ ಓದ್ತಾರೆ, ಒಳ್ಳೆ ಕಾಲೇಜಿಗೆ ಸೇರ್ತೀನಿ ಅಂದ್ರೆ ಸಾಕಾಗೋದಿಲ್ಲ, ಅವ್ರನ್ನ ಫಾಲೋ ಮಾಡ್ತಾ ಇರೋದು, ಅವ್ರ ಮನಸ್ಸಿಗೂ ನೋವಾಗದಾಗೆ ಅವ್ರನ್ನ ನಾವು ಬೇರೆ ಎದುರುಗಡೆ ಗೌರವಿಸ್ಬೇಕು. ಅದೆಲ್ಲ ಕಲ್ತಾಗ ನಮಗೆ ನಮ್ಮ ಮುಂದಿನ ಜೀವನ ಸರಳ ಆಗುತ್ತೆ. ನಮ್ಮನ್ನ ಅವ್ರು ವೃದ್ಧಾಶ್ರಮಕ್ಕೆ ಸೇರ್ಸೋದಿಲ್ಲ, ಬೇರೆ ಎದುರಿಗೆ ನಮ್ಗೆ ಗೌರವ ಕೊಡ್ತಾರೆ. ಹಾಗಾಗಿ ಇದ ಸಂಸ್ಕಾರ ಅನ್ನೋದು ಬಹಳ ಮುಖ್ಯ ಎಲ್ಲಾ ಹಂತದಲ್ಲೂ. ಅದು ಏನೇ ಶಿಕ್ಷಣ ಕೊಟ್ಟು ಏನೇ ತರಬೇತಿ ಕೊಟ್ಟು ಎಷ್ಟೇ ಒಳ್ಳೆ ಇದ್ರು ಸಹ ಇದು ಬಹಳ ಮುಖ್ಯ ಅಂತ ಅನ್ಸುತ್ತೆ.
2: ಓಕೆ, ಧನ್ಯವಾದ ವಿಜಯ್ ಕುಮಾರ್ ಅವರಿಗೆ ಕರೆ ಮಾಡಿದಕ್ಕೆ. ಥ್ಯಾಂಕ್ ಯು. ಓಕೆ, ಮಕ್ಕಳಿಗೆ ಸಂಸ್ಕಾರ ಅನ್ನೋದು ಮುಖ್ಯ ಅನ್ನೋ ಒಂದು ಮಾತನ್ನ ಇವರು ಹೇಳಿದ್ರು. ಓಕೆ, ಕಾರ್ಯಕ್ರಮದಲ್ಲಿ ಒಂದು ಗೀತೆಯನ್ನ ಕೇಳಿ ಬರೋಣ. ಕೇಳಿ ಅಣ್ಣಯ್ಯ ಚಿತ್ರದ ಈ ಗೀತೆಯನ್ನ.

0: ಓಕೆ ಗಣೇಶ್ ಅವರೇ, ನಾವು ಸಾಕಷ್ಟು ಕಾಯಿಸೋದೇನು ಬೇಡ. ನಮ್ಮ ಕೇಳುಗರಿಗೆ ಅವರ ಪೋಷಕರು ಯಾವ ರೀತಿ ಮಾರ್ಗದರ್ಶನ ಮಾಡಿದ್ದಾರೆ, ಅವರು ಜೀವನದಲ್ಲಿ ಹೇಗೆ ಒಂದು ಗೆಲುವನ್ನ ಪಡೆದಿದ್ದಾರೆ ಅನ್ನೋದ್ರ ಬಗ್ಗೆ ಮಾತಾಡೋಣ.
1: ಕರೆ ಬರ್ತಿದೆ.
0: ಹೌದು, ಹಲೋ, ನಮಸ್ತೆ. ನಮಸ್ತೆ, ತಮ್ಮ ಹೆಸರು?
2: ಕೆಳಗೋಟೆಯಿಂದ ರಾಜೇಶ್ವರಿ ಅಂತೇಳಿ.
0: ಓಕೆ ರಾಜೇಶ್ವರಿ ಅವರಿಗೆ ವಿಷಯ ಗೊತ್ತಾಗಿದೆಯಾ?
2: ಗೊತ್ತಾಗಿದೆ ಮೇಡಮ್, ಇವಾಗ ಹಾಕಿದ್ದೆ, ಬೆಳಗಿನ ಕೇಳ್ತಾ ಇದ್ದೀನಿ. ಇದು ಪೋಷಕರು, ನಾನು ಹಿಂದೆ ಒಂದು ಇದೇ ತರನೇ ಬಂದಾಗ ಹೇಳಿದ್ದೆ ಮೇಡಮ್, ತಂದೆಯ ಒಳ್ಳೆತನವು ಪರ್ವತಕ್ಕಿಂತ ಹೆಚ್ಚಾಗಿದೆ, ತಾಯಿಯ ಒಳ್ಳೆತನವು ಸಮುದ್ರಕ್ಕಿಂತ ಆಳವಾಗಿದೆ ಅಂತ ಒಂದು ಗಾದೆ ಮಾತಿನೇ ಇದೆ.
1: ಒಳ್ಳೆ ಮಾತು ಹೇಳಿದ್ರೆ,
2: ಹಂಗಾಗಿ ನಾವು ಅವ್ರಿಗೆ ಎಷ್ಟು ನಮ್ಮ ಜೀವ, ಅವ್ರ ಹೆಂಗೆ ನಮ್ಮನ್ನ ಸಾಕ್ಬೇಕಾದ್ರೆ ಎಷ್ಟು ಜೀವ ತೇದಿರ್ತಾರೋ ಹಾಗೆ ನಾವು ಅವ್ರಿಗೆ ಅದನ್ನ ಕೊಟ್ರೆ ಸಾರ್ಥಕ ಆಗುತ್ತೆ ಬರ್ತೆ ಮೇಡಮ್. ಇವೆಲ್ಲ ನಾವು ಬರೀ ಹೇಳದಾಯ್ತೇ ಹೊರತು ನಾವು ಯಾರು ಇದನ್ನ ಪಾಲನೆ ಮಾಡ್ತಾ ಇಲ್ಲ ಅಂತ ನನ್ನ ಅನಿಸಿಕೆ.
0: ಹೌದು, ಸಾಕಷ್ಟು ಕಡೆ ಹಾಗಿದೆ
2: ಆಗಿದೆ ಮೇಡಮ್. ಆಮೇಲೆ ಇನ್ನೊಂದು ಮೇಡಮ್, ಮಕ್ಕಳಿಗೆ ಈಗ ನಾವು ಯಾವಾಗ ಗೊತ್ತಾಗುತ್ತೆ ಅಂದ್ರೆ ತಂದೆ ತಾಯಿ ಬೆಲೆಗಳು, ನಾವು ಪೋಷಕರಾದಾಗ ಅದ್ರ ಬೆಲೆ ಗೊತ್ತಾಗುತ್ತೆ.
0: ಹೌದು, ಇದಂತೂ ಉತ್ತಮವಾದ ಮಾತು ಅಂತಾನೆ ಹೇಳ್ಬೋದು.
2: ಯಾಕಂದ್ರೆ ನಾವು ನಾನು ಅದೇ ರೀತಿನೇ ಬೆಳೆದ್ ಬಂದಳು. ಏನಾದ್ರು ನಮ್ ತಂದೆಗೆ ಒಂದು ಕೇಳಿದ್ರೆ ವಸ್ತುಗಳನ್ನ ಕೊಡ್ತಾ ಇದ್ದಿಲ್ಲ ನಮ್ ತಂದೆ ಟೀಚರು, ಆ ವಸ್ತು ಬೆಲೆ ಗೊತ್ತಾಗ್ಬೇಕು ಅನ್ನೋದಾಗ ಹೇಳರು, ನಿಮ್ಗೆ ಈಗ ಗೊತ್ತಾಗಲ್ಲ, ನೀನ್ ದುಡಿಬೇಕಾದ್ರೆ ಗೊತ್ತಾಗುತ್ತೆ ಅಂತ ಹೇಳರು ಅವರು.
0: ಹೌದು, ಈಗಿನ ಮಕ್ಕಳಿಗೆ ಎಲ್ಲದೂ ಸುಲಭವಾಗಿ ಸಿಕ್ಬಿಡುತ್ತಲ್ವಾ?
2: ಹೌದು,
0: ಹಾಗಾಗಿ ಹೌದು,
2: ಅದ್ರ ಬೆಲೆ ಗೊತ್ತಾಗ್ತಿದ್ದಿಲ್ಲ. ನಮ್ ತಂದೆ ಒಂದೊಂದು ಹಾಕಿದ ಒಂದೊಂದು ಒಳ್ಳೊಳ್ಳೆ ಮಾತುಗಳು ಮೇಡಮ್ ಈಗ ಗೊತ್ತಾಗ್ತಿದೆ ನಮ್ದು. ಯಾವಾಗಂದ್ರೆ ನಮಗ್ 30-35 ವರ್ಷ ಆಗಿಮೇಲೆ ಅವ್ರು ಹೇಳಿದ ಮಾತುಗಳು ಇವಾಗ ನಮ್ಗೆ ಅದು ಮನನ ಮಾಡ್ಕೊಂಡು, ಹೌದಲ್ಲ ಎಷ್ಟು ಅರ್ಥ ಇತ್ತಲ್ಲ ಅವಾಗ, ನಾವ್ ಅದನ್ನ ಕೇಳಲಿಲ್ವಲ್ಲ, ಅದನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ವಿ ನಾವ್ ಅವಾಗ. ಈಗ ಅದು ಗೊತ್ತಾಗ್ತದೆ, ಈಗ ನಾವ್ ಅದನ್ನ ತಿಳ್ಕೊಂಡ್ಬಿಟ್ಟು ನಮ್ಮ ಮಕ್ಕಳಿಗೆ ನಾವ್ ಇವಾಗ ಅದನ್ನ ದಾರ ಎರಿತಾ ಹೋಗ್ಬೇಕು.
0: ಹೌದು,
2: ನಾವು ಮಾಡಿದ ತಪ್ಪನ್ನ ಆ ಮಕ್ಳಿಗೂ ಮಾಡಬಾರ್ದು. ಯಾಕಂದ್ರೆ ನಮ್ಗೆ ಹೇಳ್ಕೊಡೋರು ಎಲ್ಲ ಮಾಡ್ತಿದ್ವಿ, ಆದ್ರೆ ಇನ್ನೂ ಸಂಸ್ಕಾರವನ್ನ ಇನ್ನೂ ಚೆನ್ನಾಗಿ ಕಲಿಬೋದಿತ್ತಲ್ಲ ನಾವು ಅಂತೇಳಿ ಪ್ರತಿಯೊಂದು ವ್ಯಜ್ಜೆಯಲ್ಲೂ ನಮ್ ತಂದೆ ಹಾಗೆ ನಮ್ಮನ್ನ ಬೆಳೆಸ್ತಾ ಬಂದ್ರು ಮೇಡಮ್. ಈಗಲೂ ನಾನು ಆದಷ್ಟು ಎಷ್ಟು ಪ್ರಯತ್ನ ಆಗುತ್ತೆ ನನ್ನ ಕೈಯಲ್ಲಿ ನನ್ನ ಮಗನ ಅದೇ ರೀತಿನೇ ಬೆಳೆಸ್ತಾ ಇದೀನಿ. ಒಂದು ಹಂತಗಳು ಇರ್ತಾವ ಮೇಡಮ್ ಮಕ್ಳಿಗೆ, ಅಂದ್ರೆ ಈಗ ಒಂದು 3 ವರ್ಷ ತನಕ ಒಂದ್ ಹಂತ ಇರುತ್ತೆ ಮಕ್ಳಿಗೆ, ಅದು ಅಬ್ಸರ್ವೇಷನ್ ಜಾಸ್ತಿ ಇರುತ್ತೆ ಆ ಮಕ್ಳಿಗೆ, ಏನು ಗೊತ್ತಾಗಲ್ಲ, ಕೆಟ್ಟದ್ದೇ ಅದು ಒಳ್ಳೇದೇ ಅದು ಅಂತ ಗೊತ್ತಾಗಿರಲ್ಲ ಆ ಮಕ್ಳಿಗೆ.
0: ಹೌದು,
2: ಆ ಟೈಮಲ್ಲಿ ಆ ಹಠತನ, ಈಗ ತುಂಬಾ ಹಠ ಹಠ ಅಂತಾರೆ ಕೆಲವರು ಮಕ್ಳಿಗೆಲ್ಲ, ಅದನ್ನ ನಾವೇ ಬೆಳೆಸಿರ್ತೀವಿ ಮೇಡಮ್. 1-3 ವರ್ಷದಾಗಿ ಇದ್ದಾಗ ಮಗು ಏನ್ ಹಠ ಮಾಡಿರುತ್ತಲ್ಲ ಅದನ್ನ ಅವಾಗೆ ನಾವು ತಿದ್ದಿದ್ರೆ ಮಾತ್ರ ಬಿಡುತ್ತೆ ಹೊರತು, ಅದು ಬಿಟ್ಕೊಂತ ಬಂದ್ವಿ ಅಂದ್ರೆ ಅದು ಏನಂದ್ರೆ 100 ವರ್ಷ ತನಕ, ಅದು ಅದೇ 3 ವರ್ಷದ ಕಲ್ತ ಬುದ್ಧಿ
0: 100 ವರ್ಷ ಆದ್ರೆ. ಅಂದ್ರೆ ಈಗಿನ ತಂದೆ ತಾಯಿಗಳ ಒಂದು ಕಂಪ್ಲೇಂಟ್ ಏನಪ್ಪಾ ಅಂದ್ರೆ, ನಮ್ಮ ಮಕ್ಕಳು ಹೈಪರ್ ಆಕ್ಟಿವ್ ಆಗಿದ್ದಾರೆ ಅನ್ನೋದೇ ಒಂದು ಕಂಪ್ಲೇಂಟ್ ಆಗಿದೆ.
1: ಅದೇ ತಾವ್ ಹೇಳಿದ್ರಿ ಶಿಕ್ಷಕರು ಅಂದ್ರಿ, ತಮ್ಮ ತಂದೆ ಶಿಕ್ಷಕರು ಅಂದ್ರೆ, ಶಿಕ್ಷಕರು ಅಂದ್ರೆ ಬಹಳ ಶಿಸ್ತಿನಿಂದ ಬೆಳೆಸಿರ್ತಾರೆ ತಮ್ಗೆ.
2: ಹೌದು ಮೇಡಮ್, ಹೌದು ಸರ್, ಒಂದು ಬೆಳಗಿನ ಜಾವ ಎದ್ದೋಳದ್ರಿಂದ ಹಿಡಿದು ಮೇಡಮ್ ಸರ್, ನಮ್ಗೆ ಒಂದ್ ಮಾತು ಹೇಳ್ತಿದ್ರು ನಮ್ ತಂದೆ, ಬೆಳಗಿನ ಜಾವ ಅವ್ರಿಗೆ 4-5 ವರೆಗೆ ಎದ್ಬಿಡೋರು, ನಮ್ಗೆ ಎದ್ದಳ್ಸೋರು ಹೇಳಿ ಹೇಳಿ ಅಂತ ನಮ್ಗೆ ಬೈಕೊಂತಿದ್ವಿ ನಾವು, ಯಾಕೆ ಎದ್ದಳ್ಸೋರು.

0: ನಿದ್ದೆ ಬರಲ್ಲ ಅಂದ್ರೆ ನಮ್ಗೆ ಯಾಕಂಗ್ ಮಾಡ್ತೀರಾ ಅಂತ ಕೇಳ್ತಿದ್ವಿ ನಾವು. ಆದ್ರೆ ಬೆಳಗಿನ ಜಾವ ಯಾಕೆ ಹೇಳ್ಬೇಕು ಅನ್ನೋದು ನಮ್ಗೆ ಈಗ ಅರ್ಥ ಆಗ್ತಿದೆ, ನಾವು ಎಷ್ಟು ಆರೋಗ್ಯವಾಗಿರ್ತೀವಿ ಅನ್ನೋದು ಬೆಳಗಿನ ಜಾವ ನಮ್ಮ ಅಪ್ಪ ಅವಾಗ ಹೇಳ್ತಿದ್ರು ಅಂತ. ಅಲ್ಲಿಂದನೇ ಸಂಸ್ಕಾರ ಸ್ಟಾರ್ಟ್ ಆಗುತ್ತೆ ಮೇಡಮ್, ಒಂದು ಮಗು ಏಳೋದ್ರಿಂದ ಸಂಸ್ಕಾರ ಸ್ಟಾರ್ಟ್ ಆಗುತ್ತೆ.
1: ಹೌದು ಖಂಡಿತ,
2: ಪ್ರಾತಃ ಕಾಲ ಅಂತ ನಾವೇನಂತೀವಲ್ವಾ, ಆ ಪ್ರಾತಃ ಕಾಲ ಬಹಳ ಒಳ್ಳೆ ಸಮಯ, ಅದು
0: ಒಳ್ಳೆ ಸಮಯ ಸರ್, ನಮ್ಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು.
2: ಹೌದು ಹೌದು
1: ಹೌದು,
0: ಆ ತರ ಬೆಳ್ಕೊಂತ ಬಂದಿದ್ವಿ. ಆಮೇಲೆ ಈಗ ನೆಕ್ಸ್ಟ್ ಮೇಡಮ್ ಹೈಸ್ಕೂಲ್ ಪ್ರೈಮರಿ ಸ್ಕೂಲ್ ಹೋದಾಗನೇ ಒಂದು ತರ ಮಕ್ಕಳಿಗೆ ಸ್ವಲ್ಪ ಚಂಚಲ ಬುದ್ಧಿ ಏನಿರುತ್ತೆ, ಹೈಸ್ಕೂಲ್ ಗೆ ಹೋದಾಗ ಮೇಡಮ್ ಅವ್ರನ್ನ ಎಷ್ಟು ನಾವು ಕೇರ್ ಮಾಡ್ಬೇಕು, ಹೈಸ್ಕೂಲ್ ಪ್ಲಸ್ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ತನಕ ಹಿಂದಿಂದ ಕೇರ್ ಮಾಡ್ತಾ ಹೋಗ್ಬೇಕು ಅವ್ರನ್ನ, ಅವ್ರ ಮುಂದೆ ಬಿಟ್ಟು ನಾವ್ ಹಿಂದಿಂದ ಕೇರ್ ಮಾಡ್ತಾ ಹೋಗ್ಬೇಕು. ಅವ್ರು ಏನ್ ಮಾಡ್ತಿದಾರೆ, ಎಲ್ಗೆ ಹೋಗ್ತಾರೆ, ಯಾರನ್ನ ಫ್ರೆಂಡ್ಶಿಪ್ ಮಾಡ್ಕೊಳ್ತಾ ಇದಾರೆ, ಇದು ತಂದೆ ತಾಯಿಗೆ ಬಹಳ ಮುಖ್ಯ ಆಗುತ್ತೆ ಮೇಡಮ್. ಕೆಲವರು ಪಾಪ ಜಾಬ್ ಅಲ್ಲಿ ಇರ್ತಾರೆ, ಅವ್ರಿಗೆ ಕಷ್ಟ ಆಗುತ್ತೆ, ಇದು
1: ಬಿಸಿ ಒಂದು ವರ್ಕ್ ಇದ್ರಲ್ಲಿ
0: ಖಂಡಿತವಾಗ್ಲು ಕಷ್ಟ ಆಗುತ್ತೆ ಅಂತಂದ್ರು ಮೇಡಮ್, ನಾವು ಬರೀ ದುಡಿಮೆ ನೋಡ್ಕೊಂತ ಹೋದ್ರೆ ನಾಳೆ ನಮ್ಮ ಮಕ್ಕಳು
1: ಹಾಳಾಗುತ್ತೆ. ಖಂಡಿತವಾಗ್ಲು
0: ನಾವು ಎಷ್ಟೇ ದುಡಿದ್ರು ವೇಸ್ಟ್ ಅದು.
1: ಹೌದು ಖಂಡಿತವಾಗ್ಲು
0: ಬೇಕೇ ಬೇಕು, ಇವಾಗ ಹಣ ಇಲ್ಲ ಅಂದ್ರೆ ಏನು ಮಾಡಕ್ಕೆ,
1: ಏನು ಮಾಡೋದಕ್ಕೆ ಆಗೋದಿಲ್ಲ. ಹೌದು ಹೌದು, ಅವ್ರ ಮೇಲೆ ನಿಗಾ ಯಾವಾಗ್ಲೂ ಇಡ್ಬೇಕು,
0: ಯಾವಾಗ್ಲಿ ಅವ್ರು ಯಾವಾಗ ಅಂದ್ರೆ ಮೇಡಮ್ ಕೊನೆ ತನಕ ನಾವು ಹೋಗೋವರೆಗೂ ಅವ್ರ ಮೇಲೆ ನಿಗಾ ಇಡ್ಲೇಬೇಕಾಗುತ್ತೆ, ಪ್ರತಿಯೊಂದು ಹೆಜ್ಜೆಜ್ಜೆಗೂ ಇಡ್ಬೇಕಾಗುತ್ತೆ ನಾವು.
1: ಹೌದು ಖಂಡಿತವಾಗ್ಲು,
0: ಅದರಲ್ಲಿ ಈಗಿನ ಕಾಲದಲ್ಲಿ ಮೊಬೈಲ್ ಅವೆಲ್ಲ ಬಂದ್ಬಿಟ್ಟು ಬಹಳನೇ ಕೆಟ್ಟೋಗಿದೆ ಮೇಡಮ್ ಕಾಲ.
1: ಹೌದು ಹೌದು, ನಿಜವಾಗ್ಲು ಆ ಮಾತಿನ ಸತ್ಯ.
0: ತಂದೆ ತಾಯಿಗಳನ್ನ ಅವ್ರಿಗೆ ಓದು ಅನ್ನೋದಕ್ಕಿಂತ ಮೇಡಮ್ ಫಸ್ಟ್ ಸಂಸ್ಕಾರವನ್ನ ಹೇಳ್ಕೊಡ್ಬೇಕು ನಾವು.
1: ಖಂಡಿತವಾಗ್ಲು, ಇವತ್ತು ಕರೆ ಮಾಡಿರೋಂತ ಎಲ್ಲ ಕೇಳುಗರು ಇದೇ ಮಾತನ್ನ ಹೇಳ್ತಾ ಇರೋಂಥದ್ದು.
0: ಮಾರ್ಕ್ಸ್ ಬರಲ್ಲ ಮೇಡಮ್ ಇಲ್ಲಿ, ಎಲ್ಲಿ ಮಾರ್ಕ್ಸ್ ಬರಲ್ಲ, ನೀನ್ ರ್ಯಾಂಕ್ ಫಸ್ಟ್ ರ್ಯಾಂಕ್ ಬಂದ್ರು ಬರಲ್ಲ, ಏನ ಇಡೀ ವರ್ಲ್ಡ್ ಗೆ ಬಂದ್ರು ಬರಲ್ಲ, ಸಂಸ್ಕಾರನೇ ಇಲ್ಲ ಅಂದ್ರೆ ಈ ತಗೊಂಡ್ ಏನ್ ಮಾಡ್ತೀರಾ
2: ಮಾಡ್ಕೊಂಡು. ಪಾತ್ರ ಬಹಳ ಮುಖ್ಯ ಅಲ್ವಾ, ಪೋಷಕರ ಪಾತ್ರ
0: ಬಹಳ ಮುಖ್ಯ ಸರ್. ಅದು ಇವತ್ತು ಯಾವಾಗ ಗೊತ್ತಾಗುತ್ತೆ ಸರ್, ಅವ್ರು ನೆಕ್ಸ್ಟ್ ಅವ್ರ ಪೇರೆಂಟ್ಸ್ ಆಗ್ತಾರಲ್ಲ, ಅವ್ರ ಮಕ್ಕಳು ಮಾತಾಡ್ತಾರಲ್ಲ, ಅವಾಗ ಗೊತ್ತಾಗುತ್ತೆ ಅವ್ರಿಗೆ ಆ ನೋವು ಏನು ಅನ್ನೋದು.
1: ಓಕೆ ರಾಜೇಶ್ವರಿ ಅವರೇ, ಚೆನ್ನಾಗಿ ಮಾತಾಡಿದ್ರಿ.
0: ಎಷ್ಟು ನೋವಾಗುತ್ತಲ್ಲ ಸರ್, ನಾವು ಮಾತಾಡಿದ್ದವ್ರಿ ನಮಗ್ ಗೊತ್ತಾಗಲ್ಲ, ಅದು ನಾವು ಪೇರೆಂಟ್ಸ್ ಆದಾಗ ನಮ್ಮ ಮಕ್ಕಳು ತಿರುಗಿ ಮಾತಾಡ್ತಾರಲ್ಲ ಆ ನೋವು ಇದೆಲ್ಲ ಅವಾಗ ಗೊತ್ತಾಗುತ್ತೆ ನಮ್ಗೆ.
2: ಅವಾಗೆಲ್ಲ ನಾವು ಅಂದಿರ್ತೀವಿ ನೆಗ್ಲೆಕ್ಟ್ ಮಾಡಿರ್ತೀವಿ, ನಮ್ ತಂದೆ ಇದಾರೆ ದುಡಿತಾರೆ,
0: ಖಂಡಿತ ನೆಗ್ಲೆಕ್ಟ್ ಮಾಡಿರ್ತೀವಿ ಸರ್ ಅಂತ.
2: ಈಗ ನಮ್ಮ ಆ ವ್ಯವಸ್ಥೆ ನಾವು ಬಂದಾಗ ಯೋಚನೆ ಮಾಡ್ತೀವಿ, ಹೌದು ನಮ್ ತಂದೆ ಹೇಳಿದ ಸತ್ಯ, ಹೇಗೆ ಇರ್ಬೇಕು
0: ಸರ್ ಅವಾಗೇನೆ ಸರ್ ಗೊತ್ತಾಗದ್ದು. ಅದಕ್ಕೆ ಹೇಳಿ ಸರ್ ಒಂದೇ ಮಾತಲ್ಲಿ, ಫಸ್ಟ್ ನಾವು ಪೇರೆಂಟ್ಸ್ ಆದಾಗ ಅದ್ರ ಮೇಲೆ ಗೊತ್ತಾಗುತ್ತೆ ಅಂತ.
1: ಹೌದು ಖಂಡಿತವಾಗ್ಲೂ, ಒಳ್ಳೆ ಮಾತು ಹೇಳಿದ್ರಿ, ಧನ್ಯವಾದ ರಾಜೇಶ್ವರಿ ಅವರಿಗೆ.
0: ಥ್ಯಾಂಕ್ ಯು.
1: ಓಕೆ ರಾಜೇಶ್ವರಿ ಅವರು ಹೇಳ್ದಂಗೆ ನಾವು ಪೋಷಕರ ಸ್ಥಾನಕ್ಕೆ ಹೋದಾಗ ನಮ್ಗೆ ಪೋಷಕರ ಬೆಲೆ ಗೊತ್ತಾಗುತ್ತೆ ಅಂತ. ಖಂಡಿತ, ಒಂದು ಮನೆಯಲ್ಲಿ ಈಗ ಪೋಷಕರು ಮಕ್ಕಳಿಗೆ ಮಾರ್ಗದರ್ಶನ ನೀಡ್ತಾರೆ ಅಂದ್ರೆ ಕೇವಲ ಅವರು ಮಕ್ಕಳಿಗೆ ಮಾರ್ಗದರ್ಶನ ಮಾಡೋದಲ್ಲ, ಆ ಉತ್ತಮ ಸಂಸ್ಕಾರಗಳನ್ನ ತಾವು ಕೂಡ ಹೊಂದಿರಬೇಕು.
2: ಮೂರು ಹಂತಗಳು ಬರುತ್ತೆ, ನಾವು ಬಾಲ್ಯ ಶೈಶವ್ಯವಸ್ಥೆ, ಬಾಲ್ಯ ವ್ಯವಸ್ಥೆ, ಯವನ ವ್ಯವಸ್ಥೆ ಅಂತ. ಆ ಮೂರು ವ್ಯವಸ್ಥೆಗಳನ್ನ ಪೋಷಕರು ಬಹಳ ಜಾಗೃತಿಯಿಂದ ನೋಡ್ಬೇಕಾಗತ್ತೆ. ಒಂದು ಮಗುನ ಬೆಳವಣಿಗೆ ಒಂದು ಸಮಯದಲ್ಲಿ ಅದನ್ನ ಹಠ ಮಾಡ್ತಾ ಇರುತ್ತೆ ಅಂತ ಹೇಳಿದಾಗ ನಾವು ಅದನ್ನ ನಿಯಂತ್ರಣ ಮಾಡೋದು ಪೋಷಕರ ಕರ್ತವ್ಯ ಆಗಿರುತ್ತೆ. ಆ ಒಂದು ವ್ಯವಸ್ಥೆಗೆ ತಕ್ಕಂತೆ
1: ಅವರು ಉತ್ತಮ ಮಾರ್ಗದರ್ಶನವನ್ನ ಮಕ್ಕಳಿಗೆ ನೀಡೋದ್ರ ಜೊತೆಗೆ ಅವರು ಕೂಡ ಒಳ್ಳೆ ಒಂದು ಸಂಸ್ಕಾರಗಳನ್ನ ರೂಢಿಸ್ಕೊಂಡ್ರೆ ಮಕ್ಕಳು ಸಹ ಅವ್ರನ್ನ ನೋಡಿ ಕಲಿತಾರೆ, ಅವರ ಮಾರ್ಗದರ್ಶನ ಅವ್ರು ಹೇಗಿದ್ದಾರೆ ಅನ್ನೋದು ಅದೇ ರೀತಿ ಅವರು ನಡ್ಕೊಂತಾರೆ ಅಂತಾನೆ ಹೇಳ್ಬೋದು. ಕರೆ ಬರ್ತಾ ಇದೆ, ಮಾತಾಡೋಣ. ಹಲೋ
3: ಹಲೋ, ನಮಸ್ಕಾರ.
1: ನಮಸ್ಕಾರ,
2: ನಮ್ಮ ಹೆಸರು ಹೇಳಿ ಸರ್.
3: ಚಿತ್ರದುರ್ಗದಿಂದ ವೀರೇಶ್ ಅಂತ.
2: ವೀರೇಶ್ ಅವರು ಹೇಳಿ ಸರ್, ಇವತ್ತಿನ ವಿಷಯ ತಮಗೆ ಗೊತ್ತಾ ಇದೆ, ಪೋಷಕರ ಪಾತ್ರ ಹೇಗೆ ಇವತ್ತಿನ ದಿನಗಳಲ್ಲಿ ಪೋಷಕರ ಪಾತ್ರ ಹೇಗೆ
3: ಮಕ್ಕಳ ಬಾಂಧವ್ಯದ ಇದು. ಮಗಳೇ ಒಂದು ಮಗು ಹುಟ್ಟುತ್ತೆ ಅಂದ್ರೆ ಆ ಮಗುಗೆ ತಂದೆ ತಾಯಿಗಳೇನೆ ಸ್ವರ್ಗ.
2: ಹೌದು ಹೌದು,
3: ಆ ಸ್ವರ್ಗದಲ್ಲಿ ಏನೆಲ್ಲ ಆನಂದ ಪಡುತ್ತೆ ಅಂತಂದ್ರೆ ಆ ಒಂದು ಪಿರಿಯಡ್ ಮುಗಿತು ಅಂದ್ರೆ ತಿರುಗಾ ಅಂತ ಸ್ವರ್ಗ ಸಿಗಲ್ಲ ತಂದೆ ತಾಯಿ ಆ ಮಗುಗೆ.
2: ಹೌದು,
3: ಆ ಪಿರಿಯಡ್ ಮುಗಿತಿದ್ದಂಗೆ ಸಿಗದೇ ಇಲ್ಲ, ನ್ಯಾಚುರಲ್ ಆಗಿ ಸಿಗ ಅಂತಂದ್ರೆ ತಂದೆ ತಾಯಿಗಳಿಂದಾನೆ.
2: ಹೌದು,
3: ಇವತ್ತು ಒಂದು ಮಗು ವಸೂಲು ದಾಟಿ ಹೋಗುತ್ತೆ ಅಂತಂದ್ರೆ ಅಲ್ಲಿಂದ ಆಗಂತ ಬದಲಾವಣೆ ಬೇರೆ.
2: ಹೌದು,
3: ಹೊಸಲು ದಾಟತ್ತೆ ಅಂದ್ರೆ ಮಗು ಬದಲಾವಣೆ ಆಗೋದು ಬೇರೆ. ಆದ್ರೆ ಇವತ್ತಿನ ಇದರಲ್ಲಿ ಈ ಕೆಮಿಕಲ್ಸ್ ನಿಂದ ಮರದಿಂದ ಹಣ್ಣು ಮಾಡಿ ನಾವು ಏನ್ ತಿಂತಾ ಇದೀವೋ ಹಂಗೆ ನಾವು ಆ ಮಗುಗೆ ಬೇರೆ ಎಲ್ಲ ಏನೇನ್ ಸಿಗುತ್ತೋ ಅದನ್ನ ಕೊಟ್ಟರು ಅಂತ

0: ನಿಂದ ಸಿಗ ಅಂತ ಏನದ ದೂರ ಮಾಡ್ಕಂತ ಹೋಗ್ತಾ ಇದೀವಿ ಸರ್. ಈ ಕೆಮಿಕಲ್ಸ್ ಹಣ್ಣು ಕಲರ್ ಕಲರ್ ಇದ್ರೆ ಅದು ಸೂಪರ್ ಆಗಿ ಕಾಣುತ್ತೆ, ಇದು ಕಲರ್ ಕಾಣುತ್ತೆ ಅಂತಾರೆ. ಆದ್ರೆ ಹಣ್ಣಿನ ರುಚಿ ಮರದಾಗಿದ್ರೆ ಅದು ತಂದೆ ತಾಯಿಗಳ ಹತ್ರ ಜೊತೆಗೆ ಬೆಳೆದಿದ್ರೇನೆ ಅದಕ್ಕೊಂದು ಬೆಲೆ.
1: ನೈಸರ್ಗಿಕವಾಗಿ ಬೆಳಿಬೇಕು ಅಂತ ತಾವ್ ಹೇಳ್ತೀರಾ ಮಕ್ಕಳು?
0: ಹೌದೌದು ಸರ್. ಇವತ್ತು ಮಗು ದನ ಕಾಯ್ತಾನೋ ಕುರಿ ಕಾಯ್ತಾನೋ ಗೊತ್ತಿಲ್ಲ, ಆದ್ರೆ ಅವನು ಎಷ್ಟು ಸಂತೋಷವಾಗಿದ್ದಾನೆ ಅನ್ನೋದು ಮುಖ್ಯ ಆಗತ್ತೆ. ಇವತ್ತು ಏನು ದೊಡ್ಡ ದೊಡ್ಡ ಏರೋಪ್ಲೇನ್ ಅಲ್ಲಿ ಬೇಕಾದ ಕಾರುಗಳಲ್ಲಿ ಏನೇ ತಿರುಗಾಡಿದ್ರು ಮನಸ್ಸಿಗೆ ನೆಮ್ಮದಿ ಸಿಗಲ್ಲ. ಆದ್ರೆ ನ್ಯಾಚುರಲ್ ಆಗಿ ಅವ್ರ ಹತ್ರ ಇದಂತ ಆಶೀರ್ವಾದದಿಂದ ಅವ್ರ ಹತ್ರ ಸಿಗಂತ ನೆಮ್ಮದಿಯಿಂದ ಮಗು ಬೆಳೆದ್ರೆ ಯಾವತ್ತಿಗೂ ಕೂಡ ಅದಕ್ಕೂ ತನುವು ಇರುತ್ತೆ, ನಮಗೂ ತನುವು ಇರುತ್ತೆ. ಈ ನ್ಯಾಚುರಲ್ ಆಗಿ ಬೆಳಿಬೇಕು ಅನ್ನೋದೇ ನಮ್ದು ಒಂದು ಮನವಿ.
1: ಯಾಕಂದ್ರೆ ಒಂದು ಮಗುಗೆ ನೈತಿಕ ಮೌಲ್ಯಗಳನ್ನ ಕಲಿಸ್ಬೇಕಾಗತ್ತೆ, ಸಂಸ್ಕಾರಗಳನ್ನ ಕಲಿಸ್ಬೇಕಾಗತ್ತೆ.
0: ನಮ್ಮ ಮಗು ರಾಜನಂಗ್ ಕಾಣ್ತಾನೆ, ನಮ್ಮ ಮಗು ಇನ್ನೊಂದ್ ಕಾಣ್ತಾನೆ, ಸೈನಿಕ ನಂಗ್ ಕಾಣ್ತಾನೆ, ಅವೆಲ್ಲದೂ ಕೂಡ ಮೇಲ್ ನೋಟ. ಆದ್ರೆ ಒಳಗಡೆ ಗುಣ ಇರುತ್ತಲ್ಲ, ಆ ಗುಣ ಹೊರಗಡೆ ಗೌರವಿಸಿ ಮಗು ಮನೆಗೆ ಬಂದಾಗ ಅದು ಸಿಗಂತ ತಂದೆ ತಾಯಿಗಳಿಗೆ ಲಾಭ ಇನ್ನೊಂದಿಲ್ಲ.
2: ಹೌದು, ಖಂಡಿತವಾಗ್ಲೂ ಒಳ್ಳೆ ಮಾತುಗಳನ್ನ ಹೇಳಿದ್ರಿ ವೀರೇಶ್ ಅವರೇ, ಧನ್ಯವಾದ ಕರೆ ಮಾಡಿದ್ದಕ್ಕೆ.
0: ಸಂತೋಷ ಮೇಡಮ್.
2: ಓಕೆ ಗಣೇಶ್ ಅವರೇ, ಇದೇ ಬುಧವಾರ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ಆ ಕಾರ್ಯಕ್ರಮದ ಕುರಿತಾಗಿ ನಮ್ಮ ಕೇಳುಗರಿಗೆ ಮಾಹಿತಿಯನ್ನ ನೀಡೋಣ. ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ್ ಕಾರ್ಯಕ್ರಮ ದಿನಾಂಕ 3/6/2026 ಅಂದ್ರೆ ಬುಧವಾರ ಬೆಳಗ್ಗೆ 10:00 to 11:00 102.6 MHz ಚಿತ್ರದುರ್ಗ ಆಕಾಶವಾಣಿಯಲ್ಲಿ. ವಿಷಯ ಚಿತ್ರದುರ್ಗ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿ ನಿಲಯಗಳ ಪ್ರವೇಶಾತಿ ಸೌಲಭ್ಯಗಳು ಹಾಗೂ ಇಲಾಖೆಯಲ್ಲಿನ ಸರ್ಕಾರದ ಶೈಕ್ಷಣಿಕ ಯೋಜನೆಗಳು. ಭಾಗವಹಿಸುತ್ತಾರೆ ಮಲ್ಲಿಕಾರ್ಜುನ್, ಡೆಪ್ಯೂಟಿ ಡೈರೆಕ್ಟರ್ ಸಮಾಜ ಕಲ್ಯಾಣ ಇಲಾಖೆ ಚಿತ್ರದುರ್ಗ. ಕರೆ ಮಾಡಬೇಕಾದ ಮೊಬೈಲ್ ಸಂಖ್ಯೆಗಳು ಹೀಗಿದೆ: 9448640773, ಮತ್ತೊಂದು ಸಂಖ್ಯೆ 9141970272. ಸ್ಥಿರ ದೂರವಾಣಿ ಸಂಖ್ಯೆ 295649, ಎಸ್ಟಿಡಿ ಕ್ರಮಾಂಕ 08194. ವಾಟ್ಸಪ್ ಸಂದೇಶದ ಮೂಲಕ ಕೂಡ ತಾವು ಪ್ರಶ್ನೆಯನ್ನು ಕೇಳಬಹುದು. ಅದಕ್ಕಾಗಿ 9448640273 ಈ ಸಂಖ್ಯೆಯನ್ನು ಬಳಸಬಹುದು. ತಪ್ಪದೇ ಕೇಳಿ, ಇದೇ ಬುಧವಾರ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ ಕಾರ್ಯಕ್ರಮ ನಿಮ್ಮ ಚಿತ್ರದುರ್ಗ ಆಕಾಶವಾಣಿಯಲ್ಲಿ. ಓಕೆ ಗಣೇಶ್ ಅವರೇ, ಕರೆ ಬರ್ತಾ ಇದೆ, ನಮ್ಮ ಕೇಳುಗರ ಹತ್ರ ಮಾತಾಡೋಣ.
1: ಹಲೋ
0: ನಮಸ್ತೆ
1: ಸರ್. ನಮಸ್ತೆ, ಹೇಳಿ ತಮ್ಮ ಹೆಸರು?
2: ನಮಸ್ತೆ, ತಮ್ಮ ಹೆಸರು?
1: ಉಮೇಶ್ ಸಿರಿಗೆರೆ ಅವರು.
2: ಹೇಳಿ ಉಮೇಶ್ ಅವರೇ.
3: ಇವತ್ತಿನ ದಿನಕ್ಕೆ ಹೇಳಿ ಮಾಡಿದ ವಿಷಯ ಮೇಡಮ್, ಈ ಪ್ರತಿ ಸಾರಿ ನಿಮ್ಮ ವಿಷಯಗಳು ಅವತ್ತಿನ ದಿನಕ್ಕೆ ಬಹಳ ತುಂಬಾ ವಿಶೇಷ ಇರ್ತದೆ, ಅದಕ್ಕೆ ಹ್ಯಾಟ್ಸ್
2: ಆಫ್.
3: ಇವತ್ತು ನೀವು ಸೇರಿದಂತೆ ಗಣೇಶ್ ಸೇರಿದಂತೆ ಒಳ್ಳೊಳ್ಳೆ ಮಾಹಿತಿಗಳು ಸಾಕಷ್ಟು ಕೊಟ್ಟಿರಿ. ಅದೇ ರೀತಿ ಮಂಗಳೂರು ಆಗ್ಬೋದು, ಈ ಮಾತಾಡಿದ್ರೆ ನಮ್ಮ ವೀರೇಶ್ ಅಣ್ಣ ಇರ್ಬೋದು, ಇನ್ನೊಬ್ರು ಮೇಡಮ್ ಅವರು ಬಹಳಷ್ಟು ಎಲ್ಲರೂ ಚೆನ್ನಾಗಿ ಮಾತಾಡಿದ್ರು. ನಾನು ಹೇಳ್ತೀನಿ ಮೇಡಮ್, ಇಷ್ಟೇ ಈಗ ನಾನು ಎಲ್ಲರಿಗೆ ತಂದೆ ತಾಯಿ ಮೊದಲ ಗುರು ಜನನಿ ತಾನೆ ಮೊದಲ ಗುರು ಅಂತ ಏನೋ ಇದೆಯಲ್ಲ, ಅದು ಅದನ್ನ ಹೇಳಕ್ ಹೋಗಲ್ಲ. ಸತ್ಯ ಘಟನೆ ಈ ಅವ್ರ ಮಕ್ಕಳು ತಮ್ಮ ತಾಯಿಗೆ ಹಿಂದಿನ ರೋಗ ಹೇಗಿತ್ತು ಅಂದ್ರೆ, ಇತ್ತೀಚಿನ ಒಂದು ಘಟನೆ ಈಗ ನಿನ್ನೆ ತಾನೆ ಮುಗಿದಿದೆ ಗೊತ್ತು, ಒಂದು ಆಸ್ಪಿಟಲ್ ಮ್ಯಾಚ್. ಅದರಲ್ಲಿ ಚಿಕ್ಕ 15 ವರ್ಷಗಳಿಗೆ ಒಳಗೆ ಸೂರ್ಯವಂಶಿ ಅಂತ ಅವ್ರಿಗೂ ಆ ಮಟ್ಟಕ್ಕೆ ಬರೋದು ಇವತ್ತು 30-40 ಕೊಟ್ಟಿದ್ದಾನೆ. ಅವತ್ತು ಅವ್ರ ತಂದೆಗೆ ಒಂದು ಕ್ರಿಕೆಟ್ ಕೋಚಿಂಗ್ ಪ್ರಾಕ್ಟೀಸ್ ಇರೋದಕ್ಕೆ ಕೇವಲ 20 ರೂಪಾಯಿ ಇದ್ದಿಲ್ಲ. ಅವರು ಎಂತ ಕಷ್ಟದಲ್ಲಿ ಇರೋದ್ರೆ ಲೆಕ್ಕ ಹಾಕಿ ಒಂದು ಅತ್ಯಂತ
2: ಅಂದ್ರೆ ಉತ್ತಮ ಮಾರ್ಗದರ್ಶನ ಅವ್ರಿಗೆ ಅವರ ತಂದೆ ತಾಯಿ ನೀಡಿದಕ್ಕೆ ಅವ್ರು ಇವತ್ತಿನ ದಿನ
1: ನೋಡಿ ಅವ್ರಿಗೆ ಪ್ರೋತ್ಸಾಹ ಕೊಟ್ಟರು. ಅಲ್ಲಿ
3: ಸ್ವಲ್ಪ ಕೇಳಿದ್ರು ಉದಾಹರಣೆ ಸಂಬಂಧಿಸಿದೆ, ಅವರು ಅವಾಗ ಅವ್ರ ತಂದೆ ಎಂತ ಪ್ರೀತಿಸ ಮಕ್ಕಳಿಗೆ ಬೆಳೆಸಿದ 20 ರೂಪಾಯಿ ಕೊಟ್ಟು ಅದನ್ನು ಮಾಡಿ 20 ರೂಪಾಯಿ ಜಾತಿ ಕೊಟ್ಟು ಬೇರೆ ಊರಿಗೆ ಕಳಿಸಿ ಗೊತ್ತಲ್ಲ. ಅದೇ ರೀತಿ ಅವ್ರ ತಾಯಿ ಅವ್ರ ಮಗ ಬೆಳಗಿಂದ ಹೋಗ್ತಾ ಇದ್ದ ಪ್ರಾಕ್ಟೀಸ್ ಹೋಗ್ತಾನಂತೆ, ಬೆಳಗಿಂದ ಅವನ ಎದ್ದು 3 ಗಂಟೆಗೆ ಅವನ ಇದೆಲ್ಲ ಮಾಡಿಸ್ತು.
2: ಉಮೇಶ್ ಅವರೇ, ಈಗ ನಿಮ್ಮ ತಂದೆ ತಾಯಿಯ ಮಾರ್ಗದರ್ಶನವನ್ನ ನೀವು ಹೇಗೆ ಪಡ್ಕೊಂಡಿದ್ದೀರಾ? ಅವರು ಹೇಳದಂತ ಎಲ್ಲ ಮಾತುಗಳನ್ನ ನೀವು ಹೇಗೆ ಪಾಲಿಸಿದೀರಾ? ಅದ್ರ ಬಗ್ಗೆ ಹೇಳಿ. ನಮ್ಮ ಜೀವನದಲ್ಲಿ ನಮ್ಮ ತಂದೆ ತಾಯಿಗಳು ನಮಗೆ ನೀಡಿರೋ ಮಾರ್ಗದರ್ಶನ ಬಹಳ ಮುಖ್ಯ ಆಗಿರುತ್ತೆ.

0: ಆಮೇಲೆ ಬೇರೆಯವ್ರದಲ್ವಾ. ನಿಮ್ದು ಹೇಳಿ, ನಿಮ್ಮ ತಂದೆ ತಾಯಿ ನಿಮಗೆ ಯಾವೆಲ್ಲ ಮಾರ್ಗದರ್ಶನಗಳನ್ನ ನೀಡಿದ್ದಾರೆ?
1: ಖಂಡಿತ ಮೇಡಮ್, ನಾನು ನಮ್ಮ ಮನೆಯಲ್ಲಿ ತುಂಬಾ ಚಿಕ್ಕ ಹುಡುಗ, ಎಲ್ಲರೂ ನನಗೆ ಚಿಕ್ಕಿಂದ ಬೆಳೆಸಿದ್ರು ಕಾಲೇಜಿಂದ, ಒಂಥರ ತುಂಟಾಟ ಹುಡುಗ ಅಂತಾನೆ ಬೆಳೆದ್ಬಿಟ್ಟೆ. ಈಗ ಸಣ್ಣ ಸಣ್ಣ ಹುಡುಗ ತುಂಟಾಟ ಇಪ್ಪೋದು ಬೆಳೆದಿರೋದು, ಆದರೆ ನನಗೆ ಅವ್ರ ತಂದೆ ತಾಯಿ ನನಗೆ ಅವಾಗ ಕಾಲೇಜ್ ಅಲ್ಲಿ ನಡೆಸಿದ್ರು, ಅವ್ರ ಅಲ್ಲಿನ ಗುರು ಹಿರಿಯರಿಗೆ ಆಗಿ ದೇವರ ಬಗ್ಗೆ ಭಕ್ತಿ ಆಗಿ ಆ ಸಂಸ್ಕಾರ ನೀತಿ ಸಂಸ್ಕೃತಿ ನೈತಿಕ ಮೌಲ್ಯಗಳಿಗೆ ಗಣಿಸ್ತಾರೆ ಹಾಗೆ ಅವೆಲ್ಲ ನಮ್ಗೆ ಪ್ರತಿಯೊಬ್ರು ನಮ್ಗೆ ಮಾತ್ರೆ ಅಂತ ಪ್ರತಿ ದಿನ ನಮ್ ಜೊತೆ ಸ್ಕೂಲಲ್ಲಿ ಹೋಗ್ತೀನಿ ತಿನ್ ಚಿತ್ತಾಗಿರೋ ನೀಟಾಗಿರೋ ಈ ತರ ಇರೋ ಹೀಗೆ ಪ್ರತಿಯೊಂದು ಮಾರ್ಗದರ್ಶನ ಮಾಡೋರು. ಅದೇ ರೀತಿ ಅದೇ ರೀತಿ ಈಗ ನಾವು ಈಗ ಬರೀ ನಾವು ಈ ವಿಷಯ ಬಗ್ಗೆ ನಾವು ಮಾತಾಡ್ದಲ್ಲ, ಈಗ ನಾವೆಲ್ಲ ಮಾತ್ರ ನಮ್ಮ ಕೆಲವೊಂದು ಪಾಯಿಂಟ್ಗಳು ನಮ್ಮ ಬಗ್ಗೆ ಈ ತರ ಕೇಳಿದ್ರೆ ಪೇರೆಂಟ್ಸ್ ಇದ್ದಲ್ಲ ಬಾಲ್ಯದಿಂದಲೇ ಅವ್ರು ಕೇಳೋ. ಈ ಗಾಂಧೀಜಿ ಪಾಠ ಓದಿರ್ತೀವಿ, ಸ್ವಾಮಿ ವಿವೇಕಾನಂದ, ಅಂಬೇಡ್ಕರ್ ಬಗ್ಗೆ ಎಲ್ಲ ಕೆಲವು ಅವ್ರ ಮೇರು ಸಾಧಕರಿದ್ರು, ಅವ್ರ ಜೀವನದ ನಡೆದ ಘಟನೆಗಳು ಗೊತ್ತಿರ್ತವೆ. ಅವ್ರ ಪರ್ಯಂತ ಅಂತ ಆದ್ರೆ ಹೇಳ್ಕೊಂಡು ಬರ್ತೀವಿ. ಅವ್ರು ಹೇಗೆ ಕಷ್ಟಪಟ್ಟು ಬೇರೆ ಬಂತಂದ್ರೆ ಆ ತರ ಕಷ್ಟಪಡೋದಕ್ಕೆ ಮಕ್ಕಳನ್ನ ಬಾಲ್ಯದಲ್ಲೇ ಅವ್ರ ಬುನಾದಿ ಹಾಕ್ಕೊಡ್ಬೇಕು ಮೇಡಮ್. ಮಕ್ಕಳು ಇದು ಬರ್ತಾರೆ ಬಾಲ್ಯದಲ್ಲೇ ಈ ಸಣ್ಣ ಎಲ್ಲಾ ವಿಷಯಗಳನ್ನು ಮಕ್ಕಳಿಗೆ ತಿಳಿಯಬೇಕು. ಹೀಗಾದ್ರೆ ಹೀಗಾಗುತ್ತೆ ಹೀಗಾದ್ರೆ ಅದು ಕಷ್ಟ ಗೊತ್ತಾಗಲ್ಲ ಮಕ್ಕಳಿಗೆ, ಅದೇ ಹೇಳ್ತಾರೆ ಚಿಕ್ಕ ಪಡಿದಾಗ ಅವ್ರ ಮೈಂಡ್ ಅಷ್ಟು ಮೆಚೂರ್ಡ್ ಆಗಿರಲ್ಲ. ಹಾಗಾಗಿ ಬಾಲ್ಯದಿಂದಲೇ
0: ಉತ್ತಮ ಮಾರ್ಗದರ್ಶನವನ್ನ ತಂದೆ ತಾಯಿಗಳು ನೀಡಬೇಕು ಮಕ್ಕಳಿಗೆ.
2: ಚೆನ್ನಾಗಿ ಮಾತಾಡಿದ್ರಿ ಉಮೇಶ್ ಅವರೇ. ಧನ್ಯವಾದ.
0: ಹಲೋ ನಮಸ್ತೆ. ಓಕೆ, ಕರೆ ಕಟ್ ಆಗಿದೆ. ಓಕೆ, ಇನ್ನೊಂದು ಗೀತೆಯನ್ನ ಕೇಳಿ ಬರೋಣ. ಕೇಳಿ ಈ ಜೀವ ನಿನಗಾಗಿ ಚಿತ್ರದ ಈ ಗೀತೆಯನ್ನ.

0: ಯಾರು?
1: ಹಲೋ ಸರ್, ನಮಸ್ಕಾರ ಸರ್, ಹೇಗಿದ್ದೀರಾ?
0: ಓ, ಚಿಕ್ಕಪ್ಪ ಶಾರದಾ ಅವರು.
1: ನಮಸ್ಕಾರ ಸರ್. ಮೇಡಮ್ ಅವರೇ, ನಿಮ್ಗೂ ನಮಸ್ಕಾರ.
2: ನಮಸ್ಕಾರ ಹೇಳಿ ಚಿಕ್ಕಪ್ಪ ಅವರಿಗೆ. ಈಗಾಗಲೇ ವಿಷಯ ಗೊತ್ತಾಗಿದೆ, ವಿಷಯದ ಬಗ್ಗೆ ಹೇಳಿ.
1: ನಾನು ಸತತವಾಗಿ 45 ನಿಮಿಷ ಟ್ರೈ ಮಾಡ್ತಾ ಇದ್ದೆ ಮೇಡಮ್
0: ಅವರೇ, ಪ್ರಯತ್ನ ಪಟ್ರಿ.
1: ಇಲ್ಲ ಮೇಡಮ್ ಅವರೇ, ಒಳ್ಳೆ ವಿಷಯ ಇವತ್ತು. ಯಾಕೆಂದ್ರೆ ನಾವೆಲ್ಲ ವಿಷಯವನ್ನು ಹಂಚ್ಕೊಳ್ಬೇಕಾದ ಒಂದು ದಿನ ಇವತ್ತು. ತಂದೆ ತಾಯಿಗಳು ಅಂದ್ರೆ ಅವರು ದೇವ್ರಿಗೆ ಸಮಾನ. ನಮಗೆ ಮೊದಲು ಕಲ್ಸದೆ ಅವರು ನಮಗೆ ಅಯ್ಯ ಕಲ್ಸದೆ ನಮಗೆ ತಂದೆ ತಾಯಿಗಳು.
2: ಹೌದು.
1: ಯಾವ ತರ ಒಂದು ಒಳ್ಳೆ ದಾರಿಯಲ್ಲಿ ಹೋಗ್ಬೇಕು, ಹೇಗ್ ನಡ್ಕೋಬೇಕು, ಯಾರ ಹತ್ರ ಹೇಗ್ ಮಾತಾಡ್ಬೇಕು ಅಂತ ಕಲ್ಸರು ತಂದೆ ತಾಯಿಗಳು. ಆ ಒಂದು ನಾವು ಅವ್ರ ಹೇಳ್ಕೊಟ್ಟ ಒಂದು ದಾರಿಯಲ್ಲಿ ನಾವು ಸರಿಯಾಗಿ ಹೋದ್ರೆ ಅವರು ನಮ್ಗೆ ಹೇಳ್ಕೊಟ್ಟದಕ್ಕೂ ಸಾರ್ಥಕ ಆಗುತ್ತೆ. ನಾವು ಅದನ್ನ ಬಿಟ್ಟು ಬೇರೆ ದಾರಿಗೆ ಹೋದ್ರೆ ಅದು ಯಾರು ಪ್ರಯೋಜನ ಇಲ್ದಂಗ ಆಗ್ಬಿಡುತ್ತೆ. ಯಾವತ್ತು ನೋಡ್ರಿ, ತಂದೆ ತಾಯಿಗಳು ಮಕ್ಕಳಿಗೋಸ್ಕರ ಅವ್ರು ತ್ಯಾಗನೆ ಮಾಡ್ತಿರ್ತಾರೆ. ಅವ್ರು ಎಷ್ಟೇ ಕಷ್ಟ ಆಗಿರ್ಲಿ, ಆ ಮಕ್ಕಳನ್ನ ನಾವು ಚೆನ್ನಾಗಿ ನೋಡ್ಕೋಬೇಕು. ನಮ್ ಮಕ್ಕಳು ಬೇರೆ ಹತ್ರ ಕೈ ಚಾಚಬಾರ್ದು, ಆ ತರ ನಮ್ ಮಕ್ಕಳನ್ನ ನಾವು ನೋಡ್ಕೋಬೇಕು. ಅವ್ರಿಗೆ ಯಾವ್ದೇ ಕಷ್ಟ ಬರಬಾರ್ದು. ನೋಡ್ರಿ, ನಾವು ಈಗ ಯಾವ ಒಂದು ಹುದ್ದೆಯಲ್ಲಿ ಇದ್ದೇವೆ ಅನ್ನೋದ್ ಲೆಕ್ಕ ಅಲ್ಲ ಮೇಡಮ್ ಅವರೇ. ನಾವು ಬಾಲ್ಯದಲ್ಲಿ ಇದ್ದಾಗ ಅವ್ರಿಗೆ ಎಷ್ಟು ತೊಂದ್ರೆ ಕೊಟ್ಟಿದೇವೆ ಅನ್ನೋದು ಮುಖ್ಯ. ಯಾಕಂತಂದ್ರೆ ಅಷ್ಟು ಇಷ್ಟು ತೊಂದ್ರೆ ಕೊಟ್ಟಿರಲ್ಲ, ಅದನ್ನೆಲ್ಲದನ್ನು ಅವ್ರು ಸಹಿಸ್ಕೊಂಡು ಒಂದು ಸಹನೆಯಿಂದ ಅವ್ರು ಪ್ರೀತಿ ತೋರಿಸಿರ್ತಾರ ನಮ್ಗೆ. ಈಗ ತಾಯಿ ನೋಡ್ರಿ, ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಅಡ್ಗೆ ಮಾಡ್ಕೊಂಡು ಮಕ್ಕಳನ್ನ ನಿಭಾಯಿಸ್ಕೊಂಡು ಹೋಗುವಂತ ಶಕ್ತಿ ತಾಯಿಗಿರುತ್ತೆ. ಮತ್ತೆ ಮಂತನ ನೋಡ್ಕೊಂಡು ಹೋಗುವಂತ ಒಂದು ಜವಾಬ್ದಾರಿ ತಂದೆಗಿರುತ್ತೆ. ಅವರು ಯಾವ ನಾವ್ ಹರಿದ ಬಟ್ಟೆ ಹಾಕ್ಯಂದವೋ ಯಾವ ಬಟ್ಟೆ ಹಾಕ್ಯಂದವೋ ಅನ್ನೋದು ಅವ್ರಿಗೆ ಅರಿವಿರೋದಿಲ್ಲ. ಮತ್ತ ಸಂಸಾರ ಚೆನ್ನಾಗಿರ್ಬೇಕು, ನಮ್ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಅವ್ರು ಕಷ್ಟಪಟ್ಟು ದುಡಿಯಕ್ ಹೋಗಿರ್ತಾರೆ. ಅದನ್ನ ನಾವು ಮಕ್ಕಳಾದವ್ರು ಅದನ್ನ ಉಳಿಸ್ಕೊಂಡು ಹೋಗ್ಬೇಕು. ನೋಡ್ರಿ, ಕೊನೆಯಲ್ಲಿ ಅವ್ರನ್ನ ನಮ್ಮನ್ನ ಏನು ನಾವು ಇಷ್ಟೆಲ್ಲ ನಿಮ್ಗೆ ಮಾಡಿದವಿ, ನಮಗೆ ಮನೆ ಕೊಡಿಸ್ಕೊಡ್ರಿ, ಬಂಗಾರ ಕೊಡ್ಸ್ರಿ ಅಂತ ಯಾವ ತಂದೆ ತಾಯಿಗೆ ಕೇಳಕ್ ಸಾಧ್ಯನೇ ಇಲ್ಲ ಮೇಡಮ್ ಅವರೇ. ನಾವು ಅವ್ರಿಗೆ
2: ಕೊನೆಗಾಲದಲ್ಲಿ
1: ಆಸರಿ ಆಗಿರ್ಬೇಕು. ಒಂದೊತ್ತು ಅನ್ನ ಅವ್ರಿಗೆ ಕೇಳೋದು ಏನಪ್ಪಾ, ಒಂದೊತ್ತು ಅನ್ನ ಅವ್ರ ಪ್ರೀತಿ, ಅವ್ರ ಪ್ರೀತಿ ಒಂದೊತ್ತು ಅನ್ನ ಅಷ್ಟೇ ಕೇಳೋದು. ಅಷ್ಟು ಬಿಟ್ರೆ ಅವ್ರ ಬೇರೆ ನಿಮ್ಗೆ ಯಾವ ಭಾಗ್ಯನ ನಮಗೆ ಬೇಕಾಗಿಲ್ಲ ಅಂತ ಕೇಳ್ತಾರೆ ಮೇಡಮ್ ಅವರೇ.
0: ತಾವು ಒಬ್ಬ ಪೋಷಕರಾಗಿದ್ರಲ್ವಾ ತಾವು, ಯಾಕಂದ್ರೆ ಬಹಳ ಕಷ್ಟ ಜೀವಿಗಳು ನಾನು ನೋಡಿದಾಗೆ. ಹೇಗೆ ತಮ್ಮ ಮಕ್ಕಳಿಗೆ ತಾವು ಸಂಸ್ಕಾರ ಕಲ್ಸಿದ್ರಿ, ಯಾವ ತರ ಮಾಡಿದ್ರಿ, ಅದ್ರ ಬಗ್ಗೆ ಹೇಳಿ
1: ಸರ್. ನೋಡಿ ಸರ್, ನಾನು ಕೂಡ ಒಬ್ಬ ರೈತರ ಮಗರಾಗಿ ಹುಟ್ಟಿರೋದು. ನಮ್ಮ ತಾಯಿ ಅಂತಂದ್ರೆ ನಮ್ಗೆ ಜೀವ, ಆದ್ರೆ ಅವ್ರು ಇವತ್ ಇಲ್ಲ, ನಾವು ನೆನ್ಪ್ ಮಾಡ್ಕೊಂಡು ಅವ್ರ ಕಣ್ಣೀರಲ್ಲಿ ನಾವು ಇವತ್ತು ಇದಾವೆ. ನಿಜಕ್ಕೂ ಆ ತಾಯಿ ಇವತ್ತು ನಮಗೆ ಎಲ್ಲಿ ಸಿಗಕ್ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ನಾವು ನಮ್ಮನೇಲಿ 9 ಜನ ಮಕ್ಕಳನ್ನ ತಾಯಿ ಎಷ್ಟು ಒಂದು ಏನು ಇಲ್ಲದ್ರು ಪರವಾಗಿಲ್ಲ ಸರ್, ನಮ್ ತಾಯಿ ನೋಡ್ರಿ ನನಗೋಸ್ಕರ ನಾನು ಹಿಂದೆ ಕಿಟ್ಕೋಬೇಕು, ನಾನು ಊಟಕ್ಕೆ ಅಂತ ಯಾವತ್ತು ಯೋಚನೆ ಮಾಡ್ತಾ ಇರ್ಲಿಲ್ಲ. ನನ್ನ ಮಕ್ಕಳು ಚೆನ್ನಾಗಿರ್ಲಿ, ನನ್ನ ಮಕ್ಕಳು ಊಟ ಮಾಡ್ಲಿ. ನಮ್ಮ ಕಣ್ಣಿಗೆ ಕಾಣಂಗೆ ಎಷ್ಟೋ ಸಲ ನೀರ್ ಕುಡಿದ್ ಮಕ್ಕಂದ್ರೆ ನಾನು ನೋಡಿದ್ದೇನೆ ಸರ್ ನಮ್ಮ ಮನೇಲಿ. ಅದನ್ನ ನಾನು ನೆನೆಸ್ಕೊಂಡ್ರೆ ಈಗಲೂ ನಮಗೆ ಕಣ್ಣಲ್ಲಿ ನೀರ್ ಬರುತ್ತೆ. ಅಂತ ತಾಯಿ ಇವತ್ತು ಕಾಲದಲ್ಲಿ ಪಡೆಯಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ನನಗೋಸ್ಕರ ಅಂತ ಇಟ್ಕೊಂಡು ಒಂದು ನೀಡುವಂತ ಒಂದು ಪರಿಸ್ಥಿತಿ ಇರುತ್ತೆ ಇವತ್ತಿನ ಕಾಲದಲ್ಲಿ. ಅಂತದ್ದು ಯಾವ್ದೇ ಕಾರಣಕ್ಕೂ ನಾನು ನೀರ್ ಕುಡ್ದು ಮಕ್ಕಂದ್ರು ಪರವಾಗಿಲ್ಲ, ಮಕ್ಕಳಿಗೆ ತೊಂದ್ರೆ ಆಗ್ಬಾರ್ದು ಅಂತ ನೋಡ್ಕೊಂಡ್ರು. ನಮ್ ತಾಯಿಗೆ ಹೊಟ್ಟೆಲಿ ನಾನು ಹುಟ್ಟಿ ಬಂದಿರೋದು, ನಾನು ಕೂಡ ನಾನು ದಡ್ಡನಾಗಿದ್ದೇನೆ. ಈ ದಡ್ಡತನ ಮಕ್ಕಳಿಗೆ ಕಲಿಸ್ಬಾರ್ದು. ನಾನು ಎಲ್ಲ ಕೆಲ್ಸಗಳನ್ನು ಮಾಡಿ ಇಲ್ಲಿ ನೆಲೆ ನಿಂತಿದ್ದೇನೆ. ಒಂದ್ ಕೆಲಸ ಮಾಡ್ಕೊಂಡು ನನ್ನ ಮಕ್ಕಳನ್ನು ಕೂಡ, ಇಬ್ರು ಹೆಣ್ಮಕ್ಳು ನನಗೆ, ಅವ್ರನ್ನ ಓದಿಸ್ತಾನೆ, ಓದಿಸಿ ಕೂಡ ಅವ್ರನ್ನ ಒಂದ್ ಹಂತಕ್ಕೆ ತಗೊಂಬಂದಿದ್ದೀನಿ. ನನಗೆ ಕಷ್ಟ ಆದ್ರೂ ಪರವಾಗಿಲ್ಲ, ಏನೇ ಕಷ್ಟ ಆದ್ರೂ ನನ್ ಮಕ್ಳು ದಡ್ಡರಾಗ್ಬಾರ್ದು, ಅವ್ರ ಕಾಲ್ ಮೇಲೆ ಅವ್ರು ನಿಂತ್ಕೋಬೇಕು ಅಂತ ಹೇಳಿ ಇವತ್ತು ನಾನ್ ದೊಡ್ಡ ಮಗಳಿಗೆ MSc BEd ಮುಗಿಸಿ ಇವತ್ತು ಒಂದು ಆದಿಚಂಚನ ಸ್ಕೂಲ್ ಅಲ್ಲಿ ಹೈಸ್ಕೂಲ್ಗೆ ಟೀಚರ್ ಆಗಿ ಹೋಗಿದ್ದಾಳೆ. ಮತ್ತೆ ಇನ್ನೊಬ್ಬ ಸಣ್ಣ ಮಗಳು ಕೂಡ ಲ್ಯಾಬ್ ಟೆಕ್ನಿಷಿಯನ್ ಮುಗಿಸ್ಕೊಂಡು ಒಂದು ಆಸ್ಪತ್ರೆಗೆ ವರ್ಕ್ ಮಾಡಕ್ ಹೋಗ್ತಿದ್ದಾಳೆ.
0: ನಿಮ್ಮ ಪಾತ್ರ
2: ಅಂದ್ರೆ ನೀವು ಉತ್ತಮ ಮಾರ್ಗದರ್ಶನದ ಮೂಲಕ ನಿಮ್ಮ ಮಕ್ಕಳು ಒಂದು ಒಳ್ಳೆ ಹಂತಕ್ಕೆ ಹೋಗಿದ್ದಾರೆ ಕೇಳಿ ತುಂಬಾ ಸಂತೋಷ ಆಯ್ತು. ಧನ್ಯವಾದ ಕರೆ ಮಾಡಿದ್ದಕ್ಕೆ.
1: ಖಂಡಿತವಾಗ್ಲು ಮೇಡಮ್ ಅವರೇ, ಇಂತ ಒಂದು ನನಗೆ ಒಂದೆರಡು ಮಾತಾಡಕ್ ಅವಕಾಶ ಮಾಡಿಕೊಟ್ಟಂತ ಆಕಾಶವಾಣಿ ಚಿತ್ರದುರ್ಗದ ಬಳಗದ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಮೇಡಮ್ ಅವರೇ. ನಮಸ್ಕಾರ.
2: ಓಕೆ, ನಮಸ್ಕಾರ ತಮಗೂ ಕೂಡ. ಓಕೆ, ಇನ್ನು ನಾವು ಪೋಷಕರ ದಿನದ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಮ್ಮ ಎಲ್ಲ ಕೇಳುಗರು ಕರೆ ಮಾಡಿದವರೆಲ್ಲ ಕೂಡ ಅತ್ಯುತ್ತಮವಾದ ಮಾಹಿತಿಯನ್ನೇ ಕೂಡ ನೀಡ್ತಾ ಇದ್ದಾರೆ.
0: ಕರೆ ಬರ್ತಾ ಇದೆ.
2: ಹಲೋ,
3: ಹಲೋ, ನಮಸ್ತೆ ಮೇಡಮ್.
0: ಓಹೋ, ಹೇಗಿದ್ದೀರಿ?

0: ಚೆನ್ನಾಗಿದ್ದೀನಿ. ಇವತ್ತಿನ ವಿಷಯ ಏನ್ ಹೇಳ್ತೀರಿ ಇವತ್ತಿನ ವಿಷಯದ ಬಗ್ಗೆ ತಾವು?
1: ಬೆಳಗ್ಗೆ ನೆನೆಸ್ಬೇಡಿ ನಿಮ್ಮನ್ನ, ಯಾಕೋ ಸರ್ ಗಣೇಶ್ ಸರ್ ಬರ್ಲಿಲ್ಲ, ಸಾಯಂಕಾಲ ತೊಟ್ಟು ಬರ್ತಿದ್ರು ಅಂತ ಬೆಳಗ್ಗೆ ಪ್ರತ್ಯಕ್ಷ ಆಗಿದ್ರಿ ನೀವು.
0: ಹೇಳಿ.
1: ಮಾರ್ಗದರ್ಶಕರು ಅಂತಕ್ಕಂತ ನಾಲ್ಕು ಅಕ್ಷರಕ್ಕೆ ನಾಲ್ಕು ವಾಕ್ಯ ಬರ್ತಿದ್ವಿ ಸರ್. ಮಾರ್ಗ ಮಾ ಅಂದಾಗ ಮಾರ್ಗದರ್ಶಕರು ಇವರು ಮಾರಕರಾಗೋದೇ ಬೇಡ ನಾವು ಅವರಿಗೆ. ಇನ್ನು ಅರ್ಗ ಅಂದಾಗ ಸ್ವರ್ಗ, ನಾವು ಹುಟ್ಟಿದಾಗ ಅವರಿಗೆ, ನಾವು ಗಂಡು ಮಗು ಮಣ್ಣು ಹೆಣ್ಣು ಮಗು ಮಕ್ಕಳಿಲ್ಲಂದಾಗ ಹುಟ್ಟಿದಾಗ ಅವ್ರಿಗೆ ಸ್ವರ್ಗನೇ ನಾವು ಹುಟ್ಟಿದಾಗ. ಅವರ ಕೊನೆಗಾಲದಲ್ಲಿ ನಾವು ನರಕ ಮಾಡೋದು ಬೇಡ ನಾವು ಅವರಿಗೆ.

0: ಇನ್ನು ಸ್ವರ್ಗ ಅಂದಾಗ ಸ್ವರ್ಗ ನಾವು ಹುಟ್ಟಿದಾಗ ಅವರಿಗೆ, ನಾವು ಗಂಡು ಮಗು ಮಣ್ಣ ಹೆಣ್ಣು ಮಗು ಮಕ್ಕಳಿಂದ ಅಂದಾಗ ಹುಟ್ಟಿದಾಗ ಅವ್ರಿಗೆ ಸ್ವರ್ಗನೇ ನಾವು ಹುಟ್ಟಿದಾಗ. ಅವರ ಕೊನೆಗಾಲದಲ್ಲಿ ನಾವು ನರಕ ಮಾಡೋದು ಬೇಡ ನಾವು ಅವ್ರಿಗೆ. ಇನ್ನು ದ ಅಂದ್ರೆ ದಕ್ಷಿಣೆ ನೀಡೋಣ ಅವರಿಗೆ, ಒಂದೇನೋ ಒಂದು ಏನಂದ್ರೆ ದಕ್ಷಿಣೆ ನೀಡೋಣ ಏನಂದ್ರೆ ಒಂದ್ ಏನಾದ್ರೂ ವಾಸ ಒಂದು ಸ್ಥಳ ನೋಡ್ಲಿಕ್ಕೆ ಹಂಪಿ ನೋಡ್ಲಿಕ್ಕೆ ಬಂದಾಗ ಮಾರ್ಗದರ್ಶಕರು ಇಂತಿಷ್ಟಂತ ನಾವು ಹಣ ನೀಡ್ತೀವಲ್ವಾ, ಇವರು ಮಾರ್ಗದರ್ಶಕರು ದಕ್ಷಿಣ ನೀಡೋಣ ಅವರನ್ನು ಹೇಗೆ ಅವರನ್ನು ಸಲಹೋದ್ರ ಮುಖಾಂತರ ಕೊನೆಗಾಲದಲ್ಲಿ ಅವರನ್ನು ಸಲಹೋದ್ರ ಮುಖಾಂತರ ಅವರು ದಕ್ಷಿಣ ಕೊಟ್ಟಂತೆ ನಮಗೆ ಸಮಾಧಾನವಾಗುತ್ತೆ. ಇನ್ನು ಹರ್ಷ ಮಾರ್ಗದರ್ಶಕ ಹರ್ಷ ಅಂದ್ರೆ ಪಾರದರ್ಶಕ ಜೀವನ ಅವರದು, ಅವರ ಜೀವನ ನಮಗೆ ದಾರಿದೀಪ. ಹೌದಾ? ಇನ್ನು ಕ ಅಂದಾಗ ಮಾರ್ಗದರ್ಶಕ, ಕ ಅಂದಾಗ ಕಲಿಯೋಣ ಅವರು ಕಲಿಸುವ ಎಲ್ಲಾ ಸದ್ಗುಣಗಳನ್ನು. ಈ ಕರುಣಾಮಯಗಳು ಅವರು, ಕರುಣಾಮಯಗಳ ಕಣ್ಣಲ್ಲಿ ಕಣ್ಣೀರು ತರಿಸೋದು ಬೇಡ ಅನ್ನೋದು ನಮ್ಮ ವಾಕ್ಯ ಸರ್. ನಾಲ್ಕು ಅಕ್ಷರಗಳು
1: ಅಕ್ಷರಕ್ಕೆ ಒಂದೊಂದು ಅಕ್ಷರಕ್ಕೂ ಒಳ್ಳೆ ಮಾಹಿತಿ ಕೊಡ್ತಾ ಹೋದ್ರಿ ತಾವು.
2: ಎಂದಿನಂತೆ ಅವರು ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ಒಂದು ವಿಷಯಗಳಿಗೆ ಒಂದು ಒಳ್ಳೆ ಮಾಹಿತಿಯನ್ನು
1: ಒಂದು ಮಾತು ಹೇಳಿದ್ರೆ, ಇಲ್ಲಿ ಗಂಡು ಹೆಣ್ಣು ಅನ್ನೋದ್ರೆ ಎರಡೂ ಸರಿ ಸಮಾನರು.
0: ಕೊನೆಗಾಲದಲ್ಲಿ ನರಕ ಮಾಡೋದು ಬೇಡ ಅಂತ ಅಂದ್ರೆ ಅವ್ರನ್ನ ತಂದು ಎಲ್ಲ ಆದ್ಬಿಟ್ಮೇಲೆ ನಿಶಕ್ತರಾದ್ಮೇಲೆ ಅನಾಥಾಶ್ರಮಕ್ಕೆ ಹಾಕೋದು, ಹೊರಗಡೆ ಹಾಕೋದು, ಅವ್ರಿಗೆ ಊಟ ಕೊಡಲೇ ಇರೋದು, ಈ ರೀತಿಯಾದ ಒಂದು ಪದ್ಧತಿಗಳು ಇತ್ತೀಚಿನ ದಿನಗಳು ಜಾಸ್ತಿ ಆಗೋದ್ರಿಂದ ಈ ತರದ ಪದ್ಧತಿ ಬೇಡ ಅಂತ ನಮ್ಮ ವಿನಂತಿದೆ.
2: ಮಾತಾಡಿದ್ರಿ, ಧನ್ಯವಾದ ಪ್ರತಿಭಾ ರಾಘವೇಂದ್ರ ಅವರಿಗೆ. ಓಕೆ, ಥ್ಯಾಂಕ್ ಯು. ಓಕೆ, ಇನ್ನು ಈ ಪೋಷಕರು ನಮ್ಮ ಮಕ್ಕಳಿಗೆ ಒಂದು ಉತ್ತಮವಾದ ಮೌಲ್ಯ ಇರ್ಬೋದು, ಸಂಸ್ಕೃತಿ ಇರ್ಬೋದು, ಹಾಗೆ ನೈತಿಕತೆಯನ್ನ ಕಲಿಸುವಂತಹ ಜವಾಬ್ದಾರಿ ನಮ್ಮ ಪೋಷಕರ ಮೇಲಿದೆ ಅಂತಾನೆ ಹೇಳ್ಬೋದು. ಅದು ಈ ಒಂದು ಆಧುನಿಕ ಯುಗದಲ್ಲಿ ಕೂಡ ಅತಿ ಅಗತ್ಯ ಅಂತಾನೆ ಕೂಡ ಹೇಳ್ಬೋದು. ಅಂದ್ರೆ ಈ ಒಂದು ಮಾರ್ಗದರ್ಶನ ನೀಡುವಂಥದ್ದು ಮಕ್ಕಳಿಗೆ ತುಂಬಾನೇ ಅಗತ್ಯ ಆಗಿದೆ ಅಂತಾನೆ ಹೇಳ್ಬೋದು. ಹಾಗೆ ನಮ್ಮ ಈ ಪೋಷಕರ ಪ್ರೀತಿ ತ್ಯಾಗ ಹಾಗೆ ಮಾರ್ಗದರ್ಶನಕ್ಕೆ ಯಾವುದೇ ಬೆಲೆ ಕಟ್ಟಕ್ಕೆ ಸಾಧ್ಯ ಆಗೋದಿಲ್ಲ ಅಲ್ವಾ. ತಾಯಿಯ ಮಡಿಲು ತಂದೆಯ ಹೆಗಲು ಸ್ವರ್ಗಕ್ಕಿಂತ ಮಿಗಿಲು ಅಂತ ಎಷ್ಟು ಒಂದು ಸುಂದರವಾದ
1: ನಾಣ್ಣುಡಿ. ಹೌದು,
2: ಖಂಡಿತವಾಗ್ಲು. ಅದಕ್ಕಾಗಿ ನಾವು ಏನ್ ಮಾಡ್ಬೇಕು ಅಂದ್ರೆ ನಮ್ಮ ಪೋಷಕರನ್ನ ಗೌರವಿಸಬೇಕು, ಅವರ ಮಾತುಗಳಿಗೆ ಮೌಲ್ಯ ನೀಡಬೇಕು, ಹಾಗೆ ಅವರು ನೀಡಿದಂತಹ ಮಾರ್ಗದರ್ಶನದಲ್ಲಿ ನಡೆಯುವಂತಹ ಪ್ರಯತ್ನ ಮಾಡಬೇಕು, ಹಾಗೆ ಜೊತೆಗೆ ಅವರ ಕನಸುಗಳನ್ನ ನನಸು ಮಾಡುವಂತಹ ಪ್ರಯತ್ನ ಕೂಡ ನಾವು ಮಾಡಬೇಕು. ಇದೇ ನಾವು ಅವರಿಗೆ ಸಲ್ಲಿಸುವಂತಹ ಒಂದು ದೊಡ್ಡ ಗೌರವ ಅಂತಾನೆ ಹೇಳ್ಬೋದು. ಓಕೆ, ಹಲೋ.
0: ಹಲೋ,
2: ನಮಸ್ತೆ.
0: ನಮಸ್ತೆ ಮೇಡಮ್.
2: ನಮಸ್ತೆ, ತಮ್ಮ ಹೆಸರು?
0: ನಾಗೇಂದ್ರ ಮೇಡಮ್.
2: ಹೇಳಿ.
0: ನಮಸ್ಕಾರ ಸರ್.
1: ನಮಸ್ಕಾರ
0: ಚಂದ್ರಶ್ವರ್ ಸರ್.
1: ಹೇಳಿ
0: ಸರ್. ಈಗ ಪ್ರತಿಯೊಬ್ರು ತಂದೆ ತಾಯಿಯಲ್ಲಿನು ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು, ನಮ್ಮ ಮಕ್ಕಳು ಒಳ್ಳೆ ರೀತಿಯಲ್ಲಿ ಇರ್ಬೇಕು, ವಿದ್ಯಾ ಬುದ್ಧಿ ಎಲ್ಲಾನು ಚೆನ್ನಾಗಿ ಇರ್ಲಪ್ಪ, ನಮ್ಗೆಲ್ಲ ಒಳ್ಳೆ ಕೊಡ್ಲಿ ಅಂತಂದು ಎಲ್ಲಾ ತಂದೆ ತಾಯಂದ್ರು ಮಕ್ಕಳನ್ನ ದೇವ್ರ ಹತ್ರ ಬೇಡಿಕೊಂಬುದು ಇಷ್ಟೇ. ಆದ್ರೆ ನಮ್ಮ ಜೀವನದಲ್ಲಿ ಏನಾಯ್ತು ಅಂತಂದ್ರೆ, ನನ್ ಜೀವನದಲ್ಲಿ ತಂದೆ ತಾಯಿನಿಂದ ನಾನು ಏನು ಪಡ್ಕೊಂಬ್ಲಿಲ್ಲ, ಏನು ಸಿಗ್ಲೂ ಇಲ್ಲ. ಆದ್ರೆ ನನ್ಗೆ ರೇಡಿಯೋನೇ ತಂದೆ ತಾಯಿ ಮೇಡಮ್.
2: ಆ ಮಾತನ್ನ ತಪ್ಪು ಅಂತ ನನ್ನ ಪ್ರಕಾರ ಹೇಳ್ತೀನಿ. ಯಾಕೆ ಸಿಗ್ಲಿಲ್ಲ ಅಂತೀರಾ? ನಿಮ್ಮ ತಂದೆ ತಾಯಿ ನಿಮ್ಮನ್ನ ಹೆತ್ತು ಹೊತ್ತಿದಾರಲ್ವಾ, ಅದೇ ಒಂದು ಪುಣ್ಯ ತಾನೆ.
1: ಅವರು ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿ ಕಳ್ಕೊಂಡಿದಾರಲ್ವಾ, ಅದಕ್ಕೆ ಹೇಳ್ತಾ ಇದ್ದಾರೆ.
0: ವಿದ್ಯೆ ಬುದ್ಧಿ ಕಲಿಸ್ಬೇಕಾದ್ರೆ ತಂದೆ ತಾಯಿ ಚಿಕ್ಕ ವಯಸ್ಸಲ್ಲಿ ತಿರ್ಗಿಬಿಟ್ಟಲ್ಲ ಅಂತ
2: ಒಂದು ನೋವಿದೆ.
0: ವಿದ್ಯೆ ಬುದ್ಧಿ ನನ್ಗೆ ತಾಯಿಂದ ತಾಯಿಗ ತಂದೆ ಆಗಿರ್ಬೋದು ತಾಯಿ ಆಗಿರ್ಬೋದು ನನ್ನ ಜೀವನದಲ್ಲಿ ಬಿಟ್ಟೋಗಿರೋದು ಆಸ್ತಿ ಮಾತ್ರ ಇದೆ. ಅದನ್ನ ರೇಡಿಯೋಲಿ ಕೇಳ್ಕೊಂಡೇನೆ ನಾನು ಪ್ರತಿಯೊಂದು ಬೆಳೆ ಬೆಳೀತಾ ಇದ್ದೀನಿ. ಮಕ್ಕಳಿಗೇನು ರೇಡಿಯೋನ ಕೇಳಿಸ್ತಾನೆ ನಾನು ವಿದ್ಯೆ ಬುದ್ಧಿಯನ್ನ ಕೊಟ್ಟಿದ್ದೀನಿ ಮೇಡಮ್. ನಮ್ಮ ನನ್ನ ಮಕ್ಕಳಿಗೆ ಇವತ್ತೂ ರೇಡಿಯೋ ಕೇಳಿಸ್ತಾ ಇದ್ದೇನೆ ನನ್ನ ಮಕ್ಕಳು. ಅಪ್ಪ ನೀನು ಇದ್ದ ರೇಡಿಯೋದಿಂದ ಇಷ್ಟೊಂದು ನೀನು ಜ್ಞಾನ ತಾಡಿಲ್ಲ ಅಂತಂದ್ ಅವರೇ ನನಗೆ ಬುದ್ಧಿ ಹೇಳ್ತಾರೆ ಮೇಡಮ್. ಅದೇ ನನಗೆ ಸಂತೋಷದ ವಿಷಯ ಅಂದ್ರೆ.
2: ಓಕೆ, ಅಂದ್ರೆ ನಿಮ್ಮ ತಂದೆ ತಾಯಿ ಇಲ್ಲ ಅನ್ನೋ ಒಂದು ನೋವು ನಿಮಗಿದೆ
1: ಅವರಿಗಿದೆ, ಹಾಗಾಗಿ ಮಕ್ಕಳನ್ನ ಆ ಕೊರಗನ್ನ ತಪ್ಪಿಸಬೇಕು ಅಂತ ಹೇಳಿ
2: ಅವರು ನಿಮ್ಮ ಮಕ್ಕಳಿಗೆ ನೀವು ಉತ್ತಮವಾದ ಮಾರ್ಗದರ್ಶನವನ್ನ ನೀಡ್ತಾ ಇದ್ದೀರಾ. ಖಂಡಿತವಾಗ್ಲಿ ಒಳ್ಳೇದಾಗ್ಲಿ, ಹೀಗೆ ಉತ್ತಮ ಮಾರ್ಗದರ್ಶನವನ್ನ ನೀಡಿ ನಿಮ್ ಮಕ್ಕಳಿಗೆ ಅಂತ ಹೇಳ್ತಾ ಧನ್ಯವಾದ ಕರೆ ಮಾಡಿದಕ್ಕೆ. ಓಕೆ, ಇನ್ನೊಂದು ಮಾತು ಏನ್ ಗೊತ್ತಾ ಗಣೇಶ್ ಅವರೇ, ನಮ್ಮ ಪೋಷಕರನ್ನ ನಮ್ಮ ಜೀವನದ ಮೊದಲ ಗುರುಗಳು ಅನ್ನೋದ್ರ ಜೊತೆಗೆ ನಮ್ಮ ಶಾಶ್ವತ ಮಾರ್ಗದರ್ಶಕರು ಅಂತಾನೆ ಹೇಳ್ಬೇಕು.
1: ಸತ್ಯ, ಅದು ಸತ್ಯ.
2: ನಾವೆಷ್ಟೇ ದೊಡ್ಡ ಹುದ್ದೆಯಲ್ಲಿರ್ಲಿ, ನಾವೇನೇ ಒಂದು ಸಾಧನೆ ಮಾಡ್ಲಿ, ಅದೇನಿದ್ರು ನಮ್ಮ ತಂದೆ ತಾಯಿ ನಮ್ಗೆ ನೀಡಿರೋ

0: ಮಾರ್ಗದರ್ಶನ
1: ವಿದ್ಯಾಭ್ಯಾಸ.
0: ಹೌದು, ಖಂಡಿತವಾಗ್ಲು
1: ನಮಗೆ ಅವರ ಒಂದು ಮಾರ್ಗದರ್ಶನದಿಂದ ಈ ಮಟ್ಟಕ್ಕೆ ಬಂದಿದ್ದೀವಿ.
0: ಹೌದು, ನಾನು ಅವಾಗ್ಲೇ ಹೇಳಿದ್ನಲ್ಲ, ನಮಗೊಂದು ಗುರುತು, ನಮ್ಮ ಐಡೆಂಟಿಟಿ ಏನಿದೆ ಅದು ನಮ್ಮ ನಮ್ಮ ಪೋಷಕರಿಂದಲೇ ನಮಗೆ ಸಿಗೋದಕ್ಕೆ ಸಾಧ್ಯ ಅಲ್ವಾ? ಅಂದ್ರೆ ನಮ್ಮ ಈ ತಂದೆ ತಾಯಿಯ ಸ್ಥಾನವನ್ನ ಜೀವನದಲ್ಲಿ ಯಾರು ಕೂಡ ತುಂಬೋದಕ್ಕೆ ಸಾಧ್ಯ ಆಗೋದಿಲ್ಲ.
1: ಅದಕ್ಕೆ ತಂದೆ ತಾಯಿಗೆ ನಾವು ದೇವರು ಅಂತ ಸಹ.
0: ಹೌದು ಹೌದು, ಖಂಡಿತವಾಗ್ಲು ಆ ದೇವರ ಸ್ಥಾನವನ್ನ ಕೂಡ ನಾವು ನಮ್ಮ ತಂದೆ ತಾಯಿಗಳಿಗೆ ನೀಡಿದೀವಿ. ಓಕೆ, ಇನ್ನೊಂದು ಗೀತೆಯನ್ನ ಕೇಳ್ಬರೋಣ. ಕೇಳಿ ಪೊಗರು ಚಿತ್ರದ ಈ ಗೀತೆಯನ್ನ.

ಓಕೆ ಗಣೇಶ್ ಅವರೇ, ಒಂದೆರಡು ಸಂದೇಶ ಕೂಡ ಕಳಿಸಿದ್ದಾರೆ ನಮ್ಮ ಕೇಳುಗರು. ಏನ್ ಕಳಿಸಿದ್ದಾರೆ ಅಂದ್ರೆ, ನಮಸ್ಕಾರ ಮೇಡಮ್ ಹಾಗೂ ಸರ್, ಒಳ್ಳೆಯ ಕಾರ್ಯಕ್ರಮ ಅಂತ ಹೇಳ್ತಾ ಇರೋದು ಮಂಜುನಾಥ್ ಕೋಡಿಕಪ್ಪ ಮಣಕವಾಡದಿಂದ, ಧನ್ಯವಾದ. ಇನ್ನು ಆಕಾಶವಾಣಿ ನಿರೂಪಕರಿಗೆ ಬಾಗೇನಾಳ್ ರಮ್ಯ ಹಾಗೆ ಮನೆಯವರು, ತಂದೆ ತಾಯಿಯೇ ಮೊದಲ ದೇವರು, ಗೌರವಿಸೋಣ, ಪ್ರೀತಿಸೋಣ, ಹಾರೈಸೋಣ, ಒಟ್ಟಿಗೆ ಕೂಡಿ ಸುಖದಿ ಬಾಳೋಣ, ಇದೇ ನಾವು ಅವರಿಗೆ ಕೊಡುವ ದೊಡ್ಡ ಉಡುಗೊರೆ, ಇದೇ ನಮಗೆ ಆಸ್ತಿ, ಇರುವುದೊಂದೇ ಬದುಕು, ಇರುವಾಗಲೇ ತಂದೆ ತಾಯಿಯ ಕುಟುಂಬದ ಜೊತೆಗೆ ಬದುಕು ಅಲ್ವೇ ಅಂತ ಹೇಳಿ ಧನ್ಯವಾದ ಅಂತ ಹೇಳ್ತಾರೆ.

0: ಸಂದೇಶವನ್ನ ಕಳಿಸಿದ್ದಾರೆ, ಉತ್ತಮವಾದ ಸಂದೇಶ ಅಂತಾನೆ ಹೇಳ್ಬೋದು.
1: ಬಂದಿದ್ದೀವಿ ಕಾರ್ಯಕ್ರಮದ
0: ಕೊನೆಯ ಹಂತದಲ್ಲಿದ್ದೀವಿ ನಾವು. ಖಂಡಿತವಾಗ್ಲೂ ಇವತ್ತಿನ ದಿನ ನಾವೇನು ಈ ಒಂದು ಜಾಗತಿಕ ಪೋಷಕರ ದಿನಾಚರಣೆ ಸಂದರ್ಭದಲ್ಲಿ ಪೋಷಕರು ನಮ್ಮ ಜೀವನದ ಮಾರ್ಗದರ್ಶಕರು ಅನ್ನೋ ಒಂದು ವಿಷಯದ ಬಗ್ಗೆ ಮಾತಾಡಿದ್ವಿ. ಖಂಡಿತವಾಗ್ಲೂ ನಮ್ಮ ಪೋಷಕರೇ ನಮಗೆ ಮೊದಲ ಮಾರ್ಗದರ್ಶಕರು ಅಂತಾನೆ ಹೇಳ್ಬೋದು. ಅವರಿಂದನೇ ನಮಗೊಂದು ಈ ಒಂದು ಸ್ಥಾನ ಸಂಸ್ಕಾರ ಎಲ್ಲವೂ ದೊರಕಿದೆ ಅಂತಾನು ಹೇಳ್ಬೋದು. ಅದ್ರ ಜೊತೆಗೆ ಕೊನೆಯದಾಗಿ ಒಂದು ನಾಲ್ಕು ಮಾತು ಹೇಳೋದಾದ್ರೆ, ಪೋಷಕರು ನಮ್ಮ ಜೀವನದ ಅಮೂಲ್ಯ ಸಂಪತ್ತು ಅಂತಾನೆ ಹೇಳ್ಬೋದು. ಅವರ ಪ್ರೀತಿ, ತ್ಯಾಗ ಮತ್ತೆ ಮಾರ್ಗದರ್ಶನಕ್ಕೆ ಯಾವುದೇ ರೀತಿಯ ಬೆಲೆ ಕಟ್ಟಕ್ಕೆ ನಮ್ಮಿಂದ ಸಾಧ್ಯ ಆಗೋದಿಲ್ಲ. ಆದ್ರಿಂದ ನಾವು ಅವರನ್ನ ಗೌರವಿಸೋಣ, ಅವರ ಮಾತುಗಳಿಗೆ ಮೌಲ್ಯವನ್ನ ನೀಡೋಣ, ಹಾಗೆ ಅವರ ಸೇವೆಯನ್ನ ಮಾಡೋಣ, ಮುಪ್ಪಿನ ಕಾಲದಲ್ಲಿ ಅವರಿಗೆ ಆಸರೆಯಾಗಿರೋಣ. ಈ ರೀತಿ ಪೋಷಕರ ಆಶೀರ್ವಾದವೇ ಮಕ್ಕಳ ನಿಜವಾದ ಶಕ್ತಿ ಮತ್ತು ಯಶಸ್ಸಿನ ಮೂಲ ಆಗಿದೆ ಅಂತ ಹೇಳ್ತಾ ನಮ್ಮ ಈ ದಿನದ ಕಾರ್ಯಕ್ರಮವನ್ನ ಮುಕ್ತಾಯ
1: ಮಾಡೋಣ. ನೋಡ್ಬೇಕು.
0: ಹೌದು, ಖಂಡಿತವಾಗ್ಲೂ ಕೊನೆಗಾಲದಲ್ಲಿ ನಾವು ಅವ್ರನ್ನ ನೋಡ್ಬೇಕು. ಹಾಗೆ ನಮ್ಮ ನಿಜವಾದ ಶಕ್ತಿ ಮತ್ತು ಯಶಸ್ಸಿಗೆ ಅವರ ಆಶೀರ್ವಾದವೇ ಕಾರಣ. ಅದರಿಂದನೇ ನಾವು ಒಂದು ಜೀವನದಲ್ಲಿ ಏನಾದರೂ ಒಂದು ಸಾಧಿಸೋಕೆ ಸಾಧ್ಯ ಆಗುತ್ತೆ. ಈ ಮಾತುಗಳನ್ನ ಹೇಳ್ತಾ ಕರೆ ಮಾಡಿದಂತಹ ಎಲ್ಲ ನಮ್ಮ ಕೇಳುಗರಿಗೆ ಧನ್ಯವಾದಗಳನ್ನ ತಿಳಿಸೋಣ. ಓಕೆ, ಇನ್ನೊಂದು ಸಂದೇಶ, ಚಿಗಟೇರಿ ಆದಿಶೆಟ್ರು ಬಸವರಾಜ್ ಅವರು ಕೂಡ ಕಾರ್ಯಕ್ರಮ ತುಂಬಾ ಚೆನ್ನಾಗಿದೆ ಎನ್ನುವ ಒಂದು ಸಂದೇಶವನ್ನು ಕಳಿಸಿದ್ದಾರೆ. ಸಂದೇಶ ಕಳಿಸಿದಂತವರಿಗೆ ಹಾಗೆ ಕರೆಯನ್ನ ಮಾಡಿದವರಿಗೆ ಕೂಡ ಎಲ್ಲ ನಮ್ಮ ಕೇಳುಗರಿಗೆ
1: ಚೆನ್ನಾಗಿ ಮಾತಾಡಿದ್ರು ಸಹ ಅವರಿಗೆಲ್ಲ ಧನ್ಯವಾದ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ.
0: ಓಕೆ, ಇದುವರೆಗೂ ಹಲೋ ಕೇಳುಗರೇ ನೇರ ಫೋನ್ ಇನ್ ಕಾರ್ಯಕ್ರಮ ನಮ್ಮ ವಿಷಯಕ್ಕೆ ನಿಮ್ಮ ಮಾತು ಪ್ರಸಾರವಾಯಿತು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ನಾನು ಸೀಮಾ ಎಂ,
1: ಹೆಚ್ಚಿ ಗಣೇಶ್ ಬಾಬು,
0: ತಾಂತ್ರಿಕ ಸಹಕಾರ ಮಿಲಿಂದ್ ಗುತ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಪ್ರಸಾರವಾಯಿತು.

0: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ ಎಂ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಈಗ ಸಮಯ ಸರಿಯಾಗಿ 11 ಗಂಟೆ 1:02. ಈಗ ಕೇಳಿ ಜನಪದ ಗೀತೆ. ಮೊದಲಿಗೆ ಒಂದು ಪ್ರಕಟಣೆ.
1: ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
0: ಮೊದಲಿಗೆ ಕೇಳಿ ಸಿ ಅಶ್ವಥ್ ಅವರ ಧ್ವನಿಯಲ್ಲಿ ಒಂದು ಜನಪದ ಗೀತೆ.

ಇದುವರೆಗೂ ಜನಪದ ಗೀತೆಗಳನ್ನ ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ FM ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಈಗ ಸಮಯ ಸರಿಯಾಗಿ 11:25:20. ಈಗ ಕಾಣೆಯಾದವರ ಬಗ್ಗೆ ಪ್ರಕಟಣೆಗಳು. ನಾಗೇಂದ್ರಪ್ಪ ಎಂಬ 75 ವರ್ಷದ ವ್ಯಕ್ತಿ ದಿನಾಂಕ 31/3/2026 ಕಾಣೆಯಾಗಿರುತ್ತಾರೆ. ಚೆಹರೆ ಹೇಗಿದೆ? ಕಪ್ಪು ಮೈ ಬಣ್ಣ, ಸಾಧಾರಣ ಮೈಕಟ್ಟು ಹೊಂದಿರುತ್ತಾರೆ. 5 ಅಡಿ ಎತ್ತರ. ಕನ್ನಡ ಭಾಷೆ ಬಲ್ಲವರಾಗಿರುತ್ತಾರೆ. ಕಾಣೆಯಾದಾಗ ಬಿಳಿ ಬಣ್ಣದ ಅಂಗಿ ಮತ್ತು ಪಂಚೆ ಧರಿಸಿರುತ್ತಾರೆ. ನಾಗೇಂದ್ರಪ್ಪ ಎಂಬ ವ್ಯಕ್ತಿಯ ಸುಳಿವು ಸಿಕ್ಕವರು ಹತ್ತಿರದ ಪೊಲೀಸ್ ಠಾಣೆಗೆ ತಿಳಿಸಲು ಕೋರಲಾಗಿದೆ.

ಸಾಕಮ್ಮ ಎಂಬ ಮಹಿಳೆ, ಸುಮಾರು 80 ವರ್ಷದ ಮಹಿಳೆ, ದಿನಾಂಕ 11/3/2026 ಚಿಕ್ಕ ಹುಲ್ಲೇನಹಳ್ಳಿಯಿಂದ ಕಾಣೆಯಾಗಿರುತ್ತಾರೆ. ಚೆಹರೆ ಹೇಗಿದೆ? ಸುಮಾರು 5 ಅಡಿ ಎತ್ತರ, ದುಣ್ಣು ಮುಖ, ದೃಢಕಾಯ ಶರೀರ, ಕಪ್ಪು ಮೈ ಬಣ್ಣ ಹೊಂದಿದ್ದು ತಲೆಯಲ್ಲಿ ಬಿಳಿ ಕೂದಲು ಇರುತ್ತೆ. ಎಡಗೈ ತೋಳಿನ ಮೇಲೆ 1 ರೂಪಾಯಿ ಅಗಲದಷ್ಟು ರಂಗೋಲಿ ಹಚ್ಚಿ ಹಾಕಿಸಿರುತ್ತಾರೆ. ಕಾಣೆಯಾದಾಗ ಹಳದಿ ಬಣ್ಣದ ಬ್ಲೌಸ್, ಕಪ್ಪು ಬಣ್ಣದ ಸೀರೆಯನ್ನು ಧರಿಸಿರುತ್ತಾರೆ. ಸಾಕಮ್ಮ ಎಂಬ ಮಹಿಳೆಯ ಸುಳಿವು ಸಿಕ್ಕವರು ಹತ್ತಿರದ ಪೊಲೀಸ್ ಠಾಣೆಗೆ ತಿಳಿಸಲು ಕೋರಲಾಗಿದೆ.

ಸುಜಾತ ಎಂಬ 60 ವರ್ಷದ ಮಹಿಳೆ ದಿನಾಂಕ 10/5/2026 ದಾವಣಗೆರೆಯಿಂದ ಕಣಕ್ಕಿಳಿಯುತ್ತಾರೆ. ಚೆಹರೆ ಹೀಗಿದೆ: ಕೋಲು ಮುಖ, ಎಣ್ಣೆ ಗೆಂಪು ಮೈಬಣ್ಣ, ಸಾಧಾರಣ ಮೈಕಟ್ಟು, ಸುಮಾರು 5 ಅಡಿ ಎತ್ತರವಿರುತ್ತಾರೆ. ಕನ್ನಡ ಇಂಗ್ಲಿಷ್ ಭಾಷೆ ಬಲ್ಲವರಾಗಿರುತ್ತಾರೆ. ಕಾಣೆಯಾದಾಗ ಗುಲಾಬಿ ಬಣ್ಣದ ಚೂಡಿದಾರ್ ಧರಿಸಿರುತ್ತಾರೆ. ಸುಜಾತ ಎಂಬ 60 ವರ್ಷದ ಮಹಿಳೆಯ ಸುಳಿವು ಸಿಕ್ಕವರು ಹತ್ತಿರದ ಪೊಲೀಸ್ ಠಾಣೆಗೆ ತಿಳಿಸಲು ಕೋರಲಾಗಿದೆ.

ಜಯಲಕ್ಷ್ಮಿ ಎಂಬ 28 ವರ್ಷದ ಮಹಿಳೆ ದಿನಾಂಕ 24/3/2026 ಕಾಣೆಯಾಗಿರುತ್ತಾರೆ. ಚೆಹರೆ ಹೀಗಿದೆ: ಸುಮಾರು 5 ಅಡಿ ಎತ್ತರ, ಕೋಲು ಮುಖ, ತೆಳುವಾದ ಶರೀರ, ಎಣ್ಣೆಗೆಂಪು ಮೈಬಣ್ಣ, ತಲೆಯಲ್ಲಿ ಕಪ್ಪು ಕೂದಲು ಇರುತ್ತೆ. 9ನೇ ತರಗತಿ ಓದಿದ್ದು, ಕನ್ನಡ ಮಾತನಾಡುತ್ತಾರೆ. ಕಾಣೆಯಾದಾಗ ಹರಿಶಿನ ಬಣ್ಣದ ಟಾಪ್ ಮತ್ತು ಕಪ್ಪು ಬಣ್ಣದ ಲೆಗ್ಗಿನ್ ಪ್ಯಾಂಟ್ ಧರಿಸಿರುತ್ತಾರೆ. ಜಯಲಕ್ಷ್ಮಿ ಎಂಬ ಮಹಿಳೆಯ ಸುಳಿವು ಸಿಕ್ಕವರು ಹತ್ತಿರದ ಪೊಲೀಸ್ ಠಾಣೆಗೆ ತಿಳಿಸಲು ಕೋರಲಾಗಿದೆ.

ನಿಂಗಮ್ಮ ಎಂಬ 26 ವರ್ಷದ ಯುವತಿ ದಿನಾಂಕ 29/1/2026 ಕಾಣೆಯಾಗಿರುತ್ತಾರೆ. ಚೆಹರೆ ಹೇಗಿದೆ? ಕೋಲು ಮುಖ, ಸಾಧಾರಣ ಮೈಕಟ್ಟು, ಎಣ್ಣೆಗೆಂಪು ಮೈಬಣ್ಣ ಹೊಂದಿದ್ದು ಸುಮಾರು 5.1 ಅಡಿ ಎತ್ತರವಿರುತ್ತಾರೆ. ಕನ್ನಡ ಭಾಷೆ ಮಾತನಾಡುತ್ತಾರೆ. ಕಾಣೆಯಾದಾಗ ನೀಲಿ ಬಣ್ಣದ ಚೂಡಿದಾರ್ ಧರಿಸಿರುತ್ತಾರೆ. ನಿಂಗಮ್ಮ ಎಂಬ ಮಹಿಳೆಯ ಯುವತಿಯ ಸುಳಿವು ಸಿಕ್ಕವರು ಹತ್ತಿರದ ಪೊಲೀಸ್ ಠಾಣೆಗೆ ತಿಳಿಸಲು ಕೋರಲಾಗಿದೆ.

ಇದುವರೆಗೂ ಕಾಣೆಯಾದವರ ಬಗ್ಗೆ ಪ್ರಕಟಣೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಈಗ ಸಮಯ ಸರಿಯಾಗಿ 11:30 ಈಗ ಕೇಳಿ ಮಾಹಿತಿ ಕಣಜ. ಇಂದಿನ ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ನದಿಗಳು ಅಥವಾ ಜಲಪಾತಗಳ ಬಗ್ಗೆ ಕೊಂಚ ಮಾಹಿತಿ. ಕೆಳಗರೆ, ಭಾರತದ ನದಿಗಳು ಮತ್ತು ಜಲಪಾತಗಳು ದೇಶದ ನೈಸರ್ಗಿಕ ಸೌಂದರ್ಯ ಮತ್ತು ಜೀವನಾಡಿಯಾಗಿವೆ. ಇವುಗಳಲ್ಲಿ ಕರ್ನಾಟಕದ ಪ್ರಮುಖ ನದಿಗಳು ಮತ್ತು ಪ್ರವಾಸಿಗರ ಆಕರ್ಷಣೆಯಾಗಿರುವ ಜಲಪಾತ ಸಂಕ್ಷಿಪ್ತ ಮಾಹಿತಿ ಕೊಂಚ ಮಾಹಿತಿಯಲ್ಲಿದೆ. ಕರ್ನಾಟಕದ ನದಿಗಳನ್ನು ಪ್ರಮುಖವಾಗಿ ಎರಡು ಭಾಗಗಳಾಗಿ ವಿಂಗಡಿಸಬಹುದು. ಪೂರ್ವಕ್ಕೆ ಹರಿಯುವ ನದಿಗಳು ಕಾವೇರಿ, ತುಂಗಭದ್ರಾ, ಕೃಷ್ಣಾ, ಹೇಮಾವತಿ ಮತ್ತು ಪೆನ್ನಾರ್. ಈ ನದಿಗಳು ದಕ್ಷಿಣ ಪ್ರಸ್ಥಭೂಮಿಯಲ್ಲಿ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುತ್ತವೆ. ಹಾಗೆ ಮಾಹಿತಿಯನ್ನು ಮುಂದುವರಿಸ್ತೇನೆ. ಇದಕ್ಕೆ ಸಂಬಂಧಿಸಿದ ಹಾಡುಗಳನ್ನು ಈಗ ಕೇಳೋಣ. ಆರಂಭದಲ್ಲಿ ಸೋಲಿಲ್ಲದ ಸರದಾರ ಚಿತ್ರದ ಗೀತೆ, ಗಾಯಕ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.

ಚಳಗರೆ ಇಂದು ಸಂಜೆ 5 ಗಂಟೆಗೆ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ ನಾವು ಆಯ್ದುಕೊಂಡ ಹಾಡಿನ ಪಟ್ಟಿ ಇಂತಿದೆ. ಮುತ್ತಣ್ಣ ಚಿತ್ರದಿಂದ

ಈ ಮೂರು ಚಿತ್ರದ ಹಾಡುಗಳಿಗಾಗಿ ನಿಮ್ಮ ಅಭಿಪ್ರಾಯ ಹಾಗೂ ಅನಿಸಿಕೆಗಳನ್ನು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273 ಕ್ಕೆ ಕಳಿಸಿ 4 ಗಂಟೆಯ ನಂತರ. ಹಾಗೆ ನಾನು ಕರ್ನಾಟಕದ ಜಲಪಾತಗಳು ಹಾಗೂ ನದಿಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತಾ ಇದ್ದೆ.

ಪಶ್ಚಿಮಕ್ಕೆ ಹರಿಯುವ ನದಿಗಳು ಶರಾವತಿ, ಅಘನಾಶಿನಿ, ನೇತ್ರಾವತಿ ಮತ್ತು ಕಾಳಿ. ಈ ನದಿಗಳು ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟಿ ಅತಿ ವೇಗವಾಗಿ ಅರಬ್ಬಿ ಸಮುದ್ರವನ್ನು ಸೇರ್ತವೆ. ಮಾಹಿತಿಯನ್ನು ಮುಂದುವರಿಸ್ತೇನೆ. ಈಗ ಊರ್ವಶಿ ಚಿತ್ರದ ಗೀತೆಯನ್ನು ಕೇಳ್ಕೊಂಬರೋಣ.

ಹಾಗೆ ಜಲಪಾತಗಳ ಬಗ್ಗೆ ಕೊಂಚ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೇನೆ. ಜೋಗ ಜಲಪಾತ ಇದು ಶಿವಮೊಗ್ಗ ಜಿಲ್ಲೆಯಲ್ಲಿದ್ದು ಭಾರತದ ಅತಿ ಎತ್ತರದ ಧುಮುಕುವ ಜಲಪಾತಗಳಲ್ಲಿ ಒಂದಾಗಿದೆ. ರಾಜ, ರಾಣಿ, ರೋರರ್ ಮತ್ತು ರಾಕೆಟ್ ಎಂಬ ನಾಲ್ಕು ಹರಿವುಗಳನ್ನು ಹೊಂದಿದೆ. ಹಾಗೆ ಉಂಚಳ್ಳಿ ಜಲಪಾತ, ಮೊದಲು ಶಿವನ ಸಮುದ್ರ ಜಲಪಾತದಲ್ಲಿ ಕಾವೇರಿ ನದಿ ಮಂಡ್ಯ ಜಿಲ್ಲೆಯಲ್ಲಿದ್ದು ಗಗನಚುಕ್ಕಿ ಮತ್ತು ಭರಚುಕ್ಕಿ ಎಂಬ ಎರಡು ಭಾಗಗಳಾಗಿ ವಿಭಜನೆಗೊಂಡು ಕಣಿವೆಯೊಳಗೆ ಧುಮುಕುತ್ತವೆ. ಮಾಹಿತಿಯನ್ನು ಮುಂದುವರಿಸ್ತೇನೆ. ಈಗ ಪ್ರತಾಪ್ ಚಿತ್ರದ ಗೀತೆಯನ್ನು ಕೇಳೋಣ.

ಇನ್ನು ಉಂಚಳ್ಳಿ ಜಲಪಾತ ಅಘನಾಶಿನಿ ನದಿಗೆ ಸೇರುತ್ತೆ. ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ಸಮೀಪವಿರುವ ಈ ಜಲಪಾತವು ಲೂಷಿಂಗ್ಟನ್ ಫಾಲ್ಸ್ ಎಂದು ಸಹ ಕರೀತಾರೆ. ಹೆಬ್ಬೆ ಜಲಪಾತ ಇದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿದ್ದು ಕಾಫಿ ತೋಟಗಳ ನಡುವೆ ಸುಂದರ ಪ್ರಕೃತಿ ಸೌಂದರ್ಯವನ್ನು ಹೊಂದಿದೆ. ಮಾಹಿತಿಯನ್ನು ಮುಂದುವರಿಸ್ತೇನೆ. ಈಗ ಜೀವನದಿ ಚಿತ್ರದ ಗೀತೆಯನ್ನು ಕೇಳೋಣ. ಗಾಯಕ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

0: ಇದುವರೆಗೂ ಜೀವನದಿ ಚಿತ್ರದ ಗೀತೆಯನ್ನು ಕೇಳಿದಿರಿ. ಎಸ್ ವಿ ಬಾಲಸುಬ್ರಹ್ಮಣ್ಯ ಹಾಗೂ ಅನುರಾಧ ಶ್ರೀರಾಮ್ ಅವರ ಧ್ವನಿಯಲ್ಲಿ ಆರ್ ಎನ್ ಜಯಗೋಪಾಲ್ ಅವರ ರಚಿತ ಗೀತೆಗೆ ಕೋಟಿ ಅವರ ಸಂಗೀತವಿತ್ತು. ಹಾಗೆ ಜೋಗಂಡಿ ಜಲಪಾತ ಮತ್ತು ಗೋಕಾಕ್ ಜಲಪಾತ, ಇದು ಘಟಪ್ರಭಾ ನದಿ ನಯನ ಮನೋಹರವಾದ ಜಲಪಾತವಾಗಿದ್ದು ಮಳೆಗಾಲದಲ್ಲಿ ಪ್ರವಾಸಿಗರ ನೆಚ್ಚಿನ ತಾಣವಾಗಿದೆ. ನದಿ ಮತ್ತು ಜಲಪಾತಗಳ ಮಹತ್ವ ಏನೆಂದರೆ, ಇವು ಕೃಷಿಗೆ ನೀರಾವರಿಯನ್ನು ಒದಗಿಸುತ್ತವೆ, ಜಲವಿದ್ಯುತ್ ಉತ್ಪಾದನೆಗೆ ಉದಾಹರಣೆ ಶರಾವತಿ ಜಲವಿದ್ಯುತ್ ಯೋಜನೆ ಪ್ರಮುಖ ಮೂಲವಾಗಿದೆ. ರಾಜ್ಯದ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸುವಲ್ಲಿ ಇವುಗಳ ಪಾತ್ರ ಬಹುದೊಡ್ಡದಾಗಿದೆ. ಕೆಳಗರೆ ಇದಾಗಿತ್ತು ಇಂದಿನ ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ನದಿಗಳು ಹಾಗೂ ಜಲಪಾತಗಳ ಬಗ್ಗೆ ಕೊಂಚ ಮಾಹಿತಿ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಹಾಗೂ ಅನಿಸಿಕೆಗಳನ್ನು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 944-486-40773 ಕಳಿಸಿ ನಾನು 1 ಗಂಟೆ 20 ನಿಮಿಷದ ಉಲ್ಲಾಸ ಕಾರ್ಯಕ್ರಮದಲ್ಲಿ ಅದನ್ನು ನೋಡ್ತೀನಿ ಅಂತ ಹೇಳ್ತಾ ಇನ್ನು ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಜೀವನದಿ ಚಿತ್ರದ ಗೀತೆ.
1: ಕ್ಷಮಿಸಿ,
0: ಕಾವೇರಿ ತೀರದಲ್ಲಿ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಹಾಗೂ ಸಂಗೀತಗಾರರು ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.

ಇದುವರೆಗೂ ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ನದಿಗಳು ಅಥವಾ ಜಲಪಾತಗಳ ಬಗ್ಗೆ ಮಾಹಿತಿಯನ್ನು ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ FM ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಇನ್ನು ಮುಂದೆ 12 ಗಂಟೆಗೆ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ, ನಂತರ 12:05 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮ ಪ್ರಸಾರವಾಗುವುದು.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಭಾರತೀಯ ಜವಳಿ ಕ್ಷೇತ್ರದ ಸ್ಪರ್ಧಾತ್ಮಕತೆ ಬಲಪಡಿಸಲು ಕೇಂದ್ರ ಸರ್ಕಾರ ಹತ್ತಿ ಆಮದು ಮೇಲಿನ ಅಬಕಾರಿ ಸುಂಕಕ್ಕೆ ತಾತ್ಕಾಲಿಕ ವಿನಾಯಿತಿ ಪ್ರಕಟಿಸಿದೆ. ಈ ವಿನಾಯಿತಿ ಅಕ್ಟೋಬರ್ 31ರವರೆಗೆ ಜಾರಿಯಲ್ಲಿರಲಿದೆ. ಹತ್ತಿ ಬೆಳೆಗಾರರು ಹಾಗೂ ಹತ್ತಿ ಉತ್ಪನ್ನಗಳ ಮೌಲ್ಯ ಸರಪಳಿಯ ಸಂಪೂರ್ಣ ಕ್ಷೇತ್ರದ ಹಿತಾಸಕ್ತಿಯನ್ನು ಗಮನಿಸಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಕೇಂದ್ರ ಜವಳಿ ಸಚಿವಾಲಯದ ಅಧಿಸೂಚನೆ ತಿಳಿಸಿದೆ. ಆಮದು ಸುಂಕದ ತಾತ್ಕಾಲಿಕ ವಿನಾಯಿತಿಯಿಂದ ಜವಳಿ ಉದ್ದಿಮೆಗಳಿಗೆ ಸೂಕ್ತ ಹತ್ತಿ ಲಭ್ಯತೆ ಹಾಗೂ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ದಿಮೆಗಳಿಗೆ ಲಾಭವಾಗಲಿದೆ ಎಂದು ಸಚಿವಾಲಯ ಹೇಳಿದೆ. ಬೆಂಗಳೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಶಿಫಾರಸಿನಂತೆ ಸಾರಜನಕದ ಪ್ರಮಾಣ 1 ಎಕರೆಗೆ 20 ಕಿಲೋ ಹಾಗೂ 45 ಕಿಲೋ ಯೂರಿಯಾ ನೀಡಬೇಕು. ಉತ್ತಮ ಇಳುವರಿ ಹಾಗೂ ಮಣ್ಣಿನ ಫಲವತ್ತತೆ ಕಾಪಾಡಲು ಸಂಯುಕ್ತ ರಾಸಾಯನಿಕ ರಸಗೊಬ್ಬರಗಳನ್ನು ಬಳಕೆ ಮಾಡಬೇಕು ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕಿ ಕಲಾವತಿ ರೈತರಲ್ಲಿ ಮನವಿ ಮಾಡಿದ್ದಾರೆ. ಕರ್ನಾಟಕ ಸೇರಿದಂತೆ ಒಟ್ಟು 12 ರಾಜ್ಯಗಳಿಗೆ ಪ್ರಧಾನಮಂತ್ರಿ ಆವಾಸ್ ಯೋಜನಾ ಗ್ರಾಮೀಣ್ ಅಡಿ ಮನೆ ನಿರ್ಮಾಣಕ್ಕಾಗಿ ಒಟ್ಟು 10,000 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದೆ ಎಂದು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಖಾತೆ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ಹೊಸದಿಲ್ಲಿಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಸಭೆಯಲ್ಲಿ ಅವರು ಈ ಮಾಹಿತಿ ನೀಡಿದರು. ಪಿಎಂಎವೈ ಯೋಜನೆಯಡಿ 2024-25 ಸಾಲಿನಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಒಟ್ಟು 28,055 ಮನೆಗಳನ್ನು ಮಂಜೂರು ಮಾಡಲಾಗಿದೆ ಎಂದು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಯೋಜನಾಧಿಕಾರಿ ಚಂದ್ರಕಾಂತ್ ಕುಂಬಾರ್.
1: ಈ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಯಾಗಿದ್ದು ಇದು 2016ರಿಂದ ಪ್ರಾರಂಭವಾಗಿರುತ್ತದೆ. ಬಡವರಿಗೆ ಸೂರನ್ನು ಒದಗಿಸುವ ಒಂದು ಯೋಜನೆಯಾಗಿದ್ದು ಈ ಯೋಜನೆಯು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಶೇಕಡ 60 ಮತ್ತು 40 ಅನುಪಾತದಲ್ಲಿ ಅನುದಾನ ಸಂಬಂಧಪಟ್ಟ ಫಲಾನುಭವಿಗಳಿಗೆ ಬಿಡುಗಡೆ ಆಗುತ್ತದೆ. 2017-18ರ ಒಂದು ಸಮೀಕ್ಷೆಯಲ್ಲಿ ಮಾಡಿದಂತ ವಸತಿ ಮತ್ತು ನಿವೇಶನ ರೈತರಿಗೆ ಸಂಬಂಧಪಟ್ಟಂತ ವಸತಿ ರೈತರ ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಸಂಬಂಧಪಟ್ಟ ಬಡ ಜನರಿಗೆ ಸೂರನ್ನ ಒದಗಿಸುವ ಒಂದು ಯೋಜನೆಯಾಗಿದೆ. ನಮ್ಮ ಬಿಜಾಪುರ ಜಿಲ್ಲೆಗೆ 2024-25ರಡಿ 51,521 ಗುರಿಯನ್ನು ನೀಡಿರುತ್ತಾರೆ. ಅದರಂತೆ ಆ ಗುರಿಯ ಅನುಗುಣವಾಗಿ ನಾವು ಇಲ್ಲಿವರೆಗೆ 28,055 ಮನೆ ಮಂಜೂರಾತಿ ಮಾಡಲಾಗಿರುತ್ತದೆ ಮತ್ತು ಇನ್ನೂ ಹಂಗೆ ಆಯ್ಕೆ ಪ್ರಕ್ರಿಯೆ ಚಾಲನೆಯಲ್ಲಿರುತ್ತದೆ.
0: ಬೆಂಗಳೂರು ಹಾಸನ ಮಂಗಳೂರು ಮಾರ್ಗವಾಗಿ ಸೊಲ್ಲಾಪುರ ತೆರಳುವ ಎಕ್ಸ್ಪ್ರೆಸ್ ರೈಲು ನಿಲುಗಡೆಗೆ ಚನ್ನರಾಯಪಟ್ಟಣ ರೈಲು ನಿಲ್ದಾಣದಲ್ಲಿ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ನಿಶಾನೆ ತೋರಿದರು. ಇಂದು ರಾಜ್ಯಾದ್ಯಂತ ಶಾಲೆಗಳು ಪುನಾರಂಭಗೊಂಡಿವೆ. ವಿವಿಧ ಜಿಲ್ಲೆಗಳ ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳಲ್ಲಿ ವಿದ್ಯಾರ್ಥಿಗಳನ್ನು ಸ್ವಾಗತಿಸಿ ಸಿಹಿ ಹಂಚಿ ಉಚಿತ ಪಠ್ಯಪುಸ್ತಕ ಹಾಗೂ ಸಮವಸ್ತ್ರಗಳನ್ನು ವಿತರಿಸಲಾಯಿತು. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಹಾಗೂ ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿದ್ಯಾರ್ಥಿಗಳಿಗೆ ಹೊಸ ಶೈಕ್ಷಣಿಕ ವರ್ಷದ ಶುಭಾಶಯಗಳನ್ನು ತಿಳಿಸಿದ್ದಾರೆ. ರಾಜ್ಯ ರಸ್ತೆ ಸಾರಿಗೆ ನಿಗಮಗಳು ಪ್ರಸಕ್ತ ಶೈಕ್ಷಣಿಕ ವರ್ಷದ

0: ಉಚಿತ ಹಾಗೂ ರಿಯಾಯಿತಿ ವಿದ್ಯಾರ್ಥಿ ಬಸ್ ಪಾಸ್ ವಿತರಣೆ ಮೊನ್ನೆ 29ರಿಂದ ಆರಂಭಿಸಿದ್ದು, ಸೇವಾ ಸಿಂಧು ಪೋರ್ಟಲ್ನಲ್ಲಿ ಆನ್ಲೈನ್ ಅರ್ಜಿ ಸಲ್ಲಿಸಲು ಕೋರಿವೆ. ಭಾರತೀಯ ಸಂಗೀತ ಕ್ಷೇತ್ರದ ಶ್ರೇಷ್ಠ ಹಿನ್ನೆಲೆ ಗಾಯಕಿ ಪದ್ಮಭೂಷಣ ಸುಮನ್ ಕಲ್ಯಾಣಪುರ್ ನಿನ್ನೆ ಮುಂಬೈನ ತಮ್ಮ ನಿವಾಸದಲ್ಲಿ ನಿಧನರಾದರು. ಅವರಿಗೆ 89 ವರ್ಷ ವಯಸ್ಸಾಗಿತ್ತು. ಕನ್ನಡ, ಹಿಂದಿ, ಮರಾಠಿ ಸೇರಿದಂತೆ ವಿವಿಧ ಭಾರತೀಯ ಭಾಷೆಗಳ ಸಾವಿರಾರು ಗೀತೆಗಳಿಗೆ ಅವರು ಧ್ವನಿ ನೀಡಿದ್ದರು. ಸುಮನ್ ಕಲ್ಯಾಣಪುರ್ ನಿಧನಕ್ಕೆ ಗಣ್ಯರು ಕಂಬನಿ ಮಿಡಿದಿದ್ದು ಸಂತಾಪ ಸೂಚಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರದ ಎನ್ಡಿಎ ಸರ್ಕಾರ ಈ ತಿಂಗಳ 7ನೇ ತಾರೀಕು 12 ವರ್ಷಗಳ ಅಧಿಕಾರಾವಧಿಯನ್ನು ಯಶಸ್ವಿಯಾಗಿ ಪೂರೈಸಲಿದೆ. ತನ್ನಿಮಿತ್ತ ಸರ್ಕಾರದ ವಿವಿಧ ಜನಪರ ಯೋಜನೆಗಳ ಜನಜಾಗೃತಿ ಕಾರ್ಯಕ್ರಮ ಬೆಳಗಾವಿ ಬಿಜೆಪಿ ಘಟಕ ಆಯೋಜಿಸಲಿದೆ ಎಂದು ಜಿಲ್ಲಾಧ್ಯಕ್ಷ ಸುಭಾಷ್ ಪಾಟೀಲ್ ತಿಳಿಸಿದ್ದಾರೆ. ಸತತ 2ನೇ ಬಾರಿಗೆ ಐಪಿಎಲ್ ಟಿ20 ಪ್ರಶಸ್ತಿ ಜಯಿಸಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಸೇರಿದಂತೆ ಗಣ್ಯರು ಅಭಿನಂದನೆ ಸಲ್ಲಿಸಿ ಶುಭ ಹಾರೈಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ವನಿತಾ ವಿಹಾರ.
2: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ. ಗೆಳತಿಯರಿಗೆಲ್ಲ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಸ್ವೀಡನ್ನಿನ ಕನ್ನಡತಿ ಡಾಕ್ಟರ್ ಮಂಜುಳಾ ದೇಶಪಾಂಡೆ ಅವರೊಂದಿಗೆ ಮಾತು. ಕಾರ್ಯಕ್ರಮವನ್ನ ನಡೆಸಿಕೊಡುತ್ತಾರೆ ಮಂಜುಳಾ ಪುರಾಣಿಕ್.
3: ಗೆಳತಿಯರಿಗೆಲ್ಲ ನಮಸ್ಕಾರ. ಗೆಳತಿಯರೇ, ನಮ್ಮ ಗೆಳತಿಯರ ಸಂಖ್ಯೆ ಬರೀ ನಮ್ಮ ಊರುಗಳಿಗೆ ನಮ್ಮ ರಾಜ್ಯಕ್ಕೆ ಇಷ್ಟಕ್ಕೆ ಸೀಮಿತ ಆಗಿಲ್ಲ. ನಮ್ಮ ಗೆಳತಿಯರು ದೂರ ದೂರದ ದೇಶಗಳೊಳಗೂ ಕೂಡ ನೆಲೆಸಾರ. ಆವಾಗ ಆವಾಗ ತಮ್ಮ ತಾಯ್ನಾಡಿಗೆ ಬಂದು ಹೋಗ್ತಾ ಇರ್ತಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮದೊಳಗ ಅಂತ ಒಬ್ಬ ಗೆಳತಿ ಡಾಕ್ಟರ್ ಮಂಜುಳಾ ದೇಶಪಾಂಡೆ ಅವರು. ಡಾಕ್ಟರ್ ಮಂಜುಳಾ ದೇಶಪಾಂಡೆ ಅವರು ಮೂಲತಃ ಧಾರವಾಡದವರು. ಇವತ್ತು ಅವರು ಸ್ವೀಡನ್ ಒಳಗ ನೆಲೆಸಿ ಅಲ್ಲೇ ಉದ್ಯೋಗವನ್ನ ಕೈಗೊಂಡು ಜೊತೆಗೆ ಕನ್ನಡ ಸಂಘವನ್ನ ಕಟ್ಟಿ ಆ ಸಂಘದ ಮೂಲಕ ಹಲವಾರು ಕಾರ್ಯಚಟುವಟಿಕೆಗಳನ್ನ, ಒಂದು ಓದುವಿಕೆ ಆಗಿರ್ಬಹುದು, ಬೇರೆ ಬೇರೆ ಅಡುಗೆ ಕ್ಲಾಸ್ಗಳಾಗಿರ್ಬಹುದು, ಸಂಗೀತ ಆಗಿರ್ಬಹುದು, ಈ ತರ ಅವರು ಈ ಸಂಘದ ಮೂಲಕ ಅಲ್ಲಿ ಒಂದು ಕನ್ನಡಾಭಿಮಾನವನ್ನ ಬೆಳೆಸ್ತಾರೆ.

0: ಈ ಗೆಳತಿಯೊಂದಿಗೆ ನಾವು ಮಾತನಾಡಿ ಇನ್ನೊಂದ್ ಸ್ವಲ್ಪ ವಿವರವಾದ ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮಸ್ಕಾರ ಡಾಕ್ಟರ್ ಮಂಜುಳಾ ದೇಶಪಾಂಡೆ ಅವರು.
1: ನಮಸ್ಕಾರ ಮೇಡಮ್.
0: ಡಾಕ್ಟರ್ ಮಂಜುಳಾ ದೇಶಪಾಂಡೆ ಅಂದ ಕೂಡ್ಲೇನ ನಮ್ಮ ಊರಿನ ಗೆಳತಿ, ನಮ್ಮ ಅಕ್ಕಪಕ್ಕದ ಗೆಳತಿ ಅನ್ನೋ ಅಭಿಮಾನ ನಮಗ. ಖಂಡಿತವಾಗಿಯೂ ತಾವು ಧಾರವಾಡದವರೇ. ತಮ್ಮ ಓದು ವಿದ್ಯಾಭ್ಯಾಸ ಎಲ್ಲೆಲ್ಲ ಆತು, ಸ್ವೀಡನ್ ಒಳಗೆ ಹೋಗಿ ನೆಲೆಸಲಿಕ್ಕೆ ಏನ್ ಕಾರಣ ಒಂದ್ ಸ್ವಲ್ಪ ಹೇಳ್ತೀರಿ?
1: ನಾ ಹುಟ್ಟಿ ಬೆಳೆದದ್ದು ಗದಗ ಒಳಗ. ಹೈಸ್ಕೂಲ್ ಒಳಗಿದ್ದಾಗ ನಾವು ಧಾರವಾಡಕ್ಕೆ ಬಂದ್ವಿ. ಅವಾಗ್ಲಿಂದ ನಾನು ಸುಮಾರು ಒಂದ್ 14 ವರ್ಷ ಧಾರವಾಡದೊಳಗಿದ್ದೆ. ಅಂದ್ರ ಫಾರ್ಮೇಟಿವ್ ಇಯರ್ಸ್ ಅಂತ ಏನ್ ಹೇಳ್ತೀವಿ ನಾವು, ನಮ್ಮ ಹವ್ಯಾಸ ಆಸಕ್ತಿ ಓದು ಬಗ್ಗೆ ನಮ್ದು ಇಚ್ಛೆ ಏನ್ ಒಂದು ರೂಪುಗೊಳ್ತದ, ಆ ಟೈಮ್ ಒಳಗ ನಾ ಧಾರವಾಡದಾಗಿದ್ದೆ. ಸಂಗೀತದ ಬಗ್ಗೆ ನನ್ನ ಆಸಕ್ತಿ ಆಗಿರ್ಬಹುದು, ಸಾಹಿತ್ಯದ ಬಗ್ಗೆ ಧಾರವಾಡದೊಳಗ ಯಾರ ಜೊತೆ ಮಾತಾಡಿದ್ರು ಅದು ಒಂಥರ ಸಮೃದ್ಧಿ ಇರ್ತದ ಮಾತು, ಹಿಂಗ ಒಣ ಪೊಳ್ಳಿರಂಗಿಲ್ಲ. ಆ ತರದ ಮಾತಿನಿಂದ ಅದ್ ಬಹಳ ನನ್ಗ ಇನ್ಫ್ಲೂಯೆನ್ಸ್ ಆಗ್ಯದ ಅಂತ ಹೇಳ್ಬಹುದು.

0: ಇತ್ತು. ಸೊ ಹೈಸ್ಕೂಲ್ ನಾಗ ಇದ್ದಾಗ ನಾ ಇಲ್ಲಿ ಬಂದೆ, ಸಂಗೀತ ಕಲೀಲಿಕ್ಕೆ ಶುರು ಮಾಡಿದೆ. ಸುಮಾರು ಕಾರ್ಯಕ್ರಮ ಅವಾಗ ಧಾರವಾಡದೊಳಗೆ ಓವರ್ ನೈಟ್ ಪ್ರೋಗ್ರಾಮ್ಸ್ ಇರ್ತಿದ್ವು, ಅಟೆಂಡ್ ಮಾಡ್ತಿದ್ವಿ. ಎಲ್ಲಾ ಕವಿಗಳು, ನಮ್ಮ ಗುರುಗಳು ಎಲ್ಲರೂ ಸಿಗ್ತಿದ್ರು. ಹಿಂಗಾಗಿ ಅದು ಒಂಥರ ಸಮೃದ್ಧವಾದ ಬದುಕಂತ ಹೇಳ್ಬಹುದು. ಮುಂದೆ ನಾನು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಒಳಗೆ ಹೋಮ್ ಸೈನ್ಸ್ ಮಾಡಿದೆ, ಮಾಸ್ಟರ್ಸ್ನು ನಾನು ಅಲ್ಲೇ ಮಾಡಿದೆ, ಟೆಕ್ಸ್ಟೈಲ್ಸ್ ಅಂಡ್ ಕ್ಲೋದಿಂಗ್ ಅನ್ನೋ ವಿಷಯದೊಳಗ. ಆಮೇಲೆ ಅದನ್ನ ಓದುವಾಗ ನನ್ಗೆ ಇಲ್ಲಿ ಆಕಾಶವಾಣಿ ಒಳಗೆ ಕ್ಯಾಶುವಲ್ ನ್ಯೂಸ್ ರೀಡರ್ ಅಂತ ಅಪಾಯಿಂಟ್ಮೆಂಟ್ ಆಯ್ತು. ಆಮೇಲೆ ಮಾಸ್ಟರ್ಸ್ ಮುಗಿಸಿ ನಾ ದಾಂಡೇಲಿ ಒಳಗೆ ಕೆಲಸ ಮಾಡ್ತಿದ್ದೆ, ಆವಾಗ್ಲೂ ಸಹ ನಾ ಇಲ್ಲಿ ಆಕಾಶವಾಣಿ ಧಾರವಾಡಕ್ಕೆ ಬರ್ತಿದ್ದೆ. ಆಮೇಲೆ ಕೆಲಸದ ಸಲುವಾಗಿ ನಾ ಬೆಂಗಳೂರಿಗೆ ಹೋದೆ, ಅವಾಗ್ನೂ ನಂದು ಆಕಾಶವಾಣಿ ನಂಟು ಮುಂದುವರಿತು. ಸುಮಾರು ವರ್ಷ ನಾನು ಬೆಂಗಳೂರು ಆಕಾಶವಾಣಿಗೂ ಕ್ಯಾಶುವಲ್ ನ್ಯೂಸ್ ರೀಡರ್ ಅಂತ ಕೆಲಸ ಮಾಡ್ತಿದ್ದೆ. ಬೆಂಗಳೂರು ಯೂನಿವರ್ಸಿಟಿ ಒಳಗೂ ನಾ ಟೀಚರ್ ಅಂತ ಕೆಲಸ ಮಾಡ್ತಿದ್ದೆ. ನಮ್ಮ ಮನೆಯವರು SKF ಅಂತ ಒಂದು ಕಂಪ್ನಿ ಅದ, ಬಾಲ್ ಬೇರಿಂಗ್ಸ್ ಕಂಪ್ನಿ ಅದು, ಅದು ಸ್ವೀಡಿಶ್ ಕಂಪ್ನಿ, ಅದರೊಳಗೆ ಕೆಲಸ ಮಾಡ್ತಿದ್ರು. ಅವಾಗ 2013 ಅವ್ರಿಗೊಂದು ಇಂಟರ್ನ್ಯಾಷನಲ್ ಅಸೈನ್ಮೆಂಟ್ ಬಂತು, 2 ವರ್ಷದ ಸಲುವಾಗಿ ಸ್ವೀಡನ್ ಹೋಗ್ಬೇಕಾದ್ರು. ಸೊ ಹೋದ್ವಿ. ಅವಾಗ ಹೋಗಿದ್ದು 2 ವರ್ಷಕ್ಕಂತ ಹೋಗಿತ್ತು, ಅದು ಮುಂದುವರಿತು, ಹಂಗ ಅಲ್ಲೇ ನೆಲೆ ಊರಿದ್ವಿ ಅಂತ.
1: ಅಂದ್ರೆ ಇಷ್ಟು ಒಂದು ಮೂಲ ಎಲ್ಲವನ್ನು ಧಾರವಾಡ ಇಲ್ಲೇನೆ ನೀವು ಪಡ್ಕೊಂಡು ಬೆಂಗಳೂರಲ್ಲಿ ಮುಂದುವರೆಸ್ಕೊಂಡು ಇವತ್ತು ಸ್ವೀಡನ್ ನಲ್ಲಿ ನೆಲೆಸಿದ್ದೀರಿ. ಈಗ ಮಂಜುಳಾ ಅವ್ರೆ, ಸ್ವೀಡನ್ ನಲ್ಲಿ ನಿಮ್ಮ ಒಂದು ಓದು ಈ ಕಾರ್ಯವನ್ನ ಮುಂದುವರೆಸಿದ ಹೆಂಗ?
0: ಹೌದು, ಸ್ವೀಡನ್ ಹೋದ್ಮೇಲೆ ಹೆಚ್ಚಾನ್ ಹೆಚ್ಚು ಯುರೋಪಿಯನ್ ದೇಶ ಏನವ ಅಲ್ಲೇ ಭಾಷಾ ಬೇಕೇ ಬೇಕು ನಿಮ್ಗ. ಬಹಳ ಸಣ್ಣ ಸಣ್ಣ ದೇಶವು ಅವರು ಭಾಷಾ ಬಿಟ್ಟರೆ ತಮ್ಮತನವನ್ನು ಕಳ್ಕೋತೀವಿ ಅನ್ನೋ ಒಂದ್ ಅರಿವು ಉಳಿಸ್ಕೊಂಡಂತಹ ದೇಶವು. ನಮಗದು ಕಷ್ಟ ಆದ್ರೂ ಅವ್ರ ಮಟ್ಟಿಗೆ ಅದು ಸರಿನೇ. ನಿಮ್ ಭಾಷಾ ಇಲ್ಲ ಅಂದ್ರೆ ಈ ಸಾಫ್ಟ್ವೇರ್ ಲೈನ್ ಬಿಟ್ರೆ ಬೇರೆ ಎಲ್ಲೂ ನೀವು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನಿಮ್ಮ ದೈನಂದಿನ ಜೀವನ ನಡೀಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ. ಹಿಂಗಾಗಿ ನಾ ಇಲ್ಲಿ ಹೋಗುವಾಗ PhD ಮಾಡ್ತಿದ್ದೆ, ಹೋದ್ಮೇಲೆ ಮಕ್ಳು ಸಣ್ಣವ್ರು ಇದ್ರು, ಹಿಂಗಾಗಿ ನನ್ಗೆ ಅವ್ರನ್ನಷ್ಟ ಅಲ್ಲಿ ಕಳಿಸಿ ಇಲ್ಲಿ ಉಳಿಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ನಾವು ಹೋಗಿ ಒಂದ್ ವರ್ಷ ಭಾಷಾ ಕಲಿತೆ, ಸ್ವೀಡಿಶ್ ಕಲಿತೆ. ಇಂಟೆನ್ಸಿವ್ ದಿವಸಕ್ಕೆ 8-10 ತಾಸಿನ ಕಾಲೇಜ್ ಅದು, ಒಂದ್ ವರ್ಷದಾಗ ಕಲಿತೆ. ಆಮೇಲೆ ಕೆಲ್ಸಕ್ಕೆ ಅಪ್ಲೈ ಮಾಡಿದ ಕೂಡಲೇ ಅವ್ರು ಹೇಳಿದ್ರು PhD ಮುಗಿದ್ರ ಯೂನಿವರ್ಸಿಟಿ ಒಳಗೆ ಓಪನಿಂಗ್ಸ್ ಅವ ಅಂತ. ಸೊ ನಾ ಒಂದ್ ವರ್ಷ ಮಧ್ಯದಾಗ ಬಂದು PhD ಮುಗಿಸ್ಕೊಂಡು ಹೋಗಿ ನಾ ಯೂನಿವರ್ಸಿಟಿ ಒಳಗೆ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದೆ.
1: ಈಗ ಸ್ವೀಡಿಶ್ ಭಾಷೆಯಲ್ಲಿನೇ ನೀವು ಟೀಚ್ ಮಾಡ್ತೀರಿ?
0: ಹೌದು. ಅಲ್ಲಿ ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಏನದ ಅಂದ್ರೆ ಶೈಕ್ಷಣಿಕ ಭಾಷಾ ಮಾಧ್ಯಮ ಏನದ ಅದು ಸ್ವೀಡಿಶೇ ಅದ. ಪೋಸ್ಟ್ ಗ್ರಾಜ್ಯುಯೇಷನ್ ತನಕ ಕೆಲವೊಂದು ಸಬ್ಜೆಕ್ಟ್ ಅಂತೂ ಪೋಸ್ಟ್ ಗ್ರಾಜ್ಯುಯೇಷನ್ ಸಹಿತ ಸ್ವೀಡಿಶ್ ನಾಗ ಅವ. ಸೊ ಹಿಂಗಾಗಿ ಇಂಗ್ಲಿಷ್ ಉಪಯೋಗ ಮಾಡ್ತೀನಿ ಅಂದ್ರೂ ಸ್ವೀಡಿಶ್ ಉಪಯೋಗ ಮಾಡೋದು ಕಂಪಲ್ಸರಿ ಅದ ಅಲ್ಲಿ.
1: ಈ ಸ್ವೀಡಿಶ್ ಭಾಷೆಯನ್ನ ಕಲಿಯುವಾಗ ತಮಗೆ ಏನ್ ಅನಿಸ್ತು, ಒಂದು ಅನುಭವ? ಈಗ ನಾವು ಇಲ್ಲೇನೆ ನಮ್ಮ ಭಾರತದಲ್ಲೇನೆ ನಾವು ಒಂದು ಕೇರಳಕ್ಕೆ ಹೋದ್ರೆ ಮಲಯಾಳಂ ಕೇಳ್ತೀವಿ, ಮಹಾರಾಷ್ಟ್ರಕ್ಕೆ ಹೋದ್ರೆ ಮರಾಠಿ ಕೇಳ್ತೀವಿ. ಇವು ಅಕ್ಕಪಕ್ಕದ್ದಾದ್ರೂ ಒಂಚೂರು ಒಂದೇ ವಾಕ್ಯ ಎರಡು ವಾಕ್ಯನಾದ್ರೂ ಮಾತಾಡ್ತೀವಿ. ನಿಮಗ್ ಒಂದ್ಸಲಕ್ಕೆ ಇದು ಪೂರ್ತಿ ಭಿನ್ನವಾದ ಭಾಷೆ.
0: ಹೌದು.
1: ಹೆಂಗ ಅನಿಸ್ತು?
0: ಅದು ಇಂಗ್ಲಿಷ್ಗೂ ಹತ್ತಿರಿಲ್ಲ, ನಮ್ಗ್ ಗೊತ್ತಿರೋ ಯಾವ ಭಾಷೆಗೂ ಹತ್ತಿರಿಲ್ಲ. ಇವನ್ ಆಲ್ಫಾಬೆಟ್ಸ್ ಏನವ ಅವು ಸಹಿತ 3 ಎಕ್ಸ್ಟ್ರಾ ಅವ ಅಲ್ಲಿ. ಅದರದ್ದು ಪ್ರೊನೌನ್ಸಿಯೇಷನ್ ಆಗಿರ್ಬಹುದು. ಈಗ ಇಂಗ್ಲಿಷ್ ನಾಗ ಓನ್ ಓ ಅಂತ ಓದ್ತೀವಿ, ಸ್ವೀಡಿಶ್ ನಾಗ ಊ ಅಂತ ಓದ್ಬೇಕು ನೀವ್ ಅದನ್ನ. ಸೊ ಹಿಂಗಾಗಿ ಭಾರಿ ಚಾಲೆಂಜಿಂಗ್ ಅನಿಸ್ತಿತ್ತು. ಆದ್ರ ನಾ ಒಬ್ಬಕಿನ ಅಲ್ಲ, ಅಲ್ಲೆಲ್ಲ ಹಿಂಗ ಹೊರಗ್ಲಿಂದ ಬಂದವ್ರಿಗೆ ಗವರ್ಮೆಂಟ್ ಒಂದು ಫ್ರೀ ಕೋರ್ಸ್ ನಡೆಸ್ತದ. ಹಿಂಗ ಎಲ್ಲಾರೂ ಅದಕ್ಕೆ ಜಾಯಿನ್ ಆಗ್ತಾರ, ಎಲ್ಲಾರೂ ಸ್ವೀಡಿಶ್ ಕಲೀಲೇಬೇಕು, ಭಾಷಾ ಉಳಿಸ್ಬೇಕನ್ನೋ ಪ್ರಯತ್ನ ಅದು. ಹಿಂಗಾಗಿ ನಾವೆಲ್ಲಾರು ಸೇರಿ ಅದನ್ನ ಕಲೀಲಿಕ್ಕೆ ಪ್ರಯತ್ನ ಮಾಡ್ತಿದ್ವಿ, ಸಾಕಷ್ಟು ಪ್ರಯತ್ನ ಪಡ್ತಿದ್ವಿ. ತಪ್ಪು ತಪ್ಪು ಮಾತಾಡ್ತೀವಿ, ಇವತ್ತಿಗೂ ತಪ್ಪದ ಭಾಷಾ, ಆದ್ರೆ ಕಮ್ಯುನಿಕೇಶನ್ ಏನದ ಅದು ಸಾಧ್ಯ ಆಗ್ತದ. ಅಂದ್ರನ್ನ ಅರ್ಥ ಮಾಡ್ಕೊಳ್ಳೋದು ಆಮೇಲೆ ಬರ್ತಾ ಬರ್ತಾ ಆ ಭಾಷಕ್ಕ ಬ್ಯಾರೆ ಭಾಷಕ್ಕ ಸಿಮಿಲಾರಿಟೀಸ್ ಏನವ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋ ಒಂದು ಎಬಿಲಿಟಿ ಬೆಳೀತು. ಹೆಂಗ ಒಂದ ಸೆಂಟೆನ್ಸ್ ಒಳಗೆ ವರ್ಬ್ ಸೆಕೆಂಡ್ ಬರ್ಬೇಕಂತ ಈ ಇಂಗ್ಲಿಷ್ ನಾಗ ನೋಡಿದ್ರು ಹಂಗೆ ಅದ, ಅವೆಲ್ಲ ಅರ್ಥ ಆಗ್ಲಿಕ್ಕೆ ಶುರು. ಆದ್ರೆ ಅದು ಯಾರು ಬಿಡಿಸಿ ಹೇಳುದಿಲ್ಲ, ನೀವೇ ಪ್ರಯತ್ನ ಮಾಡ್ಬೇಕು. ಅದು ಹೋದಂಗ ಹೋದಂಗ ಎಷ್ಟು ಕಾಂಪ್ಲೆಕ್ಸ್ ಆಗ್ತದೆ ಅಂದ್ರೆ ನೀವು ಅದ್ರೊಳಗೆ ಡಿಬೇಟ್ ಮಾಡ್ಬೇಕು, ನೀವು ನ್ಯೂಸ್ ಪೇಪರ್ ಆರ್ಟಿಕಲ್ ಬರಿಬೇಕು ಪಾಸ್ ಆಗ್ಬೇಕಂದ್ರ. ಸೊ ಬಹಳ ಚಾಲೆಂಜಿಂಗ್ ಇತ್ತು. ಆದ್ರ ಅದು ಅನಿವಾರ್ಯ ಇತ್ತು ಭಾಷಾ ಕಲಿಯೋದು, ಎಲ್ಲಾರೂ ಕಲಿಬೇಕು. ಎಲ್ಲಿ ಹೋಗ್ತೀವಿ ನಾವು, ಅಲ್ಲಿ ಭಾಷಾ ಕಲಿಬೇಕನ್ನ, ಇಂಟಿಗ್ರೇಟ್ ಆಗ್ಬೇಕು ಅಂದ್ರೆ ಕಲಿಲೇಬೇಕು.
1: ಈಗ ತಮ್ಮ ಮಕ್ಕಳು ಅಲ್ಲಿ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಅಭ್ಯಾಸ ಮಾಡ್ತಾ ಇರ್ತಾರೆ, ಅಲ್ಲಿ ಇಂಗ್ಲಿಷ್ ಬಹುಶಃ ಒಂದು ಲ್ಯಾಂಗ್ವೇಜ್ ಆಗಿ ಇರ್ತದ, ಸ್ವೀಡಿಶೇ ಮೇನ್.
0: ಹೌದು.
1: ಹಂಗಾಗಿ ಮಕ್ಕಳು ಕೂಡ ಈಗ ಬಹಳ ಫ್ಲೂಯೆಂಟ್ ಆಗಿ ಮಾತಾಡ್ತಾ ಇರಬಹುದು.
0: ನಾವು ಹೋದಾಗ ನನ್ನ ಮಕ್ಳು ಹೈಸ್ಕೂಲ್ ನಾಗಿದ್ರು, ಹಿಂಗಾಗಿ ಅವ್ರಿಗೆ ಒಮ್ಮೆಲ್ಗೆ ಸ್ವೀಡಿಶ್ ಮೀಡಿಯಂ ಗಿನ್ ಮಾಡೋದು ಸಾಧ್ಯ ಇರ್ಲಿಲ್ಲ. ಅದು ಅಲ್ದ ನಾವ್ 2 ವರ್ಷಕ್ಕೆ ವಾಪಸ್ ಬರೋ ಯೋಚನೆ ಇಟ್ಕೊಂಡು ಹೋದವರು. ಹಿಂಗಾಗಿ ಅವರು ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಹೋಗ್ತಿದ್ರು. ಆದ್ರೆ ಅವ್ರ ಸ್ವೀಡಿಶ್ ಕಲಿಯೋದು ಅನಿವಾರ್ಯ ಇತ್ತು. ಹಿಂಗಾಗಿ ಅವ್ರಿಗೆ ಸ್ಕೂಲ್ನಾಗ ಸ್ಪೆಷಲ್ ಕ್ಲಾಸಸ್ ತಗೋತಾರ, ಬೇಸಿಕ್ಸ್ ನಿಂದ ಕಲಿಸ್ಲಿಕ್ ಶುರು ಮಾಡ್ತಾರ. ಹಿಂಗಾಗಿ ಮಕ್ಳು ಫ್ಲೂಯೆಂಟ್ ಆಗಿ ಮಾತಾಡ್ತಾರ. ಅವ್ರದ್ದು ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಇಂಗ್ಲಿಷೇ ಇತ್ತು, ಬಟ್ ಅದು

0: ಎಕ್ಸೆಪ್ಷನಲ್ ಕೇಸ್. ಎಲ್ಲಾರು ಹೆಚ್ಚು ಕಮ್ಮಿ ಸ್ವೀಡಿಶ್ ಸ್ಕೂಲ್ಗೆ ಹೋಗ್ತಾರ, ಯಾಕಂದ್ರೆ ಎಜುಕೇಶನ್ ಫ್ರೀ ಇರ್ತದ, ಮನಿ ಹತ್ರ ಸ್ಕೂಲ್ಸ್ ಇರ್ತಾವ, ಅದರದ್ ಬೆನಿಫಿಟ್ಸ್ ಅವ.
1: ಈಗ ಲೈಫ್ ಸ್ಟೈಲ್ ನಮಗೂ ಅವ್ರಿಗೂ ಏನು ಬಹಳಷ್ಟು ವ್ಯತ್ಯಾಸ ಕಂಡು ಬಂದದ್ದು ತಮಗ.
0: ಅವರು ತಮ್ಮ ಆರೋಗ್ಯ, ತಮ್ಮ ನ್ಯೂಟ್ರಿಷನ್ ಏನದಲ್ಲ, ಇದನ್ನ ಬಹಳ ಬಹಳ ಕಾಯ್ಕೋತಾರ. ನಮ್ ಕಡೆ 6 ತಿಂಗಳ ಕತ್ಲ ಥಂಡಿ ಇರ್ತದ, 6 ತಿಂಗಳ ಪೂರ್ತಿ ಬೆಳಕು ಮತ್ತ ಚಲೋ ವಾತಾವರಣ ಇರ್ತದ. ಸೊ ನಾವು ಥಂಡಿದ್ದಾಗ ನಮ್ ಟೆಂಡೆನ್ಸಿ ಏನು ಮನಿ ಒಳಗ್ ಕೂಡೋದು ಇಲ್ಲ. ಅವರೆಲ್ಲ 80-90 ವರ್ಷದವರು ಆ ಕತ್ತಲದೊಳಗ ಆ ಸ್ನೋ ಬಿದ್ದು ಐಸ್ ಆಗಿ ಸ್ಕಿಡ್ ಆಗ್ತಿರ್ತದ, ನೆಲ ನಡಿಲಿಕ್ಕೆ ಸಮಯ ಇರಂಗಿಲ್ಲ ಅಂತ, ಅದ್ರೊಳಗ ಕರೆಕ್ಟ್ ಬಟ್ಟಿ ಶೂಸ್ ಹಾಕೊಂಡು ಓಡ್ತಿರ್ತಾರ. ಕತ್ತಲದಾಗ ರಿಫ್ಲೆಕ್ಟರ್ ಜಾಕೆಟ್ ಹಾಕೋದಾರ, ಅಂದ್ರ ಮಂದಿ ಕಾಣಿಸ್ಬೇಕು, ಅವ್ರು ವೆಹಿಕಲ್ಸ್ ಅಡ್ಡ ಬಂದ್ರೆ ಕಾಣ್ಬೇಕು. ಆ ತರದ್ ಇರೋದ್ರಿಂದ ಅವ್ರು 89 ವರ್ಷಕ್ಕೆ ನೀವು ಎಲ್ಲಾರು ಡ್ರೈವ್ ಮಾಡೋದ್ ನೋಡ್ತೀರಿ, ಆರಾಮ್ಸೆ ಅಡ್ಡಾಡೋದ್ ನೋಡ್ತೀರಿ, ತಮ್ ತಮ್ ಕೆಲ್ಸ ತಾವ್ ಮಾಡ್ಕೊಳ್ಳೋದ್ ನೋಡ್ತೀರಿ. ಅಂದ್ರೆ ಹೆಲ್ತ್ ಬಗ್ಗೆ ತಮ್ಮ ಸ್ವಂತದ ಬಗ್ಗೆ ಕಾಳಜಿ ಏನದಲ್ಲ, ಇದನ್ನ ಅವ್ರು ಬಹಳ ಚಂದ ನೋಡ್ಕೋತಾರೆ. ಆಮೇಲೆ ಬಹಳ ವಿಶ್ವಾಸ, ಆನೆಸ್ಟಿ, ಇವೆಲ್ಲ ಬಹಳ ಕಾಣುವಂತ ಸೊಸೈಟಿ ಅದು. ಅಲ್ಲಿ ಒಬ್ಬರನ್ನೊಬ್ರು ಅಪನಂಬಿಕೆ ಅನ್ನೋದೇ ಇಲ್ಲ. ಈಗ ನಾನ್ ನಿಮ್ಗೆ ಏನೋ ಹೇಳಿದೆ ಅಂದ್ರ ಅದು ಸುಳ್ಳಿರಬಹುದು ಅನ್ನೋ ಥಾಟ್ ಇನ್ನೊಬ್ರಿಗೆ ಬರುವುದಿಲ್ಲ. ಅಷ್ಟು ಸೀದಾ ಸಾದ ಇದು. ಕಲ್ಚರಲಿ ಆಫ್ಕೋರ್ಸ್ ನಮ್ಗೆ ಅವ್ರಿಗೆ ಸಾಕಷ್ಟು ವ್ಯತ್ಯಾಸವ ಸಂಸ್ಕೃತಿ ಒಳಗ, ಆದ್ರ ಬೇಸಿಕ್ ಹ್ಯೂಮನ್ ನೇಚರ್ ಆಗ್ಲಿ, ವ್ಯಾಲ್ಯೂಸ್ ಆಗ್ಲಿ, ನನ್ಗೆ ಹೋದಾಗ ಅನಿಸ್ತಿತ್ತು ರಾಮರಾಜ್ಯ ಅಂತ ಏನ್ ಕಲ್ಪನಾ ಅದಲ್ಲ ಅದ್ ಇದೆ ಅದ. ಆದ್ರೆ ಜೀವನ್ ಕಷ್ಟದ, ಅಂದ್ರ ಅದೇ ಕತ್ಲ ಸಲುವಾಗಿ ಥಂಡಿ ಸಲುವಾಗಿ ಆಗ್ಲಿ.
1: ನಿಮಗ್ ಅಲ್ಲಿಗೆ ಹೋದ ತಕ್ಷಣನೇ ಒಂದು ಹೊಂದಾಣಿಕೆಗೆ ಕಷ್ಟ ಅಂತ ಅನಿಸ್ಲಿಲ್ಲ?
0: ಕೆಲವೊಂದು ವಿಷಯದೊಳಗೆ ಕಷ್ಟ ಆಗ್ತದೆ, ಯಾಕಂದ್ರ ಮಿಡ್ಲ್ ಏಜ್ ದಾಟಿದ್ಮೇಲೆ ನಾವು ಬಹಳಷ್ಟು ರಿಜಿಡ್ ಆಗ್ತೀವಿ, ನಮ್ಗೆ ಹಿಂಗ ಬೇಕು ಅಂತಂದ್. ಸಣ್ಣ ವಯಸ್ಸಿನಾಗ ಒಂಚೂರ್ ಫ್ಲೆಕ್ಸಿಬಲ್ ಇರ್ತೀವಿ. ಆ ದೃಷ್ಟಿಯಿಂದ ಸೋಷಿಯಲ್ ಇಂಟಿಗ್ರೇಷನ್ ಕಷ್ಟ ಆಯ್ತು. ಬಟ್ ಇವೆಲ್ಲ ವಿಷಯ ನನ್ಗೆ ಬಹಳ ಸೇರ್ತಿತ್ತು. ಟೈಮ್ ಸೆನ್ಸ್, ನೀವು ಎಷ್ಟು ಹೇಳ್ತೀರಿ 3 ನಿಮಿಷ ಮೊದಲು ಅವ್ರು ನಿಮ್ ಮುಂದಿರ್ತಾರೆ ಯಾರಿಗೆ ಟೈಮ್ ಕೊಟ್ರು. ಆಮೇಲೆ ಇವು ಹೇಳಿದ್ನಲ್ಲ, ಏನೋ ಒಂದ್ ಅಂಗಡಿಗೆ ಹೋಗಿ ಸಾಮಾನ್ ತಗೊಂಬಂದ್ರಿ, ಇದು ಕೆಟ್ಟದಂದ್ರೆ ಇದು ಯಾಕೆ ಕೆಟ್ಟದ, ಇದು ನೀವು ಕೇಳಿಸಿರಿ, ಇದು ಪ್ರಶ್ನೆನೇ ಇಲ್ಲ. ಸೀದ್ ತಗೋತಾರ, ಹೌದ್ ನಿಮ್ ನಂಬ್ತಾರವ್ರು. ಆಮೇಲೆ ಅವರು ಮಾಡೋರು ಕನ್ಸ್ಯೂಮರ್ಸ್ ಹಂಗೆ ಇರ್ತಾರ, ಅಂದ್ರೆ ಎರಡೂ ಸೈಡ್ ನಿಂದ ಅದ. ಅದು ಆ ತರದ ದೃಷ್ಟಿಯಿಂದ ನನ್ಗೆ ಬಹಳ ಚಲೋ ಅನಿಸ್ಲಿಕ್ ಶುರು ಆಯ್ತು. ಖರೆ ನಾನ್ ಮಿಸ್ ಮಾಡ್ಕೋತೀನಿ ನಮ್ ದೇಶ, ನಮ್ ಜನ, ನಮ್ ಭಾಷಾ.
1: ಸಹಜ ಅಂದ್ರೆ ನಮ್ಮ ರಕ್ತಗತವಾಗಿ ಬಂದದ್ದು,
0: ಅದೇ
1: ಬಿಟ್ಟಿರೋದು ಕಷ್ಟನೇ. ಆದ್ರೆ ಬೇರೆ ದೇಶಗಳಿಗೆ ನಾವು ಹೋಲಿಸಿದಾಗ ಹೇಗೆ ನಾವು ಭಿನ್ನ ಆಗಿವಿ ಅನ್ನೋ ದೃಷ್ಟಿ ಒಳಗ ನಾನು ನಿಮ್ಗೆ ಕೇಳಿದೆ.
0: ಕೆಲಸದ ದೃಷ್ಟಿ ಒಳಗಾಗ್ಲಿ ಬರ್ತಾ ಬರ್ತಾ ನೋಡಿದ್ರ ನಮ್ದು ಇದು ಒಂಚೂರ್ ದುಃಖದ ವಿಷಯ ಅದ. ಆದ್ರೂ ಯಂಗ್ಸ್ಟರ್ಸ್ ನೋಡಿದಾಗ ಆ ಕೆಲ್ಸದ ಬಗ್ಗೆ ನಿಷ್ಠ, ಎಸ್ಪೆಷಲಿ ಮೊಬೈಲ್ ಬಂದ ಮೇಲೆ ನಮ್ದು ಏನ್ ಕೆಲಸ ಮಾಡ್ತಿರ್ತೀವಿ ಅದಕ್ಕೆ 100% ಇರಂಗಿಲ್ಲ. ಎಲ್ಲಾರು ಎಷ್ಟು ಸಾಧ್ಯದ ಅಷ್ಟು ಸಿಂಪಲ್ ಕೆಲಸ ಸಿಗ್ಲಿ, ಎಷ್ಟು ಸಾಧ್ಯದ ಅಷ್ಟು ಈಸಿಯಾಗಿ ಮಾಡ್ಕೊಂಡು ಹೋಗುವಂತದ್ದು ಈ ಮೆಂಟಾಲಿಟಿ ಅಲ್ಲಿಲ್ಲ. ಹುಡುಗರು 9ನೇ ಕ್ಲಾಸ್ ಆದ್ಮೇಲೆ ಅವ್ರಿಗೆ ಜಿಮ್ನಾಸಿಯಂ ಅಂತಾರೆ, ಜಿಮ್ನಾಸಿಯಂ ಇಂಗ್ಲಿಷ್ ನಾಗ ಓದೋದಾದ್ರೆ, ಅದು 3 ವರ್ಷದ ಇಲ್ಲಿ ಹೆಂಗ್ ITI ಹಂಗಿರ್ತದ ಹಂಗ, ಅವಾಗ ಅವ್ರಿಗೆ ಇದ್ ಕೊಡ್ತಾರ, ಏನ್ ಇಂಟ್ರೆಸ್ಟ್ ಅದ ಅದನ್ನ ಓದ್ಬಹುದು. ಅವರು ಈಗ ಎಲೆಕ್ಟ್ರಿಷಿಯನ್ ಆಗ್ತಾರ, ಪ್ಲಂಬರ್ ಆಗ್ತಾರ, ಸಾಫ್ಟ್ವೇರ್ ಓದ್ಬಹುದು, ಸೋಷಿಯಾಲಜಿ ಓದ್ಬಹುದು, ಸೈಕಾಲಜಿ ಓದ್ಬಹುದು, ಹಿಂಗ. ಆಮೇಲೆ ಅವ್ ಎಲ್ಲಾ ಕೆಲ್ಸಕ್ಕೂ ಈಕ್ವಲ್ ರಿಸ್ಪೆಕ್ಟ್ ಅದ, ಅದ್ರೊಳಗ್ ಹೈರಾರ್ಕಿ ಇಲ್ಲ. ಹಿಂಗಾಗಿ ಇವತ್ತಿಗೆ ಅಲ್ಲಿ ಒಬ್ಬ ಪ್ಲಂಬರ್ ಏನ್ ದುಡಿತಾನ, ಒಬ್ಬ ಡಾಕ್ಟರ್ನು ಅಷ್ಟೇ ದುಡಿತಾನ. ಹಿಂಗಾಗಿ ಕೆಲ್ಸದ
1: ಡಿಗ್ನಿಟಿ
0: ಆಫ್ ಲೇಬರ್ ಅದ ಅಲ್ಲಿ. ಆಮೇಲೆ ಎಲ್ಲಾ ಪ್ರೊಫೆಷನ್ಸು ಅಷ್ಟೇ ಥ್ರೈವಿಂಗ್ ಅವ ಅಲ್ಲಿ. ಕಾಸ್ಟ್ ಆಫ್ ಲಿವಿಂಗ್ ಹೈ ಅದ, ಫಿಸಿಕಲ್ ಕಂಡೀಷನ್ಸ್ ಕಷ್ಟ ಅವ, ಬಟ್ ಜೀವನ ಅನ್ನೋದು ಬಹಳ ಶಾಂತ, ಅಂದ್ರೆ ಆನೆಸ್ಟ್ಲಿ ನಡೆಯುವಂತ ಜೀವನ ಅದು.
1: ಮತ್ತೆ ಇದು ಫುಡ್ ಹ್ಯಾಬಿಟ್ಸ್, ನಿಮಗೆ ಸಸ್ಯಾಹಾರಿಗಳಿಗೆ ಯಾವ ರೀತಿ ಕಷ್ಟಕರ ಅಂತ ಅನಿಸ್ಲಿಲ್ಲ?
0: ಅನಿಸ್ತದ. ಹೊರಗ್ ಏನು ಅಂದ್ರೆ ಏನು ಸಿಗುದಿಲ್ಲ ನಮ್ಗ. ಅಬ್ಸಲ್ಯೂಟ್ಲಿ ಹೋಟೆಲ್ಸ್ ಈಗ ಒಂದು ಅದು ಸ್ಟಾಕ್ಹೋಮ್ ನಾಗ, ನಮ್ ಕ್ಯಾಪಿಟಲ್ ಸಿಟಿ ಒಳಗ್ ಒಂದು ಸರವಣ ಭವನ್ ಆಗಿದೆ ವೆಜಿಟೇರಿಯನ್ ಹೋಟೆಲ್. ಅದ್ ಬಿಟ್ಟು ನಮ್ಗೆ ವೆಜಿಟೇರಿಯನ್ ಫುಡ್ ಸಿಗಂಗಿಲ್ಲ, ಸಿಕ್ರು ನಮ್ಮಂತ ಫುಡ್ ಸಿಗಂಗಿಲ್ಲ. ಈ ಹೊರಗ್ ತಿನ್ನೋ ರೂಲ್ಡ್ ಔಟ್, ಮನಿ ಒಳಗನ ಮಾಡ್ಬೇಕು ಏನ್ ಮಾಡಿದ್ರು. ಅದ್ರ ಸಾಮಾನ್ ಸಿಗ್ತಾವು ಇಲ್ಲಿ, ಅಷ್ಟು ವೆರೈಟಿ ಸಿಗ್ಲಿಕ್ಕಿಲ್ಲ. ತರಕಾರಿ ಗಿರ್ಕಾರಿ ಹಾಲು ಮೊಸರು ಎಲ್ಲ ಸಿಗ್ತದ. ಅಲ್ಲಿ ಬೆಳೆಯುವುದು ಥಂಡಿ ದೇಶ ಆಗಿದ್ರಿಂದ ಎಲ್ಲ ಬೆಳೆಯಂಗಿಲ್ಲ, ಇಂಪೋರ್ಟ್ ಆಗ್ತದ. ಆದ್ರೆ ಸಾಕಷ್ಟು ನಮ್ಗೆಲ್ಲ ಚಲೋ ಸಿಗ್ತದ.
1: ಇಂಪೋರ್ಟ್ ಆಗೋದ್ರಿಂದ ಕಾಸ್ಟ್ ಆಫ್ ಲಿವಿಂಗ್ ಕೂಡ ಹೈ.
0: ಹೌದು ಹೌದು, ಎಲ್ಲಾ ನಾರ್ಡಿಕ್ ದೇಶದೊಳಗ ಕಾಸ್ಟ್ ಆಫ್ ಲಿವಿಂಗ್ ಹೈ ಅದ, ಯಾಕಂದ್ರೆ ಅವೆಲ್ಲ ಥಂಡಿ ದೇಶ, ಎಲ್ಲ ಹೆಚ್ಚು ಕಮ್ಮಿ ಹೊರಗಿಂದಾನೆ ಬರ್ಬೇಕಲ್ಲಿ. ಅಲ್ಲಿದ್ ಮೇನ್ ಫುಡ್ ಅಂದ್ರೆ ಸೀ ಫುಡ್, ಯಾಕಂದ್ರೆ ಎಲ್ಲಾ ಕಡೆ ನೀರದ, ಲಕ್ಷಾನ್ಗಟ್ಲೆ ಕೆರೆಯವ ಸಮುದ್ರದ, ಹಿಂಗಾಗಿ ಸೀ ಫುಡ್ ಮೇನ್ ಅಲ್ಲಿದ್. ಅವರೆಲ್ಲ ನಾನ್ ವೆಜಿಟೇರಿಯನ್ಸ್. ಆದ್ರೆ ಇತ್ತೀಚೆಗೆ ವೀಗನ್ ಕಾನ್ಸೆಪ್ಟ್ ಬಂದಾಗಿಂದ ಸುಮಾರು ಜನ ವೀಗನ್ ಆಗಿ ಇದಾಗ್ಯಾರ, ಅದು ನಮ್ ಸಸ್ಯಾಹಾರಿಗಳಿಗೆ ಬಹಳ ಚಲೋ ಆಗಿದೆ.
1: ಮತ್ತೆ ಪೊಲ್ಯೂಷನ್ ಹೇಗೆ?
0: ಅಲ್ಲೆಲ್ಲ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನ ಪ್ರಮೋಟ್ ಮಾಡ್ತಾರ. ಹಿಂಗಾಗಿ ಟೋಲ್ ಇರ್ತಾವ, ನಮ್ ಕಾರ್ ಯೂಸ್ ಮಾಡ್ಬೇಕಂದ್ರ ಟೋಲ್ಸ್ ಇರ್ತಾವ, ಅವು ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಇರ್ತಾವ. ನೀವು ಒನ್ ಟೋಲ್ ಕ್ರಾಸ್ ಆದ್ರೆ ಇಷ್ಟು ರೊಕ್ಕ ಅಂತ ಆಟೋಮೆಟಿಕಲಿ ಡಿಡಕ್ಟ್

0: ಆಗ್ತದೆ.
1: ಅದು ದಿವಸಕ್ಕೆ 100 ಗಟ್ಟಲೆ ಕ್ರೋನರ್ಸ್ ಒಳಗ್ ಬರ್ತದೆ. ಹಿಂಗಾಗಿ ಸಾಮಾನ್ಯ ಮನುಷ್ಯಗ್ ಅಫೋರ್ಡ್ ಮಾಡ್ಲಿಕ್ಕೆ ಆಗಂಗಿಲ್ಲ. ಹಿಂಗಾಗಿ ಎಲ್ಲಾರು ಹೆಚ್ಚು ಕಮ್ಮಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ತಾರೆ. ಮತ್ತೆ ಅವು ಬಹಳ ಕನ್ವೀನಿಯಂಟ್, ಎಷ್ಟೇ ಸಣ್ಣ ಊರಿರ್ಲಿ ಅಲ್ಲೇ ಟ್ರಾಮ್ ಕನೆಕ್ಷನ್ ಇರ್ತದ, ಬಸ್ ಕನೆಕ್ಷನ್ ಇರ್ತದ, 10 ಬಸ್ ಸ್ಟಾಪ್ಸ್ ಇರ್ತಾವು. ಹಿಂಗಾಗಿ ಎಲ್ಲಾರು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ತಾರೆ. ಆಮೇಲೆ ರೂಲ್ಸ್ ಬಹಳ ಸ್ಟ್ರಿಂಜೆಂಟ್ ಅವ. ನೀವು ಕಂಪಲ್ಸರಿ ನೀವು ಅದನ್ನ ಟೆಸ್ಟಿಂಗ್ ಮಾಡಿಸ್ಲೇಬೇಕು. ಪೊಲ್ಯೂಷನ್ ಟೆಸ್ಟಿಂಗ್, ಕಾರ್ ಕಂಡೀಷನ್ ಟೆಸ್ಟಿಂಗ್ ಮಾಡಿಸ್ಲಿದ್ರೆ ನಿಮ್ಗೆ ಹೆವಿ ಫೈನ್ ಬೀಳ್ತದೆ, ಮತ್ತೆ ಲೈಸೆನ್ಸ್ ಎಲ್ಲ ಕ್ಯಾನ್ಸಲ್ ಆಗ್ತದೆ. ಹಿಂಗಾಗಿ ಅಲ್ಲೇ ಪೊಲ್ಯೂಷನ್ ಅನ್ನೋ ಹೆಸರೇ ಇಲ್ಲ ಅಂತ ಹೇಳ್ಬಹುದು.
0: ಈಗ ಮಂಜುಳ ಅವರ, ತಾವು ಹೋಗಿ ಅಲ್ಲಿ ಇರ್ಲಿಕ್ಕೆ ಶುರು ಮಾಡಿ ಸುಮಾರು 12 ವರ್ಷಗಳು ಆದ್ರೆ, ಈಗ ನಿಮ್ಮ ವೃತ್ತಿಯ ಜೊತೆಗೆ ಈ ಟೀಚಿಂಗ್ ಪ್ರೊಫೆಷನ್ ಅಲ್ಲಿ ಇದ್ದೀರಿ, ಭಾಷೆಯನ್ನ ಕಲ್ತಿದ್ದೀರಿ, ಹೋಗಿದಿರಿ, ಇದ್ ಅಲ್ಲದೆ ಬೇರೆ ಏನು ಹವ್ಯಾಸಗಳನ್ನ ಇಟ್ಕೊಂಡಿರಿ?
1: ನಾವು ಹೋದ ಕೂಡ್ಲೆ ನನ್ ಮಗ ಹಾಡ್ ಹಾಡ್ತಿದ್ದ, ನನ್ ಮಗಳು ಭರತನಾಟ್ಯ ಮಾಡ್ ಅಲ್ಲಿ ಹೋದ ಕೂಡಲೇ ಕಂಪ್ಲೀಟ್ ಕಟ್ ಆಫ್ ಆಗ್ತದ ಅನ್ನೋದಕ್ಕೆ ನಾವು ಮನಿ ಒಳಗನ್ನ ಪ್ರತಿ ತಿಂಗಳ ಏನ್ ಸ್ಮಾಲ್ ಕಮ್ಯುನಿಟಿ ಇತ್ತು ನಮ್ದು ಇಂಡಿಯನ್ಸ್, ಯಾರ್ಯಾರು ಗೊತ್ತಿದ್ರು ಅವ್ರನ್ನ ಅವ್ರವ್ರ ಮಕ್ಳು ಏನೇನ್ ಮಾಡ್ತಿದ್ರು ಅವ್ನ ಕರೆದ್ ಮನ್ಯಾಗ ಒಂದ್ ಸಣ್ಣ ಸಣ್ಣ ಕಾರ್ಯಕ್ರಮ ಮಾಡ್ತಿದ್ವಿ ಪ್ರತಿ ತಿಂಗಳ. ಅದು ಮಾಡ್ತಾ ಮಾಡ್ತಾ ಹೆಂಗತ್ತು, ಹೆಚ್ಚು ಕಡಿಮೆ ಇದ್ದವರೆಲ್ಲ ನಮ್ ಕನ್ನಡದವ್ರೆ, ಸ್ವಲ್ಪ ಮಂದಿ ಬೇರೆ ಇದ್ರು. ಅದಕ್ ಹಂಗಾಗಿ ನಾವು ಒಂದು ರಾಜ್ಯೋತ್ಸವ ಮಾಡೋಣ ಅಂತ ಮಾಡಿದ್ವಿ. ಅವಾಗ ಎಲ್ಲಾರಂದ್ರು ಮನೆಯೊಳಗೆ ಯಾಕೆ ಮಾಡೋದು, ಒಂದ್ ಸ್ವಲ್ಪ ದೊಡ್ಡ ಪ್ರಮಾಣದಾಗ ಮಾಡೋಣ ಅಂತ. ಹಂಗ ಮಾಡಿದ್ರು 100 ಗಟ್ಟಲೆ ಮಂದಿ ಬಂದ್ರು, ಬಹಳ ಚಲೋ ರೆಸ್ಪಾನ್ಸ್ ಇತ್ತು. ಅವಾಗ ನಾವು ಸ್ವೀಡನ್ ನಡಿಗರು ಅಂತ ಹೇಳಿ ಒಂದು ಕನ್ನಡ ಸಂಘ ಮಾಡಿದ್ವಿ. ಅದರಿಂದ ನಾವು ವರ್ಷಕ್ಕೆ 2 ಮೇಜರ್ ಹಬ್ಬ ಮಾಡ್ತೀವಿ. ಒಂದು ರಾಜ್ಯೋತ್ಸವ ನಮ್ಮ ಕಲ್ಚರಲ್ ಇವೆಂಟ್ ಅಂತೇಳಿ, ಯುಗಾದಿ ನಮ್ಮ ಹೊಸ ವರ್ಷಾರಂಭ ಅಂತ ಹೇಳಿ, ಇವೆರಡನ್ನ ಮೇಜರ್ ಕಲ್ಚರಲ್ ಇವೆಂಟ್ಸ್ ಅಂತ ಮಾಡ್ತೀವಿ. ಅದನ್ ಬಿಟ್ರೆ ಗಣೇಶ ಚತುರ್ಥಿ ಮಾಡ್ತೀವಿ. ನಮ್ಮ ರಿಲಿಜಿಯಸ್ ಇದು ನಮ್ಮ ಪೂಜಾ ವಿಧಾನ ಅದು ಇದು ಸಿಗ್ಲಿ, ಎಲ್ಲಾರ್ಗೂ ಅರ್ಥ ಆಗ್ಲಿ ಅಂತ ಹೇಳಿ ಅದೊಂದ್ ಮಾಡ್ತೀವಿ. ಅದ್ ಬಿಟ್ರೆ ಥಂಡಿ ಇರುವಾಗ ಇಂಡೋರ್ ಗೇಮ್ಸ್ ಅವು ಇದ್ ಮಾಡ್ತೀವಿ, ಚೌಕಾಬಾರ ಚಕ್ಕ ಆಡ್ತೀವಲ್ಲ ಅವೆಲ್ಲ ಆ ತರದ್ದು ಅವನ್ನೆಲ್ಲ ಆರ್ಗನೈಸ್ ಮಾಡ್ತೀವಿ. ಸೊ ಆ ತರದ್ದು ಸುಮಾರು ಆಕ್ಟಿವಿಟೀಸ್.
0: ಮಂಜುಳಾನ್ ಮನೆಗೆ ಹೋಗ್ಬೇಕು ಸ್ವೀಡನ್ ಗೆ ಅಂದ್ರೆ ಯಾವ ತಿಂಗಳು ಅಥವಾ ಈ ಇಲ್ಲಿಂದ ಇಲ್ಲಿವರೆಗೆ ಬರಬಹುದು ಅಂತ ಹೇಳ್ತೀರಿ?
1: ಜೂನ್ ನಿಂದ ಸೆಪ್ಟೆಂಬರ್ ತನಕ ಬಹಳ ಚಲೋ. ಜೂನ್ ಬಂದ್ರ ದಿವಸ ದೊಡ್ಡ ಸಿಗ್ತಾವು, ಸಮ್ಮರ್ ಸಿಗ್ತದ, ಕಲರ್ಫುಲ್ ಹೂವು ಗಿಡ ಎಲ್ಲ ಸಿಗ್ತಾವು. ಸೆಪ್ಟೆಂಬರ್ ಅಕ್ಟೋಬರ್ ತರ ಬಂದ್ರ ನಿಮ್ ಸಾಕಷ್ಟು ಆಪಲ್ಸ್ ನೋಡ್ಲಿಕ್ಕೆ ಸಿಗ್ತಾವು, ಫಾಲ್ ಕಲರ್ ಸಿಗ್ತದ ಆ ತರದ. ಸೊ ಹೆಚ್ಚು ಕಮ್ಮಿ ಮೇ ಎಂಡ್ ಲಿಂದ ಅಕ್ಟೋಬರ್ ತನಕ ಬರಬಹುದು.
0: ಈಗ ಮಂಜುಳ ಅವರ, ಸಂಗೀತದೊಳಗ ತಮಗೆ ಬಹಳ ಆಸಕ್ತಿ ಅಂತ ಹೇಳಿದ್ರಿ. ಧಾರವಾಡದೊಳಗೆ ನೀವು ಚಿಕ್ಕವರಿದ್ದಾಗ ಸಂಗೀತವನ್ನ ಕಲ್ತದ್ದು ಕೂಡ ತಮಗ ಅನುಭವ ಅದ, ಜೊತೆಗೆ ನಿಮ್ಮ ಮಗ ಸಂಗೀತ ಪ್ರೇಮಿ ಆಗಿರೋದ್ರಿಂದ ಅವನ ಸಲುವಾಗಿ ನೀವು ಅಲ್ಲೇನೆ ಸಂಗೀತವನ್ನ ಕಲಿಯುವ ವ್ಯವಸ್ಥೆ ಕೂಡ ಮಾಡಿದೆ ಅಂದ್ರಿ. ನಮ್ಮ ಕೇಳುಗರಿಗೆ ಒಂದು ಹಾಡು ಹೇಳಿ ತೋರಿಸಬಹುದಲ್ಲ?
1: ಖಂಡಿತವಾಗಿಯೂ. ಇದೊಂದು ಭಾವಗೀತೆ, ಮಹೇಶ್ ಭುಜಂಗ್ವಾಡಿ ಅವ್ರು.

0: ಪ್ರವಾಸ ಮಾಡುವ ಒಂದು ಹವ್ಯಾಸ ಕೂಡ ಅದ. ಎಲ್ಲೆಲ್ಲಿ ಹೋಗಿರಿ?
1: ನಾವು ಹೆಚ್ಚು ಕಮ್ಮಿ ಪ್ರವಾಸ ಶುರು ಮಾಡಿದ್ದ ಯುರೋಪ್ ಹೋದ್ಮೇಲೆ ಅನ್ಬಹುದು, ಇಲ್ಲಿದ್ದಾಗ ಆಗ್ತಿರ್ಲಿಲ್ಲ. ಅಕ್ಕಪಕ್ಕದೆಲ್ಲ ನಾರ್ಡಿಕ್ ಕಂಟ್ರೀಸ್, ನಾರ್ವೇ, ಫಿನ್ಲೆಂಡ್, ಡೆನ್ಮಾರ್ಕ್, ಐಸ್ಲೆಂಡ್, ಬಲ್ಗೇರಿಯಾ, ಬೆಲ್ಜಿಯಂ, ಫ್ರಾನ್ಸ್, ಯುಕೆ, ಸುಮಾರು ದೇಶ ಆಗ್ಯಾವು. ಇನ್ನು ಒಂದು ನಾಲ್ಕೈದು ದೇಶ, ಇಟಲಿ ಆಗ್ಯದ, ರೋಮ್ ಆಗ್ಯದ, ಇನ್ನೊಂದು ಎರಡು ಮೂರು ದೇಶ ಉಳಿದವು, ಅವನ್ನು ಮಾಡ್ಬೇಕಂತ ಬಹಳ ಆಶೆ ಅದ. ಆಮೇಲೆ ಅದ್ ನನ್ನ ಅನುಭವನ ದಾಖಲಾತಿ ಮಾಡ್ಬೇಕಂತ ಹೇಳಿ ನನ್ಗೆ ಬಹಳ ಆಶೆ ಅದ.
0: ಅದಕ್ಕೆ ಪುಸ್ತಕ ಏನಾದ್ರೂ ಬರ್ದಿರಿ? ಪ್ರವಾಸ ಕಥೆ
1: ಸಣ್ಣ ಸಣ್ಣ ಲೇಖನ ಬರೆದಿಟ್ಟಿರ್ತೀನಿ, ಎಲ್ಲೆಲ್ಲಿ ಹೋಗಿರ್ತೀನಿ ಅವಾಗ ಫೋಟೋಸ್ ಮತ್ತೆ ಅದ್ರದ್ದು ಮೇಜರ್ ಅಟ್ರಾಕ್ಷನ್ಸ್. ಆಮೇಲೆ ನನ್ಗ ಎಲ್ಲಿ ಹೋದ್ರು ನನ್ಗ ಒಂದು ಏನ್ ಸೇರ್ತದಂದ್ರ ಸಿಮಿಲಾರಿಟಿ ಬಿಟ್ವೀನ್ ಡಿಫ್ರೆಂಟ್ ಕಂಟ್ರೀಸ್ ಅಂಡ್ ದ ಡಿಫ್ರೆನ್ಸಸ್, ಇವೆರಡನ್ನ ನಂಗ ಸ್ಟ್ರೈಕಿಂಗ್. ಎಲ್ಲಿ ಹೋದ್ರು ಒಂದು ಪಾಯಿಂಟ್ ಪ್ರೂವ್ ಆಗ್ತದೆ, ಆಲ್ ಹ್ಯೂಮನ್ಸ್ ಆರ್ ದ ಸೇಮ್ ಅಂತ ಮಾತಾಡಿದಾಗ ನಂಗೆ ಅದ್ ಮಾತಾಡ್ಲಿಕ್ಕೆ ಬಹಳ ಸೇರ್ತದೆ ಎಲ್ಲರ ಜೊತೆ ಮಾತಾಡಿದಾಗ. ಪ್ಲಸ್ ಅವ್ರದ್ದು ಸಂಸ್ಕೃತಿ ಒಳಗೆ ನಮ್ಮ ಸಂಸ್ಕೃತಿ ಒಳಗೆ ಸಿಮಿಲಾರಿಟೀಸ್ ಅವ, ಸ್ಟ್ರೈಕಿಂಗ್ ಡಿಫ್ರೆನ್ಸಸ್ ಅವ, ಅವನ್ನ ನೋಟ್ ಡೌನ್ ಮಾಡ್ತೀನಿ.
0: ಅಂದ್ರ ದೇಶ ಸುತ್ತು ಕೋಶ ಓದು ಅನ್ನೋ ಹಂಗ ಬೇರೆ ಬೇರೆ ಕಡೆಗೆ ಅಡ್ಡಾಡಿದಾಗ್ಲೇನೆ ನಮ್ಗೆ ಈ ಒಂದು ಅನುಭವ ಆಗ್ಲಿ, ಈ ಒಂದು ವ್ಯತ್ಯಾಸ ಆಗ್ಲಿ, ತಿಳ್ಕೊಳ್ಬೇಕು ಅನ್ನೋ ಒಂದು ಕುತೂಹಲ ಆಗ್ಲಿ ಮೂಡ್ತದೆ ಅಂತ. ಇದರ ಜೊತೆಗೆ ತಾವು ಅಲ್ಲಿದ್ದುಕೊಂಡು ವೇದಗಳ ಅಧ್ಯಯನ ಕೂಡ ಮಾಡ್ತಾ ಇದ್ದೀರಿ.
1: ಹೌದು.
0: ಈ ಆಸಕ್ತಿ ಹೆಂಗ್ ಬಂತು?
1: ನನ್ಗ ಸಂಗೀತದೊಳಗ ಆಸಕ್ತಿ ಅದ, ಶ್ಲೋಕದೊಳಗ ಹಿಂಗದ, ರುದ್ರ ಕಲಿಬೇಕು ಅಂತ ನನ್ಗ ಆಸಕ್ತಿ ಇತ್ತು. ದೇವ್ರ ದಯದಿಂದ ನಂಗೆ ಬಹಳ ಚಲೋ ಗುರು ಸಿಕ್ರು. ಆದ್ರೆ ಅವ್ರು ಹೇಳಿದ್ರು ಬೊಮ್ಮೆಲ್ಗೆ ರುದ್ರ ಕಲೀಲಿಕ್ ಆಗುದಿಲ್ಲ, ಅದನ್ನ ಬೇಸಿಕ್ ನಿಂದ ಕಲ್ಕೊಂಡು ಹೋದ್ರಷ್ಟೇ ಅದು ಸಾಧ್ಯ ಆಗ್ತದ ಅಂತ ಹೇಳಿ ಹಂಗಾಗಿ ನಾನು ವೇದ ಕಲೀಲಿಕ್ ಶುರು ಮಾಡಿನಿ.
0: ಈಗ ಅದ್ರದ್ದು ಒಂದು ಶ್ಲೋಕ ಯಾವ್ದಾದ್ರು ಒಂಚೂರು ಹೇಳ್ತೀರಿ?
1: ಜಟ

0: ಅಂತೂ ದೂರದಲ್ಲಿ ಇದ್ರು ಕೂಡ ನಮ್ಮತನವನ್ನ ನೀವು ಎಲ್ಲೂ ಬಿಟ್ಕೊಟ್ಟಿಲ್ಲ. ಹಂಗಾಗಿ ದೂರ ದೇಶದಲ್ಲಿ ನೆಲೆಸಿದ್ರು. ನಮ್ಮ ಸಂಗೀತ, ಸಾಹಿತ್ಯ, ವೇದ, ಉಪನಿಷತ್ತು ಇವನ್ನ ಬಿಟ್ಟು ನೀವು ದೂರ ಇಲ್ವೇ ಇಲ್ಲ. ಅಂದ್ರೆ ದೈಹಿಕವಾಗಿ ಅಲ್ಲಿ ಇದ್ರೂ ಕೂಡ ನಿಮ್ಮ ಮನಸ್ಸು, ಇದು ಎಲ್ಲ ನಮ್ಮ ಸಂಸ್ಕೃತಿ, ನಮ್ಮ ಆಚಾರ ವಿಚಾರ ಇವನು ಮೈಗೂಡಿಸಿಕೊಳ್ಳುವುದರ ಜೊತೆಗೆ ಅಲ್ಲಿರುವಂತಹ ಜನರಿಗೂ ಇದರ ಪ್ರಾಮುಖ್ಯತೆಯನ್ನ ತಾವು ತಿಳಿಸ್ತಾ ಬಂದಿರಿ. ಬಹಳ ಸಂತೋಷ ಮಂಜುಳಾ. ಮಹಿಳೆಯರ ಸ್ಥಿತಿಗತಿ ಹೇಗಿದೆ
1: ಅಲ್ಲಿ? ನೀವು ಸಿಟಿಸನ್ಸ್ ಬಗ್ಗೆ ಮಾತಾಡ್ತಿದ್ರ, ಅಲ್ಲಿ ಮಹಿಳೆಯರು ಕೆಲಸ ಮಾಡ್ಲೇಬೇಕು. ಇಬ್ರು ಕೆಲಸ ಮಾಡಿದ್ರಷ್ಟೇ ಜೀವನ್ಸ ಆಗ್ತದೆ. ಅವು ಸೋಷಿಯಲಿಸ್ಟಿಕ್ ಕಂಟ್ರೀಸ್ ಅಲ್ಲಿ ಎಲ್ಲಾರ್ಗೂ ಸಮಾನ ಹಕ್ಕು ಅದ, ಸಮಾನ ಕರ್ತವ್ಯದ, ಸಮಾನ ಬೆನಿಫಿಟ್ಸ್, ಹೈರಾರ್ಕಿ ಇಲ್ಲ ಅಲ್ಲಿ. ಸೊ ನೀವು ನೋಡಿದ್ರ ವರ್ಕಿಂಗ್ ಪಾಪ್ಯುಲೇಷನ್ ಒಳಗ 53% ವಿಮೆನ್ ವರ್ಕಿಂಗ್ ಕಂಪೇರ್ ಟು ಮೆನ್. ಅಂದ್ರೆ ವರ್ಕಿಂಗ್ ಕ್ಲಾಸ್ ಒಳಗೆ ಹೆಂಗಸರೇ ಜಾಸ್ತಿ ಇದ್ದಾರೆ, ಎಲ್ಲರೂ ಕೆಲ್ಸಕ್ಕೆ ಹೋಗೇ ಹೋಗ್ತಾರೆ ಸರ್ ರೂಲ್. ಆಮೇಲೆ ಇಕ್ವಾಲಿಟಿ ಅದ, ಸಾಕಷ್ಟು ಫ್ರೀಡಮ್ನು ಅದ ಅವ್ರಿಗೆ. ಆದ್ರೂ ಅನಿಸ್ತದೆ ಎಲ್ಲೋ ಎಲ್ಲಾ ಕಡೆ ಇಂಥ ಮುಂದುವರ ದೇಶದೊಳಗೂ ಸಹಿತ ಹೆಂಗಸರಿಗೆ ಒಂದ್ ಸ್ವಲ್ಪ ಕಷ್ಟ ಜಾಸ್ತಿನೆ. ಅಂದ್ರ ಈಗ ಆ ಸೊಸೈಟಿ ಒಳಗ ಫ್ಯಾಮಿಲಿ ಸಿಸ್ಟಮ್ ನಾಗ ಅವ್ರು ಸಪರೇಟ್ ಆದ್ರೂ ಇದಾದ ನಂತರ ಹೆಣ್ಮಕ್ಳಿಗೆ ಮಕ್ಕಳದ ಇದು ಏನ್ ಜವಾಬ್ದಾರಿ ಬೀಳ್ತದ, ಅದ್ ಕಷ್ಟ ಏನದ, ಅದು ಇವತ್ತಿಗೂ ಹೆಂಗಸರಿಗೆ ಜಾಸ್ತಿ ಅದ. ಆದ್ರ ಓವರ್ಆಲ್ ನೋಡಿದ್ರ ಹೆಂಗಸರ ಸ್ಥಿತಿಗತಿ ಬಹಳ ಚಲೋ ಅದ
0: ಸೇಫ್ಟಿ ದೃಷ್ಟಿಯಿಂದ.
1: ಓ ನಡರಾತ್ರಿ ನೀವು ಕಾಡ್ನಾಗ ಹೋದ್ರು ಹೆಂಗಸರಿಗೆ ಏನೂ ಆಗೋದಿಲ್ಲ, ಯಾವ ತರದಿಂದನೂ ಇದು ಇಲ್ಲ. ಆಮೇಲೆ ಅಲ್ಲಿ ಕಾಡ್ ಸಿಕ್ಕಾಪಟ್ಟಿ ಇರೋದ್ರಿಂದ ಮೃಗಾನೂ ಅವ ಎಷ್ಟೊಂದು, ಆದ್ರ ಅವ್ರು ಅದಕ್ಕೂ ಹಾರ್ಮ್ ಮಾಡಂಗಿಲ್ಲ. ಆದ್ರ ಕಲಿಸ್ಕೊಡ್ತಾರೆ ಎಲ್ಲಾರ್ಗು ಹೆಂಗ್ ಅದ್ರಿಂದ ಪಾರಾಗ್ಬೇಕಂತ ಹೇಳಿ. ಹಿಂಗಾಗಿ ಸೇಫ್ಟಿ ಮನುಷ್ಯರಿಂದಾಗ್ಲಿ ಪ್ರಾಣಿಯಿಂದಾಗ್ಲಿ ಬಹಳ ಸೇಫ್ ಅದ. ಆಮೇಲೆ ಅವರು ದೇ ಆರ್ ವೆಲ್ ಇಕ್ವಿಪ್ಡ್, ಅವ್ರನ್ನ ಅವ್ರು ಪ್ರೊಟೆಕ್ಟ್ ಮಾಡ್ಕೊಳ್ಳೋ ಅಷ್ಟು ಇದು ಅವ್ರಿಗದ. ಆದ್ರೆ ನಾವೇನ್ ಹೋಗಿರ್ತೀವಿ ನಮ್ದ್ ಹೆಂಗಸರದು ಸ್ವಲ್ಪ ಚಾಲೆಂಜಿಂಗ್ ಆಗ್ತದ ಬದುಕು. ನಾ ಹೇಳ್ದಂಗ ಭಾಷಾ ಅದ್ರ ಇದರಿಂದ ಸಾಫ್ಟ್ವೇರ್ ಇಂಜಿನಿಯರ್ಸ್ ಬಿಟ್ರೆ ಬೇರೆ ಇದಕ್ಕೆ ಭಾಷಾದ್ ಬಹಳ ಕಷ್ಟ ಆಗ್ತದೆ. ಸೊ ಇದು ಒಂದ್ ದೊಡ್ಡ ಸ್ಟ್ರಗಲೆ, ಭಾಷಾ ಕಲ್ತು ಕೆಲ್ಸ ಹುಡುಕಿ ಇದ್ ಮಾಡೋದು. ಅದು ಅಲ್ದ ಕಲ್ಚರಲ್ ಕಾನ್ಫ್ಲಿಕ್ಟ್ಸ್ ಏನ್ ಬರ್ತಾವು ಅದು ಹೆಂಗಸರಿಗೆ ಬಹಳ ಇಂಪ್ಯಾಕ್ಟ್ ಆಗ್ತದೆ ಗಂಡಸರ್ಕಿಂತ. ಹಿಂಗಾಗಿ ನಾ ಒಂದ್ ಸ್ತ್ರೀ ಅಂತ ಒಂದು ಆರ್ಗನೈಸೇಷನ್ ಶುರು ಮಾಡ್ಲಿಕ್ಕತ್ತೀನಿ. ಸುಮಾರು ಹೊರಗ ಆನ್ ದ ಸರ್ಫೇಸ್ ನಿಮ್ ಏನ್ ನೀಡ್ಸ್ ಅವ ಅವೆಲ್ಲ ಸ್ಯಾಟಿಸ್ಫೈ ಆಗ್ತಾವಂತ ಅನ್ಸಿದ್ರು ಒಳಗ್ ಏನ್ ಇರ್ತಾವು ಅವನ್ನ ಬಹಳ ಕಷ್ಟದಿಂದ ಯಾರಿಗೂ ಹೇಳ್ಕೊಳಿಕ್ ಆಗುದಿಲ್ಲ ಹೆಂಗಸರಿಗೆ. ಸೊ ಆ ತರ ಸ್ಟ್ರಗಲ್ ನಾನು ನೋಡ್ತೀನಿ. ನಾವು ಸುಮಾರು ವರ್ಷ ಇದ್ದದ್ರಿಂದ ಆಮೇಲೆ ಸುಮಾರು ಆ ಫೇಸಸ್ ದಾಟಿದ್ರಿಂದ ಸುಮಾರು ಜನ ನನ್ ಕಾಲ್ ಮಾಡ್ತಾರ ಹೆಂಗ್ ಈ ಸಿಚುವೇಶನ್ ಆಗ ಅಂತ. ಅವಾಗ ನನ್ಗೆ ಅನಿಸ್ತು ಇದಕ್ಕೊಂದು ಪ್ಲಾಟ್ಫಾರ್ಮ್ ಬೇಕು ಇದನ್ನ ಸಾಲ್ವ್ ಮಾಡ್ಲಿಕ್ಕೆ ಅಂತ ಹೇಳಿ. ಹಿಂಗಾಗಿ ನಾನು

0: ಡಿಗ್ರಿ ಅನ್ನೋದ್ರೊಳಗ ಎಲ್ಲ ಹೆಂಗಸರಿಗೆ ಸಂಬಂಧಿದ್ದಂತ ಎಲ್ಲ ಕಲ್ಚರಲ್ ಇರ್ಬಹುದು, ಸೈಕೋಲಜಿಕಲ್ ಇರ್ಬಹುದು, ಇಮೋಷನಲ್ ಇರ್ಬಹುದು, ಪ್ರೊಫೆಷನಲ್ ಇರ್ಬಹುದು, ಎಲ್ಲಾನು ಪ್ರಾಬ್ಲಮ್ಸ್ ಅಂಡ್ ಸೊಲ್ಯೂಷನ್ಸ್ ಒಂದಕ್ಕೊಂದು ಕನೆಕ್ಟ್ ಮಾಡಿ ಇದ್ ಮಾಡ್ಬೇಕು ಅಂತ ಹೇಳಿ ಒಂದು ಆರ್ಗನೈಸೇಷನ್ ಶುರು ಮಾಡ್ಲಿಕ್ಕತ್ತೀನಿ. ದೃಷ್ಟಿಯಿಂದ ನಾನು ಒಂದು ಕೌನ್ಸಿಲಿಂಗ್ ಕೋರ್ಸ್ ಮಾಡ್ಲಿಕ್ಕತ್ತೀನಿ.
1: ಅದೇ ಒಂದು ಕೌನ್ಸಿಲಿಂಗ್ ಕೋರ್ಸ್ ಅನ್ನು ತಾವು ಮುಗಿಸಿದ್ರೆ ಇನ್ನೊಬ್ಬ ಮಹಿಳೆಯ ವೇದನೆಯನ್ನ, ಅವಳ ಮನಸ್ಸಿನ ಭಾವನೆಯನ್ನ, ಮಾನಸಿಕ ತುಮುಲವನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಸುಲಭ ಆಗ್ತದ ಅನ್ನೋದು. ಆಯ್ತು ಮಂಜುಳಾ ಅವ್ರ, ಈ ಒಂದು ಏನು ಯೋಜನೆ ಹಾಕೊಂಡಿದ್ದೀರಿ ಮಹಿಳೆಯ ಪರವಾಗಿ, ಮಹಿಳೆಗೆ ಒಂದು ಸಾಂತ್ವನ ನೆಮ್ಮದಿ ಒದಗಿಸಿಕೊಡ್ಬೇಕು ಅನ್ನೋದು ಬಹಳ ಸಂತಸವಾದ ವಿಷಯ. ಈ ವಿಷಯದಲ್ಲಿ ಇನ್ನೂ ಮುಂದುವರಿಯಿರಿ. ನೊಂದ ಮಹಿಳೆಯರಿಗೆ ತಮ್ಮಲ್ಲಿ ಒಂದು ಸಾಂತ್ವನ ಸಿಗ್ಲಿ, ಅವರೂ ನೆಮ್ಮದಿಯ ಬದುಕನ್ನ ಕಾಣ್ಲಿ ಅಂತ ನಾವು ಹಾರೈಸ್ತೀವಿ. ನಮಸ್ಕಾರ.
0: ನಮಸ್ಕಾರ, ತುಂಬು ಹೃದಯದ ಧನ್ಯವಾದಗಳು. ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಇದುವರೆಗೂ ಸ್ವೀಡನ್ನಿನ ಕನ್ನಡತಿ ಡಾಕ್ಟರ್ ಮಂಜುಳಾ ದೇಶಪಾಂಡೆ ಅವರೊಂದಿಗೆ ನಡೆಸಿದ ಮಾತುಕತೆ ಕೇಳಿದಿರಿ. ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.
2: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಈಗ ಸಮಯ ಸರಿಯಾಗಿ 12:30:22. ಈಗ ಕೆಲವು ಪ್ರಕಟಣೆಗಳು.
3: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
4: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಗುಟ್ಟು ಬಲ್ಲೆನು ನಾನು ಜಾಣೆ.
5: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
4: ಸೂರ್ಯ ಬಂದನೆ
5: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
4: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
3: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ.
6: ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ.
4: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ.
3: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 ಎಫ್ಎಂನಲ್ಲಿ.
2: ಕೆಳಗರೆ ಇಂದು ಸಂಜೆ 5:00 ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ ನಾವು ಆಯ್ದುಕೊಂಡ ಹಾಡಿನ ಪಟ್ಟಿ ಇಂತಿದೆ. ಮುತ್ತಣ್ಣ ಚಿತ್ರದಿಂದ

ಈ ಮೂರು ಚಿತ್ರದ ಹಾಡುಗಳಿಗಾಗಿ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273ಗೆ ಕಳಿಸಿ ಸಂಜೆ 4 ಗಂಟೆಯ ನಂತರ.

0: ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಬೆಳಕು. ಕೃಷಿ ಆಧಾರಿತ ಶಿಕ್ಷಣ, ಮಾಹಿತಿ, ಮನರಂಜನೆಯ ಗ್ರಾಮೀಣ ಸೊಗಡಿನ ಚರ್ಚೆ, ಅರಟೆ, ಸಂಭಾಷಣೆ, ಮಾತುಕತೆ ಸರಣಿ ಕೃಷಿ ಬೆಳಕು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಚಿತ್ರದುರ್ಗ.
1: ಇದುವರೆಗೂ ಕೆಲವು ಪ್ರಕಟಣೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಇನ್ನು ಮುಂದೆ 12:35 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಆರೋಗ್ಯ ಕಾರ್ಯಕ್ರಮ. ನಂತರ 1:10 ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.

0: ആകാശവാണി. ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ವಿಶ್ವ ಜೀರ್ಣಾಂಗ ಆರೋಗ್ಯ ದಿನದ ಸಂದರ್ಭದಲ್ಲಿ ದಿನದ ಮಹತ್ವ, ಧ್ಯೇಯವಾಕ್ಯ ಹಾಗೂ ಜೀರ್ಣಾಂಗದ ಆರೋಗ್ಯ ಈ ಕುರಿತು ಮೈಸೂರಿನ ಮಣಿಪಾಲ್ ಆಸ್ಪತ್ರೆಯ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಡಾ ಸತೀಶ್ ರಾವ್ ಅವರೊಂದಿಗೆ ಮಾತುಕತೆ ಕೇಳುವಿರಿ.
1: ಕೇಳುವರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಕೇಳುಗರೆ, ಪ್ರತಿ ವರ್ಷ ಮೇ ತಿಂಗಳ 29ನೇ ತಾರೀಕು ವಿಶ್ವ ಜೀರ್ಣಾಂಗ ದಿನ ಅಂದ್ರೆ ವರ್ಲ್ಡ್ ಡೈಜೆಸ್ಟಿವ್ ಡೇ ಅಂತೇಳಿ ಆಚರಿಸಲಾಗುತ್ತೆ. ಏನಿದು ಡೈಜೆಸ್ಟಿವ್ ಡೇ, ಯಾಕೆ ಜೀರ್ಣಾಂಗದ ಬಗ್ಗೆ ನಮಗೆ ಹೆಚ್ಚಿನ ಕಾಳಜಿ ವಹಿಸಿ ಅಂತೇಳಿ ಡಾಕ್ಟರ್ಸ್ ಎಲ್ಲ ಹೇಳ್ತಾ ಇದ್ದಾರೆ, ವಿಶ್ವದಾದ್ಯಂತ ಜಾಗೃತಿ ಕಾರ್ಯಕ್ರಮಗಳನ್ನ ಯಾಕೆ ಹಾಕೊಳ್ತಾ ಇದ್ದಾರೆ, ಪ್ರತಿ ವರ್ಷ ಒಂದೊಂದು ಧ್ಯೇಯವಾಕ್ಯ ಅಥವಾ ಥೀಮ್ ಅಂತ ಏನು ಕರಿತೇವೆ ಅದು ಈ ವರ್ಷದ್ದೇನಾಗಿದೆ, 2026ರಲ್ಲಿ ಏನೆಲ್ಲ ಚಟುವಟಿಕೆಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ, ಹಾಗೆ ಭಾರತದ ಮತ್ತೆ ಕರ್ನಾಟಕದ ಈ ಗ್ಯಾಸ್ಟ್ರೋ ಎಂಟರಾಲಜಿಸ್ಟ್ ಅಸೋಸಿಯೇಷನ್ಸ್ ಇದ್ದಾವೆ ಅವು ಏನೆಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಇನ್ನು ಕರ್ನಾಟಕ ಗ್ಯಾಸ್ಟ್ರೋ ಎಂಟರಾಲಜಿ ಅಸೋಸಿಯೇಷನ್ನ ಸೆಕ್ರೆಟರಿಗಳು ಮತ್ತೆ ಮೈಸೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಸೀನಿಯರ್ ಕನ್ಸಲ್ಟೆಂಟ್ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಮತ್ತು ಹೆಪಟಾಲಜಿಸ್ಟ್ ಆಗಿರುವ ಡಾಕ್ಟರ್ ಸತೀಶ್ ರಾವ್ ಏಕೆ ಅವರು ನಮ್ಮ ಜೊತೆಗೆ ಏನೆಲ್ಲ ಹಂಚಿಕೊಳ್ತಾ ಇದ್ದಾರೆ ಅದು ಇವತ್ತಿನ ಕಾರ್ಯಕ್ರಮದ ಮುಖ್ಯ ಹೈಲೈಟ್ಸ್. ಡಾಕ್ಟರ್ ಏಕೆ ಸತೀಶ್ ರಾವ್ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ
1: ಡಾಕ್ಟರ್. ಬಹಳಷ್ಟು ಜನಕ್ಕೆ ಹೊಟ್ಟೆ ನೋವು ಅಂತಿದ್ದಾಗೆ ಅಯ್ಯೋ ಮಾತು, ಯಾಕಂದ್ರೆ ಅದು ಅಯ್ಯೋ ಅನ್ಸುತ್ತೆ, ಅದಕ್ಕಾಗಿಯೇ ಜಾಗೃತಿ ದಿನಾನು ಇಟ್ಟಿದ್ದಾರೆ ವಿಶ್ವ ಜೀರ್ಣಾಂಗ ದಿನ. ಈ ಜೀರ್ಣಾಂಗ ಮನುಷ್ಯನ ಬಹಳ ಬಹಳ ಇಂಪಾರ್ಟೆಂಟ್ ಅಂಗ, ಅದು ಒಂದಲ್ಲ ಅನೇಕ ಸಬ್ ಕಾಂಪೋನೆಂಟ್ಗಳಿಂದ ಕೂಡಿರುತ್ತೆ. ಮೊದಲು ಈ ಜೀರ್ಣಾಂಗದ ಒಂದು ಪರಿಚಯ ಮಾಡಿ ಆಮೇಲೆ ಈ ದಿನ ಯಾಕೆ ಅಂತ ಚೂರು ಹೇಳ್ತೀರಾ?
2: ಖಂಡಿತವಾಗಿ. ನಮ್ಮ ಜೀರ್ಣಾಂಗ ಅಂತ ಹೇಳುವುದು ನಮ್ಮ ಬಾಯಿಯಿಂದ ಶುರುವಾಗುತ್ತೆ. ಬಾಯಿಯಿಂದ ಶುರುವಾಗಿ ಅನ್ನನಾಳ, ಈಸೋಫೇಗಸ್, ಸ್ಟಮಕ್, ನಂತರ ಸಣ್ಣ ಕರಳು, ದೊಡ್ಡ ಕರಳು, ನಂತರ ಗುದದ್ವಾರದವರೆಗೆ ಹೋಗುತ್ತೆ. ಇದಲ್ಲದೆ ಇದಕ್ಕೆ ಪೂರಕವಾಗಿ ನಮ್ಮ ಪಿತ್ತಜನಕಾಂಗ ಅಥವಾ ಲಿವರ್, ಗಾಲ್ ಬ್ಲಾಡರ್, ಪಿತ್ತನಾಳ, ಪ್ಯಾಂಕ್ರಿಯಾಸ್ ಅಂತ ಹೇಳೋದು ನಮ್ಮ ಜೀರ್ಣಕ್ರಿಯೆಯಲ್ಲಿ ಸಹಕರಿಸುತ್ತದೆ. ಜೀರ್ಣಾಂಗ ಅಂತ ಹೇಳೋದು ಬಹಳ ಒಂದು ಇಂಪಾರ್ಟೆಂಟ್ ಆರ್ಗನ್ ಆಗಿರ್ತದೆ. ನಮ್ಮ ಜೀರ್ಣಾಂಗ ಕೆಲಸ ಮಾಡಲಿಲ್ಲ ಅಂತ ಹೇಳಿದರೆ ಬೇರೆ ಆರ್ಗನ್ಗಳು ಕೆಲಸ ಮಾಡೋದು ಬಹಳ ಕಷ್ಟ ಆಗುತ್ತೆ. ಸೊ ನಮ್ಮ ಈಗ ಹೆಚ್ಚಿನ ಕಾಯಿಲೆಗಳಿಗೆ ನಮ್ಮ ಜೀರ್ಣಾಂಗದ ತೊಂದರೆಗಳೇ ಕಾರಣ ಅಂತೇಳಿ ಇತ್ತೀಚಿನ ಕಾರಣ ದಿನಗಳಲ್ಲಿ ಕಂಡು ಬರ್ತಾ ಇದೆ.
1: ಅದೊಂದು ಫ್ಯಾಕ್ಟರಿ, ನಮ್ಮ ಇಡೀ ಚೈತನ್ಯವನ್ನು ಉತ್ಪಾದಿಸುವ ಫ್ಯಾಕ್ಟರಿ ಅದೇ ಬಂದಾದ್ರೆ ಎಲ್ಲಿ ಚೈತನ್ಯ ಇರುತ್ತೆ?
2: ಹೌದು. ಯಾವುದೇ ರೀತಿಯ ನಮ್ಮ ಬಾಡಿಯಲ್ಲಿ ಈಗ ಕೊಬ್ಬು ಸಂಗ್ರಹ ಆಗ್ತಾ ಇರಬಹುದು ಅಥವಾ ಸರಿಯಾಗಿ ನಮ್ಮ ಚಟುವಟಿಕೆಗಳು ಸರಿಯಾಗಿ ಆಗ್ತಾ ಇಲ್ಲ ಅಂದ್ರೆ ಎಲ್ಲೋ ಜೀರ್ಣಾಂಗಕ್ಕೆ ಸಂಬಂಧಪಟ್ಟ ಒಂದು ಸಮಸ್ಯೆಗಳು ಬಂದಿದೆ ಅಂತ ಹೇಳಿ ಅರ್ಥ ಅಂತ ಹೇಳ್ಬಹುದು. ಇದಲ್ಲದೆ ನಾವು ಮೇ 29ರಲ್ಲಿ ಪ್ರತಿ ವರ್ಷ ನಾವು ವಿಶ್ವ ಜೀರ್ಣಾಂಗ ದಿನ ಅಥವಾ ವರ್ಲ್ಡ್ ಡೈಜೆಸ್ಟಿವ್ ಡೇ ಅನ್ನೋದನ್ನು ಹಮ್ಮಿಕೊಳ್ತಾ ಇದ್ದೇವೆ. ಇದು ಯಾಕೆ ಅಂತ ಹೇಳಿದ್ರೆ ಈ ಜೀರ್ಣಾಂಗದ ರೋಗಗಳ ಬಗ್ಗೆ ನಮ್ಮ ಜನಸಾಮಾನ್ಯರಿಗೆ ಇದರ ಒಂದು ಪರಿಚಯ ಮಾಡಿಸೋದು. ಎಲ್ರಿಗೂ ಬರೇ ಹಾರ್ಟ್ ಡಿಸೀಸ್ ಅಥವಾ ನ್ಯೂರಾಲಜಿಕಲ್ ಡಿಸೀಸ್ ಅಂತ ಒಂದು ಸಮಸ್ಯೆಗಳ ಬಗ್ಗೆ ಮಾತ್ರ ಅರಿವಿದೆ, ಮತ್ತು ಜೀರ್ಣ

0: ರೋಗವೂ ಇದೆ ಅಂತ ಹೇಳಿ ಬಹಳಷ್ಟು ಜನರಿಗೆ ಗೊತ್ತಿರೋದಿಲ್ಲ. ಜೀರ್ಣಾಂಗದ ಡಿಸೀಸ್ ಅಲ್ಲಿ ಕಾಯಿಲೆಗಳನ್ನು ಜನರು ಇಗ್ನೋರ್ ಮಾಡ್ತಾರೆ. ಅದರ ಬಗ್ಗೆ ಒಂದು ತಿಳುವಳಿಕೆ ಮೂಡಿಸ್ಲಿಕ್ಕೋಸ್ಕರವೇ ಒಂದು ವರ್ಲ್ಡ್ ಡೈಜೆಸ್ಟಿವ್ ಡೇ ಅಥವಾ ಜೀರ್ಣಾಂಗ ರೋಗಗಳ ದಿನ ಅಂತ ಹೇಳಿ ಒಂದನ್ನು ಧ್ಯೇಯವನ್ನು ಒಂದು ಮಾಡ್ತಾರೆ. ಈ ವರ್ಷದ ಒಂದು ಧ್ಯೇಯ ವಾಕ್ಯ ಅಥವಾ ಥೀಮ್ ಅಂದ್ರೆ ಏನಂತ ಹೇಳಿದ್ರೆ ಕ್ರಾನಿಕ್ ಡಯೇರಿಯಾ ಡೋಂಟ್ ಫ್ಲಶ್ ದ ಸೈನ್ಸ್ ಅವೇ ಅಂತ ಹೇಳ್ತೀವಿ. ಅಂದ್ರೆ ಅತಿಸಾರ ಭೇದಿ ಅಥವಾ ಕ್ರಾನಿಕ್ ಡಯೇರಿಯಾ ಇದನ್ನು ನಿರ್ಲಕ್ಷಿಸಬೇಡಿ. ಇದರಿಂದ ಆಗಿರುವ ಸಿಂಪ್ಟಮ್ಸ್ಗಳು ಅಥವಾ ಏನು ಇದಕ್ಕೆ ತೊಂದರೆಗಳಿದಾವಲ್ಲ ಇದನ್ನು ನಿರ್ಲಕ್ಷಿಸಬೇಡಿ ಅಂತ ಹೇಳೋದು ಈ ವರ್ಷದ ಒಂದು ಧ್ಯೇಯವಾಗಿದೆ. ಇದು ಯಾಕಂತ ಹೇಳಿದ್ರೆ ಈ ಒಂದು ಅತಿಸಾರ ಭೇದಿ ನಾವು ಸಾಮಾನ್ಯವಾಗಿ ಎಲ್ರಿಗೂ ನೋಡ್ತೀವಿ. ಭೇದಿ ಅಂತ ಹೇಳೋದು ಸಾಮಾನ್ಯವಾಗಿ ಎಲ್ರಿಗೂ ಆಗುತ್ತೆ. ಒಂದು ಲೈಫ್ ಟೈಮ್ ಅಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದೆರಡು ಸತಿ ಭೇದಿ ಆಗಿಯೇ ಆಗಿರ್ತದೆ. ಸಾಮಾನ್ಯವಾಗಿ ಒಂದು ಎರಡರಿಂದ ಮೂರು ದಿವಸದಲ್ಲಿ ಭೇದಿ ಕಡಿಮೆ ಆಗಿಬಿಡ್ತದೆ, ಯಾವುದು ಔಷಧಿಗಳಿಂದ ಕಡಿಮೆ ಆಗುತ್ತದೆ. ಇದನ್ನ ನಾವು ಸಿಂಪಲ್ ಡಯೇರಿಯಾ ಅಥವಾ ಕಾಮನ್ ಭೇದಿ ಅಂತ ಹೇಳ್ತೀವಿ. ಇದು ಬೇನ್ ಪ್ರಾಬ್ಲಮ್ ಕೊಡುದಿಲ್ಲ, ಬಟ್ ಕೆಲವರಿಗೆ ವಾರಾನುಗಟ್ಟಲೆ ಭೇದಿ ಆಗುವಂತದ್ದು ಅಂದ್ರೆ ನಾಲ್ಕು ವಾರಕ್ಕಿಂತಲೂ ಜಾಸ್ತಿ ಭೇದಿ ಆಗುವಂತದ್ದು ಆಗ್ತಾನೆ ಇರ್ತದೆ. ಇದನ್ನ ನಾವು ಕ್ರಾನಿಕ್ ಡಯೇರಿಯಾ ಅಂತ ಹೇಳ್ತೀವಿ. ಇದು ಯಾಕೆ ಮುಖ್ಯವಾಗಿದೆ ಅಂತ ಹೇಳಿದ್ರೆ ಬಹಳಷ್ಟು ಜನರು ಇದನ್ನು ನಿರ್ಲಕ್ಷಿಸ್ತಾರೆ, ಬೇರೆ ಬೇರೆ ಕಾರಣದಿಂದ ನಿರ್ಲಕ್ಷಿಸ್ತಾರೆ. ಒಂದು ಇದನ್ನು ಹೇಳಲಿಕ್ಕೆ ಒಂದು ನಾಚಿಕೆ, ನನಗೆ ಈ ರೀತಿ ಹೀಗೆ ಭೇದಿ ಆಗ್ತಾ ಇದೆ ಅಂತ ಹೇಳುವಂತದ್ದು, ಇದು ಹೇಳಲಿಕ್ಕೆ ನಾಚಿಕೆ ಆಗುವಂತದ್ದು. ಅಥವಾ ಕೆಲವೊಮ್ಮೆ ಇದನ್ನ ಆಸ್ಪತ್ರೆ ಒಂದು ಸೌಲಭ್ಯ ಇಲ್ಲದೆ ಇರುವಂತದ್ದು, ಮತ್ತೆ ಇದು ಸಿಂಪಲ್ ಕಾಯಿಲೆ ಇರಬಹುದು, ಗ್ಯಾಸ್ಟ್ರಿಕ್ ಇರಬಹುದು ಅಂತ ಹೇಳಿ ಸುಮ್ಮನೆ ಒಂದು ನಿಗ್ಲೆಕ್ಟ್ ಮಾಡುವಂತದ್ದು. ಈ ರೀತಿಯ ಕೆಲವು ಒಂದು ಇದರಿಂದ ನಮ್ಮ ಜನರ ಒಂದು ಭಾವನೆಗಳಿಂದ ಇದು ತುಂಬಾ ಡಿಲೇ ಆಗಿ ವೈದ್ಯಕೀಯ ಗಮನಕ್ಕೆ ಬರ್ತಾ ಇದೆ. ಅಂದ್ರೆ ಅವರು ವೈದ್ಯರನ್ನು ಭೇಟಿ ಮಾಡುವ ಟೈಮಲ್ಲೇ ಅವರಿಗೆ ತೊಂದರೆಗಳಾಗಿರ್ತದೆ ಇದರಿಂದ. ಯಾಕಂತ ಹೇಳಿದ್ರೆ ಇದು ಕೆಲವೊಮ್ಮೆ ಬಹಳ ತೊಂದರೆಗಳಿಗೆ ಕಾರಣ ಮಾಡಬಹುದು. ಉದಾಹರಣೆಗೆ ಈ ಕ್ರಾನಿಕ್ ಡಯೇರಿಯಾ ಆದಾಗ ಒಂದು ಬಾಡಿಲಿ ನೀರಿನಂಶ ಕಡಿಮೆ ಆಗುವಂತದ್ದು, ಮಾಲ್ ನ್ಯೂಟ್ರಿಷನ್ ಪೌಷ್ಟಿಕಾಂಶಗಳ ಕೊರತೆ ಆಗುವುದು, ರಕ್ತಹೀನತೆ ಆಗುವಂತದ್ದು,
1: ಸುಸ್ತಾಗುವಂತದ್ದು, ಕುಸಿದು ಬಿಟ್ಟಿರ್ತಾರೆ ಕೈಲಿ ಆಗಲ್ಲ.
0: ಹೌದು ಹೌದು. ಇದಲ್ದೆ ಒಂದು ವೀಕ್ ಆಗುವಂತದ್ದು ಅಥವಾ ದೇಹದ ತೂಕ ಕಡಿಮೆ ಆಗುವಂತದ್ದು ಎಲ್ಲ ಆಗ್ತದೆ. ಈ ಸ್ಟೇಜ್ ಅಲ್ಲಿ ಅವರು ವೈದ್ಯರ ಬಳಿಗೆ ಬರ್ತಾರೆ. ಸೊ ಇದನ್ನು ತಪ್ಪಿಸ್ಲಿಕ್ಕೋಸ್ಕರವೇ ಈ ವರ್ಷ ಕ್ರಾನಿಕ್ ಡಯೇರಿಯಾ ಡೋಂಟ್ ನಿಗ್ಲೆಕ್ಟ್ ಅಥವಾ ಡೋಂಟ್ ಫ್ಲಶ್ ದ ಸೈನ್ಸ್ ಅವೇ. ಇದಕ್ಕೆ ನಿಮ್ಗೆ ಏನಾದ್ರೂ ನಿಮ್ಗೆ ಇದಕ್ಕೆ ಅಂತ ಒಂದು ರೋಗ ಲಕ್ಷಣಗಳು ಕಂಡು ಬಂದ್ರೆ ಕ್ರಾನಿಕ್ ಡಯೇರಿಯಾ ಅಂತ ಹೇಳಿದ್ದಾರೆ, ಇದನ್ನು ನಿರ್ಲಕ್ಷಿಸಬೇಡಿ, ವೈದ್ಯರನ್ನು ಭೇಟಿ ಮಾಡಿ ಅಂತ ಹೇಳುದು ಈ ವರ್ಷದ ಧ್ಯೇಯ ವಾಕ್ಯವಾಗಿದೆ.
1: ಡಾಕ್ಟ್ರೆ, ಈ ಡೈಜೆಸ್ಟಿವ್ ಸಿಸ್ಟಮ್ ಚೆನ್ನಾಗಿರ್ಬೇಕು ಅಥವಾ ಗಟ್ ಹೆಲ್ತ್ ಅಂತಲೂ ನೀವು ಕರೀತೀರಾ?
0: ಹೌದು ಹೌದು.
1: ಚೆನ್ನಾಗಿ ಇಟ್ಕೋಬೇಕು ಅನ್ನೋದು ಎಲ್ಲರದು ಆಸೆನೆ. ಆದ್ರೆ ಬಾಯಿ ರುಚಿ ತಡಿಲಾರದೆ ಸಿಕ್ಕಿದ್ದೆಲ್ಲ ತಿಂತೇವೆ, ಜೊತೆಗೆ ಜಂಕ್ ಫುಡ್ ಸರ್ ಅದು ಬಹಳ ಅಟ್ರಾಕ್ಟಿವ್ ಅಲ್ಲ ಸರ್ ಅಂತ ಇನ್ನೊಂದಷ್ಟು ತಿಂತೇವೆ. ಆಮೇಲೆ ಇನ್ನೊಬ್ರು ಇನ್ಫ್ಲೂಯೆನ್ಸ್ ಮತ್ತೊಬ್ರು ಕೊಡಿಸಿದ್ರು, ಅದ ಏನೋ ಅವ್ರ ಜೊತೆಗೆ ಹೋಗಿದೀವಿ ಮತ್ತೆ ತಿಂದ ಇರಕ್ಕಾಗಲ್ಲ ಅಂತ ಹೇಳಿ ನಮ್ಮ ಹೊಟ್ಟೆಯನ್ನ ಕಸು ತೊಟ್ಟಿ ಮಾಡಿದೀವಿ. ಇದನ್ನ ಮತ್ತೆ ವಾಪಸ್ ಹೆಲ್ದಿ ಗಟ್ಟು ಮಾಡ್ಲಿಕ್ಕೆ ಏನ್ ಮಾಡ್ತೀವಿ?
0: ನೀವು ಬಹಳವಾಗಿ ಒಂದು ಇಂಪಾರ್ಟೆಂಟ್ ವಿಚಾರವನ್ನು ಹೇಳಿದಿರಲ್ಲಿ ಈಗ. ಯಾಕಂದ್ರೆ ನಮ್ಮ ಜೀರ್ಣಾಂಗ ಅಂತ ಹೇಳೋದು ನೀವು ಹೇಳಿದ ಹಾಗೆ ಕಸದ ತೊಟ್ಟಿ ಹಾಗೆ ನಾವು ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ಏನೇನೋ ತಿನ್ನುವಂಥದ್ದು, ಅದಕ್ಕೆ ಒಂದು ಕ್ಲೀನ್ ಇಲ್ಲದೆ ಇರುವ ಆಹಾರ ತೆಗೆದುಕೊಳ್ಳುವಂಥದ್ದು, ಅಥವಾ ಅದಕ್ಕೆ ಆಡೆಡ್ ಫುಡ್, ಪ್ರಿಸರ್ವೇಟಿವ್ ಹಾಕಿರುವ ಫುಡ್, ಕಲರಿಂಗ್ ಏಜೆಂಟ್ ಹಾಕಿದ ಫುಡ್ಗಳನ್ನು, ಅಥವಾ ಕೆಲವೊಮ್ಮೆ ಅದನ್ನ ಹಳಸಿದ ಆಹಾರಗಳನ್ನು, ಇಂಥದನ್ನೆಲ್ಲ ತಿನ್ನೋದ್ರಿಂದ ಏನಾಗುತ್ತಂದ್ರೆ ನಮ್ಮ ಜೀರ್ಣಾಂಗದ ಒಂದು ಆರೋಗ್ಯ ಕೆಡ್ತದೆ. ಇದರಿಂದ ಬಹಳಷ್ಟು ಪ್ರಾಬ್ಲಮ್ಗಳು ಕಂಡು ಬರ್ತದೆ. ಇದನ್ನು ಹೇಗೆ ಸರಿಪಡಿಸಬೇಕಂದ್ರೆ ಮುಖ್ಯವಾಗಿ ನಮ್ಮ ಆಹಾರದ ಬಗ್ಗೆ ಗಮನ ಇರಬೇಕು. ಶುಚಿಯಾಗಿರುವ ಆಹಾರಗಳನ್ನು ತೆಗೆದುಕೊಳ್ಬೇಕು, ಅಂದ್ರೆ ಒಂದು ಕ್ಲೀನ್ ಹೈಜಿನಿಕ್ ಫುಡ್ಗಳನ್ನು ತೆಗೆದುಕೊಳ್ಬೇಕು. ರೋಡ್ ಸೈಡ್ ಅಲ್ಲಿ ತಿನ್ನುವಂಥದ್ದು, ಅಥವಾ ತೆರೆದಿಟ್ಟ ಆಹಾರಗಳನ್ನು ತೆಗೆದುಕೊಳ್ಳೋದು, ಅಥವಾ ಕೈ ತೊಳಿದೇ ಆಹಾರವನ್ನು ತಿನ್ನುವಂಥದ್ದು ಎಂಥದ್ದು, ಅಥವಾ ಕೆಲವೊಮ್ಮೆ ನಾವು ಆಹಾರವನ್ನು ಪರೀಕ್ಷಿಸಿ ತಿನ್ನುವಂಥದ್ದು, ಏನೋ ಕೊಟ್ಟಿದ್ದಾರೆ ಅಂತ ಹೇಳಿ ತಿನ್ನುವಂಥದ್ದು, ಇದೆಲ್ಲ ಮಾಡೋದ್ರಿಂದ ನಮ್ಮ ಬಾಡಿಯಲ್ಲಿ ಅಥವಾ ಜೀರ್ಣಾಂಗಕ್ಕೆ ಸೋಂಕುಗಳಾಗ್ತವೆ. ಈ ಸೋಂಕುಗಳಾಗೋದ್ರಿಂದ ಭೇದಿ ಆಗ್ಬಹುದು, ಅಥವಾ ಜಾಂಡಿಸ್ ಆಗ್ಬಹುದು, ಅಥವಾ ಜ್ವರ ಜ್ವರ ವಾಂತಿ ಹೊಟ್ಟೆ ನೋವು ಅಂತದೆಲ್ಲ ಬರಬಹುದು.
1: ಫುಡ್ ಪಾಯ್ಸನ್ ಅಂತ ಹೇಳ್ಬಿಡ್ತಾರೆ,
0: ಹೇಳ್ಬಿಡ್ತಾರೆ. ಕರೆಕ್ಟ್ ಕರೆಕ್ಟ್. ಸೊ ಇದನ್ನು ತಪ್ಪಿಸಬೇಕಾದ್ರೆ ಒಂದು ಆಹಾರವನ್ನು, ಶುಚಿತ್ವವಾಗಿರುವ ಆಹಾರವನ್ನು ತೆಗೆದುಕೊಳ್ಬೇಕು, ಟೈಮ್ ಟೈಮಿಗೆ ಆಹಾರವನ್ನು ತೆಗೆದುಕೊಳ್ಬೇಕು. ಎರಡನೇದಾಗಿ, ಮೂರನೇದಾಗಿ ನೀವು ಹೇಳಿದಾಗೆ ಜಂಕ್ ಫುಡ್ಗಳನ್ನು ತೆಗೆದುಕೊಳ್ಬಾರ್ದು. ಈ ಜಂಕ್ ಫುಡ್ಗಳಲ್ಲಿ ಅತ್ಯಂತ ಹೆಚ್ಚಿನ ಅಂಶದಲ್ಲಿ ಈ ಮೈದಾ ಅಥವಾ ಕರಿದ ಪದಾರ್ಥಗಳು ಅಥವಾ ವಿಪರೀತ ಸಕ್ಕರೆ ಅಂಶಗಳು ಇರ್ತವೆ. ಇದು ನಮ್ಮ ಲಿವರಿಗೆ ಒಳ್ಳೆದಲ್ವೇ ಅಲ್ಲ. ಇದರಿಂದ ನಮ್ಮ ಲಿವರ್ ಅಲ್ಲಿ ಕೊಲೆಸ್ಟ್ರಾಲ್ ಅಥವಾ ಫ್ಯಾಟ್ ಡೆಪಾಸಿಷನ್ ಆಗಲಿ ಶುರುವಾಗುತ್ತೆ. ಹಾಗಾಗುವುದರಿಂದ ಲಿವರ್ ಡ್ಯಾಮೇಜ್ ಆಗುತ್ತೆ. ಇದಲ್ಲದೆ ನಮ್ಮ ಬಾಡಿಲಿ ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲೇ ವ್ಯತ್ಯಾಸ ಆಗಿ ಕೆಲವು ಕಾಯಿಲೆಗಳು ಕಂಡು ಬರ್ತವೆ. ಅದರಲ್ಲಿ ಮುಖ್ಯವಾಗಿ ಇರಿಟೇಬಲ್ ಬವಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ, ಆ ರೀತಿಯ ಒಂದು ಸಮಸ್ಯೆ ಕಂಡು ಬರ್ತದೆ. ಹೌದು, IBS ಅಂತ ಹೇಳ್ತೀವಿ. ಅಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ವ್ಯಕ್ತಿಗೆ ಈ ರೀತಿಯ ಆಹಾರಗಳನ್ನು ತೆಗೆದುಕೊಂಡಾಗ ಹೊಟ್ಟೆ ಉಬ್ಬರಿಸಿಕೊಂಡಾಗ ಆಗುದು, ವಿಪರೀತ ತೇಗು ಬಂದಾಗ
1: ಆಗುವಂತದ್ದು,
0: ಅಥವಾ ಇನ್ಕಂಪ್ಲೀಟ್ ಪಾಸಿಂಗ್ ಆಫ್ ದ ಮೋಷನ್ಸ್, ಸ್ವಲ್ಪ ಹೋಗ್ತಾರೆ ಪೂರ್ತಿ ಏನೋ ಕ್ಲೀನ್ ಆಗಿ ಆದಾಗ ಅನ್ಸಲ್ಲ, ಪದೇ ಪದೇ ಹೋಗ್ತಾ ಇರ್ತಾರೆ, ಈ ರೀತಿ ಸಮಸ್ಯೆಗಳು ಬರಬಹುದು. ಇದನ್ನು ನಾವು ಇರಿಟೇಬಲ್ ಬವಲ್ಸ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಸೊ ಇದು ಸಹ

0: ನಮ್ಮ ಒಂದು ಆಹಾರದ ಮೇಲೆ ಸರಿಯಾಗಿ ನಮಗೆ ಇದಿಲ್ಲದೆ ತಿನ್ನುವುದರಿಂದ ಆಗುವಂತ ಸಮಸ್ಯೆಗಳಾಗಿರ್ತದೆ. ಮುಖ್ಯವಾಗಿ
1: ಈ ಒಂದು ಆಹಾರ ತಗೊಂಡ್ರೆ ಸಮಸ್ಯೆ ಆಗತ್ತೆ. ಹಾಗಾದ್ರೆ ಎಂತ ಆಹಾರ ತಗೊಂಡ್ರೆ ನಮ್ಮ ಗಟ್ ಹೆಲ್ತ್ ಚೆನ್ನಾಗಿ ಇಟ್ಕೊಳ್ಬಹುದು? ಹೇಳೋದೇನೋ ಸುಲಭ, ಆದ್ರೆ ಟೈಮ್ ಟೈಮ್ ಅಂದ್ರೆ ಏನ್ ಟೈಮಿಂಗು? ವಯಸ್ಸು ಕೂಡ ಇಂಪಾರ್ಟೆಂಟ್. ಕಲ್ ತಿಂದ್ರು ಕರ್ಗಿಸ್ಕೋತಾರೆ ಅನ್ನೋ ಆ ಯಂಗ್ಸ್ಟರ್ಸ್ ಈ ಜಂಕ್ ಫುಡ್ ಅನ್ನು ಜಾಸ್ತಿ ತಿಂತ ಇರೋದನ್ನ ನೋಡಿದ್ದೇವೆ. ಅವ್ರಿಗೆ ಅದನ್ನ ಹೇಳಬೇಕು, ಇಲ್ಲಪ್ಪ ಕಲ್ಲೂನು ತಿನ್ರಿ, ಆದ್ರೆ ಯಾವ ಸಂದರ್ಭ ನೋಡ್ರಿ ಅಂತ.
0: ಹೌದೌದು, ಈ ಜಂಕ್ ಫುಡ್ ಅಂತ ಹೇಳೋದು ಮುಖ್ಯವಾಗಿ ನಮ್ಮ ಯಂಗ್ಸ್ಟರ್ಸ್ ಕನ್ಸ್ಯೂಮ್ ಮಾಡ್ತಾ ಇರುವಂತದ್ದು. ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಪ್ರಾಬ್ಲಮ್ಸ್ ಗಳು ನಾನು ಹೇಳಿದಾಗೆ ಆಗ್ತದೆ. ಸೊ ನಾವು ಮುಖ್ಯವಾಗಿ ಎಜುಕೇಟ್ ಮಾಡಬೇಕು, ಇದರಿಂದ ಏನೆಲ್ಲ ಪ್ರಾಬ್ಲಮ್ಸ್ ಗಳಾಗುತ್ತೆ, ಏನೆಲ್ಲ ಪ್ರಾಬ್ಲಮ್ಸ್ ಗಳು ಮುಂದೆ ಬರಬಹುದು ಅಂತ ಹೇಳಿ ಎಜುಕೇಟ್ ಮಾಡಬೇಕು. ಮತ್ತೆ ಮುಖ್ಯವಾಗಿ ನಾವು ಏನ್ ಹೇಳ್ಬೇಕಂತ ಹೇಳಿದ್ರೆ, ನಮ್ಮ ರುಟೀನ್ ಆಗಿ ಆಹಾರಗಳು ಅಂತ ಹೇಳಿದ್ರೆ ನಾವೀಗ ಅನ್ನ ಆಗಿರ್ಬೋದು, ರಾಗಿ ಆಗಿರ್ಬೋದು, ಗೋಧಿ ಆಗಿರ್ಬೋದು, ಅಥವಾ ನಾವು
1: ದಿನನಿತ್ಯ ಬಳಸತಕ್ಕಂತ ಸಾಂಪ್ರದಾಯಿಕ
0: ಆಹಾರಗಳನ್ನೇ ನೀವು ತೆಗೆದುಕೊಳ್ಬೇಕು ಅಂತ ಹೇಳ್ಬೇಕು. ಅದರಲ್ಲಿ ನಾರಿನ ಅಂಶ ಇರಬೇಕು. ಅದಲ್ಲದೆ ಕೆಲವೊಮ್ಮೆ ಈ ನಟ್ಸ್ ಅಂತ ಹೇಳ್ತೀವಿ, ಅಥವಾ ನಾವು ಕಾಳುಗಳು, ಮೊಳಕೆ ಬರಿಸಿದ ಕಾಳುಗಳನ್ನು, ಇದನ್ನೆಲ್ಲ ನಿಯಮಿತ ರೂಪದಲ್ಲಿ ಡೈಲಿ ತೆಗೆದುಕೊಳ್ಬೇಕು. ಮತ್ತೆ ನೀರನ್ನು ಚೆನ್ನಾಗಿ ಕುಡಿಬೇಕು, ಒಂದು 2-3 liter ಅಷ್ಟು ನೀರನ್ನು ತಗೊಳ್ಬೇಕು. ಮತ್ತೆ ವ್ಯಾಯಾಮ ಮಾಡಬೇಕು ಡೈಲಿ, ಬೆಳಿಗ್ಗೆ ಮತ್ತೆ ಸಂಜೆ ಸ್ವಲ್ಪ ಒಂದು 30 minutes ವ್ಯಾಯಾಮ ಮಾಡಬೇಕು. ಮತ್ತೆ ಒಂದು 7-9 hours ನಿದ್ದೆ ಮಾಡಬೇಕು, ಸರಿಯಾದ ಒಂದು ನಿದ್ದೆ ಮಾಡಬೇಕು. ಇದೆಲ್ಲ ನಮ್ಮ ಗಟ್ ಹೆಲ್ತಿಗೆ ಇಂಪಾರ್ಟೆಂಟ್ ಆಗಿದೆ.
1: ಬಹಳಷ್ಟು ಜನಕ್ಕೆ ಈ ವ್ಯಾಯಾಮ ಅಂದ್ರೆ ಬರೀ ವಾಕ್ ಮಾಡಿ ಬಂದ್ಬಿಡ್ತೀವಿ ಸಾಕಾಸಾರ ಅಂತಾರೆ. ಸರಿಯೇ, ಅದು ಅವರ ಲೆಕ್ಕ. ಆದ್ರೆ ಪದೇ ಪದೇ ತಿನ್ನೋದೊಂದು ಅಭ್ಯಾಸ ಕೆಲವರಿಗಿರುತ್ತೆ. ಕೆಲವರು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಒಂದು ಟೈಮ್ ಟೇಬಲ್ ಮಾಡ್ಕೊಂಡಿರ್ತಾರೆ, ಜೊತೆಗೆ ಮಾತ್ರೆನು ತಗೊಂತಿರ್ತಾರೆ. ಆದ್ರೆ ಇವ್ರು ಕಂಡಿದ್ದೆಲ್ಲ ಇದು ಚೆನ್ನಾಗಿದೆ, ಇದೊಂಚೂರು ತಿನ್ನು, ಅವ್ರು ಕೊಟ್ಟರು ಅದೊಂಚೂರು ತಿನ್ನು ಅಂತ ಹೇಳಿ ಈ ಇರ್ರೆಗ್ಯುಲಾರಿಟೀಸ್ ಅನ್ನ ಬೆಳೆಸ್ಕೊಂಡ್ಬಿಟ್ಟಿರ್ತಾರೆ. ಇನ್ನು ಕಾಫಿ ಟೀ ಅನ್ನೋದು ಅದು ಹಂಗೆ ಕೊಟ್ಟಾಗೆಲ್ಲ ಇಸ್ಕೊಳ್ಳೋದೆ. ಏನ್ ಮಾಡಿದ್ರೆ ಇದು ಸರಿಯಾಗುತ್ತೆ?
0: ಇದು ಮುಖ್ಯವಾಗಿ ಅವರಿಗೆ ಒಂದು ಬರಬೇಕು, ಅವರ ಮನಸ್ಸಿಗೆ ಅವೇರ್ನೆಸ್ ಬರಬೇಕು. ಹೀಗೆ ಮಾಡೋದ್ರಿಂದ ನನ್ನ ಒಂದು ಜೀರ್ಣಾಂಗದ ಒಂದು ಆರೋಗ್ಯ ಕೆಡ್ತಾ ಇರ್ತದೆ ಅಂತ ಹೇಳಿ ಅವ್ರಿಗೆ ಬರಬೇಕು. ಯಾರೋ ಒತ್ತಾಯಕ್ಕೆ ತಿನ್ನುವಂತದ್ದು ಅಥವಾ ಪದೇ ಪದೇ ಬಾಯ ರುಚಿಗೆ ತಿನ್ನುವಂತದ್ದು, ಇದರಿಂದ ಜೀರ್ಣಾಂಗದ ಆರೋಗ್ಯ ಹಾಳಾಗ್ತದೆ. ಇದು ಅವರಿಗೆ ಅವೇರ್ನೆಸ್ ಬರಬೇಕು. ನಾವು ಹೇಳ್ಬಹುದು, ಅವರಿಗೆ ಅವೇರ್ನೆಸ್ ಬರಬೇಕು.
1: ಈಗ ನಮಗೆ ಜೀರ್ಣಾಂಗಕ್ಕೆ ಸಂಬಂಧಪಟ್ಟ ಸಮಸ್ಯೆ ಇದೆ ಅನ್ನೋದು ಅರಿವಿಗೆ ಬರೋದು ಒಂದು ಹೊಟ್ಟೆ ನೋವು ಅಂತ ಕಾರಣ, ಇಲ್ಲ ಬೇದಿ ಅದೊಂದು ಲಕ್ಷಣ ಬಿಟ್ರೆ ಇತರ ಯಾವ ಲಕ್ಷಣಗಳು ನಮ್ಮ ಜೀರ್ಣಾಂಗವನ್ನು ಬಾಧಿಸ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ.
0: ಜೀರ್ಣಾಂಗದ ರೋಗದ ಮುಖ್ಯ ಲಕ್ಷಣಗಳಂದ್ರೆ ಒಂದು ಹೊಟ್ಟೆ ನೋವು ಬರುವಂತದ್ದು, ಎರಡನೇದಾಗಿ ಊಟ ಸೇರದೆ ಇರುವಂತದ್ದು, ಬೇದಿ ಆಗುವಂತದ್ದು, ವಾಂತಿ ಆಗುವಂತದ್ದು, ಕೆಲವೊಮ್ಮೆ ರಕ್ತ ಮಿಶ್ರಿತ ಬೇದಿ ಆಗುವಂತದ್ದು ಅಥವಾ ವಾಂತಿಯಲ್ಲಿ ರಕ್ತ ಬರುವಂತದ್ದು, ತೂಕ ಕಡಿಮೆ ಆಗುವಂತದ್ದು, ಜಾಂಡಿಸ್ ಕಾಣಿಸ್ಕೊಳ್ಳುವಂತದ್ದು, ಇದು ಇಂತ ಸಮಸ್ಯೆಗಳಿದ್ರೆ ಜೀರ್ಣಾಂಗದ ಸಮಸ್ಯೆಗಳಿದೆ ಅಂತ ಅರ್ಥ ಅಂತ
1: ಇದು ಬ್ರಾಡ್ ಸ್ಪೆಕ್ಟ್ರಮ್ ಆಯ್ತು. ಆ ರೋಗಕ್ಕೊಂದು ಹೆಸರು ಅವಾಗ ಅವ್ರು ಹೆದರ್ತಾರೆ, ಇಲ್ಲ ಅಂದ್ರೆ ಹೆದರಲ್ಲಿ
0: ಹೇಳುದು ಹೆದರುದಿಲ್ಲ. ಸೊ ಇದರಲ್ಲಿ ಮುಖ್ಯವಾಗಿ ಏನಂತ ಹೇಳಿದ್ರೆ ಇದರಲ್ಲಿ ನಾವು ರೆಡ್ ಫ್ಲಾಗ್ ಸೈನ್ಸ್ ಅಂತ ಹೇಳ್ತೀವಿ. ಅಂದ್ರೆ ಈ ಸೈನ್ಸ್ ಗಳಿದ್ರೆ ನೀವು ವೈದ್ಯರನ್ನು ಭೇಟಿ ಆಗಲೇಬೇಕು, ಎಚ್ಚರಿಕೆ ಅಂತ ಹೇಳ್ತೀವಿ. ಅದರಲ್ಲಿ ಮುಖ್ಯವಾಗಿ ಏನಂತ ಹೇಳಿದ್ರೆ ಒಂದು ಕಾರಣವಿಲ್ಲದೆ ವೆಯ್ಟ್ ಕಡಿಮೆ ಆಗುವಂತದ್ದು, ಅಥವಾ ಯಾವುದೇ ಒಂದು ಬೇದಿ ಅಂತ ಹೇಳುದು 4 ವಾರದ ನಂತರ ಮುಂದೆ ಕಂಟಿನ್ಯೂ ಆಗುವಂತದ್ದು, ರಕ್ತ ಮಿಶ್ರಿತ ಬೇದಿ ಆಗುವಂತದ್ದು, ನಂತರ ರಕ್ತದ ವಾಂತಿ ಆಗುವಂತದ್ದು, ಅನ್ಎಕ್ಸ್ಪ್ಲೇನ್ ಜಾಂಡಿಸ್ ಇರುವಂತದ್ದು, ಇಂತಹ ಕಾರಣಗಳಿದ್ದರೆ ಇದನ್ನು ನಿರ್ಲಕ್ಷಿಸಬಾರದು. ಇದು ಯಾವುದೋ ಒಂದು ದೊಡ್ಡ ರೋಗದ ಒಂದು ಸಂಕೇತ ಆಗಿರಬಹುದು ಅಥವಾ ಮುನ್ಸೂಚನೆ ಆಗಿರಬಹುದು. ಇದನ್ನು ಬರೇ ಗ್ಯಾಸ್ಟ್ರಿಕ್ ಅಂತ ಹೇಳುವಂತದ್ದು ಅಥವಾ ಏನೋ ಒಂದು ಸಣ್ಣ ಕಾಯಿಲೆ ಅಂತ ಹೇಳಿ ನಿಗ್ಲೆಕ್ಟ್ ಮಾಡಬಾರದು, ವೈದ್ಯರನ್ನು ಭೇಟಿ ಮಾಡಬೇಕು ಅಂತ ಹೇಳ್ತೀವಿ.
1: ಬಟ್ ತುಂಬಾ ಜನಕ್ಕೆ ಈ ಗ್ಯಾಸ್ಟ್ರಿಕ್ ಅನ್ನೋ ಒಂದು ಪದ ಬಿಟ್ಟು ಬೇರೆ ರೋಗಗಳಿದಾವೆ ಅನ್ನೋದು ಗೊತ್ತಾಗಲ್ಲ. ಸ್ವಲ್ಪ ಪರಿಚಯ ಹೇಳ್ಬಿಡಿ, ಏನೇನು ರೋಗಗಳು ಪಟ್ಟಿ ಮಾಡಿದಾಗ ಹೌದಾ ಇದು ಇದೆಯಾ ಅಂತ ಜ್ಞಾಪಕ ಮಾಡ್ಕೋತಾರೆ.
0: ನೀವು ಬಹಳ ಒಂದು ಒಳ್ಳೇದಾಗಿ ಹೇಳಿದಿರಿ. ಇದರಲ್ಲಿ ಮುಖ್ಯವಾಗಿ ಏನಂತ ಹೇಳ್ತಾರೆ, ಯಾವುದೇ ನಮ್ಮ ಹೊಟ್ಟೆ ಸಂಬಂಧಪಟ್ಟಾಗ ತೊಂದರೆ ಇದ್ರೆ ನಮ್ಮ ರೋಗಿಗಳು ಹೇಳುದು ಗ್ಯಾಸ್ಟ್ರಿಕ್ ಆಗಿದೆ ಅಂತ.
1: ಇವನ್ ಅವರಿಗೆ ಕಾರ್ಡಿಯಾಕ್ ಪ್ರಾಬ್ಲಮ್ ಇದ್ರು ಅದು ಗ್ಯಾಸ್ಟ್ರಿಕ್ ಇಂದ ಏನೋ ಆಗಿದೆ ಡಾಕ್ಟ್ರೆ ಅಂತ ಆ ಡಾಕ್ಟರ್ಗೆ ಹೇಳಕ್ ಶುರು ಮಾಡ್ತಾರೆ.
0: ಅದು ಮೋಸ್ಟ್ಲಿ ಹೊಟ್ಟೆ ಉರಿಯೂ ಆಗಿರ್ಬೋದು, ಹೊಟ್ಟೆ ನೋವು ಆಗಿರ್ಬೋದು, ಮೋಷನ್ ಜಾಸ್ತಿ ಹೋಗುದು, ಅಥವಾ ಬೇದಿ ಆಗ್ತಾ ಇರಬಹುದು, ಮಲಬದ್ಧತೆ ಇರಬಹುದು, ಅಥವಾ ಮೋಷನ್ ಅಲ್ಲಿ ಬ್ಲಡ್ ಹೋಗ್ತಾ ಇರ್ಲಿ, ಎಲ್ಲವನ್ನೂ ಗ್ಯಾಸ್ಟ್ರಿಕ್ ಅಂತ ಹೇಳ್ತಾರೆ. ಇದು ತಪ್ಪು. ನೀವು ಮುಖ್ಯವಾಗಿ ಯಾವುದೇ ರೋಗಿಯು ನಿಮಗೆ ಯಾವುದೇ ಇಂತ ಸಮಸ್ಯೆ ಹೊಟ್ಟೆಗೆ ಸಂಬಂಧಪಟ್ಟಾಗ ತೊಂದರೆ ಇದ್ದರೆ ಇದನ್ನು ನಿರ್ಲಕ್ಷಿಸದೆ ವೈದ್ಯರನ್ನು ಭೇಟಿ ಮಾಡಿ ಯಾವುದು ತೊಂದರೆ ಆಗ್ತಾ ಇದೆ ಅಂತೇಳಿ ಸ್ಪಷ್ಟವಾಗಿ ಹೇಳಬೇಕು. ಹೊಟ್ಟೆ ನೋವು ಬರ್ತಾ ಇದೆ ನಿಮಗೆ, ಹೊಟ್ಟೆ ಉರಿ ಬರ್ತಾ ಇದೆ, ಮೋಷನ್ ಅಥವಾ ನಿಮಗೆ ಮಲ ಸರಿಯಾಗಿ ವಿಸರ್ಜನೆ ಆಗ್ತಾ ಇಲ್ವಾ, ಅಥವಾ ಬೇದಿ ಆಗ್ತಾ ಇದೆ, ಮೋಷನ್ ಅಲ್ಲಿ ರಕ್ತ ಹೋಗ್ತಾ ಇದೆ ಅಂತೇಳಿ ಸ್ಪಷ್ಟವಾಗಿ ಹೇಳಬೇಕು. ಬರೇ ಗ್ಯಾಸ್ಟ್ರಿಕ್ ಅಂತ ಹೇಳೋ ಒಂದು ಸಿಂಪಲ್ ಆಗಿ ವರ್ಡಿಂದ ಹೇಳಿ ಡಾಕ್ಟರ್ಗೂ ಕನ್ಫ್ಯೂಷನ್ ಮಾಡಬಾರದು. ಸೊ ಹೇಳಬೇಕು ಹೋದಾಗ
1: ಲಕ್ಷಣಗಳನ್ನು ಕರೆಕ್ಟ್ ಆಗಿ ಹೇಳಿದ್ರೆ ಅಟ್ಲೀಸ್ಟ್ ಒಂದು ಡಯಾಗ್ನೈಸ್ ಮಾಡ್ಲಿಕ್ಕೆ ಡಾಕ್ಟರ್ ಗೈಡ್ ಮಾಡ್ತಾರೆ.
0: ಹೌದು,
1: ಇಲ್ಲ ಅಂದ್ರೆ ಸರ್ ನೀವೇ

0: ಕೊಡ್ಬಿಡಿ ಸರ್ ಕಾಣುತ್ತೀಯೇ ಅಲ್ಲ, ಹಂಗೂ ಕಾಣಿಸ್ಬೇಕಾದ ಪರೀಕ್ಷೆಗಳನ್ನ ಮಾಡ್ತೀರಿ. ಏನ್ ಪರೀಕ್ಷೆ ಅವು?
1: ಈಗ ಯಾವುದೇ ಒಬ್ಬ ರೋಗಿಯು ಬಂದಾಗ ಎಸ್ಪೆಷಲಿ ನಾನೀಗ ಹೇಳಿದಾಗೆ ಕ್ರಾನಿಕ್ ಡಯರಿಯಾ ಅಂತ ಹೇಳಿದೆ. ಕ್ರಾನಿಕ್ ಡಯರಿಯಾ ಅಂತ ಹೇಳಿದ್ರೆ ಒಂದು ತುಂಬಾ ದಿವಸದಿಂದ ಭೇದಿ ಆಗುವಂತದ್ದು. ಇದಕ್ಕೆ ಮುಖ್ಯವಾದ ಕಾರಣಗಳಂತ ಹೇಳಿದ್ರೆ ಒಂದು ಪ್ಯಾರಾಸೈಟಿಕ್ ಇನ್ಫೆಕ್ಷನ್ ಆಗಿರಬಹುದು, ಅಥವಾ ಹೊಟ್ಟೆಯ ಟಿಬಿ ಆಗಿರಬಹುದು, ಅಥವಾ ಐಬಿಎಸ್ ಆಗಿರಬಹುದು. ನಂತರ ನಾವು ಇನ್ಫ್ಲಾಮೇಟರಿ ಬೌಲ್ ಡಿಸೀಸ್ ಅಂತ ಹೇಳ್ತೀವಿ. ಅದರಲ್ಲಿ ಮುಖ್ಯವಾಗಿ ಕ್ರಾನ್ಸ್ ಕಾಯಿಲೆ ಮತ್ತು ಅಲ್ಸರೇಟಿವ್ ಕೊಲೈಟಿಸ್ ಅಂತ ಎರಡು ಕಾಯಿಲೆ ಇರ್ತದೆ. ಈ ಎರಡು ಕಾಯಿಲೆಗಳಿದ್ದಾಗಲೂ ಈ ರೀತಿ ಕ್ರಾನಿಕ್ ಡಯರಿಯಾ ಆಗಿರಬಹುದು. ಈ ಎರಡು ಕಾಯಿಲೆಗಳಿದ್ದಾಗ ನಮ್ಮ ಬೇದಿಯಲ್ಲಿ ರಕ್ತ ಕಾಣಿಸ್ಕೊಳ್ತದೆ, ಅಥವಾ ನಾವು ಆಮಶಂಕೆ ತರ ಕಾಣಿಸ್ಕೊಳ್ತದೆ, ಅಂದ್ರೆ ಒಂಥರ ಕಾಫ್ ತರ ಹೋಗುತ್ತೆ. ಇದಲ್ದೆ ರೋಗಿಗೆ ಮೋಷನ್ ಮಾಡುವ ಮೊದಲು ಹೊಟ್ಟೆಯಲ್ಲಿ ಒಂಥರ ಕಿವುಚಿದಾಗ ನೋವು ಬರುವಂತದ್ದು, ಅಥವಾ ಗುದದ್ವಾರದ ಹೊರಗಡೆ ಒಂದು ಫಿಸ್ಟುಲಾದ ತರ, ಅಥವಾ ಒಂದು ಪಸ್ ಡಿಸ್ಚಾರ್ಜ್ ಆಗುವ ಸಂಭವ ಇರ್ತದೆ. ಸೊ ಇದು ನಮ್ಮ ಕ್ರಾನಿಕ್ ಡಯರಿಯಾಕ್ಕೆ ಕಾರಣಗಳಾಗಿರ್ತದೆ. ಇದಲ್ದೆ ಬಹಳ ಅಪರೂಪಕ್ಕೆ ಕರುಳಿನ ಕ್ಯಾನ್ಸರ್ ಆಗಿರಬಹುದು. ಕೆಲವೊಮ್ಮೆ ಈ ರೀತಿ ಭೇದಿ ಆಗ್ತಾ ಇರ್ತದೆ, ಅದನ್ನು ನೆಗ್ಲೆಕ್ಟ್ ಮಾಡ್ತಾರೆ, ಇದು ಕರುಳಿನ ಕ್ಯಾನ್ಸರು ಆಗಿರಬಹುದು. ಇದಲ್ದೆ ಕೆಲವೊಮ್ಮೆ ಮಾಲ್ ಅಬ್ಸಾರ್ಪ್ಷನ್ ಡಿಸೀಸಸ್ ಅಂತ ಹೇಳ್ತೀವಿ, ಅಂದ್ರೆ ಕೆಲವು ಆಹಾರಗಳು ಡೈಜೆಸ್ಟನ್ ಆಗದೆ ಸಹ ಈ ರೀತಿ ಭೇದಿ ಆಗುತ್ತೆ.

0: ನಂತರ ನಾವು ಇನ್ಫ್ಲಾಮೇಟರಿ ಬೌಲ್ ಡಿಸೀಸ್ ಅಂತ ಹೇಳ್ತೀವಿ. ಅದರಲ್ಲಿ ಮುಖ್ಯವಾಗಿ ಕ್ರಾನ್ಸ್ ಕಾಯಿಲೆ ಮತ್ತು ಅಲ್ಸರೇಟಿವ್ ಕೊಲೈಟಿಸ್ ಅಂತ ಎರಡು ಕಾಯಿಲೆ ಇರ್ತದೆ. ಈ ಎರಡು ಕಾಯಿಲೆಗಳಿದ್ದಾಗಲೂ ಈ ರೀತಿ ಕ್ರಾನಿಕ್ ಡಯರಿಯಾ ಆಗಿರಬಹುದು. ಈ ಎರಡು ಕಾಯಿಲೆಗಳಿದ್ದಾಗ ನಮ್ಮ ಬೇದಿಯಲ್ಲಿ ರಕ್ತ ಕಾಣಿಸ್ಕೊಳ್ತದೆ ಅಥವಾ ನಾವು ಆಮಶಂಕೆ ತರ ಕಾಣಿಸ್ಕೊಳ್ತದೆ, ಅಂದ್ರೆ ಒಂಥರ ಕಾಫ್ ತರ ಹೋಗುತ್ತೆ. ಇದಲ್ದೆ ರೋಗಿಗೆ ಮೋಷನ್ ಮಾಡುವ ಮೊದಲು ಹೊಟ್ಟೆಯಲ್ಲಿ ಒಂಥರ ಕಿವುಚಿದಾಗ ನೋವು ಬರುವಂತದ್ದು ಅಥವಾ ಗುದದ್ವಾರದ ಹೊರಗಡೆ ಒಂದು ಫಿಸ್ಟುಲಾದ ತರ ಅಥವಾ ಒಂದು ಪಸ್ ಡಿಸ್ಚಾರ್ಜ್ ಆಗುವ ಸಂಭವ ಇರ್ತದೆ. ಸೊ ಇದು ನಮ್ಮ ಕ್ರಾನಿಕ್ ಡಯರಿಯಾಕ್ಕೆ ಕಾರಣಗಳಾಗಿರ್ತದೆ. ಇದಲ್ದೆ ಬಹಳ ಅಪರೂಪಕ್ಕೆ ಕರುಳಿನ ಕ್ಯಾನ್ಸರ್ ಆಗಿರ್ಬಹುದು. ಕೆಲವೊಮ್ಮೆ ಈ ರೀತಿ ಬೇದಿ ಆಗ್ತಾ ಇರ್ತದೆ, ಅದನ್ನು ನೆಗ್ಲೆಕ್ಟ್ ಮಾಡ್ತಾರೆ, ಇದು ಕರುಳಿನ ಕ್ಯಾನ್ಸರು ಆಗಿರ್ಬಹುದು. ಇದಲ್ದೆ ಕೆಲವೊಮ್ಮೆ ಮಾಲ್ ಅಬ್ಸಾರ್ಪ್ಷನ್ ಡಿಸೀಸಸ್ ಅಂತ ಹೇಳ್ತೀವಿ, ಅಂದ್ರೆ ಕೆಲವು ಆಹಾರಗಳು ಡೈಜೆಸ್ಟನ್ ಆಗದೆ ಸಹ ಈ ರೀತಿ ಬೇದಿ ಆಗುತ್ತೆ. ಅದಲ್ದೆ ಪ್ಯಾಂಕ್ರಿಯಾಸ್ ಕಾಯಿಲೆಗಳಿಂದಲೂ ಸಹ ಹೀಗೆ ಬೇದಿ ಆಗುತ್ತೆ. ಈ ರೀತಿಯ ಒಂದು ಈ ಬೇದಿ ಇದ್ದಾಗ ತಜ್ಞ ವೈದ್ಯರ ಬಳಿ ಹೋದಾಗ ಕೆಲವು ಟೆಸ್ಟ್ಗಳನ್ನು ಮಾಡಿಸ್ ಹೇಳ್ತಾರೆ. ಅದರಲ್ಲಿ ಮುಖ್ಯವಾಗಿ ಕೊಲೊನೋಸ್ಕೋಪಿ ಅಂತ ಒಂದು ಟೆಸ್ಟ್ ಅನ್ನು ಹೇಳ್ತಾರೆ. ಈ ಕೊಲೊನೋಸ್ಕೋಪಿ ಟೆಸ್ಟ್ ಅನ್ನು ಹೇಳಿದಾಗ ವೈದ್ಯರು ಹೇಳಿದರೆ ಇದನ್ನು ಮಾಡಿಸ್ಕೊಳ್ಬೇಕು. ಯಾಕಂದ್ರೆ ಈ ಕೊಲೊನೋಸ್ಕೋಪಿ ಟೆಸ್ಟಿನಿಂದ ನಾವು ದೊಡ್ಡ ಕರುಳನ್ನು ಮತ್ತು ಸಣ್ಣ ಕರುಳಿನ ಕೊನೆಯ ಭಾಗವನ್ನು ಒಂದು ಟಿವಿಯಲ್ಲಿ ನೋಡ್ತೀವಿ. ಇದನ್ನ ಇದು ನೋಡೋದ್ರಿಂದ ಕರುಳಿನಲ್ಲಿ ಏನ್ ತೊಂದರೆ ಆಗ್ತಾ ಇದೆ, ಅವನಿಗೆ ಹುಣ್ಣಿದ, ಅಲ್ಸರ್ ಇದ, ಟಿಬಿ ಇದ, ಕ್ಯಾನ್ಸರ್ ಇದ ಅಂತ ಹೇಳಿ ಗೊತ್ತಾಗುತ್ತೆ ನಮಗೆ. ಅದಲ್ದೆ ನಾವು ಇದರಿಂದ ಬಯಾಪ್ಸಿ ಅಂತ ಮಾಡಬಹುದು. ಈಗ ಏನಾದ್ರು ಕಾಯಿಲೆಗಳಿದ್ರೆ, ಅಲ್ಸರ್ ಆಗಿದ್ರೆ, ಹುಣ್ಣಾಗಿದ್ರೆ, ಅದರ ಒಂದು ಕೊನೆಯ ಪಾರ್ಟ್ ನಲ್ಲಿ ಸ್ವಲ್ಪ ಟಿಶ್ಯೂ ತೆಗೆದು ಟೆಸ್ಟ್ ಕಳ್ಸಿಕೊಡ್ತೀವಿ. ಇದರಿಂದ ಖಚಿತವಾಗಿ ಒಂದು ರೋಗದ ಬಗ್ಗೆ ಗೊತ್ತಾಗುತ್ತೆ, ಯಾವ ಕಾರಣದಿಂದ ತೊಂದರೆಗಳಾಗ್ತದೆ ಅಂತ ಗೊತ್ತಾಗುತ್ತೆ, ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ. ಇದಲ್ದೆ ಕೆಲವೊಮ್ಮೆ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡ್ತೀವಿ, ಬ್ಲಡ್ ಟೆಸ್ಟ್ ಗಳನ್ನು ಮಾಡ್ತೀವಿ, ಸಿಟಿ ಸ್ಕ್ಯಾನ್ ಅನ್ನು ಮಾಡ್ತೀವಿ, ಕೆಲವೊಮ್ಮೆ
1: ಸ್ಟೂಲ್ ಟೆಸ್ಟ್
0: ಟೆಸ್ಟ್ ಮಾಡಿಸ್ತೀವಿ. ಹೌದು, ಈ ಎಲ್ಲಾ ಟೆಸ್ಟ್ಗಳ ಮುಖಾಂತರ ರೋಗವನ್ನು ಪತ್ತೆ ಹಚ್ತೀವಿ. ಸೊ ಮುಖ್ಯವಾಗಿ ಕೊಲೊನೋಸ್ಕೋಪಿ, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್, ಸಿಟಿ ಸ್ಕ್ಯಾನ್ ಅಂತ ಹೇಳೋದು ಬೇಕಾಗುತ್ತೆ ಕೆಲವೊಮ್ಮೆ. ಸೊ ಕೊಲೊನೋಸ್ಕೋಪಿ ಅಂತ ಹೇಳಿದಾಗ ನಾವು ಬಹಳಷ್ಟು ಜನ ಎಣಿಸ್ಕೊಳ್ತಾರೆ, ಇದು ಮಾಡಿಸ್ಕೋಬೇಕು, ಕಂಬರ್ ಸಮ್ ಪ್ರೊಸೀಜರ್ ಇದು, ಔಷಧಿ ಕುಡಿದು ಬೇದಿ ಆಗುತ್ತೆ, ಮೋಷನ್ ಮಾಡೋ ಜಾಗದಲ್ಲಿ ಎಂಡೋಸ್ಕೋಪ್ ಪಾಸ್ ಮಾಡ್ತಾರಂತೆ, ಇದರಿಂದ ನಂಗೆ ಇನ್ಕನ್ವೀನಿಯನ್ಸ್ ಆಗುತ್ತಪ್ಪ, ಬೇಡವಾ ಬೇಡ ಅಂತ ಹೇಳಿ ಹೇಳ್ತಾರೆ. ಖಂಡಿತವಾಗಿ ಹಾಗೆ ಮಾಡಬೇಡಿ, ಇದೊಂದು ಸಿಂಪಲ್ ಟೆಸ್ಟ್ ಆಗಿರ್ತದೆ, ಇದರಿಂದ ಏನೂ ತೊಂದರೆಗಳಾಗುವುದಿಲ್ಲ. ಇದರಿಂದ ಬಹಳಷ್ಟು ನಮಗೆ ಏನ್ ತೊಂದರೆಗಳಂತೇಳಿ ಗೊತ್ತಾಗುತ್ತೆ ಈ ಟೆಸ್ಟ್ ಮಾಡೋದ್ರಿಂದ. ಆದ್ರಿಂದ ಕೊಲೊನೋಸ್ಕೋಪಿ ಅಂತೇಳಿ ಯಾವಾಗ ಹೇಳ್ತಾರೋ ಅದನ್ನು ನಿಗ್ಲೆಕ್ಟ್ ಮಾಡಬಾರದು,
1: ಹೆದರಿಕೆ ಬೇಡ, ಭ್ರಮೆ ಬೇಡ, ಅವ್ರು ಹಂಗಂದ್ರು ಇವ್ರು ಹಿಂಗಂದ್ರು ಹಂಗಂತೆ ಹಿಂಗಂತೆ, ಅಥವಾ ಇನ್ ಕೆಲವ್ರು ಗೂಗಲ್ ಮಾಡಿ ನೋಡ್ಬಿಡ್ತಾರ, ಅಯ್ಯೋ ಇದೇನೋ ಭಯಾನಕವಾಗಿದೆ ಅಂತ ಆ ತರದ ಭ್ರಮೆಗಳು ಇಟ್ಕೊಳ್ಳದೆ ಡಾಕ್ಟರ್ ಹೇಳಿದ್ದಾರೆ, ಅವ್ರು ಹೇಳಿ ಟೆಸ್ಟ್ ಮಾಡಿಸಿದೀನಿ, ರಿಸಲ್ಟ್ ಅವ್ರಿಗೆ ಕೊಡ್ತೀವಿ, ಅವ್ರು ಟ್ರೀಟ್ಮೆಂಟ್ ಕೊಡ್ತಾರೆ. ಏನೇನ್ ಟ್ರೀಟ್ಮೆಂಟ್ ಇದೆ ಇವಕ್ಕೆ, ಒಂದೊಂದಕ್ಕೊಂದೊಂದು ಟ್ರೀಟ್ಮೆಂಟ್?
0: ಸೊ ಇದರಲ್ಲಿ ಮುಖ್ಯವಾಗಿ ಏನಂತ ಹೇಳ್ತೀವಿ ಅಂತ ಹೇಳಿದ್ರೆ, ನಾವು ಇದನ್ನು ಉದಾಹರಣೆಗೆ ಕ್ರಾನಿಕ್ ಡಯರಿಯಾ ಆದ್ರೆ ಇದನ್ನ ನಾವು ಈ ಕೊಲೊನೋಸ್ಕೋಪಿ ಅಥವಾ ಕೆಲವು ಟೆಸ್ಟ್ ಗಳ ಮಾಡಿದ ನಂತರ ಯಾವ ಕಾಯಿಲೆ ಅಂತ ಹೇಳಿ ನಾವು ಫೈನಲ್ ಡಯಾಗ್ನೋಸಿಸ್ ಮಾಡ್ತೀವಿ. ಅದರಲ್ಲಿ ಕೆಲವೊಮ್ಮೆ ನಾವು ಪ್ಯಾರಾಸೈಟಿಕ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ, ಅದಕ್ಕೆ ಕೆಲವೊಮ್ಮೆ ಸಿಂಪಲ್ ಮಾತ್ರೆಗಳೇ ಸಾಕಾಗುತ್ತೆ. ಈ ಟಿಬಿ ಅಂತೇಳಿ ಅನ್ಸಿರುತ್ತೆ ಕೆಲವೊಮ್ಮೆ, ಅವಾಗ ಒಂದು 6-9 ತಿಂಗಳವರೆಗೆ ಟಿಬಿ ಮಾತ್ರೆಗಳನ್ನು ಕೊಡ್ತಾರೆ. ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅಂದ್ರೆ ಏನು, ಕೊಲೊನೋಸ್ಕೋಪಿ ನಾರ್ಮಲ್ ಆಗಿರ್ತದೆ ಅಂತ ಒಂದು ವ್ಯಕ್ತಿಗಳನ್ನ ನಾವು ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಇಂಥವರಿಗೆ ಕೆಲವೊಮ್ಮೆ ಒಂದು ಮುಖ್ಯವಾಗಿ ಅಂತ ಹೇಳಿದ್ರೆ ನಾವು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅನ್ನು ಹೇಳ್ಕೊಡ್ತೀವಿ, ಅದರೊಟ್ಟಿಗೆ ಕೆಲವು ಮೆಡಿಸಿನ್ಸ್ ಗಳನ್ನು ಕೊಟ್ಟು ಅವರ ಕಾಯಿಲೆಗಳನ್ನು ಕಂಟ್ರೋಲ್ ಮಾಡ್ತೀವಿ. ಇದಲ್ದೆ ಮುಖ್ಯವಾಗಿ ಬರುವಂತದ್ದು ಇಲ್ಲಿ ಇನ್ಫ್ಲಾಮೇಟರಿ ಬೌಲ್ ಡಿಸೀಸ್, ನಾನು ಇವಾಗಲೇ ಹೇಳಿದ ಹಾಗೆ ಕ್ರಾನ್ಸ್ ಕಾಯಿಲೆ ಮತ್ತೆ ಅಲ್ಸರೇಟಿವ್ ಕೊಲೈಟಿಸ್ ಅಂತ ಕಾಯಿಲೆಗಳು, ಇದು ಬಹಳ ಮುಖ್ಯವಾದ ಕಾಯಿಲೆಗಳಾಗಿರ್ತದೆ. ಇದು ಏನಾದ್ರು ಡಯಾಗ್ನೋಸಿಸ್ ಆದ್ರೆ ಮಾತ್ರ ಇದಕ್ಕೆ ಒಂದು ಅದರದೇ ಆದ ಒಂದು ಕೆಲವು ಮಾತ್ರೆಗಳನ್ನು ಕೊಡ್ತೀವಿ. ಈ ಎರಡು ಸಮಸ್ಯೆಗಳು ಅಂತ ಹೇಳುವಂತದ್ದು ಕೆಲವೊಮ್ಮೆ ಲೈಫ್ ಲಾಂಗ್ ಡಿಸೀಸಸ್ ಅಂತ ಹೇಳ್ತೀವಿ, ಅಂದ್ರೆ ಜೀವನ ಪರ್ಯಂತ ಇದಕ್ಕೆ ಮಾತ್ರೆಗಳನ್ನು ತೆಗೆದುಕೊಳ್ತಾ ಇರಬೇಕಾಗುತ್ತೆ,
1: ನಮ್ ಜೊತೆ
0: ಇರ್ತದೆ. ಹೌದು, ಅದರಲ್ಲಿ ಕೆಲವೊಮ್ಮೆ ಇಂಜೆಕ್ಷನ್ಗಳು ಅಥವಾ ಕೊಡ್ತೀವಿ ನಾವು, ಇದರಲ್ಲಿ ಬಯೋಲಾಜಿಕಲ್ಸ್ ಅಂತ ಹೇಳ್ತೀವಿ, ಮತ್ತೆ ಕೆಲವೊಮ್ಮೆ ಸ್ಟಿರಾಯ್ಡ್ಸ್ ಔಷಧಿಗಳನ್ನು ಕೊಡ್ತೀವಿ. ಸೊ ಇದಕ್ಕೆ ಈ ಔಷಧಿಗಳನ್ನು ಕೊಟ್ಟು ಈ ಕಾಯಿಲೆಗಳನ್ನು ಕಂಟ್ರೋಲ್ ಮಾಡ್ತೀವಿ. ಇದಲ್ದೆ ಕೆಲವೊಮ್ಮೆ ಕೊಲೋನ್ ಕ್ಯಾನ್ಸರ್ ಇದ್ರೆ ಇದಕ್ಕೆ ಆಪರೇಷನ್ ಸಹ ಮಾಡಿ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ.
1: ತುಂಬಾ ಜನಕ್ಕೆ ಒಂದು ಭ್ರಮೆ ಇಟ್ಕೊಂಡಿದ್ದಾರೆ, ಹೊಟ್ಟೆ ನೋವು ಬಂತ, ಹೊಟ್ಟೆ ನೋವು ಮಾತ್ರ ತಿನ್ನೋದು,
0: ಹೌದು
1: ಯಾಕೆ ಬಂತು ಅಂತ ಯೋಚನೆ ಮಾಡಲ್ಲ. ಇನ್ನ ಕೆಲವು ವಯಸ್ಸಿನ ಹೆಣ್ಣು ಮಕ್ಕಳಿಗೆ ಬೇರೆ ಯಾವ್ದೋ ಕಾರಣಕ್ಕೆ ಹೊಟ್ಟೆ ನೋವು ಬಂದಿರುತ್ತೆ, ಮಾಸಿಕ ಋತು ಚಕ್ರಕ್ಕೆ ಸಂಬಂಧಪಟ್ಟ ಏನೋ ಒಂದು ನೋವು ಬಂದ್ರೆ ಅವ್ರು ಅದಕ್ಕೂ ಮಾತ್ರ ತಗತ್ತಾರೆ, ಇದಕ್ಕೂ ಮಾತ್ರ ತಗೋತಾರೆ. ಅದರಿಂದ ಒಟ್ಟು ನಮ್ಮ ದೇಹದ ರಕ್ಷಣಾ ವ್ಯವಸ್ಥೆ ಬಗ್ಗೆನೆ ಒಂದು ಹೊಡೆತ ಬೀಳುತ್ತೆ. ಎಚ್ಚರಿಕೆ ಮಾತು ಏನ್ ಹೇಳ್ತೀರಿ?
0: ಜೀರ್ಣಾಂಗ ಅಂತ ಹೇಳೋದು ಒಂದು ಮುಖ್ಯವಾದ ಅಂಗವಾಗಿದೆ, ಇದರ ಒಂದು ಆರೋಗ್ಯ ಅಂತ ಹೇಳೋದು ಬಹಳ ಇಂಪಾರ್ಟೆಂಟ್ ಆಗಿದೆ. ಸೊ ಓವರ್ ದ ಕೌಂಟರ್ ಮಾತ್ರೆ ತೆಗೆದುಕೊಳ್ಳೋದು ಅಥವಾ ನಮ್ಮ ಈ ಜೀರ್ಣಾಂಗದ ರೋಗಗಳಲ್ಲಿ ಆಗುವಂತ ರೋಗಗಳನ್ನು ನಿರ್ಲಕ್ಷಿಸುವುದರಿಂದ ಬಹಳಷ್ಟು ದೊಡ್ಡ ತೊಂದರೆಗಳೇ ಆಗ್ತವೆ. ಮುಖ್ಯವಾಗಿ ಹೇಳೋದೇನಂತ ಹೇಳಿದ್ರೆ, ಯಾವುದೇ ರೀತಿಯ ಒಂದು ಸಮಸ್ಯೆಗಳು ಬಂದ್ರೆ, ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳು ಬಂದ್ರೆ, ತಜ್ಞ ವೈದ್ಯರನ್ನು ಭೇಟಿಯಾಗಬೇಕು. ಅದರಲ್ಲಿ

0: ಮುಖ್ಯವಾಗಿ ಒಂದು ತುಂಬಾ ಹೊಟ್ಟೆ ನೋವು ಬರ್ತಾ ಇದೆ ಅಂತ ಹೇಳಿದ್ರೆ, ಅಥವಾ ತುಂಬಾ ಬೇದಿ ಆಗ್ತಾ ಇದೆ ಅಂತ ಹೇಳಿದ್ರೆ, ವೆಯ್ಟ್ ಲಾಸ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಬ್ಲಡ್ ಹೋಗ್ತಾ ಇದೆ ಅಂತ ಹೇಳಿದ್ರೆ ಮೋಷನ್ ಅಲ್ಲಿ, ಈ ಸಮಸ್ಯೆಗಳನ್ನು ಖಂಡಿತವಾಗಿ ನಿರ್ಲಕ್ಷಿಸಬಾರದು. ಇದು ಯಾವುದೋ ಒಂದು ರೋಗದ ಒಂದು ಮುನ್ಸೂಚನೆ ಆಗಿರ್ತದೆ. ಇದನ್ನ ಒಂದ್ಸತಿ ತಜ್ಞ ವೈದ್ಯರನ್ನು ಅಥವಾ ಗ್ಯಾಸ್ಟ್ರೋಎಂಟರೋಲಜಿಸ್ಟ್ ಅವರನ್ನ ಭೇಟಿ ಮಾಡಿ ಏನಾಗಿದೆ ಅಂತ ಹೇಳಿ ಪರೀಕ್ಷಿಸಬೇಕು ಅಂತ ಹೇಳಿ ಹೇಳ್ತೀನಿ.
1: ಓಕೆ, ಜನ ಅವರ ಆರೋಗ್ಯ ಅವರೇ ಕಾಪಾಡ್ಕೋಬೇಕು, ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ಇಲ್ಲ ಬಾಯಲ್ಲಿ, ನಿಜ ಹೇಳ್ಬೇಕಂದ್ರೆ ಇಲ್ಲ ಅಂದ್ರೆ ಇದು ಖಂಡಿತ ನಿಮ್ಮ ಹೊಟ್ಟೆಗೆ ಮೂಲ ಅಂತ ಹೇಳೇ ಹೇಳ್ತಾರೆ.
0: ಹೌದು, ಮದ್ಯಪಾನ ಅಂತ ಹೇಳೋದು ಬಹಳಷ್ಟು ತೊಂದರೆಗಳನ್ನು ಮಾಡ್ತಾ ಇದೆ. ಇದಲ್ದೆ ನಾವು ಸ್ಮೋಕಿಂಗ್ ಮಾಡ್ತೀವಿ ಅಂತ ಹೇಳ್ತಾರೆ, ಸ್ಮೋಕಿಂಗ್ ಸಹ ನಮ್ಮ ಈ ಪ್ಯಾಂಕ್ರಿಯಾಸ್ ಅಥವಾ ನಮ್ಮ IBS ಮೇಲೆ ತುಂಬಾ ಪರಿಣಾಮ ಮಾಡ್ತದೆ.
1: ಆಮೇಲೆ ಯಾವುದೇ ಟೆನ್ಷನ್ ಒಳಗಾದ್ರೆ ಫಸ್ಟ್ ಅವರು ಲ್ಯಾಬೋರೇಟರಿ ಹೋಗ್ಲಿಕ್ಕೆ ಟ್ರೈ ಮಾಡ್ತಾರೆ. ಏನಿದು ಎಸ್ಕೇಪಿಸಮ್?
0: ಇಲ್ಲ, ಅದು ಫಿಸಿಯಾಲಜಿಕಲ್ ರಿಫ್ಲೆಕ್ಸ್ ಅಂತ ಹೇಳ್ತೀವಿ ನಾವು, ಅದು ನಾರ್ಮಲ್ ರಿಫ್ಲೆಕ್ಸ್. ಅದು ಒಬ್ಬ ವ್ಯಕ್ತಿ ಯಾವುದೇ ಒಂದು ಆಂಗ್ಸಿಟಿಗೆ ಒಳಗಾದಾಗ ನಮ್ಮ ಬಾಡಿಯಲ್ಲಿ ಕೆಲವು ಹಾರ್ಮೋನ್ಸ್ ಗಳು ವ್ಯತ್ಯಾಸ ಆಗುತ್ತೆ, ಕೆಮಿಕಲ್ಸ್ ರಿಲೀಸ್ ಆಗುತ್ತೆ. ಇದು ನಮ್ಮ ಜೀರ್ಣಾಂಗದ ಮೂವ್ಮೆಂಟ್ ಅನ್ನು ಜಾಸ್ತಿ ಮಾಡ್ತದೆ, ಅದರಿಂದ ಈ ರೀತಿ ಒಂದೆರಡು ಸತಿ ಮೋಷನ್ ಹೋಗ್ತಾರೆ ಆಗುತ್ತೆ. ಇದು ಫಿಸಿಯಾಲಜಿಕಲ್ ಇದು ರಿಫ್ಲೆಕ್ಸ್ ಅಂತ ಹೇಳ್ತೀವಿ.
1: ಕ್ಷಣಕ್ಕೆ
0: ಹೌದು, ಇದು ನಾರ್ಮಲ್. ಇದು
1: ನಾರ್ಮಲ್, ಇದು ಗಾಬರಿ ಆಗ್ಬೇಕಾಗಿ,
0: ಇದಕ್ಕೆ ಗಾಬರಿ ಆಗ್ಬೇಕಾದಿಲ್ಲ.
1: ಗಾಬರಿ ಆದಾಗ ಆಗಿರುತ್ತೆ,
0: ಗಾಬರಿ ಆದಾಗ ಅಥವಾ ಎಕ್ಸಾಮ್ ಹೋಗ್ಬೇಕಾದಾಗ ಅಥವಾ ಏನೋ ಒಂದು ಮುಖ್ಯ ಮೀಟಿಂಗ್ ಹೋಗ್ಬೇಕಾದ್ರೆ ಒಂದ್ಸತಿ ಮೋಷನ್ ಗೆ ಜಾಸ್ತಿ ಹೋಗುವಂತದ್ದು. ಇದು ಫಿಸಿಯಾಲಜಿಕಲ್, ಇದು ಏನು ಕಾಯಿಲೆ ಅಲ್ಲ.
1: ಅಲ್ಲ, ಆದ್ರೂ ಎಚ್ಚರದಲ್ಲಿರಿ, ಯಾಕೆ ಅಂದ್ರೆ ಮತ್ತೆ ಅದೇ ಜಾಸ್ತಿ ಆಗಬಾರದು.
0: ಹೌದು, ಇದು ಯಾವಾಗ್ಲೂ ಆಗ್ತಾ ಇದೆ ಕಾಯಿಲೆ ಅಂತ ಹೇಳ್ತೀವಿ, ಒಂದೊಂದ್ಸತಿ ಆದ್ರೆ ಇದು ನಾರ್ಮಲ್ ಅಂತ ಹೇಳ್ತೀವಿ.
1: ಆಗುತ್ತೆ, ಬಹಳಷ್ಟು ಜನ ಟೆನ್ಷನ್ ತಗೊಂಡು ನಾವು ನೋಡಿದ್ದೇವೆ.
0: ಕರೆಕ್ಟ್, ಕರೆಕ್ಟ್
1: ಆಗುತ್ತೆ. ಸೊ ಒಟ್ಟು ನಮ್ಮ ಕೇಳುಗರಿಗೆ ವರ್ಲ್ಡ್ ಡೈಜೆಸ್ಟಿವ್ ಡೇ ನ ಕಿವಿ ಮಾತು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ?
0: ಓಕೆ ಸ್ನೇಹಿತರೆ, ಇದು ನಮ್ಮ ಜೀರ್ಣಾಂಗ ಅಂತ ಹೇಳೋದು ಮುಖ್ಯವಾದ ಅಂಗ. ಇದರ ಯಾವುದೇ ತೊಂದರೆಗಳನ್ನು ನಿರ್ಲಕ್ಷಿಸಬಾರದು, ಅಥವಾ ಜೀರ್ಣಾಂಗದ ರೋಗಗಳ ಬಗ್ಗೆ ಸಹ ನಿರ್ಲಕ್ಷ್ಯ ಒಳ್ಳೇದಲ್ಲ. ನಾನು ಆವಾಗಲೇ ಹೇಳಿದಾಗೆ ರೆಡ್ ಫ್ಲಾಗ್ ಸೈನ್ಸ್ ಅಂದ್ರೆ ವೆಯ್ಟ್ ಲಾಸ್ ಆಗುವಂತದ್ದು, ಊಟ ಸೇರದೇ ಇರುವಂತದ್ದು, ಮೋಷನ್ ಅಲ್ಲಿ ಬ್ಲಡ್ ಹೋಗ್ತಾ ಇರುವಂತದ್ದು, ಕ್ರಾನಿಕ್ ಡಯೇರಿಯಾ ಆಗುವಂತದ್ದು, ಅಥವಾ ರಕ್ತಹೀನತೆ ಆಗಿರುವಂತದ್ದು, ಈ ರೀತಿಯ ಯಾವುದೇ ಒಂದು ಸಮಸ್ಯೆಗಳಿದ್ದರೆ ಇದನ್ನು ಖಂಡಿತವಾಗಿ ನಿರ್ಲಕ್ಷಿಸಬೇಡಿ. ಇದು ಏನೋ ತೊಂದರೆಗಳಿರಬಹುದು, ಒಮ್ಮೆ ಒಂದ್ಸತಿ ತಜ್ಞ ವೈದ್ಯರನ್ನು ಭೇಟಿಯಾಗಬೇಕಂತ ಹೇಳ್ತೀನಿ ನಾನು.
1: ನಾವೇ ಸ್ವತಃ ಚೆನ್ನಾಗಿಟ್ಕೋಬೇಕು ಅಂದ್ರೆ ಒಳ್ಳೆ ಆಹಾರ ತಗೊಳ್ಳಿ ಅಂತ ಹೇಳ್ತೀರಿ, ಆ ಆಹಾರದ ಕಾಂಪೋನೆಂಟ್ ಬಗ್ಗೆ ಚೂರು ಹೇಳಿ. ಯಾಕಂದ್ರೆ ನಮ್ಮ ಆಹಾರ ತಜ್ಞರು ಅದಕ್ಕೆ ರೈನ್ಬೋ ಅಂತ ಹೇಳ್ಬಿಡ್ತಾರೆ, ನಿಮ್ಮ ತಟ್ಟೆಯಲ್ಲಿ ರೈನ್ಬೋ ಇಟ್ಕೊಳ್ಳಿ.
0: ನಾನು ಹೇಳುದು ಅಂತ ಹೇಳಿದ್ರೆ, ನಮ್ಮ ಏನು ಹಳೆಯ ಆಹಾರ ಪದ್ಧತಿ ನಮ್ಮ ಭಾರತ ದೇಶದಲ್ಲಿ ಇತ್ತು, ಅದು ಬಹಳ ಒಳ್ಳೆಯ ಆಹಾರ ಪದ್ಧತಿ,
1: ದೈನಂದಿನ
0: ಬಳಸುವಂತದ್ದು. ಇದರಲ್ಲಿ ನಾವೀಗ ರಾಗಿ ಆಗಿರ್ಬೋದು, ಅಕ್ಕಿ ಆಗಿರ್ಬಹುದು, ಅಥವಾ ಗೋಧಿ ಆಗಿರ್ಬಹುದು, ಇನ್ನು ಉಪಯೋಗಿಸಿ. ಇದರೊಟ್ಟಿಗೆ ಫೈಬರ್ ರಿಚ್ ಫುಡ್ ಗಳನ್ನು ತಗೊಳ್ಳಿ, ಅಂದ್ರೆ ತರಕಾರಿಗಳನ್ನು ತೆಗೆದುಕೊಳ್ಳಿ, ನೀರನ್ನು ತೆಗೆದುಕೊಳ್ಳಿ, ಚೆನ್ನಾಗಿ ನೀರು ತಗೊಳ್ಳಿ, ಸ್ವಲ್ಪ ಫ್ರೂಟ್ಸ್ ಗಳನ್ನು ತೆಗೆದುಕೊಳ್ಬೇಕಂತ ಹೇಳ್ತೀವಿ ನಾವು. ಮೈದಾ ತೆಗೆದುಕೊಳ್ಳೋದು ಒಳ್ಳೇದಲ್ಲ ಅಂತ ಹೇಳ್ತೀವಿ, ಆದಷ್ಟು ಅವಾಯ್ಡ್ ಮಾಡಿ ಮೈದಾವನ್ನು. ತುಂಬಾ ಸ್ವೀಟ್ ಇರುವಂತದ ಸಕ್ಕರೆಗಳನ್ನು ಸಕ್ಕರೆ ತಿನ್ನಬೇಡಿ, ಕರದ ಪದಾರ್ಥಗಳನ್ನು ಬಹಳ ಕಡಿಮೆ ತಿನ್ನಿ. ಮತ್ತೆ ಈ ಬೇಕರಿ ಐಟಮ್ಸ್ ಅಥವಾ ನಾವು ಏನು ಏರಿಯೇಟೆಡ್ ಡ್ರಿಂಕ್ಸ್ ಅಂತ ಹೇಳ್ತೀವಿ, ಕೋಲ್ಡ್ ಡ್ರಿಂಕ್ಸ್ ಅಂತ ಹೇಳ್ತೀವಿ, ಅದನ್ನು ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಶುಚಿಯಾದ ಆಹಾರವನ್ನು ತೆಗೆದುಕೊಳ್ಳಿ ಅಂತ ಹೇಳಿ ಮತ್ತೊಂದು ಹೇಳ್ತಿದ್ದೀನಿ ನಾನು.
1: ತುಂಬಾ ಜನ ಊಟ ಆದ್ಮೇಲೆ ತೇಗ್ ಬರಬೇಕು ಅನ್ನೋದು ಒಂದು ಕಲ್ಪನೆ ಇಟ್ಕೊಂಡಿದ್ದಾರೆ. ಯಾಕೋ ಹೊಟ್ಟೆ ಸರಿ ಇಲ್ಲ ಅಂದಾಗ ಒಂದು ಸೋಡಾ ಕುಡಿಯುವಂತದ್ದು ಅಥವಾ ಕಾರ್ಬೋನೇಟೆಡ್ ವಾಟರ್ ಅದೊಂದು ಬಳಸೋ ಅಭ್ಯಾಸ ಇಟ್ಕೊಂಡಿದ್ದಾರೆ. ಇದು ಸರಿ ತಪ್ಪು ಅವರಿಗೆ ಬಿಟ್ಟದ್ದು, ಒಬ್ಬ ವೈದ್ಯರಾಗಿ ಇದಕ್ಕೆ ಏನ್ ಹೇಳ್ತೀರಿ?
0: ನಾನು ಹೇಳುದಾದ್ರೆ ಕಾರ್ಬೋನೇಟೆಡ್ ಡ್ರಿಂಕ್ಸ್ ನಮ್ಮ ದೇಹಕ್ಕೆ ಒಳ್ಳೇದಲ್ಲ, ಅದನ್ನು ತೆಗೆದುಕೊಳ್ಳೋದು ಬೇಡ ಅಂತ ಹೇಳ್ತೀನಿ. ತೇಗ್ ಬರುವುದು ಬಂದೇ ಬರುತ್ತೆ, ನಾವು ಊಟ ಮಾಡಬೇಕಾದ್ರೆ ನಮ್ಮ ಆಹಾರದ ಒಟ್ಟಿಗೆ ಸ್ವಲ್ಪ ಗಾಳಿ ಸಹ ಹೊಟ್ಟೆ ಒಳಗಡೆ ಹೋಗುತ್ತೆ, ಅದು ನಮಗೆ ಗೊತ್ತಿಲ್ಲದೆ ಕೆಲವೊಮ್ಮೆ ಹೊರಗಡೆ ಬರುತ್ತೆ, ಗೊತ್ತಾಗುದಿಲ್ಲ, ಕೆಲವೊಮ್ಮೆ ಗೊತ್ತಾಗಿ ಹೊರಗಡೆ ಬರ್ತದೆ, ಅದನ್ನ ನಾವು ತೇಗು ಅಂತ ಹೇಳ್ತೀವಿ ನಾವು. ಸೊ ಅದ್ರ ಬಗ್ಗೆ ಏನು ತೇಗ್ ಬರಲೇಬೇಕಂತ ನಿಯಮ ಏನಿಲ್ಲ, ಒಬ್ಬ ವ್ಯಕ್ತಿಗೆ ಅವನ ಡೈಜೆಷನ್ ಸರಿಯಾಗಿ ಆಗ್ತದೆ ಅಂತ ಹೇಳಿ ತೇಗ್ ಮೇಲೆ ಅದು ಡಿಪೆಂಡೆಂಟ್ ಆಗಿರುವುದಿಲ್ಲ.
1: ಸಂತೃಪ್ತಿಯಿಂದ ಊಟ ಮಾಡಿದಾನೆ ಅನ್ನೋ ಸಿಂಬಲ್ ಅಂತಿದ್ರು ಮೊದಲು, ಈಗ ಹಂಗಿಲ್ಲ, ಪೂರ್ತಿ ಊಟ ಮಾಡಬೇಡ್ರಿ, ಒಂಚೂರು ಜಾಗ ಖಾಲಿ ಇಟ್ಟಿರಿ ಅಂತಾರೆ. ಯಾಕೆ
0: ಹಾಗಂತ ಹೇಳಿದ್ರೆ, ತುಂಬಾ ಊಟ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಆಸಿಡ್ ರಿಫ್ಲಕ್ಸ್ ಆಗುವ ಚಾನ್ಸಸ್ ಇರ್ತದೆ, ವಾಪಸ್ ಬರುವ ಚಾನ್ಸಸ್ ಇರ್ತದೆ, ಅದರಿಂದ ಒಂಥರ ಎದೆ ಉರಿ ಬರುವಂತ ಚಾನ್ಸಸ್, ಅಥವಾ ಗ್ಯಾಸ್ಟ್ರಿಕ್ ಆಗುವ ಚಾನ್ಸಸ್, GERD ಅಂತ ಹೇಳ್ತೀವಿ, ಆ ರೀತಿ ಆಗುವ ಚಾನ್ಸಸ್ ಇರ್ತದೆ. ಅದಕ್ಕೆ ಹೊಟ್ಟೆ ತುಂಬಾ ಊಟ ಮಾಡಬೇಡಿ, ಸ್ವಲ್ಪ ಗ್ಯಾಪ್ ಕೊಟ್ಟು ಊಟ ಮಾಡಿ ಅಂತ ಹೇಳಿ ನಮ್ಮ ಹಿರಿಯರು ಹೇಳಿದ್ದಾರೆ, ಅದು ನಿಜವಾದ ಒಂದು ಒಳ್ಳೆ ಸಲಹೆ ಅಂತ ಹೇಳ್ಬೋದು. ಮತ್ತೆ ತೇಗು ಬಗ್ಗೆ ಸಹ, ಅದು ತೇಗು ಬರಲಿಲ್ಲ ಅಂತ ಹೇಳಿದ್ರು ಅದನ್ನು ತೇಗ್ ಬರ್ಸ್ಲಿಕ್ಕೆ ಹೋಗಬೇಕಾಗಿ ಅಗತ್ಯ ಇಲ್ಲ ಅಂತೇಳಿ ಹೇಳ್ತೀನಿ ನಾನು.
1: ಸೊ ಹಾಗಾಗಿ ಕಷ್ಟಪಟ್ಟು ಮಾಡೋದು
0: ಬೇಡ ಅಂತ ಹೇಳ್ತೀನಿ.
1: ಆನಂದವಾಗಿ ನಿಮ್ಮ ದೇಹಕ್ಕೆ ಏನ್ ಒಗ್ಗುತ್ತೋ,
0: ಹೌದು,
1: ಹಿತಮಿತವಾಗಿ, ಹಿತಬುಕ್ ಹೃತಬುಕ್ ಅಂತೀವಲ್ಲ, ಹಾಗೆ ಊಟ ಮಾಡಿದ್ರೆ ನಮ್ಮ ಗಟ್ ಹೆಲ್ತ್ ಚೆನ್ನಾಗಿ ಇಟ್ಕೊಳ್ಳಿ ಅನ್ನೋದೇ ಈ ವರ್ಲ್ಡ್ ಡೈಜೆಸ್ಟಿವ್ ಡೇನ ಒಂದು

0: ದೇಶ ಕೂಡ ಆಗಿರುತ್ತೆ. ಡಾಕ್ಟರ್ ಸತೀಶ್ ರಾವ್ ಅವರೇ, ಬಹಳಷ್ಟು ವಿಷಯಗಳನ್ನ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಿ. ಹಾಗೆ ಕರ್ನಾಟಕ ರಾಜ್ಯ ಏನು ಗ್ಯಾಸ್ಟ್ರೋ ಎಂಟ್ರಾಲಜಿ ಅಸೋಸಿಯೇಷನ್ ಕಾರ್ಯದರ್ಶಿಗಳಾಗಿ ಕೂಡ ಕೆಲಸ ಮಾಡ್ತಾ ಇದ್ದೀರಿ. ಇಡೀ ರಾಜ್ಯದ ಜನಕ್ಕೆ ಇದರ ಮಾಹಿತಿಯನ್ನು ತಲುಪಿಸೋ ಕೆಲಸ ಕೂಡ ಮಾಡ್ತಾ ಇದ್ದೀರಿ. ಆಕಾಶವಾಣಿ ಜೊತೆ ಕೈ ಜೋಡಿಸಿದ್ದಕ್ಕೆ ತಮಗೂ ಕೂಡ ನಮ್ಮೆಲ್ಲ ಕೇಳುಗರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ, ಧನ್ಯವಾದಗಳು.
2: ಇದುವರೆಗೆ ವಿಶ್ವ ಜೀರ್ಣಾಂಗ ಆರೋಗ್ಯ ದಿನದ ಸಂದರ್ಭದಲ್ಲಿ ದಿನದ ಮಹತ್ವ, ಧ್ಯೇಯವಾಕ್ಯ ಹಾಗೂ ಜೀರ್ಣಾಂಗದ ಆರೋಗ್ಯ ಈ ಕುರಿತು ಮೈಸೂರಿನ ಮಣಿಪಾಲ್ ಆಸ್ಪತ್ರೆಯ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಡಾ ಸತೀಶ್ ರಾವ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ಬೇದ್ರೆ ಮಂಜುನಾಥ್, ಸಂಕಲನ ತೇಜಸ್ವಿನಿ ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
3: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ.
5: ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಈ ಯೋಜನೆ ಕುರಿತು ಮಾತಾಡ್ತಾ ಇದ್ದಾರೆ ಡಾಕ್ಟರ್ ಜೆಎಂ ಚಂದೂನವರ್.
6: ಭಾರತ ಸರ್ಕಾರ ಸಣ್ಣ ಮತ್ತು ಅತಿ ಸಣ್ಣ ರೈತರ ಆದಾಯವನ್ನು ವೃದ್ಧಿಸಲು 2018 ಮತ್ತು 2019 ಸಾಲಿನಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಎಂಬ ಹೊಸ ಯೋಜನೆಯನ್ನು ಘೋಷಣೆ ಮಾಡಿತ್ತು. ಈ ಸದರಿ ಯೋಜನೆಗೆ ಕೇಂದ್ರ ಸರ್ಕಾರದಿಂದ 100% ಅನುದಾನ ಒದಗಿಸಲಾಗುತ್ತದೆ. ಅನುಷ್ಠಾನ ಮಾರ್ಗಸೂಚಿ ಅನ್ವಯ ಈ ಯೋಜನೆಯಡಿ ಭೂ ಒಡೆತನ ಹೊಂದಿರುವ ಪ್ರತಿ ರೈತ ಕುಟುಂಬಕ್ಕೆ 1 ವರ್ಷಕ್ಕೆ 6,000 ರೂಪಾಯಿಗಳನ್ನು ನೀಡಲಾಗುತ್ತದೆ. ಅಲ್ಲದೆ ಈ ಹಣವನ್ನು 2018 ಡಿಸೆಂಬರ್ 1 3 ಕಂತುಗಳಲ್ಲಿ ತಲಾ 2,000 ರೂಪಾಯಿದಂತೆ ರೈತ ಫಲಾನುಭವಿಗಳಿಗೆ ನೀಡಲಾಗುತ್ತದೆ. ಪ್ರಸ್ತುತ ಕೇಂದ್ರ ಸರ್ಕಾರದ ಈ ಯೋಜನೆಯ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಈ ಯೋಜನೆಯನ್ನು ಪಡೆಯಲು ರಾಜ್ಯದಲ್ಲಿರ್ತಕ್ಕಂತಹ ಭೂ ಒಡೆತನ ಹೊಂದಿರತಕ್ಕಂತಹ ಎಲ್ಲ ರೈತರು ಕೂಡ ಅರ್ಹರಾಗಿದ್ದಾರೆ. ಸಂಬಂಧಪಟ್ಟ ರಾಜ್ಯದ ಕೇಂದ್ರಾಡಳಿತ ಪ್ರದೇಶಗಳ ಭೂ ದಾಖಲೆಗಳ ಪ್ರಕಾರ ಕೃಷಿ ಭೂಮಿಯನ್ನು ಹೊಂದಿರುವ ಪತಿ ಪತ್ನಿ ಅಥವಾ ಅಪ್ರಾಪ್ತ ಮಕ್ಕಳನ್ನು ಹೊಂದಿರುವ ಕುಟುಂಬದವರು ಕೂಡ ಈ ಯೋಜನೆಗೆ ಅರ್ಹರಾಗಿರುತ್ತಾರೆ. ಈ ಯೋಜನೆಗೆ ಪೂರಕವಾಗಿ ಕರ್ನಾಟಕದಲ್ಲಿ ಭೂ ದಾಖಲೆಗಳನ್ನು ಗಣಕೀಕೃತಗೊಳಿಸಲಾಗಿದೆ ಮತ್ತು ಡಿಜಿಟಲ್ ರೂಪದಲ್ಲಿ ಇವು ಲಭ್ಯವಿರುತ್ತವೆ. ಭೂ ಹಿಡುವಳಿ ಹೊಂದಿರುವ ರೈತರ ಪಟ್ಟಿಯನ್ನು ಸಂಭವನೀಯ ಆಹಾರ ರೈತರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಲಾಗುತ್ತದೆ. ಈ ಮಾಹಿತಿಯನ್ನ ಫ್ರೂಟ್ಸ್ ಎಂಬ ತಂತ್ರಾಂಶ ಫಾರ್ಮರ್ಸ್ ರಿಜಿಸ್ಟ್ರೇಷನ್ ಅಂಡ್ ಯೂನಿಫೈಡ್ ಬೆನಿಫಿಷರಿ ಇನ್ಫಾರ್ಮೇಷನ್ ಸಿಸ್ಟಮ್ ನಲ್ಲಿ ಹಾಕಲಾಗುತ್ತದೆ. ಪ್ರತಿಯೊಬ್ಬ ರೈತರ ಹೆಸರಿಗೆ ಸಂಖ್ಯೆಯನ್ನು ಕೂಡ ನೀಡಲಾಗುತ್ತದೆ. ಹೀಗೆ ಮಾಡಿದಂತಹ ರೈತರ ಪಟ್ಟಿಯನ್ನ ಎಲ್ಲ ಗ್ರಾಮ ಪಂಚಾಯಿತಿ ಮತ್ತು ಗ್ರಾಮಗಳಲ್ಲಿ ಪ್ರಕಟಿಸಲಾಗುತ್ತದೆ. ಹೀಗೆ ರೈತ ಕುಟುಂಬವನ್ನು ಯೋಜನೆಯಡಿ ಪರಿಗಣಿಸಲು ಭಾರತ ಸರ್ಕಾರದ ನಿಯಮಗಳಂತೆ ಅರ್ಹವಾಗಿದ್ದರೆ ಭಾರತ ಸರ್ಕಾರದ ಕಾರ್ಯಾಚರಣೆಯ ಮಾರ್ಗಸೂಚಿಗಳ ಪ್ರಕಾರ ಕಡ್ಡಾಯವಾಗಿ ಸ್ವಯಂ ಘೋಷಣೆ ಸಲ್ಲಿಸಬೇಕು. ಈ ರೈತರ ಹೆಸರುಗಳು ಸಂಭವನೀಯ ಆರ್ ರೈತರ ಪಟ್ಟಿಯಲ್ಲಿ ಇದ್ದರೆ ಅವರು ತಮ್ಮ ಸ್ವಯಂ ಘೋಷಣೆಯನ್ನು ವಿದ್ಯುನ್ಮಾನ ಅಥವಾ ಭೌತಿಕವಾಗಿ ನೀಡಬಹುದು. ಆಧಾರ್ ಸಂಖ್ಯೆಯನ್ನು ಉಪಯೋಗಿಸುವ ಬಗೆಯನ್ನು ಕೂಡ ಇದು ಒಳಗೊಂಡಿರುತ್ತದೆ. ಈ ಸ್ವಯಂ ಘೋಷಣೆಯನ್ನು ಸಲ್ಲಿಸಿದ ನಂತರ ರೈತರ ಹೆಸರನ್ನು ಭಾರತ ಸರ್ಕಾರಕ್ಕೆ ಕಳುಹಿಸುವ ಅರ್ಹ ಫಲಾನುಭವಿಗಳ ಪಟ್ಟಿಗೆ ಸೇರ್ಪಡೆ ಮಾಡಲಾಗುತ್ತದೆ. ಹೀಗೆ ಹೊಸ ರೈತರ ದಾಖಲೆಗಾಗಿ ಫ್ರೂಟ್ಸ್ ಪೋರ್ಟಲ್ನಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿದೆ. ಹೊಸದಾಗಿ ದಾಖಲಾಗುವ ರೈತರ ದಾಖಲೆಗಳ ವಿವರಗಳನ್ನು ರೈತ ಸಂಪರ್ಕ ಕೇಂದ್ರಗಳು, ಬಾಪೂಜಿ ಸೇವಾ ಕೇಂದ್ರಗಳು, ಅಟಲ್ ಜಿ ಜನಸ್ನೇಹಿ ಕೇಂದ್ರಗಳು, ತೋಟಗಾರಿಕೆ ಇಲಾಖೆ, ರೇಷ್ಮೆ ಇಲಾಖೆ ಅಥವಾ ಇತರೆ ಸರ್ಕಾರಿ ಸೇವಾ ಕೇಂದ್ರಗಳು, ಕಚೇರಿಗಳು, ಸರ್ಕಾರದ ಮಾನ್ಯತೆ ಹೊಂದಿರುವ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ವಿಮರ್ಶೆ ಮೇಲ್ವಿಚಾರಣೆ ಸಮಿತಿಗಳು ಯೋಜನೆ ನೋಂದಣಿಗಾಗಿ ಯೋಜನೆಯಂತೆ ಸ್ವೀಕರಿಸಿ ದಾಖಲೆಯಲ್ಲಿನ ಮಾಹಿತಿಯನ್ನು ಪರಿಶೀಲಿಸಿ ಮಾಹಿತಿಯು ಸರಿಯಾಗಿದ್ದಲ್ಲಿ ತಂತ್ರಾಂಶದಲ್ಲಿ ಅರ್ಹ ಫಲಾನುಭವಿಗಳ ಪಟ್ಟಿಯನ್ನು ನಮೂದು ಮಾಡಲಾಗುತ್ತದೆ. ಸದರಿ ವಿವರಗಳು ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಪರಿಶೀಲನೆಗಾಗಿ ತಂತ್ರಾಂಶದಲ್ಲಿ ವರ್ಗಾವಣೆಯಾಗುತ್ತವೆ. ತದನಂತರದಲ್ಲಿ ತಂತ್ರಾಂಶದಲ್ಲಿ ಗ್ರಾಮ ಲೆಕ್ಕಾಧಿಕಾರಿಗಳಿಂದ ಪರಿಶೀಲಿಸಲ್ಪಟ್ಟು ಅರ್ಹ ಫಲಾನುಭವಿಗಳಾಗಿದ್ದಲ್ಲಿ ಭಾರತ ಸರ್ಕಾರಕ್ಕೆ ಕಳುಹಿಸಲಾಗುವುದು. ಹೀಗೆ ಲಭ್ಯವಿರುವ ದತ್ತಾಂಶ ಆಧಾರದ ಮೇಲೆ ಸಂಭವನೀಯ ಅರ್ಹ ಫಲಾನುಭವಿಗಳ ಪಟ್ಟಿಯನ್ನು ತಯಾರಿಸಿ ಫ್ರೂಟ್ಸ್ ತಂತ್ರಾಂಶದಲ್ಲಿ ಹಾಕಲಾಗುವುದು. ಆದಾಗ್ಯೂ ಕೆಲವು ಅರ್ಹ ರೈತರನ್ನು ಅನರ್ಹ ಎಂದು ಗುರುತಿಸಲಾಗಿದ್ದಲ್ಲಿ ಸದರಿ ರೈತರು ಅರ್ಹ ಫಲಾನುಭವಿ ಎಂದು ಗುರುತಿಸಬಹುದಾಗಿದೆ. ಇಂಥ ಸಂದರ್ಭದಲ್ಲಿ ಸರ್ಕಾರದಿಂದ ರಚಿಸಲ್ಪಡುವ ಪ್ರಾಧಿಕಾರವು ಈ ಕುರಿತು ಪರಿಶೀಲನೆ ಮಾಡುತ್ತದೆ. ತದನಂತರ ಪ್ರಾಧಿಕಾರದ ತೀರ್ಮಾನದ ಮೇಲೆ ರೈತರ ಅರ್ಹತೆಯನ್ನು ನಿರ್ಧಾರ ಮಾಡಲಾಗುತ್ತದೆ. ರಾಜ್ಯದಲ್ಲಿನ ಎಲ್ಲ ರೈತರು ಈ ಯೋಜನೆಯಡಿ ಅರ್ಜಿ ಸಲ್ಲಿಸುವ ವಿಧಾನ ಕೂಡ ಬಹಳಷ್ಟು ಪ್ರಮುಖವಾಗಿದೆ. ಈ ವಿಧಾನದಲ್ಲಿ ರೈತರು ಯೋಜನೆಯ ಲಾಭ ಪಡೆಯಲು ಯಾವುದೇ ಸರ್ಕಾರಿ ಸ್ವಾಮ್ಯದ ಕೇಂದ್ರಗಳನ್ನು ಅಂದರೆ ಬಾಪೂಜಿ ಸೇವಾ ಕೇಂದ್ರಗಳು, ರೈತ ಸಂಪರ್ಕ ಕೇಂದ್ರಗಳು, ಅಟಲ್ ಜಿ ಸ್ನೇಹ ಕೇಂದ್ರಗಳು, ತೋಟಗಾರಿಕೆ ಇಲಾಖೆ, ರೇಷ್ಮೆ ಇಲಾಖೆ, ಸರ್ಕಾರಿ ಸೇವಾ ಕೇಂದ್ರಗಳು, ಕಚೇರಿಗಳು, ಮಾನ್ಯತೆ ಪಡೆದಿರುವ ರಾಜ್ಯ ಜಿಲ್ಲಾ ಮಟ್ಟದ ವಿಮಾ

0: ಸಂಪರ್ಕಿಸ ಮೇಲ್ವಿಚಾರಣೆ ಸಮಿತಿಗಳು ನೋಂದಣಿ ಸಂಪರ್ಕಿಸಬಹುದಾಗಿದೆ. ಹೀಗೆ ಸಂಭವನೀಯ ಫಲಾನುಭವಿ ಪಟ್ಟಿಯಲ್ಲಿ ಸೇರಿಸಲಾಗಿತ್ತು ಸ್ವಯಂ ಘೋಷಣೆಯನ್ನು ಅನುಬಂಧ ಸಿ ಅಥವಾ ಅನುಬಂಧ ಇ ನಮೂನೆಯಲ್ಲಿ ಫ್ರೂಟ್ಸ್ ಪಿಎಂ ಕಿಸಾನ್ ಎನ್ನುವ ವಿಶಿಷ್ಟ ಗುರುತಿನ ಸಂಖ್ಯೆ, ಆಧಾರ್ ಸಂಖ್ಯೆ, ಸರ್ವೆ ನಂಬರ್ ಉಪಯೋಗಿಸಿಕೊಂಡು ಸಲ್ಲಿಸಬಹುದಾಗಿದೆ. ಅಲ್ಲದೆ ಭೌತಿಕ ಘೋಷಣೆಗಳನ್ನು ನಿಯತಕಾಲಿಕವಾಗಿ ತಾಲೂಕು ಮಟ್ಟದ ಕೃಷಿ ಅಧಿಕಾರಿ ಕಚೇರಿಗೆ ಪರಿಶೀಲಿಸಲು ಮತ್ತು ಸಂರಕ್ಷಿಸಲು ಕಳಿಸಲಾಗುವುದು. ತಾಲೂಕವಾರು ಅರ್ಹ ಫಲಾನುಭವಿಗಳ ಪಟ್ಟಿಯನ್ನು ತಾಲೂಕು ಮಟ್ಟದ ಕೃಷಿ ಅಧಿಕಾರಿಗಳು ಕ್ರೋಢೀಕರಿಸಿ ಮತ್ತು ಪಟ್ಟಿಯ ಎಲ್ಲಾ ರೈತರು ಅನುಷ್ಠಾನ ಮಾರ್ಗಸೂಚಿಗಳಲ್ಲಿ ಸೂಚಿಸಲಾದ ನಮೂನೆಗಳ ಪ್ರಕಾರ ಘೋಷಣೆ ಮಾಡಿದ್ದಾರೆ ಎಂದು ಪ್ರಮಾಣೀಕರಿಸುವುದು, ದೃಢೀಕರಿಸುವುದು. ಜಿಲ್ಲೆ ಮತ್ತು ರಾಜ್ಯ ಮಟ್ಟದಲ್ಲಿ ಈ ಪಟ್ಟಿಗಳನ್ನು ಕ್ರೋಢೀಕರಿಸಲಾಗುತ್ತದೆ. ಹೀಗೆ ಕ್ರೋಢೀಕರಿಸಿದ ಪಟ್ಟಿಯಲ್ಲಿ ಭಾರತ ಸರ್ಕಾರಕ್ಕೆ ಅದನ್ನು ಕಳಿಸಿಕೊಡಲಾಗುತ್ತದೆ. ಹೀಗೆ ಈ ದೃಢೀಕೃತ ಪಟ್ಟಿಯನ್ನು ಭಾರತ ಸರ್ಕಾರದ ಪಿಎಂ ಕಿಸಾನ್ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಲಾಗುತ್ತದೆ. ಈ ಘೋಷಣೆ ಆಧಾರದಲ್ಲಿ ಯೋಜನೆಗೆ ಯಾವ ರೈತರು ಅನರ್ಹತೆ ಪಡೆಯುತ್ತಾರೆ ಅಂದರೆ, ವಿಶೇಷವಾಗಿ ಭಾರತ ಸರ್ಕಾರದ ಮಾರ್ಗಸೂಚಿ ಅನ್ವಯ ಕೆಲವು ಫಲಾನುಭವಿಗಳ ಅರ್ಹವಿರುವುದಿಲ್ಲ. ಯಾರು ಅಂತಂದರೆ, ದಾಖಲೆ ಅನ್ವಯ ಅಥವಾ ಭೂಮಿ ಹೊಂದಿರುವ ಸಂಘ ಸಂಸ್ಥೆಗಳು, ಮುಂದೆ ಹೇಳುವ ವರ್ಗದಲ್ಲಿ ಕುಟುಂಬದ ಒಬ್ಬರು ಅಥವಾ ಹೆಚ್ಚು ಸದಸ್ಯರು ಇದ್ದಲ್ಲಿ, ಮಾಜಿ ಹಾಲಿ ಸಾಂವಿಧಾನಿಕ ಹುದ್ದೆಗಳಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, MLAಗಳು, MPಗಳು ಇಂಥ ಹುದ್ದೆಗಳು ಹೊಂದಿದಂಥವರು, ಮಾಜಿ ಮತ್ತು ಹಾಲಿ ಸಚಿವರು, ರಾಜ್ಯ ಸಚಿವರು, ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರು, ರಾಜ್ಯ ವಿಧಾನಸಭೆ ವಿಧಾನ ಪರಿಷತ್ ಸದಸ್ಯರು, ನಗರಸಭೆ ಅಧ್ಯಕ್ಷರು, ಪುರಸಭೆ ಅಧ್ಯಕ್ಷರು, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, ಅಲ್ಲದೆ ನಿವೃತ್ತ ಮತ್ತು ಹಾಲಿ ಸೇವೆಯಲ್ಲಿರುವ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಅಧಿಕಾರಿಗಳು, ಸ್ವಾಯತ್ತ ಸಂಸ್ಥೆಗಳ ನೌಕರರು ಈ ಯೋಜನೆಗೆ ಅನರ್ಹರಾಗಿದ್ದಾರೆ. ಅಲ್ಲದೆ ಮಾಸಿಕ 10,000 ರೂಪಾಯಿ ಹೆಚ್ಚಿನ ಮೊತ್ತ ಪಡೆಯುತ್ತಿರುವ ನಿವೃತ್ತ ಪಿಂಚಣಿದಾರರು ಕೂಡ ಇದಕ್ಕೆ ಅರ್ಹರಾಗಿರುವುದಿಲ್ಲ. ಅಲ್ಲದೆ ಕಳೆದ ಸಾಲಿನಲ್ಲಿ ಆದಾಯ ತೆರಿಗೆ ಪಾವತಿ ಮಾಡಿದವರು ಕೂಡ ಇದಕ್ಕೆ ಈ ಯೋಜನೆಗೆ ಅರ್ಹರಾಗಿರುವುದಿಲ್ಲ. ಅಲ್ಲದೆ ವೈದ್ಯರು, ಅಭಿಯಂತರರು, ವಕೀಲರು, ಲೆಕ್ಕ ಪರಿಶೋಧಕರು, ವೃತ್ತಿಪರ ಸಂಸ್ಥೆಯಲ್ಲಿ ನೋಂದಿಸಿಕೊಂಡು ವೃತ್ತಿಯನ್ನು ಮಾಡುತ್ತಿರುವವರು ಈ ಯೋಜನೆಗೆ ಅರ್ಹರಾಗಿರುವುದಿಲ್ಲ. ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಗೆ ಮುಖ್ಯವಾಗಿ ಇದು ರಾಜ್ಯದಲ್ಲಿ ತೆರಿಗೆ ವರ್ಷಕ್ಕೆ 3 ಕಂತುಗಳಲ್ಲಿ ತಲಾ 2,000 ಒಟ್ಟು 6,000 ರೂಗಳನ್ನು ಕೇಂದ್ರ ಸರ್ಕಾರ ರೈತರಿಗೆ ಕೊಡುತ್ತದೆ ಮತ್ತು ಇದಕ್ಕೆ ಪೂರಕವಾಗಿ ರಾಜ್ಯ ಸರ್ಕಾರ ಕೂಡ 6 ತಿಂಗಳಿಗೊಮ್ಮೆ 2,000 ವರ್ಷಕ್ಕೆ 2 ಕಂತುಗಳಲ್ಲಿ ಒಟ್ಟು 4,000 ರೂಪಾಯಿ, ಒಟ್ಟು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ 10,000 ರೂಪಾಯಿಗಳನ್ನು ಪ್ರತಿ ರೈತ ಫಲಾನುಭವಿಗೆ ವಾರ್ಷಿಕವಾಗಿ ನೀಡಲಾಗುತ್ತದೆ. 2020 ಮತ್ತು 21 ಸಾಲಿಗೆ ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗಿದ್ದು, ಕರ್ನಾಟಕದ ಧಾರವಾಡ ಜಿಲ್ಲೆಯೊಂದರಲ್ಲಿ ಒಟ್ಟು 1,28,816 ರೈತ ಫಲಾನುಭವಿಗಳಿಗೆ ಒಟ್ಟು 2,004 ಕೋಟಿ ರೂಪಾಯಿ ಸಹಾಯಧನವನ್ನು ಈ ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯಡಿಯಲ್ಲಿ ನೀಡಲಾಗಿದೆ.
1: ಇದುವರೆಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಕುರಿತು ಮಾತನಾಡಿದವರು ಡಾಕ್ಟರ್ JM ಚಂದೂನವರ್.
2: ಪ್ರಗತಿ ಪಥ ಪ್ರಸಾರವಾಯಿತು. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ನೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆ ಆಗಬೇಕು.
4: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
2: ನಿತ್ಯವೂ ನೀರು ಲಾಗದಂತೆ ಗಮನಿಸಿ.

ಬದುಕು ಹೂವಿನ ಹಾಸಿಗೆ ಅಲ್ಲ, ಹಾಗಂತ ಮುಳ್ಳಿನ ದಾರಿನೂ ಅಲ್ಲ. ದಿನನಿತ್ಯದ ಚಂಚಡದಲ್ಲಿ ಜೀವನ ಪ್ರೀತಿಯನ್ನ ಜೋಪಾನವಾಗಿ ಕಾಯಲು, ನಿತ್ಯ ಉತ್ಸಾಹಿಯಾಗಿರಲು ಹವ್ಯಾಸಗಳು ಸಹಾಯಕಾರಿ. ಕಲೆ, ಸಾಹಿತ್ಯ, ಸಂಗೀತ, ಫೋಟೋಗ್ರಫಿ, ಪಕ್ಷೀಕ್ಷಣೆ, ತೋಟಗಾರಿಕೆ ಮುಂತಾದ ಹಲವು ಹವ್ಯಾಸಗಳು ಬದುಕಿನ ಸೌಂದರ್ಯವನ್ನ ಹೆಚ್ಚು ಮಾಡುತ್ತೆ. ದಣಿದ ಮನಸ್ಸಿಗೆ ಸಾಂತ್ವನದ ಸಿಹಿಗಾಳಿ ಹವ್ಯಾಸ. ನಿಮ್ಮ ವ್ಯಕ್ತಿತ್ವದ ಉನ್ನತಿಗಾಗಿ, ಆತ್ಮತೃಪ್ತಿಗಾಗಿ ಒಳ್ಳೆಯ ಹವ್ಯಾಸ ಬೆಳೆಸ್ಕೊಳ್ಳಿ. ಸದಭಿರುಚಿಯನ್ನ ಪೋಷಿಸಿ.

0: ದೇಹ ಹಾಳು ಮಾಡುತ್ತೆ ಧೂಮಪಾನ.
1: ಒಳಿತುಗಳನ್ನು ಕಟ್ಟಿಕೊಳ್ಳೋಣ.
2: ದೋಷವು ಎಂದು ಶಾಂತಿಯನ್ನು ನೀಡುವುದಿಲ್ಲ, ದ್ವೇಷವು ಎಂದು ಸುಖವನ್ನು ಕೊಡುವುದಿಲ್ಲ.
0: ಕೆಡುಕುಗಳನ್ನು ಬಿಟ್ಟು ಬಿಡೋಣ.
2: ವಿಷವು ಸುಳ್ಳಲ್ಲ.
1: ಆರೋಗ್ಯದಿಂದ ಆನಂದ,
0: ಆನಂದದಿಂದ ಅಭಿ

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸಹನ. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಮ್ಯಾನ್ಮಾರ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಸುಪ್ರೀಂಕೋರ್ಟ್ಗೆ ಐವರು ನೂತನ ನ್ಯಾಯಮೂರ್ತಿಗಳ ನೇಮಕ. ಸರ್ವೋಚ್ಚ ನ್ಯಾಯಾಲಯದ ಬಲ 37 ಏರಿಕೆ. ಭಾರತ ಒಮೆನ್ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಇಂದಿನಿಂದ ಜಾರಿಗೆ. ಜೆಇಇ ಅಡ್ವಾನ್ಸ್ಡ್ ಪರೀಕ್ಷೆ 2026 ಫಲಿತಾಂಶ ಪ್ರಕಟ. ಪ್ರಥಮ ರ್ಯಾಂಕ್ ಪಡೆದ ದೆಹಲಿಯ ಶುಭಂ ಕುಮಾರ್. ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ಗಳ ಬೆಲೆ ಏರಿಕೆ. ಯಥಾಸ್ಥಿತಿಯಲ್ಲಿ ಗೃಹ ಬಳಕೆ ಎಲ್ಪಿಜಿ ಸಿಲಿಂಡರ್ ದರ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದು ನವದೆಹಲಿಯಲ್ಲಿ ಮ್ಯಾನ್ಮಾರ್ ಅಧ್ಯಕ್ಷ ಯು ಮಿನ್ ಆಂಗ್ ಲೈಂಗ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಉಭಯ ದೇಶಗಳ ನಡುವಿನ ಐತಿಹಾಸಿಕ ಮತ್ತು ನಾಗರಿಕ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಚರ್ಚೆ ನಡೆಸಿದರು. ಮಾತುಕತೆಯ ಸಮಯದಲ್ಲಿ ಭದ್ರತೆ ಮತ್ತು ಸಂಪರ್ಕ ಸೇರಿದಂತೆ ಮ್ಯಾನ್ಮಾರ್ ಮತ್ತು ಭಾರತದ ನಡುವಿನ ಸಂಬಂಧಗಳ ಕುರಿತು ಉಭಯ ನಾಯಕರು ಚರ್ಚಿಸಿದರು. ಮ್ಯಾನ್ಮಾರ್ ಅಧ್ಯಕ್ಷರು ಇಂದು ಸಂಜೆ ರಾಷ್ಟಪತಿ ಭವನದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಲಿದ್ದಾರೆ. ನಾಳೆ ಅವರು ವ್ಯಾಪಾರ ಮತ್ತು ಕೈಗಾರಿಕಾ ಸಂವಹನಕ್ಕಾಗಿ ಮುಂಬೈಗೆ ಪ್ರಯಾಣಿಸಲಿದ್ದಾರೆ. ಭಾರತ ಆಸ್ಟ್ರೇಲಿಯಾ ರಕ್ಷಣಾ ಸಚಿವರ ಸಭೆ ದೆಹಲಿಯಲ್ಲಿ ಇಂದು ನಡೆಯಲಿದ್ದು, ಸಚಿವ ರಾಜನಾಥ್ ಸಿಂಗ್ ಮತ್ತು ಆಸ್ಟ್ರೇಲಿಯಾ ರಕ್ಷಣಾ ಸಚಿವ ರಿಚರ್ಡ್ ಮಾರ್ಲಿಸ್ ಜಂಟಿ ಅಧ್ಯಕ್ಷತೆ ವಹಿಸಲಿದ್ದಾರೆ. ದ್ವಿಪಕ್ಷೀಯ ರಕ್ಷಣಾ ಮತ್ತು ಸೇನಾ ಸಹಕಾರ ಬಲವರ್ಧನೆ, ರಕ್ಷಣಾ ಕೈಗಾರಿಕಾ ಪಾಲುದಾರಿಕೆ, ರಕ್ಷಣಾ ಪರಿಕರಗಳ ಸಹ ಅಭಿವೃದ್ಧಿ ಮತ್ತು ಸಹ ಉತ್ಪಾದನೆ ಮತ್ತಿತರ ವಿಷಯಗಳ ಕುರಿತು ಸಮಾಲೋಚನೆ ನಡೆಯಲಿದೆ. ರಕ್ಷಣೆ ಮತ್ತು ಭದ್ರತಾ ವಲಯದಲ್ಲಿ ಬಾಂಧವ್ಯ ಬಲವರ್ಧನೆ, ಭಾರತ ಪೆಸಿಫಿಕ್ ವಲಯದಲ್ಲಿ ಸುಸ್ಥಿರತೆ ಮತ್ತು ಭದ್ರತೆ ಬಲಪಡಿಸುವುದು ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಚರ್ಚೆ ನಡೆಯಲಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಸುಪ್ರೀಂಕೋರ್ಟ್ಗೆ ಐವರು ನೂತನ ನ್ಯಾಯಮೂರ್ತಿಗಳನ್ನು ನೇಮಕ ಮಾಡಲಾಗಿದೆ. ಈ ಮೂಲಕ ಭಾರತದ ಮುಖ್ಯ ನ್ಯಾಯಮೂರ್ತಿ ಸೇರಿದಂತೆ ಸುಪ್ರೀಂಕೋರ್ಟ್ನ ಕಾರ್ಯನಿರ್ವಹಣಾ ಬಲ 37 ಏರಿಕೆಯಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಕೇಂದ್ರ ಕಾನೂನು ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಭಾರತದ ಮುಖ್ಯ ನ್ಯಾಯಮೂರ್ತಿಗಳೊಂದಿಗೆ ಸಮಾಲೋಚಿಸಿದ ನಂತರ ಸುಪ್ರೀಂಕೋರ್ಟ್ಗೆ ಐವರು ನೂತನ ನ್ಯಾಯಮೂರ್ತಿಗಳನ್ನು ರಾಷ್ಟಪತಿಗಳು ನೇಮಿಸಿದ್ದಾರೆ ಎಂದು ತಿಳಿಸಿದ್ದಾರೆ. ಕಾನೂನು ಸಚಿವಾಲಯ ಹೊರಡಿಸಿದ ಅಧಿಸೂಚನೆಗಳ ಪ್ರಕಾರ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಶೀಲ್ ನಾಗು, ಬಾಂಬೆ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಚಂದ್ರಶೇಖರ್, ಮಧ್ಯಪ್ರದೇಶ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಸಚ್ದೇವ್ ಹಾಗೂ ಜಮ್ಮು ಮತ್ತು ಕಾಶ್ಮೀರ ಹಾಗೂ ಲಡಾಖ್ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಅರುಣ್ ಪಲ್ಲಿ ಅವರನ್ನು ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳಾಗಿ ಬಡ್ತಿ ನೀಡಲಾಗಿದೆ. ಹಿರಿಯ ವಕೀಲೆ ವೆಂಕಿತಾ ಸುಬ್ರಹ್ಮಣಿ ಮೋಹನ ಅವರನ್ನು ಸಹ ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳಾಗಿ ನೇಮಿಸಿದೆ. ಭಾರತ ಒಮನ್ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಸಿಇಪಿಎ ಇಂದು ಜಾರಿಗೆ ಬಂದಿದೆ. ಸಿಇಪಿಎ ಉಭಯ ರಾಷ್ಟಗಳ ನಡುವಿನ ಆರ್ಥಿಕ ಮತ್ತು ಕಾರ್ಯತಂತ್ರದ ಸಂಬಂಧಗಳನ್ನು ಇನ್ನಷ್ಟು ಬಲಪಡಿಸುತ್ತದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಈ ಒಪ್ಪಂದವು ಭಾರತದ ವಿದ್ಯಾರ್ಥಿಗಳು, ಕುಶಲಕರ್ಮಿಗಳು, ಮಹಿಳೆಯರು, ರೈತರು, ಮೀನುಗಾರರು ಮತ್ತು ಎಂಎಸ್ಎಂಇಗಳಿಗೆ ಹೊಸ ಮಾರುಕಟ್ಟೆಗಳನ್ನು ತೆರೆಯುವ ಮೂಲಕ, ರಫ್ತುಗಳನ್ನು ಹೆಚ್ಚಿಸುವ ಮೂಲಕ, ಹೂಡಿಕೆಗಳನ್ನು ಆಕರ್ಷಿಸುವ ಮತ್ತು ಉದ್ಯೋಗ ಸೃಷ್ಟಿಯನ್ನು ವೇಗಗೊಳಿಸುವ ಮೂಲಕ ಗಮನಾರ್ಹವಾಗಿ ಪ್ರಯೋಜನವಾಗಲಿದೆ ಎಂದು ತಿಳಿಸಿದರು. ಭಾರತ ಆಳವಾದ ಆರ್ಥಿಕ

0: ಮತ್ತು ಜನರಿಂದ ಜನರಿಗೆ ಸಂಪರ್ಕ ಹೊಂದಿದೆ. ಇದು ಸುಮಾರು 7 ಲಕ್ಷ ಭಾರತೀಯರಿಗೆ ನೆಲೆಯಾಗಿದೆ. ಒಮನ್ನಿಂದ ಭಾರತೀಯ ಹಣಕಾಸು ರವಾನೆ ವಾರ್ಷಿಕವಾಗಿ ಸುಮಾರು 2 ಶತಕೋಟಿ ಡಾಲರ್ಗಳಷ್ಟಿದೆ ಮತ್ತು 6,000ಕ್ಕೂ ಹೆಚ್ಚು ಭಾರತೀಯ ಉದ್ಯಮಗಳು ಅಲ್ಲಿ ಕಾರ್ಯನಿರ್ವಹಿಸುತ್ತವೆ ಎಂದು ಕೇಂದ್ರ ಸಚಿವರು ಹೇಳಿದರು. ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ಮಧ್ಯಪ್ರದೇಶದ ರೈಸೆನ್ ಜಿಲ್ಲೆಯಿಂದ ಖೇತ್ ಬಚಾವೋ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ. 1 ತಿಂಗಳ ಈ ಅಭಿಯಾನ ಜೂನ್ 30ರವರೆಗೆ ನಡೆಯಲಿದ್ದು, ರಸಗೊಬ್ಬರಗಳ ಸಮತೋಲಿತ ಮತ್ತು ವಿವೇಚನಾಯುಕ್ತ ಬಳಕೆ, ಹವಾಮಾನ ಸಂಬಂಧಿತ ಸವಾಲುಗಳ ದೃಷ್ಟಿಯಿಂದ ರೈತರಿಗೆ ಸಕಾಲಿಕ ಸಲಹೆ, ಪಂಚಾಯತ್ ಮಟ್ಟದಲ್ಲಿ ಸಕ್ರಿಯ ಭಾಗವಹಿಸುವಿಕೆ ಮತ್ತು ಯೋಜನೆಗಳ ಪ್ರಯೋಜನಗಳನ್ನು ನೇರವಾಗಿ ಹಳ್ಳಿಗಳಿಗೆ ತಲುಪಿಸುವ ಗುರಿ ಹೊಂದಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜೆಇಇ ಅಡ್ವಾನ್ಸ್ಡ್ ಪರೀಕ್ಷೆ 2026ರ ಫಲಿತಾಂಶ ಪ್ರಕಟವಾಗಿದ್ದು, ದೆಹಲಿಯ ಶುಭಂ ಕುಮಾರ್ 1ನೇ ರ್ಯಾಂಕ್ ಪಡೆದಿದ್ದಾರೆ. 50,880 ಅಭ್ಯರ್ಥಿಗಳು ಪರೀಕ್ಷೆಯಲ್ಲಿ ಅರ್ಹತೆ ಪಡೆದಿದ್ದಾರೆ. ಈ ಪೈಕಿ 10,107 ಮಹಿಳಾ ಅಭ್ಯರ್ಥಿಗಳು. ಮೊದಲ ರ್ಯಾಂಕ್ ಪಡೆದ ಶುಭಂ ಕುಮಾರ್ ಒಟ್ಟು 360 ಅಂಕಗಳಿಗೆ 330 ಅಂಕಗಳನ್ನು ಪಡೆದಿದ್ದಾರೆ. ಮಹಿಳಾ ಅಭ್ಯರ್ಥಿಗಳ ಪೈಕಿ ದೆಹಲಿಯ ಅರುಷಿ ದೇಶಪಾಂಡೆ ಪ್ರಥಮರಾಗಿದ್ದು, ಇವರು 77ನೇ ರ್ಯಾಂಕ್ ಪಡೆದಿದ್ದಾರೆ. ಒಟ್ಟು 179,694 ಅಭ್ಯರ್ಥಿಗಳು ಪರೀಕ್ಷೆ ಬರೆದಿದ್ದರು. ವಿದ್ಯಾರ್ಥಿಗಳು ತಮ್ಮ ಫಲಿತಾಂಶವನ್ನು ಅಧಿಕೃತ ಜಾಲತಾಣ jeeadv.ac.in ಇಲ್ಲಿ ಪರಿಶೀಲಿಸಬಹುದು. ಹೋಟೆಲ್ಗಳು, ರೆಸ್ಟೋರೆಂಟ್ಗಳು ಮತ್ತು ಇತರೆಡೆ ಬಳಸುವ 19 ಕೆಜಿ ತೂಕದ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆಯನ್ನು ದೇಶದ ವಿವಿಧ ನಗರಗಳಲ್ಲಿ 42 ರೂಪಾಯಿಗಳಿಂದ 53.50 ರೂಪಾಯಿಗಳಿಗೆ ಏರಿಕೆ ಮಾಡಲಾಗಿದೆ. ಆದರೆ ಗೃಹ ಬಳಕೆ ಎಲ್ಪಿಜಿ ಸಿಲಿಂಡರ್ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. ದೆಹಲಿಯಲ್ಲಿ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆ 42 ರೂಪಾಯಿಗಳಷ್ಟು ಹೆಚ್ಚಿಸಲಾಗಿದ್ದು, ಪ್ರಸ್ತುತ ಬೆಲೆ 3,113.50 ರೂಪಾಯಿಯಷ್ಟಾಗಿದೆ. ಮುಂಬೈನಲ್ಲಿ 43.5 ರೂಪಾಯಿ ಏರಿಕೆ ಮಾಡಿದ್ದು, ಪ್ರಸ್ತುತ 3,067.50 ರೂಪಾಯಿಯಷ್ಟಾಗಿದೆ. ಕೋಲ್ಕತ್ತಾದಲ್ಲಿ 53.5 ರೂಪಾಯಿ ಹೆಚ್ಚಳದೊಂದಿಗೆ ವಾಣಿಜ್ಯ ಸಿಲಿಂಡರ್ ಬೆಲೆ ಈಗ 3,255.50 ರೂಪಾಯಿಯಷ್ಟಾಗಿದೆ. ಚೆನ್ನೈನಲ್ಲಿ 42 ರೂಪಾಯಿ ಹೆಚ್ಚಳವಾಗಿದ್ದು, ಪ್ರಸ್ತುತ ದರ 3,283 ರೂಪಾಯಿಯಾಗಿದೆ. ಅಮೆರಿಕ ಮತ್ತು ಇರಾನ್ ನಡುವಿನ ಸಂಘರ್ಷದ ಹಿನ್ನೆಲೆಯಲ್ಲಿ ಪಶ್ಚಿಮ ಏಷ್ಯಾದಲ್ಲಿ ಉದ್ವಿಗ್ನತೆ ಹೆಚ್ಚುತ್ತಿರುವ ಕಾರಣ ಇಂಧನ ವೆಚ್ಚಗಳು ಏರಿಕೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆಗಳಲ್ಲಿ ಏರಿಕೆ ಕಂಡುಬಂದಿದೆ. ಪಶ್ಚಿಮ ಏಷ್ಯಾದಿಂದ ವಿಶೇಷವಾಗಿ ಹಾರ್ಮುಸ್ ಜಲಸಂಧಿಯ ಮೂಲಕ ಆಮದು ಮಾಡಿಕೊಳ್ಳುವ ಕಚ್ಚಾ ತೈಲ ಮತ್ತು ಎಲ್ಪಿಜಿಯಲ್ಲಿನ ಅಡೆತಡೆಗಳು ಇಂಧನ ಭದ್ರತೆ ಮತ್ತು ಬೆಲೆ ಸ್ಥಿರತೆ ಸವಾಲನ್ನು ಒಡ್ಡುತ್ತಿವೆ. ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ತಮ್ಮ ಸಚಿವ ಸಂಪುಟವನ್ನು ಇಂದು ವಿಸ್ತರಿಸಿದ್ದಾರೆ. ಲೋಕಭವನದಲ್ಲಿ ಇಂದು ನಡೆದ ಸಮಾರಂಭದಲ್ಲಿ 35 ನೂತನ ಸಚಿವರಿಗೆ ರಾಜ್ಯಪಾಲ ಎನ್ಆರ್ ರವಿ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣವಚನ ಬೋಧಿಸಿದರು. ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಇಂದು 6 ವರ್ಷಗಳನ್ನು ಪೂರೈಸಿದೆ. ಪ್ರಧಾನಮಂತ್ರಿ ಸ್ವನಿಧಿಯು ಮೇಲಾಧಾರರಹಿತ ಸಾಲ, ಆರ್ಥಿಕ ಸೇರ್ಪಡೆ ಮತ್ತು ಬೆಳವಣಿಗೆಗೆ ಹೊಸ ಅವಕಾಶಗಳನ್ನು ಒದಗಿಸುವ ಮೂಲಕ ಅಸಂಖ್ಯಾತ ಬೀದಿ ವ್ಯಾಪಾರಿಗಳ ಜೀವನವನ್ನು ಪರಿವರ್ತಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ವಿಯೆಟ್ನಾಂನ ಡಾನಾಂಗ್ನಲ್ಲಿ ನಡೆದ 17 ವರ್ಷದೊಳಗಿನವರ ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಮಹಿಳಾ ಕುಸ್ತಿಪಟುಗಳು ಪ್ರಬಲ ಪ್ರದರ್ಶನ ನೀಡುವ ಮೂಲಕ 2 ಚಿನ್ನ 3 ಬೆಳ್ಳಿ ಮತ್ತು 5 ಕಂಚು ಸೇರಿದಂತೆ ಒಟ್ಟು 10 ಪದಕಗಳನ್ನು ಗೆದ್ದರು. 43 ಕೆಜಿ ವಿಭಾಗದಲ್ಲಿ ದೀಕ್ಷಾ ಮತ್ತು 73 ಕೆಜಿ ವಿಭಾಗದಲ್ಲಿ ಗರಿಮಾ ಆಯಾ ಫೈನಲ್ಗಳಲ್ಲಿ ಪ್ರಬಲ ಗೆಲುವುಗಳೊಂದಿಗೆ ಚಿನ್ನದ ಪದಕ ಗೆದ್ದರು. ಭಾರತವು 49 ಕೆಜಿ ವಿಭಾಗದಲ್ಲಿ ನಿಖಿತಾ, 65 ಕೆಜಿ ವಿಭಾಗದಲ್ಲಿ ಅಂತರ ಮತ್ತು 49 ಕೆಜಿ ವಿಭಾಗ

0: ಗಳಲ್ಲಿ ತಾನಿಯಾ ಮೂರು ಬೆಳ್ಳಿ ಪದಕ ವಿಜೇತರಾದರು. 40 ಕೆಜಿ ವಿಭಾಗದಲ್ಲಿ ಪಾಲಕ್, 46 ಕೆಜಿ ವಿಭಾಗದಲ್ಲಿ ಅನಾಮಿಕ, 53 ಕೆಜಿ ವಿಭಾಗದಲ್ಲಿ ಅಕ್ಷರ, 57 ಕೆಜಿ ವಿಭಾಗದಲ್ಲಿ ಸಾಕ್ಷಿ ಮತ್ತು 61 ಕೆಜಿ ವಿಭಾಗದಲ್ಲಿ ಮಾನ್ಯ ಕಂಚಿನ ಪದಕ ಗೆದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಮ್ಯಾನ್ಮಾರ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಸುಪ್ರೀಂಕೋರ್ಟ್ಗೆ 5 ನೂತನ ನ್ಯಾಯಮೂರ್ತಿಗಳ ನೇಮಕ, ಸರ್ವೋಚ್ಚ ನ್ಯಾಯಾಲಯದ ಬಲ 37ಕ್ಕೆ ಏರಿಕೆ. ಭಾರತ ಒಮನ್ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಇಂದಿನಿಂದ ಜಾರಿಗೆ. ಜೆಇಇ ಅಡ್ವಾನ್ಸ್ಡ್ ಪರೀಕ್ಷೆ 2026ರ ಫಲಿತಾಂಶ ಪ್ರಕಟ. ಪ್ರಥಮ ರ್ಯಾಂಕ್ ಪಡೆದ ದೆಹಲಿಯ ಶುಭಂ ಕುಮಾರ್. ಹಾಗೂ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ಗಳ ಬೆಲೆ ಏರಿಕೆ, ಯಥಾಸ್ಥಿತಿಯಲ್ಲಿ ಗೃಹ ಬಳಕೆ ಎಲ್ಪಿಜಿ ಸಿಲಿಂಡರ್ ದರ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30ಕ್ಕೆ.
1: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಈಗ ಸಮಯ ಸರಿಯಾಗಿ 1:20:16. ಇನ್ನು ಮುಂದೆ ಕೇಳಿ ಉಲ್ಲಾಸ ಕಾರ್ಯಕ್ರಮ. ಇಂದಿನ ಉಲ್ಲಾಸ ಕಾರ್ಯಕ್ರಮದಲ್ಲಿ ಕರುಣಾಣುಭ ಬಳಕೆ, ಆರೋಗ್ಯ ಬಿಂದು ಹಾಗೂ ಭಾವಗೀತೆಗಳನ್ನು ಕೇಳಿದಿರಿ. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಶ್ರೀರಾಮ್ ಕಥಾ ಮರ್ಮಜ್ಞ ಡಾಕ್ಟರ್ ಕುಮಾರ್ ವಿಶ್ವಾಸ್ ಜಿ ಕೆ ಸಾಥ್ ಶ್ರೀರಾಮ್ ಚರಿತ ಮಾನಸ್ ಕಿ ಭಾವ್ ರಸ್ ಸಂಗೀತ ಯಾತ್ರಾ ಸಂಪೂರ್ಣ ಶ್ರೀರಾಮ್ ಚರಿತ ಮಾನಸ್ ಸೋಮವಾರ ಸೇ ಶುಕ್ರವಾರ ಸುಬಹ 7 ಬಜೆ ಔರ್ ದೊಪಹರ್ 12:30 ಬಜೆ ಡಿಡಿ ನ್ಯಾಷನಲ್ ಔರ್ ವೇವ್ಸ್ ಓಟಿಟಿ ಪರ್.
1: ಕೆಳಗರೆ ಇಂದಿನ ಉಲ್ಲಾಸ ಕಾರ್ಯಕ್ರಮದಲ್ಲಿ ಪ್ರಶ್ನೆಗಳು ಇದ್ರೆ ಚಂದ ಅಲ್ವಾ? ಏನಿರ್ಬೋದು ಇವತ್ತಿನ ಪ್ರಶ್ನೆ? ಹಾಗಾದರೆ ಪ್ರಶ್ನೆಯನ್ನು ಗಮನಿಸಿ. ಭಾರತದ ನೌಕಾಪಡೆಯ 48ನೇ ಉಪ ಮುಖ್ಯಸ್ಥರಾಗಿ ಯಾರು ಆಯ್ಕೆಯಾಗಿದ್ದಾರೆ? ಪ್ರಶ್ನೆ ಮತ್ತೊಮ್ಮೆ. ಭಾರತದ ನೌಕಾಪಡೆಯ 48ನೇ ಉಪ ಮುಖ್ಯಸ್ಥರಾಗಿ ಯಾರು ಆಯ್ಕೆಯಾಗಿದ್ದಾರೆ? ಹಾಗಾದರೆ ತಡೆ ಯಾಕೆ? ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273ಕ್ಕೆ ಕಳಿಸಿ. ನಾನು ಕರುಣಾಳು ಬಾಬಿಳಕ್ಕೆ ಆರೋಗ್ಯ ಬಿಂದು ಹಾಗೂ ಭಾವಗೀತೆಗಳ ಸಮಯದಲ್ಲಿ ಉತ್ತರ ಹಾಗೂ ಮಾಹಿತಿ ಕಣಜದ ಅನಿಸಿಕೆಗಳನ್ನು ನೋಡ್ತೇನೆ ಅಂತ ಹೇಳ್ತಾ, ಕೆಳಗರ ಗಮನಿಸಿ, ಇಂದು 5 ಗಂಟೆಗೆ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ ನಾವು ಆಯ್ದುಕೊಂಡ ಹಾಡಿನ ಪಟ್ಟಿ ಇಂತಿದೆ. ಮುತ್ತಣ್ಣ ಚಿತ್ರದಿಂದ

ಈ ಮೂರು ಚಿತ್ರದ ಹಾಡುಗಳಿಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273ಕ್ಕೆ ಕಳಿಸಿ 4 ಗಂಟೆಯ ನಂತರ. ಉಲ್ಲಾಸ ಕಾರ್ಯಕ್ರಮದಲ್ಲಿ ಮೊದಲಿಗೆ ಒಂದು ಭಾವಗೀತೆಯನ್ನು ಕೇಳೋಣ. ಹಾಗೆ ಪ್ರಶ್ನೆಯನ್ನು ಮತ್ತೊಮ್ಮೆ ಗಮನಿಸಿ. ಭಾರತದ ನೌಕಾಪಡೆಯ 48ನೇ ಉಪ ಮುಖ್ಯಸ್ಥರಾಗಿ ಯಾರು ಆಯ್ಕೆಯಾಗಿದ್ದಾರೆ? ನಿಮ್ಮ ಉತ್ತರವನ್ನು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273ಕ್ಕೆ ಕಳಿಸಿ. ಮೊದಲೇ ಕೇಳೋಣ ಕುವೆಂಪು ಅವರ ರಚಿತ ಒಂದು ಭಾವಗೀತೆ, ಶಿವಮೊಗ್ಗ ಸುಬ್ಬಣ್ಣ ಹಾಗೂ ಬಿ ಕೆ ಸುಮಿತ್ರ ಅವರ ಧ್ವನಿಯಲ್ಲಿ.

0: ಈಗ ಸಮಯ ಸರಿಯಾಗಿ 1:30 ಈಗ ಕೇಳಿ
1: ಆಕಾಶವಾಣಿ ಕರುಣಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ.
2: ಅಲ್ಲೊಂದು ದೊಡ್ಡ ಪರ್ವತ ಪ್ರದೇಶ. ಪರ್ವತ ಪ್ರದೇಶದಲ್ಲಿ ಎರಡು ಜನಾಂಗಗಳು ವಾಸ ಆಗಿದ್ದವು. ಒಂದು ಜನಾಂಗ ಬೆಟ್ಟದ ಮೇಲೆ ಇದ್ದವರು, ಇನ್ನೊಂದು ಬೆಟ್ಟದ ಕೆಳಗೆ ತಪ್ಪಲು ಪ್ರದೇಶದಲ್ಲೇ ಉಳಿದಿತ್ತು. ಎಷ್ಟೋ ವರ್ಷಗಳಿಂದ ಅವರಿಬ್ಬರು ಜೊತೆಗೇ ಇದ್ದರು ಅಂತ ಹೇಳ್ತಿದ್ರಂತೆ. ನಡುವೆ ಯಾವ ತಕರಾರು ಬಂತೋ ಜಗಳ ಬಂತೋ ಗೊತ್ತಿಲ್ಲ, ಒಂದು ಗುಂಪು ಮೇಲೆ ಹೋಯಿತು, ಒಂದು ಗುಂಪು ಕೆಳಗೆ ಬಂತು. ಆದರೂ ಏನೇನೋ ತಕರಾರು ಆಗ್ತಾನೆ ಇರ್ತದೆ. ಒಂದು ಸಣ್ಣ ಘಟನೆ ಏನಾದರೂ ಆದರೆ ಅನಾಹುತ ಆಗಿಬಿಡ್ತದೆ. ಒಂದ್ಸಲ ಬೆಟ್ಟದ ಮೇಲಿನವರಿಗೆ ಈ ಕೆಳಗಿನವ್ರ ಬಗ್ಗೆ ಏನೋ ಕೋಪ ಬಂದು ತಮ್ಮ ಸೈನ್ಯ ಕರ್ಕೊಂಬಂದು ಆ ಹುಡುಗರೆ ಎಲ್ಲ ಬಂದು ಇಲ್ಲಿಯವ್ರನ್ನೆಲ್ಲ ಹೊಡೆದು ಮನೆಗೆಲ್ಲ ಬೆಂಕಿ ಹಚ್ಚಿ ಲೂಟಿ ಮಾಡಿ ಕೆಲವರನ್ನ ಕೊಂದು ಮಕ್ಕಳನ್ನ ಎತ್ಕೊಂಡು ಓಡೋಗ್ಬಿಟ್ರಂತೆ. ಈ ಕೆಳಗಿನ ಜನ ಕೆಲವರು ಗಾಬರಿಯಾಗಿ ಊರು ಬಿಟ್ಟೆ ಹೋಗ್ಬಿಟ್ರು ಬೇರೆ ಕಡೆಗೆ. ಈ ಗಲಾಟೆ ಆಗಿ ಹೋದಂದು 2-3 ದಿವಸಕ್ಕೆ ನಿಧಾನಕ್ಕೆ ಮತ್ತೆ ತಮ್ಮ ಊರಿಗೆಲ್ಲ ಬರ್ತಾ ಇದ್ರು. ಜನ ಬಂದು ನೋಡ್ತಾರೆ ಏನೇನು ಹಾನಿ ಆಗಿದೆ ಅಂತ ಲೆಕ್ಕಾಚಾರ ಮಾಡುವಾಗ ಎಷ್ಟು ಜನ ಸತ್ತು ಹೋಗಿದ್ದವ್ರಿಗೆಲ್ಲ ಅಂತ್ಯಕ್ರಿಯೆ ಮಾಡಿದರು, ಗಾಯ ಆದವ್ರಿಗೆಲ್ಲ ಔಷಧಿ ವ್ಯವಸ್ಥೆ ಆಯಿತು. ಒಂದಿಷ್ಟು ಜನ ತರುಣರು ಆಯುಧ ತಗೊಂಡು ಹೋಗಿ ಕಾಡಿನಲ್ಲಿ ಅಡ್ಕೊಂಡಿದ್ರಲ್ಲ ಜನ, ಯುದ್ಧ ಮುಗಿದಿದೆ ಅಂತ ಗೊತ್ತಿಲ್ಲ, ಅವ್ರನ್ನೆಲ್ಲ ಕರ್ಕೊಂಬಂದರು. ಯಾರ್ಯಾರು ಕಳೆದು ಹೋಗಿದ್ದಾರೆ ನೋಡೋಣ ಅಂತ ವಿಚಾರ ಮಾಡುವಾಗ ಒಬ್ಬ ಮಹಿಳೆ ಬಂದು ಜೋರಾಗಿ ಅಳೋಕೆ ಶುರು ಮಾಡಿದ್ಲು. ಹಿರಿಯರ ಮುಂದೆ ಕೂತು, ನನ್ನ ಒಬ್ಬನೇ ಮಗ ಕಣೆಯಾಗಿದ್ದಾನೆ, ಹುಡುಕೊಡಿ ಅಂತ. ಅವ್ರ ಹುಡುಗ 4 ವರ್ಷ ಹುಡುಗ, ಒಬ್ಬನೇ ಮಗ ನಾಪತ್ತೆಯಾಗಿದ್ದಾನೆ. ಪಾಪ ಹಿಂದೆ ಒಂದ್ಸಲ ದಾಳಿ ಆದಾಗ ಆಕೆ ಗಂಡ ಕೂಡ ಹೀಗೆ ಸತ್ತು ಹೋದಿತು. ಆಕೆ ರೋದನ ಹೃದಯ ವಿದ್ರಾವಕವಾಗಿತ್ತು. ಆಕೆ ಹೇಳ್ತಾಳೆ, ಬದುಕೋದಕ್ಕೆ ನನಗೆ ಒಂದೇ ಆಸರೆ ಮಗು, ಅದು ಅದನ್ನು ಹೇಗಾದರೂ ಮಾಡಿ ತಂದುಕೊಡಿ, ಮೇಲಿನವ್ರು ತೊಗೊಂಡು ಹೋಗಿದ್ದಾರೆ ಅದನ್ನು ತಂದುಕೊಡಿ ಅಂತ. ಉಳಿದವ್ರಿಗೂ ಗೊತ್ತು, ಬೆಟ್ಟದ ಮೇಲಿನವರು ಎತ್ಕೊಂಡು ಹೋಗಿದ್ದಾರೆ, ಅಡಗಿಸಿಟ್ಟಿದ್ದಾರೆ ಎಲ್ಲೋ ಒಂದು ಕಡೆ, ತರೋದು ಹೇಗೆ, ಯಾರು ತರೋರು? ಕೊನೆಗೆ ಆಕೆ ಬಗ್ಗೆ ಪ್ರೀತಿ ಬಂದು ಒಂದು ತರುಣರ ತಂಡ ಸಿದ್ಧ ಆಯಿತು. ಅವ್ರು ತಮ್ಮ ವೇಷ ಮರೆಸ್ಕೊಂಡು ಬೆಟ್ಟದ ಮೇಲೆ ಹೋಗಬೇಕು, ಎಲ್ಲಿ ಎಲ್ಲಿ ಹುಡುಕಾಡಿ ಆ ಮಗುವನ್ನು ಎತ್ಕೊಂಬರ್ಬೇಕು ಅಂತ ಪ್ಲ್ಯಾನ್ ಮಾಡಿದರು. ಅವರೆಲ್ಲ ಭಾರಿ ಯೋಧರೆ, ಬುದ್ಧಿವಂತರು, ಪ್ರಸಂಗ ಬಂದರೆ ಹೋರಾಡಿ ವೈರಿಗಳನ್ನು ಕೊಂದು ಆ ಮಗುವನ್ನು ತರಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಹೋದರು. ಮೇಲೆ ಹೋದರೂ ಮಗು ಸಿಗಲಿಲ್ಲ. 2-3 ಬಾರಿ ಬೇರೆ ಬೇರೆ ಪ್ರಯತ್ನ ಮಾಡಿದರೂ ಕೂಡ ಆ ಬೆಟ್ಟದ ಮೇಲಿರುವಂಥ ಕಾವಲುಗಾರನ ತಪ್ಪಿಸೋಕೆ ಆಗಲಿಲ್ಲ, ಅಷ್ಟು ಕಾವಲುಗಾರ ಭರ್ಜರಿ ಇದ್ದಾರೆ ಮೇಲೆ. ದಿನ ಕಳೀತು, ಮಗು ಏನಾದರೂ ಆಗಿತೋ ಏನೋ, ಮಗು ಬದುಕಿದೆಯಲ್ಲೋ ಅಂತ ಚಿಂತೆ ಬೇರೆ. ಒಂದು 4 ದಿವಸದ ನಂತರ ಮತ್ತೆ ತರುಣರು ಬೇರೆ ದಾರಿಯಿಂದ ಬೆಟ್ಟ ಹತ್ತಿ ಹೋಗಬೇಕು ಪ್ರಯತ್ನ ಮಾಡ್ತಾ ಇದ್ರು. ಹೋಗುವಾಗ ಆಶ್ಚರ್ಯ ಅವರಿಗೆ, ಮಗುವಿನ ತಾಯಿ ಬೆಟ್ಟದ ಮೇಲಿಂದ ಬರ್ತಾ ಇದ್ದಾಳೆ, ಕಂಕಣದಲ್ಲಿ ಮಗು ಇದೆ, ಹೊತ್ಕೊಂಡು ಬರ್ತಾ ಇದ್ದಾಳೆ. ಆಕೆ ಮುಖದ ಮೇಲೆ ಇರುವಂತಹ ತೃಪ್ತಿ ಸಂತೋಷ ಅಸಾಧ್ಯವಾದದ್ದು. ಹುಡುಗರಿಗೆ ಆಶ್ಚರ್ಯ ಆಯಿತು, ಅಮ್ಮ ನೀನು ಹೆಂಗೆ ಮಾಡಿದೆ ಇದನ್ನು, ಮೇಲೆ ಹೇಗೆ ಹೋದೆ? ನಾವು 3 ಸಲ ಹೋಗಿದ್ದೀವಿ ತಂಡ ಕಟ್ಕೊಂಡು, ನಮಗೆ ಸಿಗಲಿಲ್ಲ, ಮಗು ಎಲ್ಲಿದೆ ಅಂತ ಗೊತ್ತಾಗಲಿಲ್ಲ, ಕಾವಲುಗಾರನ ತಪ್ಪಿಸೋಕ್ಕಾಗಲಿಲ್ಲ, ಹೆಂಗೆ ಕಂಡಿಡಿದೆ ನೀನು, ನಮಗೆ ಎಷ್ಟು ಕಡೆ ಸಾಧ್ಯ ಆಗಲಾರದು, ನಿನ್ನ ಕಡೆಯಿಂದ ಹೇಗೆ ಸಾಧ್ಯ ಆಯಿತು ಅಂತ ಕೇಳಿದರು ತರುಣರು. ಆಗ ತಾಯಿ ಉತ್ತರ ಕೊಟ್ಟದ್ದು ಅದ್ಭುತ ಸ್ವಾಮಿ. ಆಕೆ ಹೇಳ್ತಾಳೆ, ಈ ಮಗು ನಂದಪ್ಪ, ನಿಮ್ದಲ್ಲ, ಹಡದ ಕೆರಳು ಏನಾದರೂ ಮಾಡಿಸ್ತದೆ ಅಂತ. ಎಂತ ಅದ್ಭುತ, ನೀವು ಒಂದು ಕರ್ತವ್ಯ ಅಂತ ಹೋಗಿ ಮಗು ಹುಡ್ಕೋಕೆ ಹೋಗಿದ್ದೀರಿ, ನನ್ನ ಕರುಳಿನ ತುಂಡದು, ತಾಯಿ ಏನಾದರೂ ಮಾಡ್ತಾಳೆ ಮಗನಿಗೋಸ್ಕರ ಅಂತ. ಇದಕ್ಕೆ ಗುಂಡಪ್ಪನವರು ಒಂದು ಅದ್ಭುತ ಮಾತು ಹೇಳ್ತಾರೆ, ಹೊಟ್ಟೆಯಲ್ಲಿನ ಹಸಿವು ಮನಸ್ಸಿನಲ್ಲಿಯ ಮಮತೆ, ಗುಟ್ಟು ಕೀಲುಗಳಿಹವು ಸೃಷ್ಟಿಯಂತ್ರದಲ್ಲಿ, ಕಟ್ಟಿಪವು ಕೋಟೆಗಳ ಕೀಳಿಪವು ತಾರೆಗಳ ಸೊಟ್ಟಾಗಿಪವು ನಿನ್ನ ಮಂಕುತಿಮ್ಮ ಅಂತ. ಎರಡೇ ಅಂತೆ, ಹೊಟ್ಟೆಯಲ್ಲಿನ ಹಸಿವು ಮನಸ್ಸಿನಲ್ಲಿಯ ಮಮತೆ, ಇವೇನು ಮಾಡ್ತವೆ, ಗುಟ್ಟು ಕೀಲುಗಳಿಹವು ಸೃಷ್ಟಿಯಂತ್ರದಲ್ಲಿ. ಸೃಷ್ಟಿಯಂತ್ರಗಳು 2 ಸೀಕ್ರೆಟ್ ಕೀಸ್ ಅವು, ಏನು

0: ಕಟ್ಟಿಪವು, ಕೋಟೆಗಳ ಕೀಳಿಪವು, ತಾರೆಗಳ. ಹೊಟ್ಟೆಯೊಳಗೆ ಬೆಂಕಿ ಇದೆಯಲ್ಲ, ಹಸಿವಿನ ಬೆಂಕು ಏನಾದರೂ ಕೆಲಸ ಮಾಡಿಸ್ಬಿಡುತ್ತೆ. ಅದೇ ರೀತಿ ಮನಸ್ಸಲ್ಲಿದ್ದಂಥ ಮಮತೆ ಕೂಡ ನಂಬೋಕೆ ಸಾಧ್ಯ ಇಲ್ಲದಂಥ ಕೆಲಸಗಳನ್ನು ಮಾಡಿಬಿಡುತ್ತದೆ. ಕಟ್ಟಿಪವು, ಕೋಟೆಗಳ ಕೀಳಿಪವು, ತಾರೆಗಳ ಸೊಟ್ಟಾಗಿಪವು ನಿನ್ನ ಮಂಕುತಿಮ್ಮ, ಹುಷಾರಾಗಿರು, ಅವನಿನ್ನೂ ಸರಿ ಮಾಡ್ತಾ ಹೊಟ್ಟ ಮಾಡಿಬಿಡ್ತು ಅವನನ್ನು ಅಂತ ಹೇಳಿದಂಥ ಮಂಕುತಿಮ್ಮನ ಮಾತು. ಮಗುವಿಗಾಗಿ ತಾಯಿಯ ಪ್ರೀತಿ ಅದು ಪವಾಡ ಅಲ್ಲ ಸ್ವಾಮಿ, ಆ ಪ್ರೀತಿನೇ ಪವಾಡ. ಎಂಥ ಪವಾಡಗಳನ್ನಾದರೂ ಮಾಡಿಬಿಡ್ತದೆ.
1: ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗೆ, ನಿರ್ವಹಣೆ ಎಸ್ಆರ್ ಭಟ್, ಪ್ರಸಾರ ಸಂಯೋಜನೆ ಎಂಜಿ ರವಿ.
2: ಕೆಳಗಡೆ ಗಮನಿಸಿ, ಇಂದು ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ ಹಾಡಿನ ಪಟ್ಟಿ ಇಂತಿದೆ. ಮುತ್ತಣ್ಣ ಚಿತ್ರದಿಂದ

0: ಈ ಮೂರು ಚಿತ್ರದ ಹಾಡುಗಳಿಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273ಕ್ಕೆ ಕಳುಹಿಸಿ. 4 ಗಂಟೆಯ ನಂತರ
1: ಪ್ರತಿ ಸೋಮವಾರ ಸಂಜೆ 6:50ಕ್ಕೆ ಕೃಷಿ ರಂಗದಲ್ಲಿ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಬೆಳಕು. ಕೃಷಿ ಆಧಾರಿತ ಶಿಕ್ಷಣ, ಮಾಹಿತಿ, ಮನರಂಜನೆಯ ಗ್ರಾಮೀಣ ಸೊಗಡಿನ ಚರ್ಚೆ, ಅರಟೆ, ಸಂಭಾಷಣೆ, ಮಾತುಕತೆ ಸರಣಿ ಕೃಷಿ ಬೆಳಕು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಚಿತ್ರದುರ್ಗ.
0: ಇನ್ನು ಮುಂದೆ ಕೇಳಿ ಆರೋಗ್ಯ ಬಿಂದು ಕಾರ್ಯಕ್ರಮ. ವಿಷಯ ತುಪ್ಪದ ಉಪಯೋಗ. ಭಾಗವಹಿಸುತ್ತಾರೆ ಶೋಭಾ ಜಿ ಹಿರೇಮಠ.
2: ತುಪ್ಪವು ವೇದ ಕಾಲದಿಂದ ಬಳಸುತ್ತಾ ಬಂದಿರುವ ಮತ್ತು ಪಂಚಾಮೃತಗಳಲ್ಲಿ ಒಂದಾದ ಸ್ನಿಗ್ಧ ದ್ರವ್ಯವಾಗಿದೆ. ತುಪ್ಪದ ತಯಾರಿಕಾ ವಿಧಾನವನ್ನು ಪ್ರಪ್ರಥಮವಾಗಿ ಭಾರತೀಯರೇ ಪ್ರಪಂಚಕ್ಕೆ ಪರಿಚಯಿಸಿಕೊಟ್ಟಿದ್ದಾರೆ. ಈ ತುಪ್ಪವು ಘೃತ, ಆಜ್ಯ, ಸರ್ಪಿ, ಹವಿ, ಪವಿತ್ರ, ಅಮೃತ, ಆಯುಷ್, ತೇಜಸ್ ಎಂಬೆಲ್ಲ ಹೆಸರುಗಳಿಂದ ಕರೆಯಲ್ಪಟ್ಟಿದೆ. ತುಪ್ಪದಲ್ಲಡಗಿದ ಅಮೃತ ಸಮಾನ ಆಹಾರ ಹಾಗೂ ಔಷಧಿ ತತ್ವಗಳ ಪರಿಚಯವನ್ನು ಭಾರತೀಯರು ಮನುಕುಲಕ್ಕೆ 100 ವರ್ಷಗಳ ಹಿಂದೆಯೇ ನೀಡಿದ್ದಾರೆ. ಆದರೆ ಈ ಮಾತು ಇಂದಿನ ಭಾರತೀಯ ನಾಗರಿಕರಿಗೆ ಅನ್ವಯಿಸುವುದ ಎಂದು ಯೋಚಿಸುವಂತಾಗಿದೆ. ಏಕೆಂದರೆ ಈ ನಡುವೆ ಅಧಿಕ ಭಾರತೀಯರು ತುಪ್ಪ ಬಳಸಲು ಭಯಪಡುತ್ತಿದ್ದಾರೆ. ಕೆಲವರು ತುಪ್ಪ ತಿಂದರೆ ದಪ್ಪಗಾಗುವೆ ಎಂದು ಭಯಪಟ್ಟರೆ ಕೆಲವರು ತುಪ್ಪ ಕೊಲೆಸ್ಟ್ರಾಲ್ ಹೆಚ್ಚಿಸುತ್ತದೆಂದು ತಿನ್ನಲು ಹಿಂದೇಟು ಹಾಕುವರು. ಅನೇಕರು ತುಪ್ಪದ ಸೇವನೆ ಹೃದ್ರೋಗಗಳಿಗೆ ಹುಟ್ಟು ಎಂದು ಕೂಡ ಹೇಳುವುದುಂಟು. ಇದೆಲ್ಲ ಜನರ ತಪ್ಪು ಕಲ್ಪನೆಯೋ, ವಿವೇಚನಾ ಶಕ್ತಿಯ ಶೂನ್ಯತೆಯೋ, ತುಪ್ಪದ ಅಮೂಲ್ಯ ಗುಣಗಳ ತಿಳುವಳಿಕೆಯ ಅಭಾವವೋ ಅಥವಾ ಪಾಶ್ಚಿಮಾತ್ಯರ ಅನುಕರಣೆಯ ಗೀಳೋ ಅರ್ಥವಾಗದಂತಾಗಿದೆ. ಆದರೆ ಈ ರೀತಿಯ ಗ್ರಹಿಕೆ ಸರಿಯಾ ಎಂದು ವಿವೇಚಿಸದೇ ಬಿಟ್ಟರೆ ಅದು ಕ್ಷಮಿಸಲಾಗದ ಅಪರಾಧವಾದೀತು. ಕಾರಣ, ಈಗ ತುಪ್ಪದ 16 ವಿಷಯಗಳ ಬಗ್ಗೆ ತಿಳಿಯೋಣ. ಅದರಲ್ಲಿ ಪ್ರಥಮವಾಗಿ ತುಪ್ಪವೆಂದರೇನು ಅಂತ. ತುಪ್ಪವು ತೈಲ ಅಂದರೆ ಎಣ್ಣೆ, ವಸ, ಕೊಬ್ಬು, ಮಜ್ಜ ಅಂದರೆ ಮೂಳೆಯ ಮಧ್ಯಭಾಗದಲ್ಲಿರುವಂತಹ ಸ್ನೇಹಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ದ್ರವ್ಯವಾಗಿದೆ. ಇದಕ್ಕೆ ಕಾರಣ ಇದರ ಯೋಗವಾಹಿ ಅಥವಾ ಕ್ಯಾಟಲಿಟಿಕ್ ಗುಣವಾಗಿದೆ. ಇದು ತನ್ನ ಸ್ವಗುಣಗಳನ್ನು ಕಳೆದುಕೊಳ್ಳದೆ ಸಂಪರ್ಕಕ್ಕೆ ಬಂದ ದ್ರವ್ಯದ ಗುಣಗಳನ್ನು ಪಡೆಯುವ ಶಕ್ತಿ ಹೊಂದಿದೆ. ಇದನ್ನೇ ಆಯುರ್ವೇದದಲ್ಲಿ ಸಂಸ್ಕಾರ ಸ್ಯಾನ್ವರ್ತನಾತ್ ಎಂದು ಹೇಳಿರುವರು. ಕ್ಲಾರಿಫೈಡ್ ಬಟರ್, ಆನ್ಹೈಡ್ರಸ್ ಫ್ಯಾಟ್ ಆಫ್ ಮಿಲ್ಕ್, ಘೀ ಎಂಬೆಲ್ಲ ಇಂಗ್ಲಿಷ್ ಹೆಸರುಗಳನ್ನು ಹೊತ್ತ ಈ ತುಪ್ಪದ ನಿತ್ಯ ಬಳಕೆಯಿಂದ ಮನುಷ್ಯನ ಮುಖ ಮತ್ತು ಮನಗಳೆರಡರಲ್ಲಿಯೂ ಪ್ರಕಾಶವನ್ನು ಕಾಣಬಹುದಾಗಿದೆ. ತುಪ್ಪದ ಇಂಥ ಶ್ರೇಷ್ಠ ಗುಣವೇ ಅದಕ್ಕೆ ಘೃತವೆಂಬ ಹೆಸರನ್ನು ತಂದುಕೊಟ್ಟಿದೆ. ಇನ್ನು ಈ ತರ ಗುಣವನ್ನು ಹೊಂದಿದಂತಹ ತುಪ್ಪದ ತಯಾರಿಕಾ ವಿಧಾನವನ್ನು ತಿಳಿಯೋಣ. ಸಣ್ಣ ಪ್ರಮಾಣದಲ್ಲಿ ಮನೆಗಳಲ್ಲಿ ತುಪ್ಪವನ್ನು ತಯಾರಿಸುವ ವಿಧಾನ ಒಂದು ಬಗೆಯಾಗಿದ್ದರೆ, ಡೈರಿಗಳಲ್ಲಿ ಅಧಿಕ ಪ್ರಮಾಣದ ತುಪ್ಪವನ್ನು ತಯಾರಿಸುವ ವಿಧಿಯೇ ಭಿನ್ನವಾಗಿದೆ. ಮನೆಯಲ್ಲಿ ಹಾಲನ್ನು ಕಾಯಿಸಿ ಹೆಪ್ಪು

0: ಹಾಕಿ ಮೊಸರು ಮಾಡಿ ಅದನ್ನು ಕಡೆದು ಬೆಣ್ಣೆ ತೆಗೆದು ಕಾಯಿಸಿ ಪಡೆಯುವುದೇ ತುಪ್ಪವಾಗಿದೆ. ಆದರೆ 1987 ಡಾಕ್ಟರ್ ಯಾದವ್ ಮತ್ತು ಇನ್ನಿತರ ವಿಜ್ಞಾನಿಗಳು ಹಲವಾರು ವೈಜ್ಞಾನಿಕ ಪರೀಕ್ಷೆಗಳ ನಂತರ ಕಂಡುಹಿಡಿದ ತುಪ್ಪದ ತಯಾರಿಕಾ ವಿಧಾನವು ಸದ್ಯ ಎಲ್ಲ ಡೈರಿಗಳಲ್ಲಿ ಅನುಸರಿಸಲ್ಪಡುತ್ತಿದೆ. ಈ ವಿಧಾನದಲ್ಲಿ ಹಾಲಿನ ಕೆನೆಗೆ ನಿಗದಿತ ಪ್ರಮಾಣದ ಸ್ಟ್ರೆಪ್ಟೋಕಾಕಸ್ ಡೈಅಸಿಟೈಲ್ ಲ್ಯಾಕ್ಟೋಸ್ ಹಾಕಿ ಮೊಸರು ಮಾಡುತ್ತಾರೆ. ಈ ಮೊಸರನ್ನು ಕಡೆದು ತೆಗೆದ ಬೆಣ್ಣೆಯನ್ನು 110-120 ಡಿಗ್ರಿ ಸೆಂಟಿಗ್ರೇಡ್ ಉಷ್ಣತೆಯಲ್ಲಿ ಕಾಯಿಸಿ ತುಪ್ಪವನ್ನು ತಯಾರಿಸುವರು. ಈ ರೀತಿ ತಯಾರಿಸಿದ ತುಪ್ಪದಲ್ಲಿ ಔಷಧಿ ತತ್ವ ಅಥವಾ ರಾಸಾಯನಿಕ ಸಂಯೋಜನೆ ಏನಿದೆ ಎಂದು ತಿಳಿಯೋಣ. ತುಪ್ಪದಲ್ಲಿ ಪ್ರಮುಖವಾಗಿ ಗ್ಲೈಕೋಸೈಡ್ಸ್, ಫ್ರೀ ಫ್ಯಾಟಿ ಆಸಿಡ್ಸ್, ಅದರಲ್ಲಿಯೂ ಅಧಿಕವಾಗಿ ಒಮೆಗಾ 3 and 6 ಫ್ಯಾಟಿ ಆಸಿಡ್ಸ್, ಫಾಸ್ಫೋಲಿಪಿಡ್ಸ್, ಸ್ಟಿರಾಲ್ಸ್, ಸ್ಟಿರಾಲಿಸ್ಟರ್ಸ್, ಫ್ಯಾಟ್ ಸೋಲ್ಯುಬಲ್ ವಿಟಮಿನ್ಗಳಾದಂತಹ ADEK, ಟೋಕೋಫೆರಾಲ್, ಕಾರ್ಬೋನಿಲ್ಸ್, ಹೈಡ್ರೋಕಾರ್ಬನ್ಸ್, ಕೆರಟಿನಾಯ್ಡ್ಸ್, ಚಾರ್ಡ್ ಕೇಸಿನ್, ಟ್ರೇಸಸ್ ಆಫ್ ಮಿನರಲ್ಸ್, ಪ್ರಮುಖವಾಗಿ ಕ್ಯಾಲ್ಸಿಯಂ, ಫಾಸ್ಫರಸ್, ಐರನ್ ಮತ್ತು ಕಾಪರ್ ಅಂಶಗಳು ಇದರಲ್ಲಿ ಅಧಿಕವಾಗಿ ಇರುತ್ತೆ. ತುಪ್ಪದ ಪ್ರಕಾರಗಳಾವುವು ಎನ್ನುವುದರ ಬಗ್ಗೆ ನೋಡೋಣ. ಇಂದು ಕೇವಲ ಆಕಳ ಹಾಗೂ ಎಮ್ಮೆಯ ತುಪ್ಪದ ಸವಿಸ್ತಾರ ಪರಿಚಯ ಮತ್ತು ಬಳಕೆ ಕಂಡು ಬಂದರೂ 100+ ವರ್ಷಗಳ ಹಿಂದೆ ಆಡಿನ, ಒಂಟೆಯ, ಕುರಿಯ, ಕುದುರೆಯ, ಕತ್ತೆಯ, ಆನೆಯ ಅಷ್ಟೇ ಏಕೆ ಸ್ತ್ರೀ ಸ್ತನ್ಯದಿಂದ ತಯಾರಿಸಿದ ತುಪ್ಪಗಳ ಸವಿಸ್ತಾರ ವಿವರಣೆಗಳು ಸುಶ್ರುತಾದಿ ಆಯುರ್ವೇದ ಗ್ರಂಥಗಳಲ್ಲಿ ಕಂಡುಬರುವವು. ಈ ಪ್ರತಿಯೊಂದು ವಿವರಣೆಯು ಅನುಭವದ ಒರೆಗಲ್ಲಿನಿಂದ ಪರೀಕ್ಷಿಸಲಾಗಿದ್ದು ಇಂದಿನ ಪೀಳಿಗೆಗೆ ನಮ್ಮ ಹಿರಿಯರು ಕೊಟ್ಟ ಕೊಡುಗೆಯಾಗಿದೆ. ಅವರು ತಿಳಿಸಿದ ಈ ಮಾಹಿತಿಗಳು ಇಂದಿನ ಉಪಯೋಗಕ್ಕಾಗಿ ಅವಶ್ಯಕವಾಗಿದ್ದು ಮರು ಸಂಶೋಧನೆ ಮತ್ತು ಅದರ ಸಮರ್ಪಕ ಬಳಕೆಯ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಹಸು, ಎಮ್ಮೆ ಮೊದಲಾದ ಬೇರೆ ಬೇರೆ ಮೂಲಗಳಿಂದ ತಯಾರಿಸಿದ ಪ್ರತಿಯೊಂದು ತುಪ್ಪವು ತನ್ನದೇ ಆದ ವಿಶಿಷ್ಟ ಗುಣಗಳನ್ನು ಹೊಂದಿದ್ದರೂ ಎಲ್ಲ ಬಗೆಯ ತುಪ್ಪವು ಶೀತ ಹಾಗೂ ಸೌಮ್ಯ ಗುಣ ಹೊಂದಿದೆ. ಇದರ ಹಿತ ಮಿತ ನಿತ್ಯ ಬಳಕೆ ಶರೀರದಲ್ಲಿ ಸ್ನಿಗ್ಧತೆಯನ್ನು ಉಂಟು ಮಾಡುತ್ತದೆ. ಜೀರ್ಣಶಕ್ತಿ, ಜ್ಞಾಪಕ ಶಕ್ತಿ, ಬುದ್ಧಿಶಕ್ತಿಗಳನ್ನು ಹೆಚ್ಚಿಸುತ್ತದೆ. ಶರೀರ ಬಲ, ಆಯುಷ್, ಸ್ವರ, ಶುಕ್ರ, ಓಜಸ್ಸು ಮತ್ತು ತೇಜಸ್ಸುಗಳನ್ನು ಬಲಗೊಳಿಸಿ ಚರ್ಮಕ್ಕೆ ಯೌವನದ ಕಾಂತಿ ನೀಡುತ್ತದೆ. ತುಪ್ಪವು ಕಣ್ಣಿಗೆ ಹಿತಕರವಾಗಿದೆ. ವಿಷದೋಷವನ್ನು ನಿವಾರಿಸುತ್ತದೆ. ಮಲಬದ್ಧತೆಯನ್ನು ದೂರಿಡುವುದು. ಉನ್ಮಾದ, ಅಪಸ್ಮಾರ, ಹೊಟ್ಟೆಯುಬ್ಬರ ಮೊದಲಾದ ವಾತ ಪಿತ್ತ ದೋಷ ಸಂಬಂಧಿತ ರೋಗಗಳ ಚಿಕಿತ್ಸೆಯಲ್ಲಿ ತುಪ್ಪವು ಹೆಚ್ಚು ಉಪಯುಕ್ತ ಹಾಗೂ ಸುಲಭ ಸಹಾಯಕ ಔಷಧಿ ದ್ರವ್ಯವಾಗಿದೆ. ತುಪ್ಪದ ಉಪಯೋಗ ಈ ರೀತಿ 10 ಮುಖ ಹೊಂದಿದ್ದರೆ ಅದು ಹಳೆಯದಾದಷ್ಟು ಅದರ ಔಷಧಿ ಗುಣ ಅಧಿಕಗೊಳ್ಳುವುದು ಎಂಬುದು ಆಯುರ್ವೇದ ಆಚಾರ್ಯರ ಅಭಿಮತವಾಗಿದೆ.
1: ಇದುವರೆಗೂ ಆರೋಗ್ಯ ಬಿಂದು ಕೇಳಿದಿರಿ. ಇಂದಿನ ವಿಷಯ ತುಪ್ಪದ ಉಪಯೋಗ. ಭಾಗವಹಿಸಿದ್ದವರು ಶೋಭಾ ಜಿ ಹಿರೇಮಠ್. ಹಾಗೆ ಕೇಳಿದರೆ ನಮ್ಮ ಕೇಳುಗರು ಕಳುಹಿಸಿದ ಮಾಹಿತಿ ಕಣಜದಲ್ಲಿ ಅನಿಸಿಕೆ ಹಾಗೂ ಉತ್ತರವನ್ನು ಈಗ ನೋಡೋಣ ಅಲ್ವಾ. ಮೊದಲಿಗೆ ಪ್ರಶ್ನೆಗೆ ಉತ್ತರವನ್ನು ಈಗ ನೋಡೋಣ. ಭಾರತದ ನೌಕಾಪಡೆಯ 48 ಉಪ ಮುಖ್ಯಸ್ಥರಾಗಿ ಯಾರು ಆಯ್ಕೆಯಾಗಿದ್ದಾರೆ? ಭಾರತದ ನೌಕಾಪಡೆಯ 48 ಉಪ ಮುಖ್ಯಸ್ಥರಾಗಿ ವೈಸ್ ಅಡ್ಮಿರಲ್ ಅಜಯ್ ಕೊಚ್ಚಾರ್ ಅವರು ಆಯ್ಕೆಯಾಗಿದ್ದಾರೆ. ನಮಗೆ ಉತ್ತರ ಹಾಗೂ ಮಾಹಿತಿ ಕಣಜದ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಅವರ ಒಂದೊಂದು ಅನಿಸಿಕೆಗಳನ್ನು ಈಗ ನೋಡ್ತಾ ಹೋಗ್ತೇನೆ. ಅಮೃತ ರಮೇಶ್ ಅವರು ನಮಸ್ತೆ, ಜನಪದ ಹಾಡುಗಳು ಮಾಹಿತಿ ಕಣಜ, ಒಳ್ಳೆ ಮಾಹಿತಿ ಹಾಡುಗಳು ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಉತ್ತರವನ್ನು ಕೊಟ್ಟಿದ್ದಾರೆ ಅಮೃತ ರಮೇಶ್ ಅವರು, ವಾಯ್ಸ್ ಅಜಯ್ ಕೊಚ್ಚಾರ್ ಅಂತ. ಹಾಗೆ ನಳಿನಿ ಸತೀಶ್ ಅವರು ಸಂಗಮೇಶ್ವರ ಲೇಔಟ್ ಚಿತ್ರದಿಂದ ನೀವು ಪ್ರಸಾರ ಮಾಡಿದ ಎಲ್ಲ ಜಾನಪದ ಗೀತೆಗಳು ತುಂಬ ಚೆನ್ನಾಗಿದ್ದವು, ಜೊತೆಗೆ ನೀವು ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ನದಿಗಳ ಮಾಹಿತಿ ಹಾಗೂ ಹಾಡುಗಳು ಕೂಡ ತುಂಬ ಚೆನ್ನಾಗಿದ್ದವು, ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ. ಫ್ರಮ್ ನಳಿನಿ ಸತೀಶ್, ಸಂಗಮೇಶ್ವರ ಲೇಔಟ್, ಚಿತ್ರದುರ್ಗದಿಂದ.

ಬಾಗೇನಾಳಿನಿಂದ ರಮ್ಯಾ ಹಾಗೂ ಮನೆಯವರು ಜಲಪಾತ ಹಾಗೂ ನದಿಗಳ ಬಗ್ಗೆ ತಿಳಿಸಿದ ಮಾಹಿತಿಯು ಸೊಗಸಾಗಿತ್ತು. ಹಾಗೆ ಚಿತ್ರಗೀತೆಗಳು ತುಂಬ ಮಧುರವಾಗಿ ಮೂಡಿಬಂದಿದೆ ಸರ್, ಮಾಹಿತಿ ತಿಳಿಸಿ ನಿಮಗೆ ಮನೋಪೂರ್ವಕ ಧನ್ಯವಾದಗಳು ಅಂತಿದ್ದಾರೆ. ಧನ್ಯವಾದಗಳು ತಮ್ಮ ಅನಿಸಿಕೆಗೆ. ಹಾಗೆ ಹಿರಿಯೂರು ತಾಲೂಕು ಪಾಲವನಹಳ್ಳಿಯಿಂದ ಮಹಾಂತೇಶ್ ಇವರು 11 ಗಂಟೆಯಿಂದ ಪ್ರಸಾರವಾದ ಜಾನಪದ ಗೀತೆಗಳು ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದ್ದವು ಸರ್, ಕೇಳಿ ತುಂಬ ಖುಷಿಯಾಯಿತು ಸರ್. 11:30 ಮಾಹಿತಿ ಕಣದಲ್ಲಿ ನಮ್ಮ ಕರ್ನಾಟಕದ ನದಿ ಮತ್ತು ಜಲಪಾತಗಳ ಬಗ್ಗೆ ವಿಸ್ತಾರವಾಗಿ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಜೊತೆಗೆ ಚಿತ್ರಗೀತೆಗಳು ಕೇಳಿ ತುಂಬ ಖುಷಿಯಾಯಿತು, ಧನ್ಯವಾದಗಳು ಸರ್ ಅಂತ ಹೇಳ್ತಿದ್ದಾರೆ ಪಾಲವನಹಳ್ಳಿಯಿಂದ ಮಹಾಂತೇಶ್ ಅವರು. ಧನ್ಯವಾದಗಳು ತಮ್ಮ ಅನಿಸಿಕೆಗೆ. ನೇತ್ರ ನಟರಾಜ್ ಚಿತ್ರದುರ್ಗದಿಂದ ಇವರು ಶುಭ ಮಧ್ಯಾಹ್ನ ಸರ್, ಮಾಹಿತಿ ಕಣ

ದಲ್ಲಿ ನದಿಗಳ ಮಾಹಿತಿ ತುಂಬ ಚೆನ್ನಾಗಿತ್ತು, ಹಾಗೂ ಜನಪದ ಗೀತೆಗಳು ತುಂಬ ಚೆನ್ನಾಗಿ ಮೂಡಿಬಂದವು. ಹಾಗೆ ಉತ್ತರವನ್ನು ಸಹ ಕಳಿಸಿದ್ದಾರೆ ತಮ್ಮ ಅಜಯ್ ಕೊಚ್ಚಾರ್ ಅಂತ. ತಮ್ಮ ಅನಿಸಿಕೆಯ ಉತ್ತರಕ್ಕೆ ಧನ್ಯವಾದ. ರೂಪಾ ಪಾಂಡುರಂಗರ ಉತ್ತರ ಕಳಿಸಿರೋರು ಚಿತ್ರದುರ್ಗದಿಂದ ನಳಿ. ಹಾಗೆ ಎಚ್ ಸತೀಶ್ ಕುಮಾರ್, ವಾಣಿ ಸತೀಶ್ ಚಿತ್ರದುರ್ಗದಿಂದ, ಗೌರಮ್ಮ ಹಿರೇಕೆರೂರ್ ಹಾವೇರಿ ಜಿಲ್ಲೆಯಿಂದ, ಎಂಎಚ್ ರವಿಕುಮಾರ್ ಹಿರಿಯೂರು ತಾಲೂಕು ಮೇಟಿಕುರ್ಕೆಯಿಂದ, ಹನುಮಂತಪ್ಪ ಮಡಿವಾಳರ್ ಜಗಳೂರು ತಾಲೂಕಿಂದ, ನಾಗರಾಜ ರೆಡ್ಡಿ ರಾಮತೀರ್ಥಯಿಂದ, ನಾಗೇಂದ್ರ ಗುಂಡಮ್ಮ ದೊಡ್ಡವಳಾರ್ತಿ ಚಳ್ಳಕೆರೆ ತಾಲೂಕಿಂದ, ಜಗಳೂರು ತಾಲೂಕು ಜಮ್ಮಾಪುರ ಗ್ರಾಮದಿಂದ ಜೆ ಸಿ ಬಿ ಶಿವ್ ಅಡ್ಮಿರಲ್ ಕೃಷ್ಣ ಅಂತ ಹೇಳ್ತಿದ್ದಾರೆ, ಸುಬಾನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ, ಚಿತ್ರದುರ್ಗದಿಂದ ಪಂಡ್ರಳ್ಳಿ ರವಿ ಅವರು. ಹಾಗೆ ಇವರು ಉತ್ತರವನ್ನು ಸಹ ಕಳಿಸಿದ್ದಾರೆ, ಧನ್ಯವಾದ. ಹಾಗೆ ಚಿತ್ರದುರ್ಗದಿಂದ ಪಂಡ್ರಳ್ಳಿ ರವಿ ಸ್ಟುಡಿಯೋ ಅವರು, ನಮಸ್ತೆ ಗಣೇಶ್ ಬಾಬು ಸರ್, ಇವತ್ತಿನ ಮಾಹಿತಿ ಕಣಜದಲ್ಲಿ ಕರ್ನಾಟಕದ ನದಿಗಳು ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟಿ ಹರಿಯುವ ನದಿಗಳ ಪ್ರಮುಖ ಸ್ಥಳಗಳಾದ ಜೋಗ ಜಲಪಾತ ಹಾಗೂ ಕಾವೇರಿ ನದಿಗಳಿಗೆ ಹೊಂದಿಕೊಂಡಿರುವ ಇನ್ನಿತರ ಜಲಪಾತಗಳು ಇರುವ ಹಲವಾರು ವಿಷಯಗಳ ಜೊತೆಗೆ ಜಲಪಾತದ ಪರಿಚಯ ವಿಸ್ತಾರವಾಗಿ ನಿಮ್ಮ ನಿರೂಪಣೆಯಿಂದ ಅರ್ಥಗರ್ಭಿತವಾಗಿ ತಿಳಿಸಿ, ಹಾಗೂ ಜಲಪಾತಕ್ಕೆ ಹೊಂದಿಕೊಳ್ಳುವ ಸುಮಧುರ ಸಂಗೀತ ಸಾಹಿತ್ಯ ಇರುವ ಹಾಡುಗಳನ್ನು ಪ್ರಸಾರ ಮಾಡುತ್ತಿರುವ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ಶುಭ ದಿನ ಹಾಗೂ RCB ಗೆದ್ದಿರುವುದಕ್ಕೆ RCB ತಂಡಕ್ಕೆ ಅಭಿನಂದನೆಗಳು ಅಂತ ಹೇಳ್ತಿದ್ದಾರೆ. ಆಯಿತು, ತಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಕ್ಕೆ ಉತ್ತರಕ್ಕೆ ಧನ್ಯವಾದ. ಉತ್ತರ ಕೊಟ್ಟಿರೋರು ಗಂಗಣ್ಣ HDಪುರದಿಂದ ಅನಿಜೇನು ಅವರು, ಅಜಯ್ ಕೊಚ್ಚಾರ್ ಅಂತ ಹೇಳ್ತಿದ್ದಾರೆ ಸುಂಕಪ್ಪ ಕಾಂಬಳಿ ಮೊಳಕಾಲ್ಮೂರಿಂದ, ಶುಭ ಮಧ್ಯಾಹ್ನ ಸರ್ ಅಂತ ಹೇಳ್ತಿದ್ದಾರೆ ಪ್ರತಿಭಾ ರಾಘವೇಂದ್ರ ಚೋರ್ನೂರು. ಹಾಗೆ ಉತ್ತರವನ್ನು ಕಳಿಸಿದ್ದಾರೆ, ಧನ್ಯವಾದ ತಮಗೆ. ನಾಗವೇಣಿ ಸತೀಶ್ ರೋಹಿತ್ ಕನ್ನಿಕಾರೋಡು ಚಿತ್ರದುರ್ಗದಿಂದ, ಅಪ್ಪಾಜಿ ಎ ಮುಸ್ಟೂರ್ ಸುಧಾರಾಣಿ ಚಂದನ ಸ್ಪಂದನ ಮುಸ್ಟೂರು ಜಗಳೂರು ತಾಲೂಕು ದಾವಣಗೆರೆ ಜಿಲ್ಲೆ ಇಂದ, ಶುಭ ಸುಬ್ರಹ್ಮಣಿ ಪತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ, ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ, ಎಬಿ ಶಂಭುಲಿಂಗನಗೌಡ ಹರಪನಹಳ್ಳಿ ತಾಲೂಕು ಅರಸೀಕೆರೆಯಿಂದ, CL ಉಮಾ ಮಹೇಶ್ವರಿ ಶ್ರೀ ಏಕನಾಥೇಶ್ವರಿ ಜಾತ್ರೆ ಬಯಲು ಚಿತ್ರದುರ್ಗದಿಂದ, ಮೋಹನ್ ಮರಿಯಪ್ಪ ಭರಮಸಾಗರ ಚಳ್ಳಕೆರೆ ತಾಲೂಕಿಂದ, ರಾಯಭಾಗ ತಾಲೂಕು ಮುಗಳಕೋಡದಿಂದ ಶಿವಲಿಂಗಯ್ಯ ಹಿರೇಮಠ್ ಕಲಾವತಿ ಹಿರೇಮಠ್ ಅಭಿಷೇಕಯ್ಯ ಹಿರೇಮಠ್ ಅವರು, ಮಹೇಶ್ ಹೊಸೂರ್ ಶಿಕಾರಿಪುರದಿಂದ, ಶ್ರೀ ಶಿಲ್ಪ ವಿದ್ಯಾನಗರ ಗೋವಿಂದ್ ವಲ್ಲಭ ಸರ್ವ ಅಂತ ಹೇಳ್ತಿದ್ದಾರೆ, ಸಾವಿತ್ರಮ್ಮ ಸುರೇಂದ್ರ ಶೆಟ್ಟಿ ರಜನಿ ಶ್ರೀಕಂಠ ಸಚಿನ್ ಭಾಸ್ಕರ್ ಚಿತ್ರದುರ್ಗದಿಂದ, ಋಷಭೇಂದ್ರಪ್ಪ ಎಚ್ ವಾಲ್ಮೀಕಿ ನಗರ ಚಿತ್ರದುರ್ಗದಿಂದ, ಚಂದ್ರಶೇಖರ ಹೊನ್ನಗೊಂಡನಹಳ್ಳಿ ಶಿರಾ ತಾಲೂಕಿಂದ, MR ಶ್ರೀಕಂಠನ್ ಅಗ್ರಹಾರ ಮೈಸೂರಿಂದ, ಸಣ್ಣ ಬೋರಯ್ಯ ಬಚ್ಚಬೋರ್ನಹಟ್ಟಿಯಿಂದ, KP ದಿನೇಶ್ ಭಟ್ ಅರ್ಚನಾ ಭಟ್ ಆದಿತ್ಯ ಭಟ್ ಮಂಡಗದ್ದೆ ಹೋಬಳಿ ತೀರ್ಥಹಳ್ಳಿ ತಾಲೂಕು ಶಿವಮೊಗ್ಗ ಜಿಲ್ಲೆಯಿಂದ, ಬೀನಾ ವಸಂತರಾವ್ ಬೆಂಗಳೂರಿಂದ, ಭೂಕನಕರೆಯಿಂದ ವಿಜೇಂದ್ರ ಮೈಸೂರು. ಶುಭ ಮಧ್ಯಾಹ್ನ ಸರ್ ಅಂತ ಹೇಳ್ತಿದ್ದಾರೆ ಚಿಕ್ಕಪ್ಪ ಶಾರದ ರಾಮೇಶ್ವರ ಶಿವಮೊಗ್ಗದಿಂದ. ಹಾಗೆ ಉತ್ತರವನ್ನು ಕಳಿಸಿದರೆ ಧನ್ಯವಾದ ತಮಗೆ. ವಿಜಯಪುರದಿಂದ ಕಾವೇರಿ ಕುಲಕರ್ಣಿ ಸಂಗಮೇಶ್ವರಿ ಕಾಲೋನಿ ವಿಜಯಪುರದಿಂದ, ಶಾಂತಾಚಾರ ಬಡಗೇರ್ ಕೊಕ್ಕನೂರು ಹರಿಹರ ತಾಲೂಕು, ಭಾರತೀಯ ನೌಕಾಪಡೆಯ 48ನೇ ಉಪಮುಖ್ಯಸ್ಥರಾಗಿ May 29, 2023 ಅಧಿಕಾರ ವಹಿಸಿಕೊಂಡಿದ್ದಾರೆ ಅಂತ ಅವರು ಕಳಿಸಿದ್ದಾರೆ, ಧನ್ಯವಾದ ತಮಗೆ. ವಿಭಾದೀಪಕ್ ಬೆಂಗಳೂರಿಂದ, ವಿಜಯಪುರದಿಂದ ಸುದರ್ಶನ್ ಭರತ್ ಕುಮಾರ್ ಬಂಧೇನವಾಸ್, CT ಚಂದ್ರಶೇಖರ್ ವಸಂತಕುಮಾರಿ ಹತ್ತಿ ಚೌಡೇನಹಳ್ಳಿ ಹೊಳೆ ನರಸೀಪುರ ತಾಲೂಕು ಹಾಸನ ಜಿಲ್ಲೆಯಿಂದ, ಪ್ರಭಾಕರಯ್ಯ

ಚಿತ್ರ ಎನ್ ಮಠದ್ ಹಂಪನೂರು ಗ್ರಾಮ ಚಿತ್ರದುರ್ಗ ತಾಲೂಕಿಂದ ಗಣೇಶ್ ಬಾಬು ಸರ್ ಮಧ್ಯಾಹ್ನದ ವಂದನೆಗಳು ಅಂತ ಹೇಳ್ತಿದ್ದಾರೆ. ಅವರು ಉತ್ತರವನ್ನು ಸಹ ಕಳಿಸಿದ್ದಾರೆ, ಧನ್ಯವಾದ ತಮಗೆ. ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ, ಒನಕೆ ಓಬವನ ತವರೂರು ಗುಡೇಕೋಟೆಯಿಂದ ಅಂಗಡಿ ತಿಪ್ಪೇಶ್, ಚೈತ್ರ, ಸೋನು, ಪ್ರಜ್ವಲ್, ಪ್ರೇಮ ನಟರಾಜ್ ನಾಯಕನಹಟ್ಟಿಯಿಂದ, ಮಲ್ಲಿಕಾರ್ಜುನ ಮುಗಲಹಳ್ಳಿ ಗ್ರಾಮದಿಂದ, ಶ್ರೀಕಂಠಮೂರ್ತಿ ಸ್ಕಂದನ್ ಭಾಸ್ಕರ್ ಮೆದೆಹಳ್ಳಿ ರಸ್ತೆಯಿಂದ, ಉಮಾದೇವಿ PWD ಪ್ರಾಜೆಕ್ಟ್ BR ಪ್ರಾಜೆಕ್ಟ್ ಶಿವಮೊಗ್ಗ ಜಿಲ್ಲೆಯಿಂದ, ಜಾನಪದ ಗೀತೆಗಳು ತುಂಬ ಚೆನ್ನಾಗಿ ಮೂಡಿಬಂತು, ತುಂಬ ಇಷ್ಟ ಆಯಿತು, ಮಾಹಿತಿ ಕಣಜ ಹಾಡುಗಳು, ಜಲಪಾತ ವಿವರವಾಗಿ ತಿಳಿಸಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳಿದರೆ ಉತ್ತರವನ್ನು ಕಳಿಸಿದರೆ ಧನ್ಯವಾದ ತಮಗೆ. ಹಾಗೆ ಮಾದಪ್ಪ ಕಮಂಡಲ ಗುಂಡಿ, ಮಾದಪ್ಪ ಹಾಗೂ ಕೃಷ್ಣ KM ಕಮಂಡಲ ಗುಂಡಿ ಜಗಳೂರು ತಾಲೂಕಿಂದ, ಉಮಾ ಮೋಹನ ಮುರಳಿ ಜೋಗಿಮಟ್ಟೆ ರಸ್ತೆ ಫಸ್ಟ್ ಕ್ರಾಸ್ ಚಿತ್ರದುರ್ಗದಿಂದ, ಶಕುಂತಲಮ್ಮ ಶ್ರೀನಿವಾಸ್ ಮೂರ್ತಿ ರೂಪಾ ರಾಘವೇಂದ್ರ ಚಿಕ್ಕನಾಯಕನಹಳ್ಳಿಯಿಂದ, ನುಂಕಪ್ಪ ಕಾಂಬ

ಕಳಿಸಿದರೆ ಧನ್ಯವಾದ ತಮಗೆ. ಹಾಗೆ ಮಾದಪ್ಪ ಕಮಂಡಲ ಗುಂಡಿ, ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಕಮಂಡಲ ಗುಂಡಿ ಜಗಳೂರು ತಾಲೂಕಿಂದ, ಉಮಾ ಮೋಹನ ಮುರಳಿ ಜೋಗಿಮಟ್ಟೆ ರಸ್ತೆ ಫಸ್ಟ್ ಕ್ರಾಸ್ ಚಿತ್ರದುರ್ಗದಿಂದ, ಶಕುಂತಲಮ್ಮ ಶ್ರೀನಿವಾಸ್ ಮೂರ್ತಿ ರೂಪ ರಾಘವೇಂದ್ರ ಚಿಕ್ಕನಾಯಕನಹಳ್ಳಿಯಿಂದ, ನುಂಕಪ್ಪ ಕಾಂಬಳೆ ಮೊಳಕಾಲ್ಮೂರಿಂದ, ಉತ್ತರ ಕಳಿಸಿದ ನಮ್ಮ ಎಲ್ಲ ಕೇಳುಗರಿಗೂ ಮನಪೂರ್ವಕ ಧನ್ಯವಾದಗಳು. ಹಾಗೆ ನೇವಿ ಉಪಮುಖ್ಯಸ್ಥರಾಗಿ ಕೊಚ್ಚಾರ್ ಅವರು, ನೌಕಾಪಡೆಯ 48ನೇ ಉಪಮುಖ್ಯಸ್ಥರಾಗಿ ವೈಸ್ ಅಡ್ಮಿರಲ್ ಅಜಯ್ ಕೊಚ್ಚಾರ್ ಶುಕ್ರವಾರ ಅಧಿಕಾರ ಸ್ವೀಕರಿಸುತ್ತಾರೆ ಎಂದು ರಕ್ಷಣಾ ಸಚಿವಾಲಯದ ಅಧಿಕಾರಿಯೊಬ್ಬರು ತಿಳಿಸುತ್ತಾರೆ. ಪುಣೆಯಲ್ಲಿರುವ ಪ್ರತಿಷ್ಠಿತ ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿಯ ಮಾಜಿ ವಿದ್ಯಾರ್ಥಿಯಾಗಿರುವ ಕೊಚ್ಚಾರ್ 1988 ಜುಲೈ 1 ಭಾರತೀಯ ನೇವಿಗೆ ಸೇರ್ತಾರೆ. ಅಧಿಕಾರ ವಹಿಸಿಕೊಂಡ ನಂತರ ನವದೆಹಲಿಯಲ್ಲಿರುವ ರಾಷ್ಟ್ರೀಯ ಯುದ್ಧ ಸ್ಮಾರಕಕ್ಕೆ ಭೇಟಿ ನೀಡಿದ ಫ್ಲಾಗ್ ಆಫೀಸರ್ ಕೊಚ್ಚಾರ್ ಸರ್ವೋಚ್ಚ ತ್ಯಾಗ ಮಾಡಿದ ಕೆಚ್ಚೆದ ವೀರರಿಗೆ ಗೌರವ ಸಲ್ಲಿಸುತ್ತಾರೆ. ನೌಕಾಪಡೆಯ ನಾಶಕ್, ವಿಭೂತಿ, ಕಿರ್ಮಾಣ್ ಹಡಗುಗಳನ್ನು ಕೊಚ್ಚಾರ್ ನಿರ್ವಹಿಸುತ್ತಾರೆ. ವಿಮಾನ ವಾಹನ ನೌಕೆ INS ವಿಕ್ರಮಾದಿತ್ಯದ ಚುಕ್ಕಾಣಿ ಹಿಡಿದ ಅನುಭವ ಸಹ ಅವರಿಗಿದೆ. ಇನ್ನು ಉಲ್ಲಾಸ ಕಾರ್ಯಕ್ರಮದಲ್ಲಿ ನಾವು ಭಾವಗೀತೆಯನ್ನು ಕೇಳೋಣ. BK ಸುಮಿತ್ರ ಅವರ ಧ್ವನಿಯಲ್ಲಿ, ರಚನೆ ಕುವೆಂಪು ಅವರು.

ಇದುವರೆಗೂ ಉಲ್ಲಾಸ ಕಾರ್ಯಕ್ರಮ ಕೇಳಿದಿರಿ. ಇಂದಿನ ಉಲ್ಲಾಸ ಕಾರ್ಯಕ್ರಮದಲ್ಲಿ ಕರುಣಾಳಭ ಬೆಳಕೆ, ಆರೋಗ್ಯ ಬಿಂದು ಹಾಗೂ ಭಾವಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ FM ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಇನ್ನು ಮುಂದೆ 2 ಗಂಟೆಗೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು, 2:15 ಹಿಂದಿಯಲ್ಲಿ ವಾರ್ತೆ, ನಂತರ 2:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಕೇಳುವಿರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸಹನ. ಮುಖ್ಯಾಂಶಗಳು. ವಿಧಾನ ಪರಿಷತ್ ರಾಜ್ಯಸಭಾ ಚುನಾವಣೆಗೆ ವಿಧಾನಸಭೆ ಸಚಿವಾಲಯದಿಂದ ಅಧಿಸೂಚನೆ ಪ್ರಕಟ. ಕರ್ನಾಟಕ ಕ್ವಾಂಟಂ ವಿಶೇಷ ಕಾರ್ಯಪಡೆ ರಚಿಸಿ ಸರ್ಕಾರ ಅಧಿಕೃತ ಆದೇಶ. ನವದೆಹಲಿಗೆ ಪ್ರಯಾಣ ಬೆಳೆಸಿದ ಕಾಂಗ್ರೆಸ್ ನಾಯಕರು, ನೂತನ ಸಚಿವ ಸಂಪುಟ ರಚನೆ ಕುರಿತಂತೆ ಪಕ್ಷದ ವರಿಷ್ಠರೊಂದಿಗೆ ಚರ್ಚೆ. ಮುಂದಿನ ದಿನಗಳಲ್ಲಿ ಬೆಂಗಳೂರಿನಿಂದ ಯಾವುದೇ ಕ್ರಿಕೆಟ್ ಪಂದ್ಯ ಸ್ಥಳಾಂತರಿಸಲು ಬಿಡುವುದಿಲ್ಲ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಹಾಗೂ ಹಿಮಾಚಲ ಪ್ರದೇಶ ರಸ್ತೆ ಅಪಘಾತದಲ್ಲಿ ಬೆಂಗಳೂರಿನ 7 ಮಂದಿ ಸಾವು, ಮೃತದೇಹ ರಾಜ್ಯಕ್ಕೆ ತರಲು ಸಹಕರಿಸುವಂತೆ ಸರ್ಕಾರಕ್ಕೆ ಬಿಜೆಪಿ ಮನವಿ. ರಾಜ್ಯಸಭೆಯ 4 ಹಾಗೂ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ನಡೆಸುವ ದ್ವೈವಾರ್ಷಿಕ ಚುನಾವಣೆ ಸಂಬಂಧ ವಿಧಾನಸಭೆ ಸಚಿವಾಲಯವು ಇಂದು ಅಧಿಸೂಚನೆ ಪ್ರಕಟಿಸಿದೆ. ರಾಜ್ಯ ವಿಧಾನಸಭೆಯಿಂದ ರಾಜ್ಯಸಭೆಗೆ ಹಾಗೂ ವಿಧಾನ ಪರಿಷತ್ಗೆ ಚುನಾಯಿತರಾಗಿರುವ ಸದಸ್ಯರು ಇದೇ ತಿಂಗಳು ನಿವೃತ್ತರಾಗಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಚುನಾವಣೆ ನಡೆಯಲಿದ್ದು, ಸಚಿವಾಲಯ ಹೇಳಿಕೆ ಬಿಡುಗಡೆ ಮಾಡಿದೆ. ರಾಜ್ಯಸಭೆ ಹಾಗೂ ಪರಿಷತ್ ಸ್ಥಾನಗಳಿಗೆ ಇದೇ 18ರಂದು ಮತದಾನ ನಡೆಯಲಿದ್ದು, ಅದೇ ದಿನ ಫಲಿತಾಂಶ ಪ್ರಕಟವಾಗಲಿದೆ. ನಾಮಪತ್ರ ಸಲ್ಲಿಕೆಗೆ ಜೂನ್ 8 ಕೊನೆಯ ದಿನವಾಗಿದ್ದು, ಉಮೇದುವಾರಿಕೆ ಹಿಂಪಡೆಯಲು ಜೂನ್ 11ರವರೆಗೆ ಕಾಲಾವಕಾಶ ನೀಡಲಾಗಿದೆ. ಕರ್ನಾಟಕ ವಿಧಾನ ಪರಿಷತ್ ಕಾರ್ಯದರ್ಶಿ ಎಂಕೆ ವಿಶಾಲಾಕ್ಷಿ ಚುನಾವಣಾ ಅಧಿಕಾರಿಯಾಗಿ ಹಾಗೂ ವಿಧಾನಸಭೆಯ ನಿರ್ದೇಶಕ ಬಿಎಸ್ ಮಹಾಲಿಂಗೇಶ್ ಸಹಾಯಕ ಚುನಾವಣಾ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಲಿದ್ದಾರೆ. ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಬಿಜೆಪಿ ನಾಯಕರಾದ ಈರಣ್ಣ ಕಡಾಡಿ, ಕೆ ನಾರಾಯಣ ಅವರ ರಾಜ್ಯಸಭೆಯ ಅವಧಿ ಇದೇ 25ರಂದು ಕೊನೆಗೊಳ್ಳಲಿದೆ. ರಾಜ್ಯವನ್ನು ಕ್ವಾಂಟಂ ತಂತ್ರಜ್ಞಾನ ಮತ್ತು ಕ್ವಾಂಟಂ ಆವಿಷ್ಕಾರದ ಕೇಂದ್ರವನ್ನಾಗಿಸುವ ಮಹತ್ವಾಕಾಂಕ್ಷೆಯ ಉದ್ದೇಶದಿಂದ ರಾಜ್ಯ ಸರ್ಕಾರ ಕರ್ನಾಟಕ ಕ್ವಾಂಟಂ ಟಾಸ್ಕ್ ಫೋರ್ಸ್ ರಚಿಸಿ ಅಧಿಕೃತ ಆದೇಶ ಹೊರಡಿಸಿದೆ. ಇತ್ತೀಚೆಗೆ ನಡೆದ ಕ್ವಾಂಟಂ ಇಂಡಿಯಾ ಬೆಂಗಳೂರು ಶೃಂಗಸಭೆಯಲ್ಲಿ ಅನಾವರಣಗೊಳಿಸಲಾಗಿದ್ದ ಕರ್ನಾಟಕ ಕ್ವಾಂಟಂ ರೋಡ್ ಮ್ಯಾಪ್ನಲ್ಲಿನ ರೂಪರೇಷೆಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಈ ವಿಶೇಷ ಕಾರ್ಯಪಡೆ ಕಾರ್ಯನಿರ್ವಹಿಸಲಿದೆ. ಈ ಕುರಿತು ರಾಜ್ಯ ಸರ್ಕಾರದ ವಿದ್ಯುನ್ಮಾನ, ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯು ಅಧಿಕೃತ ಆದೇಶ ಪ್ರಕಟಿಸಿದೆ. ಈ ಪ್ರತಿಷ್ಠಿತ ಟಾಸ್ಕ್ ಫೋರ್ಸ್ಗೆ ಐಐಎಸ್ಸಿ ಪ್ರಾಧ್ಯಾಪಕ ಪ್ರೊಫೆಸರ್ ಅರಿಂದಮ್ ಘೋಷ್ ನೇತೃತ್ವದಲ್ಲಿ 16 ಸದಸ್ಯರ ಸಮಿತಿ ರಚಿಸಲಾಗಿದೆ. ರಾಜ್ಯ ಸರ್ಕಾರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ನಿರ್ದೇಶಕರು ಹಾಗೂ ಕೆಸ್ಟೆಪ್ಸ್ ವ್ಯವಸ್ಥಾಪಕ ನಿರ್ದೇಶಕರು ಸಮಿತಿಯ ಸದಸ್ಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಈ ಟಾಸ್ಕ್ ಫೋರ್ಸ್ನಲ್ಲಿ ಪ್ರಮುಖ ಶೈಕ್ಷಣಿಕ ಸಂಸ್ಥೆಗಳು, ಸಂಶೋಧನಾ ಕೇಂದ್ರಗಳು, ಉದ್ಯಮದ ತಜ್ಞರು ಹಾಗೂ ಸರ್ಕಾರದ ಹಿರಿಯ ಅಧಿಕಾರಿಗಳನ್ನು ಒಳಗೊಂಡಂತೆ ಒಟ್ಟು 16 ಮಂದಿ ಸದಸ್ಯರಿದ್ದಾರೆ. ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ನಿಯೋಜಿತ ಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಇಂದು ನವದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ನೂತನ ಸಚಿವ ಸಂಪುಟ ರಚನೆ ಕುರಿತಂತೆ ಪಕ್ಷದ ವರಿಷ್ಠರೊಂದಿಗೆ ಇಂದು ಚರ್ಚೆ ನಡೆಸಲಿದ್ದಾರೆ. ಉಭಯ ನಾಯಕರೊಂದಿಗೆ ಮಾಜಿ ಸಚಿವ ಎಚ್ ಸಿ ಮಹದೇವಪ್ಪ, ಪರಿಷತ್ ಸದಸ್ಯ ಯತೀಂದ್ರ ಸಿದ್ದರಾಮಯ್ಯ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಈಗಾಗಲೇ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಮತ್ತು ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಮಾಲೋಚನೆ ನಡೆಸಿ ಸಚಿವರ ಮೊದಲ ಪಟ್ಟಿಯನ್ನು ಅಂತಿಮಗೊಳಿಸಿದ್ದಾರೆ. ಮೊದಲ ಪಟ್ಟಿಯಲ್ಲಿ 10ರಿಂದ 12 ಸಚಿವರ ಹೆಸರುಗಳಿದ್ದು, ಹಿಂದುಳಿದ ವರ್ಗಕ್ಕೆ 2, ಪರಿಶಿಷ್ಟ ಜಾತಿಯ 2, ಪರಿಶಿಷ್ಟ ಪಂಗಡದ 1ಗೆ, ತಲಾ 2 ಒಕ್ಕಲಿಗ ಹಾಗೂ ಲಿಂಗಾಯತ ನಾಯಕರಿಗೆ, 1 ಮುಸ್ಲಿಂ ಪ್ರತಿನಿಧಿಗೆ ಅವಕಾಶ ಸಿಗಲಿದೆ ಎಂದು ಐಎಎನ್ಎಸ್ ಸುದ್ದಿ ಸಂಸ್ಥೆ ವರದಿ ಮಾಡಿದೆ. ಇದೇ 3ರಂದು ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಹಾಗೂ ಸಚಿವ ಸಂಪುಟದ ಸದಸ್ಯರು ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಮುಂಬರುವ ದಿನಗಳಲ್ಲಿ ರಾಜ್ಯದಿಂದ ಯಾವುದೇ ಪ್ರಮುಖ ಕ್ರಿಕೆಟ್ ಪಂದ್ಯಗಳನ್ನು ಬೆಂಗಳೂರಿನಿಂದ ಸ್ಥಳಾಂತರಿಸುವುದಿಲ್ಲ ಎಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಫೈನಲ್ ಪಂದ್ಯ ಬೆಂಗಳೂರಿನಲ್ಲಿ ನಡೆಯಬೇಕಿತ್ತು, ಅದಕ್ಕೆ ಅನುಮತಿಯನ್ನು ನೀಡಲಾಗಿತ್ತು. ಆದರೆ ಗುಜರಾತ್ ರಾಜಕೀಯ ಪ್ರಭಾವದಿಂದಾಗಿ ಐಪಿಎಲ್ ಫೈನಲ್ ಪಂದ್ಯ ಅಹಮದಾಬಾದ್ಗೆ ಸ್ಥಳಾಂತರಗೊಂಡಿದೆ ಎಂದು ಆರೋಪಿಸಿದ್ದಾರೆ. ಮುಂದೆ ರಾಜ್ಯಕ್ಕೆ ಹಾಗೂ ಬೆಂಗಳೂರಿನ ಕ್ರೀಡಾಂಗಣ

0: ಕ್ಕೆ ಅನ್ಯಾಯವಾಗದಂತೆ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಹಿಮಾಚಲ ಪ್ರದೇಶದ ಚಂಬಾ ಜಿಲ್ಲೆಯ ಸಚ್ ಪಾಸ್ ಬಳಿ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಬೆಂಗಳೂರಿನ 7 ಮಂದಿ ಸಾವನ್ನಪ್ಪಿದ್ದಾರೆ. ಘಟನೆ ಕುರಿತಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ರಜೆಯ ಹಿನ್ನೆಲೆಯಲ್ಲಿ ತೆರಳಿದ್ದ ಕುಟುಂಬಗಳು ಈ ರೀತಿ ದುರಂತ ಅಂತ್ಯ ಕಂಡಿರುವುದು ಹೃದಯ ವಿದ್ರಾವಕ ಎಂದು ಹೇಳಿದ್ದಾರೆ. ಸಂತ್ರಸ್ತರ ಮೃತ ದೇಹಗಳನ್ನು ಬೆಂಗಳೂರಿಗೆ ಕರೆತರಲು ರಾಜ್ಯ ಸರ್ಕಾರ ಸಹಕರಿಸಬೇಕು ಎಂದು ಮನವಿ ಮಾಡಿದ್ದಾರೆ. ರಾಜ್ಯದೆಲ್ಲೆಡೆ ಇಂದಿನಿಂದ ಶಾಲೆಗಳು ಆರಂಭವಾಗಿದ್ದು ಮಕ್ಕಳನ್ನು ಶಿಕ್ಷಕರು ಸಂಭ್ರಮದಿಂದ ಬರಮಾಡಿಕೊಂಡರು. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಡಿಕೆ ಶಿವಕುಮಾರ್ ಮಾತನಾಡಿ, ನೂತನ ಶೈಕ್ಷಣಿಕ ವರ್ಷಕ್ಕೆ ಕಾಲಿಡುತ್ತಿರುವ ವಿದ್ಯಾರ್ಥಿಗಳಿಗೆ ಶುಭ ಕೋರಿದ್ದಾರೆ. ಆತ್ಮವಿಶ್ವಾಸ ಕಳೆದುಕೊಳ್ಳದಂತೆ ಮಕ್ಕಳಿಗೆ ಕಿವಿಮಾತು ಹೇಳಿದ್ದಾರೆ. ಹಾಸನದ ದಾಸರಕೊಪ್ಪಲು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಇಂದು ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ಜಿಲ್ಲಾ ಮಟ್ಟದ 2026-27 ಸಾಲಿನ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮ ನಡೆಯಿತು. ಬೇಸಿಗೆ ರಜೆ ಕಳೆದು ಮತ್ತೆ ತರಗತಿಗಳಿಗೆ ಹಾಜರಾದ ವಿದ್ಯಾರ್ಥಿಗಳಿಗೆ ಶಾಸಕ ಸ್ವರೂಪ್ ಪ್ರಕಾಶ್, ಜಿಲ್ಲಾಧಿಕಾರಿ ಕೆಎಸ್ ಲತಾ ಕುಮಾರಿ ಸೇರಿದಂತೆ ಹಲವು ಗಣ್ಯರು ಮಕ್ಕಳಿಗೆ ಸಿಹಿ ವಿತರಿಸಿ ಗುಲಾಬಿ ಹೂ ನೀಡುವ ಮೂಲಕ ಪ್ರೀತಿಯಿಂದ ಸ್ವಾಗತಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 2026-27 ಸಾಲಿನ ಶೈಕ್ಷಣಿಕ ವರ್ಷದ ಶಾಲೆಗಳು ಆರಂಭವಾಗಿದ್ದು ಕೆಲವು ಶಾಲೆಗಳಲ್ಲಿ ವಿದ್ಯಾರ್ಥಿಗಳನ್ನು ಹೂ ಮತ್ತು ಸಿಹಿ ತಿಂಡಿ ನೀಡಿ ಸ್ವಾಗತಿಸಲಾಯಿತು. ದೊಡ್ಡಬಳ್ಳಾಪುರದ ಪಾಲನ ಹೋಗಿಹಳ್ಳಿ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ನಡೆದ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಮಲ್ಲಪ್ಪ ಕೆ ಯರಗೋಳ ಮಾತನಾಡಿ, ಉತ್ತಮ ಕಲಿಕೆ ಮತ್ತು ಉಜ್ವಲ ಭವಿಷ್ಯದ ಧ್ಯೇಯದೊಂದಿಗೆ ಶಾಲೆಗಳು ಆರಂಭವಾಗುತ್ತಿವೆ ಎಂದು ತಿಳಿಸಿದ್ದಾರೆ. ಚಾಮರಾಜನಗರದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಜಿಲ್ಲಾಡಳಿತದ ವತಿಯಿಂದ ವಿದ್ಯಾರ್ಥಿಗಳನ್ನು ಟಾಂಗಾ ಮೂಲಕ ಕರೆತರಲಾಯಿತು. ಜಿಲ್ಲಾಧಿಕಾರಿ ಶ್ರೀರೂಪ, ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಮೋನಾರೋತ್ ಹೂಮಳೆ ಮೂಲಕ ವಿದ್ಯಾರ್ಥಿಗಳನ್ನು ಬರಮಾಡಿಕೊಂಡರು. ಚಾಮರಾಜನಗರ ಗುಂಡ್ಲುಪೇಟೆ ತಾಲೂಕಿನ ಕುಂದಕೆರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನು ತಳಿರು ತೋರಣಗಳಿಂದ ಸಿಂಗರಿಸಲಾಗಿತ್ತು. ಮಂಗಳವಾದ್ಯಗಳ ಜೊತೆ ಎತ್ತಿನ ಬಂಡಿಗಳಲ್ಲಿ ವಿದ್ಯಾರ್ಥಿಗಳನ್ನು ಮೆರವಣಿಗೆ ಮೂಲಕ ಶಾಲೆಗೆ ಕರೆತರಲಾಯಿತು. ಬಹುಕೋಟಿ ಬಿಟ್ಕಾಯಿನ್ ಹಗರಣ ಮತ್ತು ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಾಸಕ ಎನ್ಎ ಹ್ಯಾರಿಸ್ ಪುತ್ರ ಯುವ ಕಾಂಗ್ರೆಸ್ ನಾಯಕ ಮೊಹಮ್ಮದ್ ನಲಪಾಡ್ಗೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಇಂದು ಎರಡನೇ ಸಮನ್ಸ್ ಜಾರಿ ಮಾಡಿದ್ದಾರೆ. ರಾಜಕೀಯ ಬದ್ಧತೆಗಳನ್ನು ಉಲ್ಲೇಖಿಸಿ ಮೊದಲ ಸುತ್ತಿನ ವಿಚಾರಣೆಗೆ ಹಾಜರಾಗದ ಹಿನ್ನೆಲೆಯಲ್ಲಿ ಇಂದು ವಿಚಾರಣೆಗೆ ಹಾಜರಾಗುವಂತೆ ಇಡಿ ಅಧಿಕಾರಿಗಳು ಸೂಚಿಸಿದ್ದಾರೆ. ಈಗಾಗಲೇ ಶ್ರೀಕಿಯನ್ನು ವಶಕ್ಕೆ ಪಡೆದು ಇಡಿ ವಿಚಾರಣೆಗೆ ಒಳಪಡಿಸಿದ್ದು, ಈ ಸಮಯದಲ್ಲಿ ತನಿಖಾಧಿಕಾರಿಗಳು ನಲಪಾಡ್ ಮತ್ತು ಶ್ರೀಕಿ ಜೊತೆಗಿನ ವ್ಯವಹಾರದ ಬಗ್ಗೆ ಮಾಹಿತಿ ಸಂಗ್ರಹಿಸಿದೆ ಎಂದು ಐಎಎನ್ಎಸ್ ಸುದ್ದಿ ಸಂಸ್ಥೆ ವರದಿ ಮಾಡಿದೆ. ಹೋಟೆಲ್ಗಳು, ರೆಸ್ಟೋರೆಂಟ್ಗಳು ಮತ್ತು ಇತರೆಡೆ ಬಳಸುವ 19 kg ತೂಕದ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆಯನ್ನು ದೇಶದ ವಿವಿಧ ನಗರಗಳಲ್ಲಿ 42 ರೂಪಾಯಿಗಳಿಂದ 53.50 ರೂಪಾಯಿಗಳಿಗೆ ಏರಿಕೆ ಮಾಡಲಾಗಿದೆ. ಆದರೆ ಗೃಹ ಬಳಕೆ ಎಲ್ಪಿಜಿ ಸಿಲಿಂಡರ್ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಮಾಡಿಲ್ಲ. ನಿನ್ನೆ ನಡೆದ ಐಪಿಎಲ್ 2026 ಫೈನಲ್ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ವಿರುದ್ಧ ಗೆಲುವು ಸಾಧಿಸಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸತತ ಎರಡನೇ ಬಾರಿಗೆ ಟ್ರೋಫಿ ತನ್ನದಾಗಿಸಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಪರಿಷತ್, ರಾಜ್ಯಸಭಾ ಚುನಾವಣೆಗೆ ವಿಧಾನಸಭೆ ಸಚಿವಾಲಯದಿಂದ ಅಧಿಸೂಚನೆ ಪ್ರಕಟ. ಕರ್ನಾಟಕ ಕ್ವಾಂಟಮ್ ವಿಶೇಷ ಕಾರ್ಯಪಡೆ ರಚಿಸಿ ಸರ್ಕಾರ ಅಧಿಕೃತ ಆದೇಶ. ನವದೆಹಲಿಗೆ ಪ್ರಯಾಣ ಬೆಳೆಸಿದ ಕಾಂಗ್ರೆಸ್ ನಾಯಕರು, ನೂತನ ಸಚಿವ ಸಂಪುಟ ರಚನೆ ಕುರಿತಂತೆ ಪಕ್ಷದ ವರಿಷ್ಠರೊಂದಿಗೆ ಚರ್ಚೆ. ಮುಂದಿನ ದಿನಗಳಲ್ಲಿ ಬೆಂಗಳೂರಿನಿಂದ ಯಾವುದೇ ಕ್ರಿಕೆಟ್ ಪಂದ್ಯ ಸ್ಥಳಾಂತರಿಸಲು ಬಿಡುವುದಿಲ್ಲ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಹಾಗೂ ಹಿಮಾಚಲ

ಪ್ರದೇಶ ರಸ್ತೆ ಅಪಘಾತದಲ್ಲಿ ಬೆಂಗಳೂರಿನ 7 ಮಂದಿ ಸಾವು, ಮೃತದೇಹ ರಾಜ್ಯಕ್ಕೆ ತರಲು ಸಹಕರಿಸುವಂತೆ ಸರ್ಕಾರಕ್ಕೆ ಬಿಜೆಪಿ ಮನವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40 ಕ್ಕೆ.

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಈಗ ಸಮಯ ಸರಿಯಾಗಿ 2:40:26. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಇನ್ನು ಮುಂದೆ ಕೇಳಿ ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. ಇಂದಿನ ವಿಷಯ ನೆನಪು. ಕೆಳಗರೆ, ನೆನಪು ಎಂದರೆ ಜ್ಞಾಪಕ, ಸ್ಮರಣೆ ಅಥವಾ ನೆನಪಿಸಿಕೊಳ್ಳುವ ಕ್ರಿಯೆ. ಇದು ಹಿಂದೆ ನಡೆದ ಘಟನೆಗಳು, ಕೇಳಿದ ವಿಷಯಗಳು ಅಥವಾ ಅನುಭವಗಳನ್ನು ಮನಸ್ಸಿನಲ್ಲಿ ಮತ್ತೆ ಆಲೋಚಿಸುವ ಮಾನಸಿಕ ಪ್ರಕ್ರಿಯೆಯಾಗಿದೆ. ಹಾಗೆ ನೆನಪಿನ ಬಗ್ಗೆ ನಾನು ಕೊಂಚ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ. ಅದಕ್ಕೆ ಸಂಬಂಧಿಸಿದ ಹಾಡುಗಳನ್ನು ಈಗ ನಾವು ಕೇಳೋಣ. ಮೊದಲಿಗೆ ಅಂಡಮಾನ್ ಚಿತ್ರದ ಗೀತೆಯನ್ನು ಕೇಳೋಣ. ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯ ಹಾಗೂ ಚಿತ್ರಾ.

ಕೆಳಗಡೆಯಿಂದ ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ ನಾವು ಆಯ್ದುಕೊಂಡ ಹಾಡಿನ ಪಟ್ಟಿ ಇಂತಿದೆ. ಮುತ್ತಣ್ಣ ಚಿತ್ರದಿಂದ

0: ಈ ಮೂರು ಚಿತ್ರದ ಹಾಡುಗಳಿಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 944-486-4073 ಕಳಿಸಿ 4 ಗಂಟೆಯ ನಂತರ.
1: ಹಾಡು ಹಳೆಯದಾದರೇನು, ಭಾವ ನವನವೀನ. ಕವ್ಯಾಶಯದಂತೆ ನಮ್ಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಗ್ರಂಥ ಭಂಡಾರದಿಂದ ಪ್ರಸಾರವಾಗುವ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿ

ಇನ್ನು ಮನಃಶಾಸ್ತ್ರಜ್ಞರು ನೆನಪನ್ನು ಮೂರು ಹಂತಗಳನ್ನಾಗಿ ವಿಭಾಗಿಸ್ತಾರೆ. ಅದರಲ್ಲಿ ಸಂವೇದನಾ ನೆನಪು, ಸೆನ್ಸರಿ ಮೆಮೊರಿ ಅಂತ, ಅರೆಕಾಲಿಕ ನೆನಪು ಶಾರ್ಟ್ ಐಟಮ್ ಮೆಮೊರಿ, ಹಾಗೆ ದೀರ್ಘಕಾಲೀನ ನೆನಪು ಲಾಂಗ್ ಟರ್ಮ್ ಮೆಮೊರಿ. ಮೊದಲಿಗೆ ಸಂವೇದನಾ ನೆನಪು ಅಂದರೆ ಏನು? ಇದು ನಮ್ಮ ಮೆದುಳಿನಲ್ಲಿ ಒಂದು ಸೆಕೆಂಡಿಗಿಂತಲೂ ಕಡಿಮೆ ಅವಧಿ ಮಾತ್ರವಿರುತ್ತದೆ. ಉದಾಹರಣೆಗೆ, ನಾವು ಒಂದು ಪಕ್ಷಿಯನ್ನು ನೋಡಿದಾಗ ಅದರ ವಿವರ ಕ್ಷಣ ಮಾತ್ರ ಸಮಯ ಮತ್ತು ಮೆದುಳಿನಲ್ಲಿ ನಿಂತಿರುತ್ತದೆ. ಅನಂತರ ಅದರ ವಿವರ ಮಬ್ಬಾಗಿ ನಂತರ ಮರೆಯಾಗುತ್ತದೆ. ಅದಕ್ಕೂ ಮೊದಲೇ ನಾವು ಅದನ್ನು ಅರೆಕಾಲಿಕ ನೆನಪಿಗೆ ವರ್ಗಾಯಿಸಬೇಕಾಗ್ತದೆ. ಮುಂದಿನ ನೆನಪುಗಳನ್ನು ಬಗ್ಗೆ ನಾನು ವಿವರಣೆಯನ್ನು ಕೊಡ್ತೇನೆ ಈ ಹಾಡನ್ನು ಕೇಳಿದ ನಂತರ. ಚಿತ್ರ ರವಿವರ್ಮ, ಗಾಯಕ ಮನು.

ಇನ್ನು ನೆನಪುಗಳಲ್ಲಿ ಅರೆಕಾಲಿಕ ನೆನಪು ಅಂದರೆ ಏನು? ಇದು ನಾವು ವಸ್ತುವಿನ ಕುರಿತು ಯೋಚಿಸುವಷ್ಟು ಸಮಯ ನಮ್ಮ ಮೆದುಳಿನಲ್ಲಿ ಅದರ ವಿವರಣೆಯನ್ನು ವಿವರಿಸುತ್ತೆ. ಇದು ನಮ್ಮ ಮೆದುಳಿನಲ್ಲಿ ಹೆಚ್ಚು ಕಡಿಮೆ 20 ಸೆಕೆಂಡಿನಷ್ಟು ಸಮಯವಿರುತ್ತದೆ. ಅನಂತರ ಕೆಲವು ನೆನಪುಗಳು ದೀರ್ಘಕಾಲೀನ ನೆನಪಿಗೆ ವರ್ಗಾವಣೆಯಾಗಿ ಉಳಿತವೆ, ಹಾಗೆ ಮರೆಯಾಗ್ತವೆ. ಸ್ವಲ್ಪ ಸಮಯದವರೆಗೆ ಮಾತ್ರ ಈ ನೆನಪು ಇರುತ್ತದೆ. ಹಾಗೆ ದೀರ್ಘಕಾಲೀನ ನೆನಪು, ಲಾಂಗ್ ಟರ್ಮ್ ಮೆಮೊರಿ, ಇದು ಇದರಲ್ಲಿ ಅತ್ಯಂತ ಹೆಚ್ಚು ವಿಷಯಗಳು ಸೇರಿಕೊಂಡಿರ್ತವೆ. ಇದರಲ್ಲಿರುವ ವಿಷಯಗಳು ಒಂದು ತೀವ್ರವಾದ ಭಾವೋತ್ಕರ್ಷದಿಂದ ಅಥವಾ ಪುನರುಕ್ತಿಯಿಂದ ರೆಪ್ಯುಟೇಷನ್ ಸೇರಿಕೊಳ್ಳುತ್ತವೆ. ಕೆಲವು ನೆನಪುಗಳು ಜೀವನ ಪೂರ್ತಿ ಇರ್ತವೆ. ಕೆಳಗರೆ ಇದು ನೆನಪನ್ನು ಮೂರು ಹಂತಗಳಾಗಿ ವಿವರಿಸಿರೋದು ನಮ್ಮ ಮನಃಶಾಸ್ತ್ರಜ್ಞರು. ಕೆಳಗರೆ ಇದಾಗಿತ್ತು ಇಂದಿನ ನೆನಪಿನ ವಿಷಯದ ಬಗ್ಗೆ ಇರುವ ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. ಇನ್ನು ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಇದಕ್ಕೆ ಸಂಬಂಧಿಸಿದ ಹಾಡು. ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ಈ ಹಾಡು, ಗಾಯಕರು SP ಬಾಲಸುಬ್ರಹ್ಮಣ್ಯ ಹಾಗೂ ಚಿತ್ರ.

ಇದುವರೆಗೂ ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಇಂದಿನ ವಿಷಯ ನೆನಪು. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಇನ್ನು ಮುಂದೆ 3 ಗಂಟೆಯಿಂದ 5 ಗಂಟೆವರೆಗೂ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಆಲಿಸುವಿರಿ.

0: ಇದು ನಿಮ್ಮ ಮೆಚ್ಚಿನ 102.6 ಮೆಗಾಹರ್ಟ್ಸ್ಗಳ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಈ ಸುಂದರ ಸಂಜೆಯ ಚಂದ್ರವಳ್ಳಿ ಪ್ರಸಾರಕ್ಕೆ ಆತ್ಮೀಯ ಕೇಳುಗರಿಗೆಲ್ಲ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಇದ್ದೀನಿ ನಾನು ಸುಮಾ ಆರ್. ಸಮಯ ಸರಿಯಾಗಿ 5:25. ಇದೀಗ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ. ಇಂದಿನ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ ನಾವು ಪ್ರಸಾರ ಮಾಡುವಂತಹ ಗೀತೆಗಳು ನಿಮಗೆ ಈಗಾಗಲೇ ತಿಳಿದಿದೆ. ಮುತ್ತಣ್ಣ ಚಿತ್ರದಿಂದ ಮುತ್ತಣ್ಣ ಪಿಪಿ ಓದುವ, ನಂದಿ ಚಿತ್ರದಿಂದ ಕಡಲ ದಾಟಿ ಬಂದ, ರವಿಮಾಮ ಚಿತ್ರದಿಂದ ನನ್ನಾಸೆ ಮಲ್ಲಿಗೆ ಎನ್ನುವಂತಹ ಗೀತೆಗಳು ಪ್ರಸಾರವಾಗುತ್ತೆ ಅಂತೇಳಿ, ಹಾಗೆ ಗೀತೆಗಳ ಕುರಿತ ನಿಮ್ಮ ಅನಿಸಿಕೆಗಳನ್ನು ಇದೀಗ ತಿಳಿಸಿದ ಗೀತೆಗಳನ್ನು ಕೂಡ ಕೇಳ್ತಾ ಹೋಗೋಣ.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಫೀಸು ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಕಂಬದಲ್ಲಿ ನಮಗೆ ಯಾರು ಸಂದೇಶವನ್ನು ಕಳಿಸಿದ್ದಾರೆ ಅಂತ ನೋಡೋದಾದರೆ, ಚಿತ್ರದುರ್ಗದಿಂದ ಪಂಡ್ರಳ್ಳಿ ರವಿ ಅವರು ಹೆಡ್ ಪೋಸ್ಟ್ ಆಫೀಸ್ ಹತ್ರ ಹೊಳಲ್ಕೆರೆ ರೋಡಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಸಂಜೆಯ ನಿರೂಪಕರಿಗೆ

ಶುಭಾಶಯಗಳು ಅಂತ ಹೇಳಿ ತಿಳಿಸ್ತಾ, ರವಿಚಂದ್ರನ್ ಅವರ ಅಭಿನಯದ ರವಿಮಾಮ ಚಿತ್ರದ ಗೀತೆ ನನ್ನಾಸೆ ಮಲ್ಲಿಗೆ ಬರುತ್ತಾಳಮ್ಮ ಈ ಹಾಡು, ಹಾಡಿನ ಬಗ್ಗೆ ಒಂದಷ್ಟು ಮಾಹಿತಿನ ತಿಳಿಸ್ತಾ, ಅಂದರೆ ತಂಗಿಯ ಆಗಮನದಿಂದ ಹರ್ಷ ಮತ್ತು ನಿರೀಕ್ಷೆಯನ್ನು ಈ ಗೀತೆ ವ್ಯಕ್ತಪಡಿಸುತ್ತೆ. ಅವಳು ಬರೋದ್ರಿಂದ ಜೀವನದಲ್ಲಿ ಹೊಸ ಬೆಳಕು, ಸಂತೋಷ ಮತ್ತು ಪ್ರೀತಿಯ ಸುಗಂಧ ಆವರಿಸುತ್ತೆ ಅನ್ನೋ ಭಾವನೆ ಇಲ್ಲಿದೆ ಅಂತ ಹೇಳಿ ತಿಳಿಸಿದ್ದಾರೆ. ಇಂಥ ಸಂದರ್ಭದಲ್ಲಿ ಹಾಡಿನ ಮೂಲಕ ಸಾಹಿತ್ಯ ಸಂಗೀತ ಇರುವಂಥ ಇಂಥ ಹಾಡನ್ನು ಕೇಳಲು ಬಯಸುತ್ತೇವೆ, ಪ್ರಸಾರ ಮಾಡಿ ಧನ್ಯವಾದಗಳು, ಶುಭ ದಿನ ಅಂತ ಹೇಳಿ ತಿಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮ ಸಂತೋಷ, ನಿಮ್ಮ ಸಂದೇಶಕ್ಕೂ ಕೂಡ. ಇನ್ನು ಮುಂದಿನ ಸಂದೇಶವನ್ನು ನಮಗೆ ಯಾರು ಕಳಿಸಿದ್ದಾರೆ ಅಂತಂದರೆ, ಓಕೆ, ಹೊನ್ನೂರಾಲಿ ಅವರು ಹನುಮಂತಾಪುರ ಜಗಳೂರು ತಾಲೂಕು ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮುತ್ತಣ್ಣ ಚಿತ್ರದ ಬಗ್ಗೆ ಮಾಹಿತಿಯನ್ನು ಕೂಡ ತಿಳಿಸಿದ್ದಾರೆ. 1994 ಇದು ತೆರೆ ಕಂಡಿದೆ. ಶಿವರಾಜ್ಕುಮಾರ್ ಅವರ ಅಭಿನಯ, ಸಾಹಿತ್ಯ ಸಂಗೀತ ಹಂಸಲೇಖ ಅವರದು, ಹಾಗೆ ಗೀತೆಯನ್ನು ಹಾಡಿರೋರು ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಕೆ ಎಸ್ ಚಿತ್ರ ಅಂತ ಹೇಳಿ ತಿಳಿಸಿದ್ದಾರೆ. ಅಣ್ಣ ಮುತ್ತಣ್ಣ ತನ್ನ ತಂಗಿಯ ಮದುವೆಯಲ್ಲಿ ಖುಷಿಯಿಂದ ಪೀಪಿ ಊತಾನೆ, ಡೋಲು ಬಡಿತಾನೆ, ಹಾಡು ಹಾಡ್ತಾನೆ, ತಂಗಿ ಮನೆ ಬಿಟ್ಟು ಹೋಗ್ತಾಳೆ ಅನ್ನೋ ನೋವು ಒಳೊಳಗೆ ಇದೆ. ನಗುವ ಅಳುವ ಕುಣಿವ ಮುತ್ತಣ್ಣ ಅಂತ ಹೇಳಿ ಹಾಗೆ ಹಾಡಿನ ಬಗ್ಗೆ ಒಂದಷ್ಟು. ಹಾಗೆ ಇವತ್ತು ಮುತ್ತಣ್ಣ, ನಂದಿ, ರವಿಮಾಮ ಎಲ್ಲವೂ ಕೂಡ ಅಣ್ಣ ತಂಗಿ ಬಾಂಧವ್ಯದ ಹಾಡುಗಳು ಅಂತ ಹೇಳಿ ತಿಳಿಸಿದ್ದಾರೆ. ಓಕೆ, ಅಣ್ಣ ತಂಗಿ ಪ್ರೀತಿಗೆ ಅಮರ ಗೀತೆಗಳು ಇದು ಅಂಥೇಳಿ. ತಂಗಿಯ ಮದುವೆ ಮಾಡಿ ಕಳಿಸುವ ಅಣ್ಣನ ತುಂಬು ಹೃದಯದ ನೋವು ಎಲ್ಲ ಗೀತೆಗಳಲ್ಲಿ ಕಂಡು ಬರ್ತಾ ಇದೆ ಅಂಥೇಳಿ ಎಲ್ಲ ಹಾಡುಗಳ ಬಗ್ಗೆನೂ ಒಂದಷ್ಟು ಮಾಹಿತಿಯನ್ನು ತಿಳಿಸಿದ್ದಾರೆ. ರಕ್ಷಾಬಂಧನ, ತಂಗಿ ಮದುವೆ ಸಮಯದಲ್ಲಿ ಈ ಹಾಡು ಎಲ್ಲರೂ ಸ್ಟೇಟಸ್ ಆಗಿರುತ್ತೆ ಅಂಥೇಳಿ, ಓಕೆ, ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಮುಂದಿನ ಸಂದೇಶ ಬಂದಿದೆ ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಮಸ್ತೆ ಚಿತ್ರದುರ್ಗ, ಆಕಾಶವಾಣಿ ಕೇಂದ್ರಕ್ಕೆ ಸಂಜೆಯ ಚಂದ್ರವಳ್ಳಿ ಕಾರ್ಯಕ್ರಮಕ್ಕೆ ಸ್ವಾಗತ ಅಂಥೇಳಿ. ಹಾಗೆ ನಮ್ಮ ಜೀವನದ ಪ್ರೀತಿ, ಕಾಳಜಿ, ಮಾರ್ಗದರ್ಶನ ಮತ್ತು ಉತ್ತಮ ಸಂಸ್ಕಾರ ನೀಡುವ ಪೋಷಕರು ದೇವರ ಸಮಾನರು. ಅವರ ತ್ಯಾಗ, ಪರಿಶ್ರಮ, ಆಶೀರ್ವಾದದಿಂದಲೇ ನಮ್ಮ ಬದುಕು ಸುಂದರವಾಗುತ್ತೆ. ಎಲ್ಲ ಪೋಷಕರಿಗೂ ಕೂಡ ಜಾಗತಿಕ ಪೋಷಕರ ದಿನದ ಹಾರ್ದಿಕ ಶುಭಾಶಯಗಳು ಅಂಥೇಳಿ ಸಂದೇಶವನ್ನು ಕಳಿಸಿದ್ರೆ. ಹಾಗೆ ಸದಾ ಆರೋಗ್ಯ, ಸಂತೋಷ ಮತ್ತು ನೆಮ್ಮದಿಯಿಂದಿರಲಿ ಅಂಥೇಳಿ ಪೋಷಕರ ದಿನದ ಸಂದರ್ಭದಲ್ಲಿ ಈ ಸಂದೇಶವನ್ನು ಕಳಿಸಿದ್ದಾರೆ. ನಂತರ ರವಿಮಾಮ ಚಿತ್ರದ ಹಾಡಿನ ಕುರಿತು ಅವರು ಸಂದೇಶವನ್ನು ಕಳಿಸಿದ್ದಾರೆ. ಈ ಹಾಡು ಮಗಳ ಮೇಲಿನ ತಂದೆ ತಾಯಿಯ ಅಪಾರ ಪ್ರೀತಿ, ಮಮತೆ ಮತ್ತು ವಾತ್ಸಲ್ಯವನ್ನು ತುಂಬ ಮನಮುಟ್ಟುವ ರೀತಿಯಲ್ಲಿ ವ್ಯಕ್ತಪಡಿಸುತ್ತೆ ಅಂಥೇಳಿ. ಹಾಗೆ ಆಕೆಯ ಆಗಮನದಿಂದ ಮನೆಗೆ ಸಂತೋಷ, ಸುಗಂಧ, ಹೊಸ ಬೆಳಕು ಬರುತ್ತೆ ಅಂತೇಳಿ ಈ ಹಾಡಿನಲ್ಲಿ ಹೇಳಲಾಗಿದೆ. ಮಗಳ ನಗು, ಮಾತು, ಸಾನ್ನಿಧ್ಯದಿಂದ ಮನೆಯೆಲ್ಲ ಸಂತೋಷದಿಂದ ತುಂಬಿಬಿಡುತ್ತೆ ಅಂಥೇಳಿ. ಸರಳವಾಗಿ ಹೇಳುವುದಾದರೆ ಹೆಣ್ಮಗಳ ಆಗಮನದಿಂದ ಮನೆಗೆ ಬರುವಂಥ ಆನಂದ, ಹೆತ್ತವರ ಹೃದಯದ ಪ್ರೀತಿಯನ್ನು ವ್ಯಕ್ತಪಡಿಸುವಂಥ ಒಂದು ಭಾವುಕ ಗೀತೆ ಅಂಥೇಳಿ ಹಾಡನ್ನು ಪ್ರಸಾರ ಮಾಡಿ ಧನ್ಯವಾದಗಳು, ಶುಭ ಸಂಜೆ ಅಂಥೇಳಿ ತಿಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೂ ಕೂಡ. ಮುಂದಿನ ಸಂದೇಶವನ್ನು ಕಳಿಸಿದ್ದಾರೆ. ಪ್ರಕೃತಿಯಲ್ಲಿ ಸುಂದರ ಸೊಬಗಿಗೆ ಹಸಿರಸಿರಿ ಆದ್ಯತೆಯನ್ನು ಪಡೆಯುತ್ತಾ ಬಂದಿದೆ. ಈ ಅಚ್ಚ ಹಸಿರಿನ ಸಿರಿಯ ಸೊಬಗನ್ನು ಮೇಳೈಸಲು ಎಲೆಗಳು, ರೆಂಬೆ, ಕೊಂಬೆಗಳು ಸಸ್ಯಗಳಿಗೆ ಜೀವಾಳವಿದ್ದಂತೆ. ಈ ಪ್ರಕೃತಿಯ ಗುಣ ಮಾನವರಲ್ಲಿ ಬಂದರೆ ಎಷ್ಟು ಚಂದ. ಹೂಗಳಲ್ಲಿ ಬಲು ಪರಿಮಳಿಸುವ ಎಲ್ಲ ಕಾರ್ಯಕ್ರಮಗಳಲ್ಲಿ ಹೆಣ್ಣಿನ ಮುಡಿಯಲ್ಲಿ ರಾರಾಜಿಸುವ ಈ ಮಲ್ಲಿಗೆಗೆ ಮನೆ ಸೋಲದವರಿಲ್ಲ. ಈ ಹಾಡಿನ ಸನ್ನಿವೇಶದಲ್ಲಿ ರವಿಚಂದ್ರನ್ ತನ್ನ ತಂಗಿಗಾಗಿ ನನ್ನಾಸೆ ಮಲ್ಲಿಗೆ ನೀ ಬಾಡದಿರು ಎಂದು ಮುದ್ದಿನ ತಂಗಿಗಾಗಿ ಹೃದಯ ತುಂಬಿ ಹಾಡುವ ರವಿಮಾಮ ಚಿತ್ರದ ನನ್ನಾಸೆ ಮಲ್ಲಿಗೆ ನೀ ಬಾಡದಿರು ಹಾಡನ್ನು ಎಲ್ಲ ಅಣ್ಣ ತಂಗಿಯರಿಗಾಗಿ ಪ್ರಸಾರಿಸಿ ಅಂಥೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಕೈವಲ್ಯ ಸಾಹಿತಿ ಬೋಪ ವೆಂಕಟೇಶ್, ಲಕ್ಷ್ಮೀ ವೆಂಕಟೇಶ್, ಬೋಧನ ಹೊಸಹಳ್ಳಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಮುಂದಿನ ಸಂದೇಶ, ಅದ್ಭುತ ಶುಭ ಸಂಜೆಯಲ್ಲಿ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಅದ್ಭುತವಾಗಿ ಮೂಡ್ ಬರ್ತಾ ಇರುವಂತಹ ನಮ್ಮ ಹಾಡು ನಿಮ್ಮ ಅನಿಸಿಕೆ ಈ ದಿನದ ಹಾಡು ಮುತ್ತಣ್ಣ ಚಿತ್ರದ್ದು ಅಂಥೇಳಿ. ಹಾಗೆ ಈ ಹಾಡು ತುಂಬ ಸರಳ ಕನ್ನಡ ಭಾಷೆಯಲ್ಲಿ ಭಾವನೆಗಳ ಸಂಬಂಧವನ್ನು ಹಾಡಿ ಹೋಗಲಿದ್ದಾರೆ. ಅರ್ಥಗರ್ಭಿತವಾದ ಪದಗಳಿಂದ ರಚಿಸಿರುವಂತಹ ಹಾಡಾಗಿದೆ ಅಂಥೇಳಿ. ಹಾಗೆ ತುಂಬ ಅದ್ಭುತವಾದ ಗೀತೆ, ಅಂದಿಗೂ ಇಂದಿಗೂ ಎಂದೆಂದಿಗೂ ಅಂಥೇಳಿ ತಿಳಿಸಿದ್ದಾರೆ. ಹಾಗೆ ಗೀತ ರಚನೆ, ಸಂಗೀತ, ಛಾಯಾಗ್ರಹಣ, ದೃಶ್ಯ ಮಾಧ್ಯಮ, ನಿರ್ದೇಶನ ಎಲ್ಲವೂ ಕೂಡ ಚೆನ್ನಾಗಿದೆ ಅಂಥೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಚಳ್ಳಕೆರೆಯಿಂದ ಬಿ ಕೆ ನಾಗರಾಜ್, ಬಿ ಕೆ ಪದ್ಮಲತಾ, ಗಾಯತ್ರಿ, ಕೆ ವಿ ರಘುನಂದನ್ ದಳಪತಿ ಇವರು ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಮುಂದಿನ ಸಂದೇಶ, ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟ್ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇಂದು ನೀವು ಪ್ರಸಾರ ಮಾಡಿದ ಎಲ್ಲ ಜನಪದ ಗೀತೆಗಳು ಚೆನ್ನಾಗಿತ್ತು, ಜೊತೆಗೆ ನೀವು ನೀಡಿದಂಥ ಮಾಹಿತಿ, ಕಣಜ ಕಾರ್ಯಕ್ರಮದಲ್ಲಿ ನದಿಗಳ ಮಾಹಿತಿ ಕೂಡ ತುಂಬ ಚೆನ್ನಾಗಿತ್ತು, ಧನ್ಯವಾದಗಳು ಅಂಥೇಳಿ. ಓಕೆ, ಇದು ಬೆಳಗಿನ ಸಂದೇಶ ಅಂತ.

ಅನಿಸುತ್ತೆ. ಮುಂದಿನ ಸಂದೇಶ, ನಾಗೇಂದ್ರ ಗುಂಡಮ್ಮ ದೊಡ್ಡುಳ್ಳಾರ್ತಿ ಚಳ್ಳಕೆರೆ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನೀವು ಕೊಟ್ಟಿರುವ ಮೂರು ಹಾಡುಗಳಲ್ಲಿ ಎಲ್ಲ ಹಾಡುಗಳು ಕೂಡ ನನಗೆ ಇಷ್ಟ ಆಗಿದೆ. ಸಂಗೀತ, ಸಾಹಿತ್ಯ, ಚಿತ್ರಕಥೆ, ನಿರ್ದೇಶನ ಎಲ್ಲವೂ ಕೂಡ ಚೆನ್ನಾಗಿದೆ. ಎಲ್ಲ ಹಾಡುಗಳನ್ನು ಕೇಳ್ತೇವೆ, ತಪ್ಪದೇ ಪ್ರಸಾರ ಮಾಡಿ ಅಂಥೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮುಂದಿನ ಸಂದೇಶ, ಶುಭ ಸಂಜೆ, ನೀವು ಕೊಟ್ಟಿರುವಂತಹ ಎಲ್ಲ ಹಾಡುಗಳು ಕೂಡ ಚೆನ್ನಾಗಿದೆ, ಸುಮಧುರವಾಗಿದೆ, ಹಾಡುಗಳು ತುಂಬ ಇಷ್ಟ ಆಗಿದೆ ಅಂಥೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಮಾದಪ್ಪ ಹಾಗೂ ಕೆ ಎಂ ಕೃಷ್ಣ ಕಮಂಡಲಗೊಂದಿ ಜಗಳೂರು ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ಮುಂದಿನ ಸಂದೇಶ, ಎಲ್ಲ ಹಾಡುಗಳು ಕೂಡ ಅತ್ಯದ್ಭುತವಾಗಿದೆ, ಸಾಹಿತ್ಯ ಸಂಗೀತ ಚೆನ್ನಾಗಿದೆ ಅಂಥೇಳಿ ಸಂದೇಶವನ್ನು ಕಳಿಸಿರೋರು ರಾಯಭಾಗ ತಾಲೂಕು ಮುಗಳಖೋಡದಿಂದ ಶಿವಲಿಂಗಯ್ಯ ಹಿರೇಮಠ್, ಕಲಾವತಿ ಹಾಗೂ ಅಭಿಷೇಕಯ್ಯ ಹಿರೇಮಠ್ ಅವರು. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಇನ್ನು ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ, ಮುತ್ತಣ್ಣ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖಾ.

0: ಮುತ್ತಣ್ಣ ಚಿತ್ರದ ಗೀತೆಯನ್ನ ಇದೀಗ ಕೇಳಿದ್ರಿ. ಕೇಳುಗರೆ, ಇನ್ನು ಮುಂದೆ 5:30 ನಮ್ಮ ನಿಲಯದಿಂದ ಯುವತರಂಗ ಯುವಜನರಿಗಾಗಿ ಕಾರ್ಯಕ್ರಮದಲ್ಲಿ ಭರತನಾಟ್ಯ ಕಲಾವಿದೆ ಡಾಕ್ಟರ್ ಮನಸ್ವಿ ಕೌಶಿಕ್ ಅವರೊಂದಿಗೆ ಸಂದರ್ಶನವನ್ನ ಕೇಳುವಿರಿ. ಕೇಳುಗರೆ ಗಮನಿಸಿ, ನಾಳೆ ಸಂಜೆ 6:51 ನಮ್ಮ ನಿಲಯದಿಂದ ಹಲೋ ಕಿಸಾನ್ ವಾಣಿ ಕೃಷಿ ರಂಗ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ವಿಷಯ, ಮುಂಗಾರು ಹಂಗಾಮಿಗೆ ಕೃಷಿ ಸಿದ್ಧತೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿ ನೀಡುತ್ತಾರೆ ಚಿತ್ರದುರ್ಗ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಬಿ ಮಂಜುನಾಥ್, ಉಪ ಕೃಷಿ ನಿರ್ದೇಶಕರಾದ ಕೆಎಸ್ ಶಿವಕುಮಾರ್ ಹಾಗೂ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಯುಎಂ ಮರಳು ಸಿದ್ದೇಶ್. ಕೇಳುಗರು ಕರೆ ಮಾಡಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273 ಮತ್ತೊಂದು 9141970272. ದೂರವಾಣಿ ಸಂಖ್ಯೆ 08194295649. ಕಾರ್ಯಕ್ರಮ ಪ್ರಸಾರವಾಗುವುದು ನಾಳೆ ಸಂಜೆ 6:51. ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ.
1: ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಬೆಳಕು. ಕೃಷಿ ಆಧಾರಿತ ಶಿಕ್ಷಣ, ಮಾಹಿತಿ, ಮನರಂಜನೆಯ ಗ್ರಾಮೀಣ ಸೊಗಡಿನ ಚರ್ಚೆ, ಅರಟೆ, ಸಂಭಾಷಣೆ, ಮಾತುಕತೆ ಸರಣಿ ಕೃಷಿ ಬೆಳಕು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಚಿತ್ರದುರ್ಗ.
0: ಇನ್ನು ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ ಮುಂದಿನ ಸಂದೇಶ. ಎಂಆರ್ ಶ್ರೀಕಂಠನ್ ಅಗ್ರಹಾರ ಮೈಸೂರಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಚಿತ್ರದುರ್ಗ ಆಕಾಶವಾಣಿಯ ಆತ್ಮೀಯ ನಿರೂಪಕರಿಗೆ ಸೋಮವಾರದ ಶುಭ ಸಂಜೆ ಅಂಥೇಳಿ, ಇಂದು ಪ್ರಸಾರವಾಗ್ತಿರುವಂತಹ ನಮ್ಮ ಹಾಡು ನಿಮ್ಮ ಅನಿಸಿಕೆ ಕಾರ್ಯಕ್ರಮದಲ್ಲಿ ಮೂರು ಬೇರೆ ಬೇರೆ ಚಿತ್ರಗಳಿಂದ ಆರಿಸಿಕೊಂಡಿರುವ ನೀವು ನೀಡಿರುವ ಎಲ್ಲ ಹಾಡುಗಳು ಕೂಡ ಸೊಗಸಾಗಿದೆ. ಅವುಗಳಲ್ಲಿ ನನ್ನ ಆಯ್ಕೆ ಎಸ್ ನಾರಾಯಣ್ ಅವರ ನಿರ್ದೇಶನದಲ್ಲಿ 1999 ಬಿಡುಗಡೆಯಾಗಿ ತೆರೆ ಕಂಡ ರವಿಮಾಮ ಚಿತ್ರದ ನನ್ನಾಸೆ ಮಲ್ಲಿಗೆ ಬರುತ್ತಾಳಮ್ಮ ಗೀತೆ. ಕಾರಣ, ಈ ಗೀತೆಯು ಖ್ಯಾತ ನಟರುಗಳಾದ ರವಿಚಂದ್ರನ್, ನಗ್ಮಾ ಅವರುಗಳ ಅಮೋಘ ಅಭಿನಯ ಇದೆ. ಎಸ್ ನಾರಾಯಣ್ ಅವರ ಸಾಹಿತ್ಯ ಹಾಗೂ ಚೈತನ್ಯ ಅವರ ಸಂಗೀತ ಸಂಯೋಜನೆ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಕಂಠಸಿರಿಯಲ್ಲಿ ಸುಮಧುರವಾಗಿ, ಸುಶ್ರಾವ್ಯವಾಗಿ ಹಾಗೂ ಅರ್ಥಗರ್ಭಿತವಾಗಿ ಮೂಡಿ ಬಂದಿದೆ ಅಂಥೇಳಿ, ಹಾಗೆ ನನ್ನ ಆಯ್ಕೆಯ ಗೀತೆನ ದಯವಿಟ್ಟು ಪ್ರಸಾರ ಮಾಡಿ, ಧನ್ಯವಾದಗಳು ಅಂಥೇಳಿ ತಿಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೂ ಕೂಡ. ಮುಂದಿನ ಸಂದೇಶವನ್ನ ಕಳಿಸಿದ್ದಾರೆ, ನಿರೂಪಕರಿಗೆ ನಮನಗಳು ಅಂಥೇಳಿ. ಇಂದು ನಮಗೆ ರವಿಮಾಮ ಚಿತ್ರದ ನನ್ನಾಸೆ ಮಲ್ಲಿಗೆ ಅನ್ನುವಂತಹ ಗೀತೆ ತಂಗಿಯ ಮೇಲಿನ ನೈಜ ಪ್ರೀತಿಗಾಗಿ ಪರ ಊರಿಂದ ಬರುವ ತನ್ನ ತಂಗಿಯನ್ನು ಸ್ವಾಗತಿಸಲು ಎದೆ ತುಂಬಿ ಮನಸಾರಿ ಹಾಡಿ ಹೊಗಳುವ ತನ್ನ ತಂಗಿಯ ಮೇಲೆ ಪ್ರೀತಿ ಎಷ್ಟರ ಮಟ್ಟಿಗೆ ಗಾಢವಾದದ್ದು ಎಂಬುದು ಈ ಹಾಡಿನ ಪ್ರತಿಯೊಂದು ಸಾಲಿನ ಜೊತೆಗೆ ಸುಮಧುರ ಸಂಗೀತ ಮತ್ತು ಗಾಯಕರ ಮಧುರತೆ ಕೇಳುಗರಿಗೆ ಅರಿವಿಲ್ಲದಂತೆ ಮನದಲ್ಲಿಯೇ ಮನೆ ಮಾಡಿ ನಮಗೆ ಅರಿವಿಲ್ಲದಂತೆ ಸಂಭ್ರಮದ ಸಂತಸದ ಲೋಕದಲ್ಲಿ ಅಲೆದಾಡಿಸಿದ ಅನುಭವ ನೀಡುತ್ತೆ ಅಂಥೇಳಿ ಸಂದೇಶವನ್ನು ಕಳಿಸಿದ್ದಾರೆ ದಾವಣಗೆರೆಯಿಂದ ಸಾವಿತ್ರಿ ಉಮೇಶ್ ಅವರು. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಇನ್ನು ಮುಂದಿನ ಸಂದೇಶ, ಮಲ್ಲಿಕಾರ್ಜುನ್ ಮೊಗಲಹಳ್ಳಿ ಗ್ರಾಮ ಮೊಳಕಾಲ್ಮೂರು ತಾಲೂಕಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಮುತ್ತಣ್ಣ ಚಿತ್ರದ ಮುತ್ತಣ್ಣ ಪಿಪಿ ಓದುವ ಹಾಡು ಚೆನ್ನಾಗಿದೆ, ಸಾಹಿತ್ಯ ಸಂಗೀತ ತುಂಬಾ ಅದ್ಭುತವಾಗಿದೆ ಅಂತ ಹೇಳಿ ತಿಳಿಸಿದ್ದಾರೆ. ಈಗಷ್ಟೇ ಗೀತೆ ಪ್ರಸಾರ ಆಯಿತು, ನೀವು ಕೂಡ ಕೇಳಿರ್ತೀರಿ ಅಂತ ಭಾವಿಸ್ತಾ ಮುಂದಿನ ಸಂದೇಶಕ್ಕೆ ಹೋಗ್ತೇನೆ. ಕೂಡ್ಲಿಕ್ಕಿ ತಾಲೂಕು ಚಿಕ್ಕೋಬನಹಳ್ಳಿಯಿಂದ

ಮಂಜುನಾಥ್ ಅವರು ಸಂದೇಶವನ್ನ ಕಳಿಸಿದ್ದಾರೆ. ನೀವು ಈ ದಿನ ಆಯ್ಕೆ ಮಾಡಿರುವಂತಹ ಹಾಡುಗಳು ಸೊಗಸಾಗಿದೆ, ಪ್ರಸಾರ ಮಾಡಿ ಕೇಳ್ತೇವೆ ಅಂತ ಹೇಳಿ ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಇನ್ನು ಮುಂದಿನ ಸಂದೇಶ, ಆಕಾಶವಾಣಿ ನಿರೂಪಕರಿಗೆ ಶುಭ ಸಂಜೆ ನಮಸ್ತೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಬಾಗೇನಾಳಿನಿಂದ ರಮ್ಯಾ, ನಿತಿನ್, ಸುರೇಶ್, ಯಶವಂತ್ ಹಾಗೆ ಆಯ್ಕೆ ಮಾಡಿರುವಂತಹ ಮೂರು ಹಾಡುಗಳು ತುಂಬಾ ಇಷ್ಟ ಆಯ್ತು. ಮುತ್ತಣ್ಣ ಚಲನಚಿತ್ರದ ಹಾಡು ತುಂಬಾ ಅರ್ಥಪೂರ್ಣವಾಗಿದೆ. ತಾಯಿ ತಂದೆ ನಂತರ ಅಣ್ಣನೇ ಮುಖ್ಯಸ್ಥನಾಗ್ತಾನೆ, ಅವನಿಗೆ ಮನೆಯ ಜವಾಬ್ದಾರಿಗಳು, ತಂಗಿಯ ಮದುವೆಯನ್ನ ನೂರಾರು ಕನಸುಗಳ ಕಟ್ಟಿ ತಂಗಿಯನ್ನ ಒಳ್ಳೆ ಮನೆಗೆ ಸೇರಿಸುವ ಆಸೆಯಿಂದ ಇರೋದ್ರಲ್ಲಿ ಸುಖವಾಗಿ ಸಂತೋಷದಿಂದ ಮದುವೆಯನ್ನ ಮಾಡಬೇಕು ಅನ್ನೋ ಆಸೆ ಈ ಹಾಡಿನಲ್ಲಿ ಸಾರಾಂಶವಾಗಿದೆ. ಪ್ರಸಾರ ಮಾಡಿ ನಾವು ಕಾಯ್ತಾ ಇದ್ದೇವೆ ಅಂತ ಹೇಳಿ ಗೀತೆ ಪ್ರಸಾರ ಆಗಿದೆ. ಈಗಾಗಲೇ ನೀವು ಕೂಡ ಕೇಳಿರ್ತೀರಿ ಅಂತ ಭಾವಿಸ್ತಾ ಮುಂದಿನ ಸಂದೇಶಕ್ಕೆ ಹೋಗ್ತೇನೆ. ಮೀರಾ ನಾಡಿಗ್ ಅವರು ಚಿತ್ರದುರ್ಗದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಆಕಾಶವಾಣಿ ಕೇಳುಗರಿಗೂ ಹಾಗೂ ನಿರೂಪಕರಿಗೂ ಶುಭ ಸಂಜೆ. ಈ ಸಂಜೆಯಲ್ಲಿ ಪ್ರಸಾರವಾಗ್ತಿರುವ ಮುತ್ತಣ್ಣ, ನಂದಿ, ರವಿಮಾಮ ಈ ಮೂರು ಚಿತ್ರದ ಹಾಡುಗಳು ಸೊಗಸಾಗಿದೆ. ಅದರಲ್ಲೂ ನನಗೆ ತುಂಬಾ ಇಷ್ಟವಾದ ಗೀತೆ ನಂದಿ ಚಿತ್ರದ ಕಡಲ ದಾಟಿ ಬಂದ ಹಾಡು. ಮುತ್ತಣ್ಣ ಡೋಲು ಬಡಿಯುವ ಈ ಹಾಡು ತಂಗಿಯ ಅದ್ದೂರಿ ಮದುವೆ ಸಂಭ್ರಮ ಹಾಗೂ ತಂಗಿಯ ಮೇಲಿನ ಅಣ್ಣನ ವಾತ್ಸಲ್ಯ, ಮಮತೆ, ಕಾಳಜಿಯನ್ನು ವ್ಯಕ್ತಪಡಿಸುತ್ತೆ. ಒಟ್ಟಾರೆ ಎಲ್ಲ ಹಾಡುಗಳು ಸೂಪರ್, ಧನ್ಯವಾದಗಳು ಅಂತೇಳಿ ತಿಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೂ ಕೂಡ. ಮುಂದಿನ ಸಂದೇಶ, ಮುತ್ತಣ್ಣ, ನಂದಿ, ರವಿಮಾಮ ಚಿತ್ರದ ಹಾಡುಗಳು ತಂಗಿ ಅನ್ನುವ ಅನುಬಂಧದ ಹಾಡುಗಳ ಸಾಹಿತ್ಯದ ಹಾಡುಗಳಾಗಿದೆ. ಸಂಗೀತ ಮನಕ್ಕೆ ತಂಪು, ಕಿವಿಗೆ ಇಂಪು, ಒಂದಕ್ಕೊಂದು ಹೊಂದಾಣಿಕೆ ಭಾವಗಳಲ್ಲಿ ಹಾಗಾಗಿ ಪ್ರಸಾರ ಮಾಡಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಸಿರಿಗೆರೆಯಿಂದ ಸಿದ್ದಲಿಂಗಮೂರ್ತಿ ಅವರು, ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಮುಂದಿನ ಸಂದೇಶ, ಹಾಯ್, ಹಲೋ, ಗುಡ್ ಈವ್ನಿಂಗ್. ಇವತ್ತು ನೀವು ಕೊಟ್ಟಿರುವಂತಹ ಹಾಡುಗಳು ಒಂದಕ್ಕಿಂತ ಒಂದು ಸುಮಧುರವಾದ ಹಾಡುಗಳು. ಎಲ್ಲ ಹಾಡುಗಳ ಸಾಹಿತ್ಯ, ಸಂಗೀತ, ಅವರ ಪಾತ್ರಗಳು ತುಂಬಾ ಚೆನ್ನಾಗಿದೆ. ಎಲ್ಲ ಹಾಡುಗಳನ್ನು ಕೂಡ ಕೇಳ್ತೀನಿ ಅಂತೇಳಿ ಸಂದೇಶವನ್ನ ಕಳಿಸಿದ್ದಾರೆ ಚಿತ್ರದುರ್ಗದಿಂದ ಅಮೃತ ರಮೇಶ್ ಅವರು. ಇನ್ನು ಮುಂದಿನ ಸಂದೇಶ ಕಳಿಸಿದ್ದಾರೆ, ಮುತ್ತಣ್ಣ, ಈ ಹಾಡು ನಮಗೂ ಇಷ್ಟ ರೀ, ಸಾಹಿತ್ಯ ಸಂಗೀತ ಅದ್ಭುತವಾಗಿದೆ, ಕೇಳಲು ಇಂಪಾಗಿದೆ ಅಂತ ಹೇಳಿ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ನಿರೂಪಕರಿಗೆ ಶುಭ ಸಂಜೆ ಅಂತ ತಿಳಿಸ್ತಾ ಇದ್ದಾರೆ. ಶ್ರೀ ಹೋವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಇನ್ನು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ನಂದಿ ಚಿತ್ರದ ಗೀತೆಯನ್ನ. ಹಾಡಿದ್ದಾರೆ ಉದಿತ್ ನಾರಾಯಣ್, ಸಾಹಿತ್ಯ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್, ಸಂಗೀತ ನೀಡಿದ್ದಾರೆ ಗುರುಕಿರಣ್.

0: ಕೇಳುಗರೆ, ಈ ಸಂಜೆ 6:51 ನಮ್ಮ ನಿಲಯದಿಂದ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಭಾಗ 91 ಪ್ರಸಾರವಾಗುತ್ತೆ. ವಿಷಯ ಜೂನ್ 5 ವಿಶ್ವ ಪರಿಸರ ದಿನ. ಭಾಗವಹಿಸ್ತಾರೆ ಎಂ ಶೋಭಾ ಆದ್ರಿಕಟ್ಟೆ, ಪಿಎಂ ಸುಮ ಆನಿವಾಳ, ಸಿ ಹೇಮಲತಾ ಹಾಗೂ ಎಚ್ ಮಲ್ಲಿಕಾರ್ಜುನ ಆರಾಧ್ಯ ಸೋಮೇನಹಳ್ಳಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಚಿತ್ರದುರ್ಗ. ಕಾರ್ಯಕ್ರಮ ಪ್ರಸಾರವಾಗುತ್ತೆ ಈ ಸಂಜೆ 6:51. ಇನ್ನು ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದ ಮುಂದಿನ ಸಂದೇಶ. ಚಿತ್ರದುರ್ಗದಿಂದ ನೇತ್ರಾ ನಟರಾಜ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. 3 ಹಾಡುಗಳು, ಸಾಹಿತ್ಯ ಸಂಗೀತ ತುಂಬ ಚೆನ್ನಾಗಿದೆ, ಪ್ರಸಾರ ಮಾಡಿ ಅಂಥೇಳಿ. ಓಕೆ, ಮುಂದಿನ ಸಂದೇಶ. ಬೆಳಗಾವಿ ತಾಲೂಕಿನ ಸುಳೆಬಾವಿ ಗ್ರಾಮದ ಶಿವಾನಂದ್, ಶಶಿಕಲಾ, ಶ್ರವಣ್, ಶ್ರೇಯಸ್ ಇವರಿಗೆ 3 ಚಿತ್ರಗೀತೆಗಳನ್ನು ಪ್ರಸಾರ ಮಾಡಿ ವಿನಂತಿ, ದಯಮಾಡಿ. 3 ಚಿತ್ರಗೀತೆಗಳು ಸೂಪರ್ ಅಂಥೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ಹೀಗೆ ಕಾರ್ಯಕ್ರಮಗಳನ್ನು ಕೇಳ್ತಾ ಇರಿ, ಹಾಗೆ ನಿಮ್ಮ ಸಂದೇಶಗಳನ್ನು ಕೂಡ ತಿಳಿಸ್ತಾ ಇರಿ ಅಂತ ಹೇಳ್ತಾ ಮುಂದಿನ ಸಂದೇಶವನ್ನು ಕಳಿಸಿದ್ದಾರೆ. ಆತ್ಮೀಯ ಸಂಜೆ ನಿರೂಪಕರಿಗೆ ನಮಸ್ಕಾರಗಳು, ಹೇಗಿದ್ದೀರಿ ಅಂಥೇಳಿ ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಈ ದಿನ ನೀವು ಆಯ್ಕೆ ಮಾಡಿರುವಂಥ 3 ಹಾಡುಗಳಲ್ಲಿ ನಮಗಾಗಿ ತನ್ನ ಚಿತ್ರದ ಮುತ್ತಣ್ಣ ಪಿ ಪಿ ಓದುವ ಈ ಹಾಡು ತುಂಬ ಇಷ್ಟ, ಯಾಕಂದರೆ ಅಣ್ಣ ತಂಗಿಯರ ಒಂದು ಬಾಂಧವ್ಯ ತುಂಬ ಚೆನ್ನಾಗಿ ಈ ಹಾಡಿನಲ್ಲಿ ತಿಳಿಸಿದ್ದಾರೆ. ಈಗಲೂ ಕೂಡ ಅವರವರ ತಂಗಿ ಮದುವೆ ಮಾಡುವಾಗ ಪ್ರತಿ ಸಲವೂ ಈ ಹಾಡು ನೆನಪಿಗೆ ಬರುತ್ತೆ. ಈ ಹಾಡಿನ ಸಾಹಿತ್ಯ ಸಂಗೀತ ತುಂಬ ಚೆನ್ನಾಗಿದೆ, ನಿಜಕ್ಕೂ ಖುಷಿ ಕೊಡುತ್ತೆ, ಮೇಡಮ್ ದಯವಿಟ್ಟು ಪ್ರಸಾರ ಮಾಡಿ ಅಂಥೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಹೌದು, ಖಂಡಿತ, ನೀವು ತಿಳಿಸಿರೋ ಹಾಗೆ ಇತ್ತೀಚಿನ ಎಲ್ಲ ಮದುವೆಗಳಲ್ಲೂ ಕೂಡ ಅಣ್ಣಂದ್ರೆ ಇರೋವಂತಹ ಮದುವೆಗಳಲ್ಲಿ ಈ ಹಾಡನ್ನು ಹಾಕಿ ಒಂದು ಸಾರಿ ಡ್ಯಾನ್ಸ್ ಮಾಡಿಬಿಡ್ತಾರೆ ಅಲ್ವಾ. ಓಕೆ, ಧನ್ಯವಾದಗಳು ನಿಮ್ಮ ಸಂದೇಶಕ್ಕೂ ಕೂಡ. ಇನ್ನು ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಒಂದು ಪ್ರಕಟಣೆಯ ನಂತರ ರವಿಮಾಮ ಚಿತ್ರದ ಗೀತೆನ.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ಇದುವರೆಗೂ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ ಪ್ರಸಾರವಾಯಿತು.
1: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫೈನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
0: ಆಕಾಶವಾಣಿ ಚಿತ್ರದುರ್ಗ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
2: ಆಕಾಶವಾಣಿ ಚಿತ್ರದುರ್ಗ, ಯುವತರಂಗ, ಯುವಜನರಿಗಾಗಿ ಕಾರ್ಯಕ್ರಮ.
3: ಪ್ರಿಯ ಕೇಳುಗರೆ, ಇಂದಿನ ಯುವತರಂಗ ಕಾರ್ಯಕ್ರಮದಲ್ಲಿ ಭರತನಾಟ್ಯ ಕಲಾವಿದೆ ಡಾಕ್ಟರ್ ಮನಸ್ವಿ ಕೌಶಿಕ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ನಿರಂಜನ ಮೂರ್ತಿ ಆರ್ ಪಂಡರಹಳ್ಳಿ.

0: ಕೇಳುಗರೆ ನಮಸ್ಕಾರ. ಇಂದಿನ ಯುವತರಂಗ ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದಾರೆ ನಮ್ಮ ಚಿತ್ರದುರ್ಗದವರೇ ಆದಂತಹ ಡಾಕ್ಟರ್ ಮನಸ್ವಿ ಕೌಶಿಕ್ ಅವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಭರತನಾಟ್ಯ ವಿದ್ಯೆಯನ್ನು ಸುಮಾರು 18 ವರ್ಷಗಳ ಕಾಲ ನಿರಂತರವಾಗಿ ಅಭ್ಯಾಸ ಮಾಡಿಕೊಂಡು ಅದರ ಜೊತೆಗೆ ತಮ್ಮ MBBS ಪದವಿಯನ್ನು ಕೂಡ ಮುಗಿಸಿ ಇಂಟರ್ನ್ಶಿಪ್ನಲ್ಲಿ ವರ್ಕಿಂಗ್ ಕೂಡ ಮಾಡ್ತಾ ತಮ್ಮ ಭರತನಾಟ್ಯ ಭಂಗಿಯ ನೃತ್ಯಗಳನ್ನು ಅನೇಕ ಸ್ಪರ್ಧೆಗಳಲ್ಲಿ ಅನೇಕ ಕಾರ್ಯಕ್ರಮಗಳಲ್ಲಿ ಪ್ರದರ್ಶನವನ್ನು ನೀಡ್ತಾ ಬಂದಿದ್ದಾರೆ. ಇವರ ಇಷ್ಟೆಲ್ಲ ಅನುಭವಗಳು ಹೇಗಿದೆ ಅನ್ನೋದನ್ನು ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಮನಸ್ವಿ ಅವರೊಂದಿಗೆ ಕೇಳಿ ತಿಳಿದುಕೊಳ್ಳೋಣ. ಮೊದಲೇದಾಗಿ ಮನಸ್ವಿ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ.
1: ನಮಸ್ಕಾರ ಸರ್.
0: ನಮಸ್ತೆ ಮನಸ್ವಿ ಕೌಶಿಕ್ ಅವರೇ. ಕೌಶಿಕ್ ಅವರೇ, ನಮ್ಮ ಕೇಳುಗರಿಗೆ ತಮ್ಮ ಕಿರು ಪರಿಚಯವನ್ನು ಮಾಡಿಕೊಡಿ.
1: ನನ್ನ ಹೆಸರು ಡಾಕ್ಟರ್ ಮನಸ್ವಿ ಕೌಶಿಕ್. ನನ್ನ ತಂದೆ ಹೆಸರು ಎಂ ನವೀನ್ ಕುಮಾರ್. ನನ್ನ ತಾಯಿ ಹೆಸರು ವೀಣಾ ಕೆ. ನಾನು ನಾಟ್ಯರಂಜನಿ ನೃತ್ಯ ಕಲಾ ಕೇಂದ್ರದಲ್ಲಿ ವಿದ್ವಾನ್ ಜಿ ಕಿರಣ್ ಸರ್ ಅವರ ಹತ್ರ ಸುಮಾರು 18 ವರ್ಷದಿಂದ ಭರತನಾಟ್ಯ ಅಭ್ಯಾಸವನ್ನು ಮಾಡ್ತಾ ಇದ್ದೀನಿ. ನನ್ನ ಫಸ್ಟ್ ಟು 10th ಸ್ಟ್ಯಾಂಡರ್ಡ್ ಬಂದು ವಿದ್ಯಾ ವಿಕಾಸ ವಿದ್ಯಾಸಂಸ್ಥೆಯಲ್ಲಿ ಮುಗಿಸಿದ್ದೀನಿ. ಹಾಗೆ PUC SRS PU ಕಾಲೇಜಲ್ಲಿ ಮುಗಿಸಿದ್ದೀನಿ. ಈಗ ನಾನು ಬಸವೇಶ್ವರ ವೈದ್ಯಕೀಯ ಕಾಲೇಜು ಹಾಗೂ ಆಸ್ಪತ್ರೆಯಲ್ಲಿ ನಾನು ಇವಾಗ ಇಂಟರ್ನ್ಶಿಪ್ ಮಾಡ್ತಾ ಇದ್ದೀನಿ.
0: ಒಳ್ಳೆಯದು ಮನಸ್ವಿ. ತಾವು ಎಷ್ಟು ವರ್ಷಗಳಿಂದ ಭರತನಾಟ್ಯವನ್ನು ಅಭ್ಯಾಸ ಮಾಡ್ಕೊಂಡು ಬಂದಿದ್ದೀರಾ?
1: ನಾನು 6 ವರ್ಷ ಇದ್ದಾಗ ನನ್ನ ತಂದೆ ನನಗೆ ಭರತನಾಟ್ಯಕ್ಕೆ ಸೇರಿಸಿದ್ದು. ಸುಮಾರು 18 ವರ್ಷದಿಂದ ಇವಾಗಲೂ ಸಹ ನಾನು ಅಭ್ಯಾಸ ಮಾಡ್ತಾ ಇದ್ದೀನಿ.
0: ಮನಸ್ವಿ ಅವರ ಹವ್ಯಾಸಗಳೇನು?
1: ಹವ್ಯಾಸಗಳು ಚಿಕ್ಕವಳಿದ್ದಾಗಿಂದನೂ ನೃತ್ಯ, ಸಂಗೀತ, ಹಾಗೆ ಸ್ವಿಮ್ಮಿಂಗ್, ಸ್ಕೇಟಿಂಗ್, ಕೆಲವು ಸಲ ಮಂಡಲ ಆರ್ಟ್, ಈ ರೀತಿಯಾದ ಹವ್ಯಾಸಗಳು.
0: ಸಂಗೀತ ಅಭ್ಯಾಸವನ್ನು ಕೂಡ ಗುರುಗಳೊಂದಿಗೆ ಕಲ್ತಿದ್ದ ಅಥವಾ ಆಡ್ತಾನೆ ಪ್ರಾಕ್ಟೀಸ್ ಅನ್ನ ಕಲ್ತಿದ್ದ?
1: ನನ್ನ ತಾಯಿಗೆ ಸಂಗೀತ ಒಲವು ಜಾಸ್ತಿ ಇತ್ತು, ಹಾಗಾಗಿ ನನಗೆ ಭರತನಾಟ್ಯಕ್ಕೆ ಯಾವಾಗ ಸೇರಿಸಿದ್ರು ಸಂಗೀತಕ್ಕೂ ಅವಾಗಲೇ ನಾನು 6 ವರ್ಷ ಇದ್ದಾಗೆ ಸಂಗೀತ ನೃತ್ಯ ಎರಡಕ್ಕೂ ಸೇರಿದ್ದೆ. ನಾನು ಮೀನಾಕ್ಷಿ ಭಟ್ ಅವರ ಹತ್ರ
0: ಸಂಗೀತ ಅಭ್ಯಾಸವನ್ನ
1: ಮಾಡಿದ್ದೀನಿ.
0: ಮನಸ್ವಿ ಅವರೇ, ನಮ್ಮ ಕೇಳುಗರಿಗೆ ನಿಮ್ಗೆ ಇಷ್ಟ ಆದಂತ ಯಾವ್ದಾದ್ರು ಸಂಗೀತದ ಹಾಡನ್ನ ಕೇಳಿಸ್ಬೋದಾ ತಮ್ಮ ಕಂಠದಲ್ಲಿ?
1: ಒಂದು ಗಣೇಶ ಸ್ತುತಿಯನ್ನ
0: ಹಾಡಿದ್ದೀನಿ.

0: ತುಂಬಾ ಚೆನ್ನಾಗಿ ಆಡಿದ್ರಿ ಮನಸ್ವಿಯವರೇ. ಮನಸ್ವಿಯವರೇ, ತಾವು ಸಂಗೀತವನ್ನ ಎಷ್ಟು ವರ್ಷಗಳಿಂದ ಅಭ್ಯಾಸ ಮಾಡ್ಕೊಂತಾ ಬರ್ತಿದ್ದೀರಾ?
1: ನಾನು ಸಂಗೀತವನ್ನ ಅದೇ ನಾನು 6 ವರ್ಷ ಇದ್ದಾಗ ಸೇರಿತು.
0: ತಮ್ಮ ಗುರುಗಳು ಕೂಡ ಚಿತ್ರದುರ್ಗದವರೇ?
1: ಹೌದು, ಮೀನಾಕ್ಷಿ ಭಟ್ ಅಂತ. ಅವ್ರ ಹತ್ರ ನಾನು ನನ್ನ ಜೂನಿಯರ್ ಕರ್ನಾಟಕ ಪ್ರೌಢ ಶಿಕ್ಷಣ ಇಲಾಖೆಯಲ್ಲಿ ಜೂನಿಯರ್ ಗ್ರೇಡ್ ಆಗುವವರೆಗೂ ನಾನು ಮುಂದುವರ್ಸ

0: ಇದೆ. ತದನಂತರ ನನ್ನ ಆಸಕ್ತಿ ಕಂಪ್ಲೀಟ್ ಆಗಿ ಭರತನಾಟ್ಯ ಮೇಲೆ ಜಾಸ್ತಿ ಇದ್ದಿದ್ರಿಂದ ನಾನು ಸಂಗೀತ ಅಭ್ಯಾಸವನ್ನ ಕ್ಲಾಸಸ್ ಹೋಗೋದನ್ನ ನಿಲ್ಸಿದ್ರು. ಹೀಗೆ ನಾನು ನನ್ನ ತಾಯಿ ಹೀಗೆ ಒಲವನ್ನ ಮಾತ್ರ ಬಿಟ್ಟಿಲ್ಲ.
1: ತಾವು ನಿರಂತರವಾಗಿ ಅಂದ್ರೆ ತಮ್ಮ ಬಾಲ್ಯದಿಂದಲೂ ಕೂಡ ಸಂಗೀತ ಹಾಗೂ ಭರತನಾಟ್ಯವನ್ನ ಕೂಡ ಅಭ್ಯಾಸ ಮಾಡ್ಕೊಳ್ತಾ ಬಂದಿದ್ದೀರಾ. ಅದರ ಜೊತೆಗೆ ತಾವು ಈಗ ಒಬ್ರು ಡಾಕ್ಟರ್ ಆಗಿದ್ದೀರಾ, ವೈದ್ಯಕೀಯ ಪದವಿಯನ್ನ ಮುಗಿಸಿ ಡಾಕ್ಟರ್ ಮನಸ್ವಿ ಕೌಶಿಕ್ ಆಗಿದ್ದೀರಾ. ಅಂದ್ರೆ ತಮ್ಮ ವಿದ್ಯಾಭ್ಯಾಸಕ್ಕೆ ಭರತನಾಟ್ಯ ಹಾಗೂ ಸಂಗೀತ ಯಾವುದೇ ರೀತಿ ಅಡೆತಡೆ ಉಂಟು ಮಾಡ್ಲಿಲ್ವಾ? ಯಾಕಂದ್ರೆ ಒಂದು ವೈದ್ಯಕೀಯ ವೃತ್ತಿ ಅಂತಂದ್ರೆ ಅಂದ್ರೆ ವೈದ್ಯಕೀಯ ವಿದ್ಯಾಭ್ಯಾಸ ಮಾಡಬೇಕು ಅಂತಂದ್ರೆ ಅದಕ್ಕೆ ಸಂಪೂರ್ಣ ತಮ್ಮನ್ನ ತಾವು ತೊಡಸ್ಕೊಳ್ಬೇಕಾಗುತ್ತೆ, ಬಹಳಷ್ಟು ಸಮಯವನ್ನ ಅದಕ್ಕೆ ಮೀಸಲಿಡಬೇಕಾಗುತ್ತೆ. ಅದರ ಜೊತೆಗೆ ತಮ್ಮ ಟೈಮ್ ಅನ್ನ ಯಾವ ರೀತಿ ಮ್ಯಾನೇಜ್ ಮಾಡ್ಕೊಂಡು ಬಂದ್ರಿ?
0: ಸರ್, ಮ್ಯಾನೇಜ್ ಮಾಡೋದು ಕಷ್ಟ ಅಂತ ಅಲ್ಲ, ಹೇಳ್ದಾಗಿ ಶೈಕ್ಷಣಿಕ ಹಾಗೂ ನಮ್ಮ ಕಲೆ ಎರಡು ಬೇರೆ ಬೇರೆನೆ. ಯಾವಾಗ್ಲೂ ನಮ್ಮ ಕಲೆ ಅಥವಾ ನಾವೇನೇ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ಇರ್ತೀವಿ, ಅದು ನಮ್ಮ ಶೈಕ್ಷಣಿಕ ಅಲ್ಲಿ ಅದು ನಮಗೆ ಒಂದು ಐಡೆಂಟಿಟಿ ಆಗಿರುತ್ತೆ. ಇವತ್ತು ಸಹ ನಾನು ಬಸವೇಶ್ವರ ವೈದ್ಯಕೀಯ ಕಾಲೇಜ್ನಲ್ಲಿ ನಾನು ಇಂಟರ್ನ್ಶಿಪ್ ಆಗಿದ್ರು, ನನ್ನನ್ನ ಎಲ್ಲರೂ ಗುರುತಿಸೋದು ಡ್ಯಾನ್ಸರ್ ಅಂತ. ಸೊ ಇದು ಯಾವತ್ತಿದ್ರೂ ಕಲೆ ಯಾವತ್ತೂ ನಮ್ಮನ್ನು ಬಿಟ್ಟು ಹೋಗಲ್ಲ. ಸೊ ಕಲೆನೇ ಬೇರೆ, ಶಿಕ್ಷಣನೇ ಬೇರೆ ಅನ್ನೋದು ನನ್ನ ಅಭಿಪ್ರಾಯ. ಇದನ್ನು ಬ್ಯಾಲೆನ್ಸ್ ಮಾಡೋದು ಅಂತ ಬಂದರೆ, ನಾವು ಸ್ಕೂಲ್ ಡೇಸಲ್ಲಿದ್ದಾಗ ಇದು ತುಂಬ ಸುಲಭ ಆಗಿರುತ್ತೆ, ಯಾಕಂದರೆ 9 to 4 ಕ್ಲಾಸಸ್ ಇರುತ್ತೆ, ಆರಾಮಾಗಿ ನಾವು ನಮ್ಮ ಡ್ಯಾನ್ಸ್ ಕ್ಲಾಸ್ ಅಥವಾ ಮ್ಯೂಸಿಕ್ ಕ್ಲಾಸನ್ನು ನಮ್ಮ ಸಂಜೆ ಹೊತ್ತಲ್ಲಿ ನಾವು ಆರಾಮಾಗಿ ಅಭ್ಯಾಸ ಮಾಡ್ತೀವಿ. ಈಗ ವರ್ಕಿಂಗ್ ಟೈಮ್ ಅಥವಾ ನಮ್ಮ ಡಿಗ್ರಿ ಟೈಮ್ ಅಂತ ಬಂದರೆ ನಾವು ಅಷ್ಟೊಂದು ಅದಕ್ಕೆ ಟೈಮ್ ಕೊಡೋಕ್ಕಾಗದೇ ಇರ್ಬೋದು. ಬಟ್ ನಮಗೆ ಚಿಕ್ಕ ಚಿಕ್ಕ ಅವಕಾಶಗಳು ಸಿಗತ್ತೆ, ಸಣ್ಣ ಸಣ್ಣ ವೇದಿಕೆ ಸಿಗತ್ತೆ, ಅದನ್ನೆಲ್ಲ ನಾವು ಯಾವತ್ತು ಬಿಡಬಾರ್ದು. ಸೊ ಸಣ್ಣ ಅವಕಾಶ ಸಿಕ್ಕರೂ ಆ ಕಲೆನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಸೊ ಯಾವತ್ತು ನಾನು ಶಿಕ್ಷಣನ ಕಲೆನ ಒಂಥರ ಬೇರೆ ಬೇರೆನೆ ಇಟ್ಟಿದ್ದೀನಿ, ಬಟ್ ಅದೊಂದು ಐಡೆಂಟಿಟಿ, ಅದು ಒಂದು ನನ್ನ ಭಾಗ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ.
1: ಒಳ್ಳೇದು ಮನಸ್ವಿ ಅವರೇ. ಮನಸ್ವಿ ಅವರೇ, ಇದರ ಜೊತೆಗೆ ತಮ್ಮ ಬಿಡುವಿನ ಸಮಯದಲ್ಲಿ ಏನೆಲ್ಲ ಅಭ್ಯಾಸಗಳನ್ನ ಮಾಡ್ತೀರಾ?
0: ಬಿಡುವಿನ ಸಮಯದಲ್ಲಿ ಆದಷ್ಟು ನಾನು ಡಾನ್ಸ್ಗಳು ಅಥವಾ ರೀಲ್ಗಳು ಈ ಥರ ಮಾಡೋದೇ ಜಾಸ್ತಿ. ಬಿಟ್ಟರೆ ಈ ನನ್ನ ವೈದ್ಯಕೀಯ ಇದ್ರ ಟೈಮಲ್ಲಿ ನಾನು ಖೋಖೋ ಸ್ಪೋರ್ಟ್ಸನ್ನು ತುಂಬ ಅಭ್ಯಾಸ ಮಾಡಿದೆ. ನನಗೆ ಡಾನ್ಸ್ ಹೇಗೆ ಇತ್ತು, ಸ್ಪೋರ್ಟ್ಸನ್ನು ಹಾಗೆ ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನೋದಿತ್ತು. ಸೊ ಖೋಖೋ ಅಭ್ಯಾಸವನ್ನು ಟೈಮ್ ಸಿಕ್ಕಾಗೆಲ್ಲ ನನ್ನ ಕಾಲೇಜ್ ಗ್ರೌಂಡಲ್ಲಿ ಖೋಖೋ ಆಡಲಿಕ್ಕೆ ಹೋಗ್ತೀನಿ. ಹಾಗೆ ಅಲ್ಲಿ RGHS ಲೆವೆಲಿಂದ ಸ್ಟೇಟ್ ಲೆವೆಲ್ ಪಾರ್ಟಿಸಿಪೇಟ್ ಮಾಡಿದ್ದೀನಿ ಅಲ್ಲಿ.
1: ತಾವು ಹೇಳಿದ್ರಿ ನನಗೆ ಭರತನಾಟ್ಯ ಅಂತಕ್ಕಂಥದ್ದು ತುಂಬ ಆಸಕ್ತಿ ಇತ್ತು, ಹಾಗಾಗಿ ಅದನ್ನು ಅನೇಕ ವರ್ಷಗಳಿಂದ ಅಭ್ಯಾಸ ಮಾಡ್ಕೊಂಡು ಬಂದೆ ಅಂತ. ತಾವು ಭರತನಾಟ್ಯವನ್ನು ಕಲ್ತಿದ್ದು ಎಲ್ಲಿ, ಹಾಗೂ ತಮ್ಮ ಭರತನಾಟ್ಯ ಗುರುಗಳು ಯಾರು, ಹಾಗೂ ತಮ್ಮ ಗುರುಗಳು ಇದುವರೆಗೂ ತಮಗೆ ಯಾವೆಲ್ಲ ರೀತಿಯ ನೃತ್ಯ ಭಂಗಿಗಳನ್ನು ಕಲಿಸಿದ್ದಾರೆ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
0: ನಾನು ಕಿರಣ್ ಸರ್ ಹತ್ರ ಸೇರ್ಲಿಕ್ಕೆ ಮೊಟ್ಟ ಮೊದಲನಾಗಿ ನನ್ನ ತಂದೆಯ ಸ್ನೇಹಿತೆ ಮಗಳು ಇದ್ಲು. ನಾನು ಏನ್ ಮಾಡ್ತಾ ಇದ್ದೆ ಅಂದ್ರೆ, ಸಣ್ಣವಳಿದ್ದಾಗ ಟಿವಿಯಲ್ಲಿ ಏನೇ ಹಾಡು ಬಂದ್ರು ತುಂಬಾ ಡ್ಯಾನ್ಸ್ ಮಾಡಿ ತಿರುಗಿ ತಿರುಗಿ ತಿರುಗಿ ತಿರುಗಿ ಆತರ ಕರೆಕ್ಟ್ ಆಗಿ ಒಂದು ಲಯ ಇರ್ಲಿಲ್ಲ, ತಾಳ ಇರ್ಲಿಲ್ಲ, ಸುಮ್ಮನೆ ಡ್ಯಾನ್ಸ್ ಮಾಡ್ತಾ ಇದ್ದೆ. ಸೊ ನನ್ನ ತಂದೆಗೆ ಇವಳಿಗೆ ಹಾಕ್ಲೇಬೇಕು, ಒಂದು ಕರೆಕ್ಟ್ ಆಗಿ ಇವಳಿಗೆ ಒಂದು ಡ್ಯಾನ್ಸ್ ಗೈಡೆನ್ಸ್ ಬೇಕು ಅಂತ ಡಿಸೈಡ್ ಮಾಡಿ, ನನ್ನ ಮನೆ ಹತ್ರ ಇತ್ತು ಕರುವಿನಕಟ್ಟೆ ಸರ್ಕಲ್ ಅಲ್ಲಿ, ಆಗ ಕಿರಣ್ ಸರ್ ಡ್ಯಾನ್ಸ್ ಕ್ಲಾಸ್ ಅನ್ನ ನಡೆಸ್ತಾ ಇದ್ರು, ಹಾಗೆ ಅಲ್ಲಿ ನನಗೆ ಸೇರಿಸಿದ್ರು. ನನ್ನ ಗುರುಗಳ ಬಗ್ಗೆ ಹೇಳ್ಬೇಕಂದ್ರೆ ಒಂದು ಸಣ್ಣ ಇನ್ಸಿಡೆಂಟ್ ಇದೆ. ನಾನು ಗಂಧರ್ವ ಬೋರ್ಡ್ ಹಾಗೆ ಸೆಕೆಂಡ್ರಿ ಎಜುಕೇಶನ್ ಬೋರ್ಡ್ ಎರಡು ತರ ಎಕ್ಸಾಮ್ಸ್ ಇರುತ್ತೆ. ನಾನು ಸಣ್ಣವಳಿದ್ದಾಗ ಸುಮಾರು 7 ವರ್ಷ ಇದ್ದಾಗ ನನಗೆ ಗಂಧರ್ವ ಬೋರ್ಡ್ ಅಲ್ಲಿ ಪ್ರಾರಂಭಿಕ ಎಕ್ಸಾಮ್ ಅನ್ನ ನನ್ನ ಸರ್ ಕಟ್ಸಿದ್ರು, ಅದರಲ್ಲಿ ನಾನು ಫಸ್ಟ್ ಬಂದಿದ್ದೆ. ನನಗೆ ಅವಾಗ ಚಿಕ್ಕವಳಿದ್ದೆ, 7 ವರ್ಷ ಇದ್ದೆ, ತುಂಬಾ ಖುಷಿಯಾಗಿತ್ತು, ತುಂಬಾ ಪ್ರೌಡ್ ಆಗಿದ್ದೆ. ಹೋದೆ ಸರ್ ಹತ್ರ, ನನಗೆ ಸರ್ ಫುಲ್ ಹೊಗಳ್ತಾರೆ, ಹಾಡ್ತಾರೆ, ಫುಲ್ ಎಲ್ಲ ಹೇಳ್ತಾರೆ ಎಲ್ಲರ ಹತ್ರ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಸರ್ ನನ್ನನ್ನು ಮಾತಾಡ್ಸ್ಲೇ ಇಲ್ಲ. ನಾನು ಹತ್ಕೊಂಡು ಮನೆಗೆ ಹೋದೆ, ಇಲ್ಲ ನಾನು ಫಸ್ಟ್ ಬಂದಿದ್ರು ಸರ್ ಏನು ಹೇಳಲಿಲ್ಲ. ಮತ್ತೆ ನನ್ನ ತಾಯಿ ಸರ್ರಿಗೆ ಕಾಲ್ ಮಾಡಿದ್ರು, ಅದಕ್ಕೆ ಸರ್ರು ಇಲ್ಲ ಅವಳನ್ನು ಕಳಿಸಿ ಅಂತ ಹೇಳಿದ್ರು. ನಾನು ಹೋದೆ, ಸರ್ರು ನೀನು ನನಗೆ ನಮಸ್ಕಾರ ಮಾಡಿಲ್ಲ, ಒಂದು ಸ್ವೀಟ್ ಕೊಟ್ಟಿಲ್ಲ, ನಮಸ್ತೆ ಅಂದಿಲ್ಲ, ನನ್ನನ್ನು ಒಂದು ಗುರು ಸ್ಥಾನದಲ್ಲಿ ನೀನು ನೋಡೇ ಇಲ್ಲ, ನೀನು ಅಷ್ಟು ಬೇಗ ಅಷ್ಟು ದೊಡ್ಡ ಅಚೀವ್ಮೆಂಟ್ ಮಾಡಿದ್ಯಾ ಅಂತ. ಆಗ ಚಿಕ್ಕವಳು ನಾನು, ಇನ್ನು 7 ವರ್ಷ, ನನಗೆ ಸರ್ ಏನು ಹೇಳ್ತಾ ಇದ್ದಾರೆ ಅಂತ ಅರ್ಥ ಆಗಲಿಲ್ಲ. ಅವತ್ತು ನಾನು ಅದನ್ನು ತಲೆಗೆ ಹಾಕ್ಕೊಂಡಿದ್ದು, ಓಕೆ ಗುರುವಿನ ಸ್ಥಾನ ಏನು, ಗುರು ಅಂದ್ರೇನು. ಬಿಕಾಸ್ ಸಣ್ಣವರಿದ್ದಾಗ ನಮಗೆ ಗುಡ್ ಮಾರ್ನಿಂಗ್ ಮ್ಯಾಮ್ ಈ ತರ ಸ್ಕೂಲಲ್ಲಿ ಬರೀ ಇಷ್ಟೇ ಗೊತ್ತಿರುತ್ತೆ. ಬಟ್ ಸರ್ ಜೊತೆ ಸುಮಾರು 18 ವರ್ಷದಿಂದ ನಮಗೆ ಒಡನಾಟ ಇರೋದ್ರಿಂದ ಆ ಒಂದು ಗುರು ಅಂತ ಅಂದ್ರೆ ನನಗೆ ಫಸ್ಟ್ ಸರ್ರೆ ನೆಪ್ಕೊ ಬರೋದು. ಸೊ ಅವತ್ತಿಂದ ನಮ್ಮ ಗುರುಗಳಷ್ಟೇ ಅಲ್ಲದೆ ಬೇರೆ ಯಾರೇ ಕಲೆಯ ಗುರುಗಳಾಗಿರ್ಬೋದು ಅಥವಾ ಈಗ ಬೇರೆ ಯಾರೇ ಭರತನಾಟ್ಯ ಗುರುಗಳಾಗಿರ್ಬೋದು, ಯಾರೇ ಸಿಕ್ಕರೂ ಅವರಿಗೆ ಫಸ್ಟ್ ನಮಸ್ತೆಯನ್ನ ಹೇಳಿ ಅವರಿಗೆ ಒಂದು ನಮಸ್ಕಾರವನ್ನ ಮಾಡಿ ಅಂತ ಅವತ್ತಿಂದ ಇವತ್ತಿನವರೆಗೂ ಅದನ್ನೇ ಬೆಳೆಸ್ಕೊಂಡು ಬಂದಿದ್ದೀವಿ. ಇನ್ನು ನನ್ನ ಸರ್ ಬಗ್ಗೆ ಹೇಳೋದಾದ್ರೆ, ಅವರು ನಾರ್ಮಲಿ ನೃತ್ಯ ಪ್ರದರ್ಶನಗಳನ್ನ ಮಾಡ್ಸಲ್ಲ, ಸ್ವಲ್ಪ ಅವೇರ್ನೆಸ್ ಪ್ರಕಾರ ಹೋಗ್ತಾರೆ.

0: ನಾನು ಫಸ್ಟ್ ನೃತ್ಯ ಪ್ರದರ್ಶನ ಮಾಡಿದ್ದು ನನ್ನ ಡಾನ್ಸಿನ ವಾರ್ಷಿಕೋತ್ಸವದಲ್ಲಿ. ಅಲ್ಲಿ ಪುಣ್ಯಕೋಟಿಯ ಒಂದು ಕಥೆಯನ್ನ ಸರ್ರು ತುಂಬಾ ಚೆನ್ನಾಗಿ ಒಂದು ಪ್ರದರ್ಶನವನ್ನ ನೀಡಿದ್ರು. ಸೊ ಸಣ್ಣವರಿದ್ದಾಗ ನನ್ಗೆ ಏನನ್ಸುತ್ತೆ ಅಂದ್ರೆ ನಮ್ಗೆ ಪುಣ್ಯಕೋಟಿ ಕತೆ ಗೊತ್ತಿರ್ಲಿಲ್ಲ. ಸೊ ನಾನು ಡಾನ್ಸಿಂದ ತುಂಬಾ ಅಂದ್ರೆ ತುಂಬಾ ತಿಳ್ಕೊಂಡಿದ್ದೀನಿ. ಪುಣ್ಯಕೋಟಿ ಕತೆ ಆಗಿರ್ಬೋದು, ಪೋಲಿಯೋ ಲಸಿಕೆ ಬಗ್ಗೆ ಅವೇರ್ನೆಸ್ ಅನ್ನ ನೀಡುವಂತಹ ನೃತ್ಯವನ್ನ ನೀಡಿದ್ದಾರೆ, ಹಾಗೆ ಕಲರ್ಸ್ ಆಫ್ ಇಂಡಿಯಾ ಅಂತ ಸಾಕಷ್ಟು ನಮ್ಮ ಇಂಡಿಯಾದ ವಿವಿಧ ನೃತ್ಯಗಳನ್ನ ಆ ಒಂದು ನೃತ್ಯದಲ್ಲಿ ನಾವು ತೋರಿಸಿದೀವಿ. ಹಾಗೆ ಬ್ಲೈಂಡ್ ಫೋಲ್ಡ್ ಡಾನ್ಸ್, ತನಿಯ ವರ್ತನಂ ಅಂತ ನಾವು ಬ್ಲೈಂಡ್ ಫೋಲ್ಡ್ ಡಾನ್ಸ್ ಅನ್ನ ಕೂಡ ಮಾಡಿದೀವಿ. ಹಾಗೆ ದುರ್ಗದ ಜನೋತ್ಸವದಲ್ಲಿ ನಾಟ್ಯರಾಣಿ ಶಾಂತಲೆ ಅಂತ ಆ ನೃತ್ಯವನ್ನು ಮಾಡಿದೀವಿ. ಹೀಗೆ ವೃಕ್ಷೋ ವೃಕ್ಷತಿ ವೃಕ್ಷಿತಃ ಅಂತ ಈ ರೀತಿ ನೃತ್ಯಗಳನ್ನ ಸರ್ ಮಾಡಿಸಿರೋದ್ರಿಂದ ನಾನು ಬೇರೆ ಡಾನ್ಸ್ ಕ್ಲಾಸ್ ಅಲ್ಲಿ ಈ ತರ ನೋಡಿಲ್ಲ. ತುಂಬಾ ಅವೇರ್ನೆಸ್ ಅನ್ನ ಮೂಡಿಸುವಂತಹ, ಸಣ್ಣ ಸಣ್ಣವರು ನಮಗೆ ಆ ಒಂದು ಅವೇರ್ನೆಸ್ ಮೂಡಬೇಕು ಅನ್ನುವಂತಹ ಸರ್ರಿಂದು ಒಂದು ಆತರ ಸುಮಾರು ಕೋರಿಯೋಗ್ರಫಿಯನ್ನ ಸರ್ ಮಾಡಿದ್ದಾರೆ.
1: ಸಮಾಜಮುಖಿ ಸಂದೇಶವನ್ನ ನೀಡತಕ್ಕಂತ ಅನೇಕ ನೃತ್ಯ ಭಂಗಿಗಳನ್ನು ಕೂಡ ತಮ್ಮ ಸರ್ ತಮಗೆ ತಿಳಿಸಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀರಾ? ಒಳ್ಳೇದು. ಹಾಗೂ ಇದರ ಜೊತೆಗೆ ತಾವು ಇದುವರೆಗೂ ಎಲ್ಲೆಲ್ಲಿ ನೃತ್ಯ ಪ್ರದರ್ಶನವನ್ನ ಹಾಗೂ ಸಂಗೀತದ ಪ್ರದರ್ಶನವನ್ನ ಹಾಡುಗಾರಿಕೆಯನ್ನ ನೀಡಿದ್ದೀರಾ, ಹಾಗೂ ತಮ್ಮ ಮೊದಲ ನೃತ್ಯ ಪ್ರದರ್ಶನ ಯಾವುದು, ಅದರ ಅನುಭವ ಹೇಗಿತ್ತು ತಿಳಿಸಿ.
0: ಅದೇ ಆಗ್ಲೇ ಹೇಳಿದಾಗೆ ನನ್ನ ಮೊದಲನೆಯ ನೃತ್ಯ ಪ್ರದರ್ಶನ ಬಂದು ನನ್ನ ನಾಟರಂಜಿನಿ ನೃತ್ಯ ಕಲಾ ಕೇಂದ್ರದ ವಾರ್ಷಿಕೋತ್ಸವ ಆಗಿತ್ತು. ಹಾಗೆ ನನ್ನ ಡಾನ್ಸ್ ಕ್ಲಾಸ್ ಇಂದ ಸುಮಾರು ವೇದಿಕೆಯನ್ನ ಹತ್ತಿದೀವಿ ನಾವು. ಶರಣ ಸಂಸ್ಕೃತಿ ಉತ್ಸವದಲ್ಲಿ ಇರ್ಬೋದು, ದುರ್ಗದ ಜನೋತ್ಸವದಲ್ಲಿ ಇರ್ಬೋದು, ಹಾಗೆ ಸಾಕಷ್ಟು ಸಾಹಿತ್ಯ ಸಮ್ಮೇಳನಗಳಲ್ಲಿರ್ಬೋದು. ಇಷ್ಟೇ ದೊಡ್ಡ ವೇದಿಕೆ ಅಂತ ಇಲ್ಲ, ಒಂದು ಸಣ್ಣ ವೇದಿಕೆಯನ್ನು ಸಹ ನಾವು ಗೌರವಿಸಬೇಕು. ಆಸ್ ಅ ಆರ್ಟಿಸ್ಟ್, ಆಸ್ ಅನ್ ಆರ್ಟಿಸ್ಟ್ ಒಂದು ಸಣ್ಣ ವೇದಿಕೆಯನ್ನು ನಾವು ಗೌರವಿಸಬೇಕು ಅನ್ನೋದನ್ನ ನಮ್ಮ ಸರ್ ನಮಗೆ ಹೇಳ್ಕೊಟ್ಟಿದ್ದಾರೆ. ಹಾಗೆ ಸಂಗೀತದಲ್ಲಿ ಅಂತ ಬಂದರೆ ಶಂಕರ ಜಯಂತಿಯಲ್ಲಿ ಶಂಕರ ಮಠದಲ್ಲಿ ಸುಮಾರು ಕಾರ್ಯಕ್ರಮಗಳಿರ್ಬೋದು, ಈ ರೀತಿ ಸುಮಾರು ಕಾರ್ಯಕ್ರಮಗಳನ್ನು ನೀಡಿದೆ.
1: ಈಗ ನೀವು ವೈದ್ಯಕೀಯ ಪದವಿಯನ್ನು ಪಡೆದು ಈಗಲೂ ಕೂಡ ತಾವು ಭರತನಾಟ್ಯವನ್ನು ಕಲಿಬೇಕು, ಅದರ ಬಗ್ಗೆ ತುಂಬ ಅಪಾರವಾದ ಆಸಕ್ತಿಯನ್ನು ಉಳ್ಳವರಾಗಿದ್ದೀರ. ತಮ್ಮಂತೆ ನಾನು ಕೂಡ ಭರತನಾಟ್ಯವನ್ನು ಕಲಿಬೇಕು ಅಂದರೆ ಇವಾಗ ನೀವು ಕಾಲೇಜಲ್ಲಿ ಡೇಸಲ್ಲಿ ಆಗಿರ್ಬೋದು, ಈಗ ತಾವು ವರ್ಕ್ ಮಾಡ್ತಿರ್ತಕ್ಕಂಥ ಪ್ಲೇಸಸ್ಸಲ್ಲೇ ಆಗಿರ್ಬೋದು, ತಮ್ಮ ಕೊಲೀಗ್ಸ್ ಆಗಿರ್ಬೋದು ಅಥವಾ ತಮ್ಮ ಸ್ನೇಹಿತರಾಗಿರ್ಬೋದು ಹೇಳ್ತಾರೆ ನಿಮ್ಮ ಪ್ರದರ್ಶನವನ್ನು ಎಲ್ಲ ನೋಡ್ತಾರೆ, ನೋಡ್ಬಿಟ್ಟು ಅವರ ಯಾವ ರೀತಿ ಸಂತೋಷವನ್ನು ವ್ಯಕ್ತಪಡಿಸ್ತಾರೆ, ಅವರಿಗೆ ನಾನು ಕೂಡ ಭರತನಾಟ್ಯವನ್ನು ಕಲಿಬೇಕು ಅಂತಕ್ಕಂಥವ್ರಿಗೆ ತಾವು ಏನನ್ನ ಕಿವು ಮತ್ತನ್ನ ಹೇಳಿಕ್ ಇಷ್ಟಪಡ್ತೀರಾ?
0: ಈಗಿನ ಚಿಕ್ಕ ಮಕ್ಕಳು ಏನಂದ್ರೆ ಅವರು ನಮ್ಗೆ ಅವಾಗ ಅಷ್ಟು ಟೆಲಿವಿಷನ್ ಇದಿರ್ಲಿಲ್ಲ ನಾವು ಚಿಕ್ಕವರಿದ್ದಾಗ. ಈಗ ಏನಂದ್ರೆ ಅವರಿಗೆ DID DKD ಈ ರೀತಿ ಎಲ್ಲಾ ಕಾರ್ಯಕ್ರಮಗಳನ್ನ ನೋಡ್ತಾ ಬಂದಿರ್ತಾರೆ. ಸೊ ಅವರಿಗೆ ಭರತನಾಟ್ಯ, ಈಗ ಭರತನಾಟ್ಯ ಅನ್ನೋದು ಅಷ್ಟು ಆಸಕ್ತಿಯಿಂದ, ನಾವು ಬಂದಷ್ಟು ಆಸಕ್ತಿಯಿಂದ ಚಿಕ್ಕ ಮಕ್ಕಳು ಬರ್ತಾ ಇಲ್ಲ, ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇಲ್ಲ. ಸೊ ಅವರಿಗೆ ನಾನು ಹೇಳೋದೇನಂದ್ರೆ ಭರತನಾಟ್ಯ ಅಥವಾ ಯಾವುದೇ ಒಂದು ಆರ್ಟ್ ಇರ್ಬೋದು, ಅದನ್ನ ಗೌರವಿಸಿ ಹಾಗೆ ಅದನ್ನ ಸ್ಟಾರ್ಟ್ ಮಾಡಿದಿರಾ ಅಂದ್ರೆ ನಿಮ್ ಕೈಯಲ್ಲಿ ಆದಷ್ಟು ಎಲ್ಲಿವರೆಗೂ ಆಗುತ್ತೆ ಅಲ್ಲಿವರೆಗೂ ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ನಾನು ಆಗ್ಲೇ ಹೇಳಿದಾಗೆ ನನ್ನ ಸ್ಕೂಲಲ್ಲಿ ಆಗಿರ್ಬೋದು ಅಥವಾ ನನ್ನ ಕಾಲೇಜಲ್ಲಿ ಆಗಿರ್ಬೋದು, ಇವಾಗ ನಡ್ಸ್ಕೊಂತಿರೋದ್ರಲ್ಲಿ ಆಗಿರ್ಬೋದು, ನನ್ನ ಒಬ್ಳ ಡಾನ್ಸರ್ ಅಂತಾನೆ ನನ್ನ ಐಡೆಂಟಿಫೈ ಮಾಡ್ತಾರೆ. ಸೊ ಆಗ ಎಲ್ರಿಗೂ ಚೆನ್ನಾಗನ್ಸತ್ತೆ, ಓ ಡಾನ್ಸಿಗೆ ಸೇರ್ಕೋಬೇಕು ಈ ರೀತಿ ಮಾಡ್ಬೇಕು ಅಂತ. ಬಟ್ ಅದರಲ್ಲಿ ಇನ್ವಾಲ್ವ್ ಆಗಿ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋದು ಈಗ ಮಕ್ಕಳಲ್ಲಿ ತುಂಬಾ ಕಮ್ಮಿ ಇದೆ. ಸೊ ಅವರಿಗೆ ನಾನು ಹೇಳಕ್ಕೆ ಏನ್ ಇಷ್ಟಪಡ್ತೀನಿ ಅಂದ್ರೆ ಈಗೆಲ್ಲ ಫಿಟ್ನೆಸ್ ಹೀಗೆ ಅಂಡ್ ತುಂಬಾ ಸೆನ್ಸಿಟಿವ್ ಇರ್ತಾರೆ ಮಕ್ಕಳು. ಸೊ ಈವನ್ ಸೈಕ್ಯಾಟ್ರಿ ಅನಾಲಿಸಿಸ್ ಪ್ರಕಾರ ಮಕ್ಕಳು ಈಗ ಡಿಪ್ರೆಷನ್ ಹೋಗೋ ಚಾನ್ಸಸ್, ಈಗಿನ ಮಕ್ಕಳು ಡಿಪ್ರೆಷನ್ ಹೋಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಸೊ ಅವರಿಗೆ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಡಾನ್ಸ್ ಇಸ್ ವೆರಿ ಗುಡ್ ಮೆಂಟಲ್ ಥೆರಪಿ. ಇದು ನಮಗೆ ಮೆಂಟಲ್ ಥೆರಪಿನೂ ಇದೆ, ಇದರಿಂದ ನಮಗೆ ಫಿಸಿಕಲ್ ಫಿಟ್ನೆಸ್ ಬೆನಿಫಿಟ್ಸು ಇದೆ, ಈ ರೀತಿ ಸಾಕಷ್ಟು ಬೆನಿಫಿಟ್ಸ್ ಇದೆ. ಸೊ ಈಗ ಅವರು ಚಿಕ್ಕ ಮಕ್ಕಳಾಗಿದ್ದಾರೆ, ಅವ್ರಿಗೆ ಸ್ವಲ್ಪನೇ ಎಲ್ಲಾದ್ರೂ ಒಂದ್ ಕಡೆ ಡಾನ್ಸಿಂದು ಇಂಟ್ರೆಸ್ಟ್ ಇದೆ ಅಂತಂದ್ರೆ ಆದಷ್ಟು ಅವರಿಗೆ ಸುತ್ತಮುತ್ತ ಇರುವಂತಹ ಯಾವುದೇ ಡಾನ್ಸ್ ಕ್ಲಾಸ್ ಆಗಿರ್ಬೋದು, ಅದು ಕಥಕ್ ಆಗಿರ್ಬೋದು, ಭರತನಾಟ್ಯ ಆಗಿರ್ಬೋದು, ಪ್ರಿಫರೇಬ್ಲಿ ನಾನು ಭರತನಾಟ್ಯ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ಭರತನಾಟ್ಯ ಇಸ್ ಅ ಫೌಂಡೇಶನ್, ಇಟ್ ಇಸ್ ಬೇಸಿಕ್. ಎಲ್ಲಾ ಡಾನ್ಸ್ ಅನ್ನು, ಎಲ್ಲಾ ಟೈಪ್ಸ್ ಆಫ್ ಡಾನ್ಸಸ್ ಅನ್ನು ನಾವು ಭರತನಾಟ್ಯ ಡಾನ್ಸಸ್ ನಾವು ಮಾಡ್ಬೋದು. ಸೊ ಹಾಗಾಗಿ ಅಲ್ಲಿಗೆ ಸೇರಿಸಿ ಅದನ್ನ ಮುಂದುವರಿಸಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ.
1: ಒಳ್ಳೇದು ಮನಸ್ವಿ ಅವರೇ. ಮನಸ್ವಿ ಅವರೇ, ಇದುವರೆಗೂ ಅನೇಕ ಕಡೆ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀನಿ ಅಂತ ಹೇಳಿದ್ರಿ. ಮನಸ್ವಿ ಅವರಿಗೆ ಇದುವರೆಗೂ ಯಾವೆಲ್ಲ ಪ್ರಶಸ್ತಿಗಳು ಲಭಿಸಿವೆ, ಅದರ ಅನುಭವಗಳನ್ನು ಕೂಡ ತಿಳಿಸಿ.
0: ಸರ್, ನನಗೆ ಒಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಅದೇ ಅತ್ಯುತ್ತಮ ವಿದ್ಯಾರ್ಥಿನಿ ಅಂತ 2017 ಸಿಕ್ಕಿದೆ. ಹಾಗೆ ಬ್ರಹ್ಮಚೈತನ್ಯ ಭಕ್ತ ಮಂಡಳಿ ಅಂತ ಒಂದು ಸಂಘದಿಂದ ನನಗೆ ನಾಟ್ಯ ಮಯೂರಿ ಅಂತ ಒಂದು ಪ್ರಶಸ್ತಿ ಸಿಕ್ಕಿದೆ.
1: ನಾಟ್ಯ ಮಯೂರಿ
0: ಅಂತ ಒಂದು ಬಿರುದನ್ನ ನೀಡಿದ್ದಾರೆ. ಹಾಗೆ ನಾನು ನನ್ನ ಸ್ಕೂಲ್ ಡೇಸ್ ಅಲ್ಲಿ ಪ್ರತಿಭಾ ಕಾರಂಜಿಯಲ್ಲಿ ಸ್ಟೇಟ್ ಲೆವೆಲ್ ವರೆಗೂ ಭರತನಾಟ್ಯದಲ್ಲಿ ಭಾಗವಹಿಸಿದ್ದೆ.

0: ಬಯಸ್ತಿದ್ದೀನಿ.
1: ಮನಸ್ವಿ ಅವರು ಜಿಲ್ಲಾ ಮಟ್ಟದ ಕಾರ್ಯಕ್ರಮಗಳು ಅಲ್ಲದೆ ರಾಜ್ಯ ಮಟ್ಟದ ಕಾರ್ಯಕ್ರಮಗಳಲ್ಲಿ ಕೂಡ ತಾವು ಭಾಗವಹಿಸಿದ್ದೀರಾ?
0: ರಾಜ್ಯ ಮಟ್ಟದ ಅದೇ ಪ್ರತಿಭಾ ಕಾರಂಜಿಯಲ್ಲಿ ಸುಮಾರು 2 ಸಲ ಸ್ಟೇಟ್ ಲೆವೆಲ್ ವರೆಗೂ ಭಾಗವಹಿಸಿದ್ದೀನಿ.
1: ಅಲ್ಲೂ ಕೂಡ ತಮಗೆ ಪ್ರಶಸ್ತಿಗಳು ಹಾಗೂ ಸನ್ಮಾನಗಳು ಅರಸಿವೆ ಅಂತ ಹೇಳಿದ್ದೀರಾ. ಒಳ್ಳೇದು ಮನಸ್ವಿ ಅವರೇ. ಮನಸ್ವಿ ಅವರೇ, ನಮ್ಮ ಕೇಳುಗರಿಗೆ ಕಡೆಯದಾಗಿ ತಮ್ಮ ಇಷ್ಟ ಆದಂತ ಯಾವ್ದಾದ್ರು ಗೀತೆಯನ್ನ ಹಾಡಬಹುದಾ?
0: ಜನಪದ ಗೀತೆಯನ್ನ
1: ಹಾಡಿ.

0: ಚಂದವೋ.
1: ತುಂಬಾ ಚೆನ್ನಾಗಿ ಆಡಿದ್ರಿ ಮನಸ್ವಿ ಅವರೇ. ಮನಸ್ವಿ ಅವರೇ, ನಮ್ಮ ಕೇಳುಗರಿಗೆ, ನಾನು ಕೂಡ ಭರತನಾಟ್ಯವನ್ನು ಕಲಿಬೇಕು ಅಂತಕ್ಕಂಥವ್ರಿಗೆ ಯಾವ ರೀತಿ ಅಂದರೆ ಭರತನಾಟ್ಯ ಅಂತಕ್ಕಂಥದ್ದು ಈಗ ಹೇಳ್ತಾರೆ ನಾನು ಯಾವುದಾದ್ರೂ ಒಂದು ಪದವಿ ಮಾಡ್ತೀನಿ, ಇವಾಗ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಕೋರ್ಸ್ ಮಾಡ್ತೀನಿ ಅಂದರೆ ಅದಕ್ಕೆ ಇದನ್ನು ಕೂಡ ಬ್ಯಾಲೆನ್ಸ್ ಮಾಡೋದು ಕಷ್ಟ ಅಂತಂತಾರೆ. ಬಟ್ ಆದರೆ ಈ ಯಾವುದಾದ್ರೂ ಒಂದು ಒಳ್ಳೆಯ ಅಭ್ಯಾಸ ಅಂತಕ್ಕಂಥದ್ದು ನಮ್ಮ ಕಾನ್ಸಂಟ್ರೇಟ್ ಪವರನ್ನು ಕೂಡ ಹೆಚ್ಚಿಗೆ ಮಾಡುತ್ತೆ. ಅಂಥವರಿಗೆ ನೀವೇನನ್ನು ಹೇಳಕ್ಕೆ ಇಷ್ಟಪಡ್ತೀರಾ ಅಂದರೆ ಯಾವುದೇ ಒಂದು ವಿದ್ಯಾಭ್ಯಾಸದ ಜೊತೆಗೆ ಪದವಿ ಅಭ್ಯಾಸದ ಯಾವುದಾದ್ರೂ ಉತ್ತಮ ಅಭ್ಯಾಸವು ಕೂಡ ನಮ್ಮ ಆರೋಗ್ಯಕರ ವಾತಾವರಣವನ್ನು ಕೂಡ ಸೃಷ್ಟಿ ಮಾಡುತ್ತೆ ಅಂತ ಮಾತು ಕೂಡ ಇದೆ. ಇದ್ರ ಬಗ್ಗೆ ತಮ್ಮ ಒಪಿನಿಯನ್ ಏನನ್ನ ಹೇಳಿಕ್ಕೆ ಇಷ್ಟಪಡ್ತೀರಾ?
0: ಅದೇ, ನಾನು
1: ಯುವ ವಿದ್ಯಾರ್ಥಿಗಳಿಗೆ,
0: ಯುವ ವಿದ್ಯಾರ್ಥಿ ಅಥವಾ ಈಗಿನ ಜನರೇಷನ್ ಯೂತ್ ಜನರೇಷನ್ ಗೆ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಸುಮಾರು ಜನ ಇವಾಗ ಭರತನಾಟ್ಯ ಡಾನ್ಸಸ್ ಇನ್ಫ್ಲೂಯೆನ್ಸಸ್ ಕೂಡ ಆಗಿದ್ದಾರೆ. ರುಕ್ಮಿಣಿ ವಿಜಯ್ ಕುಮಾರ್ ಇರ್ಬೋದು, ಹಾಗೆ ಸುಮಾರು ಏಜ್ಡ್ 60 ವರ್ಷದವರು ವೈಜಯಂತಿ ಕಾಶಿ, ಮಾಧುರಿ ದೀಕ್ಷಿತ್. ಸೊ ಇವರನ್ನೆಲ್ಲ ನೋಡಿದ್ರೆ ಅವರು ಇವಾಗ್ಲೂ ಸಹ ಯಂಗ್ ಅಂತ ಅನಿಸ್ತಾರೆ. ಸೊ ಈಗಿನ ಜನರೇಷನ್ಗೆ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಫಿಟ್ನೆಸ್, ಮೆಂಟಲ್ ಹೆಲ್ತ್ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ನಿಮಗೆ ಭರತನಾಟ್ಯ ಅನ್ನೋದು ಇಟ್ ಇಸ್ ವೆರಿ ಪ್ಲಸ್ ಪಾಯಿಂಟ್. ಅದನ್ನ ಯಾವತ್ತೂ ಅದು ಒಂದು ಡಿಸ್ಟ್ರಾಕ್ಷನ್ ಅಥವಾ ಅದು ನಂಗೊಂದು ಅಡಚಣೆ ಆಗ್ಬೋದು, ನನ್ನ ಮುಂದೆ ಅದನ್ನು ಮುಂದುವರಿಸ್ಲಿಕ್ಕೆ ಕಷ್ಟ ಆಗ್ಬೋದು ಅನ್ನೋದಕ್ಕೆ ನೀವು ಸ್ಟಾರ್ಟ್ ಮಾಡೋದನ್ನೇ ಹಿಂಜರಿದ್ರೆ ದಟ್ ಇಸ್ ನೋ ಪಾಯಿಂಟ್. ಸೊ ನೀವು ಫಸ್ಟ್ ಅದರಲ್ಲಿ ಇನ್ವಾಲ್ವ್ ಆಗಿ ಅದರಲ್ಲಿ ಆಸಕ್ತಿಯನ್ನು ತಗೊಳ್ಳಿ. ಇಟ್ ಇಸ್ ವೆರಿ ಹ್ಯೂಜ್, ಅದೊಂದು ದೊಡ್ಡ ಸಮುದ್ರ ಇದ್ದಂಗೆ. ಸೊ ಅದರಲ್ಲಿ ಇಳಿತಾ ಇಳಿತಾ ಅದರಲ್ಲಿ ಮುಳುಗ್ತಾ ಮುಳುಗ್ತಾ ಅದ್ರ ಬಗ್ಗೆ ತಿಳ್ಕೊಳ್ತಾ ತಿಳ್ಕೊಳ್ತಾ ಆಸಕ್ತಿ ನಮಗೆ ಬರುತ್ತೆ. ಯಾಕಂದ್ರೆ ನಾನು ಸಹ ಚಿಕ್ಕವಳಿದ್ದಾಗ ನನಗೆ ಅಷ್ಟೊಂದು ಗೊತ್ತಿರಲಿಲ್ಲ ಭರತನಾಟ್ಯದ ಬಗ್ಗೆ, ನಾನು ಭಾವನೆಗಳು ಕೊಡ್ತಾ ಇರಲಿಲ್ಲ, ಸುಮ್ಮನೆ ಡಾನ್ಸ್ ಕ್ಲಾಸಿಗೆ ಹೋಗ್ತಾ ಇದ್ದೆ, ಡಾನ್ಸ್ ಮಾಡ್ತಾ ಇದ್ದೆ, ಬರ್ತಾ ಇದ್ದೆ. ಅದು ಒಂದು ನನಗೆ ಚಿಕ್ಕವಳಿದ್ದಾಗ ಅದೊಂದು ಜಸ್ಟ್ ನಂಗೊಂದು ಹಾಬಿ ಥರ ಇತ್ತು. ಬಟ್ ಬರ್ತಾ ಬರ್ತಾ ಬರ್ತಾ ನಾವು ಡಾನ್ಸಲ್ಲೇ ಮುಂದುವರಿಬೋದು, ಡಾನ್ಸಲ್ಲೇ ನಾವು ಒಂದು ದೊಡ್ಡ ಆರ್ಟಿಸ್ಟ್ ಆಗ್ಬೋದು, ಇನ್ಫ್ಲೂಯೆನ್ಸರ್ಸ್ ಆಗ್ಬೋದು. ಈ ರೀತಿ ಸಾಕಷ್ಟು ನಮಗೆ ತುಂಬ ನಮಗೆ ಎಷ್ಟೊಂದು ಬಾಗಿಲುಗಳು ಓಪನ್ ಆಗುತ್ತೆ ಡಾನ್ಸ್ ಕಲಿಯೋದ್ರಿಂದ. ನಾನು ಬರೀ ಡಾಕ್ಟ್ರೇ ಆಗ್ತೀನಿ, ಇಂಜಿನಿಯರೇ ಆಗ್ತೀನಿ ಅನ್ನೋದಿಲ್ಲ, ನಾವು ಡಾನ್ಸರ್ ಕೂಡ ಆಗಿ ನಾವು ಅದರಲ್ಲೂ ಸಹ ನಾವು ಎಷ್ಟೊಂದು ಹೆಸರನ್ನ ಮಾಡ್ಬೋದು, ಮುಂದುವರಿಸ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ.
1: ತುಂಬಾ ಒಳ್ಳೇದು ಮನಸ್ವಿ ಅವರೇ, ಇದುವರೆಗೂ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಯುವ ಕೇಳುಗರಿಗೆ ತಮ್ಮ ಅನೇಕ ಅನುಭವಗಳನ್ನ, ಮನದಾಳದ ಮಾತುಗಳನ್ನ ಕೂಡ ಚೆನ್ನಾಗಿ ಹಂಚಿಕೊಂಡ್ರಿ. ತಮಗೆ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು ಹಾಗೂ ನಮಸ್ಕಾರ.
0: ನಮಸ್ಕಾರ ಸರ್.

0: ಅಂತರಂಗ ಕಾರ್ಯಕ್ರಮದಲ್ಲಿ ಭರತನಾಟ್ಯ ಕಲಾವಿದೆ ಡಾಕ್ಟರ್ ಮನಸ್ವಿ ಕೌಶಿಕ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ನಿರಂಜನ ಮೂರ್ತಿ ಆರ್ ಪಂಡರಹಳ್ಳಿ, ನಿರ್ವಹಣೆ ಶಿವಪ್ರಕಾಶ ಡಿಆರ್, ನಿಲಯದ ಕಾರ್ಯಕ್ರಮ ನಿರ್ವಾಹಕರು. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಪ್ರಸಾರವಾಯಿತು.
1: ಈಗ ಬಿಆರ್ ಛಾಯಾ ಅವರ ಸ್ವರದಲ್ಲಿ ಒಂದು ಭಾವಗೀತೆ.

ಕೇಳುಗರೆ ಗಮನಿಸಿ, ನಾಳೆ ಸಂಜೆ 6:50 ನಮ್ಮ ನಿಲಯದಿಂದ ಹಲೋ ಕಿಸಾನ್ ವಾಣಿ ಕೃಷಿ ರಂಗ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ವಿಷಯ, ಮುಂಗಾರು ಹಂಗಾಮಿಗೆ ಕೃಷಿ ಸಿದ್ಧತೆ. ಈ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿ ನೀಡುತ್ತಾರೆ ಚಿತ್ರದುರ್ಗ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಬಿ ಮಂಜುನಾಥ್, ಉಪ ಕೃಷಿ ನಿರ್ದೇಶಕರಾದ ಕೆಎಸ್ ಶಿವಕುಮಾರ್ ಹಾಗೂ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ. ಕೇಳುಗರು ಕರೆ ಮಾಡಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273 ಮತ್ತೊಂದು 9141970272. ದೂರವಾಣಿ ಸಂಖ್ಯೆ 08194295649. ಕಾರ್ಯಕ್ರಮ ಪ್ರಸಾರವಾಗುವುದು ನಾಳೆ ಸಂಜೆ 6:51 ನಿಮಿಷಕ್ಕೆ ನಿಮ್ಮ ಪ್ರೀತಿಯ ಚಿತ್ರದುರ್ಗ ಆಕಾಶವಾಣಿ ಎಫ್ಎಂ ಪ್ರಸಾರ ಕೇಂದ್ರದಿಂದ.

ಈ ಸಂಜೆ 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಳ್ಳಕೆರೆ ತಾಲೂಕು ದೇವರಮರಿಕುಂಟೆ ಗ್ರಾಮದ ಎಂಎಸ್ ಬಸಣ್ಣ ಹಾಗೂ ಸಂಗಡಿಗರಿಂದ ತತ್ವಪದವನ್ನ ಕೇಳುವಿರಿ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಆಕಾಶವಾಣಿ ಚಿತ್ರದುರ್ಗ, ಸಮಯ 6:15. ಇದೀಗ ಪ್ರಕಟಣೆಗಳು.
4: ದೊರಕ ದೊರಕ, ಆಫೀಸ್ಗೆ ಟೈಮ್ ಆಗಿದೆ ಕಣವ. ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರ ಆಯ್ತು ಕಣವ.
5: ಓಯ್ ಬಸಣ್ಣ, ನಿಲ್ಲು ಅಲ್ಲೇನೆ. ಕಸನ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
4: ಅದರಿಂದ ಏನಾಯ್ತು ದೊರಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು?
6: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗೋದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ. ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ. ಜಾನುವಾರುಗಳು ತಿಂದ್ರೆ ಸಾಯ್ತಾವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನ ತರುತ್ತೆ ಕಣಪ್ಪ.
5: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
4: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯದೆ ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
7: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ, ನಮ್ಮ ಹೊಣೆಗಾರಿಕೆ.
0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
8: ನಮಸ್ಕಾರ ನಿನಗೆ ಭಾಸ್ಕರ.
9: ಸೂರ್ಯೋದಯದ ಆಹ್ಲಾದ, ಹಕ್ಕಿಗಳ ಕಲರವದ ಇಂಚರ, ಮುಂಜಾವಿನ ತಂಗಾಳಿಯ ತಂಪಿನಲ್ಲಿ ಕೇಳಿ ನಮನ.
8: ನಮನ
9: ಭಕ್ತಿಗೀತೆಗಳ ಆರಾಧನೆ ಪ್ರತಿದಿನ ಬೆಳಿಗ್ಗೆ 6:15 ಚಿತ್ರದುರ್ಗ ಆಕಾಶವಾಣಿ 102.6 FM ಭಕ್ತಿ ಭಾವದ ಧಾರೆ. ನಮನ ನಮನ.
3: ಕೆಳಗರೆ ದಿನಾಂಕ 3/6/2026 ಅಂದರೆ ಬುಧವಾರ ಬೆಳಗ್ಗೆ 10:00-11:00 ಹಲೋ ಆಕಾಶವಾಣಿ ಜ್ಞಾನ ವಾಹಿನಿ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ವಿಷಯ ಚಿತ್ರದುರ್ಗ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿ ನಿಲಯಗಳ ಪ್ರವೇಶಾತಿ ಸೌಲಭ್ಯಗಳು.

0: ಹಾಗೂ ಇಲಾಖೆಯಲ್ಲಿನ ಸರ್ಕಾರದ ಶೈಕ್ಷಣಿಕ ಯೋಜನೆಗಳು. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಮಲ್ಲಿಕಾರ್ಜುನ್, ಡೆಪ್ಯೂಟಿ ಡೈರೆಕ್ಟರ್ ಸಮಾಜ ಕಲ್ಯಾಣ ಇಲಾಖೆ ಚಿತ್ರದುರ್ಗ. ಕೇಳುಗರು ಕರೆ ಮಾಡಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273, ಮತ್ತೊಂದು 9141970272. ದೂರವಾಣಿ ಸಂಖ್ಯೆ 295649, ಎಸ್ಟಿಡಿ ಕ್ರಮಾಂಕ 08194. ಹಾಗೆ ವಾಟ್ಸಪ್ ಮೂಲಕವೂ ಕೂಡ ನೀವು ಪ್ರಶ್ನೆಯನ್ನು ಕೇಳಲು ಸಂದೇಶವನ್ನು ಕಳಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9448640273. ಕಾರ್ಯಕ್ರಮ ಪ್ರಸಾರವಾಗುತ್ತೆ ಇದೇ ಬುಧವಾರ ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆವರೆಗೆ.
1: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ ಶನಿವಾರದಿಂದ ಬುಧವಾರದವರೆಗೆ ವಾರದ 5 ದಿನಗಳಲ್ಲಿ ಬೆಳಿಗ್ಗೆ 7:45ಕ್ಕೆ ಕೇಳಿ ಚಿತ್ರದುರ್ಗ ಆಕಾಶವಾಣಿಯಲ್ಲಿ. ಆಯುರ್ವೇದ, ಯುನಾನಿ, ಸಿದ್ಧೌಷಧ ಹಾಗೂ ಹೋಮಿಯೋಪತಿ ಚಿಕಿತ್ಸೆಗಳ ಮಾಹಿತಿ ನೀಡುವ ಕಾರ್ಯಕ್ರಮ ಆಯುರ್ಧಾರ. ಪ್ರಾಯೋಜಕರು ಚಿತ್ರದುರ್ಗ ಜಿಲ್ಲಾ ಆಯುಷ್ ಇಲಾಖೆ.
0: ಕೇಳುಗರೆ, ಇಂದು ಸಂಜೆ 6:51ಕ್ಕೆ ನಮ್ಮ ನಿಲಯದಿಂದ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಭಾಗ 91 ಪ್ರಸಾರವಾಗುತ್ತೆ. ವಿಷಯ ಜೂನ್ 5 ವಿಶ್ವ ಪರಿಸರ ದಿನ. ಭಾಗವಹಿಸುತ್ತಾರೆ ಎಂ ಶೋಭಾ ಆದ್ರಿಕಟ್ಟೆ, ಪಿಎಂ ಸುಮಾ ಅನಿವಾಳ, ಸಿ ಹೇಮಲತಾ ಹಾಗೂ ಹೆಚ್ ಮಲ್ಲಿಕಾರ್ಜುನ ಆರಾಧ್ಯ ಸೋಮೇನಹಳ್ಳಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಚಿತ್ರದುರ್ಗ. ಆಕಾಶವಾಣಿ ಚಿತ್ರದುರ್ಗ ಸಮಯ 6:05 ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವಿರಿ.

0: Prime Minister Narendra Modi today shared an article written by Mr. Goyal on the India-Oman Comprehensive Economic Partnership Agreement. The Prime Minister said the article emphasizes that the government's efforts to sign trade agreements with developed countries help improve the lives of every Indian. India and Australia today affirmed the importance of enhancing cooperation with regional partners to help maintain a free, open, peaceful, stable and prosperous Indo-Pacific. During the second India-Australia Defence Minister's Dialogue in New Delhi, Defence Minister Rajnath Singh and his Australian counterpart Richard Marles stressed the importance of freedom of navigation and overflight, unimpeded trade and lawful use of the seas in accordance with the international law. The Supreme Court today refused to entertain a plea seeking that the NEET UG 2026 retest be conducted in computer-based test mode instead of the existing pen and paper format. A bench of Justices P.S. Narasimha and Arvind Kumar said the National Testing Agency is already facing multiple challenges after the cancellation of the examination. The court posted the matter for hearing on the 27th of next month. The Trinamool Congress TMC has expelled two legislators, Sandeepan Saha and Ritbrata Banerjee, for anti-party activities, absenteeism from key meetings and public remarks critical of the party leadership. The move comes amid internal turmoil following TMC's defeat in the 2026 West Bengal Assembly elections. The last rites of veteran playback singer Suman Kalyanpur were performed with full state honours in Mumbai today. Kalyanpur passed away at her residence in Mumbai last night. She was 89. One of India's most celebrated singers, she was a prominent figure in Marathi Bhav Geet and Hindi film music. Maharashtra Governor Jishnu Dev Verma, Chief Minister Devendra Fadnavis and Deputy Chief Ministers Eknath Shinde and Ajit Pawar expressed grief and paid tribute to the legendary singer. And that is the end of this news bulletin.
1: ಆಕಾಶವಾಣಿ ಚಿತ್ರದುರ್ಗ ಸಮಯ 6:10:05 ಕೇಳುಗರೆ, ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳನ್ನು ಪರಿಚಯಿಸಿಕೊಳ್ಳೋಣ. ಇನ್ನು ಮುಂದೆ 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಳ್ಳಕೆರೆ ತಾಲೂಕು ದೇವರಮರಿಕುಂಟೆ ಗ್ರಾಮದ ಎಂಎಸ್ ಬಸಣ್ಣ ಹಾಗೂ ಸಂಗಡಿಗರಿಂದ ತತ್ವಪದವನ್ನು ಕೇಳುವಿರಿ. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ, 6:35 ಸೇವಾ ಮಾಹಿತಿ, 6:51 ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಭಾಗ 91 ಪ್ರಸಾರವಾಗುತ್ತೆ. ವಿಷಯ ಜೂನ್ 5 ವಿಶ್ವ ಪರಿಸರ ದಿನ. ಭಾಗವಹಿಸುತ್ತಾರೆ ಎಂ ಶೋಭಾ ಆದ್ರಿಕಟ್ಟೆ, ಪಿಎಂ ಸುಮಾ ಅನಿವಾಳ, ಸಿ ಹೇಮಲತಾ ಹಾಗೂ ಎಚ್ ಮಲ್ಲಿಕಾರ್ಜುನ ಆರಾಧ್ಯ ಸೌಮೇನಹಳ್ಳಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಚಿತ್ರದುರ್ಗ. ನಂತರ ಕಾರ್ಯಕ್ರಮದಲ್ಲಿ ರೈತರಿಗೆ ಸಲಹೆ ಹಾಗೂ ಜನಪದ ಗೀತೆಗಳನ್ನು ಕೇಳುವಿರಿ. 7:45 ಹಿಂದಿ ಚಿತ್ರಗೀತೆಗಳು, 8:00 ಜನರಂಜಿನಿ ಕೇಳುಗರ ಮೆಚ್ಚಿನ ಪತ್ರಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುತ್ತೆ. 8:45 ವಚನಗಳು, 9:15 ಭಾವಗೀತೆಗಳನ್ನು ಕೇಳುವಿರಿ. 9:30 ನಮ್ಮ ನಿಲಯದಿಂದ ನಾಟಕ ಜಿಪುಣ ಜೀವುರಾಯ ಪ್ರಸಾರವಾಗುತ್ತೆ. ರಚನೆ ಜಯಶ್ರೀ ಪಾಟೀಲ್ ಕುಲಕರ್ಣಿ, ನಿರ್ದೇಶನ ಡಾಕ್ಟರ್ ಶಶಿಧರ ನರೇಂದ್ರ. ನಂತರ 10:00 to 11:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳುವಿರಿ.
2: ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
1: ನಾಳಿನ ಮುಂಜಾನೆಯ ದುರ್ಗೋದಯ ಪ್ರಸಾರದಲ್ಲಿ 6:10 ಭಕ್ತಿಗೀತೆಗಳ ಕಾರ್ಯಕ್ರಮ ನಮನ ಪ್ರಸಾರವಾಗುತ್ತೆ. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನ, ದಿವಾಕರ ದೊಂಗ್ರೆ ಅವರಿಂದ ಕಾರ್ಯಕ್ರಮ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. 6:35 ದೇಶಭಕ್ತಿಗೀತೆ, 6:40 ರೈತರಿಗೆ ಸಲಹೆ, 6:50 ಆರೋಗ್ಯ ಬಿಂದು ಪ್ರಸಾರವಾಗುತ್ತೆ. ವಿಷಯ ಪ್ರಕೃತಿ ಚಿಕಿತ್ಸಾ ವಿಧಾನಗಳು. ಭಾಗವಹಿಸುತ್ತಾರೆ ಡಾಕ್ಟರ್ ಪಿ ಲತಾ. 7:00 ದಿನಚರಿ, 7:15 ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮ, 7:30 ಸೇವಾ ಮಾಹಿತಿ, 7:45 ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಆಯುರ್ಧಾರ ಕೇಳುವಿರಿ. ಭಾಗವಹಿಸುತ್ತಾರೆ ಡಾಕ್ಟರ್ ಡಿಆರ್ ನಾರದಮುನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು

0: ಶೀಲಾ ಖೇ ಚಿತ್ರದುರ್ಗ. 7:50 ಹಾಗೂ 8:30 ಕನ್ನಡ ಚಿತ್ರಗೀತೆಗಳು, 9:05 ನಲ್ನುಡಿ ಬದುಕಿಗೊಂದು ಹಿತನುಡಿ ಹೆಚ್ಎಲ್ ಚಂದ್ರಶೇಖರ್ ಅವರಿಂದ, 9:10 ಕಾಮನಬಿಲ್ಲು ಕಾರ್ಯಕ್ರಮ, 9:30 ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ, 10:00 ಕನ್ನಡ ಚಿತ್ರಗೀತೆಗಳು, 11:00 ಜನಪದ ಗೀತೆಗಳು ಪ್ರಸಾರವಾಗುತ್ತೆ, 11:30 ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಸಾಹಿತಿಗಳ ಪರಿಚಯವನ್ನು ತಿಳಿಯುವಿರಿ. ಇನ್ನು ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 12:05 ಲೇಖಕಿ, ಅನುವಾದಕಿ ಹಾಗೂ ನಿವೃತ್ತ ಇಂಗ್ಲಿಷ್ ಪ್ರಾಧ್ಯಾಪಕರಾದ ಡಾಕ್ಟರ್ ಸುಕನ್ಯಾ ಕನಾರಳ್ಳಿ ಅವರೊಂದಿಗೆ ಸಂದರ್ಶನ ನಡೆಸಿಕೊಡುತ್ತಾರೆ ದಿಗ್ವಿಜಯ್ ಭಿ. ಕಾರ್ಯಕ್ರಮ ಮೈಸೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. ಈ ಕಾರ್ಯಕ್ರಮ ವನಿತಾ ವಿಹಾರದಲ್ಲಿ ಮೂಡಿಬರುತ್ತೆ. ಇನ್ನು 12:35 ಆರೋಗ್ಯ ಸಂಚಿಕೆಯಲ್ಲಿ ಚಿಕ್ಕ ಮಕ್ಕಳಲ್ಲಿ ಹೃದಯದ ತೊಂದರೆಗಳು, ಎಸ್ಡಿಎಂ ನಾರಾಯಣ ಹೃದಯಾಲಯದಲ್ಲಿ ಮಕ್ಕಳ ಹೃದಯ ತಜ್ಞರಾದ ಡಾಕ್ಟರ್ ಎಂಎಸ್ ರವೀಂದ್ರ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗುತ್ತೆ. ಸಂದರ್ಶಕರು ಮಂಜುಳಾ ಪುರಾಣಿ. ಕಾರ್ಯಕ್ರಮ ಧಾರವಾಡ ಆಕಾಶವಾಣಿ ಕೇಂದ್ರದ ಕೊಡುಗೆ. 1:00 ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಪಿಎಂ ವಿಕಸಿತ್ ಭಾರತ್ ಜಿ ರಾಮ್ಜಿ ಮಿಷನ್ ಕುರಿತು ಮಾಹಿತಿ. ಕಾರ್ಯಕ್ರಮ ಮೈಸೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. 1:20 ನಮ್ಮ ನಿಲಯದಿಂದ ಉಲ್ಲಾಸ ಕಾರ್ಯಕ್ರಮ ಕೇಳುವಿರಿ. 2:40 ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇನ್ನು 3:00-5:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳು ಮೂಡಿಬರಲಿದೆ. ನಾಳಿನ ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸ್ಆಪ್ ಸಂದೇಶಗಳ ಕಾರ್ಯಕ್ರಮ ಪ್ರಸಾರವಾಗುತ್ತೆ. 5:30 ಒಗಟಿಗೊಂದು ಪದ ವಾಟ್ಸ್ಆಪ್ ಆಧಾರಿತ ಕಾರ್ಯಕ್ರಮ. 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹಿರಿಯೂರು ತಾಲೂಕು ಎಂಡಿ ಕೋಟೆ ಗ್ರಾಮದ ಮಂಜಮ್ಮ ಹಾಗೂ ಸಂಗಡಿಗರಿಂದ ಮೈಲಾರಲಿಂಗ ದೇವರ ಕುರಿತ ಪದವನ್ನು ಕೇಳುವಿರಿ. 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಅವಲೋಕನ. 6:35 ಸೇವಾ ಮಾಹಿತಿ. 6:51 ಹಲೋ ಕಿಸಾನ್ ವಾಣಿ ಕೃಷಿ ರಂಗ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ವಿಷಯ ಮುಂಗಾರು ಹಂಗಾಮಿಗೆ ಕೃಷಿ ಸಿದ್ಧತೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿ ನೀಡುತ್ತಾರೆ ಚಿತ್ರದುರ್ಗ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಬಿ ಮಂಜುನಾಥ್, ಉಪ ಕೃಷಿ ನಿರ್ದೇಶಕರಾದ ಕೆಎಸ್ ಶಿವಕುಮಾರ್ ಹಾಗೂ ಸಹಾಯಕ ನಿರ್ದೇಶಕರಾದ ಪ್ರವೀಣ್ ಚೌಧರಿ. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಯುಎಂ ಮರಳು ಸಿದ್ದೇಶ್. ನಂತರ ಕಾರ್ಯಕ್ರಮದಲ್ಲಿ ರೈತರಿಗೆ ಸಲಹೆ ಹಾಗೂ ಜನಪದ ಗೀತೆಯನ್ನು 7:45 ಕನ್ನಡದಲ್ಲಿ ಭಾಷಣವನ್ನು ಕೇಳುವಿರಿ. ತಳುಕಿನ ಟಿಎಸ್ ವೆಂಕಣ್ಣಯ್ಯ ಇವರ ಜೀವನದ ಬಗ್ಗೆ ಕುರಿತು ಮಾತನಾಡುತ್ತಾರೆ ಮೃತ್ಯುಂಜಯಪ್ಪ ಎಂ. 8:00 ಜನರಂಜನಿ ವಾಟ್ಸ್ಆಪ್ ಆಧಾರಿತ ಕೇಳುಗರ ಮೆಚ್ಚಿನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 8:45 ವಚನಗಳು. 9:15 ಭಾವಗೀತೆಗಳನ್ನು ಕೇಳುವಿರಿ. 9:30 ಸವಿನೆನಪು ಕಾರ್ಯಕ್ರಮದಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳು ಪ್ರಸಾರವಾಗುತ್ತೆ. 10:00-11:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳು. ಈ ಎಲ್ಲ ಕಾರ್ಯಕ್ರಮಗಳು ಈ ಸಂಜೆ ಹಾಗೂ ನಾಳಿನ ಪ್ರಸಾರದಲ್ಲಿ ಮೂಡಿಬರಲಿದೆ. ಆಕಾಶವಾಣಿ ಚಿತ್ರದುರ್ಗ.
1: ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ಸರ್ಕಾರದ ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ರ ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನ ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.
1: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
2: ಇದೀಗ ಜನಪದ ಸಂಗೀತ ಕಾರ್ಯಕ್ರಮ. ಇದರಲ್ಲಿ ಚಳ್ಳಕೆರೆ ತಾಲೂಕು ದೇವರಮರಿಕುಂಟೆ ಗ್ರಾಮದ ಎಂಎಸ್ ಬಸಣ್ಣ ಹಾಗೂ ಸಂಗಡಿಗರಿಂದ ತತ್ವಪದವನ್ನ ಕೇಳುವಿರಿ.

ಇದುವರೆಗೂ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಳ್ಳಕೆರೆ ತಾಲೂಕು ದೇವರಮರಿಕುಂಟೆ ಗ್ರಾಮದ ಎಂಎಸ್ ಬಸಣ್ಣ ಹಾಗೂ ಸಂಗಡಿಗರಿಂದ ತತ್ವಪದವನ್ನ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ. ಸಮಯ 6:30 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ ಕೇಳುವಿರಿ.

ಆಕಾಶವಾಣಿ ಉತ್ತರ ಕನ್ನಡ ಹಾಗೂ ಬಳ್ಳಾರಿ ಜಿಲ್ಲೆಗಳ ವಾರ್ತಾಪತ್ರಗಳು. ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮೊದಲಿಗೆ ಉತ್ತರ ಕನ್ನಡ ಜಿಲ್ಲೆ ವಾರ್ತಾಪತ್ರ. ಧರ್ತಿ ಆಬ ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನದಡಿ ಕೇಂದ್ರ ಬುಡಕಟ್ಟು ಸಚಿವಾಲಯ ಜನ್ ಭಾಗಿದಾರಿ ಸಬ್ಸೆ ದೂರ್ ಸಬ್ಸೆ ಪೆಹಲೆ ಧ್ಯೇಯದೊಂದಿಗೆ ಪರಿಶಿಷ್ಟ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ವಾಸಿಸುತ್ತಿರುವ ಜಿಲ್ಲೆಗಳಲ್ಲಿ ಸರ್ಕಾರದ ಎಲ್ಲ ಯೋಜನೆಗಳು ಹಾಗೂ ದಾಖಲೆಗಳ ಡಿಜಿಟಲೀಕರಣಕ್ಕೆ ಒತ್ತು ನೀಡಿ ಅಭಿಯಾನ ಆಯೋಜಿಸಿತ್ತು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬುಡಕಟ್ಟು ಸಮುದಾಯಗಳಿಗೆ ಸರ್ಕಾರದ ವಿವಿಧ ಯೋಜನೆಗಳ ಫಲ ತಲುಪಿಸಲು 17 ಇಲಾಖೆಗಳ ಸಹಯೋಗದಲ್ಲಿ ಗ್ರಾಮ ಉತ್ಕರ್ಷ ಅಭಿಯಾನ ಯಶಸ್ವಿಯಾಗಿ ಜರುಗಿತು. ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ಕಾರವಾರದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಮಾಹಿತಿ ಪತ್ರಕ ಬಿಡುಗಡೆಗೊಳಿಸಿ ಜನ್ ಭಾಗಿದಾರಿ ಅಭಿಯಾನಕ್ಕೆ ಚಾಲನೆ ನೀಡಿದರು. ಸರ್ಕಾರದ ಜನಪರ ಯೋಜನೆಗಳು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ತಲುಪಬೇಕು. ಆ ನಿಟ್ಟಿನಲ್ಲಿ ಸಾಮಾಜಿಕ ಪರಿಶೋಧನಾ ತಂಡದ ಕಾರ್ಯ ಅತ್ಯಂತ ಮಹತ್ವದ್ದು ಎಂದು ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯಿತಿ ರಾಜ್ ಇಲಾಖೆಯ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯದ ನಿರ್ದೇಶಕ ಸಿಕೆ ಮಲ್ಲಪ್ಪ ಹೇಳಿದ್ದಾರೆ. ಮುಂಡಗೋಡ ತಾಲೂಕು ಕಾತೂರು ಗ್ರಾಮ ಪಂಚಾಯಿತಿಯಲ್ಲಿ ಸಾಮಾಜಿಕ ಪರಿಶೋಧನಾ ಕಾರ್ಯದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಸರ್ಕಾರದ ಯೋಜನೆಗಳ ಅನುಷ್ಠಾನದಲ್ಲಿ ಪಾರದರ್ಶಕತೆ ಹಾಗೂ ಕಾಮಗಾರಿಗಳ ಗುಣಮಟ್ಟ ಖಾತ್ರಿಪಡಿಸುವುದು ಆದ್ಯತೆ ಎಂದರು. ಅಂಗನವಾಡಿ ಕೇಂದ್ರಗಳು ಮಕ್ಕಳ ಸಮಗ್ರ ಬೆಳವಣಿಗೆ, ಪೌಷ್ಟಿಕ ಆಹಾರ, ಪೂರ್ವ ಪ್ರಾಥಮಿಕ ಶಿಕ್ಷಣ ಹಾಗೂ ತಾಯಿ ಮಕ್ಕಳ ಆರೈಕೆಗೆ ಮಹತ್ವದ ಪಾತ್ರ ವಹಿಸುತ್ತವೆ ಎಂದು ಶಾಸಕ ಆರ್ವಿ ದೇಶಪಾಂಡೆ ಹೇಳಿದರು. ದಾಂಡೇಲಿಯ ಲಮಾಣಿ ಚಾಳ್ ಪ್ರದೇಶದಲ್ಲಿ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ಸ್ ಕಂಪನಿಯ ಸಾಮಾಜಿಕ ಹೊಣೆಗಾರಿಕೆ ನಿಧಿಯಡಿ ನಿರ್ಮಿಸಲಾದ ನೂತನ ಅಂಗನವಾಡಿ ಕಟ್ಟಡ ಉದ್ಘಾಟಿಸಿ ಅವರು ಮಾತನಾಡಿದರು. ಭಟ್ಕಳದಲ್ಲಿ ಕಪ್ಪೆ ಚಿಪ್ಪು ಸಂಗ್ರಹಿಸುವಾಗ ಜಲಸಮಾಧಿಯಾದ 11 ಜನರ ಕುಟುಂಬಗಳಿಗೆ ಹಂಗಾಮಿ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಭೇಟಿ ಮಾಡಿ ಸಾಂತ್ವನ ತಿಳಿಸಿದರು. ರಾಜ್ಯ ಸರ್ಕಾರ ತಲಾ 5 ಲಕ್ಷ ರೂಪಾಯಿಗಳಂತೆ ಒಟ್ಟು 55 ಲಕ್ಷ ರೂಪಾಯಿ, ಮೀನುಗಾರಿಕೆ ಇಲಾಖೆ ತಲಾ 10 ಲಕ್ಷ ರೂಪಾಯಿಗಳಂತೆ 11 ಕುಟುಂಬಸ್ಥರಿಗೆ ಒಟ್ಟು 1 ಕೋಟಿ 10 ಲಕ್ಷ

0: ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿತ್ತು. ಪರಿಹಾರದ ಚೆಕ್ಗಳನ್ನು ಸಚಿವರು ಹಸ್ತಾಂತರಿಸಿದರು. ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ಇದ್ದರು. ಮಳೆಗಾಲದ ಆರಂಭಕ್ಕೂ ಮುನ್ನ ಜಲಮೂಲಗಳ ಲಭ್ಯ ನೀರಿನ ಮಾದರಿಗಳನ್ನು ಪರೀಕ್ಷಿಸಿ ನೀರು ಕಲುಷಿತಗೊಳ್ಳದಂತೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲು ಜಿಲ್ಲಾ ಪಂಚಾಯಿತಿ ಸಿಇಒ ದಿಲೀಶ್ ಶಶಿ ಸಂಬಂಧಿತ ಇಲಾಖಾಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕಾರವಾರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಜಿಲ್ಲಾ ನೀರು ಮತ್ತು ನೈರ್ಮಲ್ಯ ಮಿಷನ್ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಈಗ ಬಳ್ಳಾರಿ ಜಿಲ್ಲೆ ವಾರ್ತಾಪತ್ರ. ಪ್ರಧಾನಮಂತ್ರಿ ಜನ್ಜಾತಿಯ ಆದಿವಾಸಿ ನ್ಯಾಯ ಮಹಾ ಅಭಿಯಾನ್ ಹಾಗೂ ಧರ್ತಿ ಆಬ ಜನ್ಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನದಡಿ ಕೇಂದ್ರ ಬುಡಕಟ್ಟು ಸಚಿವಾಲಯ ಜಿಲ್ಲೆಯ ಬುಡಕಟ್ಟು ಸಮುದಾಯಗಳಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿವಿಧ ಜನಕಲ್ಯಾಣ ಯೋಜನೆಗಳ ಸೌಲಭ್ಯಗಳನ್ನು ತಲುಪಿಸಲು ಕಳೆದ ಮೇ 18ರಿಂದ 25ರವರೆಗೆ ಜನ್ ಭಾಗಿದಾರಿ ಸಬ್ಸೆ ದೂರ್ ಸಬ್ಸೆ ಪೆಹ್ಲೆ ವಿಶೇಷ ಅಭಿಯಾನ ಆಯೋಜಿಸಿತ್ತು. ಜಿಲ್ಲೆಯ ಸಂಡೂರು ತಾಲೂಕಿನ ಮೆಟ್ರಿಕಿ ವಿಠಲಾಪುರ ಗಂಗಲಾಪುರಗಳನ್ನು ಬಾಲ್ಯ ವಿವಾಹದ ಸಮಸ್ಯೆ ಹೆಚ್ಚಿರುವ ಗ್ರಾಮ ಪಂಚಾಯಿತಿಗಳೆಂದು ಗುರುತಿಸಿ ಜಿಲ್ಲಾಡಳಿತದಿಂದ ವಿಶೇಷ ಅಭಿಯಾನಕ್ಕೆ ಯೋಜಿಸಲಾಗಿದೆ. ಕಳೆದ ಡಿಸೆಂಬರ್ನಿಂದ ಮಾರ್ಚ್ ವರೆಗೆ ಜಿಲ್ಲೆಯಲ್ಲಿ 92 ಬಾಲ್ಯ ವಿವಾಹ ಪ್ರಕರಣಗಳು ಬೆಳಕಿಗೆ ಬಂದಿವೆ. ಜಿಲ್ಲೆ ನೀರಾವರಿ ಕೃಷಿ ಜೊತೆಗೆ ಮಳೆಯಾಶ್ರಿತ ಬೇಸಾಯ ಕ್ಷೇತ್ರವನ್ನು ಹೊಂದಿದ್ದು ಕಳೆದ 2 ವಾರಗಳಲ್ಲಿ ಸುರಿದ ಉತ್ತಮ ಮಳೆ ಹಿನ್ನೆಲೆ ಮುಂಗಾರು ಹಂಗಾಮಿಗೆ ರೈತರು ತೊಗರಿ ಸೂರ್ಯಕಾಂತಿ ಶೇಂಗಾ ಹತ್ತಿ ಬಿತ್ತನೆ ಕಾರ್ಯದಲ್ಲಿ ತೊಡಗಿದ್ದಾರೆ. ಇದುವರೆಗೆ ಉತ್ತರ ಕನ್ನಡ ಹಾಗೂ ಬಳ್ಳಾರಿ ಜಿಲ್ಲೆಗಳ ವಾರ್ತಾಪತ್ರಗಳನ್ನು ಕೇಳಿದಿರಿ. ಬರೆದವರು ಕ್ರಮವಾಗಿ ದೀಪಕ್ ಗೋಕರ್ಣ ಹಾಗೂ ಎನ್ ವೀರಭದ್ರಗೌಡ. ಸುದ್ದಿ ಸಂಯೋಜನೆ ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
1: ಆಕಾಶವಾಣಿ ಚಿತ್ರದುರ್ಗ, ಸಮಯ 6:35:02 ಸೇವಾ ಮಾಹಿತಿ.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
5: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
4: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
5: ಓ, ಹಾಗಾದ್ರೆ ಆ ಫೀಸು ಆ ಬುಕ್ಸ್.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಕೇಳುಗರೇ ಗಮನಿಸಿ, ನಾಳೆ ಸಂಜೆ 6:51 ನಮ್ಮ ನಿಲಯದಿಂದ ಹಲೋ ಕಿಸಾನ್ ವಾಣಿ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ವಿಷಯ, ಮುಂಗಾರು ಹಂಗಾಮಿಗೆ ಕೃಷಿ ಸಿದ್ಧತೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿ ನೀಡುತ್ತಾರೆ ಚಿತ್ರದುರ್ಗ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಬಿ ಮಂಜುನಾಥ್, ಉಪಕೃಷಿ ನಿರ್ದೇಶಕರಾದ ಕೆಎಸ್ ಶಿವಕುಮಾರ್ ಹಾಗೂ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ. ಕೇಳುಗರು ಕರೆ ಮಾಡಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9484-0203-9141-970-2772. ಕಾರ್ಯಕ್ರಮ ಪ್ರಸಾರವಾಗುವುದು ನಾಳೆ ಸಂಜೆ 6:51. ಆಕಾಶವಾಣಿ ಚಿತ್ರದುರ್ಗ ಸೇವಾ ಮಾಹಿತಿ ಕೇಳಿದಿರಿ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ ಕೇಳುವಿರಿ.

0: ರೀ ಮನೆ ಖರ್ಚಿಗೆ ಹಣ ಕೊಡಿ.
1: ಇದು ರೇಷನ್ಗೆ 15,000, ತರಕಾರಿಗೆ 2,000,
0: ಮತ್ತೆ ವಿದ್ಯುತ್ ಬಿಲ್ಲಿಗೆ
1: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
0: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣ.
1: ಖಂಡಿತ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.

0: ಬೇಗ ಟಿಫಿನ್ ಪ್ಯಾಕ್ ಮಾಡಿ ರಾಜು. ಮೊಬೈಲ್ ಬಿಡು.
1: ಅರೆ ಅಕ್ಕ, ಬ್ಯಾಂಕ್ ನ ನಂಬರ್ ಬೇಕಿತ್ತು, ರೀಫಂಡೇ ಬಂದಿಲ್ಲ. ಸಿಕ್ತು, ಈಗ್ಲೇ ಕಾಲ್ ಮಾಡ್ತೀನಿ.
0: ನಂಬರ್ ಚೆಕ್ ಮಾಡ್ದೇನೆ. ವಂಚಕರು ಹೆಚ್ಚಾಗಿ ನಕಲಿ ಬ್ಯಾಂಕ್ ವೆಬ್ಸೈಟ್ ಮತ್ತು ನಕಲಿ ನಂಬರ್ ನಿಂದ ಹಣವನ್ನು ವಂಚಿಸ್ತಾರೆ.
1: ಹಾಗಾದ್ರೆ ಸರಿಯಾದ ನಂಬರ್?
0: ಬ್ಯಾಂಕ್ ನ ಅಫಿಷಿಯಲ್ ವೆಬ್ಸೈಟ್ ಅಥವಾ ಕಾರ್ಡ್ ನಲ್ಲಿ.
1: ನೀವು ಉಳಿಸಿ ಬಿಟ್ರಿ ಅಕ್ಕ,
0: ಕೆಲ್ಸದಿಂದಲ್ಲ.
1: ಮಾಡ್ತೀನಿ. ಆರ್ಬಿಐ ಹೇಳುತ್ತೆ,
2: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ, ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
4: ಈಗ ಕಾಣೆಯಾದವರ ಬಗ್ಗೆ ಪ್ರಕಟಣೆ. ಮೊಹಮ್ಮದ್ ವಾಹಿದ್ ಎಂಬ 12 ವರ್ಷದ ಬಾಲಕ ದಿನಾಂಕ 4/1/2026 2:30 ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿರುತ್ತಾನೆ. ಸುಮಾರು 3.8 ಎತ್ತರ, ಸಾಧಾರಣ ಮೈಕಟ್ಟು, ದುಂಡು ಮುಖ, ಗೋಧಿ ಮೈಬಣ್ಣ, ಕಪ್ಪು ತಲೆಕೂದಲನ್ನು ಈ ಬಾಲಕ ಹೊಂದಿರುತ್ತಾನೆ. ಹಿಂದಿ ಮತ್ತು ಒಡಿಸ್ಸಾ ಭಾಷೆ ತಿಳಿದಿರುತ್ತದೆ. ಕಾಣೆಯಾದ ಸಮಯದಲ್ಲಿ ನೀಲಿ ಬಣ್ಣದ ತುಂಬು ತೋಳಿನ ಟೀಶರ್ಟ್, ಗ್ರೇ ಬಣ್ಣದ ಬಿಳಿ ಮಿಶ್ರಿತ ಜೀನ್ಸ್ ಪ್ಯಾಂಟ್ ಧರಿಸಿರುತ್ತಾನೆ. ಈ ಚಹರೆಯುಳ್ಳ ಬಾಲಕನ ಸುಳಿವು ಸಿಕ್ಕಲ್ಲಿ ಹತ್ತಿರದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಬೇಕಾಗಿ ಪ್ರಕಟಣೆ ಕೋರಿದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿಬಿ. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಸಚಿವ ಸಂಪುಟ ರಚನೆ ಕುರಿತಂತೆ ವರಿಷ್ಠರೊಂದಿಗೆ ಕಾಂಗ್ರೆಸ್ ನಾಯಕರ ಚರ್ಚೆ. ರಾಜ್ಯಸಭೆ ಮೇಲ್ಮನೆ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಸಮಾಲೋಚನೆ. ತುಮಕೂರಿನ ಗುಬ್ಬಿಯಲ್ಲಿ ರಸ್ತೆ ಕೆಳಸೇತುವೆ ಕಾಮಗಾರಿಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಶಂಕುಸ್ಥಾಪನೆ. ಬೆಂಗಳೂರು ಜಲಮಂಡಳಿಯಲ್ಲಿ ನೀರಿನ ಕಳ್ಳತನ ಸೋರಿಕೆ ತಡೆಗೆ ನವೀನ ತಂತ್ರಜ್ಞಾನದ ಮೂಲಕ ಅಧ್ಯಯನ. ಆಳಂದ ಗಲಭೆ ಪ್ರಕರಣ ಸರ್ಕಾರದ ನಿರ್ಧಾರದ ವಿರುದ್ಧ ಕಲಬುರಗಿಯಲ್ಲಿ ಬಿಜೆಪಿ ಪ್ರತಿಭಟನೆ. ವಾರ್ತೆಗಳ ವಿವರ. ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ನಿಯೋಜಿತ ಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನೂತನ ಸಚಿವ ಸಂಪುಟ ರಚನೆ ಕುರಿತಂತೆ ನವದೆಹಲಿಯಲ್ಲಿ ಪಕ್ಷದ ವರಿಷ್ಠರೊಂದಿಗೆ ಇಂದು ಚರ್ಚೆ ನಡೆಸಿದ್ದಾರೆ. ಈ ನಡುವೆ ಕಾಂಗ್ರೆಸ್ ಹಿರಿಯ ಮುಖಂಡ ಬಿಕೆ ಹರಿಪ್ರಸಾದ್ ಡಿಕೆ ಶಿವಕುಮಾರ್ ಅವರನ್ನು ಪ್ರತ್ಯೇಕ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಇದೇ ಮೂರರಂದು ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಹಾಗೂ ಸಚಿವ ಸಂಪುಟದ ಸದಸ್ಯರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಈ ವೇಳೆ ರಾಜ್ಯಸಭೆಯ 4 ಹಾಗೂ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ನಡೆಯುವ ದ್ವೈವಾರ್ಷಿಕ ಚುನಾವಣೆಗೆ ಅಭ್ಯರ್ಥಿಗಳ ಪಟ್ಟಿಯನ್ನು ವರಿಷ್ಠರು ಅಂತಿಮಗೊಳಿಸಿದ್ದಾರೆ. ತುಮಕೂರಿನ ಗುಬ್ಬಿಯಲ್ಲಿ ರಸ್ತೆ ಕೆಳ ಸೇತುವೆ ಕಾಮಗಾರಿಗೆ ಕೇಂದ್ರ ಮತ್ತು ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ. ಈ ವೇಳೆ ಮಾತನಾಡಿದ ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಪ್ರಸ್ತುತ ಪ್ರಗತಿಯಲ್ಲಿರುವಂತಹ ಎಲ್ಲ ರಸ್ತೆ ಮೇಲ್ಸೇತುವೆ ಮತ್ತು ಕೆಳ ಸೇತುವೆಗಳ ಕಾಮಗಾರಿಗಳನ್ನು 1 ವರ್ಷದ ಒಳಗೆ ಪೂರ್ಣಗೊಳಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ರಾಯದುರ್ಗ ತುಮಕೂರು ರೈಲು ಯೋಜನೆಯ ಕಾಮಗಾರಿ ವೇಗವಾಗಿ ನಡೆಯುತ್ತಿದ್ದು ಮುಂದಿನ 2 ತಿಂಗಳ ಒಳಗೆ ಪಾವಗಡದವರೆಗೆ ರೈಲು ಪರಿಚಾಲನೆ ಸಾಧ್ಯವಾಗಲಿದೆ ಎಂದು ತಿಳಿಸಿದ್ದಾರೆ. ವಿಶೇಷವಾಗಿ ಭೂಸ್ವಾಧೀನಕ್ಕೆ ಅನುಕೂಲವಾಗುವಂತೆ ಜಿಲ್ಲಾಡಳಿತ ನೀಡಿದ ಸಹಕಾರಕ್ಕೆ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಯಶವಂತಪುರ ಮತ್ತು ಬೆಂಗಳೂರು ಕಂಟೋನ್ಮೆಂಟ್ ನಿಲ್ದಾಣಗಳಲ್ಲಿನ ನಿಲ್ದಾಣಗಳ ಪುನರಾಭಿವೃದ್ಧಿ ಕಾರ್ಯಗಳು ಪ್ರಗತಿಯಲ್ಲಿವೆ. ಅಮೃತ ಭಾರತ ನಿಲ್ದಾಣ ಯೋಜನೆಯಡಿ ರಾಜ್ಯಾದ್ಯಂತ 64 ರೈಲು ನಿಲ್ದಾಣಗಳನ್ನು ಪುನರಾಭಿವೃದ್ಧಿ ಮಾಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರು ನಗರದ ಭವಿಷ್ಯದ ನೀರಿನ ಸವಾಲುಗಳನ್ನು ಎದುರಿಸಲು ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ನವೀನ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುತ್ತಿದೆ. ನವೋದ್ಯಮಗಳಿಗೆ ಮತ್ತು ವಿನೂತನ ಯೋಜನೆಗಳನ್ನು ಪ್ರಾಯೋಗಿಕವಾಗಿ ಪರೀಕ್ಷಿಸಲು ಮುಕ್ತ ಅವಕಾಶವನ್ನು ಕಲ್ಪಿಸಲಾಗಿದೆ. ನೀರಿನ ಕಳ್ಳತನ, ನಗರದಲ್ಲಿ ಲೆಕ್ಕಕ್ಕೆ ಸಿಗದ ನೀರು ಮತ್ತು ಆದಾಯ ತರದ ನೀರಿನ ಪ್ರಮಾಣವನ್ನು ತಗ್ಗಿಸುವ ನಿಟ್ಟಿನಲ್ಲಿ

0: ಮಂಡಳಿಯು ಸ್ಮಾರ್ಟ್ ಟೆರ್ರಾ ಮತ್ತು ಸೋಲಿನಾಸ್ ಎಂಬ ನವೋದ್ಯಮಗಳ ಜಂಟಿ ಅಧ್ಯಯನಕ್ಕೆ ಒಪ್ಪಿಗೆ ನೀಡಲು ಮುಂದಾಗಿದೆ. ಈ ಅಧ್ಯಯನವು ಟೈಟಾನ್ ಡಿಸೈನ್ ಇಂಪ್ಯಾಕ್ಟ್ ಅವಾರ್ಡ್ಸ್ 2.0 ಯೋಜನೆಯಡಿ ಆಯ್ಕೆಯಾಗಿದ್ದು ಟೈಟಾನ್ ಕಂಪನಿ ಲಿಮಿಟೆಡ್ನ ಅನುದಾನದಿಂದ ನಡೆಯಲಿದೆ. ಒಂದು ವರ್ಷದ ಅವಧಿಯ ಈ ಅಧ್ಯಯನ ಜಲಮಂಡಳಿಗೆ ಯಾವುದೇ ಆರ್ಥಿಕ ಹೊರೆ ಇಲ್ಲದೆ ಶೂನ್ಯ ವೆಚ್ಚದಲ್ಲಿ ಅನುಷ್ಠಾನಗೊಳಿಸಲಾಗಿದೆ. ಬೆಂಗಳೂರು ಜಲಮಂಡಳಿಗೆ ಆಗುತ್ತಿರುವಂತಹ ಆರ್ಥಿಕ ಹಾನಿ ಮತ್ತು ಪೈಪ್ಲೈನ್ನಲ್ಲಿರುವಂತಹ ಲೋಪದೋಷಗಳಿಂದ ನೀರು ಕಲುಷಿತವಾಗುವುದನ್ನು ತಪ್ಪಿಸುವುದು ಪ್ರಮುಖ ಉದ್ದೇಶವಾಗಿದೆ ಎಂದು ಬೆಂಗಳೂರು ಜಲಮಂಡಳಿ ಅಧ್ಯಕ್ಷ ಡಾಕ್ಟರ್ ರಾಮ್ ಪ್ರಸಾದ್ ಮನೋಹರ್ ವಿ ತಿಳಿಸಿದ್ದಾರೆ. ಕಲಬುರಗಿಯ ಆಳಂದಾದ ಲಾಡ್ಲೆ ಮಶಾಕ್ ದರ್ಗಾ ಗಲಭೆ ಪ್ರಕರಣ ಹಿಂಪಡೆದ ಸರ್ಕಾರದ ಕ್ರಮದ ವಿರುದ್ಧ ಕಲಬುರಗಿಯಲ್ಲಿ ಇಂದು ಬಿಜೆಪಿ ಪ್ರತಿಭಟನೆ ನಡೆಸಿತು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಾತನಾಡಿ, ದುಷ್ಕರ್ಮಿಗಳ ವಿರುದ್ಧ ಪ್ರಕರಣ ಮರು ದಾಖಲಿಸಿಕೊಂಡು ಕಾನೂನು ರೀತಿಯಲ್ಲಿ ಕಠಿಣ ಕ್ರಮ ತೆಗೆದುಕೊಳ್ಳಲೇಬೇಕು ಎಂದು ಆಗ್ರಹಪಡಿಸಿದ್ದಾರೆ. ರಾಜ್ಯ ಸರ್ಕಾರ ಅಲ್ಪಸಂಖ್ಯಾತರ ಓಲೈಕೆಯಲ್ಲಿ ತೊಡಗಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪ ಮಾಡಿದ್ದಾರೆ. ಬೀದರ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಬಳಿಕ ಹಿಂದೂಗಳಿಗೆ ಅವಮಾನ ಆಗುತ್ತಿದೆ ಎಂದು ದೂರಿದ್ದಾರೆ. ಕಳೆದ 3 ವರ್ಷಗಳಲ್ಲಿ ರಾಜ್ಯ ಸರ್ಕಾರ ಮಹತ್ವದ ಅಭಿವೃದ್ಧಿ ಯೋಜನೆ ಕೈಗೊಳ್ಳುವಲ್ಲಿ ವಿಫಲವಾಗಿದ್ದು ಗ್ಯಾರಂಟಿ ಯೋಜನೆ ಸರ್ಕಾರದ ಕೈಗಳನ್ನು ಆರ್ಥಿಕವಾಗಿ ಕಟ್ಟಿಹಾಕಿದೆ ಎಂದು ಅವರು ಆರೋಪ ಮಾಡಿದ್ದಾರೆ. ವಿದ್ಯಾರ್ಥಿಗಳ ಭವಿಷ್ಯವನ್ನು ಕಾಪಾಡಲು ಮತ್ತು ರಾಜ್ಯದ ಶಿಕ್ಷಣ ವ್ಯವಸ್ಥೆಯನ್ನು ಪುನರುಜ್ಜೀವನಗೊಳಿಸಲು ಶೈಕ್ಷಣಿಕ ಸೌಲಭ್ಯಗಳನ್ನು ಬಲಪಡಿಸುವುದನ್ನು ತುರ್ತು ಆದ್ಯತೆಯಾಗಿ ಪರಿಗಣಿಸಬೇಕು ಎಂದು ಸರ್ಕಾರಕ್ಕೆ ಸಲಹೆ ನೀಡಿದ್ದಾರೆ. ಡಾ ಎಪಿಜೆ ಅಬ್ದುಲ್ ಕಲಾಂ ಅವರ ಅಗ್ನಿಯ ರೆಕ್ಕೆಗಳು ಕನ್ನಡ ಕೃತಿಯನ್ನು ಲೋಕಭವನದಲ್ಲಿ ಇಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಬಿಡುಗಡೆ ಮಾಡಿದರು. ಸಾಹಿತಿ ಕೆ ಜಯಪ್ರಕಾಶ್ ರಾವ್ ಕನ್ನಡಕ್ಕೆ ಅನುವಾದಿಸಿರುವ ಈ ಕೃತಿಯಲ್ಲಿ ಡಾ ಕಲಾಂ ಅವರ ಜೀವನ ಸಾಧನೆಗಳು, ಚಿಂತನೆಗಳು ಮತ್ತು ರಾಷ್ಟ್ರ ನಿರ್ಮಾಣದ ಕುರಿತಾದ ಅವರ ದೃಷ್ಟಿಕೋನವನ್ನು ಕನ್ನಡದ ಓದುಗರಿಗೆ ತಲುಪಿಸುವ ಪ್ರಯತ್ನವನ್ನು ಮಾಡಲಾಗಿದೆ. ಈ ವೇಳೆ ಮಾತನಾಡಿದ ರಾಜ್ಯಪಾಲರು, ಜನರ ರಾಷ್ಟ್ರಪತಿ ಎಂದು ಖ್ಯಾತರಾಗಿದ್ದಂತಹ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರು ತಮ್ಮ ಸರಳತೆ, ವೈಜ್ಞಾನಿಕ ಸಾಧನೆಗಳು ಮತ್ತು ರಾಷ್ಟ್ರ ಸೇವೆಯ ಮೂಲಕ ಇಂದಿಗೂ ಯುವ ಜನತೆಗೆ ಸ್ಫೂರ್ತಿಯಾಗಿದ್ದಾರೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಹೆಣ್ಣು ಭ್ರೂಣ ಹತ್ಯೆ ತಡೆ ಹಾಗೂ ಪ್ರಸವ ಪೂರ್ವ ಲಿಂಗ ಪತ್ತೆ ಹಚ್ಚುವಿಕೆ ತಡೆ ಕಾಯ್ದೆ ಅನುಷ್ಠಾನದಲ್ಲಿ ನಿರ್ಲಕ್ಷ್ಯ ವಹಿಸುವ ಆಸ್ಪತ್ರೆಗಳು ಹಾಗೂ ಸ್ಕ್ಯಾನಿಂಗ್ ಕೇಂದ್ರಗಳ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಲಾಗುವುದು ಎಂದು ದಾವಣಗೆರೆ ಉಪ ವಿಭಾಗಾಧಿಕಾರಿ ಸಂತೋಷ್ ಕುಮಾರ್ ಎಚ್ಚರಿಕೆ ನೀಡಿದ್ದಾರೆ. ಜಿಲ್ಲೆಯ ಕೆಲವು ಖಾಸಗಿ ಆಸ್ಪತ್ರೆಗಳ ದಾಖಲೆಗಳನ್ನು ಪರಿಶೀಲಿಸಿದಾಗ ಹಲವು ಲೋಪದೋಷಗಳು ಪತ್ತೆಯಾಗಿವೆ. ಇನ್ಮುಂದೆ ಗರ್ಭಿಣಿಯರ ಸಂಪೂರ್ಣ ವಿವರಗಳನ್ನು ಆನ್ಲೈನ್ನಲ್ಲಿ ಕಡ್ಡಾಯವಾಗಿ ಅಪ್ಡೇಟ್ ಮಾಡದಿದ್ದರೆ ಅಂತಹ ಕೇಂದ್ರಗಳ ಪರವಾನಗಿ ರದ್ದುಗೊಳಿಸಲಾಗುವುದು ಎಂದು ತಿಳಿಸಿದ್ದಾರೆ. ಗರ್ಭಾವಸ್ಥೆಯ ಮೊದಲ ತ್ರೈಮಾಸಿಕದಲ್ಲಿ ಸರ್ಕಾರಿ ಅಥವಾ ಖಾಸಗಿ ಕೇಂದ್ರಗಳಲ್ಲಿ ಸ್ಕ್ಯಾನಿಂಗ್ ಮಾಡಲು ಬರುವ ಗರ್ಭಿಣಿಯರಿಗೆ ತಾಯಿ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಅನ್ನು ಕಡ್ಡಾಯಗೊಳಿಸಲಾಗಿದೆ ಎಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಪೂರೈಸಿದೆ. ಈ ಹಿನ್ನೆಲೆಯಲ್ಲಿ ಆಕಾಶವಾಣಿಯೊಂದಿಗೆ ಮಾಹಿತಿ ಹಂಚಿಕೊಂಡಿರುವ ಬೆಂಗಳೂರಿನ ಐಸಿಆರ್ ಐಎಹೆಚ್ಆರ್ನ ನಿವೃತ್ತ ಪ್ರಧಾನ ಕೃಷಿ ವಿಜ್ಞಾನಿ ಡಾ ಬಿ ನಾರಾಯಣಸ್ವಾಮಿ, ಕೃಷಿ ಕ್ಷೇತ್ರದಲ್ಲಿನ ಕೃಷಿ ಸಿಂಚಾಯಿ ಡ್ರೋನ್ ದೀದಿ ಯೋಜನೆಯಿಂದಾಗಿ ಕೃಷಿಯಲ್ಲಿ ತಂತ್ರಜ್ಞಾನ ಪಾರಮ್ಯ ಮೆರೆದಿದೆ ಎಂದು ತಿಳಿಸಿದ್ದಾರೆ. ಕಳೆದ 12 ವರ್ಷಗಳಲ್ಲಿ ವಿಜ್ಞಾನ, ತಂತ್ರಜ್ಞಾನ ಮತ್ತು ನಾವೀನ್ಯತೆಯ ಕ್ಷೇತ್ರಗಳಲ್ಲಿ ಭಾರತ ಇಡೀ ವಿಶ್ವದಲ್ಲಿ ಮೇಲುಗೈ ಸಾಧಿಸಿದೆ ಎಂದು ಹೇಳಿದ್ದಾರೆ.
3: ಕೃಷಿ ಸಿಂಚಾಯಿ ಯೋಜನೆ ಆಗಿರಬಹುದು, ಡ್ರೋನ್ ದೀದಿ ಆಗಿರಬಹುದು, ಕೃಷಿಯಲ್ಲಿ ಈ ತಂತ್ರಜ್ಞಾನಗಳನ್ನು ಬಳಕೆ ಆಗಿರಬಹುದು, ಡಿಜಿಟಲ್ ಇಂಡಿಯಾದಲ್ಲಿ ನಾವು ಅದನ್ನು ಬಳಸಿಕೊಂಡು ಕೃಷಿ ಹಾಗೂ ಇತರ ಕ್ಷೇತ್ರದ ಬೆಳವಣಿಗೆ ಆಗಿರಬಹುದು, ಈ ಎಲ್ಲ ಕ್ಷೇತ್ರದ ಬೆಳವಣಿಗೆಗೆ ವಿಜ್ಞಾನ, ಅದರಲ್ಲೂ ಮೂಲ ವಿಜ್ಞಾನದ ಸಂಶೋಧನೆ ಹೆಚ್ಚು ಹೆಚ್ಚು ಮಹತ್ವವನ್ನು ಪಡೆದು ಸರ್ಕಾರದ ಯೋಜನೆಗಳಿಂದಾಗಿ ಅದು ಹೆಚ್ಚು ಜನರಿಗೆ ತಲುಪುವಂತಾಗಿದೆ. ಅದರಿಂದಾಗಿ ಕಟ್ಟಕಡೆಯ ಸಾಮಾನ್ಯನಿಗೂ ಕೂಡ ಈ ತಂತ್ರಜ್ಞಾನದ ಪ್ರಯೋಜನ ಸಿಕ್ಕಾಗ ದೇಶ ಅಭಿವೃದ್ಧಿ ಹೊಂದಬಲ್ಲದು ಎಂಬುದಕ್ಕೆ ನಮ್ಮ ಭಾರತ ಸಾಕ್ಷಿ.
0: ಕೋಲಾರದ ಹಿರಿಯ ವಕೀಲ ಸತೀಶ್, 2015ರಲ್ಲಿ ಕೇಂದ್ರ ಸರ್ಕಾರ ಸರ್ಕಾರದ ಇಲಾಖೆಗಳಲ್ಲಿನ ದಾಖಲೆಗಳನ್ನು ಡಿಜಿಟಲೀಕರಣ ಮಾಡಲು ಪ್ರಾರಂಭ ಮಾಡಿದ್ದು, ಈ ಡಿಜಿಟಲೀಕರಣದಿಂದಾಗಿ ಕಾನೂನು ಸುವ್ಯವಸ್ಥೆ, ನ್ಯಾಯಾಂಗದಲ್ಲಿ ತೀರ್ಪುಗಳ ತ್ವರಿತ ಇತ್ಯರ್ಥಕ್ಕೆ ಸಹಕಾರಿಯಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.

0: ದೇಶದಲ್ಲಿ 2015 ಕೇಂದ್ರ ಸರ್ಕಾರ ಡಿಜಿಟಲ್ ಯೋಜನೆಗಳನ್ನ ಅಂದ್ರೆ ಪ್ರತಿಯೊಂದು ಸರ್ಕಾರಿ ಇಲಾಖೆಗಳಲ್ಲಿರ್ತಕ್ಕಂತ ದಾಖಲೆಗಳನ್ನ ಡಿಜಿಟಲ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಅದರಲ್ಲಿ ಇವತ್ತು ನಮಗೆ ಹೆಂಗೆ ಎಷ್ಟು ಪ್ರಯೋಜನ ಆಗಿದೆ ಅಂದ್ರೆ, ಈ ದೇಶದಲ್ಲಿ ಸಾಕಷ್ಟು ಜನಸಂಖ್ಯೆ ಇರೋದ್ರಿಂದ ಮನುಷ್ಯನ ಪವರ್ ಇಂದ ಅದನ್ನ ಅಷ್ಟು ನಾವು ಕೆಲಸ ಕಾರ್ಯಗಳು ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಇವತ್ತು ಎಲ್ಲ ಕೂಡ ಡಿಜಿಟಲ್ ಮಾಡಿರೋದ್ರಿಂದ ತುಂಬಾ ಫಾಸ್ಟ್ ಆಗಿ ಕೆಲಸ ಆಗ್ತದೆ, ಸಮಯ ಉಳಿತಾ ಇದೆ.
1: ನಿನ್ನೆ ನಡೆದಂತಹ ಐಪಿಎಲ್ 2026 ಫೈನಲ್ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ವಿರುದ್ಧ ಗೆಲುವು ದಾಖಲಿಸಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸತತ ಎರಡನೇ ಬಾರಿಗೆ ಟ್ರೋಫಿ ತನ್ನದಾಗಿಸಿಕೊಂಡಿದೆ. ಈ ಸಂದರ್ಭದಲ್ಲಿ ಕಾರ್ಯಾಚರಣೆ ನಡೆಸಿದ ಬೆಂಗಳೂರು ಸಂಚಾರಿ ಪೊಲೀಸರು ಮದ್ಯಪಾನ ಮಾಡಿ ವಾಹನ ಚಲಾಯಿಸುವವರ ವಿರುದ್ಧ ಹಾಗೂ ಅತಿ ವೇಗದಿಂದ ವಾಹನ ಚಲಾಯಿಸುವವರ ವಿರುದ್ಧ 165 ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಒಟ್ಟು 156,000 ರೂಪಾಯಿ ದಂಡ ವಿಧಿಸಲಾಗಿದೆ ಎಂದು ಪತ್ರಿಕಾ ಪ್ರಕಟಣೆಯಲ್ಲಿ ಪೊಲೀಸ್ ಇಲಾಖೆ ದೃಢಪಡಿಸಿದೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಮಳೆಗಾಲದ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಸುರಕ್ಷತೆ ಗಮನದಲ್ಲಿಟ್ಟುಕೊಂಡು ಅಪಾಯಕಾರಿ ಮರಗಳು ಅಪಾಯಕಾರಿಯಾಗಿ ವಾಲಿರುವ ರೆಂಬೆ ಕೊಂಬೆಗಳ ತೆರವು ಕಾರ್ಯಗಳ ಪ್ರಗತಿ ಪರಿಶೀಲನೆಗಾಗಿ ಬೆಂಗಳೂರು ಉತ್ತರ ನಗರ ಪಾಲಿಕೆ ಆಯುಕ್ತರಾದಂತಹ ಪೊಮಲಾ ಸುನೀಲ್ ಕುಮಾರ್ ಅಧ್ಯಕ್ಷತೆಯಲ್ಲಿ ಇಂದು ವಿಡಿಯೋ ಸಂವಾದ ನಡೆಸಲಾಯಿತು. ಸರ್ಕಾರ ಆಲಿಕಲ್ಲು ಮಳೆ ಮತ್ತು ಬಿರುಗಾಳಿಗೆ ನಷ್ಟವಾಗಿರುವ ಬೆಳೆಗಳ ಸಮೀಕ್ಷೆ ಮಾಡಿ ಪ್ರತಿ ಎಕರೆಗೆ 2 ಲಕ್ಷ ರೂಪಾಯಿ, ಕೋಳಿ ಫಾರ್ಮ್ ಪಾಲಿಹೌಸ್ ಮತ್ತು ನೆಟ್ ಹೌಸ್ಗೆ 25 ಲಕ್ಷ ರೂಪಾಯಿ ಪರಿಹಾರ ವಿತರಣೆ ಮಾಡಬೇಕೆಂದು ಕೋಲಾರದಲ್ಲಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಕೆ ನಾರಾಯಣಗೌಡ ಒತ್ತಾಯಿಸಿದ್ದಾರೆ. ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಘೋಷಣೆ ಮಾಡಿದಂತಹ ಕನಿಷ್ಠ ವೇತನ ಹೆಚ್ಚಳದ ತಿದ್ದುಪಡಿ ಆದೇಶವನ್ನು ವಿರೋಧಿಸಿ ಬೆಳಗಾವಿಯ ವಿವಿಧ ವ್ಯಾಪಾರ ಮತ್ತು ಕೈಗಾರಿಕಾ ಸಂಘಟನೆಗಳು ಇಂದು ಪ್ರತಿಭಟನೆ ನಡೆಸಿ ಆದೇಶ ರದ್ದುಗೊಳಿಸುವಂತೆ ಆಗ್ರಹಪಡಿಸಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಸಚಿವ ಸಂಪುಟ ರಚನೆ ಕುರಿತಂತೆ ವರಿಷ್ಠರೊಂದಿಗೆ ಕಾಂಗ್ರೆಸ್ ನಾಯಕರ ಚರ್ಚೆ, ರಾಜ್ಯಸಭೆ ಮೇಲ್ಮನೆ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಸಮಾಲೋಚನೆ. ತುಮಕೂರಿನ ಗೋಪಿಯಲ್ಲಿ ರಸ್ತೆ ಕೆಳ ಸೇತುವೆ ಕಾಮಗಾರಿಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಶಂಕುಸ್ಥಾಪನೆ. ಬೆಂಗಳೂರು ಜಲಮಂಡಳಿಯಲ್ಲಿ ನೀರಿನ ಕಳ್ಳತನ ಸೋರಿಕೆ ತಡೆಗೆ ನವೀನ ತಂತ್ರಜ್ಞಾನದ ಮೂಲಕ ಅಧ್ಯಯನ. ಆಳಂದ ಗಲಭೆ ಪ್ರಕರಣ, ಸರ್ಕಾರದ ನಿರ್ಧಾರದ ವಿರುದ್ಧ ಕಲಬುರಗಿಯಲ್ಲಿ ಬಿಜೆಪಿ ಪ್ರತಿಭಟನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

0: ಅರೇಂಜ್ಮೆಂಟ್ ಆಯ್ತು. ಯಾವ್ದ್ರದ್ದು? ಚಿನ್ನನ ಪೀಸ್ನದ್ದು
1: ತೋರ್ಸು.
0: 20,000 ಲೋನ್ ತಕ್ಷಣ? ಯಾರ್ ಕೊಡ್ತಿದ್ದಾರೆ ಗೊತ್ತಾ? ಬಡ್ಡಿ ಎಷ್ಟು? ಲೋನ್ ನಿಯಂತ್ರಿತ ಸಂಸ್ಥೆಗಳಿಂದಲೇ ತಗೊಳ್ಳಿ, ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ. ಅದು ನೋಡ್ಕೊಂಡು ಅರೇಂಜ್ಮೆಂಟ್ ಆಯ್ತು. ಸಂಬಳ ಅಡ್ವಾನ್ಸ್ ಆಗಿ ಕಳಿಸ್ಬಿಟ್ಟೆ.
2: ಆರ್ಬಿಐ ಹೇಳುತ್ತೆ,
3: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
5: ಅಕ್ಕ, ಕೆಲ್ಸ ಸಿಕ್ತು.
6: ಅರೆ ವಾ, ಅಭಿನಂದನೆಗಳು. ಇನ್ನೂ ಸಿಕ್ಕಾಪಟ್ಟೆ ಶಾಪಿಂಗ್.
5: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
6: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲ್ರಿಗಿಂತ ಮೊದಲು ಖರ್ಚು.
5: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ,
6: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
5: ಆದ್ರೆ ಅಕ್ಕ
6: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸ್ಬೇಕು, ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
5: ಪಾರ್ಟಿನಂದು, ಬಜೆಟ್ ನಿಂದು.
2: ಆರ್ಬಿಐ ಹೇಳುತ್ತೆ,
3: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
4: ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ, ರೈತರಿಗಾಗಿ ಕಾರ್ಯಕ್ರಮ.

ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಭಾಗ 91 ಪ್ರಸಾರವಾಗುತ್ತೆ. ವಿಷಯ ಜೂನ್ 5 ವಿಶ್ವ ಪರಿಸರ ದಿನ. ಭಾಗವಹಿಸುತ್ತಾರೆ ಎಂ ಶೋಭಾ ಆದ್ರಿಕಟ್ಟೆ, ಪಿಎಂ ಸುಮ ಆನಿವಾಳ, ಸಿ ಹೇಮಲತಾ ಹಾಗೂ ಎಚ್ ಮಲ್ಲಿಕಾರ್ಜುನ.

0: ಆರಾಧ್ಯ ಸೋಮೇನಹಳ್ಳಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಚಿತ್ರದುರ್ಗ. ನಂತರ ಕಾರ್ಯಕ್ರಮದಲ್ಲಿ ರೈತರಿಗೆ ಸಲಹೆ, ಹವಾಮಾನ ವರದಿ ಹಾಗೂ ಜನಪದ ಗೀತೆಗಳನ್ನು ಕೇಳುವಿರಿ.
1: ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ಜಾಗರೂಕರಾಗಿರಿ.
1: ಆಕಾಶವಾಣಿ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಚಿತ್ರದುರ್ಗ.
0: ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ, ಜೂನ್ 5 ವಿಶ್ವ ಪರಿಸರ ದಿನಾಚರಣೆ ಕುರಿತು ಮಾತುಕತೆ. ರಚನೆ ಎಚ್ ಮಲ್ಲಿಕಾರ್ಜುನ್, ಆರಾಧ್ಯ ಸೋಮೇನಹಳ್ಳಿ.
2: ನಮ್ಮ ಮಕ್ಕಳಿಗೆ ಹಸಿರು ಬಣ್ಣದ ಬಟ್ಟೆ ಧರಿಸ್ಕೊಂಡು ಬನ್ನಿ ಅಂತ ಶಾಲೆಯಲ್ಲಿ ಹೇಳಿದ್ರಂತೆ. ಹುಡುಗರು ಬಟ್ಟೆ ಕೊಡಿಸು ಅಂತ ಒಂದೇ ಆಟ ಹಿಡಿದು ಕುಂತಾವೆ.
3: ಇದೊಂದು ಸಾಲ್ದ ಬಂದಿತ್ತು ನೋಡು, ಅದ್ಯಾಕ ಕಾಣೆ ಇರ ಬಟ್ಟೆ ಸಾಲ್ದಂತ.
4: ಹಂಗಂದ್ರೆ ಹೆಂಗ್ ಶಿವಣ್ಣ, ಶಾಲೆಯಲ್ಲಿ ಏನಾದ್ರೂ ಹೇಳ್ತಾರೆ ಅಂದ್ರೆ ಅದಕ್ಕೊಂದು ಅರ್ಥ ಇರುತ್ತೆ, ಸುಮ್ ಸುಮ್ನೆ ಹೇಳ್ತಾರ.
5: ಈ ಶಿವಣ್ಣ ಹಿಂದೆ ಮುಂದೆ ನೋಡಲ್ಲ, ನಾನು ಒಂದ್ ಮಾತಾಡ್ಬೇಕು ಅಂತ ಏನಾರು ಒಂದು ಹೇಳದೇ ಕೆಲ್ಸ ಕಾಣಪ್ಪ ನಿನಗೆ.
2: ಏನ್ ಮಾಡೋದು, ಶಿವಣ್ಣನಿಗೆ ತಟ್ಟಂತ ಮಾತಾಡಿ ಅಭ್ಯಾಸ, ಎಷ್ಟು ಹೇಳಿದ್ರು ತಿತ್ಕಣಲ್ಲ.
3: ಹುಟ್ಟು ಗುಣ ಸುಟ್ರು ಹೋಗಲ್ಲ ಅಂತ ಕೇಳಿಲ್ವಾ, ಅಷ್ಟಕ್ಕೂ ಮಾತಾಡಿದ್ರೆ ತಪ್ಪೇನು ಅಂತೀನಿ.
4: ಹಂಗಲ್ಲ ಕಣಪ್ಪ, ದಡ್ಡನ ಹೃದಯ ಬಾಯಲ್ಲಿ, ಜಾಣನ ಬಾಯಿ ಹೃದಯದಲ್ಲಿ ಅಂತ ಬಲ್ಲವರು ಹೇಳಿದ್ದಾರೆ ಗೊತ್ತಾ.
5: ಹ್ಮ್ ಕಣಮ್ಮ, ಆದ್ರೆ ಯಾವ್ದನ್ನು ತಕ್ಷಣ ಮಾತಾಡಬಾರ ಶಿವಣ್ಣ, ಯೋಚನೆ ಮಾಡಿ ತೂಕ ಮಾಡಿ ಮಾತಾಡ್ಬೇಕು ಅಂತ ಇದರ ಅರ್ಥ ಅಲ್ವೇನಪ್ಪ ಅಲ್ವೇನವ.
2: ಹ್ಞೂ ಜಯಮ್ಮ, ಬಾಯಿಂದ ಹಾಡಿದ ಮಾತನ್ನ ವಾಪಸ್ ತಣಕಾಗುತ್ತಾ ಹೇಳು.
3: ನಿಮ್ಮದೊಳ್ಳೆ ಕತೆ ಕಣಿ ಹೇಳ್ರಿ, ಮಾತಾಡಿದ್ರೆ ಬಾಯಿ ಬಡಕ ಅಂತೀರ, ಮೌನವಾಗಿದ್ರೆ ಬಾಯಿ ಸತ್ತೀರಾ.
4: ಮಾತು ಆಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು ಅನ್ನೋ ಮಾತು ಕೇಳಿವಿ ನೆನಪ ನೀನು.
5: ಬರೀ ಮಾತೆ ಆಯ್ತು ನೋಡ್ರವ, ಕೈ ಚುರುಕಾಗ್ಲಿ, ಮಾವಿನ ಗಿಡ ಹಾಕ ರೀತಿನ ಇದು. ತಗಿರ್ ತಗಿರ್, ಇನ್ನು ಸ್ವಲ್ಪ ಆಳಕ್ ತೆಗ್ದು ಹಾಕ್ಬೇಕ್ರಪ್ಪ.
2: ಅದೆಂತ ದಿನಾಚರಣೆ ಅಂತೆ, ಅದಕ್ಕೆ ಹಸಿರು ಬಟ್ಟೆನ ಹಾಕ್ಬೇಕಂತೆ.
3: ಇವರಿಗೆ ಮಾಡಕ್ ಬದುಕಿಲ್ಲ ನೋಡು, ವರ್ಷವೆಲ್ಲ ಆ ದಿನಾಚರಣೆ ಈ ದಿನಾಚರಣೆ ಅಂತ ಮಾಡಿದ್ದೇ ಆತು. ಇದರಿಂದ ಅದೇನು ಉಪಯೋಗವೋ ಕಾಣೆ ಕಣಪ್ಪ.
4: ಮತ್ತೆ ಅದೇ ಮಾತಾಡ್ತೀಯ ನೀನು, ಅದಿರ್ಲಿ, ಈಗ ಗೊತ್ತಾತು ನೋಡು, ಹಸಿರು ಬಣ್ಣದ ಬಟ್ಟೆ ಅಂದ್ರೆ ಅದು ಪರಿಸರ ದಿನಾಚರಣೆಗಾಗಿ ಅಂತ.
5: ಅದೇನ್ ಗೊತ್ತಾತು ಗೌರ ನಿನ್ಗೆ?
2: ಗೌರಮ್ಮ ಏನು ಗೊತ್ತಿಲ್ಲ ಅನ್ನಂಗಿದ್ರು ಎಷ್ಟು ವಿಷಯಗಳ ತಿಳ್ಕೊಂಡಿರುತ್ತೆ, ಆದ್ರೆ ಅದನ್ನ ಯಾರ ಹತ್ರನೂ ಪ್ರದರ್ಶನ ಮಾಡಕ್ಕೋಗಲ್ಲ.
3: ಕಂಡ್ರವ ತುಂಬಿದ್ ಕೊಡ ತುಳ್ಕಲ್ಲ.
4: ಎಲ್ಲಾ ಸುಮ್ನಿರಿ ಸ್ವಲ್ಪ, ನಾನೇನು ಮಹಾ ಬುದ್ಧಿವಂತೆ ಅಂತ ಹೇಳ್ಕೊಂಡ, ಈಗ ನಿಮ್ ಮುಂದೆ ನಾನ್ಯಾವ ಲೆಕ್ಕ ಹೇಳಿ. ನಮ್ ಹುಡುಗ್ರು ಸ್ಕೂಲ್ಗೆ ಹೋಗ್ತಾ ಇದ್ದಾಗ ಅದರ ಬಗ್ಗೆ ಗೊತ್ತಾಯ್ತು.
5: ಹ್ಮ್, ಮತ್ತೆ ಮೊನ್ನೆ ಪೇಪರ್ ನಲ್ಲಿ ಕೂಡ ಬಂದಿತ್ತು, ಜೂನ್ 5 ವಿಶ್ವ ಪರಿಸರ ದಿನ ಅಂತ.
2: ಅದೆಂತದದು ಪರಿಸರ ದಿನ ಅಂದ್ರೆ?
3: ಅಷ್ಟು ಗೊತ್ತಿಲ್ವಾ, ಪರಿಸರ ದಿನ ಅಂದ್ರೆ ಪರಿಸರ ದಿನ ಅಷ್ಟೇಯಪ್ಪ, ಇನ್ನೇನು?
4: ಅದು ಹಂಗಲ್ಲ ಕಣಪ್ಪ, ಪರಿಸರ ಅಂದ್ರೆ ಏನ್ ಹೇಳಿ ಅಂತ.
5: ಗಿಡ ಮರ ಕಾಡು ಮೇಡು ಇದೆ ಅಲ್ವಾ?
2: ಅಷ್ಟೇ ಹೆಂಗ್ ಜಯಮ್ಮ, ನದಿ ಸಮುದ್ರ ಗುಡ್ಡ ಬೆಟ್ಟ ಇದು ಸೇರ್ತವೆ ಅಲ್ವಾ?
3: ಪ್ರಾಣಿ ಪಕ್ಷಿ ಹುಳ ಉಪ್ಟೆ ಬಿಟ್ಟೆ ಬಿಟ್ರಿ.
4: ಎತ್ತು ಸಾಧ ಅದು, ಮಗ ಬುದ್ಧಿವಂತ ಆದ ಅಂದಂಗೆ ನಮ್ ಶಿವಣ್ಣನಿಗೂ ತಿಳುವಳಿಕೆ ಬಂತು.
5: ಸರಿಯಾಗಿ ಹೇಳದಾದ್ರೆ ನಮ್ಮ ಸುತ್ತಮುತ್ತಲ ಇರೋದೆಲ್ಲ ಪರಿಸರ ಕಣ್ಣು ಹೇಳ್ರವ.
2: ಹಂಗಾರೆ ಇರುವೆ ಓತಿಕೇತ ಔರಾಣಿ ಇವೆಲ್ಲದು ಪರಿಸರವೇಯಾ?
3: ಔರಾಣಿನುವೆ ಕಪ್ಪೆನುವೆ ಅದ್ ಸರಿ, ಪರಿಸರ ಅದರಷ್ಟಕ್ಕೆ ಅದು ಇರುತ್ತಪ್ಪ, ಅದಕ್ಕೊಂದು ದಿನಾಚರಣೆ ಯಾಕೆ ಬೇಕು ಅಂತೀನಿ.
4: ಅದರಷ್ಟಕ್ಕೆ ಅದು ಇರಕ್ಕೆ ನಾವೆಲ್ ಬಿಡ್ತೀವಿ, ಪರಿಸರಕ್ಕೆ ಇನ್ನಿಲ್ಲ ತೊಂದ್ರೆ ಕೊಡ್ತಾನೆ ಇರ್ತೀವಲ್ಲ.
5: ಹೌದು ಕಣಿ ಹೇಳವ, ಇರಾ ಬರ ಮರ ಮಂಡಿನೆಲ್ಲ ಕಡಿದು ಕಾಡ್ ನಾಶ ಮಾಡಿದೀವಿ.
2: ಕಾಡ್ ನಾಶ ಮಾಡಕ್ಕಾಗುತ್ತಾ ಹೇಳು, ಅದೇನ್ ಹುಡುಗಾಟಿವೆಯಾ?
3: ಮಾಡದೆ ಏನ್ ಗಂಗಮ್ಮ, ನಮ್ಮೂರಲ್ಲೇ ನೋಡವ, ನಾವು ಚಿಕ್ಕವರಾಗಿದ್ದಾಗ ಗೋಮಾಳದಲ್ಲಿ ಯಾ ಪಾಟಿ ಗಿಡ ಮರ ಬೆಳೆದು ನಿಂತಿದ್ವು.
4: ಅದು ಕೂಡ ಎಷ್ಟೊಂದ್ ಜಾತಿ ವೈವಿಧ್ಯಕ್ಕೆ ಸೇರಿದ್ದು.
5: ಹ್ಮ್ ಕಣವ, ಅಂತ ದೊಡ್ಡ ಗುಡ್ಡನೇ ಒಡೆದು ಚೂರ್ ಮಾಡಿದೀವಿ.
2: ಯಾನಡಿ ಪ್ರಾಣಿ ಎಂತೆಂತವೋ ಪಕ್ಷಿಗಳೆಲ್ಲ ಇದ್ವು ಅಂತೀರ ಅಲ್ಲಿ?
3: ಹ್ಮ್ ಕಣವ, ಪಾಪ ಅವಕ್ಕೆಲ್ಲ ನಿಲ್ಲಕ್ ನೆಲೆ ಇಲ್ದಂಗ್ ಮಾಡಿದೀವಿ, ಎತ್ತ ಹೋದ್ವೋ ಏನೋ, ಮನುಷ್ಯನ ಆಸೆಗೆ ಎಲ್ಲಾ ನಾಶ ಮಾಡಿದೀವಿ.
4: ಅದೆಷ್ಟೊಂದು ಹಳ್ಳ ಕಲ್ಯಾಣಿ ಬಾವಿ ಇದ್ದು ಅವನ್ನು ನುಂಗಿ ನೀರ್ ಕುಡ್ದಿದೀವಿ.
5: ಕಾಡ್ ಬೆಳೆದ್ರೆ ಆಡ್ತಿತ್ತು ಅಂತ ಎಲ್ಲ ಮೇಸಿ ನೆಲನ ನುಣ್ಣುಗ್ ಮಾಡಿಟ್ಟಿದೀವಿ.

0: ನೆಚ್ಚು, ಮೂರ್ ಲೋಕ್ ಹೆಚ್ಚು ಅಂತ ಮೆರಿತೀವಿ. ಪ್ರಕೃತಿ ಯಾವಾಗ ಏನ್ ಮಾಡುತ್ತೋ ಗೊತ್ತಿಲ್ಲ.
1: ಏನಾಗುತ್ತೆ ಬಿಡವ, ಈ ಭೂಮಿ, ಆಕಾಶ, ನೀರು ಇವೆಲ್ಲ ಇವತ್ತಿಂದ ಹೇಳು.
2: ಅದು ಬಿಡು, ಭೂಮಿ ಹುಟ್ಟಿ ಲಕ್ಷಾಂತರ ಕೋಟಿ ವರ್ಷಗಳಾಗಿದೆ. ಅಂದ್ರೆ ನಾವು ಅವಿವೇಕಿಗಳು, ಕೇವಲ 100 ವರ್ಷದಲ್ಲೇ ಇನ್ನಿಲ್ಲದಷ್ಟು ಹಾಳ್ ಮಾಡಿದ್ದೀವಿ.
3: ಮನುಷ್ಯ ನಡೆದ ದಾರಿಲಿ ಹುಲ್ಲು ಹುಟ್ಟಲ್ಲ ಅಂತಾರಲ್ಲ, ಅದನ್ನ ನಿಜ ಮಾಡಿದೀವಿ.
0: ಮೊನ್ನೆ ಮಲೆನಾಡು ಭಾಗಕ್ಕೆ ಹೋಗಿದ್ದೆ, ಅಲ್ಲೂ ಕೂಡ ಕಾಡ್ ಕಡಿಮೆ ಆಗೈತೆ.
1: ಅದಕ್ಕೆ ಏನಪ್ಪ, ಅಲ್ಲಿ ಮಳೆ ಪ್ರಮಾಣ ಕೂಡ ಕಡಿಮೆ ಆಗೈತೆ ಅಂತಾರೆ.
2: ಮಳೆ ಕಡಿಮೆ ಅನ್ನಕ್ಕಿಂತ ಯಾವಾಗ್ಲೋ ಬರ್ಬೇಕಾದ ಮಳೆ ಮತ್ತಾವಾಗ್ಲೋ ಬರ್ತಾ ಐತೆ.
3: ಬಂದ್ರೆ ಬಂದ್ ಕೆಡಿಸ್ತು, ಹೋದ್ರೆ ಹೋಗ್ ಕೆಡಿಸ್ತು ಅನ್ನಂಗ ಆಗಿ ಕುಂತೈತಿ.
0: ಅದೆಷ್ಟೋ ಪ್ರಾಣಿ ಪಕ್ಷಿಗಳೇ ಕಮ್ಮಿ ಆಗೋಗಿದಾವೆ.
1: ಏ ಆದ್ರ ಅದು ತಗ, ಅದನ್ನ ಕೊಟ್ಕೊಂಡು ನಮ್ಗೇನು?
2: ನಿನ್ನಂತವರಿಂದಲೇ ಇಂತ ತಪ್ಪುಗಳು ಹೆಚ್ಚಾಗ್ತಾ ಇರೋದು.
3: ನಾನು ನೀನು ಇದ್ರೆ ಮಾತ್ರ ಪರಿಸರ ಉಳಿಯಲ್ಲವಾ? ಪ್ರತಿಯೊಂದು ಜೀವಿಗಳು ಕೂಡ ಮುಖ್ಯ ಶಿವಣ.
0: ಅದೇನೋ, ಜೇನು ಹುಳುಗಳು ಇಲ್ಲಂಗಾದ್ರೆ ಇಡೀ ಮನುಷ್ಯರು ಇಲ್ದಂಗಾಗ್ತಾರೆ ಅಂತಾರಪ್ಪ, ನಿಜವಾ?
1: ಜೇನುಳುಕು ಮನುಷ್ಯನಿಗೂ ಸಂಬಂಧ ಏನು ಹೇಳು.
2: ಏನ್ ಶಿವಣ್ಣ ನೀನು, ಜೇನು ಹುಳು ಇದ್ರೆ ಕಣಪ್ಪ ಪರಾಗಸ್ಪರ್ಶ ಆಗಿ ಗಿಡ ಮರ ಆಹಾರ ತಯಾರಿಸೋದು. ಆಹಾರವೇ ಇಲ್ಲ ಅಂದ್ರೆ ಹೆಂಗ್ ಬದುಕಕ್ಕಾಗುತ್ತೆ ಹೇಳು.
3: ಒಂದು ಕಾಡಲ್ಲಿ ಎಲ್ಲ ತರದ ಪ್ರಾಣಿಗಳು ಇರ್ಬೇಕ್ರವ. ಈಗ ನೋಡಿ, ಬರೀ ಹುಲಿನೇ ಇತ್ತು ಅನ್ನಿ, ಆವಾಗ ಆಹಾರ ಇಲ್ದೆ ನಾಡಿಗೆ ನುಗ್ತವೆ, ಇಲ್ಲಾಂದ್ರೆ ಆಹಾರ ಇಲ್ದೆ ಸತ್ತೋಗ್ತವ.
0: ಬರೀ ಜಿಂಕೆನೇ ಇದ್ವು ಅಂದ್ಕೊಳ್ಳಿ, ಕಾಡಲ್ಲಿರೋ ಮೇವೆಲ್ಲ ಖಾಲಿಯಾಗಿ ನಮ್ಮ ಬೆಳೆಗಳನ್ನು ತಿಂದು ಹಾಳು ಮಾಡ್ತವೆ, ಇಲ್ಲಾಂದ್ರೆ ಆಹಾರ ಇಲ್ದೆ ಅವು ಕೂಡ ಸತ್ತು ಹೋಗ್ತವೆ.
1: ಕಾಡು ನಾಡು ಎರಡೂ ಸರಿಯಾಗಿರ್ಬೇಕು ಅಂದ್ರೆ ಹುಲಿ ಜಿಂಕೆ ಎರಡೂ ಇರ್ಬೇಕು ಅಂತೀರಾ?
2: ಹುಳನ ಕಪ್ಪೆ ತಿನ್ನುತ್ತೆ, ಕಪ್ಪೆನ ಹಾವು ತಿನ್ನುತ್ತೆ, ಹಾವನ್ನ ಹದ್ದು ತಿನ್ನುತ್ತೆ, ಹಿಂಗೆ ಇದೊಂದು ಸರಪಳಿ ಇದ್ದಂಗೆ.
3: ಇದರಲ್ಲಿ ಯಾವುದೇ ಒಂದು ಕೊಂಡಿ ಕಳ್ಸಿದ್ರು ತೊಂದ್ರೆ ಖಂಡಿತ.
0: ಹಿಂಗೆ ನಾವು ಏನೇನೋ ಹೆಡವಟ್ ಮಾಡಿ ಭೂಮಿಯ ತಾಪಮಾನವನ್ನ ವಿಪರೀತ ಹೆಚ್ಚಾಗಿದೆಯಂತೆ.
1: ಅದೇನೋ ನಿಜ, ಇಂಥ ಬಿಸಿಲು ಇಂಥ ಶಾಖ ಯಾವಾಗ್ಲೂ ನೋಡಿರ್ಲಿಲ್ಲ, ಬರ್ತಾ ಬರ್ತಾ ಜಾಸ್ತಿ ಆಗ್ತಾನೆ ಐತೆ.
2: ಹಿಂಗಾದ್ರೆ ಮಂಜುಗಡ್ಡೆ ಕರಗಿ ಪ್ರಪಂಚದ ಎಷ್ಟೋ ಭಾಗ ಮುಳುಗಿ ಹೋಗುತ್ತೆ ಅಂತಾರೆ.
3: ಹಿಂಗಾದ್ರೆ ಹೆಂಗ ತಾಯಿ ಬದುಕೋದು, ಬಾಳದ ಹೆಂಗೆ ಅಂತೀನಿ.
0: ನಮ್ದಾರು ಬಿಡು ಜಯಮ್ಮ, ಮುಂದಿನ ತಲೆಮಾರಿನ ಕತೆ ಏನು? ಏನೋ ತಪ್ಪು ಮಾಡದ ಪ್ರಾಣಿ ಪಕ್ಷಿಗಳ ಕತೆಯೇನು ಅಂತೀನಿ.
1: ಹೂ ಗಂಗಮ್ಮ, ಈ ನಾಡಿ ದುಡ್ಡು ಖರ್ಚು ಮಾಡಿ ಮಕ್ಕಳು ಮರಿ ಓದ್ಸೋಕ್ ನೋಡ್ತೀವಿ, ಇದನ್ನು ಕೂಡ ಯೋಚನೆ ಮಾಡ್ಬೇಕಲ್ವಾ?
2: ಮಕ್ಕಳಿಗೆ ವಿದ್ಯೆ ಉದ್ಯೋಗ ಆಸ್ತಿ ಮಾಡೋದಕ್ಕಿಂತ ಮುಖ್ಯವಾಗಿ ಬದುಕೋಕೆ ಬೇಕಾದ ಒಳ್ಳೆಯ ಭೂಮಿ ವಾತಾವರಣ ಪರಿಸರ ಉಳಿಸೋದು ನಮ್ ಕರ್ತವ್ಯ ಆಗ್ಬೇಕು.
3: ಕಣವ, ಜನಕ್ಕೆ ದೇಶಕ್ಕೆ ಮೋಸ ಮಾಡಿ 1000 ಕೋಟಿ ರೂಪಾಯಿ ಕೂಡಿಟ್ಕೊಂಡ್ ಕುಂತವಲ್ಲ, ಅವ್ರಿದನ್ನ ತಿಳ್ಕೊಬೇಕ್ರಪ್ಪ ಮೊದ್ಲು.
0: 3 ತಲೆಮಾರು ಕೂತ್ಕೊಂಡ್ ತಿಂದ್ರು ಕರಗ್ಲಾರ್ದಂಗೆ ದುಡ್ಡು ಆಸ್ತಿ ಮಾಡಿಟ್ಟಿದ್ದಾರೆ, ಆದ್ರೆ ವಾಸ ಮಾಡಕ್ಕೆ ಭೂಮಿ ಇಲ್ಲ ಅಂದ್ರೆ ಏನ್ ಮಾಡ್ತವೆ ಅವು?
1: ಅದು ದೊಡ್ಡ ಸುದ್ದಿ, ನಮ್ ಕತೆ ಹೇಳು.
2: ಅವರವರ ಜವಾಬ್ದಾರಿ ಅವರು ಸರಿಯಾಗಿ ನಿರ್ವಹಿಸಿದರೆ ಎಲ್ಲಾ ಸರಿಯಾಗುತ್ತೆ. ಈಗ ನೋಡಿ, ನೀರು ಪಾತಾಳ ಸೇರಿ ಕುಂತೈತಿ.
3: ಅಷ್ಟೇ ಅಲ್ಲ, ನೀರೆಲ್ಲ ಬರೀ ವಿಷ ಬೆರೆಸಿದೀವಿ,
0: ಗಾಳಿಲ್ಲೂ ವಿಷ ಬೆರೆಸಿದೀವಿ,
1: ಮಣ್ಣನ್ನಂತೂ ಯಾತಕ್ಕೂ ಬರದಂಗ್ ಮಾಡಿದೀವಿ, ಒಂದನ್ನಾದ್ರೂ ಚೆನ್ನಾಗಿ ಇಟ್ಕೊಂಡಿದೀವ?
2: ಯಾವತ್ತೋ ಕರಗಲಾಗದ ಪ್ಲಾಸ್ಟಿಕ್ ನ ಲೆಕ್ಕಾಚಾರ ಇಲ್ದಂಗೆ ಬಳಸಿ ಬಿಸಾಕ್ತಾ ಇದೀವಿ.
3: 1950 ಪ್ರಪಂಚದಲ್ಲಿ ಬರೀ 2 ಮಿಲಿಯನ್ ಟನ್ ಪ್ಲಾಸ್ಟಿಕ್ ಉತ್ಪಾದನೆ ಆಗ್ತಾ ಇತ್ತಂತೆ, ಈಗ 450 ಮಿಲಿಯನ್ ಟನ್ ಬಂದಿದೆ, ಇನ್ನು 20 ವರ್ಷಕ್ಕೆ 1000 ಮಿಲಿಯನ್ ಟನ್ ಆಗುತ್ತಂತೆ.
0: ಹಿಂಗಾದ್ರೆ ಭೂಮಿ ಉಳಿಯುತ್ತ? ಈಗಂತೂ ಪ್ಲಾಸ್ಟಿಕ್ ಇಲ್ದೆ ಜೀವನವೇ ಇಲ್ಲ ಅನ್ನಂಗಾಗಿದೆ.
1: ಅಯ್ಯೋ ಅದನ್ನೇನ್ ಹೇಳ್ತೀಯ, ಅಡಿಗೆ ಮಾಡಕ್ಕೂ ಪ್ಲಾಸ್ಟಿಕ್, ತಿನ್ನ ತಟ್ಟೆನೂ ಪ್ಲಾಸ್ಟಿಕ್, ನೀರ್ ಕುಡಿಯ ಲೋಟ ಪಾರ್ಸಲ್ ಪೇಪರ್ ಎಲ್ಲ ಪ್ಲಾಸ್ಟಿಕ್.
2: ಅಂಗಡಿಗೆ ಹೋದ್ರೆ ಒಂದ್ ಕೈ ಚೀಲ ಇಟ್ಕೊಂಡು ಹೋಗಲ್ಲ, ಐತಲ್ಲ ಪ್ಲಾಸ್ಟಿಕ್ ಕವರ್.
3: ಅಯ್ಯೋ ಮದುವೆ ಮನೆಗಳಲ್ಲಂತೂ ಅದೆಷ್ಟು 1000 ನೀರಿನ ಬಾಟ್ಲಿ, ಮತ್ತದ್ರಲ್ಲಿ ಉಳಿದ ನೀರು ಎರಡನ್ನೂ ರಾಶಿ ಹಾಕ್ತಾರೋ ನೋಡಿಲ್ವಾ ನೀವು?
0: ನಾವೇ ಕಾಲ್ ಭಾಗ ನೀರ್ ಕುಡಿದು ಬಾಟ್ಲಿ ಬಿಟ್ಟು ಬರ್ತೀವಿ, ಜೊತೆಗೆ ಇಟ್ಕೊಂಡ್ ಬಂದು ಉಳಿದ ನೀರ್ ಕುಡಿದ್ರೆ ಏನ್ ತಪ್ಪು ಅಂತೀನಿ.
1: ಇದೆಲ್ಲ ಒಂಥರ ಮನುಷ್ಯನ ಅಹಂಕಾರದ ಮತ್ತೊಂದು ರೂಪ ಗಂಗಮ್ಮ, ದೊಡ್ಡಸ್ಗೆ ಮಾಡ.

0: ಹೋಗಿ ದಡ್ರಾಗ್ತಾ ಇದ್ದೀವಿ.
1: ಹೇಳಕ್ ಹೋದ್ರೆ ನಮ್ಮನ್ನೇ ಗೇಲಿ ಮಾಡ್ತಾರೆ. ಇಂತ ಉಡಾಪೆತನ ನಿಲ್ಸದೆ ಹೋದ್ರೆ ನೀರು ನೆಲ ಎರಡನ್ನೂ ಕಳ್ಕೊಳ್ತೀವಿ ಅಷ್ಟೇ.
2: ಪ್ರಪಂಚದಲ್ಲಿ ಪ್ರತಿ ಸೆಕೆಂಡ್ಗೆ 2,00,000 ನೀರಿನ ಬಾಟ್ಲಿ ಬಳಕೆ ಆಗ್ತೈತಂತೆ. ಇನ್ನು ಬೇರೆ ಬೇರೆ ಬಳಕೆ ಎಲ್ಲಾ ಸೇರಿ ಎಷ್ಟಾಗ್ಬಹುದು ನೋಡ್ರವ್ವ, ನೀವೇ ಯೋಚನೆ ಮಾಡಿ.
1: ಇನ್ನ ಬೆಳೆಗಳಿಗೆ ನಾವು ಬಳಸೋ ರಾಸಾಯನಿಕ ಗೊಬ್ಬರ, ಕ್ರಿಮಿನಾಶಕ, ಟಾನಿಕ್, ಅದೇನ್ ಕಡಿಮೆನಾ? ಸರ್ಕಾರ ಇದಕ್ಕಾಗಿ 1,00,000,000,000 ರೂಪಾಯಿ ಸಬ್ಸಿಡಿ ಕೊಡುತ್ತೆ.
0: ನಿಯಂತ್ರಣ ಇಲ್ದಂಗೆ ಇದನ್ನೆಲ್ಲ ಭೂಮಿಗೆ ಸುರಿದು ಸುರಿದು ಸುರಿದು ಭೂಮಿ ತಾಯಿ ಸುಸ್ತಾಗಿ ಹೋಗಿದ್ದಾಳೆ.
1: ಮಣ್ಣಲ್ಲಿ ಸಾವಯವ ಇಂಗಾಲ ಪ್ರಮಾಣ 5% ಇರಬೇಕಾದ ಕಡೆ 0.5%ಕ್ಕೆ ಬಂದು ಕುಂತೈತೆ.
2: ಮನೆಗೊಂದು ಕಾರು, 4 ಬೈಕು, ಪೆಟ್ರೋಲ್ ಸುಟ್ಟದ್ದು ಸುಟ್ಟದ್ದೆಯ. ಸಾಧ್ಯವಾದ ಕಡೆಯಲ್ಲೆಲ್ಲ ಬಸ್ಸು ರೈಲು ಬಳಸಿದ್ರೆ ಪರಿಸರಕ್ಕೆ ಎಷ್ಟು ಒಳ್ಳೇದಲ್ವೇನ್ರವ?
1: ಹೂ ಜಯಮ್ಮ, ಅದ್ ಸರಿ ಬಿಡು. ಹಂಗಂತ ಬದುಕು ಬಾಳು ಬಿಟ್ಟು ಸಣ್ಣದಕ್ಕೂ ಪುಟ್ಟದಕ್ಕೂ ಕೈಲೊಂದ್ ಪ್ಲಾಸ್ಟಿಕ್ ಕವರ್ ಇಟ್ಕೊಂಡು ಬಸ್ಸಲ್ಲೂ ಪಟ್ಟಣಕ್ ಹೋಗೋದು ಒಳ್ಳೇದಲ್ಲ ಹೇಳವ.
0: ಇನ್ನು ನೀರನ್ನಂತೂ ಅದೆಷ್ಟು ಪೋಲ್ ಮಾಡ್ತೀವೋ ಕಾಣೆ, ಬಿಂದಿಗೆ ತುಂಬಿ ಹರಿತಾ ಇರುತ್ತೆ. ಜನ ಅದನ್ನ ನೋಡ್ತಾ ನೋಡ್ತಾ ಅರಟೆ ಹೊಡ್ಕೊಂಡ್ ಕುಂತಿರ್ತಾರೆ.
1: ಪ್ರತಿಯೊಬ್ರು ನಲ್ಲಿ ಆನ್ ಮಾಡ್ಕೊಂಡು ಪಾತ್ರೆ ತೊಳೆಯೋದ್ ಬಿಟ್ಟು ತಂಬಿಗೆ ಬಳಸಿದ್ರು ಕೂಡ ದಿನಕ್ಕೆ 1,00,000,000 ಲೀಟರ್ ನೀರ ಉಳಿಸಬಹುದು.
2: ವಾಹನಗಳನ್ನ ತೊಳೆಯೋದು ಪೈಪ್ ಇಟ್ಕೊಂಡು ಒಬ್ಬೊಬ್ರು 1,000,000,000 ಲೀಟರ್ನ ನೀರ್ನ ವ್ಯರ್ಥ ಮಾಡೋ ಬದ್ಲು ತಂಬಿಗೆ ಬಳಸಿದ್ರೆ ಎಷ್ಟು ಚೆನ್ನಾಗಿರುತ್ತಪ್ಪ.
1: ಮಳೆಗಾಲ ಅನ್ನೋದು ಲೆಕ್ಕಕ್ಕೆ ಸಿಗ್ದಂಗೆ ಮಾಡಿಟ್ಟಿದೀವಿ. ಯಾವಾಗ್ಲೋ ಬರ್ಬೇಕಾದ ಮಳೆ ಮತ್ತಾವಾಗ್ಲೋ ಬರುತ್ತೆ. ನಾವೆಂಗೋ, ಪ್ರಕೃತಿ ಹಂಗೆ ಆಗೈತೆ.
0: ಇನ್ ಮುಂದೆ ಮಳೆಗಾಲಗಳು ಭಾರಿ ಏರುಪೇರಾಗ್ತಾವಂತೆ.
1: ಅದಕ್ಕೆ ಈಗ್ಲೇ ಎಚ್ಚೆತ್ಕೋಬೇಕು. ಮಳೆ ನೀರನ್ನು ಭೂಮಿಗೆ ಇಂಗ್ಸೋಕೆ ಗಂಭೀರವಾದ ಪ್ರಯತ್ನ ಮಾಡಬೇಕು.
2: ಅದಕ್ಕೆ ಕೃಷಿ ಇಲಾಖೆಯಲ್ಲಿ ಇದಕ್ಕಾಗಿ ಬೇಕಾದಷ್ಟು ಅನುದಾನ ಐತೆ. ಆದ್ರೆ ಸುಮ್ನೆಯ ಏನೋ 4 ಕಾಸು ಸಿಕ್ತಿತ್ತೆ ಜಾಬ್ಗೆ ಇಳಿಸ್ಕೊಳ್ಳೋಣ ಅಂತ ಇಂತ ಯೋಜನೆಗಳನ್ನ ದುರುಪಯೋಗ ಮಾಡಬಾರ್ದು.
1: ನಮ್ಮಿಂದ ಭೂಮಿಗೆ ಬೇಕಾದದ್ದು ಏನೂ ಇಲ್ಲ. ನಮಗೆ ಭೂಮಿ ಅನಿವಾರ್ಯವೇ ಹೊರತು ನಾವು ಭೂಮಿಗೆ ಅನಿವಾರ್ಯ ಅಲ್ಲ ಅನ್ನೋದನ್ನ ಎಲ್ಲರೂ ತಿಳ್ಕೊಳ್ಬೇಕು.
0: ಹೂ ಗಂಗಮ್ಮ, ನನ್ನಂತ ಬೇಜವಾಬ್ದಾರಿ ಜನ ಇದ್ರೆ ಇನ್ನೇನಾಗತ್ತೆ ಹೇಳು.
1: ನಿನ್ ಸುದ್ದಿ ಬಿಡು. ಎಷ್ಟೋ ಜನ ದೊಡ್ಡ ದೊಡ್ಡ ವಿದ್ಯಾವಂತರು ಸಮಾಜದಲ್ಲಿ ತಮ್ಮಂತಾವೇ ಬಲು ದೊಡ್ಡವರು ಅಂದ್ಕೊಂಡು ಮೆರೆಯೋರ್ಗೆ ಈ ಸೂಕ್ಷ್ಮ ಅರ್ಥ ಆಗಲ್ಲ.
2: ಏ ಬಿಡು ಗೌರಮ್ಮ, ಬಟ್ಟೆ ಬಂಗಾರದಿಂದ ದೊಡ್ಡರಾಗಕ್ಕಾಗಲ್ಲ, ನಮ್ಮ ನಡವಳಿಕೆಯಿಂದ ದೊಡ್ಡರ ಆಗ್ಬಹುದು ನೋಡ್ರಪ್ಪ.
1: ಕೃಷಿ ತ್ಯಾಜ್ಯ ಸುಡೋದು ಕೂಡ ಒಳ್ಳೇದಲ್ಲ ಹೇಳು. ಇದರಿಂದ ಪರಿಸರ ಮಾಲಿನ್ಯ ಆಗ್ತದೆ. ಅದರ ಬದಲಾಗಿ ಅದನ್ನ ಭೂಮಿಗೆ ಸೇರಿಸಿದ್ರೆ ಕರಗಿ ಗೊಬ್ಬರನಾರ ಆಗುತ್ತೆ.
0: ಪ್ಲಾಸ್ಟಿಕ್ ನ ರಾಶಿ ರಾಶಿಯಾಗಿ ಸುಡ್ತಾರಲ್ಲ, ಅದೆಷ್ಟು ಅಪಾಯ ಅಲ್ವಾ?
1: ಗಾಳಿ, ನೀರು, ಅನ್ನ, ಅರಿವೆ ಎಲ್ಲಾ ಕಡೆನೂ ಈ ಪ್ಲಾಸ್ಟಿಕ್ ಚೂರುಗಳು ಸೇರ್ಕೊಂಡು ಮನುಷ್ಯನ ದೇಹದೊಳಗೆ ಪ್ರವೇಶ ಮಾಡ್ತಾ ಇದೆ.
2: ಅಷ್ಟೇ ಅಲ್ಲ, ಎಲ್ಲದರಲ್ಲೂ ಪ್ಲಾಸ್ಟಿಕ್. ನಾವಾಗಿದ ಮುಳ್ಗಿಡ ನಾವೇ ತಾನೇ ತುಳಿಬೇಕು. ಇನ್ನೂ ಕೂಡ ಇದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಅಂದ್ರೆ ಜೀವ ಜಗತ್ತು ಉಳಿಯೋದು ಕಷ್ಟ ಬಿಡು.
1: ಹಂಗಂತ ಎಲ್ರು ಸುಮ್ನೆ ಕುತ್ಕೊಂಡ್ರೆ ಆಗುತ್ತಾ? ಏನಾರ ಮಾಡ್ಬೇಕಲ್ಲ.
0: ಅದು ಸರಿ ಬಿಡು, ನಾವು ಕೂಡ ನಮ್ ಕೈಲೇನಾಗುತ್ತೋ ಅದನ್ನ ಮಾಡ್ಲೇಬೇಕು ನೋಡು.
1: ಅದಕ್ಕೆ ಅಂತಾನೆ 1972ರಿಂದನೇ ವಿಶ್ವ ಪರಿಸರ ದಿನ ಅಂತ ಆಚರಣೆ ಮಾಡಿಕೊಂಡು ಬರ್ತಾ ಇದ್ದಾರೆ. ಪ್ರತಿ ವರ್ಷ ಜೂನ್ 5ನೇ ತಾರೀಕು ಇದು ನಡೆಯುತ್ತೆ.
2: ನಮ್ ದೇಶದಲ್ಲೂ ಇದನ್ನ 1974ರಿಂದ ಇದನ್ನ ಆಚರಣೆ ಮಾಡ್ತಾ ಇದೀವಿ.
1: ಅಂದ್ರೆ ಪರಿಸರದ ಮಹತ್ವವನ್ನ ಎಲ್ರಿಗೂ ಗೊತ್ತು ಮಾಡೋದಕ್ಕಾಗಿ ಇದನ್ನ ಮಾಡ್ತಾರೆ ಅಲ್ವಾ?
0: ಅಷ್ಟು ವರ್ಷದಿಂದ ಇದನ್ನ ಮಾಡ್ತಾ ಬಂದ್ರು, ಇನ್ನು ಏನು ಮಾಡಕ್ಕಾಗಿಲ್ವಾ?
1: ಹೆಚ್ಚಾಗ್ತಾ ಇರೋ ಜನಸಂಖ್ಯೆ, ಅಭಿವೃದ್ಧಿ ಸಾಧಿಸಬೇಕಾದ ಅನಿವಾರ್ಯತೆ, ಇವೆಲ್ಲಾ ಸವಾಲುಗಳ ಕೂಡ ಇದಾವಲ್ಲ ಶಿವಣ್ಣ.
2: ನೀ ಮಾಯೆಯೊಳಗೋ ಮಾಯೆಯು ನಿನ್ನೊಳಗೋ ಅಂತ ವಿಷ ವರ್ತುಲದಲ್ಲಿ ನಾವು ಸಿಕ್ಕಾಕೊಂಡಿದೀವಿ.
1: ಮುಳ್ಮೇಲೆ ಬಟ್ಟೆ ಹಾಕ್ದಂಗೆ ಆಗಿದೆ, ಹುಷಾರಾಗಿ ಬಿಡಿಸ್ಕೋಬೇಕು.
0: ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಎಂದಂಗೆ ಮುಖ್ಯವಾಗಿ ಶಾಲಾ ಕಾಲೇಜು ಮಕ್ಕಳಿಗೆ ಇದ್ರ ಬಗ್ಗೆ ಅರಿವು ಮೂಡಿಸ್ಬೇಕು.
1: ಅದಕ್ಕೆ ಕಣಪ್ಪ ಶಾಲೆಗಳಲ್ಲಿ ಮಕ್ಕಳಿಗೆ ಹಸಿರು ಬಣ್ಣದ ಬಟ್ಟೆ ಧರಿಸಿ ಬರ ಕೇಳಿರೋದು.
2: ಸ್ಕೂಲಲ್ಲಿ ಇದ್ರ ಕುರಿತು ಭಾಷಣ, ಪ್ರಬಂಧ ಬರೆಯೋದು, ಚಿತ್ರ ಬಿಡಿಸೋದು, ಗಿಡ ಹಾಕ್ಸೋದು ಇದೆಲ್ಲ ಮಾಡ್ತಾರೆ.
1: ಇಂತಹ ಕಾರ್ಯಕ್ರಮಗಳ ಮೂಲಕ ಮಕ್ಕಳು

0: ಮಕ್ಕಳಿಗೆ ಮಾಹಿತಿ ಕೊಡ್ತಾರೆ. ಅದಕ್ಕೇನಪ್ಪ ನಮ್ಮ ಹುಡುಗರು ಮನೆ ಪಕ್ಕದಲ್ಲಿ ಎಂತೆಂತವೋ ಗಿಡ ತಂದು ಹಾಕಿದಾವೆ.
1: ನೀನು ಅದ್ರ ಬಗ್ಗೆ ನಾಲ್ಕು ಒಳ್ಳೆ ಮಾತಾಡು ಗಂಗಮ್ಮ, ಅವ್ರಿಗೂ ಕೂಡ ಉತ್ಸಾಹ ಬರುತ್ತೆ.
2: ಸರ್ಕಾರದ ಇಲಾಖೆಗಳು, ಸಂಘ ಸಂಸ್ಥೆಗಳು ಎಷ್ಟೋ ಜನ ವೈಯಕ್ತಿಕವಾಗಿ ಕೂಡ ಇದನ್ನ ಆಚರಣೆ ಮಾಡ್ತಾರೆ.
3: ಅಷ್ಟೇ ಅಲ್ಲ, ಕಾಟಾಚಾರಕ್ಕೆ ಆಚರಣೆ ಮಾಡಿದ್ರೆ ಏನು ಪ್ರಯೋಜನ ಆಗಲ್ಲ. ಪ್ರಾಮಾಣಿಕವಾಗಿ ಮನಪೂರ್ವಕವಾಗಿ ಮಾಡಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ ಅಲ್ವೇಂದ್ರಪ್ಪ?
0: ಹೌದು, ಅದ್ಯಾರೋ ರಾಜ ಊರಿನ ಜನ ಎಲ್ಲ ಹಂಡೆಗಳಿಗೆ ಹಾಲ್ ತಂದು ಹಾಕ್ರಿ ಅಂದ್ರೆ ನಾವೊಬ್ರು ನೀರ್ ಹಾಕಿದ್ರೆ ಯಾರಿಗ್ ಗೊತ್ತಾಗುತ್ತೆ ಅಂದ್ಕೊಂಡು ಹಂಡೆ ತುಂಬಾ ಬರೀ ನೀರೇ ಹಾಕಿದ್ರಂತಲ್ಲ, ಅಂತವ್ರೇ ಜಾಸ್ತಿ ಇದ್ದಾರೆ ನೋಡಪ್ಪ.
1: ನಮಗಲ್ದಿದ್ರು ನಮ್ಮ ಮಕ್ಕಳಿಗೆ, ಪ್ರಾಣಿ ಪಕ್ಷಿಗಳಿಗೆ ಸುಂದರವಾದಂತ ಸುರಕ್ಷಿತವಾದಂತ ಭೂಮಿನ ಕೊಡೋದು ನಮ್ ಕರ್ತವ್ಯ ಅಂತ ಎಲ್ರೂ ತಿಳ್ಕೋಬೇಕು.
2: ಅವ್ರ ಮಾಡ್ಲಿ ಇವ್ರ ಮಾಡ್ಲಿ ಅಂತ ಜವಾಬ್ದಾರಿನ ಬೇರೆಯವರಿಗೆ ವರ್ಗಾಯಿಸೋದು ಬಿಡಬೇಕು.
3: ಹೌದು, ನಾವು ಏನ್ ಮಾಡ್ತೀವಿ ಅನ್ನೋದು ಮುಖ್ಯ ಆಗ್ಬೇಕು ಗೌರ. ನಾವೆಲ್ಲ ಸೇರಿ ಈ ವರ್ಷ ಪರಿಸರ ದಿನಾಚರಣೆಯನ್ನ ಚೆನ್ನಾಗಿ ಮಾಡ್ಲೇಬೇಕು ನೋಡ್ರಿ.
0: ಊರಿನಲ್ಲಿ, ಗ್ರಾಮ ಪಂಚಾಯತಿಯಲ್ಲಿ, ಸ್ಕೂಲು, ಅರಣ್ಯ ಇಲಾಖೆ, ಕೃಷಿ ತೋಟಗಾರಿಕೆ ಇಲಾಖೆ, ಹಿಂಗೆ ಎಲ್ಲರ ಸಹಕಾರ ತಗೊಳ್ಳೋಣ ತಾಳಪ್ಪ.
1: ಇದು ಕೂಡ ಸರಿಯಾದ ಯೋಚನೆ ನೋಡು. ನಾವು ಕೆಡಿಸಿದ ಪರಿಸರನ ನಾವೇ ತಾನೇ ರಿಪೇರಿ ಮಾಡಬೇಕು.
2: ಈ ದೊಡ್ಡ ಭೂಮಿಲಿ ಬರೀ ನಮ್ಮ ದೇಶ ಒಂದರಲ್ಲೇ 45,000 ರೀತಿಯ ಗಿಡ ಮರ, 91,000 ವನ್ಯಜೀವಿಗಳು ಇದ್ದಾವೆ. ಅಂದ್ರೆ ಪ್ರಪಂಚದಲ್ಲಿ ಎಷ್ಟಿರಬಹುದು ಯೋಚನೆ ಮಾಡಿ. ಈಗಾಗಲೇ ಕಣ್ಮರೆ ಆಗಿರುವ ಎಷ್ಟೋ ಜೀವಿಗಳು ಕಾಣೆ.
3: ಇದನ್ನೆಲ್ಲ ನೋಡಿದ್ರೆ ಈ ಜಗತ್ನಲ್ಲಿ ಮನುಷ್ಯ ಕೂಡ ಕೇವಲ ಒಂದು ಯಕಶ್ಚಿತ್ತ ಕ್ಷುದ್ರ ಜೀವಿ ಅನ್ಸುತ್ತೆ ನನಗೆ.
0: ಅಷ್ಟಲ್ದೆ ಏನ್ ಜಯಮ್ಮ, 10 in 11 ಅಂತ ನಾವು ಕೂಡ ಜೀವಜಾಲದ ಒಂದು ಕೊಂಡಿ ಅಷ್ಟೇಯಾ?
1: ಆದ್ರೆ ಪ್ರಪಂಚ ನಡೀತಿರದೆ ಮಾನವನಿಂದ ಅನ್ನೋ ಭ್ರಮೆಯಲ್ಲಿ ನಾವು ದೊಡ್ಡ ತಪ್ಪು ಮಾಡ್ತಾ ಇದ್ದೀವಿ.
2: ಪರಿಸರದ ಮೇಲೆ ನಾವು ಇಲ್ಲಿವರೆಗೆ ಮಾಡಿದ ಅಧ್ವಾನಗಳೇ ಸಾಕು, ಇನ್ಮೇಲಾದ್ರೂ ನಮ್ಮನ್ನ ನಾವು ತಿದ್ಕೋಬೇಕು.
3: ಹೌದು, ನಾವು ಮಾಡಿದ ಪಾಪಕ್ಕೆ ಪಶ್ಚಾತ್ತಾಪ ಪಟ್ಟು ಪ್ರಾಯಶ್ಚಿತ್ತ ಮಾಡ್ಕೋಬೇಕು.
0: ಪ್ರಕೃತಿಯ ಎದುರಿಗೆ ವಿನಯದಿಂದ ನಡೆಬೇಕೇ ಹೊರತು ಅಹಂಕಾರದಿಂದ ವರ್ತಿಸಬಾರದು.
1: ಬದುಕು ಅಂದ್ರೆ ಕೊಟ್ಟು ತಗೊಳ್ಳೋದು ಅನ್ನೋದನ್ನ ತಿಳ್ಕೊಂಡು ಪರಿಸರಕ್ಕೆ ನಾವ್ ಏನ್ ಒಳ್ಳೇದ್ ಮಾಡಬಹುದು ಅದನ್ನ ಮಾಡಬೇಕು.
2: ಅದಕ್ಕೆ ಎಲ್ರು ಹೇಳ್ರಪ್ಪ, ಪರಿಸರವಿದ್ದರೆ ನಾವು
4: ಪರಿಸರ ಕೆಟ್ಟರೆ ಸಾವು.
2: ಪರಿಸರ ಉಳಿಸಲು
4: ಸರಸರ ಬನ್ನಿ.
2: ಪರಿಸರ ಕೊಡೆಯರು ನಾವಲ್ಲ,
4: ಹರಿರಿ ಸತ್ಯವ ನೀವೆಲ್ಲ.
5: ಇದುವರೆಗೂ ಜೂನ್ 5 ವಿಶ್ವ ಪರಿಸರ ದಿನಾಚರಣೆ ಕುರಿತು ಮಾತುಕತೆ ಕೇಳಿದಿರಿ. ರಚನೆ ಎಚ್ ಮಲ್ಲಿಕಾರ್ಜುನ್, ಆರಾಧ್ಯ ಸೋಮೇನಹಳ್ಳಿ. ಭಾಗವಹಿಸಿದವರು ಎಂ ಶೋಭಾ, ಆದ್ರಿಕಟ್ಟೆ, ಪಿಎಂ ಸುಮಾ, ಆನಿವಾಳ, ಸಿ ಹೇಮಲತಾ ಹಾಗೂ ಎಚ್ ಮಲ್ಲಿಕಾರ್ಜುನ್, ಆರಾಧ್ಯ ಸೋಮೇನಹಳ್ಳಿ.
6: ಇದುವರೆಗೂ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಚಿತ್ರದುರ್ಗ. ಪ್ರಸ್ತುತಿ
7: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ 1 click ಅರೆ ವಾ,
8: ಸಿಕ್ಕಿಬಿದ್ರು.
9: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
10: ಜಾಣರಾಗಿರಿ, ಜಾಗರೂಕರಾಗಿರಿ.
11: ಹವಾಮಾನ ವರದಿ. ತುಮಕೂರು, ಚಿತ್ರದುರ್ಗ ಇನ್ನಿತರ ಜಿಲ್ಲೆಗಳಲ್ಲಿ 1 or 2 ಸ್ಥಳಗಳಲ್ಲಿ ಬಿರುಗಾಳಿಯೊಂದಿಗೆ ಗಂಟೆಗೆ 40-50 ಕಿಲೋಮೀಟರ್ ಭಾರಿ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಮುಂದಿನ 24 ಗಂಟೆಗಳಲ್ಲಿ ಸಂಜೆ ವೇಳೆಗೆ ಭಾಗಶಃ ಮೋಡ ಕವಿದ ವಾತಾವರಣವಿರುತ್ತೆ. ಕೆಲವು ಪ್ರದೇಶಗಳಲ್ಲಿ ಕೆಲವೊಮ್ಮೆ ಗಾಳಿಯೊಂದಿಗೆ ಮಳೆ, ಗುಡುಗು ಸಹಿತ ಹಗುರವಾದ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನವು ಕ್ರಮವಾಗಿ 32 degrees Celsius ಮತ್ತು 21 degrees Celsius ಇರುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ವರದಿ ಮಾಡಿದೆ. ಹವಾಮಾನ ವರದಿ ಕೇಳಿದಿರಿ. ಈಗ ಕೇಳಿ ರೈತರಿಗೆ ಸಲಹೆ.
8: ರೈತ ಬಂಧುವರೇ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸಂತೋಷ್ ಯುವಿಯನ್ ಅಂತ. ಸಾವಯವ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಸಂಶೋಧನಾ ಬೇಸಾಯ ಶಾಸ್ತ್ರಜ್ಞನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇತ್ತೀಚೆಗೆ ಎರೆಹುಳ ಗೊಬ್ಬರನ ರೈತರು ತುಂಬಾ ಅಡಾಪ್ಟ್ ಮಾಡ್ಕೊಳ್ತಾ ಇದ್ದಾರೆ. ಸಾವಯವ ಕೃಷಿನಲ್ಲಿ ಒಂದು ಮುಖ್ಯವಾದ

0: ಪೋಷಕಾಂಶಗಳ ನಿರ್ವಹಣೆ ಕ್ರಮಗಳಲ್ಲಿ ಎರೆಹುಳುಗಳು ಬಳಸೋದು ಕೂಡ ಒಂದು. ಎರೆಹುಳುಗಳನ್ನ ನಾವು ಸುಲಭವಾಗಿ ಗೊಬ್ಬರನ ತಯಾರು ಮಾಡ್ಕೊಬಹುದು. ಎರೆಹುಳುಗಳನ್ನ ನಾವು ರೈತರ ಮಿತ್ರ ಅಂತ ಕರಿತೀವಿ. ಜಮೀನಿನಲ್ಲಿ ಎಲ್ಲೆಲ್ಲಿ ಕೃಷಿ ತ್ಯಾಜ್ಯಗಳಿರುತ್ತೋ ಅಲ್ಲೆಲ್ಲ ಕೂಡ ಎರೆಹುಳುಗಳನ್ನ ನೀವು ಕಾಣ್ಬೋದು. ಹಾಗಾಗಿ ಕೃಷಿ ತ್ಯಾಜ್ಯಗಳನ್ನ ಪುನರ್ಬಳಕೆ ಮಾಡೋದಕ್ಕೆ ಒಂದು ಸುವ್ಯವಸ್ಥಿತವಾದ ವ್ಯವಸ್ಥೆ ಅಂದರೆ ಕಾಂಪೋಸ್ಟ್ ತಯಾರಿಕೆ ಮತ್ತು ಎರೆಹುಳು ಗೊಬ್ಬರ ಮಾಡ್ಕೊಳ್ಳೋದು. ಎರೆಹುಳು ಗೊಬ್ಬರನ ನಾವು ಸುಲಭವಾಗಿ ರೈತರು ನೀವೇ ತಯಾರಿಸ್ಕೊಳ್ಬೋದು. ಒಂದು ಹಿಂದೆಲ್ಲ ಗುಂಡಿ ಪದ್ಧತಿನಲ್ಲಿ ಮಾಡ್ತಾ ಇದ್ವಿ, ಆದರೆ ಮಳೆ ನೀರು ಬಂದು ನಿಲ್ಲೋದು, ಜೊತೆಗೆ ಪೋಷಕಾಂಶಗಳು ಆವಿಯಾಗೋದು, ಜೊತೆಗೆ ಇಂಗೋದು, ಜೊತೆಗೆ ಇಲಿ ಹೆಗ್ಣಗಳು ಎಳೆದಾಕೋದು, ಇರುವೆ ಕಾಟಗಳು. ಹಾಗಾಗಿ ಟ್ರೆಡಿಷನಲ್ ತೊಟ್ಟಿ ಪದ್ಧತಿಯಿಂದ ರೈತರು ಏನು ಮಾಡಿದರು, ಸ್ವಲ್ಪ ವೈಜ್ಞಾನಿಕವಾಗಿ ತೊಟ್ಟಿನಲ್ಲಿ ಉತ್ಪಾದನೆ ಮಾಡ್ತಕ್ಕಂಥ ಕ್ರಮಕ್ಕೆ ಒತ್ತು ನೀಡ್ತಾ ಬಂದರು. ಹೀಗೆ ತೊಟ್ಟಿನಲ್ಲಿ ಮಾಡಿದಾಗ ಮಾತ್ರ ಹುಳು ಹರಿದು ಹೋಗದೇ ಇರೋದ ರೀತಿಯಲ್ಲಿ ಅತಿ ವೇಗವಾಗಿ ಕ್ಷಿಪ್ರವಾಗಿ ನಾವು ಎರೆಹುಳು ಗೊಬ್ಬರನ ಉತ್ಪಾದನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ತೊಟ್ಟಿ ನಿರ್ಮಿಸ್ಕೊಳ್ಳೋದಕ್ಕೆ ಬಂದ್ಬಿಟ್ಟು ನರೇಗಾ ಯೋಜನೆಯಲ್ಲಿ ಕೂಡ ರೈತರಿಗೆ ಸಾಕಷ್ಟು ಸೌಲಭ್ಯಗಳು ಗ್ರಾಮ ಪಂಚಾಯತ್ ಮಟ್ಟದಲ್ಲೇ ಸಿಗುತ್ತೆ. ರೈತರು ಸುಲಭವಾಗಿ ಸಿಗ್ತಕ್ಕಂಥ ಕಡಪಾಕಲ್ಲು ಇದನ್ನು ಬಳಸ್ಕೊಂಡು ಸುಲಭವಾಗಿ ಕೂಡ ನೀವು ತೊಟ್ಟಿಗಳನ್ನು ನಿರ್ಮಿಸ್ಕೊಳ್ಬೋದು. ಅಥವಾ ನೀವು ಸಿಮೆಂಟ್ ಕಾಂಕ್ರೀಟ್ ಮಾಡಿ ತೊಟ್ಟಿನ ಬಹಳ ವರ್ಷಗಳವರೆಗೆ ಬೇಕು ಅಂದರೆ ತುಂಬ ವ್ಯವಸ್ಥಿತವಾಗಿ ಕೂಡ ನೀವು ನಿರ್ಮಿಸ್ಕೊಳ್ಬೋದು. ಸುಮಾರು 10 ಅಡಿ 10-15 ಅಡಿ ಉದ್ದ, 3-4 ಅಡಿ ಅಗಲ, 2-3 ಅಡಿ ಆಳಕ್ಕೆ ತೊಟ್ಟಿನ ನೀವು ನಿರ್ಮಿಸ್ಕೊಂಡ್ರೆ ಕೆಲವೊಂದು ಸಾರಿ ಜೋಡು ತೊಟ್ಟಿನೂ ಕೂಡ ರೈತರು ನಿರ್ಮಿಸ್ಕೊಳ್ತಾರೆ. ಅದರಿಂದನೂ ಕೂಡ ಹಲವಾರು ಅನುಕೂಲಗಳಿದ್ದಾವೆ. ಒಂದರಲ್ಲಿ ಇದ್ದಿದ್ದಾಗ ತೆಗಿಯೋದಕ್ಕೆ ಇದು ಮಾಡೋದಕ್ಕೂ ಕೂಡ ಜೋಡು ತೊಟ್ಟಿನೂ ಕೂಡ ನಿರ್ಮಿಸ್ಕೊಳ್ಬೋದು. ಅಥವಾ ಸಿಂಗಲ್ ತೊಟ್ಟಿಗಳನ್ನು ಕೂಡ ನೀವು ಕನ್ಸ್ಟ್ರಕ್ಟ್ ಮಾಡ್ಕೊಳ್ಬೋದು ನಿಮ್ಮ ಅನುಕೂಲತೆ ತಕ್ಕಂಗೆ. ತಯಾರಿಸಿರ್ತಕ್ಕಂಥ ತೊಟ್ಟಿನಲ್ಲಿ ನೀವು ಕೃಷಿ ತ್ಯಾಜ್ಯಗಳು, ತೆಂಗಿನ ಗರಿ, ಅಡಿಕೆ ಸಿಪ್ಪೆ, ಜೊತೆಗೆ ಭತ್ತದ ಹುಲ್ಲು, ರಾಗಿ ಹುಲ್ಲು, ಮೆಕ್ಕೆಜೋಳ ತ್ಯಾಜ್ಯ, ಹತ್ತಿ ಕಡ್ಡಿ ತ್ಯಾಜ್ಯ, ಜೊತೆಗೆ ಈ ಬೇರೆ ಬೇರೆ ಮೆಕ್ಕೆಜೋಳ ತ್ಯಾಜ್ಯ, ಈ ರೀತಿ ಕೃಷಿ ತ್ಯಾಜ್ಯಗಳು ಏನೇನು ಬರುತ್ತೋ ಅದೆಲ್ಲದನ್ನು ಕೂಡ ನೀವು ಕಟ್ ಮಾಡಿ ಒಂದು ಲೇಯರ್ ಕೃಷಿ ತ್ಯಾಜ್ಯ ಹಾಕಿದರೆ ಮೇಲ್ಗಡೆ ಒಂದು ಅಂಗಲ ಸಗಣಿ ಹಾಕ್ತೀವಿ ಅಥವಾ ಬಗ್ಡನ ಸಿಂಪಡಣೆ ಮಾಡ್ತೀವಿ. ಮತ್ತೆ ನೀವು ಕೃಷಿ ತ್ಯಾಜ್ಯ, ಸಗಣಿ, ಬಗ್ಡ ಈ ರೀತಿಯಾಗಿ ಪದರ ಪದರವಾಗಿ ನೀವು ತುಂಬ್ತಾ ಬಂದಾಗ ಒಂದು ಹಂತದಲ್ಲಿ ಬೇಕಾದರೆ ಒಂದು ಲೇಯರ್ ನೀವು ಮಣ್ಣನ್ನು ಕೂಡ ನೀವು ಒಂದು ಅಂಗಲದಷ್ಟು ಮಣ್ಣನ್ನು ಕೂಡ ನೀವು ಫಲವತ್ತಾದ ಮಣ್ಣನ್ನು ಕೂಡ ನೀವು ಸೇರಿಸ್ಕೊಳ್ಬೋದು. ಮೇಲ್ಗಡೆ ನೀವು ಮತ್ತೆ ಕೃಷಿ ತ್ಯಾಜ್ಯ, ಸಗಣಿ, ಬಗ್ಡ ಅಥವಾ ಸಗಣಿನ ನೀವು ಹಾಕಿ ಈ ರೀತಿಯಾಗಿ ತೊಟ್ಟಿ ತುಂಬ ತನಕನೂ ಕೂಡ ನಿರಂತರವಾಗಿ ತುಂಬ್ತಾ ಬರಬೇಕು. ಹಿಂಗೆ ತುಂಬಿದ ಮೇಲೆ 15-20 ದಿವಸ ಕಳೆಯೋದಕ್ಕೆ ಬಿಡಬೇಕು. ಹಿಂಗೆ ತ್ಯಾಜ್ಯ ಕಳಿತಕ್ಕಂಥ ಹಂತಕ್ಕೆ ಬಂದಾಗ ನೀವೇನು ಮಾಡ್ತೀರಿ, ಒಂದು 2 ಕೆಜಿಯಷ್ಟು ತೊಟ್ಟಿಗೆ 1 ಕೆಜಿಯಷ್ಟು ಹುಳು ಬಿಟ್ಟರು ಕೂಡ ನಿಮಗೆ ಸಾಕಾಗುತ್ತೆ. ಒಂದು ತೊಟ್ಟಿಗೆ ಹುಳುಗಳು ಬಂದುಬಿಟ್ಟು ನಮ್ಮ ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ಶಿವಮೊಗ್ಗದಲ್ಲಿ ನಿಮಗೆ ಯಾವಾಗಲೂ ಕೂಡ ಲಭ್ಯ ಇರುತ್ತೆ. ಇಲ್ಲಿ ಬಂದ್ಬಿಟ್ಟು ನೀವು ತಗೊಂಡು ಹೋಗಿ ಅಥವಾ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ರೈತರ ಮೂಲಕ ನೀವು ತಗೊಂಡು ತೊಟ್ಟಿಗೆ ಬಿಡ್ಬೋದು. ಹಿಂಗೆ ತಯಾರಿಸಿರ್ತಕ್ಕಂಥ ತೊಟ್ಟಿನಲ್ಲಿ ಯಾವಾಗಲೂ ಕೂಡ ತೇವಾಂಶ ಇರೋ ರೀತಿಯಲ್ಲಿ ಹಸಿ ಇರಬೇಕಷ್ಟೇ, ನೀರು ನಿಲ್ಲಬಾರ್ದು. ಆ ರೀತಿಯಲ್ಲಿ ನೀವು ನಿರ್ವಹಣೆ ಮಾಡಬೇಕಾಗುತ್ತೆ. ಜೊತೆಗೆ ಎರೆಹುಳು ಗೊಬ್ಬರನ ತೊಟ್ಟಿಗೆ ನೀವು ಯಾವುದೇ ಪ್ಲಾಸ್ಟಿಕ್ ಮತ್ತು ಗಾಜು ಕಳ್ಳಿ ಇದನ್ನ ಹಾಕಬಾರ್ದು. ಈ ಹುಳುಗಳನ್ನು ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ ತ್ಯಾಜ್ಯನ ತಿಂತ ಹೋದಂಗೆ. ಗೊಬ್ಬರ ತಯಾರಾಗಿರ್ತಕ್ಕಂಥ ಹಂತ ಬಂದಾಗ ಕಾಫಿ ಪೌಡರ್ ಕಲರ್ ಅಪಿಯರೆನ್ಸ್ ನಮಗೆ ಸಿಗುತ್ತೆ. ಹುಡಿ ಹುಡಿಯಾಗಿರುತ್ತೆ, ಹಗುರವಾಗಿರುತ್ತೆ ಗೊಬ್ಬರ. ಈ ರೀತಿ ಒಂದ್ಸರಿ ಗೊಬ್ಬರ ತಯಾರಾಯಿತು ಅಂದರೆ ನಾವು ಗುಡ್ಡೆ ಆಕಾರದಲ್ಲಿ ಹಾಕಿ ಹುಳುಗಳನ್ನು ಸಂಗ್ರಹಣೆ ಮಾಡಿ ತೆಗಿತೀವಿ. ಇಲ್ಲಾಂದರೆ ಸಗಣಿ ಉಂಡೆಗಳನ್ನ ಅಲ್ಲಲ್ಲೇ ತೊಟ್ಟಿನಲ್ಲಿಟ್ಟು ಹುಳುಗಳ ಅಟ್ರ್ಯಾಕ್ಟ್ ಆಗಿ ಹುಳುಗಳನ್ನ ಮತ್ತೆ ಗೊಬ್ಬರನ ಬೇರ್ಪಡಿಸ್ತೇವೆ. ಇಲ್ಲಾಂದರೆ ಸೀವಿಂಗ್ ಮಾಡಿಬಿಟ್ಟು ನಾವು ಇದನ್ನು ಜರಡಿ ಹಿಡಿದ್ಬಿಟ್ಟು ಗೊಬ್ಬರನ ಇದು ಮಾಡಿಬಿಡ್ತೀವಿ. ಈ ರೀತಿಯಾಗಿ ಎರೆಹುಳು ಗೊಬ್ಬರನ ಉತ್ಪಾದನೆ ಮಾಡತಕ್ಕಂಥ ಕ್ರಮಗಳನ್ನ ಅನುಸರಿಸಬೇಕು. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನನ್ನನ್ನು ಸಂಪರ್ಕಿಸ್ಬೋದು. ನನ್ನ ಸಂಪರ್ಕ ಸಂಖ್ಯೆ ಬಂದ್ಬಿಟ್ಟು 8867097307. ಧನ್ಯವಾದಗಳು.
1: ರೈತರಿಗೆ ಸಲಹೆ ಕೇಳಿದಿರಿ. ಇದೀಗ ವಿವಿಧ ಕೃಷಿ ಮಾರುಕಟ್ಟೆಗಳ ಉತ್ಪನ್ನವಾರು ಇಂದಿನ ಧಾರಣೆ. ಮೊದಲಿಗೆ ಚನ್ನಗಿರಿ ಕೃಷಿ ಮಾರುಕಟ್ಟೆಯ ಇಂದಿನ ಧಾರಣೆ. ಉತ್ಪನ್ನ ತೆಂಗಿನಕಾಯಿ 1,000 ಕ್ಕೆ ಗರಿಷ್ಠ ಮತ್ತು ಕನಿಷ್ಠ 22,600. ಉತ್ಪನ್ನ ಭತ್ತ ಪ್ರಭೇದ ಭತ್ತ 1 ಗರಿಷ್ಠ 3,040 ಕನಿಷ್ಠ 2,520. ಇನ್ನು ಚಳ್ಳಕೆರೆ ಕೃಷಿ ಮಾರುಕಟ್ಟೆ ಇಂದಿನ ಧಾರಣೆ. ಉತ್ಪನ್ನ ಧನಿಯಾ ಅಥವಾ ಕೊತ್ತಂಬರಿ ಬೀಜ, ಪ್ರಭೇದ ಧನಿಯಾ ಬೀಜ, ಗರಿಷ್ಠ 8,000 ಕನಿಷ್ಠ 6,132. ಉತ್ಪನ್ನ ನೆಲಗಡಲೆ ಅಥವಾ ಶೇಂಗಾ, ಪ್ರಭೇದ ಶೇಂಗಾ ಗೆಜ್ಜೆ, ಗರಿಷ್ಠ 8,809 ಕನಿಷ್ಠ 4,219. ಭತ್ತ ಗರಿಷ್ಠ ಮತ್ತು ಕನಿಷ್ಠ 2,857. ಹಿರಿಯೂರು ಕೃಷಿ ಮಾರುಕಟ್ಟೆ ಇಂದಿನ ಧಾರಣೆ. ಉತ್ಪನ್ನ ಕೊಬ್ಬರಿ, ಗರಿಷ್ಠ ಮತ್ತು ಕನಿಷ್ಠ 10,758. ಹರಿಹರ ಕೃಷಿ ಮಾರುಕಟ್ಟೆ ಇಂದಿನ ಧಾರಣೆ. ಉತ್ಪನ್ನ ಭತ್ತ, ಪ್ರಭೇದ ಭತ್ತದ ಎರ್ಮೆಲ್ ಆರ್ ಅಥವಾ ಹೊಸದು, ಗರಿಷ್ಠ 2840 ಕನಿಷ್ಠ 2650 ಹೊಳಲ್ಕೆರೆ ಕೃಷಿ ಮಾರುಕಟ್ಟೆ ಇಂದಿನ ಧಾರಣೆ ಉತ್ಪನ್ನ ಅಡಿಕೆ ಪ್ರಭೇದ ಇತರೆ ಗರಿಷ್ಠ 26,000 ಕನಿಷ್ಠ 21,000

500, ತೆಂಗಿನಕಾಯಿ ಗರಿಷ್ಠ ಮತ್ತು ಕನಿಷ್ಠ 18,980, ಹೊಸದುರ್ಗ ಕೃಷಿ ಮಾರುಕಟ್ಟೆ ಇಂದಿನ ಧಾರಣೆ, ಉತ್ಪನ್ನ ತೆಂಗಿನಕಾಯಿ ಗರಿಷ್ಠ ಮತ್ತು ಕನಿಷ್ಠ 21,000, ಉತ್ಪನ್ನ ಸಾಮೆ ಪ್ರಭೇದ ಸಾಮೆ ಅಥವಾ ಸಾವೆ ಗರಿಷ್ಠ 5,000 ಕನಿಷ್ಠ 4,000. ಇದುವರೆಗೂ ವಿವಿಧ ಕೃಷಿ ಮಾರುಕಟ್ಟೆಗಳ ಉತ್ಪನ್ನವಾರು ಇಂದಿನ ಧಾರಣೆಯನ್ನ ಕೇಳಿದಿರಿ. ಈಗ ಕೇಳಿ ಜನಪದ ಗೀತೆಯನ್ನು.

ರೈತ ಬಾಂಧವರೇ, ನಾಳೆ ಸಂಜೆ 6:51 ನಮ್ಮ ನಿಲಯದಿಂದ ಹಲೋ ಕಿಸಾನ್ ವಾಣಿ ಕೃಷಿ ರಂಗ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ವಿಷಯ ಮುಂಗಾರು ಹಂಗಾಮಿಗೆ ಕೃಷಿ ಸಿದ್ಧತೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿ ನೀಡುತ್ತಾರೆ ಚಿತ್ರದುರ್ಗದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಬಿ ಮಂಜುನಾಥ್, ಉಪ ಕೃಷಿ ನಿರ್ದೇಶಕರಾದ ಕೆಎಸ್ ಶಿವಕುಮಾರ್ ಹಾಗೂ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಯುಎಂ ಮರಳ ಸಿದ್ದೇಶ್. ಕೇಳುಗರು ಕರೆ ಮಾಡಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273 ಹಾಗೂ 9141970272. ದೂರವಾಣಿ ಸಂಖ್ಯೆ 08194295649. ಕಾರ್ಯಕ್ರಮ ಪ್ರಸಾರವಾಗುವುದು ನಾಳೆ ಸಂಜೆ 6:51 ಹಲೋ ಕಿಸಾನ್ ವಾಣಿ ಕೃಷಿ ರಂಗ ನೇರ ಫೋನ್ ಇನ್ ಕಾರ್ಯಕ್ರಮ ನಾಳೆ ಸಂಜೆ 6:50

ಆಕಾಶವಾಣಿ ಚಿತ್ರದುರ್ಗ ಸಮಯ 7:35 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿಬಿ. ಮುಖ್ಯಾಂಶಗಳು. ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರ ವಿಸ್ತರಣೆಗೆ ಭಾರತ ಮ್ಯಾನ್ಮಾರ್ ಸಹಮತ. ಭದ್ರತೆ ಗಡಿ ರಕ್ಷಣೆಯ ಮೇಲೆ ಹೆಚ್ಚಿನ ಗಮನ. 10 ರಾಜ್ಯಗಳ 24 ರಾಜ್ಯಸಭಾ ಸ್ಥಾನಗಳ ದ್ವೈವಾರ್ಷಿಕ ಚುನಾವಣೆಗೆ ಅಧಿಸೂಚನೆ ಪ್ರಕಟ. ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಆರಂಭ. 2 ಭಾರತ ಆಸ್ಟ್ರೇಲಿಯಾ ರಕ್ಷಣಾ ಸಚಿವರ ಸಂವಾದ. ಇಂಡೋ ಪೆಸಿಫಿಕ್ ವಲಯದಲ್ಲಿ ಶಾಂತಿ ಸ್ಥಿರತೆ ಕಾಯ್ದುಕೊಳ್ಳಲು ಒತ್ತು. ಮಧ್ಯಪ್ರದೇಶದಲ್ಲಿ ಖೇತ್ ಬಚಾವೋ ಅಭಿಯಾನಕ್ಕೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಚಾಲನೆ. 20 ವರ್ಷದ ಒಳಗಿನ ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಭಾರತಕ್ಕೆ 10 ಚಿನ್ನ ಸೇರಿದಂತೆ ಒಟ್ಟು 19 ಪದಕ. ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘನೆ. ವಾರ್ತೆಗಳ ವಿವರ. ಭಾರತ ಮತ್ತು ಮ್ಯಾನ್ಮಾರ್ ದೇಶಗಳು ವ್ಯಾಪಾರ, ಹೂಡಿಕೆ, ಸಂಪರ್ಕ, ಭದ್ರತೆ ಹಾಗೂ ಗಡಿ ನಿರ್ವಹಣೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ವಿಸ್ತರಿಸಲು ನಿರ್ಧರಿಸಿವೆ. ನವದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಭಾರತ ಭೇಟಿಯಲ್ಲಿರುವಂತಹ ಮ್ಯಾನ್ಮಾರ್ ಅಧ್ಯಕ್ಷ ಯು ಮಿನ್ ಆಂಗ್ ಲಿಂಗ್ ಅವರ ನಡುವೆ ಇಂದು ನಡೆದ ಉನ್ನತ ಮಟ್ಟದ ಮಾತುಕತೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ ಮ್ಯಾನ್ಮಾರ್ನಲ್ಲಿ ಶಾಂತಿ ಮತ್ತು ಮಾತುಕತೆಯ ಪ್ರಕ್ರಿಯೆಗಳಿಗೆ ಭಾರತದ ಸಂಪೂರ್ಣ ಬೆಂಬಲ ಇರಲಿದ್ದು ಒಕ್ಕೂಟ ಮಾದರಿಯ ಆಡಳಿತ ಮತ್ತು ಆರ್ಥಿಕ ಪ್ರಗತಿಯ ಅನುಭವಗಳನ್ನು ಹಂಚಿಕೊಳ್ಳಲು ಸಿದ್ಧ ಇರುವುದಾಗಿ ಪ್ರಧಾನಿ ನರೇಂದ್ರ ಮೋದಿ ಪುನರುಚ್ಚರಿಸಿದ್ದಾರೆ. ಭಾರತದ ನೆರೆಹೊರೆ ಮೊದಲು ಮತ್ತು ಆಕ್ಟ್ ಈಸ್ಟ್ ನೀತಿಗಳ ಅಡಿಯಲ್ಲಿ ಮ್ಯಾನ್ಮಾರ್ ವಿಶ್ವಾಸಾರ್ಹ ಪಾಲುದಾರ ದೇಶವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿಯವರು ತಿಳಿಸಿದ್ದಾರೆ. ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ನಂತರ ಯು ಮಿನ್ ಆಂಗ್ ಲಿಂಗ್ ಅವರು ಭಾರತಕ್ಕೆ ನೀಡುತ್ತಿರುವಂತಹ ಮೊದಲ ಭೇಟಿ ಇದಾಗಿದ್ದು ಪ್ರವಾಸದ ಭಾಗವಾಗಿ ಅವರು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿಯಾದರು. ಮ್ಯಾನ್ಮಾರ್ ಅಧ್ಯಕ್ಷರು ಉದ್ಯಮಿಗಳ ಜೊತೆಗೆ ಸಂವಾದ ನಡೆಸಲು ಮುಂಬೈಗೆ ಪ್ರಯಾಣ ಬೆಳೆಸಲಿದ್ದಾರೆ. ಇದಕ್ಕೂ ಮುನ್ನ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಮತ್ತು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರು ಮ್ಯಾನ್ಮಾರ್ ಅಧ್ಯಕ್ಷರೊಂದಿಗೆ ಪರಸ್ಪರ ಸಹಕಾರದ ಕುರಿತು ಸಕಾರಾತ್ಮಕ ಚರ್ಚೆಯನ್ನು ನಡೆಸಿದರು. ಸಭೆಯ ಕುರಿತು ಸುದ್ದಿಗೋಷ್ಠಿ ನಡೆಸಿ ವಿವರ ನೀಡಿದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ, ಉಭಯ ದೇಶಗಳು ಆರ್ಥಿಕ ಹಾಗೂ ಇಂಧನ ವಲಯದಲ್ಲಿ ಸಹಕಾರ ವಿಸ್ತರಿಸಲು ಮತ್ತು ಪ್ರಮುಖ ಕಲಾದನ್ ಮಲ್ಟಿ ಮಾಡೆಲ್ ಸಾರಿಗೆ ಯೋಜನೆಯನ್ನು ಶೀಘ್ರವಾಗಿ ಪೂರ್ಣಗೊಳಿಸಲು ಸಮ್ಮತಿ ನೀಡಿವೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಭಾರತದ ಭದ್ರತೆಗೆ ಧಕ್ಕೆ ತರುವಂತಹ ಯಾವುದೇ ಚಟುವಟಿಕೆಗಳಿಗೆ ತನ್ನ ಭೂಪ್ರದೇಶವನ್ನು ಬಳಸಿಕೊಳ್ಳಲು ಅನುಮತಿಸುವುದಿಲ್ಲ ಎಂದು ಮ್ಯಾನ್ಮಾರ್ ಭರವಸೆ ನೀಡಿದೆ. ಮ್ಯಾನ್ಮಾರ್ನಲ್ಲಿ ಮುಂದುವರೆದಿರುವಂತಹ ಶಾಂತಿ ಪ್ರಕ್ರಿಯೆಯ ಭಾಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅಲ್ಲಿನ ಮಾಜಿ ಸ್ಟೇಟ್ ಕೌನ್ಸಿಲರ್ ಆಂಗ್ ಸನ್ ಸೂಕಿ ಅವರ ವಿಷಯವನ್ನು ಪ್ರಸ್ತಾಪಿಸಿದ್ದು ಎಲ್ಲರನ್ನೂ ಒಳಗೊಂಡ ಪ್ರಜಾಪ್ರಭುತ್ವ ಒಕ್ಕೂಟ ವ್ಯವಸ್ಥೆ ಹಾಗೂ ಶಾಂತಿ ಮಾತುಕತೆಯ ಮಹತ್ವವನ್ನು ಭಾರತ ಪುನರುಚ್ಚರಿಸಿದೆ ಎಂದು ವಿದೇಶಾಂಗ ಕಾರ್ಯದರ್ಶಿ ಸ್ಪಷ್ಟಪಡಿಸಿದ್ದಾರೆ. 10 ರಾಜ್ಯಗಳಿಂದ ರಾಜ್ಯಸಭೆಯ 24 ಸ್ಥಾನಗಳಿಗೆ ದ್ವೈವಾರ್ಷಿಕ ಚುನಾವಣೆಗೆ ಇಂದು ಅಧಿಸೂಚನೆ ಹೊರಡಿಸಲಾಗಿದ್ದು ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಆರಂಭವಾಗಿದೆ. ಇದೇ 8 ನಾಮಪತ್ರ ಸಲ್ಲಿಸಲು ಕೊನೆಯ ದಿನಾಂಕವಾಗಿದ್ದು ಇದೇ 9 ನಾಮಪತ್ರಗಳ ಪರಿಶೀಲನಾ ಪ್ರಕ್ರಿಯೆ ನಡೆಯಲಿದೆ. ಇದೇ 11 ನಾಮಪತ್ರ ಹಿಂಪಡೆಯಲು ಕೊನೆಯ ದಿನಾಂಕವಾಗಿದ್ದು ಇದೇ 18 ಮತದಾನ ಪ್ರಕ್ರಿಯೆ ಜರುಗಲಿದೆ. ಅದೇ ದಿನ ಮತ ಎಣಿಕೆ ಕಾರ್ಯ ನಡೆಯಲಿದೆ. ಆಂಧ್ರಪ್ರದೇಶ, ಗುಜರಾತ್ ಮತ್ತು ಕರ್ನಾಟಕದಲ್ಲಿ ತಲಾ 4 ಸ್ಥಾನಗಳು, ರಾಜಸ್ಥಾನ ಮತ್ತು ಮಧ್ಯಪ್ರದೇಶದಲ್ಲಿ ತಲಾ 3 ಸ್ಥಾನಗಳು, ಜಾರ್ಖಂಡ್ನಲ್ಲಿ 2 ಸ್ಥಾನಗಳು ಮತ್ತು ಮಣಿಪುರ, ಮೇಘಾಲಯ

0: ಅರುಣಾಚಲ ಪ್ರದೇಶ ಮತ್ತು ಮಿಜೋರಂನಲ್ಲಿ ತಲಾ ಒಂದು ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ. ಮಾಜಿ ಪ್ರಧಾನಿ ಮತ್ತು ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡ, ಕೇಂದ್ರ ಸಚಿವ ಮತ್ತು ಬಿಜೆಪಿ ನಾಯಕರಾದಂತಹ ಜಾರ್ಜ್ ಕುರಿಯನ್, ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ಮತ್ತು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಈ ತಿಂಗಳು ತಮ್ಮ ಅಧಿಕಾರದ ಅವಧಿಯನ್ನು ಪೂರ್ಣಗೊಳಿಸುತ್ತಿರುವಂತಹ ಸದಸ್ಯರಲ್ಲಿ ಸೇರಿದ್ದಾರೆ. ಇಂಡೋ ಪೆಸಿಫಿಕ್ ವಲಯದಲ್ಲಿ ಶಾಂತಿ ಮತ್ತು ಸ್ಥಿರತೆ ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ದೇಶಗಳು ದ್ವಿಪಕ್ಷೀಯ ಕಡಲ ಭದ್ರತಾ ಸಹಕಾರವನ್ನು ಮತ್ತಷ್ಟು ವಿಸ್ತರಿಸಲು ಹಾಗೂ ಜಂಟಿ ಕಡಲ ಭದ್ರತಾ ಸಹಕಾರ ಮಾರ್ಗಸೂಚಿಯನ್ನು ಶೀಘ್ರದಲ್ಲೇ ಅಂತಿಮಗೊಳಿಸಲು ನಿರ್ಧರಿಸಿವೆ. ನವದೆಹಲಿಯಲ್ಲಿ ಇಂದು ನಡೆದಂತಹ ಎರಡನೇ ಭಾರತ ಆಸ್ಟ್ರೇಲಿಯಾ ರಕ್ಷಣಾ ಸಚಿವರ ಸಂವಾದದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಆಸ್ಟ್ರೇಲಿಯಾದ ರಕ್ಷಣಾ ಸಚಿವ ರಿಚರ್ಡ್ ಮಾರ್ಲೆಸ್ ಈ ಕುರಿತ ಮಹತ್ವದ ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ. ರಕ್ಷಣಾ ಉದ್ಯಮ ವಲಯದ ಪಾಲುದಾರಿಕೆಯನ್ನು ಬಲಪಡಿಸಲು ರಕ್ಷಣಾ ಸಾಮಗ್ರಿ ಮತ್ತು ಸೇವೆಗಳ ಪೂರೈಕೆಗೆ ಸಂಬಂಧಪಟ್ಟಂತಹ ತಿಳಿವಳಿಕೆ ಪತ್ರವನ್ನು ಸಿದ್ದಪಡಿಸಲು ಉಭಯ ನಾಯಕರು ಸಮ್ಮತಿ ನೀಡಿದ್ದಾರೆ. ಇದೇ ತಿಂಗಳ ಕೊನೆಯಲ್ಲಿ ಚೆನ್ನೈನಲ್ಲಿ ಜಂಟಿ ಶೋಧನೆ ಮತ್ತು ರಕ್ಷಣಾ ತರಬೇತಿ ಕವಾಯಿತು ನಡೆಯಲಿದ್ದು, ಇಂಡೋ ಪೆಸಿಫಿಕ್ ವಲಯದಲ್ಲಿ ಮುಕ್ತ ವ್ಯಾಪಾರ ಮತ್ತು ಸಮುದ್ರಯಾನದ ಸ್ವಾತಂತ್ರ್ಯವನ್ನು ರಕ್ಷಿಸಲು ಕ್ವಾಡ್ ಒಕ್ಕೂಟದ ಕಡಲ ನಿಗಾ ಉಪಕ್ರಮಗಳನ್ನು ಹಾಗೂ ಜಂಟಿ ಸೇನಾ ಕವಾಯತುಗಳನ್ನು ಮತ್ತಷ್ಟು ತೀವ್ರಗೊಳಿಸಲು ಉಭಯ ದೇಶಗಳು ಬದ್ದತೆಯನ್ನು ವ್ಯಕ್ತಪಡಿಸಿವೆ. ಮಧ್ಯಪ್ರದೇಶದ ರಾಯ್ಸೇನ್ ಜಿಲ್ಲೆಯ ರಾಮಸಿಯಾ ಗ್ರಾಮದಲ್ಲಿ ಇಂದು ದೇಶಾದ್ಯಂತ ಹಮ್ಮಿಕೊಳ್ಳಲಾಗಿರುವಂತಹ ಖೇತ್ ಬಚಾವೋ ಅಭಿಯಾನಕ್ಕೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಚಾಲನೆಯನ್ನು ನೀಡಿದ್ದಾರೆ. ಕೃಷಿ ಭೂಮಿ ಮತ್ತು ಮಣ್ಣಿನ ಫಲವತ್ತತೆಯನ್ನು ರಕ್ಷಿಸುವ ಮತ್ತು ರೈತರಲ್ಲಿ ವೈಜ್ಞಾನಿಕ ಬೇಸಾಯ ಪದ್ಧತಿಯನ್ನು ಉತ್ತೇಜಿಸುವ ಉದ್ದೇಶ ಹೊಂದಿರುವಂತಹ ಈ ಅಭಿಯಾನವು ಒಂದು ತಿಂಗಳ ಕಾಲ ಕಾರ್ಯವನ್ನು ನಿರ್ವಹಿಸಲಿದೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಚಿವರು, ಮಣ್ಣಿನ ಆರೋಗ್ಯ ರಕ್ಷಣೆಗಾಗಿ ರೈತರು ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನು ಕಡಿತಗೊಳಿಸಬೇಕು ಎಂದು ಕರೆ ನೀಡಿದ್ದಾರೆ. ಈ ಅಭಿಯಾನದಲ್ಲಿ ಕೃಷಿ ವಿಶ್ವವಿದ್ಯಾಲಯಗಳು, ICAR ಮತ್ತು ಕೃಷಿ ವಿಜ್ಞಾನ ಕೇಂದ್ರಗಳು ಸಕ್ರಿಯವಾಗಿ ಪಾಲ್ಗೊಳ್ಳಲಿದ್ದು, ರೈತರಿಗೆ ಮಣ್ಣು ಪರೀಕ್ಷೆ, ಮಣ್ಣಿನ ಆರೋಗ್ಯ ಕಾರ್ಡ್, ನೈಸರ್ಗಿಕ ಕೃಷಿ ಹಾಗೂ ನೀರು ಸಂರಕ್ಷಣಾ ತಂತ್ರಜ್ಞಾನಗಳ ಕುರಿತು ಜಾಗೃತಿಯನ್ನು ಮೂಡಿಸಲಿವೆ. ಇದರೊಂದಿಗೆ ನಕಲಿ ರಸಗೊಬ್ಬರ ಮತ್ತು ಬಿತ್ತನೆ ಬೀಜಗಳನ್ನು ಗುರುತಿಸುವ ವಿಧಾನ ಮತ್ತು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ, ಬೆಳೆ ವಿಮೆ ಮತ್ತು ಕಿಸಾನ್ ಕ್ರೆಡಿಟ್ ಕಾರ್ಡ್ನಂತಹ ಪ್ರಮುಖ ಸರ್ಕಾರಿ ಯೋಜನೆಗಳ ಸೌಲಭ್ಯಗಳನ್ನು ರೈತರು ಸುಲಭವಾಗಿ ಪಡೆದುಕೊಳ್ಳಲು ಈ ಅಭಿಯಾನದ ಮೂಲಕ ನೆರವನ್ನು ನೀಡಲಾಗುವುದು. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಮತ್ತು ವಿಜ್ಞಾನ ಹಾಗೂ ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಅವರು ನವದೆಹಲಿಯಲ್ಲಿ ಇಂದು ಜಂಟಿಯಾಗಿ ನೀರು ಸಂಶೋಧನೆ ಮತ್ತು ಅಭಿವೃದ್ಧಿ ಕುರಿತ ರಾಷ್ಟೀಯ ಕಾರ್ಯಾಗಾರವನ್ನು ಉದ್ಘಾಟನೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಸಿಆರ್ ಪಾಟೀಲ್, ನೀರಿನ ಅಭಾವಕ್ಕೆ ಸುಸ್ಥಿರ ಪರಿಹಾರಗಳನ್ನು ಕಂಡುಕೊಳ್ಳುವಲ್ಲಿ ಮತ್ತು 2047ರ ವಿಕಸಿತ ಭಾರತದ ದೂರದೃಷ್ಟಿ ಸಾಕಾರಗೊಳಿಸುವಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನಗಳ ಅಳವಡಿಕೆ ಅತ್ಯಗತ್ಯ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಜಲಸಂಪನ್ಮೂಲಗಳ ಮೌಲ್ಯಮಾಪನ ಮತ್ತು ಸುಸ್ಥಿರ ನಿರ್ವಹಣೆಗಾಗಿ ಉಪಗ್ರಹ ಆಧಾರಿತ ತಂತ್ರಜ್ಞಾನಗಳನ್ನು ಬಳಸಿಕೊಳ್ಳುವ ನಿಟ್ಟಿನಲ್ಲಿ ಜಲಶಕ್ತಿ ಸಚಿವಾಲಯ ಹಾಗೂ ಇಸ್ರೋ ನಡುವೆ ಮಹತ್ವದ ತಿಳಿವಳಿಕೆ ಪತ್ರಕ್ಕೆ ಸಹಿಯನ್ನು ಹಾಕಲಾಯಿತು. ದೇಶದ ಬಾಹ್ಯಾಕಾಶ ಆರ್ಥಿಕತೆಯು ಪ್ರಸ್ತುತ 900 ಕೋಟಿ ಡಾಲರ್ನಷ್ಟಿದ್ದು ಶೀಘ್ರದಲ್ಲೇ 10 ಪಟ್ಟು ಪ್ರಗತಿ ಕಾಣಲಿದೆ ಎಂದು ಸಚಿವ ಡಾ ಜಿತೇಂದ್ರ ಸಿಂಗ್ ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಸಚಿವರು ಜಲಸಂಪನ್ಮೂಲ ನಿರ್ವಹಣೆ, ಕುಡಿಯುವ ನೀರು ಮತ್ತು ಹವಾಮಾನ ಸ್ಥಿತಿ ಸ್ಥಾಪಕತ್ವ ಸೇರಿದಂತೆ ವಿವಿಧ ಆದ್ಯತೆಯ ಕ್ಷೇತ್ರಗಳಲ್ಲಿ ಅತ್ಯಾಧುನಿಕ ಸಂಶೋಧನೆಗಳನ್ನು ಉತ್ತೇಜಿಸಲು ಜಲಶಕ್ತಿ ಸಚಿವಾಲಯ ಹಾಗೂ ಅನುಸಂಧಾನ ರಾಷ್ಟೀಯ ಸಂಶೋಧನಾ ಪ್ರತಿಷ್ಠಾನದ ಜಂಟಿ ಉಪಕ್ರಮವಾದಂತಹ ಮಹಾ ಆನ್ ವಾಟರ್ ಎಂಬ ವಿಶೇಷ ಯೋಜನೆಯನ್ನು ಕೂಡ ಉದ್ಘಾಟನೆ ಮಾಡಿದರು. ಹಾಂಗ್ಕಾಂಗ್ನಲ್ಲಿ ನಡೆದಂತಹ 22ನೇ 20 ವರ್ಷದ ಒಳಗಿನ ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಭಾರತ 10 ಚಿನ್ನ 5 ಬೆಳ್ಳಿ ಕಂಚು 4 ಪದಕ ಸೇರಿದಂತೆ ಒಟ್ಟು 19 ಪದಕಗಳನ್ನು ಗೆಲ್ಲುವ ಮೂಲಕ ಪದಕ ಪಟ್ಟಿಯಲ್ಲಿ 2ನೇ ಸ್ಥಾನವನ್ನು ಪಡೆದುಕೊಂಡಿದೆ. ವಿದೇಶದಲ್ಲಿ ನಡೆದಂತಹ ಕಾಂಟಿನೆಂಟಲ್ ಟ್ರ್ಯಾಕ್ ಮತ್ತು ಫೀಲ್ಡ್ ಚಾಂಪಿಯನ್ಶಿಪ್ನಗಳಲ್ಲಿ ಭಾರತ ಸಾಧಿಸಿದ ಅತ್ಯುತ್ತಮ ಪ್ರದರ್ಶನ ಇದಾಗಿದೆ. ಪುರುಷರ 800 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಮೊಗಲಿ ವೆಂಕಟರಾಮ್ ಚಿನ್ನದ ಪದಕ ಮುಡಿಗೇರಿಸಿಕೊಂಡರು. ಇದಕ್ಕೂ ಮುನ್ನ ಕಾಜಲ್, ಭಾವನಾ, ಆರತಿ ಮತ್ತು ನಿಪಂ ಅವರನ್ನೊಳಗೊಂಡಂತಹ ಮಹಿಳೆಯರ 4x100 ಮೀಟರ್ ರಿಲೇ ತಂಡವು ಬೆಳ್ಳಿ ಪದಕವನ್ನು ತನ್ನದಾಗಿಸಿಕೊಂಡಿತು. ಈ ಮಹಿಳಾ ರಿಲೇ ತಂಡವು 45.05 ಸೆಕೆಂಡ್ಗಳಲ್ಲಿ ಗುರು ತಲುಪಿ ಹೊಸ ಜೂನಿಯರ್ ರಾಷ್ಟೀಯ ದಾಖಲೆಯನ್ನು ಬರೆಯಿತು. ಭೂಮಿಕಾ, ತಹುರಾ, ಸೆಹನೂರ್ ಮತ್ತು ನೀರು ಅವರನ್ನೊಳಗೊಂಡಂತಹ ಭಾರತದ ಮಹಿಳಾ 4x400 ಮೀಟರ್ ರಿಲೇ ತಂಡವು ಸಹ ಚಿನ್ನದ ಪದಕವನ್ನು ಭದ್ರಪಡಿಸಿಕೊಂಡಿತು. ಇನ್ನು ಪುರುಷರ 4x400 ಮೀಟರ್ ರಿಲೇ ಸ್ಪರ್ಧೆಯಲ್ಲಿ ಪಿಯೂಷ್ ರಾ, ಸೈಯದ್ ಸಬೀರ್, ರಂಜಿತ್ ಕುಮಾರ್ ಎಸ್ ಮತ್ತು ಮೊಹಮ್ಮದ್ ಅಶ್ವಾಕ್ ಅವರನ್ನು ಒಳಗೊಂಡ ತಂಡವು ಕಂಚಿನ ಪದಕವನ್ನು ಗೆದ್ದಿತು. ಟೂರ್ನಿಯಲ್ಲಿ ತೋರಿತ

0: ಅದ್ಭುತ ಪ್ರದರ್ಶನಕ್ಕಾಗಿ ಭಾರತೀಯ ಕ್ರೀಡಾಪಟುಗಳ ತಂಡವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಅಭಿನಂದಿಸಿದ್ದಾರೆ. ಈ ಅತ್ಯುತ್ತಮ ಪ್ರದರ್ಶನವು ಭಾರತದ ಯುವ ಅಥ್ಲೆಟ್ಗಳ ದೃಢ ಸಂಕಲ್ಪ ಮತ್ತು ಶ್ರೇಷ್ಠತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಶ್ಲಾಘಿಸಿದ್ದಾರೆ. ಕಳೆದ ತಿಂಗಳು 28-31 ನಡೆದ ಈ ಟೂರ್ನಿಯಲ್ಲಿ 30 ಪುರುಷರು ಮತ್ತು 18 ಮಹಿಳೆಯರು ಸೇರಿದಂತೆ ಒಟ್ಟು 48 ಭಾರತೀಯ ಅಥ್ಲೆಟ್ಗಳು ಸ್ಪರ್ಧಿಸಿದ್ದರು. ಈ ಚಾಂಪಿಯನ್ಶಿಪ್ ಮುಂಬರುವ ಆಗಸ್ಟ್ 5-9 ಅಮೆರಿಕದ ಓರೆಗಾವ್ನ ಯುಜೀನ್ನಲ್ಲಿ ನಡೆಯಲಿರುವ ವಿಶ್ವ 20 ವರ್ಷದ ಒಳಗಿನವರ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ಗೆ ಅರ್ಹತಾ ಪಂದ್ಯಾವಳಿಯಾಗಿದೆ. ದೇಶಾದ್ಯಂತ ತೀವ್ರ ಸಂಚಲನ ಮೂಡಿಸಿರುವಂತಹ ನ್ಯೂಟ್ ಯುಜಿ 2026 ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧಿತರಾಗಿರುವಂತಹ ಮೂವರು ಪ್ರಮುಖ ಆರೋಪಿಗಳನ್ನು ನವದೆಹಲಿಯ ರೋಸ್ ಅವೆನ್ಯೂ ನ್ಯಾಯಾಲಯ ಇದೇ 15-25 ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಸಿಬಿಐ ತನಿಖೆ ನಡೆಸುತ್ತಿರುವ ಈ ಪ್ರಕರಣದಲ್ಲಿ ಮಹಾರಾಷ್ಟದ ಲಾತೂರ್ ಮೂಲದ ವೈದ್ಯ ಡಾ ಮನೋಜ್ ಶಿರೂರೆ, ಪುಣೆಯ ಖಾಸಗಿ ತರಬೇತಿ ಸಂಸ್ಥೆಯ ಶಿಕ್ಷಕ ತೇಜಸ್ ಹರ್ಷದ್ ಕುಮಾರ್ ಮತ್ತು ಮನೀಷಾ ಸಂಜಯ್ ಹವಾಲ್ದಾರ್ ಅವರನ್ನು 2 ವಾರಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿ ಇರಿಸಲು ನ್ಯಾಯಾಲಯ ಆದೇಶವನ್ನು ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರ ವಿಸ್ತರಣೆಗೆ ಭಾರತ ಮ್ಯಾನ್ಮಾರ್ ಸಹಮತ, ಭದ್ರತೆ ಗಡಿ ರಕ್ಷಣೆಯ ಮೇಲೆ ಹೆಚ್ಚಿನ ಗಮನ. 10 ರಾಜ್ಯಗಳ 24 ರಾಜ್ಯಸಭಾ ಸ್ಥಾನಗಳ ದ್ವೈವಾರ್ಷಿಕ ಚುನಾವಣೆಗೆ ಅಧಿಸೂಚನೆ ಪ್ರಕಟ, ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಆರಂಭ. 2ನೇ ಭಾರತ ಆಸ್ಟ್ರೇಲಿಯಾ ರಕ್ಷಣಾ ಸಚಿವರ ಸಂವಾದ, ಇಂಡೋ ಪೆಸಿಫಿಕ್ ವಲಯದಲ್ಲಿ ಶಾಂತಿ ಸ್ಥಿರತೆ ಕಾಯ್ದುಕೊಳ್ಳಲು ಒತ್ತು. ಮಧ್ಯಪ್ರದೇಶದಲ್ಲಿ ಖೇತ್ ಬಚಾವೋ ಅಭಿಯಾನಕ್ಕೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಚಾಲನೆ. 22-20 ವರ್ಷದ ಒಳಗಿನ ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್, ಭಾರತಕ್ಕೆ 10 ಚಿನ್ನ ಸೇರಿದಂತೆ ಒಟ್ಟು 19 ಪದಕ, ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ 7:45:25. ಇದೀಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳಿ ಜೆಹರ್ ಸಾಥಿಯಾ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಸಾಧನಾ ಸರ್ಗಮ್ ಹಾಗೂ ಮರ್ತುಜಾ ಖಾದಿರ್. ಸಾಹಿತ್ಯ ಗುಲ್ಜಾರ್ ಅವರದು.

ಇದುವರೆಗೂ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ, ಸಮಯ 8:36. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಜನರಂಜನಿ, ಕೇಳುಗರ ಮೆಚ್ಚಿನ ಪತ್ರಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.

ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಜನರಂಜನಿ ಪತ್ರಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕಾರ್ಯಕ್ರಮದ ಆರಂಭದಲ್ಲಿ ಪತ್ರ ಬರೆದಿರೋದು ಜಗಳೂರು ತಾಲೂಕು ಅಸಗೋಡಿನಿಂದ ಸಿದ್ದಪ್ಪ, ಪವನ್ ಕುಮಾರ್, ಹರ್ಷಿತಾ ಹಾಗೂ ಕೆಂಚಮ್ಮ. ಪೂಜಾರಿ ಚಿತ್ರದ ಕಣ್ಣಲ್ಲೇ ನನ್ನ ಚಿತ್ರ ಬರೆದವನು ಗೀತೆಯನ್ನು ಪ್ರಸಾರ ಮಾಡಿ ಅಂಥೇಳಿ ತಿಳಿಸಿದ್ದಾರೆ. ಈ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ದಿವ್ಯಾ ರಾಘವನ್, ಚೈತ್ರ ಹಾಗೂ ಪ್ರಶಾಂತಿ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
3: ಕಾರ್ಯಕ್ರಮದ ಮುಂದಿನ ಗೀತೆ ಗೆದ್ದ ಮಗ ಚಿತ್ರದ್ದು. ಈ ಗೀತೆಗಾಗಿ ಪತ್ರ ಬರೆದಿದ್ದಾರೆ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಹನುಮಂತಾಪುರದಿಂದ ಹೊನ್ನೂರಾಲಿ, ದಿಲ್ಶಾದ್ ವಾಸಿಂ ಹಾಗೂ ಆಯಿಷಾ ಬಾನು. ಈ ಚಿತ್ರದ ಗೀತೆಯನ್ನ ಸಂಗಡಿಗರೊಂದಿಗೆ ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಸಾಹಿತ್ಯ ಆರ್ ಎನ್ ಜಯಗೋಪಾಲ್, ಸಂಗೀತ ನೀಡಿದ್ದಾರೆ ಚಕ್ರವರ್ತಿ.

ಕೇಳುಗರೆ ಗಮನಿಸಿ, ನಾಳೆ ಸಂಜೆ 6:50 ನಮ್ಮ ನಿಲಯದಿಂದ ಹಲೋ ಕಿಸಾನ್ ವಾಣಿ ಕೃಷಿ ರಂಗ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ವಿಷಯ ಮುಂಗಾರು ಹಂಗಾಮಿಗೆ ಕೃಷಿ ಸಿದ್ಧತೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿ ನೀಡುತ್ತಾರೆ ಚಿತ್ರದುರ್ಗ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಬಿ ಮಂಜುನಾಥ್, ಉಪ ಕೃಷಿ ನಿರ್ದೇಶಕರಾದ ಕೆಎಸ್ ಶಿವಕುಮಾರ್ ಹಾಗೂ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಯುಎ ಮರಳ ಸಿದ್ದೇಶ್. ಕೇಳುಗರು ಕರೆ ಮಾಡಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273 ಹಾಗೂ 9141970272. ದೂರವಾಣಿ ಸಂಖ್ಯೆ 0819429656

0: 4:09. ಕಾರ್ಯಕ್ರಮ ಪ್ರಸಾರವಾಗುವುದು ನಾಳೆ ಸಂಜೆ 6:50.
1: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ ಶನಿವಾರದಿಂದ ಬುಧವಾರದವರೆಗೆ ವಾರದ 5 ದಿನಗಳಲ್ಲಿ ಬೆಳಿಗ್ಗೆ 7:45 ಕೇಳಿ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಆಯುರ್ವೇದ ಯುನಾನಿ ಸಿದ್ಧೌಷಧ ಹಾಗೂ ಹೋಮಿಯೋಪತಿ ಚಿಕಿತ್ಸೆಗಳ ಮಾಹಿತಿ ನೀಡುವ ಕಾರ್ಯಕ್ರಮ ಆಯುರ್ಧಾರ ಪ್ರಾಯೋಜಕರು ಚಿತ್ರದುರ್ಗ ಜಿಲ್ಲಾ ಆಯುಷ್ ಇಲಾಖೆ
0: ಕೇಳುಗರೆ ನೀವು ಕೇಳ್ತಾ ಇದ್ದೀರಾ ಜನರಂಜನಿ ಕೇಳುಗರ ಮೆಚ್ಚಿನ ಪತ್ರಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನ ಕಾರ್ಯಕ್ರಮದ ಮುಂದಿನ ಪತ್ರ ಮುದುಡಿದ ತಾವರೆ ಅರಳಿತು ಚಿತ್ರದ ಮಿಲನ ಕಾಣದು ಭೂಮಿ ಬಾನು ಎನ್ನುವ ಗೀತೆಯನ್ನ ಪ್ರಸಾರ ಮಾಡಿ ಅಂಥೇಳಿ ಚಿತ್ರದುರ್ಗದ ಸಂಗಮೇಶ್ವರ ಲೇಔಟ್ನಿಂದ ಈಕೆ ನಳಿನಿ ಸತೀಶ್ ಬಿಎಸ್ ಅರ್ಪಿತಾ ಸುಮಂತ್ ಬಿಎಸ್ ಅಭಿಷೇಕ್ ವೈಷ್ಣವಿ ಸೋನುಡಾಲಿ ಹಾಗೂ ಕರ್ಣ ಪತ್ರ ಬರೆದಿದ್ದಾರೆ ಈ ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತವಿದೆ

0: मंगल भवन मंगल हारी प्रभु सुदर्शन।
1: श्री राम कथा मर्मज्ञ डॉक्टर कुमार विश्वास जी के साथ श्री रामचरितमानस की भाव रस संगीत यात्रा संपूर्ण श्री रामचरितमानस सोमवार से शुक्रवार सुबह 7 बजे और दोपहर 12:30 बजे डीडी नेशनल और वेव्स ओटीटी पर।
2: ಕೇಳುಗರೆ, ನಾಳೆ ಬೆಳಗ್ಗೆ 6:50 ಆರೋಗ್ಯ ಬಿಂದು ಕಾರ್ಯಕ್ರಮದಲ್ಲಿ ಪ್ರಕೃತಿ ಚಿಕಿತ್ಸಾ ವಿಧಾನಗಳ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಪಿ ಲತಾ. ಇನ್ನು ಜನರಂಜನಿ ಕಾರ್ಯಕ್ರಮದ ಮುಂದಿನ ಗೀತೆ ಬಂಗಾರದ ಮನುಷ್ಯ ಚಿತ್ರದ್ದು. ಈ ಗೀತೆಗಾಗಿ ಪತ್ರ ಬರೆದಿದ್ದಾರೆ ಚಳ್ಳಕೆರೆ ತಾಲೂಕು ಕೋಟೆ ಓಬಳಾಪುರದಿಂದ ಜಗದೀಶ್ ಮತ್ತು ಕುಟುಂಬದವರು. ಈ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಪಿಬಿ ಶ್ರೀನಿವಾಸ್. ಸಾಹಿತ್ಯ ಹುಣಸೂರು ಕೃಷ್ಣಮೂರ್ತಿ, ಸಂಗೀತ ನೀಡಿದ್ದಾರೆ ಜಿ ಕೆ ವೆಂಕಟೇಶ್.

ಅವಸತ್ಯ ಇದ ನೆನಪಿಡಬೇಕು ನಿತ್ಯ ದುಡಿಮೆಯ ನಾವು

0: ಬೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ.
1: ಕೇಳುಗರೆ, ನಾಳೆ ಬೆಳಗ್ಗೆ 7:45 ನಮ್ಮ ನಿಲಯದಿಂದ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಆಯುರ್ಧಾರ ಪ್ರಸಾರವಾಗುತ್ತೆ. ಭಾಗವಹಿಸುತ್ತಾರೆ ಡಾಕ್ಟರ್ ಡಿಆರ್ ನಾರದಮುನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ ಚಿತ್ರದುರ್ಗ. ಇನ್ನು ನೀವು ಕೇಳ್ತಾ ಇದ್ದೀರಿ ಜನರಂಜನಿ, ಕೇಳುಗರ ಮೆಚ್ಚಿನ ಪತ್ರಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು. ಕಾರ್ಯಕ್ರಮದ ಮುಂದಿನ ಪತ್ರ ಜಗಳೂರು ತಾಲೂಕು ಸಾಗಲಗಟ್ಟೆಯಿಂದ ಯಶಸ್ವಿನಿ ಪತ್ರ ಬರೆದಿದ್ದಾರೆ. ಕರ್ಣ ಚಿತ್ರದ ತರಂ ಪಂ ಪಂ ಚಿತ್ರದ ಈ ಗೀತೆಯನ್ನು ಪ್ರಸಾರ ಮಾಡಿ ಅಂಥೇಳಿ. ಹಾಗೆ ಯಾರೆಲ್ಲ ಅಂದರೆ ವನಿತಾ, ಸುನೀತಾ, ಶಿವಕುಮಾರ್, ಬಸವರಾಜ್ ಹಾಗೂ ತರುಣ್ ಮತ್ತು ಚಂದ್ರು ಕೂಡ ಇದ್ದಾರೆ. ಕರ್ಣ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ನೀಡಿದ್ದಾರೆ ಎಂ ರಂಗರಾವ್.

ಕೇಳುಗರೆ, ನಾಳೆ ಬೆಳಗ್ಗೆ 9:05ಕ್ಕೆ ನಮ್ಮ ನಿಲಯದಿಂದ ನಲ್ನುಡಿ ಬದುಕಿಗೊಂದು ಹಿತ ನುಡಿ ಪ್ರಸಾರವಾಗುತ್ತೆ ಹೆಚ್ಎಲ್ ಚಂದ್ರಶೇಖರ್ ಅವರಿಂದ. ಇನ್ನು ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಮೈ ಆಟೋಗ್ರಾಫ್ ಚಿತ್ರದ್ದು. ಗೀತೆಗಾಗಿ ಪತ್ರ ಬರೆದಿದ್ದಾರೆ ಚಳ್ಳಕೆರೆ ತಾಲೂಕು ತಳುಕಿನಿಂದ ಮಾರಣ್ಣ, ಸ್ನೇಹ, ಸಂಜಯ್, ಕವಿತಾ, ಪುಷ್ಪ, ಈಶಣ್ಣ, ನಾಗೇಂದ್ರ, ಸಮರ್ಥ ನಾಯಕ ಹಾಗೂ ಮದಕರಿ ಮಹಾಂತೇಶ್ ಇವರು. ಈ ಚಿತ್ರದ ಗೀತೆಯನ್ನ ಹಾಡಿದ್ದಾರೆ. ಚಿತ್ರ ಕೆ ಕಲ್ಯಾಣ್ ಬರೆದಿರುವ ಗೀತೆಗೆ ಭಾರದ್ವಾಜ್ ಅವರ ಸಂಗೀತವಿದೆ.

ಹಾಡು ಹಳೆಯದಾದರೇನು, ಭಾವ ನವನವೀನ, ಕವಿಯಾಶ್ರಯದಂತೆ ನಮ್ಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಗ್ರಂಥ ಭಂಡಾರದಿಂದ ಪ್ರಸಾರವಾಗುವ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ

ಜನರಂಜನಿ ಕಾರ್ಯಕ್ರಮದ ಮುಂದಿನ ಗೀತೆ ಸಂಯುಕ್ತ ಚಿತ್ರದ ಆಕಾಶವಾಗಿದೆ ಚಿತ್ರದ ಆಕಾಶವಾಗಿದೆ ಈ ಗೀತೆಗಾಗಿ ಪತ್ರವನ್ನು ಬರೆದಿದ್ದಾರೆ. ಚಿಕ್ಕ ತಿರುಪತಿಯಿಂದ ಪ್ರಕಾಶ್, ಶ್ಯಾಮಲಾ, ಅಶ್ವಿನಿ, ಆನಂದ್ ಹಾಗೂ ಮನ್ವಿತ್. ಈ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ. ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ನೀಡಿದ್ದಾರೆ ಸಿಂಗೀತಂ ಶ್ರೀನಿವಾಸರಾವ್.

ಕೇಳುಗರೇ, ನಾಳೆ ಸಂಜೆ 6:50 ನಮ್ಮ ನಿಲಯದಿಂದ ಹಲೋ ಕಿಸಾನ್ ವಾಣಿ ಕೃಷಿ ರಂಗ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ವಿಷಯ, ಮುಂಗಾರು ಹಂಗಾಮಿಗೆ ಕೃಷಿ ಸಿದ್ಧತೆ. ಈ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿ ನೀಡುತ್ತಾರೆ ಚಿತ್ರದುರ್ಗ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಬಿ ಮಂಜುನಾಥ್, ಉಪ ಕೃಷಿ ನಿರ್ದೇಶಕರಾದ ಕೆಎಸ್ ಶಿವಕುಮಾರ್ ಹಾಗೂ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ. ಕೇಳುಗರು ಕರೆ ಮಾಡಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273, ಮತ್ತೊಂದು ಸಂಖ್ಯೆ 9141970272, ದೂರವಾಣಿ ಸಂಖ್ಯೆ 295649, ಎಸ್ಟಡಿ ಕ್ರಮಾಂಕ 08194. ತಪ್ಪದೆ ಕೇಳಿ ನಾಳೆ ಸಂಜೆ 6:50 ಹಲೋ ಕಿಸಾನ್ ವಾಣಿ ಕೃಷಿ ರಂಗ ನೇರ ಫೋನ್ ಇನ್ ಕಾರ್ಯಕ್ರಮ.

0: ಆಕಾಶವಾಣಿ ಚಿತ್ರದುರ್ಗ, ಸಮಯ 8:45:19.
1: ಸ್ಕೂಲೆಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಇದೀಗ ಕೇಳಿ ಕೆಲವು ವಚನಗಳನ್ನ. ಆರಂಭದಲ್ಲಿ ಸಿದ್ದಲಿಂಗೇಶ್ವರರ ವಿರಚಿತ ವಚನ ಹಾಡಿದ್ದಾರೆ ಶ್ರೀಕಾಂತ್ ಕುಲಕರ್ಣಿ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಈಗ ಕೇಳಿ ಸಿದ್ದರಾಮೇಶ್ವರ ವಿರಚಿತ ವಚನ, ಹಾಡಿದ್ದಾರೆ ಸೀಮಾ ಕೊಪ್ಪಿಕರ್.

ಅನಂತ ಹೆಬ್ಬಾರ ಹಾಡಿರುವ ವಚನವನ್ನ ಕೇಳಿದಿರಿ. ಇದೀಗ ಕೇಳಿ ಹೇಮಗಲ್ ಹಂಪ ಅವರ ವಚನವನ್ನ, ಹಾಡಿದ್ದಾರೆ ಸೀಮಾ ಕೊಪ್ಪಿಕರ್.

ಅನಂತ ಹೆಬ್ಬಾರ ಹಾಡಿರುವ ವಚನವನ್ನ ಕೇಳಿದಿರಿ. ಇದೀಗ ಕೇಳಿ ಹೇಮಗಲ್ ಹಂಪ ಅವರ ವಚನವನ್ನ ಹಾಡಿದ್ದಾರೆ ಸೀಮಾ ಕೊಪ್ಪಿಕರ್.

0: social media use by children below 16. And orange alert for thunder squall issued for Rajasthan, Gujarat, West Madhya Pradesh, Odisha and coastal Andhra Pradesh till tomorrow. That is all in the news at 9. Good night.
1: ಇದು ನಿಮ್ಮ ಮೆಚ್ಚಿನ 102.6 ಮೆಗಾಹರ್ಟ್ಸ್ಗಳ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ 9:15:10 ಇದೀಗ ಕೇಳಿ ಭಾವಗೀತೆಗಳನ್ನು. ಆರಂಭದಲ್ಲಿ ಬೇಂದ್ರೆಯವರ ಕವಿತೆಯನ್ನು ಹಾಡಿದ್ದಾರೆ ಸಂಗೀತ ಕಟ್ಟಿ.

0: ಇದುವರೆಗೂ ಭಾವಗೀತೆಗಳನ್ನ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ, ಸಮಯ 9:32. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಹಾಸ್ಯ ನಾಟಕ ಜಿಪುಣ ಜೀವೂರಾಯ. ಬರೆದವರು ಜಯಶ್ರೀ ಪಾಟೀಲ್ ಕುಲಕರ್ಣಿ. ನಿರ್ದೇಶನ ಡಾಕ್ಟರ್ ಶಶಿಧರ ನರೇಂದ್ರ. ಕೇಳಿ ಹಾಸ್ಯ ನಾಟಕ ಜಿಪುಣ ಜೀವೂರಾಯ.
2: ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸ್ವಾಮಿ ಕಾಪಾಡಪ್ಪ, ತಂದೆಯೇ ಕಾಪಾಡಪ್ಪ. ಅಲ್ಲ, ದೇವರೇನು ನೋಡ್ಲಿಕ್ಕೆ ಬರ್ತಾನೇನು? ಆ ಈ ಊದಿನ ಕಡ್ಡಿ ಆರಿಸಿದ್ರೆ ಮತ್ತೆ ನಾಳೆ ಅದನ್ನು ಹಚ್ಚಬಹುದು. ಮೊದಲ ಊದಿನ ಕಡ್ಡಿ ತುಟ್ಟಿಯಾಗ್ಯಾವ.
3: ಏನಾರ ನೀಡ್ರವ್ವಾ, ಕೂಸು ಭಾಳ ಅಳಾಕತ್ತೈತಿ.
2: ಏನಿಲ್ಲ, ಮುಂದೋಗ. ಅಲ್ಲ, ನಾವ ಭಿಕ್ಷಾದವ್ರ ಕಡೆಯಿಂದ ಇಸ್ಕೊಂಡು ಬರೋ ಹೊತ್ನ್ಯಾಗ ನೆನ್ಗೆಲ್ಲಿ ಹಾಕೋಣ. ನಡಿ ನಡಿ.
3: ತಡಿ ತಡಿ ತಡಿ, ತರ್ಲಿಕ್ಕತ್ತೇನಿ ಅವ, ತಳ್ಕೋ.
2: ಏ ಸರಸು, ಎಲ್ಲಿ ಹೊಂಟಿ?
3: ಯಾಕ ಭಿಕ್ಷಾದಕ್ಕೆ ಒದರ್ದಂಗಾತು, ಒಂದು ಭಕ್ರಿ ಇತ್ತು ಹಾಕಿದ್ರಾತು ಅಂತ ಹೊಂಟಿದ್ದೆ.
2: ಏನ ಭಕ್ರಿ ಹಾಕ್ತೀಯ? ನಿನಗೆ ತಲಿಗಿಲಿ ಕೆಟ್ಟದನ್? ಹಾ, ಕಂಡು ಕಂಡವ್ರಿಗೆಲ್ಲ ಭಕ್ರಿ ಹಾಕಿ ನನ್ನೇನು ದಿವಾಳಿ ತಗಸ್ಬೇಕಂತ ಮಾಡಿ? ಏನ
3: ರೀ ರೀ ರೀ, ಅದು ಮನ್ನಿ ಭಕ್ರಿತ್ತು, ಮ್ಯಾಲೆಲ್ಲ ಬುಳಸ್ ಬಂದದ, ಅದಕ್ಕೆ ಭಿಕ್ಷಾದಕ್ಕೆ ಹಾಕಿದ್ರಾತು ಅಂತ ಹೊಂಟಿದ್ದೆ. ಅದನ್ನೂ ಬಿಡಿಸ್ಬಿಟ್ರಲ್ಲ ನೀವು.
2: ಏ ಸರಸು, ಇಷ್ಟ ಹೌದಲ್ಲ, ನೀರ್ ಹಾಕಿ ಬುಳಸೆಲ್ಲ ತೊಳೆದು ತೇಂದ್ರಾತು, ಅದನ್ನ ಯಾಕೆ ಚೆಲ್ಲಬೇಕು?
3: ಥೋ ಥೋ ಥೋ ಥೋ ಥೋ, ಸಾಕು ನಿಮ್ ಜಿಪುಣತನ, ಯಾಕೋ ಅತಿ ಆತ್ರಿಪ್ಪ. ಏನಾರ ಮಾಡ್ಕೋರಿ, ನಾ ಅಲ್ಲೇ ಒಳಗಿಡ್ತೇನೆ, ತಾವ ತಿನ್ವಲ್ರಕ.

0: ಹೇಳ್ರಿ.
1: ಹ್ಮ್,
0: ಚಹಾ ತಗೋರಿಪ.
1: ಏನು ಇವತ್ತು ಮೂರಕ್ಕ ಚಹಾ ಮಾಡಿಯಲ್ಲ, ಇಷ್ಟ್ಯಾಕ ಲಘು?
0: ಇವತ್ತ ನಮ್ ಮಹಿಳಾ ಮಂಡಳದಾಗ ಕಾರ್ಯಕ್ರಮದ, ಅದಕ್ಕ ಹೋಗ್ಬೇಕು.
1: ಏ ಸರ್ಸು,
0: ಹ್ಮ್,
1: ಬಾಯಿಲ್ಲಿ
0: ಏನ್ರಿಪ್ಪ?
1: ಹಾ, ಏನ್ ನಿಮ್ಮ ಅಪ್ಪ ಎಮ್ಮಿ ಗಿಮ್ಮಿ ಕೊಟ್ಟು ಕಳ್ಸಾನೇನ? ಚಹಾಕ್ ಎಷ್ಟು ಹಾಲು ಸುರಿದಿಯಲ್ಲ, ಯಾರೇ ಸ್ವಲ್ಪ ಹಾಲು ಹಾಕಿ ಕರ್ಗ ಚಹಾ ಮಾಡ್ತಾರ. ಮೊನ್ನೆ ಒಂದು ಮ್ಯಾಗಝಿನ್ದಾಗ ಓದಿದ್ದೆ, ಡಿಕಾಕ್ಷನ್ ಆರೋಗ್ಯಕ್ಕೂ ಒಳ್ಳೇದಂತ.
0: ಯಾಕ ಮಾತ್ ಮಾತಿಗೊಮ್ಮೆ ನಮ್ಮಪ್ಪ ನಮ್ಮಪ್ಪ ಅಂತೀರಿ? ಅಂಥದೇನ್ ಮಹಾ ಹಾಲು ಹಾಕಿ ನಾನು?
1: ಅಲ್ಲ, ಹಾಲು ಬಹಳ ತುಟ್ಟಾಗ್ಯಾವ ನೋಡು, ಅದಕ್ಕೆ ಹೇಳ್ದೆ.
0: ಹೌದೇಳ್ರಿ,
1: ಇಷ್ಟಕ್ಕೆಲ್ಲ ಅಳತಾರೆ. ನಡಿ ನಡಿ, ಎಲ್ಲೋ ಮಂಡಳಕ್ಕೆ ಹೋಗ್ಬೇಕಂತಿ. ನೀ ಮಂಡಳಕ್ಕೆ ಹೋಗು, ನಾ ಬ್ಯಾಂಕಿಗೆ ಹೋಗ್ಬೇಕಾಗ್ಯದ, ಹೋಗಿ ಬರ್ತೇನೆ.
0: ಏನ್ರಿ ಮತ್ತ ನನಗ ಮಂಡಳಕ್ಕೆ ಹೋಗ್ಲಿಕ್ಕೆ ಸ್ವಲ್ಪ ರೊಕ್ಕ ಬೇಕು ನೋಡ್ರಿ. ಗೆಳತ್ಯಾರೆಲ್ಲ ಕೂಡಿ ಆಟೋದಾಗ ಹೋಗ್ತೀವಿ, ಬಿಸಿಲು ಭಾಳ ಅದ ಮತ್ತ ಮಂಡಳ ದೂರ ಅದ, ಅದಕ್ಕ.
1: ಲೇ ಲೇ ಲೇ ಲೇ, ಆಟೋದಾಗ ಹೋಗಿ ನನ್ನ ಟ್ರೆಜರಿ ಎಲ್ಲ ಖಾಲಿ ಮಾಡ್ಬೇಕಂತ ಮಾಡಿ ಏನ ನೋಡ ಸರ್ಸು, ನೀನು ಗೆಳತ್ಯಾರ ಜೋಡಿ ಆಟೋದಾಗ ಹೋಗು. ಆಟೋ ಇಳಿದು ಕೂಡ್ಲೇ ಪರ್ಸ್ನ್ಯಾಗ ರೊಕ್ಕ ಹುಡುಕ್ಯಾಡ್ದಂಗ ಮಾಡು. ಅಷ್ಟ್ರಾಗ ಯಾರೋ ಒಬ್ರು ಕೊಟ್ಟು ಬಿಡ್ತಾರ, ಅಯ್ಯಯ್ಯ ನೀವು ಕೊಟ್ರೇನು, ನಾ ಕೊಡ್ಬೇಕಂತ ಮಾಡಿದ್ನಲ್ಲ ಅನ್.
0: ಏನ್ ಬೇಡ, ಮೊದ್ಲ ನನ್ನ ಗೆಳತ್ಯಾರು ಜಿಪುಣ ಜೀವರಾಯನ್ ಹೇಳ್ತೀಯ ಅಂತ ಕಾಡಿಸ್ತಾರ, ಹಿಂಗ್ ಮಾಡಿದ್ರಂತೂ ಮುಗದ ಹೋತು. ಹೆಂಗೂ ನೀವು ಮೊನ್ನೆ ಕೊಟ್ಟಿದ್ ಸ್ವಲ್ಪ ರೊಕ್ಕ ಉಳ್ದಾವ, ಅವನ್ನ ಬೈತೇನ್ ಬಿಡ್ರಿ.
1: ಹ್ಮ್, ಹೋಗಿ ಬಾ, ನನಗೂ ಸ್ವಲ್ಪ ಬ್ಯಾಂಕಿನ ಕಡೆ ಹೋಗುದದ, ಹೋಗಿ ಬರ್ತೀನಿ.
0: ಆತಾತು.
1: ಹ್ಮ್.

0: ಹೋಶಪ್ಪ, ಏನು ಬಿಸಿಲು! ಥೋ ಥೋ ಥೋ, ಸಾಕಾಗಿ ಹೋತಪ್ಪ ಬರೋದ್ರಾಗ. ಹಾ, ಕಾಲೆಲ್ಲ ಸುಟ್ಟು ಹೋದವು. ಸರ್ಸು, ಮಂಡಳದಿಂದ ಬಂದಿಯೇನು? ಸ್ವಲ್ಪ ನನ್ನ ಕಾಲಿಗೆ ತಣ್ಣ ನೀರು ಹಾಕು.
1: ಯಾಕ್ರಿ, ಕಾಲಿಗೆ ಏನಾಯ್ತು? ಅಯ್ಯಯ್ಯ, ಅಂಗಾಲು ಎಷ್ಟು ಕೆಂಪಾಗ್ಯಾವಲ್ಲ, ಯಾಕೆ ಏನಾಯ್ತು?
0: ಅಲ್ಲ, ಚಪ್ಪಲ್ಲು ಮೊನ್ನೆ ಹೊಸವ್ ತಗೊಂಡಿನಿ, ರಸ್ತೆದಾಗ ಹಾಕೊಂಡು ಹೋದ್ರ ಅವು ಸವಿತಾವಂತ ಅವನ ಕೈಯಾಗಿ ಹಿಡ್ಕೊಂಡು ಹೋದೆ, ಅದಕ್ಕೆ ಕಾಲೆಲ್ಲ ಸುಟ್ಟು ಹೋಗ್ಯಾವ.
1: ಛೇ ಛೇ ಛೇ ಛೇ ಛೇ ಛೇ, ನಿಮ್ಮ ಜಿಪುಣತನಕ್ಕೂ ಒಂದು ಮಿತಿ ಇರ್ಬೇಕ್ರಿ. ಅತಿ ಜಿಪುಣತನ ಮಾಡಿ ಆರೋಗ್ಯ ಕೆಡಿಸ್ಕೋತೀರಿ ನೀವು. ಅಂದಂಗ ನಮ್ಮ ಮಂಡಳಕ್ಕೆ ಹೋದಾಗ ನಮ್ಮ ಮಗಳು ರೇಖಾ ಫೋನ್ ಮಾಡಿದ್ರಿ ನನ್ನ ಮೊಬೈಲ್ಗೆ. ಅಕ್ಕಿ ಮತ್ತಕ್ಕಿ ಗಂಡ ಮೋಹನ ಇಬ್ರು ನಾಳೆ ಬರೋರಿದ್ದಾರಂತ್ರಿ.
0: ಏನೋ, ನಾಳೆ ಇಬ್ರು ಬರ್ತಾರಂತ? ಅಲ್ಲ, ಒಮ್ಮೆ ಲಗ್ನ ಮಾಡಿ ಕೊಟ್ಟ ಮೇಲೆ ಮತ್ತ್ಯಾಕೆ ಬರ್ತಾರಂತ ಹಗಲೆಲ್ಲ? ಇಬ್ರು ಬಂದ್ರ ಖರ್ಚೇನು ಕಡಿಮೆ ಆಗ್ತದೇನೋ?
1: ಏನ್ರಿ ನೀವು, ಮನೆಗೆ ಮಗಳು ಬರ್ತಾಳಂದ್ರ ಎಲ್ಲಾರು ಎಷ್ಟು ಖುಷಿ ಪಡ್ತಾರ. ಅದನ್ನ ಮಾಡು ಇದನ್ನ ಮಾಡು, ಹೊರಗಿಂದ ಏನ್ ತರ್ಲಿ ಅಂತಿರ್ತಾರ. ಅಂಥದ್ರಾಗ ನೀವು ಮಗಳು ಯಾಕೆ ಬರ್ತಾಳ ಅಂತೀರಲ್ಲ. ನಿಮ್ಮ ಜಿಪುಣತನಕ್ಕ ಸಾಕಾತಪ್ಪ ನನಗ. ನಿಮ್ ಕೂಡ ನಾ ಅಂತ ಹೇಗೇನ್ ಬರ್ರಿ. ನಿಮ್ಮ

0: ನಿಂತಂಗಾತು. ಬಹುಶಃ ಮಗಳು ಅಳಿಯ ಬಂದ್ರು ಅಂತ ಕಾಣಿಸ್ತದ. ಬಾ ಬಾ ಬಾರ ರೇಖಾ, ಬರ್ರಿ ಅಳಿ ಅಂದ್ರ.
1: ಅವ್ವ
0: ಅಪ್ಪ ನಮಸ್ಕಾರ ಮಾಡ್ತೀನ್ರಿ.
2: ನಮಸ್ಕಾರ.
3: ದೀರ್ಘಾಯುಷ್ಮಾನ್ ಭವ.
0: ಅವ್ವ ಹೆಂಗಿದ್ದಿ?
4: ಹೆಂಗಿದ್ದೀನಿ ನೋಡುವ.
0: ಅಪ್ಪಂದು ಏನಾರ ಜಿಪುಣತನ ಕಮ್ಮಿ ಆಗಿದೋ ಹೆಂಗೋ?
4: ಏನ್ ಕಡಿಮೆ ಆಗ್ತದವ ರೇಖಾ, ಇನ್ನೂ ದಿನದಿಂದ ದಿನಕ್ಕೆ ಜಾಸ್ತಿ ಹಾಕೋತನ ಹೊಂಟದ. ಮೊನ್ನೆ ಏನ್ ಮಾಡ್ಯಾರ ಗೊತ್ತನು? ಚಪ್ಪಲ್ ಕೈಯಾಗ ಹಿಡ್ಕೊಂಡು ಹೋಗಿ ಕಾಲೆಲ್ಲ ಸುಟ್ಕೊಂಡ್ ಬಂದ.
0: ಏನವ್ವ ಅಪ್ಪಂದ?
3: ರೇಖಾ, ಏ ರೇಖಮ್ಮ
0: ಅಪ್ಪ
3: ಬಾಯಿಲ್ಲಿ ಅಲ್ವಾ, ಎಷ್ಟು ದಿವಸ ಮುಕ್ಕಾಮು?
0: ಅಪ್ಪ ಒಂದ್ ಎರಡ ದಿವಸ ಇರ್ತೀನಪ್ಪ ಇಲ್ಲಿ ನೋಡು. ನೀ ಏನು ಕಾಳಜಿ ಮಾಡ್ಬೇಡ, ನಾವು ಬರೋ ಮುಂದ ಭಕ್ರಿ ಚಪಾತಿ ಶೇಂಗಾ ಹೋಳ್ಗಿ ಎಲ್ಲಾ ಕಟ್ಕೊಂಡ ಬಂದಿನಿ. ಇಲ್ಲೊಂದು ಸಾದಾ ಪಲ್ಯ ಮಾಡಿದ್ರೆ ಸಾಕು.
3: ಹೌದೇನಾ? ನೋಡ ರೇಖಮ್ಮ, ಇಲ್ಲೇ ಮೂಲಿ ಅಂಗಡ್ಯಾಗ ಪಲ್ಯ ಹಾಲು ಮೊಸರು ಎಲ್ಲ ಸಿಗುತ್ತದ. ನೀ ಸ್ನಾನ ಮಾಡಿ ಹೋಗಿ ಎಲ್ಲ ತಂದ್ಬಿಡು, ಎಲ್ಲರೂ ಕೂಡಿ ಚಂದಾಗಿ ಊಟ ಮಾಡೋಣ.
0: ಆತಪ್ಪ ಅದನ್ನು ನಾನ ತರ್ತೀನಿ. ಆತಿಲ್ಲೋ
3: ಅಡ್ಡಿಲ್ಲ ಅಡ್ಡಿಲ್ಲ.

0: ಏನು ಊಟ್ರಿ ಇದು? ಅಬ್ಬಾ ಬಬ್ಬಾ ಬಬ್ಬಾ, ಎಷ್ಟೋ ದಿವಸದ ಮ್ಯಾಲೆ ಇಂಥ ಊಟ. ಅಲ್ಲ, ಹಿಂಗೆ ದಿನ ಯಾರು ಊಟಕ್ಕೆ ಹಾಕಿದ್ರೆ ಹೊಟ್ಟೆ ತುಂಬ ಊಟ ಮಾಡ್ತೀನಿ. ಆ ಇವತ್ತು ಮಗಳು ಊಟಕ್ಕೆ ಹಾಕಿ ಪುಣ್ಯ ಕಟ್ಕೊಂಡಾಳು. ಏ ಸರ್ಸು, ರೇಖಾ, ಅಳಿಯಂದ್ರೆ ಎಲ್ಲರೂ ಎಲ್ಲಿ ಹೊಂಟ್ರಿ?
1: ಅಪ್ಪ, ನಾವೆಲ್ಲ ಸಿನಿಮಾ ನೋಡ್ಲಿಕ್ಕೆ ಹೊಂಟಿವ್ರಿ, ನೀವು ಬರ್ತೀರೇನು?
0: ನಾನು ಬರೋದಿಲ್ವಾ, ನಾನು ಬರೋದಿಲ್ಲ. ರೇಖಮ್ಮ, ಸಿನಿಮಾಕ್ಕೆ ರೊಕ್ಕ ಯಾರ್ದವಾ?
2: ಮಾವನವ್ರ, ನಾನಾ ಕೊಡ್ತೀನಿ, ನೀವೇನೋ ಕಾಳಜಿ ಮಾಡಬೇಡ್ರಿ.
0: ಗುಡ್. ರೇಖಾ, ಹಂಗಂದ್ರೆ ನಿಮ್ಮ ಅವನು ಕರ್ಕೊಂಡು ಹೋಗ್ರಿ ಮತ್ತೆ.
1: ನಾನು ಹೊಂಟೇನ್ರಿ, ನೀವಂತೂ ಏನ್ ತೋರ್ಸಂಗಿಲ್ಲ, ಮಗಳ ಜೋಡಿಯರೇ ಹೋಗಿ ನೋಡಿ ಬರ್ತೇನಿ.
0: ಏ ಸರ್ಸು, ಸರ್ಸು, ಇದು ಏನ್ ಮಾಡಿ?
1: ಯಾಕ್ರಿ, ಏನಾಯ್ತು?
0: ಅಲ್ಲ, ಇನ್ನೂ 3 ಗಂಟೆ ಆಗ್ಯದ, ಆಗಲೇ ದೇವ್ರ ಮುಂದೆ ದೀಪ ಹಚ್ಚಿಯಲ್ಲ, ಎಣ್ಣಿ ರೊಕ್ಕ ಏನ್ ನಿಮ್ಮ ಅಪ್ಪ ಕೊಡ್ತಾನೇನು?
1: ಅಲ್ರಿ, ಮಾತು ಮಾತಿಗೊಮ್ಮೆ ನಮ್ಮಪ್ಪ ಅಂತ ಯಾಕಂತೀರಿ? ನಾವು ಸಿನಿಮಾದಿಂದ ಬರೋದು ತಡ ಆಗ್ತದ, ಅದಕ್ಕ ಈಗ ದೇವ್ರ ಮುಂದೆ ದೀಪ ಹಚ್ಚೇನಿ. ಏನ್ ಮಹಾ, ಒಂದ್ ಚಮಚ ಎಣ್ಣೆಯಾಗ ನೀವೇನ್ ಬಂಗಾರದ ಮನಿ ಕಟ್ಟಿಸ್ಬೇಕಾಗಿಲ್ಲ, ನಾವೇನ್ ಬರ್ತೇವೆ.
0: ಏ ಸರ್ಸು, ಬಾ ಇಲ್ಲೇ.
1: ಅಯ್ಯೋ.

0: ಅಯ್ಯೋಯ್ಯೋ ಮತ್ತೇನಾತ್ರಿ?
1: ಅಲ್ಲ, ಎಷ್ಟು ದೊಡ್ಡ ಕುಂಕುಮ ಹಚ್ಕೊಂಡಿಯಲ್ಲ
0: ರಾಮ.
1: ಒಂದು ವಾರ ಆಗೋ ಕುಂಕುಮನ ನಾಲ್ಕೇ ದಿವಸಕ್ಕೆ ಮುಗಿಸ್ತೀನಿ ನೀನು.
0: ಅಯ್ಯೋ ಅಯ್ಯೋ ಅಪ್ಪ, ಇರ್ಲ ಹೇಳಪ್ಪ. ಅಮ್ಮ ಏನೋ ಆಸೆ ಪಟ್ಟು ಹಚ್ಕೊಂಡಾಳ, ಯಾಕೆ ಹಿಂಗ್ ಮಾಡ್ತೀನಿ ನೀನು? ಇಲ್ಲಿ ನೋಡಪ್ಪ, ಹೋಗುವಾಗ ನಾನ ಒಂದು ಕುಂಕುಮದ ಡಬ್ಬಿ ಕೊಡಿಸೇ ಹೋಗ್ತೀನಿ. ಆತಿಲ್ಲೋ?
1: ಅಡ್ಡಿಲ್ಲ. ಗೋಡ್ ಗೋಡ್ ಗೋಡ್, ಹಂಗಾದ್ರೆ ಅಡ್ಡಿಲ್ಲ.

0: ರೇಖಾ, ಸಿನಿಮಾ ಬಹಳ ಚಂದ ಇತ್ತು ನೋಡುವ.
1: ಹೌದಲ್ಲ ಅಮ್ಮ?
0: ಅಲ್ಲ ಅಯ್ಯಯ್ಯ ಏನ್ರಿ, ಅಲ್ಲ ನಿಮಗೇನಾಗ್ಯದ ಅಂತೀನಿ, ಕತ್ಲಾಗ ಕೂತಿರಲ್ಲ.
2: ನೀನು ಹೋಗೋ ಮುಂದ ದೇವ್ರ ಮುಂದ ದೀಪ ಹಚ್ಚಿ ಹೋಗಿದ್ದೆಲ್ಲ, ಅದ ಬೆಳಕನ್ಯಾಗ ಕೂತೇನಿ.
0: ಹಣಿ ಬಾರ,
2: ಕರೆಂಟ್ ಬಿಲ್ಲು ಸ್ವಲ್ಪ ಕಡಿಮೆ ಮಾಡಬೇಕಲ್ಲ.
1: ಏನವ ಇದ ಅಪ್ಪಂದ.
2: ಸರ್ಸು ಸರ್ಸು ಬಾಯಿಲ್ಲೆ.
0: ಏನು?
2: ಇನ್ನ ಎಷ್ಟು ದಿನ ಇರ್ತಾರೆ ಇವರಿಬ್ರು? ಮಗಳು ಅಳಿಯ ಹೋಗೋ ಲಕ್ಷಣನ ಕಾಣಿಸ್ವಲ್ದಲ್ಲ.
0: ಸಾಕು ಸುಮ್ನಿರ್ರಿ, ಕೇಳಿಸ್ಕೊಂಡು ಗಿಳಿಸ್ಕೊಂಡಾರು. ಪಾಪ ಹುಡುಗಿ ನಿನ್ನರೆ ಬಂದದ, ಅಷ್ಟಕ್ಕೂ ಎಲ್ಲ ಸಾಮಾನು ಅಕಿನ ತಂದಾಳ, ನಿಮ್ಮದೇನು ಮತ್ತ?
3: ಅರೆ ರೇಖಾ, ಅಳಿಯಂದ್ರ ಬ್ಯಾಗ್ ಹಿಡ್ಕೊಂಡು ಎಲ್ಲಿ ಹೊಂಟ್ರಿ?
1: ಅವ್ವ ಅಪ್ಪ, ನಾವಿನ್ ಹೋಗ್ ಬರ್ತೀವಿ, ನಮಸ್ಕಾರ ಮಾಡ್ತೀನ್ರಿ.
4: ನಮಸ್ಕಾರ.
0: ಅಲ್ಲ, ಇನ್ನೊಂದು ಎರಡು ದಿವಸ ಇರ್ಬೇಕಾಗಿತ್ತವ. ನಿಮ್ಮಪ್ಪನ ಮಾತಿಗೆ ಬ್ಯಾಸರ ಆತೇನವ?
1: ಚೇಚೆ, ಹಂಗೇನಿಲ್ಲವ, ನಮಗೂ ಊರಾಗ ಕೆಲ್ಸವ, ಬರ್ತೀವಿ.
4: ಹೋಗ್ಲಿ ಬಿಡ, ಅಳಿಯಂದ್ರಿಗೂ ಕೆಲಸ ಇರ್ತಾವ, ಹೋಗಿ ಬರ್ರಿ ಅಳಿಯಂದ್ರ, ಹೋಗಿ ಬರ್ರಿ. ಆತ ಆತು, ಹೋಗಿ ಬರ್ತೀವಿ. ಅಂದಂಗ ನೀವು ನಮ್ಮೂರಿಗೆ ಬರ್ರಿ, ನಡಿಯ ಹೋಗೋಣ.
1: ಬರ್ತೀವ್ರಪ್ಪ.
4: ಆಯ್ತಾಯ್ತು, ಹೋಗಿ ಬರ್ರಿ, ಹೋಗಿ.
2: ಮಗಳು ಅಳೆ ಅಂತೂ ಹೋದ್ರಪ್ಪ, ನಾ ಎಲ್ಲಿ ಎಷ್ಟು ದಿವಸ ಇರ್ತಾರಪ್ಪ ಅಂತ ಅಂದುಕೊಂಡಿದ್ದೆ. ಸರ್ಸು, ಏ ಸರ್ಸು, ನಾ ಸ್ವಲ್ಪ ಹೊರಗೆ ಹೋಗಿ ಬರ್ತೀನಿ, ಮನಿ ಕಡೆ ಜಾಕಿ.
0: ಎಲ್ಲಿ ಹೊಂಟ್ರಿ? ಮಳಿ ಬೇರೆ ಬರೋ ಹಂಗಾಗ್ಯದ, ಛತ್ರಿನರೇ ವೈರಿ.
2: ಹ್ಞೂ, ಛತ್ರಿ ತಗೊಂಡಿನಿ, ಬರ್ತೀನಿ ನಾನು.

0: ಅಯ್ಯೋ, ಮಳಿ ಎಂಥ ಪರಿ ಹೊಡಿಲಿಕ್ಕತ್ತದ. ಇವ್ರು ಎಲ್ಲಿ ಹೋದ್ರು ಏನೋ. ಛೇ ಛೇ ಛೇ ಛೇ ಛೇ, ಅಲ್ಲ ವಯಸ್ಸಾಗ್ಯದ, ತಮ್ಮಗರೇ ಥಂಡಿ ತಡೆಯುವುದಿಲ್ಲ. ಮಳಿ ಬರೋ ಹಂಗ ಆಗ್ಯದ ಅಂತ ಗೊತ್ತಿದ್ರು ಹೋಗ್ಯಾರಲ್ಲ ಇವರು. ಹೋಗ್ಲಿ, ಮಳಿ ಬಂತಪ್ಪ, ಇದ್ದಲ್ಲಿಂದ ಆಟೋನ್ರೆ ಮಾಡ್ಕೊಂಡು ಬರೋಣ ಅಂತಂದ್ರ ಅದಂತೂ ಈ ಜನ್ಮದಾಗ ಸಾಧ್ಯ ಇಲ್ಲ ಈ ಮಾರಾಯಿಗ. ಯಾಕ್ರಿ, ಏನಾತು? ಅಯ್ಯೋ, ಇಷ್ಟಂತ ಇಸ್ಕೊಂಡಿರ್ ನೀವು, ಛತ್ರಿ ಬೈದಿದ್ರಲ್ಲ
1: ಅಕ್ಕ. ಇಲ್ಲದ ನೋಡ್.
0: ಏನ್ರಿ, ನಿಮ್ ಛತ್ರಿನರೇ ಒಂದ್ ಚೂರು ತೊಯ್ದಿಲ್ಲ, ನಿಮಗರೆ ಮೈ ಮ್ಯಾಲಿಂದ ನೀರ್ ಸುರಿಲಿಕ್ಕತ್ತದ. ಹಿಂಗ್ಯಾಕ ಅಂತೀನಿ?
1: ಹಿಂಗ್ಯಾಕ ಅಂದ್ರ, ಛತ್ರಿ ಮಳ್ಯಾಗ ಏರಿಸಿದ್ರ ಆ ಮಳಿ ನೀರ್ ಬಿದ್ದು ಛತ್ರಿ ಬಟ್ಟೆಲ್ಲ ಕೊಳತ್ ಹೋಗ್ತದ. ಅವಾಗ ಛತ್ರಿ ಬಹಳ ದಿವಸ ಬಾಳ್ಕಿ ಬರಂಗಿಲ್ಲ. ಅದಕ್ಕ ನಾ ಶಾಣ್ಯ ಛತ್ರಿನ ಏರಿಸ್ಲಿಲ್ಲ.
0: ಬಾರ ನಂದು ದೇವಾ, ಯಾ ಬ್ರಹ್ಮ ನಿಮ್ಮನ್ ಸೃಷ್ಟಿ ಮಾಡ್ಯಾನೋ ಏನೋ, ಇಂಥ ಜಿಪುಣನ್ನ ನಾ ಇಲ್ಲಿ ತನಕ ನೋಡೇ ಇಲ್ಲ ನೋಡ್ರಿ. ಮಳ್ಯಾಗ ತೊಯ್ದು ಥಂಡಿಯಾಗಿ ನಿಮ್ ಆರೋಗ್ಯ ಕೆಟ್ಟರು ಅಡ್ಡಿ ಇಲ್ಲ, ಛತ್ರಿ ಸವಿಬಾರ್ದಲ್ಲ ನಿಮ್ಗ. ನೋಡ್ರಿ, ಈಗಾಗ್ಲೇ ಶೀನ್ಲಿ ಕತ್ರಿ, ಇನ್ನ ನೆಗಡಿ ಜ್ವರ ಬಂದು ಡಾಕ್ಟ್ರಿಗೆ ಅಷ್ಟು ರೊಕ್ಕ ಬಿಡ್ತೀರಿ ಆತು.
1: ಏ ಸರ್ಸು ಹುಚ್ಚಿ, ನಾ ಏನು ಡಾಕ್ಟರ್ ಕಡೆ ಹೋಗ್ತೀನಿ ಅಂತ ತಿಳ್ಕೊಂಡಿಯೇನ?
0: ಮತ್ತ
1: ಸಾಧ್ಯನಾ ಇಲ್ಲ. ಅಲ್ಲ, ಇಷ್ಟು ಸಣ್ಣ ನೆಗಡಿಗೆ ಯಾರೇ ಡಾಕ್ಟರ್ ಕಡೆ ಹೋಗ್ತಾರೇನ? ಇಲ್ಲೇ ಮನ್ಯಾಗ ಕಷಾಯಿ ಮಾಡ್ಕೊಂಡು ಕುಡಿತೇನಿ, ನೆಗಡಿ ತಾನ ಓಡಿ ಹೋಗ್ತದ. ಹಾ, ಇಲ್ಲಿ ನೋಡು,

0: ಕಷಾಯದಾಗ ಮೆಣಸು ಲವಂಗ ಶುಂಠಿ ಎಲ್ಲ ದಬ ದಬ ಅಂತ ಸುರು ಬಿಡಬೇಡ ನೀನು. ಎಲ್ಲ ಮಸಾಲೆ ಸಾಮಾನ ಬಹಳ ತುಟ್ಟಿಯಾಗ್ಯಾವ, ಚೂರ್ ಚೂರ ಹಾಕಿ ಕಷಾಯ ಮಾಡು.
1: ಆಗ್ಲಿ ಮಹಾರಾಯರ, ನೀವು ಹೆಂಗ ಹೇಳ್ತಿರೋ ಹಂಗಾಗ್ಲಿ.

0: ಸರ್ಸು, ಏ ಸರ್ಸು, ಇವತ್ತು ಮಧ್ಯಾಹ್ನದಾಗ ನಮ್ಮಿಬ್ರು ಅಡಿಗೆ ಮಾಡಬೇಡ.
1: ಯಾಕ್ರಿ, ಹೋಟೆಲ್ಕೇನ್ರೆ ಊಟಕ್ಕೆ ಕರ್ಕೊಂಡು ಹೊಂಟಿರೇನು?
0: ಇಷ್ಟು ವರ್ಷದಾಗ ನಾ ಒಮ್ಮೆರೆ ಹೋಟೆಲ್ಗೆ ಕರ್ಕೊಂಡು ಹೋಗಿದ್ದು ನೋಡಿ ಅನ್ನಿ.
1: ಇಲ್ಲ ಬಿಡ್ರಿ, ಅಂಥ ನಶೀಬ ನನಗಿಲ್ಲೇ ಇಲ್ಲ. ಆದ್ರ ಅಡಿಗೆ ಮಾಡಬೇಡ ಅಂದ್ರಲ್ಲ, ಎದಕ್ಕ ಅಂತ
0: ನೋಡಿಲ್ಲೇ. ನನ್ನ ಗೆಳೆಯ ಶ್ಯಾಮ ಅಂತ ಇದ್ದ, ಗೊತ್ತೇನ್ ನಿನಗ?
1: ಹೆಸರು ಕೇಳೇನಿ, ನೋಡಿದ್ದೆ, ನೆನಪಿಲ್ ಬಿಡ್ರಿ.
0: ಹೋಗ್ಲಿ ಬಿಡು, ಅವನ್ ತಗೊಂಡು ನೀ ಏನ್ ಮಾಡ್ತಿ? ಇವತ್ತ ಅವಂದು 50ನೇ ವರ್ಷದ ವಿವಾಹ ವಾರ್ಷಿಕೋತ್ಸವದ.
1: ಹೌದಾ?
0: ಅದಕ್ಕ ಇವತ್ತ ಸಂಜೆ ಮುಂದ ನಮ್ಮಿಬ್ಬರನ್ನೂ ಅವ್ರ ಮನೆಗೆ ಊಟಕ್ಕೆ ಕರೆದಾನ.
1: ಏನು, ಸಂಜೆ ಊಟಕ್ಕೆ ಕರೆದ್ರ ಮುಂಜಾನೆ ಅಡಿಗೆ ಮಾಡಬೇಡ ಅಂತೀರಲ್ಲ?
0: ಹೌದು ಹೌದು, ಮಧ್ಯಾಹ್ನದ ಊಟ ಮಾಡಿದ್ರ ರಾತ್ರಿ ಅಲ್ಲಿ ಹ್ಯಾಂಗ ಊಟ ಹೋಗ್ತದೆ ಹೇಳು? ಒಪ್ಪತ್ತು ಉಪವಾಸ ಮಾಡಿದ್ರ ನಮ್ಮ ಮನ್ಯಾಗಿನ ಊಟನೂ ಉಳ್ದಂಗ ಆಗ್ತದ, ಗೆಳೆಯನ ಮನ್ಯಾಗ ಮಸ್ತ್ ಕಟೀಲಿಕ್ಕೆ ಬರ್ತದ.
1: ಅಯ್ಯೋ ಅಯ್ಯೋ ರಾಮ, ನನಗಂತೂ ಆಗುದಿಲ್ರಿ. ನಾ ಏನಾರೆ ಉಪವಾಸ ಮಾಡಿದ್ನಿ ಅಂದ್ರ ತಲೆ ತಿರುಗೇ ಬೀಳ್ತೀನಿ. ಅದಕ್ಕ ನಾನಂತೂ ಅಡಿಗೆ ಮಾಡ್ಕೊಳಕ್ಕೆ, ನೀವು ಬೇಕಾದ್ರೆ ಉಪವಾಸ ಮಾಡ್ಕೋರಿ.
0: ಹಾ, ಅಡಿಗೆ ಮಾಡ್ಕೋತೀಯ?
1: ಹೌದು ಹೌದು.
0: ಇಲ್ ನೋಡಿಲ್ಲೇ, ನಿನ್ನ ಪ್ರತ್ಯೇಕ ಸ್ವಲ್ಪ ಅನ್ನ ಬ್ಯಾಳಿ ಅಷ್ಟ ಮಾಡಿಕೋ. ಹೆಚ್ಚೇನಾರೆ ಮಾಡಿ ಉಳಿಸಿದೋ ನಿನ್ನ ತವ್ರ ಮನೆಗೆ ಓಡಿಸ್ತೀನಿ.
1: ಹ್ಞೂ ಹ್ಞೂ ಹ್ಞೂ, ಆತು ಬಿಡ್ರಿ. ಅಂದಂಗ ಅಲ್ರಿ, ಗೆಳೆಯನ್ ವಿವಾಹ ವಾರ್ಷಿಕೋತ್ಸವಕ್ಕ ಗಿಫ್ಟ್ ಏನ್ ಕೊಡ್ಬೇಕಂತ ಮಾಡಿರಿ. ಮತ್ತೆ
0: ಗಿಫ್ಟ್ ಯಾಕೆ ಕೊಡ್ಬೇಕು? ಅವಂಗೇನು ಕಡಿಮೆ ಆಗ್ಯದ? ಇಷ್ಟಾಗಿ ಅವ ಗಿಫ್ಟ್ ತಗೊಳ್ಳೋದಿಲ್ಲ ಅಂತ ಹೇಳ್ಯಾನ. ಆಶೀರ್ವಾದವೇ ಉಡುಗೊರೆ ಅಂತ ಕಾರಣ್ಯಾಗ ಹಾಕ್ಯಾನ. ಅದಕ್ಕ ನಾ ಹೊಂಟೇನಿ. ಕಾಣಿಕೆ ಕೊಡೋದಿದ್ರ ನಾ ಹೋಗ್ತಿದ್ನೇನ ಸರಸು.
1: ರಾಮ ರಾಮ, ತಣ್ಣಗಾತ್ ಬಿಡ್ರಿ.

0: ಯಪ್ಪ, ಏನು ಹೊಟ್ಟೆ ನೋವು ಇದು? ಆಹಾಹಾ, ಸರಸು, ಏ ಸರಸು, ಹೇಳು
1: ಯಾಕ್ರಿ, ಏನಾಯ್ತು?
0: ನೋಡು, ನನಗೆ ಯಾಕೋ ಹೊಟ್ಟೆಗ ಬಹಳ ತ್ರಾಸ ಆಗ್ಲಿಕ್ಕತ್ತದ. ಬಹಳ
1: ಯಾಕ್ರಿ, ರಾತ್ರಿ ಊಟ ಸರಿಯಾಗಿಲ್ಲೇನು?
0: ಸರಿಯಾಕಾಗಿದ್ದಿಲ್ಲ, ಮಸ್ತಾಗಿತ್ತು. ನಾ ಅಂತ ಊಟ ಕಂಡಿದ್ದೇ ಇಲ್ಲ. ಅದಕ್ಕೆ ಗಬಾ ಗಬಾ ಅಂತ ತಿಂದೇನಿ. ಅದಕ್ಕೆ ಹಿಪ್ಪ ಹಿಂಗಾಗ್ಯದ ನೋಡ. ಏನು ಮಾಡಲಿ ಸರಸು, ಈ ತ್ರಾಸು ತಡ್ಕೊಳ್ಳಿಕ್ ಆಗವಲ್ದು.
1: ಆಹಾ, ಮನ್ಯಾಗರೆ ಖರ್ಚಾಗ್ತದಂತ ಕೋಳಿ ತಿಂದಂಗೆ ತಿನ್ನೋದು, ಹೋದಲ್ಲೇ ಆನೆ ತಿಂದಂಗೆ ತಿನ್ನೋದು, ಅನುಭವಿಸ್ರಿ, ನಾ ಏನು ಮಾಡ್ಲಿಕ್ಕೆ ಆಗ್ತದ?
0: ಅಲ್ಲ, ಬೈಬೇಡ. ಭಾಳ ತಿಂದು ಮರದಿ ಉಸುನು ಮನ್ಯಾಗ ಊಟ ಮಾಡುವುದ ಬಿಟ್ರಾತು ಅಂತ ಮಾಡ್ಕೊಂಡಿದ್ದೆ. ಆದ್ರೆ ಅಯ್ಯೋ, ಇದು ಹಿಂಗಾಗ್ತದಂತ ಯಾರಿಗೆ ಗೊತ್ತು? ಅಯ್ಯೋ, ಏನಾರೆ ಮಾಡ ಸರಸು.
1: ತಡ್ರಿ ಸ್ವಲ್ಪ ಸೋಡಾ ಮಾಡಿಕೊಡ್ಲೆ, ಕುಡೀರಿ, ಪಚನ ಆಗ್ತದಂತೆ.

0: ಹುಚ್ಚಿಡಿತೇನ?
1: ಅರೆ ಯಾವಾಗ ಎದ್ರಿ? ಆರಾಮಾಗ್ಯದೇ ನೀಗ್ ಸ್ವಲ್ಪ?
0: ಸ್ವಲ್ಪ ಯಾಕ, ಪೂರ್ತಿ ಆರಾಮಾಗ್ಯದ. ಅಲ್ಲ ಸರ್ಸು, ಲಾಟ್ರಿ ಟಿಕೆಟ್ ಏನಾರ ತಗೊಂಡಿ ಏನ? ಮತ್ತ ಲಕ್ಷ್ಮಿಗೆ ಬಾ ಬಾ ಅಂತ ಅನ್ಲಿಕ್ ಹತ್ತಿದ್ದಿ?
1: ಅಂಥದೆಲ್ಲ ಮಾಡೋರು ನೀವು ಅಷ್ಟ. ಮುಂದಿನ ವಾರದಿಂದ ಶ್ರಾವಣ ಮಾಸ ಶುರು ಆಗ್ತದ. ನಮ್ಮ ಮನ್ಯಾಗೂ ಗೌರಿ ಕುಡಿಸ್ಬೇಕು, ಆರ್ತಿ ಹಾಡು ಎಲ್ಲ ಇರೋದ. ಅಲ್ಲ
0: ಸರ್ಸು, ಈ ಗೌರಿನ ಒಂದನೇ ವಾರದಿಂದನ ಕುಡಿಸ್ಬೇಕೇನು? ನಾಲ್ಕನೇ ವಾರ ಕುಡಿಸಿದ್ರ ಬರೋ ಹಂಗಿಲ್ಲೇನು?
1: ಅಯ್ಯೋ ರಾಮ ರಾಮ ರಾಮ, ನಾ ಏನ್ ಹೆಚ್ಚಿನ ಮಾಡ್ಲಿಕ್ಕತ್ತೀನ್ರಿ? ನಿಮ್ಮ ಅವನ ಈ ಪದ್ಧತಿ ಹಾಕಿದ್ರೋ ಇಲ್ಲೋ ಅದನ್ನ ನಾ ಮುಂದುವರ್ಸ್ಕೊಂಡು ಹೊಂಟೇನಿ ಅಷ್ಟ. ಯಾಕ, ಏನ್ ತ್ರಾಸ ಆಗ್ತದ ಅಂತೀನಿ ದೇವ್ರಿಗೆ ಮಾಡಿದ್ರ?
0: ಏನ್ ತ್ರಾಸ ಇಲ್ಲ, ಆದ್ರ ರೊಕ್ಕ ರೊಕ್ಕ ಬಹಳ ಖರ್ಚಾಗ್ತಾವ. ನೋಡು, ಗೌರಿ ಕುಡಿಸ್ತೀಯ? ಗೌರಿಗಂತ ಮಾರುಗಟ್ಲೆ ಹೂ ತಗೋತಿ. ಹೂದಿನ ಕಡ್ಡಿ ಕರ್ಪುರ ಒಂದ ಎರಡ ಹೂ ಎಷ್ಟು ತುಟ್ಟಿಯಾಗ್ಯಾವ ಗೊತ್ತದ ನಿನಗ? ಹಾ, ಮತ್ತು ನೈವೇದ್ಯಕ್ಕಂತ ಹೋಳಿಗೆ ಕಡುಬು ಭಜಿ ಪ್ರತಿ ವಾರ ಒಂದೊಂದು ಮಾಡ್ತಿ. ಇದೆಲ್ಲ ಬೇಕೇನು? ಮಾಡಿದ ತಪ್ಪಿಗೆ ನಾವು ತಿನ್ನಬೇಕಾಗ್ತದ. ನೋಡು, ಈ ವಯಸ್ಸಿಗೆ ಎಣ್ಣೆ ತುಪ್ಪ ಬಹಳ ತಿನ್ನಬಾರದು.
1: ಮಾರಾಯರ ಮಾರಾಯರ, ನೀವು ಬೇಕಾದ್ರೆ ತಿನ್ರಿ, ಬೇಡರ್ ಬಿಡ್ರಿ. ಆದ್ರ ನಾ ಮಾತ್ರ ಗೌರಿ ಒಂದನೇ ವಾರದಿಂದನ ಕೂಡ್ಸಾಕಿ. ಅಲ್ಲ, ದೇವ್ರ ನಮಗ್ ಕೊಟ್ಟಿರ್ತಾನ, ಅದನ್ನ ಅವನಿಗೆ ಕೊಡ್ಲಿಕ್ಕೆ ಅನುಮಾನ ಮಾಡಿದ್ರಿ ಹೆಂಗ್ರಿ? ಅಲ್ದ ಹಬ್ಬದಿಂದ ಮನಿ ಕಳಾನ ಬೇರೆ ಬರ್ತದ ಗೊತ್ತೇನು?
0: ನೀನು ಬಹಳ ಮಂಡಿದ್ದಿ ಬಿಡು, ನಿನ್ ತಲೆಯಾಗ ಬಂದಂಗ ಮಾಡ್ತಿ. ಒಟ್ಟ ಈ ಶ್ರಾವಣ ಮಾಸ ಮುಗಿದ್ರಾಗ ಸಾವಿರಾರು ರೂಪಾಯಿ ಖರ್ಚು ಮಾಡಿಸ್ತಿ ಆತ.
1: ನೀವೇನಾರ ಅನ್ರಿ, ನಾ ಅಂತೂ ದೇವ್ರ ದಿಂಡ್ರು ಮಾಡಾಕಿನ.

0: ಜೀವರಾಯರ
1: ಯಾರು?
0: ನಾನಾರಿ ಸಂತೋಷ, ಫೈನಾನ್ಸ್ ಕಂಪನಿ ಅವ.
1: ಬರ್ರಿ ಬರ್ರಿ ಬರ್ರಿ, ಒಳಗೆ ಬರ್ರಿ. ಏನು ಬೇಕಾಗಿತ್ತು?
0: ನೋಡ್ರಿ ರಾಯರ, ನಾವೊಂದು ಹೊಸ ಫೈನಾನ್ಸ್ ಕಂಪನಿ ಪ್ರಾರಂಭ ಮಾಡೀವಿ. 5 ಲಕ್ಷ ರೂಪಾಯಿ ಇಟ್ರೆ ಒಂದ ತಿಂಗಳದೊಳಗ 6 ಲಕ್ಷ ರೂಪಾಯಿ ಆಗ್ತದೆ, ನಿಮಗೂ ಫಾಯ್ದಾನ ಆಗ್ತದೆ, ಇಟ್ಟು ಬಿಡ್ರಿ.
1: ಏನು 5 ಲಕ್ಷ ರೂಪಾಯಿ ಇಟ್ರೆ ಒಂದ ತಿಂಗಳದೊಳಗ 6 ಲಕ್ಷ ರೂಪಾಯಿ ಆಗ್ತದ? ಬಾಬಾ, ಯಾವ್ದ್ರಿಪ್ಪ ಅಂತ ಕಂಪನಿ? ಅದ್ರ ಹೆಸರು ಏನು?
0: ಅದ ರೀ, ನಮ್ಮ ಕಂಪನಿ ಹೆಸರು ಏನಂದ್ರೆ ಪಂಗನಾಮ ಫೈನಾನ್ಸ್ ಕಂಪನಿ ಅಂತ.
1: ಆಗ್ಲಿ ಬಿಡ್ರಿ, ಯಾವ್ದಾರ ಕಂಪನಿ ಆಗಲಿ, ನಮಗೇನು ಬಡ್ಡಿ ಚಲೋ ಬಂದ್ರೆ ಅಷ್ಟ ಸಾಕು.
0: ರಾಯರ, ಬಡ್ಡಿನೂ ಚಲೋ ಬರ್ತದ, ಭಾಳ ಚಲೋ ಸ್ಕೀಮು ಅದ, ನೀವು ಇನ್ವೆಸ್ಟ್ ಮಾಡಿ ನೋಡ್ರಿ ಮೊದ್ಲ.
1: ಅಡ್ಡಿಲ್ಲ ಅಡ್ಡಿಲ್ಲ, ತಡ್ರಿ, ಒಂದು ಚೆಕ್ಕು ಬರೆದ ಕೊಟ್ಟು ಬಿಡ್ತೀನಿ.
0: ಹಾ ಕೊಡ್ರಿ.

0: ಸರ್ಸು ಬಾ ಇಲ್ಲೇ, ಫೈನಾನ್ಸ್ ಕಂಪನಿಗೆ 5 ಲಕ್ಷ ರೂಪಾಯಿ ಕೊಟ್ಟು ಬಿಟ್ಟೆ.
1: ಹೌದಾ?
0: ಇಂಥ ಫೈನಾನ್ಸ್ ಕಂಪನಿಯಿಂದನ ನಮ್ಮಂಥವ್ರು ದಿಢೀರಂತ ಶ್ರೀಮಂತರಾಗೋದು. ಈ 5 ಲಕ್ಷ ರೂಪಾಯಿ ಜಾಸ್ತಿ ಆದ್ಮೇಲೆ ಮತ್ತಷ್ಟು ಹಣ ಅದ ಫೈನಾನ್ಸ್ ಕಂಪನಿ ಒಳಗಿಡ್ತೇನಿ. ಸಾರ್ವಜನಿಕ ಬ್ಯಾಂಕ್ನ್ಯಾಗ ಏನೂ ಅರ್ಥ ಇಲ್ಲ, ಬಡ್ಡಿ ಬಹಳ ಕಡಿಮೆ ಮಾಡಿಬಿಟ್ಟಾರ.
1: ಅಲ್ಲ
0: ನೋಡು, ನಾ ಹ್ಯಾಂಗ ದುಡ್ಡು ಜಾಸ್ತಿ ಮಾಡ್ಕೋತ ಹೊಂಟೇನಿ. ಮೊದ್ಲ ಜಿಪುಣತನ ಮಾಡಿ ಮಾಡಿ ಜಾಸ್ತಿ ಮಾಡಿದೆ ಅಂತಿದ್ದಿ, ಈಗ ಫೈನಾನ್ಸ್ ಕಂಪನಿ ಒಳಗೆ ಇಟ್ಟು ಜಾಸ್ತಿ ಮಾಡ್ಲಿಕ್ಕತ್ತೇನಿ. ಹಾ, ಈಗೇನಂತಿ ಈ ಜೀವರಾಯನ ಬಗ್ಗೆ? ಹಾ,

ಏನು ಪೇಪರ್ ಬಂತ? ಏನದಪ್ಪ ಪೇಪರ್ನ್ಯಾಗ? ಪಂಗನಾಮ ಕಂಪನಿ, ಪಂಗನಾಮ ಕಂಪನಿ ತನ್ನೆಲ್ಲ ಗ್ರಾಹಕರಿಗೆ

0: ಪಂಗನಾಮ ಹಾಕಿ ಹಣವನ್ನೆಲ್ಲ ದೋಚಿ ಅಯ್ಯಯ್ಯೋ ಸರ್ಸು ಏ ಸರ್ಸು
1: ಹಾರ್ಟ್ ಅಟ್ಯಾಕ್ ಆದೋರಂಗ ಯಾಕೆ ಎದೆ ಹಿಡ್ಕೊಂಡಿರಿ ಏನಾತ್ ಹೇಳ್ರಿ ಪಂಗನಾಮ ಕಂಪನಿ ಮಾಲೀಕ ತನ್ನೆಲ್ಲಾ ಗ್ರಾಹಕರಿಗೆ ಪಂಗನಾಮ ಹಾಕಿ ಹಣವನ್ನೆಲ್ಲ ದೋಚಿ ಪರಾರಿಯಾಗಿ ಗೋವಿಂದ ಗೋವಿಂದ ಜಿಪುಣತನ ಮಾಡಿ ಕೂಡಿಟ್ ಹಣ ಎಲ್ಲ ಗೋವಿಂದ ನಾ ಎಷ್ಟ್ ಹೇಳ್ದೆ ಬಾಳ ಜಿಪುಣತನ ಮಾಡ್ಬೇಡ್ರಿ ಮಾಡ್ಬೇಡ್ರಿ ಅಂತ ತಿಂದುಂಡು ಆರಾಮ್ ಇರುಣ ಅಂತ ನೀವ್ ಕೇಳಿದ್ರ ನನ್ ಮಾತು
0: ಹೌದು ನಿನಗ ಬಹಳ ಅಂದ್ರ ಬಹಳ ತ್ರಾಸ ಕೊಟ್ಟೆ ನೀನು ಶ್ರೀಮಂತರ ಮನೆಯಿಂದ ಬಂದಾಕಿ ನಿನಗ ಹೊಟ್ಟೆ ತುಂಬ ಊಟಕ್ಕೂ ಹಾಕಲಿಲ್ಲ ಕುಂಕುಮ ಸೀರಿ ಹಾಲು ಎಲ್ಲದಕ್ಕೂ ಕರಾರ ಹಾಕ್ತಿದ್ದೆ ನಂದ ತಪ್ಪಾತ ಸರ್ಸು ನಂದ ತಪ್ಪಾತು ನನ್ನ ಕ್ಷಮ
1: ಮಾಡಿಬಿಡು ಏನ್ರಿ ಇದು
0: ನೋಡು ಈಗ ನೋಡು ಸುಮ್ಮನ 5 ಲಕ್ಷ ರೂಪಾಯಿ ಕಳ್ಕೊಂಡೆ ನೋಡು ಇನ್ನರ ತಿಂದುಂಡು ಆರಾಮಾಗಿರು.

0: ಎಂದು ಬಂದಾಕಿ, ನಿನಗೆ ಹೊಟ್ಟೆ ತುಂಬ ಊಟಕ್ಕೂ ಹಾಕಲಿಲ್ಲ, ಕುಂಕುಮ ಸೀರಿ ಹಾಲು ಎಲ್ಲದಕ್ಕೂ ಕರಾರ ಆಗ್ತಿದ್ದೆ. ನಂದು ತಪ್ಪಾತ ಸರ್ಸು, ನಂದು ತಪ್ಪಾತು, ನನ್ನ ಕ್ಷಮ
1: ಮಾಡಿಬಿಡು. ಏನ್ರಿ ಇದು
0: ನೋಡು, ಈಗ ನೋಡು, ಸುಮ್ಮನ 5 ಲಕ್ಷ ರೂಪಾಯಿ ಕಳ್ಕೊಂಡೆ ನೋಡು. ಇನ್ನರ ತಿಂದುಂಡು ಆರಾಮಾಗಿರೋಣಂತ.
1: ಅದದ್ದೆಲ್ಲ ಒಳ್ಳೇದಕ್ಕ ರೀ, ಹಿಂಗಾಗಿದ್ದಕ್ಕ ನಿಮಗ್ ಬುದ್ಧಿ ಬಂತು. ಇಲ್ಲಂದ್ರ ಜಿಪುಣತನ ಹಂಗ ಮುಂದುವರಿತಿತ್ತು.
0: ಅಂತೂ ಈ ಜಿಪುಣ ಜೀವರಾಯನ ಜಿಪುಣತನ ಕಡಿಮೆ ಮಾಡ್ಲಿಕ್ಕೆ ಪಂಗನಾಮದಂತಹ ಕಂಪನಿ ಬಂದು ದೊಡ್ಡ ಪಾಠ ಕಲಿಸ್ತು ನೋಡು.
1: ಅದಕ್ಕ ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಅಂತ ಹೇಳ್ಯಾರ, ಹೌದು ಅಲ್ಲೋ?

ಇದುವರೆಗೆ ಜಿಪುಣ ಜೀವೂರಾಯ ಹಾಸ್ಯ ನಾಟಕ ಕೇಳಿದಿರಿ. ಬರೆದವರು ಜಯಶ್ರೀ ಪಾಟೀಲ್ ಕುಲಕರ್ಣಿ. ಪಾತ್ರ ಪರಿಚಯ ಜೀವೂರಾಯ ಅಶೋಕ್ ಜೋಶಿ. ಸರಸು ಶರಿಯು ತಂಡಿ. ರೇಖಾ ಶೈಲಜಾ ರಾಜ್ಕುಮಾರ್. ಮೋಹನ್ ಡಾಕ್ಟರ್ ಶಶಿಧರ ನರೇಂದ್ರ. ಸಂತೋಷ ಸಂತೋಷ್ ಮಹಾಲೆ. ನಿರ್ದೇಶನ ಡಾಕ್ಟರ್ ಶಶಿಧರ.

ಕೇಳುಗರೆ, ನಾಳೆ ಸಂಜೆ 6:50 ನಮ್ಮ ನಿಲಯದಿಂದ ಹಲೋ ಕಿಸಾನ್ ವಾಣಿ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ವಿಷಯ ಮುಂಗಾರು ಹಂಗಾಮಿಗೆ ಕೃಷಿ ಸಿದ್ಧತೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಚಿತ್ರದುರ್ಗ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಬಿ ಮಂಜುನಾಥ್, ಉಪ ಕೃಷಿ ನಿರ್ದೇಶಕರಾದ ಕೆಎಸ್ ಶಿವಕುಮಾರ್ ಹಾಗೂ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ. ಕೇಳುಗರು ಕರೆ ಮಾಡಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9846420273 9141970772, ದೂರವಾಣಿ ಸಂಖ್ಯೆ 29564 9, ಎಸ್ಟಿಡಿ ಕ್ರಮಾಂಕ 08194. ತಪ್ಪದೆ ಕೇಳಿ ನಾಳೆ ಸಂಜೆ 6:50 ಹಲೋ ಕಿಸಾನ್ ವಾಣಿ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮ. ಆಕಾಶವಾಣಿ ಚಿತ್ರದುರ್ಗ. ಸಮಯ 10:00 ಇನ್ನು ಮುಂದೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳುವಿರಿ. 10:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಂದ್ರ ಸರ್ಕಾರ 12 ವರ್ಷ ಪೂರೈಸಿದ ಬಗ್ಗೆ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ.